ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದಗಳು.

ಸರ್ವರಿಗೂ ಶುಭೋದಯ, ಶುಭ ದಿನ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜೂನ್ 25 ಗುರುವಾರ. ಶ್ರೀ ಶಕ 1949, ಶ್ರೀ ಪರಾಭವ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಯೋಗ ಶಿವ, ಕರಣ ವಣಿಕ್, ಸೌರ ಮಿಥುನ 10. ಇಂದಿನ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳು ಈ ರೀತಿಯಲ್ಲಿವೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು, ಮಾತಿನ ಮೂಲಕ ಇಡೀ ದಿನವನ್ನು ಸಂತೋಷವಾಗಿಟ್ಟುಕೊಳ್ಳುವಲ್ಲಿ ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ, ಹೊಸ ಹುರುಪನ್ನು ನೀಡಲು ಭಕ್ತಿ ಗೀತೆಗಳೊಂದಿಗೆ ಆರಂಭವಾಗಲಿದೆ ಅರುಣೋದಯ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಆರ್ಜೆ ಶ್ವೇತಾ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನ ಶಿವಶರಣರ ನಡೆನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿಬರಲಿದ್ದು, ಶಿವಮೊಗ್ಗದ ವಿಜಯ ಗಣೇಶ್ ಅವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿಯವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಇರಲಿದ್ದು, ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವಲ್ಲ ನಮಗಾಗಿ ಪರಿಸರ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ಆರ್ಜೆ ಅರ್ಪಿತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಆ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತಾ ಹೊಳ್ಳರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲದು, ಅಕ್ಷರಗಳ ಲೋಕದ ಮೂಲಕ ಸಾಹಿತ್ಯ ಲೋಕದ ಪರಿಚಯ ಮಾಡಿಕೊಡುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಮಾತನಾಡಿ, ಹಾಡನ್ನು ಹೇಳಿ, ಹಾಗೆ ಕಾರ್ಯಕ್ರಮವನ್ನು ಎಂಜಾಯ್ ಮಾಡಿ. ಬೆಳಗ್ಗೆ 11:00 ವಿಶ್ವ ಪರಿಸರ ದಿನದ ಅಂಗವಾಗಿ ಪ್ರಕೃತಿಯ ನೋವಿಗೆ ಕಾವ್ಯ ವಾಚನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳಿತ ಒಂದಿಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. 12:30 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಅಂಬೇಡ್ಕರ್ ವಿಚಾರ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ತಿಳಿಸುವ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನು ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳನ್ನು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೂ ಸರಳವಾಗಿ ಇಂಗ್ಲಿಷ್ ಅನ್ನು ಕಲಿಯುವ ಬಗ್ಗೆ ವಿಜಯ ಹೆಚ್ಎಸ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ನಮ್ಮ ಆರ್ಜೆಗಳು ನಡೆಸಿಕೊಡಲಿದ್ದಾರೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದುಕೊರತೆಗಳನ್ನು ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ, ಬೆರಗನ್ನು ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಜೀರೋ ಟು ಹೀರೋ ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರ ತನಕವು ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಆರ್ಜೆ ಅರ್ಪಿತರವರು ನಡೆಸಿಕೊಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು
ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ರಾತ್ರಿ 7:45 ಆವಿಷ್ಕಾರದ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು, ಸಂಶೋಧನೆಗಳ ಬಗ್ಗೆ ತಿಳಿಸಲಿದ್ದಾರೆ ಶೇಖರ್ ಗೌಳಿಯರ್ ಅವರು. ರಾತ್ರಿ 7:57 ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:00 ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗ ಆಪ್ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ಈ ಎಲ್ಲಾ ಕಾರ್ಯಕ್ರಮಗಳು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ನಂಬರಿಗೆ ಕಳಿಸಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಕಿಟಕಿ ಆಚೆ ಇಣುಕ್ತಾ ಇರೋ ಈ ಬೆಳಕಿನ ಸೂರ್ಯ, ತಣ್ಣನೆಯ ಗಾಳಿ ನಮಗೆ ಏನೋ ಒಂಥರ ಹೊಸ ಭರವಸೆಯನ್ನ ತರ್ತಾ ಇದೆ ಅಲ್ವಾ? ಸೊ ಇವತ್ತು ಮುಂಜಾನೆ ನಾನು ಬರ್ತಾ ಯೋಚನೆ ಮಾಡ್ತಾ ಇದ್ದೆ ಸ್ನೇಹಿತರೆ, ನಮ್ಮ ಜೀವನ ಅನ್ನೋದು ಒಂಥರ ದಾರಿ ಇದ್ದ ಹಾಗೆ, ಆದ್ರೆ ಆ ದಾರಿಯಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋ ಕ್ಲಾರಿಟಿ ಇಲ್ದಿದ್ರೆ ಎಷ್ಟು ದೂರ ನಡೆದ್ರೂ ವೇಸ್ಟೆ ಅಲ್ವಾ? ಅದಕ್ಕೆ ಹಿರಿಯರು ಹೀಗೆ ಹೇಳ್ತಾರೆ, ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದಾದ್ರೆ ಒಂದು ಸ್ಪಷ್ಟವಾದ ಗುರಿ ಇರಬೇಕು ಅಂತ. ಗುರಿ ಅನ್ನೋದು ನಮ್ಮ ಲೈಫಿನ ಕಾಂಪಾಸ್ ಇದ್ದ ಹಾಗೆ, ನಾವೆಲ್ಲೋ ಕತ್ತಲಲ್ಲಿ ಕಳೆದು ಹೋಗದಂತೆ ಅದು ನಮಗೆ ದಾರಿ ತೋರಿಸುತ್ತೆ. ಆದ್ರೆ ಸ್ನೇಹಿತರೆ, ಬರೀ ಗುರಿ ಇಟ್ಕೊಂಡ್ರೆ ಸಾಕ? ಅರ್ಜುನನಿಗೆ ಪಕ್ಷಿಯ ಕಣ್ಣು ಮಾತ್ರ ಕಾಣಿಸ್ತಿತ್ತು ಓಕೆ, ಆದ್ರೆ ಆ ಕಣ್ಣಿಗೆ ಬಾಣ ನಾಟೋದರ ವಿದ್ಯೆ ಹೇಳಿಕೊಟ್ಟಿದ್ದು ಯಾರು? ದ್ರೋಣಾಚಾರ್ಯರು ಅಲ್ವಾ? ಅದಕ್ಕೆ ಅಲ್ವಾ ಹೇಳೋದು, ಆ ಗುರಿಯ ಹಿಂದೆ ಒಬ್ಬ ಸಮರ್ಥನಾದ ಗುರು ಇರಬೇಕು ಅಂತ. ಸೊ ಸ್ನೇಹಿತರೆ, ಗುರಿ ನಮಗೆ ಎಲ್ಲಿ ಹೋಗ್ಬೇಕು ಅಂತ ತೋರಿಸಿದ್ರೆ, ಗುರು ನಮಗೆ ಹೇಗೆ ಹೋಗ್ಬೇಕು, ಎಡವಿ ಬಿದ್ದಾಗ ಹೇಗೆ ಎದ್ದೇಳ್ಬೇಕು ಅಂತ ಹೇಳ್ಕೊಡ್ತಾರೆ. ಗುರಿ ನಮಗೆ ಕನಸು ಕಾಣೋದಕ್ಕೆ ಕಲಿಸಿದ್ರೆ, ಗುರು ಆ ಕನಸನ್ನ ನನಸು ಮಾಡಿಕೊಳ್ಳೋ ಶಕ್ತಿಯನ್ನ ನಮ್ಮೊಳಗೆ ತುಂಬುತ್ತಾರೆ. ಸೊ ಗುರು ಅಂದ ತಕ್ಷಣ ಬರೀ ಕ್ಲಾಸ್ ರೂಮ್ನಲ್ಲಿ ಪಾಠ ಹೇಳ್ಕೊಡೋರೇ ಆಗಬೇಕು ಅಂತ ಏನೂ ಇಲ್ಲ. ನಮ್ಮ ತಂದೆ ತಾಯಿ ಇರಬಹುದು, ನಮಗೆ ಲೈಫ್ನಲ್ಲಿ ಸರಿಯಾದ ದಾರಿ ತೋರಿಸಿದ ಒಬ್ಬ ಒಳ್ಳೆ ಗೆಳೆಯ ಇರಬಹುದು, ಅಥವಾ ನಮ್ಮ ತಪ್ಪುಗಳನ್ನ ತಿದ್ದಿ ನಮ್ಮನ್ನು ಬೆಳೆಸಿದ ಮೆಂಟರ್ ಇರಬಹುದು. ನಿಮ್ಮ ಲೈಫ್ನಲ್ಲಿ ಆ ಗುರು ಯಾರು ಅನ್ನೋದನ್ನ ಒಮ್ಮೆ ನೆನ್ಪು ಮಾಡ್ಕೊಳ್ಳಿ. ಈ ಹೊಸ ದಿನದ ಹೊಸ ಬೆಳಕಿನಲ್ಲಿ ಅವರಿಗೆ ಮನಸ್ಸಿನಲ್ಲೇ ಒಂದು ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಮುಂಜಾನೆಯ ಚಿಂತನೆ ಇಷ್ಟೇ.

ಇದ್ರೆ ಕೈಯಲ್ಲಿ ಹಿಡಿದ ಗುರಿಯು ಚೂಪಾಗಿರಲಿ, ಬೆನ್ನ ಹಿಂದೆ ನಿಂತ ಗುರುವಿನ ಆಶೀರ್ವಾದವು ಗಟ್ಟಿಯಾಗಿರಲಿ. ಆಮೇಲೆ ನೋಡಿ, ನಿಮ್ಮನ್ನು ಯಶಸ್ಸಿನ ಶಿಖರ ಮುಟ್ಟೋದಕ್ಕೆ ಯಾರಿಂದಲೂ ತಡೆಯೋದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಇವತ್ತಿನ ದಿನವನ್ನ ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ ಶುರು ಮಾಡ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ನಾನು ಒಂದು ಗಂಭೀರವಾದ ಅಷ್ಟೇ ಪ್ರಾಮುಖ್ಯತೆಯುಳ್ಳ ವಿಷಯದ ಬಗ್ಗೆ ಮಾತನಾಡ್ತಿದ್ದೀನಿ. ಏನಪ್ಪ ಅಂದ್ರೆ ಸಂವಿಧಾನ ಹತ್ಯಾ ದಿವಸ್. ಹೌದು ಸ್ನೇಹಿತರೆ, ಇದರ ಹೆಸರೇ ಹೇಳುವಂತೆ ಇದು ನಮ್ಮ ಹೆಮ್ಮೆಯ ಸಂವಿಧಾನದ ಮೇಲೆ ನಡೆದ ಒಂದು ಕರಾಳ ದಿನದ ನೆನಪು. ಹಾಗಾದ್ರೆ ಇಂದು ಯಾಕೆ ಆಚರಿಸಲಾಗುತ್ತೆ ಅಂತ ತಿಳಿಯೋಣ. ನಮ್ಮ ಭಾರತ ಸರ್ಕಾರವು ಪ್ರತಿ ವರ್ಷ ಜೂನ್ 25ರಂದು ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಿಸೋದಕ್ಕೆ ಅಧಿಕೃತವಾಗಿ ಘೋಷಿಸಿದೆ. ಇತಿಹಾಸದ ಪುಟಗಳನ್ನ ಒಮ್ಮೆ ತಿರುಗಿಸಿ ನೋಡಿದರೆ 1975ರ ಜೂನ್ 25ರ ಮಧ್ಯರಾತ್ರಿ ನಮ್ಮ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಹೇರಲಾಯಿತು. ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ

ಗಾಂಧಿ ಅವರ ನೇತೃತ್ವದ ಸರ್ಕಾರ ಈ ನಿರ್ಧಾರ ತಗೊಂಡಿತ್ತು. ಆ ದಿನ ಭಾರತೀಯ ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಅತ್ಯಂತ ಕರಾಳ ದಿನ ಅಂತ ಪರಿಗಣಿಸಲಾಗಿದೆ. ಆ ಕಹಿ ನೆನಪನ್ನು ಮತ್ತು ಸಂವಿಧಾನದ ಮೌಲ್ಯಗಳನ್ನು ನಾವು ಮರೆಯಬಾರದು ಅನ್ನೋ ಕಾರಣಕ್ಕೆ ಜೂನ್ 25ರಂದು ಸಂವಿಧಾನ ಹತ್ಯಾ ದಿವಸ್ ಅಂತ ಕರೆಯಲಾಗುತ್ತೆ. ಸರಿ, ಹಾಗಿದ್ರೆ ಜೂನ್ 25ರ 1975ರಲ್ಲಿ ಏನಾಯ್ತು ಅಂತ ಹೇಳೋದಾದ್ರೆ, ಸ್ನೇಹಿತರೆ, ಸಂವಿಧಾನ ಅಂತಂದ್ರೆ ಕೇವಲ ಒಂದು ಪುಸ್ತಕ ಅಲ್ಲ, ಅದು ನಮ್ಮ ದೇಶದ ಜೀವಾಳ, ನಮ್ಮೆಲ್ಲರಿಗೂ ಸ್ವಾತಂತ್ರ್ಯ ಕೊಟ್ಟ ಮಹಾನ್ ಶಕ್ತಿ. ಆದರೆ ಅಂದು ಏನಾಯ್ತು ಗೊತ್ತಾ? ಸಾಮಾನ್ಯ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಸಂಪೂರ್ಣವಾಗಿ ಕಿತ್ತುಕೊಳ್ಳಲಾಯಿತು. ಮುಕ್ತವಾಗಿ ಮಾತನಾಡುವ, ಪ್ರತಿಭಟಿಸುವ ಸ್ವಾತಂತ್ರ್ಯ ಇರಲಿಲ್ಲ. ಹಾಗೆ ಮಾಧ್ಯಮಗಳ ಮೇಲೆ ನಿಷೇಧವಿತ್ತು. ಪತ್ರಿಕೆಗಳು ರೇಡಿಯೋದಲ್ಲಿ ಏನನ್ನು ಪ್ರಸಾರ ಮಾಡಬೇಕು, ಏನನ್ನು ಮಾಡಬಾರದು ಅನ್ನೋದನ್ನ ಸರ್ಕಾರವೇ ನಿರ್ಧರಿಸ್ತಾ ಇತ್ತು. ಮಾಧ್ಯಮಗಳ ಧ್ವನಿಯನ್ನು ಅಡಗಿಸಲಾಗಿತ್ತು. ಇದರ ಜೊತೆ ನಾಯಕರ ಬಂಧನವಾಗಿತ್ತು. ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ ಅಟಲ್ ಬಿಹಾರಿ ವಾಜಪೇಯಿ ಅವರು, ಎಲ್.ಕೆ. ಅಡ್ವಾಣಿ ಅವರು, ಜಯಪ್ರಕಾಶ್ ನಾರಾಯಣ್ ಸೇರಿದಂತೆ ದೇಶದ ಪ್ರಮುಖ ವಿರೋಧ ಪಕ್ಷದ ನಾಯಕರನ್ನು ಜೈಲಿಗೆ ತಳ್ಳಲಾಯಿತು. ಸ್ನೇಹಿತರೆ, ಸಂವಿಧಾನ ನಮಗೆ ಕೊಟ್ಟ ಎಲ್ಲ ಹಕ್ಕುಗಳನ್ನು ಗಾಳಿಗೆ ತೂರಿದ ಕಾರಣಕ್ಕಾಗಿಯೇ ಆ ಕಹಿ ನೆನಪನ್ನು ಮತ್ತು ಸಂವಿಧಾನದ ಮೌಲ್ಯಗಳನ್ನು ನಾವು ಮರೆಯಬಾರದು ಅನ್ನೋ ಕಾರಣಕ್ಕೆ ಜೂನ್ 25ರಂದು ಸಂವಿಧಾನ ಹತ್ಯೆ ದಿವಸ್ ಅಂತ ಕರೆಯಲಾಯಿತು. ಸೊ ಹಾಗಾದ್ರೆ ಸ್ನೇಹಿತರೆ, ಇನ್ನು ಮುಂದಿನ ಭಾಗದಲ್ಲಿ 1975ರ ಜೂನ್ 25ರಂದು ನಡೆದ ಘಟನೆ ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮುನ್ನ ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್.ಜೆ. ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 25. ಈ ದಿನ ನಾವೆಲ್ಲರೂ ಸಂವಿಧಾನ ಹತ್ಯಾ ದಿವಸ್ ಅಂತ ಆಚರಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ನೀವು ಈ ಸಂವಿಧಾನ ಹತ್ಯೆ ದಿವಸ್ ಏನು ಅಂತ ತಿಳ್ಕೊಂಡ್ರಿ. ಈ ದಿನವನ್ನ ಆಚರಿಸುವುದರ ಹಿಂದೆ ಯಾರನ್ನೋ ದೋಷಿಸುವ ಉದ್ದೇಶ ಮಾತ್ರ ಇಲ್ಲ. ಇದರ ಅಸಲಿ ಉದ್ದೇಶಗಳು 3 ಕಾರಣಗಳಿವೆ. ಏನಪ್ಪಾ ಅಂದ್ರೆ, ತುರ್ತು ಪರಿಸ್ಥಿತಿಯ ಆ 21 ತಿಂಗಳುಗಳ ಕಾಲ ಸರ್ಕಾರದ ದಬ್ಬಾಳಿಕೆಯ ವಿರುದ್ಧ ಹೋರಾಡಿ ಜೈಲುವಾಸಿ ಅನುಭವಿಸಿ ಪ್ರಜಾಪ್ರಭುತ್ವವನ್ನು ಮರಳಿ ತರಲು ಶ್ರಮಿಸಿದ ಲಕ್ಷಾಂತರ ಹೋರಾಟಗಾರರಿಗೆ ಗೌರವ ಸಲ್ಲಿಸುವುದು. ಇನ್ನ 2ನೇದಾಗಿ ಜಾಗೃತಿ ಮೂಡಿಸುವುದು. ಇಂದಿನ ಯುವ ಪೀಳಿಗೆಗೆ ಅಂದಿನ ಕರಾಳ ದಿನಗಳ ಬಗ್ಗೆ ಅರಿವು ಮೂಡಿಸುವುದು. ನಮ್ಮ ಸಂವಿಧಾನ ಎಷ್ಟು ಶ್ರೇಷ್ಠ ಹಾಗೂ ಅದನ್ನ ಕಾಪಾಡಿಕೊಳ್ಳುವುದು ಎಷ್ಟು ಮುಖ್ಯ ಅಂತ ತಿಳಿಸುವುದು. ಇನ್ನ 3ನೇದಾಗಿ ಪ್ರಜಾಪ್ರಭುತ್ವದ ರಕ್ಷಣೆ. ಅಧಿಕಾರ ದುರುಪಯೋಗವಾದರೆ ದೇಶಕ್ಕೆ ಎಂತಹ ಪರಿಸ್ಥಿತಿ ಬರಬಹುದು ಅನ್ನೋದನ್ನ ನೆನಪಿಸಿಕೊಂಡು ಭವಿಷ್ಯದಲ್ಲಿ ಮತ್ತೆ ಅಂತಹ ತಪ್ಪು ನಡೆಯದಂತೆ ಎಚ್ಚರ ವಹಿಸುವುದು. ಕೊನೆಯದಾಗಿ ಒಂದು ಮಾತು ಸ್ನೇಹಿತರೆ, ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ, ಅದರ ಜೊತೆಗೆ ಜವಾಬ್ದಾರಿಗಳನ್ನೂ ನೀಡಿದೆ. ನಾವು ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ನಮ್ಮ ಸಂವಿಧಾನವನ್ನು ಗೌರವಿಸಬೇಕು. ಯಾವುದೇ ಶಕ್ತಿ ನಮ್ಮ ಹಕ್ಕುಗಳನ್ನು ಕದಿಯದಂತೆ ನಾವೆಲ್ಲರೂ ಜಾಗೃತರಾಗಿರಬೇಕು. ಇದೇ ಇವತ್ತಿನ ಬೆಳಗಿನ ವಿಶೇಷ ಮಾಹಿತಿ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳು ನಮ್ಮ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬಹುದು ಅಂತ ಹೇಳ್ತಾ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತು ಜೂನ್ 25 ಬಂತು ಅಂದ್ರೆ ಸಾಕು, ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲೂ ಒಂಥರಾ ಹೆಮ್ಮೆ, ರೋಮಾಂಚನ. ಯಾಕೆ ಗೊತ್ತಾ? ಇದು ಕೇವಲ ಒಂದು ದಿನಾಂಕವಲ್ಲ ಸ್ನೇಹಿತರೆ, ಇದು ಭಾರತೀಯ ಕ್ರಿಕೆಟ್ನ ಇತಿಹಾಸವನ್ನೇ ಬದಲಾಯಿಸಿದ ಸುವರ್ಣಾಕ್ಷರಗಳ ದಿನ. 1983 ಜೂನ್ 25 ಕಪಿಲ್ ದೇವ್ ನೇತೃತ್ವದ ನಮ್ಮ ಕಪಿಲ್ಸ್ ಡೆವಿಲ್ಸ್ ತಂಡ ಲಾರ್ಡ್ಸ್ ಮೈದಾನದಲ್ಲಿ ವಿಶ್ವಕಪ್ ಎತ್ತಿ ಹಿಡಿದು ಇಡೀ ಜಗತ್ತೇ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿತು. ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಆ ಒಂದು ಐತಿಹಾಸಿಕ ದಿನದ ಕಂಪ್ಲೀಟ್ ಕಥೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದ್ರೆ, ಅಂದುಕೊಂಡಿದ್ದೇನು ಆದ್ರೆ ಆಗಿದ್ದೇನು ಅಂತ ಹೇಳೋದಾದ್ರೆ, 1983 ಮುಂಚೆ ವೆಸ್ಟ್ ಇಂಡೀಸ್ ಅಂತಂದ್ರೆ ಇಡೀ ಕ್ರಿಕೆಟ್ ಲೋಕ ನಡುಗ್ತಾ ಇತ್ತು ಸ್ನೇಹಿತರೆ. ಮೊದಲ 2 ವಿಶ್ವಕಪ್ ಗೆದ್ದು ಬೀಗ್ತಾ ಇದ್ದ ಆ ದೈತ್ಯ ಪಡೆಯ ಎದುರು ನಮ್ಮ ಭಾರತ ತಂಡ ಫೈನಲ್ ತಲುಪಿದ್ದೆ ದೊಡ್ಡ ಪವಾಡ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಬ್ರಿಟಿಷ್ ಮಾಧ್ಯಮಗಳಂತೂ ಭಾರತವನ್ನ ತುಂಬಾ ಲಘುವಾಗಿ ಪರಿಗಣಿಸಿದ್ವು. ಆದರೆ ನಮ್ಮ ಹುಡುಗರ ಮನಸ್ಸಿನಲ್ಲಿ ನಾವು ಗೆಲ್ಲಲೇಬೇಕು ಅನ್ನೋ ಜಿದ್ದಿತ್ತು. ಲಾರ್ಡ್ಸ್ ಮೈದಾನದಲ್ಲಿ ಟಾಸ್ ಗೆದ್ದ ವೆಸ್ಟ್ ಇಂಡೀಸ್ ನಮಗೆ ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ನೀಡಿತು. ಅಂದು ವೆಸ್ಟ್ ಇಂಡೀಸ್ ಮಾರಕ ಬೌಲಿಂಗ್ ದಾಳಿಗೆ ಸಿಲುಕಿದ ಭಾರತ ಕೇವಲ 183 ಆಲ್ ಔಟ್ ಆಯಿತು. ಕೃಷ್ಣಮಾಚಾರಿ ಶ್ರೀಕಾಂತ್ ಗಳಿಸಿದ 38 ಭಾರತದ ಪರ ಗರಿಷ್ಠ ಸ್ಕೋರ್ ಆಗಿತ್ತು ಸ್ನೇಹಿತರೆ. ಎಲ್ಲರೂ ಅನ್ಕೊಂಡಿದ್ರು ಮುಗಿಯಿತು, ಇನ್ನ ಮುಗ್ದೇ ಹೋಯ್ತು. 184 ಚೇಸ್ ಮಾಡೋದು ವೆಸ್ಟ್ ಇಂಡೀಸ್ ಅವರಿಗೆ ಯಾವ ಲೆಕ್ಕ ಅಂತ. ಆದ್ರೆ ನಮ್ಮ ನಾಯಕ ಕಪಿಲ್ ದೇವ್ ಡ್ರೆಸ್ಸಿಂಗ್ ರೂಮ್ನಲ್ಲಿ ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದ್ರೆ, ನಮ್ಮ ಹತ್ತಿರ ಇರೋದು ಬರೀ 183 ಇರಬಹುದು, ಆದರೆ ನಾವು ಸುಲಭವಾಗಿ ಪಂದ್ಯವನ್ನ ಬಿಟ್ಟು ಕೊಡಬಾರದು, ಪ್ರತಿಯೊಬ್ಬರೂ ಕೊನೆವರೆಗೂ ಹೋರಾಡಬೇಕು ಅಂತ. ಎಸ್, ಆ ಕ್ಷಣದ ಮಾತು ನಮ್ಮ ಕ್ರಿಕೆಟಿಗರ ಮನಸ್ಸಿನಲ್ಲಿ ದೃಢವಾದ ಸಂಕಲ್ಪ ಮೂಡಿತು ಸ್ನೇಹಿತರೆ. ಸೊ ಹಾಗಾದ್ರೆ ಇತಿಹಾಸ ಸೃಷ್ಟಿಸಿದ ಆ ಒಂದು ಕ್ಯಾಚ್ ನ ರೋಚಕ ಕಥೆಯನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗೆ ಇನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
2: ಏನು, ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

0: ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು.
1: ಈ ಓದು ಸರಣಿಯನ್ನು ಗಾಂಧೀಜಿಯವರು 1908 ಬರೆದ ಹಿಂದ್ ಸ್ವರಾಜ್ಯ ಎಂಬ ಕೃತಿಯ ಮೂಲಕ ಪ್ರಾರಂಭ ಮಾಡುತ್ತಿದ್ದೇವೆ. ಇದು ಮೂಲ ಗುಜರಾತಿ ಭಾಷೆಯಲ್ಲಿದೆ. ಹಿರಿಯ ಗಾಂಧಿವಾದಿ ಸಿದ್ದವನಹಳ್ಳಿ ಕೃಷ್ಣಶರ್ಮ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಈ ಕೃತಿಯನ್ನು ಬೆಂಗಳೂರಿನ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯವರು ಪ್ರಕಟಿಸಿದ್ದಾರೆ. ಈಗ ಹಿಂದ್ ಸ್ವರಾಜ್ಯ ಪುಸ್ತಕವನ್ನು ಓದುವವರು ಪ್ರಕಾಶ್ ಹೆಚ್ಚಾರ್,

0: ಮತ್ತು ಎಂ ವಿಜಯಕುಮಾರ್.
1: ಹಿಂದ್ ಸ್ವರಾಜ್ಯ. ಪ್ರಶ್ನೆ ಕೇಳುವವರು ಎಂ ವಿಜಯಕುಮಾರ್. ಗಾಂಧೀಜಿಯ ಉತ್ತರ ಹೇಳುವವರು ಹೆಚ್ ಆರ್ ಪ್ರಕಾಶ್. ಅಧ್ಯಾಯ 20 ಉಪಸಂಹಾರ.
2: ಅಧ್ಯಾಯ 20 ಮುಂದುವರಿದ ಭಾಗ.
1: ರಾಷ್ಟ್ರಕ್ಕೆ ಏನು ಹೇಳುತ್ತೀರಿ?
3: ರಾಷ್ಟ್ರವೇನು ಬಂತು?
1: ನಾವು ನೀವು ಯಾವ ಅರ್ಥದಲ್ಲಿ ಆ ಶಬ್ದವನ್ನು ಉಪಯೋಗಿಸುತ್ತೇವೋ ಅದು. ಸದ್ಯ ಯುರೋಪಿನ ನಾಗರಿಕತೆಗೆ ಬಲಿಯಾಗಿ ಸ್ವರಾಜ್ಯ ಬೇಕು ಎಂದು ಕೂಗುತ್ತಿರುವ ನಾವು ರಾಷ್ಟ್ರ.
3: ಅವರಿಗೆ ಹೀಗೆ ಹೇಳುತ್ತೇನೆ, ಭಾರತೀಯರಲ್ಲಿ ಯಾರಿಗೆ ನಿಜವಾದ ಪ್ರೇಮ ಇದೆಯೋ ಅವರು ಇಂಗ್ಲಿಷರೊಡನೆ ಮೇಲೆ ಹೇಳಿದಂತೆ ಅಂಜಿಕೆ ಇಲ್ಲದೆ ಮಾತಾಡಬಲ್ಲರು. ಭಾರತೀಯ ಸಭ್ಯತೆಯೇ ಸರ್ವೋತ್ತಮ. ಐರೋಪ್ಯ ನಾಗರಿಕತೆ 3 ದಿನದ ಮೋಜು ಎಂದು ವಿಚಾರಪೂರ್ವಕವಾಗಿ ನಂಬಿದವರೇ ಹಾಗೆ ಮಾಡಬಲ್ಲರು. ಇಂಥ ನೀರುಗುಳ್ಳೆಯ ನಾಗರಿಕತೆಗಳು ಕಾಲಕಾಲಕ್ಕೆ ಎಷ್ಟೋ ಬಂದಿವೆ ಹೋಗಿವೆ, ಮುಂದೆಯೂ ಬರುತ್ತವೆ ಹೋಗುತ್ತವೆ. ನಿಜವಾಗಿ ಆತ್ಮಬಲವನ್ನು ತಮ್ಮೊಳಗೆ ಅನುಭವಿಸಿ ಪಶುಬಲಕ್ಕೆ ಅಂಜದೆ ಪಶುಬಲವನ್ನು ಉಪಯೋಗಿಸಲು ಬಯಸದವರು ಮಾತ್ರವೇ ಹಾಗೆ ಹೇಳಬಲ್ಲರು. ಯಾರು ದುಃಖದ ವಿಷವನ್ನು ಕುಡಿದು ಈಗಿನ ದುರ್ದೆಸೆಯಿಂದ ಬಹಳ ಹೆಚ್ಚು ಅಸಂತುಷ್ಟರಾಗಿದ್ದಾರೋ ಅವರು ಮಾತ್ರ ಹಾಗೆ ಹೇಳಬಲ್ಲರು. ಅಂಥ ಭಾರತೀಯ ಒಬ್ಬನೇ ಇದ್ದರೂ ಅವನು ಇಂಗ್ಲಿಷರಿಗೆ ಹಾಗೆ ಹೇಳಿಯಾನು. ಇಂಗ್ಲಿಷರು ಅವನ ಮಾತನ್ನು ಕೇಳಲೇಬೇಕಾದೀತು. ಇವು ಬೇಡಿಕೆಗಳಲ್ಲ, ಆದರೆ ನಮ್ಮ ಮನಸ್ಥಿತಿಯ ಸೂಚಿಕೆ. ಬೇಡಿದರೆ ಏನೂ ಸಿಗದು, ಬೇಕಾದುದನ್ನು ನಾವು ತೆಗೆದುಕೊಳ್ಳಬೇಕು. ತೆಗೆದುಕೊಳ್ಳಲು ನಮಗೆ ಶಕ್ತಿ ಬೇಕು. ಆ ಶಕ್ತಿ ಬರಲು ಕೆಳಗೆ ಹೇಳುವಂತೆ ನಡೆಯಬೇಕು. ಅವೇನೆಂದರೆ, ಒಂದು, ವಿಧಿಯಿಲ್ಲದಿದ್ದಾಗ ಮಾತ್ರ ನಾವು ಇಂಗ್ಲಿಷ್ ಭಾಷೆಯನ್ನು ಬಳಸಬೇಕು. 2, ವಕೀಲನಾದರೆ ವಕೀಲಿಯನ್ನು ಬಿಟ್ಟು ಕೈಮಗ್ಗವನ್ನು ಹಿಡಿಯಬೇಕು. 3, ವಕೀಲನಾದರೆ ತನ್ನ ಜ್ಞಾನವನ್ನು ನಮ್ಮ ಜನಕ್ಕೂ ಇಂಗ್ಲಿಷರಿಗೂ ತಿಳಿಸಿ ಹೇಳಲು ಉಪಯೋಗಿಸಬೇಕು. 4, ವಕೀಲನಾದರೆ ಕಕ್ಷಿಗಳು ಜಗಳದಲ್ಲಿ ಕೈ ಹಾಕದೆ ನ್ಯಾಯಾಲಯವನ್ನು ತ್ಯಜಿಸಿ ಉಳಿದವರನ್ನೂ ಹಾಗೆ ಮಾಡುವಂತೆ ತನ್ನ ಅನುಭವದಿಂದ ಹೇಳಬೇಕು. 5, ವಕೀಲನಾದರೆ ನ್ಯಾಯಾಧಿಪತಿ ಕೆಲಸವನ್ನು ಬಿಡಬೇಕು. 6, ವೈದ್ಯನಾದರೆ ವೈದ್ಯ ವೃತ್ತಿಯನ್ನು ಬಿಟ್ಟು ದೇಹದ ರೋಗಕ್ಕಿಂತ ಆತ್ಮದ ರೋಗವನ್ನು ಗುಣ ಮಾಡುವುದು ಅಗತ್ಯ ಎಂಬುದನ್ನು ಅರಿಯಬೇಕು. 7, ವೈದ್ಯನಾದರೆ ತನ್ನದು ಯಾವುದೇ ಧರ್ಮವಾಗಲಿ ವಿಲಾಯತಿಯ ವೈದ್ಯಶಾಲೆಗಳಲ್ಲಿ ರೂಢಿಯಲ್ಲಿರುವ ಜೀವಜಂತುಗಳ ಅಂಗವಿಚ್ಛೇದನದ ರಾಕ್ಷಸಿ ಪದ್ಧತಿಯ ಮೂಲಕ ರೋಗವನ್ನು ಗುಣಪಡಿಸುವುದಕ್ಕಿಂತ ಈ ದೇಶ ರೋಗಗ್ರಸ್ತವಾಗಿದ್ದರೂ ಚಿಂತೆಯಿಲ್ಲ ಎಂಬುದನ್ನು ಅರಿತಾನೆ. 8, ವೈದ್ಯನಾದರೂ ಕೈಮಗ್ಗವನ್ನು ನಡೆಸಬೇಕು. ತನ್ನ ಬಳಿಗೆ ರೋಗಿಗಳು ಬಂದರೆ ಆ ರೋಗದ ಕಾರಣವನ್ನು ತಿಳಿಸಿ ಆ ಕಾರಣವನ್ನು ನಾಶಗೊಳಿಸುವಂತೆ ಬುದ್ಧಿ ಹೇಳಬೇಕು. ನಿರರ್ಥಕ ಔಷಧವನ್ನು ಸೇವಿಸದೆ ಒಂದು ವೇಳೆ ರೋಗಿ ಸತ್ತರೆ ಜಗತ್ತಿಗೇನೂ ನಷ್ಟವಿಲ್ಲ. ತಾನು ರೋಗಿಗೆ ನಿಜವಾಗಿ ದಯೆ ತೋರಿದಂತೆ ಎಂಬುದನ್ನು ಅರಿಯಬೇಕು. 9, ಶ್ರೀಮಂತನಾದರೂ ತನ್ನ ಐಶ್ವರ್ಯದ ಚಿಂತೆ ಇಲ್ಲದೆ ನಿರ್ಭಯವಾಗಿ ಮನಸ್ಸಿನಲ್ಲಿ ಇದ್ದುದನ್ನು ಹೇಳಬೇಕು. 10, ಶ್ರೀಮಂತನಾದರೆ ತನ್ನ ಹಣವನ್ನು ಕೈಮಗ್ಗಗಳನ್ನು ನೆಲೆಗೊಳಿಸುವುದಕ್ಕೆ ವೆಚ್ಚ ಮಾಡಬೇಕು. ತಾನು ಕೈಯಿಂದ ಮಾಡಿದ ಪದಾರ್ಥಗಳನ್ನು ತೊಟ್ಟು ಇತರರನ್ನು ಅದೇ ರೀತಿ ಮಾಡುವಂತೆ ಪ್ರೋತ್ಸಾಹಿಸಬೇಕು. 11, ಎಲ್ಲ ಭಾರತೀಯರು ಇದು ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಶೋಕಗಳ ಕಾಲ ಎಂದು ತಿಳಿಯಬೇಕು. 12, ಪ್ರತಿಯೊಬ್ಬ ಭಾರತೀಯನು ಇಂಗ್ಲಿಷರು ನಮ್ಮಿಂದಲೇ ಇದ್ದಾರೆ, ಅವರನ್ನು ದೂರಿ ಪ್ರಯೋಜನವಿಲ್ಲ, ನಾವು ನಡೆ ನುಡಿಯನ್ನು ಬದಲಾಯಿಸಿಕೊಂಡರೆ ಅವರು ಹೊರಟು ಹೋದಾರು, ಇಲ್ಲವೇ ತಾವು ಬದಲಿಸಿಕೊಂಡಾರು ಎಂಬುದನ್ನು ಅರಿಯಬೇಕು. 13, ಶೋಕ ಸಮಯದಲ್ಲಿ ಭೋಗವಿಲಾಸ ಕೂಡದೆಂದು ದೀನದೆಸೆಯಲ್ಲಿ ಇರುವವರಿಗೆ ಸರೆಯಲ್ಲಿರುವುದು ದ್ವೇಷಭ್ರಷ್ಟರಾಗುವುದು ಒಳಿತು ಎಂಬುದನ್ನು ಎಲ್ಲರೂ ತಿಳಿಯಬೇಕು. 14, ನಾವು ಸೆರೆಮನೆಗೆ ಹೋದರೆ ನಮ್ಮ ಕೆಲಸ ನಿಂತು ಹೋದೀತಲ್ಲ ಎನ್ನುವುದು ಬರೀ ಭ್ರಾಂತಿ, ಅದನ್ನು ಎಲ್ಲರೂ ತಿಳಿಯಬೇಕು. 15, ಮಾತಿಗಿಂತ ಕೃತಿ ಲೇಸೆಂದೋ

0: ಮನಸ್ಸಿಗೆ ಅನಿಸಿದಂತೆ ಆಡಿ ಅದರಿಂದ ಬಂದುದನ್ನೆಲ್ಲ ಅನುಭವಿಸಬೇಕೆಂದು ಆಗಲೇ ನಮ್ಮ ಮಾತಿಗೆ ಪ್ರಭಾವ ಹುಟ್ಟೀತೆಂದು ತಿಳಿಯಬೇಕು. 16. ಕಷ್ಟವನ್ನು ಸಹಿಸಿದರೇನೆ ನಾವು ಸ್ವತಂತ್ರರಾದೆವು ಎಂಬುದನ್ನು ಅರಿಯಬೇಕು. 17. ಅಂಡಮಾನ್ ದ್ವೀಪಗಳಿಗೆ ಗಡೀಪಾರು ಮಾಡಿದ ಮಾತ್ರಕ್ಕೆ ಈ ಇಂಗ್ಲಿಷ್ ನಾಗರಿಕತೆಯನ್ನು ಪ್ರೋತ್ಸಾಹಿದ ಪಾಪಕ್ಕೆ ಸಾಕಷ್ಟು ಪ್ರಾಯಶ್ಚಿತ್ತವಿಲ್ಲವೆಂಬುದನ್ನು ಅರಿಯಬೇಕು. 18. ಕಷ್ಟ ಸಹನೆ ಮಾಡದೆ ಯಾವ ರಾಷ್ಟ್ರವು ಉನ್ನತಿ ಹೊಂದಲಿಲ್ಲವೆಂದು, ಶಸ್ತ್ರಯುದ್ಧದಲ್ಲಿ ಕೊಲ್ಲುವುದಕ್ಕಿಂತ ಅಪಲಾಯನವೇ ಹೆಚ್ಚು ಮಹತ್ವದ್ದೆಂದು, ಸತ್ಯಾಗ್ರಹದಲ್ಲಿಯಂತೂ ಕಷ್ಟ ಸಹನೆಯೇ ಮುಖ್ಯವೆಂದು ತಿಳಿಯಬೇಕು. 19. ಅವನು ಮಾಡಿದರೆ ನಾನು ಮಾಡುತ್ತೇನೆ ಎಂಬುದು ಕಳ್ಳನೆವ. ನಮಗೆ ಸರಿ ಎಂದು ತಿಳಿದುದನ್ನು ನಾವು ಮಾಡಬೇಕು. ಉಳಿದವರು ತಮಗೆ ಸರಿ ಎನಿಸಿದಾಗ ಮಾಡಿಯಾರು. ನನಗೆ ರುಚಿಯಾದುದನ್ನು ಇತರರು ಸವಿಯುವವರಿಗೆ ನಾನು ಕಾಯುವುದಿಲ್ಲ. ರಾಷ್ಟ್ರೀಯ ಪ್ರಯತ್ನ ಮಾಡುವುದು, ಕಷ್ಟ ಸಹಿಸುವುದು, ತನತನಗೆ ರುಚಿಯಾದುದನ್ನು ಸವಿಯುವ ಹಾಗೆ ಪರರಿಗಂಜಿ ಅಳುತ್ತಳುತ್ತಾ ಕಷ್ಟ ಸಹಿಸುವುದು ಸರಿಯಲ್ಲ ಎಂಬುದನ್ನು ಎಲ್ಲರೂ ಅರಿತುಕೊಳ್ಳಬೇಕು.
1: ಇದು ಬಹಳ ಉದ್ದವಾದ ಪಟ್ಟಿ. ಇಷ್ಟೆಲ್ಲವನ್ನು ಎಲ್ಲರೂ ಎಂದಿಗೆ ಮಾಡಬೇಕು?
0: ಅದೇ ತಪ್ಪು. ಎಲ್ಲರ ಗೊಡವೆ ನಿಮಗೆ ನನಗೆ ಏಕೆ? ಪ್ರತಿಯೊಬ್ಬನೂ ತನ್ನ ಕರ್ತವ್ಯವನ್ನು ಮಾಡಲಿ. ನನ್ನ ಕೆಲಸವನ್ನು ನಾನು ಮಾಡಿದರೆ ಇತರರ ಕೆಲಸವನ್ನು ಮಾಡಿದಂತಾಯಿತು. ಇದು ಸ್ವಾರ್ಥವಲ್ಲ, ಪರಮಾರ್ಥ. ನಾನು ಮೇಲೇರಿದರೆ ತಾನೇ ಪರರನ್ನು ಮೇಲಕ್ಕೆ ಸೆಳೆದೇನು? ಕಟ್ಟ ಕಡೆಗೆ ಮತ್ತೊಮ್ಮೆ ಹೇಳುತ್ತೇನೆ. 1. ನಿಜವಾದ ಸ್ವರಾಜ್ಯ ಎಂದರೆ ಆತ್ಮರಾಜ್ಯ ಅಥವಾ ಆತ್ಮಸಂಯಮ. 2. ಅದಕ್ಕೆ ದಾರಿ ಸತ್ಯಾಗ್ರಹ, ಆತ್ಮಬಲ ಅಥವಾ ಪ್ರೇಮಬಲ. 3. ಈ ಬಲವನ್ನು ಪ್ರಯೋಗಿಸಲು ಸರ್ವವಿಧದಲ್ಲಿಯೂ ಸರ್ವತಾ ಸ್ವದೇಶಿ ಅಗತ್ಯ. 4. ಇಂಗ್ಲಿಷರ ಮೇಲೆ ಹಗೆಯಿಂದ ಅಥವಾ ಪ್ರತೀಕಾರ ಬುದ್ಧಿಯಿಂದ ಏನೂ ಮಾಡಬೇಕಾಗಿಲ್ಲ. ಮಾಡಬೇಕಾದುದನ್ನೆಲ್ಲ ಕರ್ತವ್ಯ ಎಂದು ಮಾಡಬೇಕು. ಒಂದು ವೇಳೆ ಇಂಗ್ಲಿಷರು ಉಪ್ಪಿನ ತೆರಿಗೆ ತೆಗೆದುಹಾಕಿದರೆ, ನಮ್ಮ ಹಣವನ್ನು ಹಿಂತಿರುಗಿ ಕೊಟ್ಟರೆ, ಭಾರತೀಯರಿಗೆ ದೊಡ್ಡ ದೊಡ್ಡ ಅಧಿಕಾರಗಳನ್ನು ಕೊಟ್ಟರೆ, ಇಂಗ್ಲಿಷ್ ಸೇನೆಯನ್ನು ಇಲ್ಲಿಂದ ತೆಗೆದುಹಾಕಿದರೆ, ಆಗಲೂ ನಾವು ಅವರ ಗಿರಣಿ ಪದಾರ್ಥಗಳನ್ನು ಉಪಯೋಗಿಸುವುದಿಲ್ಲ, ಇಂಗ್ಲಿಷ್ ಭಾಷೆಯನ್ನು ಬಳಸುವುದಿಲ್ಲ, ಅವರ ಉದ್ಯೋಗಗಳಿಗೆ ಆಶ್ರಯ ಕೊಡುವುದಿಲ್ಲ. ಖಂಡಿತ ಇವೆಲ್ಲವೂ ನಮಗೆ ಹಾನಿಕರ. ಆದುದರಿಂದ ನಮಗೆ ಅವು ಬೇಡ. ನನಗೆ ಇಂಗ್ಲಿಷರನ್ನು ಕಂಡರೆ ಕಿಂಚಿತ್ತೂ ಹಗೆಯಿಲ್ಲ. ಅವರ ನಾಗರಿಕತೆಗೆ ಮಾತ್ರ ನಾನು ಪೂರ್ಣ ವಿರೋಧಿ. ಸ್ವರಾಜ್ಯ ಶಬ್ದಕ್ಕೆ ನಿಜವಾದ ಅರ್ಥ ತಿಳಿಯದೆ ನಾವು ಅದನ್ನು ಉಪಯೋಗಿಸಿದ್ದೇವೆ ಎನಿಸುತ್ತದೆ. ನನಗೆ ತಿಳಿದ ಮಟ್ಟಿಗೆ ನಾನು ಅದನ್ನು ತಿಳಿಸುವ ಪ್ರಯತ್ನ ಮಾಡಿದ್ದೇನೆ. ಈ ಬಗೆಯ ಸ್ವರಾಜ್ಯ ಸಂಪಾದನೆಗೆ ನನ್ನ ಬಾಳು ಮೀಸಲು. ಇದಕ್ಕೆ ನನ್ನ ಅಂತರಾತ್ಮವೇ ಸಾಕ್ಷಿ.
1: ಇಲ್ಲಿಗೆ ಅಧ್ಯಾಯ 20 ಸಮಾಪ್ತಿಯಾಯಿತು ಹಾಗೂ ಹಿಂದ್ ಸ್ವರಾಜ್ಯ ಪುಸ್ತಕ ಮುಗಿಯಿತು. ಧನ್ಯವಾದಗಳು.
2: ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ, ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
5: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
4: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
6: ಬಳಸಿ ಪರಿಶುದ್ಧ ನಂದಿನಿ.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಗರದವರೇ ಆದ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಗೌಪ್ಯ ವಚನಕಾರರಾದಂತಹ ಶಿವಶರಣೆ ಶಿವಮಾಯಿ ದೇವಿಯವರ ಪರಿಚಯ ಹಾಗೆ ವಚನಗಳ ವಿಶ್ಲೇಷಣೆಯನ್ನ ಮಾಡಿಕೊಡ್ತಾರೆ. ಕೇಳೋಣ, ಬನ್ನಿ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣೆ ಶಿವಮಾಯಿ ದೇವಿಯವರ ಪರಿಚಯವನ್ನ ಮಾಡಿಕೊಡ್ಬೋದು?
10: ನಮಸ್ಕಾರ, ನನ್ನ ಹೆಸರು ಭಾರತಿ ಪ್ರಕಾಶ್. ಈ ದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮಾಯಿ ದೇವಿ ಇವರ ಬಗ್ಗೆ ಮಾತಾಡಲು ಇಚ್ಛಿಸುತ್ತಿದ್ದೇನೆ. 12ನೇ ಶತಮಾನದಲ್ಲಿ ಶರಣ ಶರಣೆಯರು ಕಾಲವಾಗಿತ್ತು. ಆ ಸಮಯದಲ್ಲಿ ಇದ್ದಂಥವರೇ ಶಿವಮಾಯಿ ದೇವಿಯವರು. ಕಾಯಕ ಮತ್ತು ದಾಸೋಹ ತತ್ವಗಳ ಶರಣರು ವಿಶ್ವಕ್ಕೆ ನೀಡಿದ ಅಮೂಲ್ಯ ಕೊಡುಗೆಗಳು. ಗುರುವಾಗಲಿ ಜಂಗಮವಾಗಲಿ ಕಾಯಕದಿಂದಲೇ ಮುಕ್ತನಾಗುತ್ತಾನೆ. ಅಷ್ಟೇ ಅಲ್ಲ, ಕಾಯಕದಲ್ಲಿ ನಿರತನಾದರೆ ಗುರುದರ್ಶನ, ಲಿಂಗದರ್ಶನ, ಜಂಗಮ ದರ್ಶನ ಮರೆತರೂ ಚಿಂತೆ ಇಲ್ಲ ಎಂಬುದು ಶರಣರ ವಚನ ಸಿದ್ಧಾಂತವಾಗಿತ್ತು. ಕಾಯಕವೇ ಕೈಲಾಸ ಮಂತ್ರ ಸ್ವರೂಪವಾಗಿತ್ತು ಕೂಡ. ಬಸವಣ್ಣನವರು ಕಲ್ಯಾಣದಲ್ಲಿ ಸಾವಿರಾರು ಕಾಯಕಗಳ ಸೃಷ್ಟಿ ಮಾಡಿದ್ದರು. ಜೀವನದಲ್ಲಿ ನೊಂದವರನ್ನು ನಗಿಸುವುದು ಒಂದು ಕಾಯಕವಾಗಿತ್ತು. ಈ ಕಾಯಕವನ್ನು ಮಾಡುತ್ತಿದ್ದವರೇ ನಗಿ ಮಾರಿ ತಂದೆ. ಅದೇ ರೀತಿ ಪ್ರವಚನ ಹೇಳುವುದನ್ನು ಕಾಯಕವನ್ನಾಗಿ ಮಾಡಿಕೊಂಡಿದ್ದವರು ಶರಣೆ ಶಿವಮಾಯಿ ದೇವಿ ಅವರು. ಶಿವಮಾಯಿ ದೇವಿ 12ನೇ ಶತಮಾನದ ಶರಣೆ. ಅನುಭವ ಮಂಟಪದಲ್ಲಿ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದರು. ಶರಣರ ಅನುಭವವನ್ನು ಆಲಿಸಿ ತಾನೂ ಕೂಡ ಅನುಭವಿಯಾಗಿದ್ದರು. ಅವರ ಮಾತಿನಲ್ಲಿ ಅನುಭವದ ವಿಚಾರಗಳು ಒಮ್ಮುತ್ತಿದ್ದವು. ಅಪಾರ ಅಧ್ಯಯನದಿಂದ ಶಬ್ದ ಭಂಡಾರ ತುಂಬಿಕೊಂಡಿದ್ದರು. ಸಾವಿರಾರು ವಚನಗಳನ್ನು ಕಂಠಪಾಠವಾಗಿಯೇ ಬರುತ್ತಿದ್ದವು. ಮೃದುವಾದ ಧ್ವನಿ, ಶಾಂತವಾಗಿ ಪ್ರವಚನ ಹೇಳುವ ಶೈಲಿ, ಗಾಯನ ಕಲೆ, ದೃಷ್ಟಾಂತದ ಆಯ್ಕೆ ಹಾಗೂ ತಮ್ಮ ಸಿದ್ಧಾಂತದ ಪ್ರತಿಪಾದಿಸುವ ರೀತಿ ಅದ್ಭುತವಾಗಿತ್ತು. ಅದಕ್ಕಾಗಿ ಶಿವಮಾಯಿ ದೇವಿಯವರನ್ನು ಪ್ರವಚನ ಕೇಳಲು ಸುತ್ತಮುತ್ತಲಿನ ಗ್ರಾಮಸ್ಥರು ಚಕ್ಕಡಿ ಕಟ್ಟಿಕೊಂಡು ಬರುತ್ತಿದ್ದರು. ಪ್ರವಚನದಿಂದ ಅನೇಕ ಪರಿವರ್ತನೆಯಾಗಿದ್ದರು. ಮೂಢನಂಬಿಕೆಗಳನ್ನು ಬಿಟ್ಟಿದ್ದರು. ವ್ಯಸನದಿಂದ ಮುಕ್ತ ಕೂಡ ಆಗಿದ್ದರು. ಸಾವಿರಾರು ಜನರು ಲಿಂಗ ದೀಕ್ಷೆ ಪಡೆದುಕೊಂಡು ಬಸವ ಸಿದ್ಧಾಂತದ ಪಡೆದುಕೊಂಡಿದ್ದರು. ಆಗಿನ ಕಾಲದಲ್ಲಿ ಮಹಿಳೆಯರು ಪ್ರವಚನ ಮಾಡುತ್ತಿದ್ದಾರೆ ಎಂಬುದೇ ದೊಡ್ಡ ವಿಷಯವಾಗಿತ್ತು. ಕಲ್ಯಾಣ ರಾಜ್ಯದಲ್ಲಿ ಶಿವಮಾಯಿ ದೇವಿ ಅವರ ಪ್ರವಚನ ಪ್ರಖ್ಯಾತಿಯನ್ನು ಪಡೆದಿತ್ತು. ಶಿವಮಾಯಿ ದೇವಿಯವರನ್ನು ಪಂಡಿತರು ಆಹ್ವಾನಿಸಿ ಅವರೊಂದಿಗೆ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದರು. ಚರ್ಚೆಗಳನ್ನು ಏರ್ಪಡಿಸುತ್ತಿದ್ದರು. ವಾದಗಳನ್ನು ಪಂಡಿತರನ್ನು ಸೋಲಿಸುತ್ತಿದ್ದರು. ಶಿವಮಾಯಿ ದೇವಿ ಅವರು ನಮ್ಮ ಪಾಂಡಿತ್ಯ ನಡೆಯಲ್ಲಿ, ನುಡಿಯಲ್ಲಿ, ಆಚಾರದಲ್ಲಿ ವ್ಯಕ್ತವಾಗಬೇಕು ಎಂಬುದು ಎಲ್ಲರಿಗೂ ಹೇಳುತ್ತಿದ್ದರು. ತಂದೆ ತಾಯಿ ಪೂರ್ವಾಶ್ರಮದ ಪರಿಚಯದ ಕುರಿತು ಇನ್ನೂ ಸಂಶೋಧನೆ ಆಗಬೇಕಿದೆ. ಇಷ್ಟೊಂದು ಖ್ಯಾತಿ ಪಡೆದ ಶಿವಮಾಯಿ ದೇವರು ವಚನಗಳನ್ನು ಬರೆದಿರಬಹುದು. ಅವರು ಬರೆದ ವಚನಗಳು ಕಲ್ಯಾಣ ಕ್ರಾಂತಿಯಲ್ಲಿ ಅಗ್ನಿಗೆ ಆಹುತಿಯಾಗಿರಬಹುದು ಎಂದು ಸಂಶೋಧಕರು ಅಭಿಪ್ರಾಯ ಪಡುತ್ತಾರೆ. ಡಾಕ್ಟರ್ ಪೂಗು ಅಳಕಟ್ಟಿಯವರು ಶಿವಮಾಯಿ ದೇವಿಯವರು ನಡೆಸಿದಂಥ ಕಾಯಕ ಶ್ರೀಯರಿಗೆ

0: ಅನುರೂಪವಾದದ್ದಾಗಿದೆ ಎಂದು ಹೇಳುತ್ತಾರೆ. ವಚನ ಸಂಶೋಧನಾ ಪಿತಾಮಹ ಎಂದೇ ಪ್ರಸಿದ್ಧಿ ಹೊಂದಿದವರು ಡಾಕ್ಟರ್ ಪೂ ಅಳಕಟ್ಟಿಯವರು ಸಮಗ್ರ ಸಂಪುಟ 10 ಶಿವಮಾಯಿ ದೇವಿಯವರ ಚರಿತ್ರೆಯನ್ನು ದಾಖಲಿಸಿದ್ದಾರೆ. ಡಾಕ್ಟರ್ ಆರ್ ಶಿವಣ್ಣ, ಲಲ್ಲೇಶ್ವರಿ ಮೂಗಿ ಮೊದಲಾದವರು ಶಿವಮಾಯಿ ದೇವಿ ಅವರ ಚರಿತ್ರೆ ದಾಖಲಿಸಿದ್ದಾರೆ. ಪುರಾತನರ ತ್ರಿಪದಿಯಲ್ಲಿ ಶಿವ ಪುರಾಣವು ನಿತ್ಯ ಶಿವಶರಣರಿಗೊಪ್ಪುವ ಅವರಿತ್ತ ಕಾಯಕವೇ. ಜಂಗಮರೀಗವ ಶಿವಮಾಯಿ ದೇವಿ ಶರಣುಂಗು ಈ ರೀತಿಯ ವರ್ಣನೆ ದೊರೆಯುತ್ತದೆ. ಅಕ್ಕನಾಗಮ್ಮ, ಗಂಗಾಂಬಿಕೆ, ನೀಲಮ್ಮ ತಾಯಿ, ಸತ್ಯಕ್ಕ ಮೊದಲಾದ ಪ್ರಮುಖ ಶರಣೆಯರಲ್ಲಿ ಶಿವಮಾಯಿ ದೇವಿ ಕೂಡ ಒಬ್ಬರು. ಅಚ್ಚುಮೆಚ್ಚಿನ ಮಗಳು ಕೂಡ ಎಂದು ಕರೆಯುತ್ತಿದ್ದರು. ಬಸವಣ್ಣವರು, ಚನ್ನಬಸವಣ್ಣವರು, ಮಾಚಿದೇವ ಮುಂತಾದ ಶರಣರು ಶಿವಮಾಯಿ ದೇವಿಯವರ ಬಗ್ಗೆ ಬಹಳ ಪ್ರೀತಿ ಉಳ್ಳವರಾಗಿದ್ದರು. ಹೀಗೆ ಅವರು ಎಲ್ಲರ ಶರಣರ ಪ್ರೀತಿಗೆ ಮಗಳಾಗಿದ್ದರು. ಕೆಲವರು ಪ್ರವಚನಕ್ಕೆ ಬರಲು ಹೆದರುತ್ತಿದ್ದರಿಂದ ಸ್ವಂತ ಶಿವಮಾಯಿ ದೇವಿ ಅಂಥವರ ಮನೆಗೆ ಹೋಗಿ ಅಕ್ಕ ಅವ್ವ ಎಂದು ಕರೆದು ಅಪ್ಪಿಕೊಂಡು ಅವರಲ್ಲಿರುವ ಕೀಳರಿಮೆಯ ಭಾವನೆಯನ್ನು ಹೋಗಲಾಡಿಸಿ ಪ್ರವಚನ ಕೇಳಲು ಬರುವಂತೆ ಮಾಡುತ್ತಿದ್ದರು. ನಾವೆಲ್ಲರೂ ದೇವರ ಮಕ್ಕಳು, ನಮ್ಮಲ್ಲಿ ಭೇದ ಭಾವವಿಲ್ಲ, ಜಾತಿ ಮಾನವ ಕಲ್ಪಿತ, ದೇವ ನಿರ್ಮಿತವಲ್ಲ ಎಂದು ಹೇಳಿ ಅವರ ಹೃದಯದಲ್ಲಿ ಆತ್ಮವಿಶ್ವಾಸ ತುಂಬುತ್ತಿದ್ದರು. ಒಮ್ಮೆ ಅನುಭವ ಮಂಟಪದಲ್ಲಿ ಚರ್ಚೆ ಪ್ರಾರಂಭವಾಗಿದ್ದು ಭುವಿ ಮತ್ತು ಭಕ್ತ ಕುರಿತು ಶರಣರಲ್ಲಿ ಸಂವಾದ ನಡೆದಿತ್ತು. ಕೆಲವರು ಭುವಿ ಮತ್ತು ಭಕ್ತ ಬೇರೆ ಬೇರೆ ಎಂದು ವಾದಿಸುತ್ತಿದ್ದರು. ಭುವಿ ಭಕ್ತ ವಿಂಗಡಣೆ ಕೇಳಿ ಶಿವಮಾಯಿ ದೇವಿ ಎಲ್ಲರೂ ದೇವರ ಮಕ್ಕಳು ಎಂದು, ಮೇಲೆ ಎಲ್ಲರೂ ಸಮಾನರು ಎಂದು ಹೇಳಿ ಭುವಿ ಭಕ್ತ ಎಂದ ಏಕೆ ವಿಂಗಡಣೆ ಮಾಡುತ್ತಿದ್ದೀರಿ ಎಂದು ಪ್ರಶ್ನೆ ಮಾಡಿ ಅದನ್ನು ಖಂಡಿತ ನಾನು ಒಪ್ಪುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ. ಸಕಲ ಜೀವಾತ್ಮರಿಗೂ ಲೇಸು ಬಯಸುವ ಮಹಾಮಂತ್ರ ಸಾರದ ಬಸವಣ್ಣನವರು ನಮಗೆ ಸೂರ್ಯವಾಗಿದ್ದರೆ ಸೂರ್ಯ ಎಲ್ಲರಿಗೂ ಒಂದೇ ಬೆಳಕು ನೀಡುತ್ತಾನೆ. ಬಸವಣ್ಣವರು ಇವ ನಮ್ಮವ ಎಂದು ಹೇಳಿದ ಮೇಲೆ ಭುವಿ ಭಕ್ತ ವಿಂಗಡಣೆ ಸಲ್ಲದು, ನಾನು ಒಪ್ಪುವುದಿಲ್ಲ ಎಂದು ಮತ್ತೆ ಹೇಳುತ್ತಾರೆ. ಶಿವಮಾಯಿ ದೇವಿಯವರ ಮಾತಿನ ಸ್ಪಷ್ಟ ಸಂದೇಶವನ್ನು ಅರಿತು ಶರಣರು ಚಪ್ಪಾಳೆ ತಟ್ಟಿ ಅವರ ಮಾತನ್ನು ಸಮ್ಮತಿಸುತ್ತಾರೆ. ಶಿವಮಾಯಿ ದೇವಿಯವರು ವೇದಶಾಸ್ತ್ರ ಮೀಮಾಂಸೆಗಳನ್ನು ಅಧ್ಯಯನಗೈದವರು, ಜೀವನ ತತ್ವಗಳನ್ನು ಅನುಸರಿಸಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುತ್ತಿದ್ದರು. ನಾಡಿನ ತುಂಬ ಪ್ರವಚನದ ಮೂಲಕ ಶರಣ ಧರ್ಮದ ಪ್ರಸಾರ ಮಾಡಿದವರು, ಬಸವ ಸಿದ್ಧಾಂತಕ್ಕೆ ಎಣ್ಣೆಯಾಗಿ ಬತ್ತಿ ಹಾಕಿ ಬೆಳಕು ಕೊಟ್ಟವರು, ಕೊನೆಯ ಉಸಿರಿರುವವರೆಗೂ ಬಸವ ಸೇವೆ ಮಾಡಿ ಶರಣ ಚರಿತ್ರೆಯಲ್ಲಿ ಚರಿತ್ರೆಯಾಗಿ ಉಳಿದವರು ಶಿವಮಾಯಿ ದೇವಿಯವರು. ಶಿವಮಾಯಿ ದೇವಿಯವರ ಬಗ್ಗೆ ಹೇಳಲು ಅವಕಾಶ ಮಾಡಿಕೊಟ್ಟಂಥ ರೇಡಿಯೋ ಶಿವಮೊಗ್ಗಕ್ಕೂ ಹಾಗೂ ಪವಿತ್ರ ಮೇಡಮ್ ಅವ್ರಿಗೂ ನನ್ನ ಪ್ರೀತಿ ಕೇಳುವವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.
1: ಶಿವಶರಣೆ ಹಾಗೆ ಗೌಪ್ಯ ವಚನಗಾರ್ತಿಯಾದಂಥ ಶಿವಮಾಯಿ ದೇವಿಯವರ ವಿಚಾರಧಾರೆಯ ಕುರಿತು ಶ್ರೀಮತಿ ಭಾರತಿ ಪ್ರಕಾಶ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ಹೇಳ್ತಾರೆ ಕೇಳೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ಶಿವಶರಣೆ ಶಿವಮಾಯಿ ದೇವಿಯವರ ವಿಚಾರಧಾರೆಯನ್ನ ಹೇಳ್ತಾ ಇದ್ರು. ಈಗ ಮತ್ತೊಂದು ಗೌಪ್ಯ ವಚನಗಾರ್ತಿಯ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ.
3: ಪತಿ ಭಕ್ತಿ ಸಂಪನ್ನೀಯರು ಇವ್ರ ಬಗ್ಗೆ ಮಾತಾಡಲು ಇಚ್ಛಿಸುತ್ತಿದ್ದೇನೆ. ನಮ್ಮ ನಾಡಿನ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ಸಾಂಸ್ಕೃತಿಕ ಸುವರ್ಣಯುಗವೆಂದೇ ಕರೆಯಲಾಗುತ್ತದೆ. ಅಕ್ಕ ಮಹಾದೇವಿಯವರು, ಅಲ್ಲಮ್ಮ ಪ್ರಭುಗಳು, ಬಸವಣ್ಣನವರು ಎಲ್ಲ ಶರಣಾದಿಯಾಗಿ ತಮ್ಮ ಅನುಭವದ ನೆಲೆಯನ್ನು, ಅನುಭಾವಿಕ ನೆಲೆಗಟ್ಟನ್ನು ಕಟ್ಟಿಕೊಟ್ಟು ಜಗತ್ತಿಗೆ ಮಾದರಿಯಾಗುವ ಸಾಹಿತ್ಯವನ್ನು ನೀಡಿದ್ದಾರೆ. ಬಸವಣ್ಣನವರ ವ್ಯಕ್ತಿತ್ವವನ್ನು, ಅವರ ದಾಂಪತ್ಯವನ್ನು ಗಮನಿಸಿದಾಗ ಸತಿಪತಿಗಳ ಭಕ್ತಿ ಭಾವ ತುಂಬಿರಬೇಕು ಎಂಬುದು ತಿಳಿಯುತ್ತದೆ. ಬಸವಣ್ಣನವರಿಗೆ ಗಂಗಾಂಬಿಕ ಮತ್ತು ನೀಲಾಂಬಿಕ ಎಂಬ ಇಬ್ಬರು ಪತ್ನಿಯರಿದ್ದರು. ಕಲ್ಯಾಣದ ರಾಜ್ಯದ ಮಂತ್ರಿ ಬಲದೇವನ ಮಗಳಾದ ಹಾಗೂ ಗುರು ಘನಲಿಂಗ ರುದ್ರಮುನಿಗಳ ಶಿಷ್ಯ ಗಂಗಾಂಬಿಕೆಯು ಬಸವಣ್ಣನವರ ಹಿರಿಯ ಪತ್ನಿ. ಬಸವಣ್ಣನವರ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಸ್ಫೂರ್ತಿಯ ಸೆಲೆಯಾಗಿದ್ದವರು. ದಾಸೋಹ, ಲಿಂಗನಿಷ್ಠೆಯಲ್ಲಿ ಆಧ್ಯಾತ್ಮಿಕ ಸಾಧಕಿ ಗಂಗಾಂಬಿಕೆಯವರು. ಪತಿಭಕ್ತಿ ಸಂಪನ್ನೆಯಾಗಿದ್ದವರು. ಬಸವಣ್ಣನವರ ಸಮಾಜ ರಚನೆಯ ಕಾರ್ಯದಲ್ಲಿ ಸಹಕಾರಿಯಾಗಿ ಮಹಾಮನೆಯ ಅನುಭವ ಮಂಟಪದಲ್ಲಿ ಅನ್ನ, ಜ್ಞಾನ, ದಾಸೋಹಗಳಲ್ಲಿ ನೆರವಾಗುತ್ತಿದ್ದವರು. ಕಲ್ಯಾಣದಲ್ಲಿ ನಡೆಯುತ್ತಿದ್ದ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಿದ್ದರು. ಅಕ್ಕ ನಾಗಮ್ಮನವರೊಂದಿಗೆ ಶರಣರ ಹೋರಾಟದಲ್ಲಿ ಸಹಕರಿಸಿ ಪ್ರೇರಕ ಶಕ್ತಿಯಾಗಿ ನಿಂತವರು. ಗಂಗಪ್ರಿಯ ಕೂಡಲ ಸಂಗಮ ದೇವ ಎಂಬ ಅಂಕಿತದಲ್ಲಿ 9 ವಚನಗಳನ್ನು ಬರೆದಿದ್ದವರು. ಬಸವಣ್ಣನವರ ಬಹುಮುಖ ವ್ಯಕ್ತಿತ್ವ, ಚನ್ನಬಸವಣ್ಣನವರ ಬಗೆಗೆ ಗೌರವ, ಪರಮಾತ್ಮನಲ್ಲಿ ಅಪಾರ ಭಕ್ತಿ, ಅಂತರಂಗದಲ್ಲಿ ಅಭಿವ್ಯಕ್ತಿ ಅವರ ವಚನಗಳಲ್ಲಿ ಕಾಣಬಹುದು. ಲಿಂಗನಿಷ್ಠೆ, ಶರಣರ ಸ್ಮರಣೆ, ಪತಿನಿಷ್ಠೆ ಮೂಲವಾಗಿಸಿಕೊಂಡು ವಚನಗಳನ್ನು ರಚಿಸಿ ವಚನಗಾರ್ತಿಯಾಗಿ ಜೀವನದ ಕೊನೆಯ ಘಟ್ಟದಲ್ಲಿ ವಚನ ಸಾಹಿತ್ಯವನ್ನು ಉಳಿಸುವ ಹೋರಾಟಗಾರ್ತಿಯಾಗಿ ಬಸವಣ್ಣನವರ ಆಚಾರ ಪತ್ನಿಯಾಗಿ ಶರಣರ ಗಂಗಾಂಬಿಕೆಯಾಗಿ ಕಂಡುಬರುತ್ತಾರೆ. ನೀಲಾಂಬಿಕೆ, ಎನಗೆ ಲಿಂಗವೂ ನೀವೇ ಬಸವಯ್ಯ, ಎನಗೆ ಸಂಘವೂ ನೀವೇ ಬಸವಯ್ಯ, ಎನಗೆ ಪ್ರಾಣವೂ ನೀವೇ ಬಸವಯ್ಯ ಎನ್ನುತ್ತಾ ಬಸವಣ್ಣನವರ ವಿಚಾರ ಪತ್ನಿಯಾಗಿ ನೀಲಾಂಬಿಕೆಯು ಚಾಲುಕ್ಯರ ರಾಜಧಾನಿಯಾಗಿದ್ದ ಮಂಗಳವೇಡಿಯ ಸಿದ್ಧರಸ ಹಾಗೂ ಪದ್ಮಗಂಧಿ ದಂಪತಿಗಳ ಮಗಳಾಗಿ ಬಿಜ್ಜಳನ ಸಾಕುತಂಗಿಯಾಗಿದ್ದವರು. ಬಾಲ್ಯದಲ್ಲಿಯೇ ತಂದೆ ತಾಯಿಯನ್ನು ಕಳೆದುಕೊಂಡು ನೀಲಾಂಬಿಕೆ ಕನ್ನಡ ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ಕುದುರೆ ಸವಾರಿ, ಕತ್ತಿ ವರಸೆ, ಬಿಲ್ಲು ವಿದ್ಯೆಗಳನ್ನು ಕಲಿತರು. ಘನಲಿಂಗ ರುದ್ರಮುನಿಗಳಿಂದ ಲಿಂಗ ದೀಕ್ಷೆ ಪಡೆದು ಅವರ ಶಿಷ್ಯೆಯಾಗಿ ಗುರುಸೇವೆ, ಕಾಯಕ ನಿಷ್ಠೆ, ಲಿಂಗನಿಷ್ಠೆಗಳಿಂದ ತನ್ನಲ್ಲಿ ತಾನೇ ಆತ್ಮಶಕ್ತಿಯನ್ನು ಬೆಳೆಸಿಕೊಂಡವರು. ರಾಜವೈಭವಗಳಿಂದ ತಿಲಾಂಜಲಿ ಇತ್ತು. ಬಸವಣ್ಣನವರ ಧರ್ಮಪತ್ನಿಯಾಗಿ ಮಹಾಮನೆಯ ದಾಸೋಹದ ಕಾರ್ಯಭಾರ ವಹಿಸಿಕೊಂಡರು. ಜೊತೆಗೆ ಶಿವಯೋಗದಲ್ಲಿಯೂ ತೊಡಗಿಸಿಕೊಂಡವರು. ಶಿವಭಕ್ತಿ ಎಂದು ಪ್ರಸಿದ್ಧರಾದವರು. ಕಲ್ಯಾಣದ ಕ್ರಾಂತಿಯಿಂದ ಸರ್ವ ಶರಣರ ದಶ ದಿಕ್ಕಿಗಳಿಗೂ ಚದುರಿ ಹೋದಾಗ ಎಲ್ಲರ ಜೊತೆ ತಾನು ನಿಂತು ವಚನ ಸಾಹಿತ್ಯ ರಕ್ಷಣೆಯ ಕಾರ್ಯಕ್ಷೇತ್ರದಲ್ಲಿ ನಿರತರಾದವರು. ಹಡಪದ ಅಣ್ಣಪ್ಪನವರೊಂದಿಗೆ ಬಸವಣ್ಣನವರ ದರ್ಶನಕ್ಕೆ ಹೊರಟಾಗ ಸಂದರ್ಭದಲ್ಲಿ ಬಸವಣ್ಣನವರು ಕೃಷ್ಣಾ ನದಿಯಲ್ಲಿ ಲಿಂಗೈಕ್ಯರಾದರು ಎಂಬ ಸುದ್ದಿಯನ್ನು ಕೇಳಿ ಕೆಲವೇ ಗಂಟೆಗಳಲ್ಲಿ ತಾನು ಪರಶಿವನ ಎಂಬ ಸುದ್ದಿಯನ್ನು ಕೇಳಿ ಕೆಲವೇ ಗಂಟೆಗಳಲ್ಲಿ ತಾನು ಪರಶಿವನಲ್ಲಿ ಲೀನವಾದವರು. ಕೃಷ್ಣಾ ನದಿಯ ತೀರದಲ್ಲಿಯೇ ತಂಗಡಿಯಲ್ಲಿ ಅವರ ಐಕ್ಯ ಸ್ಥಳವಿದೆ. ಬಸವ ಪ್ರಿಯ ಕೂಡಲ ಸಂಗಮ ದೇವ ಎನ್ನುವ ಅಂಕಿತ ನಾಮದೊಂದಿಗೆ 288 ವಚನಗಳನ್ನು ರಚಿಸಿ ಅಕ್ಕ ಮಹಾದೇವಿಯವರ ನಂತರ ಅತಿ ಹೆಚ್ಚು ವಚನಗಳನ್ನು ರಚಿಸಿದ ಹೆಗ್ಗಳಿಕೆ ಅವರದು. ಆಚಾರ ಪತ್ನಿಯಾಗಿ ಗಂಗಾಂಬಿಕೆ, ವಿಚಾರ ಪತ್ನಿಯಾಗಿ ನೀಲಾಂಬಿಕೆ ಪ್ರತಿನಿತ್ಯ ಬಸವಣ್ಣನವರಿಗೆ ಸಹಜೋಡಿಯಾಗಿ ಭಕ್ತಿ ಕಾಯಕ ದಾಸೋಹಗಳಲ್ಲಿ ಪಾಲ್ಗೊಂಡು ವೈಚಾರಿಕ ಚಿಂತಕರಾಗಿ ಸೃಷ್ಟಿ ಸಮಷ್ಟಿಯ ಪಾಲುದಾರರಾಗಿ ಅನುಭವದ ನೆಲೆಗಳನ್ನು ಅನುಭಾವಿಕವಾಗಿ ಬಿತ್ತರಿಸಿದವರು. ಮಹಾಚೇತನಿಗಳು. ಹೀಗೆ ಗಂಗಾಂಬಿಕಾ ನೀಲಾಂಬಿಕೆ ಇಬ್ಬರು ಬಸವಣ್ಣನವರ ಧರ್ಮಪತ್ನಿಯಾಗಿ ಅವರ ಬದುಕಿನ ಸುಖ ದುಃಖ ನೋವು ನಲಿವುಗಳಲ್ಲಿ ಜ್ಯೋತಿಗಳಾಗಿ ಬೆಳಗಿದವರು. ಇಂದಿನ ವಚನ ವಿಹಾರದಲ್ಲಿ ಬಸವಣ್ಣನವರ ಇಬ್ಬರ ಪತ್ನಿಯರು ಬಗ್ಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂಥ ಪವಿತ್ರ ದಿನೇಶ್ ಅವರಿಗೂ, ಶಿವಮೊಗ್ಗದ ರೇಡಿಯೋ ಎಫ್ಎಂ ಕೇಂದ್ರಕ್ಕೂ ಹಾಗೂ ನನ್ನ ಪ್ರೀತಿ ಕೇಳುಗರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.
2: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಗೌಪ್ಯ ವಚನಗಾರ್ತಿ ಶಿವಮಾಯಿ ದೇವಿಯವರ ಕುರಿತು ಹಾಗೆ ಗಂಗಾಂಬಿಕೆ ಮತ್ತು ನೀಲಾಂಬಿಕೆಯವರ ಪರಿಚಯವನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾರತಿ ಪ್ರಕಾಶ್ ಅವರು ಭಾಗವಹಿಸುವ ಮೂಲಕ ಶಿವಶರಣೆ ಶಿವಮಾಯಿ ತಾಯಿಯವರ ಕುರಿತು ಹಾಗೆ ಗಂಗಾಂಬಿಕೆ ನೀಲಾಂಬಿಕೆ ಇವರೆಲ್ಲರ ವಿಚಾರಧಾರೆಯನ್ನು ತಿಳಿಸ್ಕೊಟ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು, ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಬೆರಗು, ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
3: ನಮಸ್ಕಾರ. ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಸೊಗಸು ಇಮ್ಮಡಿ. ಅನುರಾಗ ದುಃಖಗಳೊಮ್ಮೊಮ್ಮೆ ಬಿರುಬೀಸಿ ಮನದಿ ತೆರೆಗಳ ಕುಲುಕಿ ಕಡೆಯುವುದು ಮೊಳಿತು. ಘನವರ್ಷ ಬಿರುಗಾಳಿ ಬಡಿಯಲಿರುಳೊಳ್ ನೆಲನ ದಿನದ ಸೊಗಸಿಮ್ಮಡಿಯೋ ಮಂಕುತಿಮ್ಮ. ಅನುರಾಗ ದುಃಖಗಳೊಮ್ಮೊಮ್ಮೆ ಬಿರುಬೀಸಿ, ಅನುರಾಗ ದುಃಖಗಳು ಒಮ್ಮೊಮ್ಮೆ ಜೋರಾಗಿ ಬೀಸಿ ಮನದಿ ತೆರೆಗಳ ಕುಲುಕಿ ಕಡೆಯುವುದು ಮೊಳಿತು. ಮನದಿ ತೆರೆಗಳ, ಮನಸ್ಸಲ್ಲಿರೋ ತೆರೆಗಳನ್ನ ಕುಲುಕಿ ಕಡೆದು ಬಿಡೋದು ಒಳಿತು, ಒಳ್ಳೆದು. ಘನವರ್ಷ ಬಿರುಗಾಳಿ ಬಡಿಯಲಿರುಳೊಳ್ ನೆಲನ, ಘನವರ್ಷ ಅಂದರೆ ಭಯಂಕರದ ಮಳೆ, ಬಿರುಗಾಳಿ ಬಡಿಯಲು ಇರುಳೊಳ್. ರಾತ್ರಿ ಹೊತ್ತಲ್ಲಿ ಬಿರುಗಾಳಿ ಭಯಂಕರ ಮಳೆ ಬಡಿಯೋದಕ್ಕೆ ಶುರುವಾದಾಗ ನೆಲನ ದಿನದ ಸೊಗಸಿಮ್ಮಡಿಯೋ, ನೆಲ ಹಗಲಲ್ಲಿ ಅದರ ಈ ಸೊಗಸು ಇಮ್ಮಡಿಯಾಗಿರುತ್ತೆ ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಈ ಕಗ್ಗ ನಿನ್ನೊಮ್ಮೆ ಹೇಳ್ತೀನಿ ನೋಡಿ. ಅನುರಾಗ ದುಃಖಗಳೊಮ್ಮೊಮ್ಮೆ ಬಿರುಬೀಸಿ ಮನದಿ ತೆರೆಗಳ ಕುಲುಕಿ ಕಡೆಯುವುದು ಒಳಿತು. ಘನವರ್ಷ ಬಿರುಗಾಳಿ ಬಡಿಯಲು ಇರುಳೊಳ್, ನೆಲನ ದಿನದ ಸೊಗಸು ಇಮ್ಮಡಿಯೋ ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಒಂದೊಂದ್ಸಲ ಸುಖ ದುಃಖಗಳ ಬಿರುಗಾಳಿ ಬೀಸಿ ಮನಸ್ಸಲ್ಲಿ ಆರ್ಭಟದ ಅಲೆಗಳನ್ನು ಎಬ್ಬಿಸಿ ಮನನ ಕಡಿಯೋದು ಒಳ್ಳೆಯದು, ಮನಸ್ಸನ್ನು ಕಡಿಯೋದು ಒಳ್ಳೆಯದು. ಮೋಡ ಮಳೆ ಬಿರುಗಾಳಿ ರಾತ್ರಿಯಲ್ಲಿ ಬೀಸಿ ನೆಲದ ದಿನದ ಸೌಂದರ್ಯ ದ್ವಿಗುಣ ಆಗತ್ತೆ. ಇದು ನಿಸರ್ಗದ ನಿತ್ಯದ ಆಟ ಅಲ್ಲದೆ ಮತ್ತಿನೇನು ಅಂತ ನೋಡಿ. ಇಲ್ಲಿ DVG ಅವರು ನಮ್ಮ ಅಂತರಾಳದ ಭಾವನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅನುರಾಗ ಯಾರಿಗೆ ಬೇಡ? ಹೌದು, ದುಃಖ ಯಾರಿಗೆ ಬೇಕು? ಪ್ರತಿಯೊಬ್ಬರಿಗೂ ಮನಸ್ಸಿಗೆ ದುಃಖ ನೋವು ಆಗಬಾರ್ದು ಅಂತ ಯಾವಾಗಲೂ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ವಿಚಿತ್ರ ಅಂದರೆ ದುಃಖವೇ ಸಂತೋಷಕ್ಕೆ ಹೊಸ ಮೆರ್ಗನ ನೀಡುತ್ತೆ. ರಾತ್ರಿ ಇಲ್ದಿದ್ರೆ ಹಗಲಿಗೇನರ್ಥ? ಹಗಲು ಅನ್ನೋ ಪದವೇ ರಾತ್ರಿಗೆ ವಿರುದ್ಧವಾದದ್ದು. ಹಗಲಿನ ಸಂತೋಷ ರಾತ್ರಿಯ ಇರುವಿಕೆಯಿಂದ. ಖಾರದ ವಸ್ತುನ ತಿಂದಾಗಲೇ ಸಿಹಿಗೆ ಹೆಚ್ಚಿನ ಮಜಾ ಅಲ್ವಾ? ಒಮ್ಮೊಮ್ಮೆ ಅನುರಾಗ ದುಃಖಗಳು ನಮ್ಮನ್ನು ಬಿರುಗಾಳಿ ಹಾಗೆ ಅಪ್ಪಳಿಸಿ ನಮ್ಮ ಮನಸ್ಸನ್ನು ಕಲಕಿ ಒದ್ದಾಡಿಸೋದು ಒಳ್ಳೆಯದೇ. ಆಮ್ಲಜನಕಕ್ಕಾಗಿ ಒದ್ದಾಡಿದವನಿಗೆ ಆವಾಗಲೇ ನಿಜವಾದ ಬೆಲೆ, ಉಸಿರಿನ ಬೆಲೆ ಎಲ್ಲ ಅರ್ಥ ಆಗತ್ತೆ. ರೋಗಗಳಿಂದ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾಗಲೇ ಗೊತ್ತಾಗತ್ತೆ ಜೀವನದ ಬೆಲೆ ಏನು ಅನ್ನೋದು. ಅದಕ್ಕೆ ಒಂದು ಹಿರಿಯರ ಮಾತಿದೆ, ಒಬ್ಬ ಮನುಷ್ಯನ ವೈಯಕ್ತಿಕ ಸಂತೋಷದ ಅಳತೆನ ಅವನು ಅನುಭವಿಸಿದ ದುಃಖದ ಆಳದಿಂದ ಅರಿಯಬಹುದು ಅಂತ. ಸಂಕಟ ಸಂತೋಷ, ಕೀರ್ತಿ ಅಪಕೀರ್ತಿ, ತ್ಯಾಗ ಸಮೃದ್ಧಿ ಇವೆಲ್ಲ ವಿರುದ್ಧ ಪದಗಳೇ. ಗಮನಿಸಿ ನೋಡಿ, ಒಂದಿಲ್ಲದೆ ಮತ್ತೊಂದಿಲ್ಲ. ಇನ್ನು ಹರಿಶ್ಚಂದ್ರ ಪಟ್ಟ ಕಷ್ಟಗಳಿಗೇನಾದರೂ ಮಿತಿ ಇದೆಯಾ? ಆದರೆ ಆ ಕಷ್ಟಗಳ ಬೆಂಕಿಯಲ್ಲಿ ಹಾಯ್ದು ಬಂದಿದ್ದರಿಂದಲೇ ಅವರು ಸತ್ಯ ಹರಿಶ್ಚಂದ್ರ ಅಂತ ಶಾಶ್ವತರಾಗ್ತಾರೆ. ಇನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ಶಮಂತಕ ಮಣಿಯನ್ನು ಕದ್ದವನು ಅನ್ನೋ ಅಪಖ್ಯಾತಿ ಬಂತು. ಅದನ್ನು ನಿವಾರಿಸಿ ಕೃಷ್ಣನ ಬದುಕು ಖ್ಯಾತಿಯನ್ನು ಪಡೆದು ಪ್ರಕಾಶಮಾನ ಆಯಿತು. ಯಾರ್ಯಾರು ಕಷ್ಟಗಳ ಕುಲುಮೇಲಿ ಬೆಂದು ನಿಷ್ಕಳಂಕರಾಗಿ ಹೊರಬಂದರೋ ಅವರೆಲ್ಲ ಜಗತ್ತಿಗೆ ಮಾದರಿ ಆಗ್ತಾರೆ. ಕಷ್ಟಗಳ ಬೆಂಕಿ ಅವರಿಗೆ ಪುಟ ನೀಡಿತು. ಹಾಗಾಗಿ ಡಿ ವಿ ಜಿ ಅವರಿಲ್ಲಿ ಒಂದು ಸುಂದರ ರೂಪಕನ ಕಟ್ಟಿಕೊಟ್ಟಿದ್ದಾರೆ ಈ ಕಗ್ಗದ ಮೂಲಕ. ಕಲ್ಪನೆ ಮಾಡ್ಕೊಳ್ಳಿ, ರಾತ್ರಿ ಭಯಂಕರ ಮಳೆ, ಗುಡುಗು ಸಿಡಿಲುಗಳ ಅಬ್ಬರ, ಯಾರಿಗಾದ್ರೂ ಹೆದರಿಕೆ ಬರುವಂಥ ವಾತಾವರಣ, ಇಡೀ ರಾತ್ರಿ ಧೋ ಅಂತ ಸುರಿದ ಮಳೆ. ಆದರೆ ಬೆಳಿಗ್ಗೆ ನಾವು ಮನೆಯಿಂದ ಹೊರಗೆ ಬಂದರೆ ರಸ್ತೆಗಳೆಲ್ಲ ಸ್ವಚ್ಛವಾಗಿದೆ, ಮರದ ಎಲೆಗಳೆಲ್ಲ ಮೈಮೇಲಿನ ಧೂಳು ಕೊಡುವುಕೊಂಡು ಮಿನುಗ್ತಾ ಇದೆ, ಆಕಾಶ ನಿರಭ್ರವಾಗಿದೆ, ಸೂರ್ಯನ ಬೆಳಕು ಆಹ್ಲಾದಕರ ಅನ್ಸತ್ತೆ. ಈ ಬೆಳಗಿನ ಸುಂದರತೆಗೆ ನಿನ್ನೆಯ ರಾತ್ರಿಯ ಭಾರಿ ಮಳೆಯೇ ಕಾರಣ ಆಯ್ತಲ್ವಾ? ಹೀಗಾಗಿ ಬರೋ ಕಷ್ಟ ಸುಖಗಳು ನಮ್ಮನ್ನು ಇನ್ನಷ್ಟು ಸಶಕ್ತರನ್ನಾಗಿ ಮಾಡಬಹುದು. ಹಾಗಾಗಿ ಭಯ ಬೇಡ, ಜೀವನದಲ್ಲಿ ಬಂದದ್ದನ್ನು ಎದುರಿಸೋ ಶಕ್ತಿ ಇರಲಿ. ಹಾಗಾಗಿ ಎಲ್ಲ ವಿಷಯನ ಆದಷ್ಟು ಧನಾತ್ಮಕವಾಗಿ ಚಿಂತಿಸೋಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಮಗ, ನಿನ್ನೆ ನಾನು ನನ್ನ ಸೋದರಳಿಯನ್ನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM Suryaghar.gov.in.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
8: ಜೈ ಹನುಮಾನ್ ಜ್ಞಾನ ಗುಣ ಸಾಗರ, ಜೈ ಕಪೀಸ ತ್ರಿಗುಲೋಕ ಉಜಾಗರ.
9: ವರೇ ವಾ, ಎಲ್ಲರೂ ಹನುಮಾನ್ ಚಾಲೀಸ್ ಕಲ್ತು ಬಿಟ್ಟಿದ್ದೀರಾ?
8: ಹೌದು, ಎಷ್ಟು ಚೆನ್ನಾಗಿ ಹೇಳ್ತೀವಿ ಅಲ್ವಾ?
9: ಹೌದಪ್ಪ ಹೌದು, ಎಷ್ಟು ಮುದ್ದಾಗಿ ಹೇಳಿದ್ರಿ.
10: ಅಜ್ಜಿ, ಹನುಮಂತ ರಾಮನ್ ಭಕ್ತ ಅಲ್ವಾ?
11: ಹ್ಞೂ ಕಣೆ, ಅವನಂತ ಭಕ್ತ ಇನ್ನೊಬ್ಬ ಇಲ್ಲ.
12: ಅವನು ಮಹಾಬಲಶಾಲಿ, ಭಕ್ತ ಶಿರೋಮಣಿ.
13: ಅವನು ಚಿರಂಜೀವಿ ಅಂತಾನು ಹೇಳ್ತಾರೆ.
14: ಚಿರಂಜೀವಿ ಅಂದ್ರೆ ಏನು?
9: ಚಿರಂಜೀವಿಗಳು ಅಂದ್ರೆ ಸಾವೇ ಇಲ್ದವರು, ಅಮರತ್ವವನ್ನ ಹೊಂದಿದವರು ಅಂತ. ಬರೀ ಹನುಮಂತ ಮಾತ್ರ ಅಲ್ಲ, ಇನ್ನೂ 7 ಮಂದಿ ಚಿರಂಜೀವಿಗಳು ಇದ್ದಾರೆ.
13: ಹೌದಾ, ಯಾರ್ಯಾರು ಅವರೆಲ್ಲ?
9: ಸರಿ, ಹಾಗಾದ್ರೆ ಇವತ್ತು ಈ 7 ಚಿರಂಜೀವಿಗಳ ಬಗ್ಗೆನೇ ಹೇಳ್ತೀನಿ. ಹಿಂದೂ ಪುರಾತನ ಸಂಸ್ಕೃತಿಯ ಪ್ರಕಾರ 7 ಮಹಾಪುರುಷರು ಅಮರರಾಗಿ, ಅಂದರೆ ಸಾವೇ ಇಲ್ಲದವರಾಗಿ, ಈ ಕಲಿಯುಗದಲ್ಲೂ ಇನ್ನೂ ಭೂಮಿಯಲ್ಲಿ ಜೀವಂತವಾಗಿದ್ದಾರೆ ಎನ್ನುವ ಪ್ರತೀತಿ ಇದೆ. ಅವರು ಹೇಗೆ ಚಿರಂಜೀವಿಗಳಾದರು ಅನ್ನೋದಕ್ಕೆ ಅವರು ಯಾವುದೋ ಒಂದು ವಚನ, ನಿಯಮ ಅಥವಾ ಶಾಪಗಳಿಗೆ ಒಳಗಾಗಿ ಮೃತ್ಯುವಿನಿಂದ ಹೊರತಾಗಿ ಅಮರರಾಗಿದ್ದಾರೆ ಎನ್ನುವಂತಹ ಗಾಢವಾದ ನಂಬುಗೆ ಇದೆ. ಬ್ರಹ್ಮಾಂಡ ಮತ್ತು ಭೂಮಿಯ ಮೇಲೆ ಹೀಗೆ ವಿಹರಿಸುತ್ತಿರುವ ಈ ಏಳು ಮಹಾಪುರುಷರು ಯಾರು ಅಂದರೆ ಪರಶುರಾಮ, ಬಲಿ, ವ್ಯಾಸ, ವಿಭೀಷಣ, ಹನುಮಂತ, ಕೃಪಾಚಾರ್ಯ ಮತ್ತು ಅಶ್ವತ್ಥಾಮರಾಗಿದ್ದಾರೆ. ಯೋಗದಲ್ಲಿ ಅಷ್ಟಸಿದ್ಧಿಗಳ ಬಗ್ಗೆ ಹೇಳಿದ್ದಾರೆ. ಈ ಚಿರಂಜೀವಿಗಳಿಗೆ ಯೋಗದಲ್ಲಿ ಹೇಳಿದ ಅಷ್ಟಸಿದ್ಧಿಗಳ ಪಾರಮ್ಯ ಇರುತ್ತೆ. ಅವರು ದಿವ್ಯ ಶಕ್ತಿಯಿಂದ ಸಂಪನ್ನರಾಗಿರ್ತಾರೆ ಮತ್ತು ಸತ್ಯಯುಗದಿಂದ ತ್ರೇತಾಯುಗ, ದ್ವಾಪರಯುಗ ಮತ್ತು ಈಗಿನ ಕಲಿಯುಗದಲ್ಲೂ ಜೀವಿಸ್ತಾ ಇದ್ದಾರೆ ಅಂತ ನಂಬಲಾಗುತ್ತೆ. ಮೊದಲಿಗೆ ಪರಶುರಾಮನ ಬಗ್ಗೆ ಹೇಳ್ತೀನಿ. ವಿಷ್ಣುವಿನ ದಶಾವತಾರಗಳಲ್ಲಿ ಪರಶುರಾಮನದ್ದು ಆರನೆಯ ಅವತಾರವಾಗಿದೆ. ಋಷಿ ಜಮದಗ್ನಿ ಮತ್ತು ಮಾತೆ ರೇಣುಕಾ ದಂಪತಿಗಳಿಗೆ ಹುಟ್ಟಿದ ಕೊನೆಯ ಪುತ್ರ ಇವನಾಗಿದ್ದ. ಆತ ಅಕ್ಷಯ ತೃತೀಯದಂದು ಜನಿಸಿದವನಾಗಿದ್ದ. ಶಿವನನ್ನ ಕುರಿತು ಘೋರ ತಪಸ್ಸು ಮಾಡಿದ್ದ. ಶಿವ ಆತನಿಗೆ ಪರಶು ಅಂದರೆ ಕೊಡಲಿಯನ್ನು ಅಸ್ತ್ರವಾಗಿ ನೀಡಿದ್ದ. ಪರಶುವನ್ನು ಧರಿಸಿದ ರಾಮ ಆಗಿದ್ದರಿಂದ ಆತನ ಮುಂದಿನ ನಾಮ ಪರಶುರಾಮ ಅಂತ ಆಗತ್ತೆ. ಆತ ತಂದೆ ಹೇಳಿದ ಅಂತ ತಂದೆಯ ಆಜ್ಞಾಪಾಲಕನಾಗಿ ತನ್ನ ತಾಯಿಯ ತಲೆಯನ್ನೇ ಕತ್ತರಿಸ್ಬಿಡ್ತಾನೆ. ಆಮೇಲೆ ತಂದೆಯಿಂದಲೇ ವರವನ್ನು ಪಡೆದು ತನ್ನ ತಾಯಿಯನ್ನು ಮತ್ತೆ ಬದುಕಿಸ್ತಾನೆ. 21 ಸಲ ಆಕ್ರಮಣವನ್ನು ನಡೆಸಿ ಕ್ಷತ್ರಿಯ ರಾಜರುಗಳ ಸಂಹಾರವನ್ನು ಮಾಡ್ತಾನೆ. ಆತ ಕೃತಯುಗದವನಾದರೂ ಕೂಡ ತ್ರೇತಾಯುಗದಲ್ಲಿ ಶ್ರೀರಾಮನ ವಿವಾಹದ ಬಳಿಕ ಕಾಣಿಸ್ಕೊಂಡಿದ್ದ. ದ್ವಾಪರಯುಗದಲ್ಲಿ ಭೀಷ್ಮ ಮತ್ತು ಕರ್ಣರಿಗೆ ಗುರುವಾಗಿದ್ದ. ಇನ್ನು ಬಲಿ ಬಗ್ಗೆ ಹೇಳ್ತೀನಿ ಕೇಳಿ. ಬಲಿಯು ಕೂಡ ಅಮರರ ಪಟ್ಟಿಯಲ್ಲಿ ಸೇರಿದವನಾಗಿದ್ದಾನೆ. ಆತ ಭಕ್ತ ಪ್ರಹ್ಲಾದನ ಮೊಮ್ಮಗನಾಗಿದ್ದ. ಒಳ್ಳೆಯ ಪ್ರಜಾಹಿತ ಚಿಂತಕನಾದ ಈತ ತ್ರಿಮೂರ್ತಿಗಳಲ್ಲಿ ಅಧಿಪತ್ಯ ಹೊಂದಿದ್ದ. ಅವನ ದಾನಗುಣ ಮೂರು ಲೋಕದಲ್ಲೂ ಹೆಸರು ಪಡೆದಿತ್ತು. ಬಲಿಯ ಪತ್ನಿ ತನ್ನ ಗಂಡ ತ್ರಿಲೋಕದಲ್ಲಿ ಅಧಿಪತ್ಯ ಸಾಧಿಸಿದಾನೆ, ಹಾಗಾಗಿ ಆತ ಇಂದ್ರ ಪದವಿಯನ್ನು ಪಡಿಬೇಕು ಅನ್ನುವಂತಹ ತನ್ನ ಆಸೆಯನ್ನು ಅವನಲ್ಲಿ ವ್ಯಕ್ತಪಡಿಸ್ತಾಳೆ. ಪತ್ನಿಯ ಇಚ್ಛೆ ಪೂರೈಸೋಕ್ಕೆ ಆತ ಯಜ್ಞಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಹೀಗೆ ಮಾಡ್ತಾ ಮಾಡ್ತಾ ಅವನ ನೂರನೆಯ ಯಜ್ಞ ಆಗೋದ್ರಲ್ಲಿತ್ತು. ಇದನ್ನು ನೋಡಿದ ಇಂದ್ರ ತನ್ನ ಇಂದ್ರ ಪದವಿಗೆ ಸಂಚಕಾರ ಬರುತ್ತೆ ಅಂತ ಹೆದರಿ ವಿಷ್ಣುವಿನ ಬಳಿ ಓಡೋಡಿ ಬಂದು ಅವನ ಮೊರೆ ಹೋಗ್ತಾನೆ. ವಿಷ್ಣು ಇಂದ್ರ ಪದವಿಯ ಮಹತ್ವಾಕಾಂಕ್ಷಿಯಾದ ಬಲಿಯ ಅತಿಯಾಸೆಯನ್ನು ಭಂಗ ಮಾಡೋದಕ್ಕೋಸ್ಕರ ವಾಮನ ಅವತಾರವನ್ನು ತಳ್ತಾನೆ. ಚಿಕ್ಕ ಒಟುವಾಗಿ ಬಂದು ಯಜ್ಞಕಾಲದಲ್ಲಿ ದಾನವಾಗಿ ಮೂರು ಹೆಜ್ಜೆ ಭೂಮಿಯನ್ನು ಬೇಡ್ತಾನೆ. ವಾಮನನ ಈ ಕೋರಿಕೆಯಿಂದ ಬಲಿಗೆ ತುಂಬ ಆಶ್ಚರ್ಯ ಆಗುತ್ತೆ. ಕೇವಲ ಮೂರು ಹೆಜ್ಜೆ ಯಾಕೆ, ಇನ್ನಷ್ಟು ಕೇಳು ಅಂತ ಬಲಿ ಹೇಳಿದಾಗ ವಾಮನ ನನಗೆ ಕೇವಲ ಮೂರು ಹೆಜ್ಜೆ ಸಾಕು ಅಂತ ಉತ್ತರ ಕೊಡ್ತಾನೆ. ಆಗ ಕುಲಗುರು ಶುಕ್ರಾಚಾರ್ಯರಿಗೆ ಇದರಲ್ಲಿ ಏನೋ ಮೋಸ ಇದೆ ಅಂತ ಅನಿಸಿ ಒಟ್ಟುವಿನ ಮಾತನ್ನು ಮನ್ನಿಸಬೇಡ, ಇದು ವಿಷ್ಣುವಿನ ಕುತಂತ್ರ ಅಂತ ಹೇಳಿದಾಗ ಬಲಿ ವಿಷ್ಣುವಿಗೆ ದಾನವಾಗಿ ಕೊಡೋದಂದರೆ ಅದು ನನ್ನ ಸೌಭಾಗ್ಯನೇ ಸರಿ ಅಂತ ಹೇಳಿ ಆ ಮಹಾದಾನಿ ಶುಕ್ರಾಚಾರ್ಯರ ಮಾತನ್ನು ತಳ್ಳಿ ಹಾಕ್ತಾನೆ. ಕುಲಗುರು ಶುಕ್ರಾಚಾರ್ಯರ ವಿರೋಧದ ನಡುವೆನೂ ಕೂಡ ಬಲಿ ಮೂರು ಹೆಜ್ಜೆ ಕೊಡೋಕ್ಕೆ ಸಿದ್ಧನಾಗ್ತಾನೆ. ಒಟ್ಟುವಿನಲ್ಲಿ ಮೂರು ಹೆಜ್ಜೆಗಳ ಮಾಪನವನ್ನು ಅಂದರೆ ಅಳತೆಯನ್ನು ನಿನಗೆ ಇಷ್ಟವಾದ ಕಡೆ ಇಡು, ಅದನ್ನು ನಾನು ನಿನಗೆ ದಾನವಾಗಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಆ ಒಟ್ಟು ತನ್ನ ವಿರಾಟ ರೂಪ ತಾಳಿ ಅಂದರೆ ಬೃಹದಾಕಾರವಾಗಿ ಬೆಳೆದು ಒಂದು ಹೆಜ್ಜೆಯಲ್ಲಿ ಇಡೀ ಭೂಲೋಕವನ್ನು, ಇನ್ನೊಂದು ಹೆಜ್ಜೆಯಲ್ಲಿ ಪೂರ್ಣ ಆಕಾಶವನ್ನು ಆವರಿಸಿಬಿಡ್ತಾನೆ. ನಂತರ ಮೂರನೇ ಹೆಜ್ಜೆಯನ್ನು ಎಲ್ಲಿಡಲಿ ಅಂತ ಕೇಳಿದಾಗ ಬಲಿ ತಬ್ಬಿಬ್ಬಾಗ್ತಾನೆ. ಕೊನೆಗೆ ಬಲಿಗೆ ಏನು ಮಾಡಬೇಕು ಅಂತ ತಿಳಿದೆ ಆತ ತನ್ನ ಮಸ್ತಕದ ಮೇಲೆ ಅಂದರೆ ತನ್ನ ತಲೆಯ ಮೇಲೆ ಇಡು ಭಗವಂತ ಅಂತ ವಿನಮ್ರನಾಗಿ ಕೇಳ್ಕೊಳ್ತಾನೆ. ಆಗ ಆ ಒಟ್ಟು ಬಲಿಯ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ಪಾತಾಳಕ್ಕೆ ತಳ್ಳಿಬಿಡ್ತಾನೆ. ಬಲಿಯ ಧರ್ಮಸಮ್ಮತವಲ್ಲದ ಇಚ್ಛೆಯನ್ನು ಹತ್ತಿಕ್ಕೋಸ್ಕರ ಈ ರೀತಿಯಾಗಿ ಮಾಡಬೇಕಾಗಿ ಬಂದರೂ ಕೂಡ ವಿಷ್ಣುವಿಗೆ ಆತನ ಭಕ್ತಿ ಮತ್ತು ದಾನದ ಗುಣದಿಂದ ತುಂಬ ಸಂತೋಷವಾಗುತ್ತೆ. ಅತಿ ಪ್ರಸನ್ನನಾದ ಆತ ಆತನ ದ್ವಾರಪಾಲಕನಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಇಂದಿಗೂ ದೀಪಾವಳಿಯ ಬಲಿಪಾಡ್ಯದ ದಿನ ಬಲಿ ಭೂಮಿಗೆ ಬಂದು ಭಕ್ತರ ಸೇವೆಯನ್ನು ಸ್ವೀಕರಿಸಿ ಭೂಮಿಯಲ್ಲಿ ವಿಹರಿಸ್ತಾನೆ ಅನ್ನುವಂತಹ ಒಂದು ನಂಬುಗೆ ಇದೆ. ಇದು ಬಲಿ ವಿಷಯ ಆಯಿತು. ಈಗ ಹನುಮಂತನ ಬಗ್ಗೆ ತಿಳ್ಕೊಳ್ಳೋಣ. ಹನುಮಂತ ಅಂಜಲಿ ದೇವಿಯ ಪುತ್ರನಾಗಿದ್ದ. ಆತ ವಾಯುದೇವನ ಪುತ್ರನೂ ಹೌದು. ಶ್ರೀರಾಮಚಂದ್ರನ ಮಹಾಭಕ್ತ ಅಂತ ಅವನು ಅನಿಸ್ಕೊಂಡಿದ್ದ. ಅವನಿಗೂ ಕೂಡ ಅಮರತ್ವದ ವರದಾನ ಸಿಕ್ಕಿತ್ತು. ತ್ರೇತಾಯುಗವಾಗಿ 1000 ವರ್ಷಗಳ ಬಳಿಕ ದ್ವಾಪರ ಯುಗದಲ್ಲೂ ಆತ ಕಾಣಿಸಿಕೊಂಡಂತಹ ಒಂದು ಪ್ರಸಂಗ ಇದೆ. ಭೀಮ ದ್ರೌಪದಿಗಾಗಿ ಸೌಗಂಧಿಕಾ ಪುಷ್ಪ ತರೋಕೆ ಹೋದಾಗ ಕಾಣಿಸಿಕೊಂಡ ಹನುಮನ ಬಾಲವನ್ನು ಎತ್ತೋಕೆ ಆಗದೆ ಭೀಮನ ಗರ್ವಭಂಗ ಆಯಿತು ಅನ್ನುವಂತಹ ಘಟನೆ ಆತನ ಅಮರತ್ವಕ್ಕೆ ಪುಷ್ಟಿಯನ್ನು ನೀಡುತ್ತೆ. ಹನುಮಂತ ಅಶೋಕವನದಲ್ಲಿ ಸೀತಾಮಾತೆಯನ್ನು ಭೇಟಿ ಮಾಡೋಕ್ಕೆ ಹೋಗಿ ಶ್ರೀರಾಮನ ಸಂದೇಶವನ್ನು ತಲುಪಿಸ್ತಾನೆ. ಅದಕ್ಕಾಗಿ ಸೀತೆಯಿಂದ ಆತನಿಗೆ ಅಮರತ್ವದ ವರದಾನ ಪ್ರಾಪ್ತಿಯಾಗುತ್ತೆ. ಆತ ರಾಮ ರಾವಣರ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿ ರಾಮನ ವಿಜಯಕ್ಕೆ ಸಹಕಾರಿಯಾಗ್ತಾನೆ. ಇಂದ್ರಜಿತುವಿನ ಬಾಣದಿಂದ ಮೂರ್ಛಿತನಾದ ಲಕ್ಷ್ಮಣನ ಉಪಚಾರಕ್ಕಾಗಿ ಆತ ಹಿಮಾಲಯದಿಂದ ಸಂಜೀವಿನಿ ಗಿಡ ಮೂಲಿಕೆಗಾಗಿ ಇಡೀ ಪರ್ವತವನ್ನೇ ಹೊತ್ತು ತಂದ ಮಹಾಶಕ್ತಿಶಾಲಿಯಾಗಿದ್ದ. ಇವತ್ತಿಗೂ ಕೂಡ ಆತ ಜೀವಂತವಾಗಿದ್ದು ತನ್ನ ಭಕ್ತರ ಉದ್ಧಾರ ಮಾಡ್ತಾ ಇದ್ದಾನೆ ಅನ್ನೋದು ಅನೇಕರ ಅನುಭವದ ಮಾತಾಗಿದೆ. ಈಗ ವಿಭೀಷಣನ ಬಗ್ಗೆ ತಿಳ್ಕೊಳ್ಳೋಣ. ಇನ್ನು 4ನೇವನಾಗಿ ರಾಜ ವಿಭೀಷಣನ ಹೆಸರು ಉಲ್ಲೇಖವಾಗಿದೆ. ಆತ ಶ್ರೀರಾಮನ ಪರಮ ಭಕ್ತನಾಗಿದ್ದ. ವಿಭೀಷಣ ಲಂಕಾಧಿಪತಿ ರಾವಣನ ಚಿಕ್ಕ ಸೋದರನಾಗಿದ್ದ. ಸೀತಾಪಹರಣವನ್ನು ಬಲವಾಗಿ ಖಂಡಿಸಿ ಅಣ್ಣನಿಗೆ ಸೀತೆಯನ್ನು ಶ್ರೀರಾಮನಿಗೆ ಮರಳಿಸುವ ಹಾಗೆ ಒತ್ತಾಯವನ್ನು ಹೇರಿದ್ದ. ಇದರಿಂದ ಕುಪಿತನಾದ ರಾವಣ ಅವನನ್ನು ನಿಷ್ಕಾಶಿತನನ್ನಾಗಿ ಅಂದರೆ ರಾಜ್ಯದಿಂದ ಹೊರಗಾಕಿ ಬಿಟ್ಟಿದ್ದ. ವಿಭೀಷಣ ಶ್ರೀರಾಮನಿಗೆ ಶರಣಾಗಿ ಬಂದು ಸೀತೆಯನ್ನು ಮರಳಿ ಪಡೆಯುವ ಕಾರ್ಯದಲ್ಲಿ ಶ್ರೀರಾಮನಿಗೆ ಸಹಕಾರವನ್ನು ನೀಡ್ತಾನೆ. ರಾವಣನ ವಧೆಯ ಬಳಿಕ ಲಂಕಾಧಿಪತಿಯಾಗಿ ಅಧಿಕಾರವನ್ನು ವಹಿಸಿಕೊಳ್ತಾನೆ. ವಿಭೀಷಣನ ಅನನ್ಯ ಭಕ್ತಿಯಿಂದ ಪ್ರಸನ್ನನಾಗಿ ಶ್ರೀರಾಮ ಅವನಿಗೆ ಅಮರನಾಗುವಂತಹ ವರದಾನವನ್ನು ಇತ್ತು ಆಶೀರ್ವಾದವನ್ನು ಮಾಡಿದ್ದ. ಇನ್ನು 5ನೆಯವರಾಗಿ ನಮ್ಮ ಮುಂದೆ ಇರುವವರು ವೇದವ್ಯಾಸರು. ಮಹರ್ಷಿ ವೇದವ್ಯಾಸರು ಕೂಡ ಚಿರಂಜೀವಿಗಳ ಸಾಲಿಗೆ ಸೇರಿದ ಶ್ರೇಯವನ್ನು ಪಡೆದಿದ್ರು. ಅವರನ್ನು ವೇದವ್ಯಾಸ ಹಾಗೂ ಕೃಷ್ಣ ದ್ವೈಪಾಯನ ಅಂತಲೂ ಕರೀತಾ ಇದ್ರು. ಅವರು ಮುನಿ ಪರಾಶರ ಮತ್ತು ಸತ್ಯವತಿಯ ಪುತ್ರರಾಗಿದ್ದರು. ಅವರು ಎಲ್ಲ ವೇದಗಳು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 18 ಪುರಾಣಗಳು, ಮಹಾಭಾರತ, ಶ್ರೀಮದ್ ಭಗವದ್ಗೀತೆ ಇವುಗಳ ರಚನೆ ಮಾಡಿದವರಾಗಿದ್ದರು. ತಾಯಿ ಸತ್ಯವತಿ ಮುಂದೆ ರಾಜ ಶಂತನುವನ್ನು ವಿವಾಹವಾಗಿ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಅನ್ನುವ ಪುತ್ರರಿಗೆ ಜನ್ಮವನ್ನು ಕೊಡ್ತಾಳೆ. ಚಿತ್ರಾಂಗದ ಯುದ್ಧದಲ್ಲಿ ಮಡಿತಾನೆ ಮತ್ತು ವಿಚಿತ್ರ ವೀರ್ಯ ಸಂತಾನಹೀನನಾಗಿ ಗತಿಸ್ತಾನೆ ಅಂದರೆ ತೀರಿ ಹೋಗ್ತಾನೆ. ಆಗ ವೇದವ್ಯಾಸರು ವೈರಾಗ್ಯವನ್ನೇ ಜೀವನದ ದಾರಿಯಾಗಿಸಿಕೊಂಡಿದ್ದರೂ ಕೂಡ ತಾಯಿಯ ಆಗ್ರಹದ ಮೇರೆಗೆ ವಿಚಿತ್ರ ವೀರ್ಯರ ಪತ್ನಿಯರಾದ ಅಂಬಿಕೆ ಅಂಬಾಲಿಕೆಯರೊಂದಿಗೆ ನಿಯೋಗ ಪದ್ಧತಿಯಲ್ಲಿ ಕೂಡಿ ಧೃತರಾಷ್ಟ್ರ ಮತ್ತು ಪಾಂಡುವನ್ನು ಕುರುವಂಶಕ್ಕೆ ನೀಡ್ತಾರೆ. ದಾಸಿ ಪುತ್ರನಾದ ವಿದುರನ ಜನನಕ್ಕೂ ಕೂಡ ಅವರು ಕಾರಣರಾಗ್ತಾರೆ.
14: ನೆಕ್ಸ್ಟ್ ಯಾರು?
9: ನಂತರ ಬರೋನೇ ಅಶ್ವತ್ಥಾಮ. ಹೌದು, ಅಶ್ವತ್ಥಾಮ. ಅಶ್ವತ್ಥಾಮ ಈತ ಈಶ್ವರನ ಒಂದು ಅಂಶ ಅಂತ ತಿಳಿಯಲಾಗುತ್ತೆ. ಅಶ್ವತ್ಥಾಮ ಪಾಂಡವರ ಮತ್ತು ಕೌರವರ ಗುರು ದ್ರೋಣಾಚಾರ್ಯರ ಪುತ್ರನಾಗಿದ್ದ. ಇವನ ತಾಯಿ ಕೌರವರ ಕುಲಗುರು ಯಾರು ಹೇಳಿ? ಕೃಪಾಚಾರ್ಯರು. ಆ ಕೃಪಾಚಾರ್ಯರ ತಂಗಿ ಕೃಪಿಯಾಗಿದ್ಲು. ಚಿಕ್ಕಂದಿನಿಂದಲೇ ಅಶ್ವತ್ಥಾಮ ದುರ್ಯೋಧನನ ಬೆಂಬಲಿಗನಾಗಿದ್ದ. ಹಾಗಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ನಿಂತು ಆತ ಯುದ್ಧ ಮಾಡ್ತಾನೆ. ಭೀಮನಿಂದ ತೊಡೆ ಮುರಿಸ್ಕೊಂಡು ಸಾವಿಗಾಗಿ ಕಾಯ್ತಾ ಬಿದ್ದಿದ್ದ ದುರ್ಯೋಧನ ಅಶ್ವತ್ಥಾಮನ ಬಳಿ 5 ಜನ ಪಾಂಡವರ ಶಿರವನ್ನು ಕಡಿದು ನನಗೆ ತಂದು ತೋರಿಸು, ನಾನು ನೆಮ್ಮದಿಯಿಂದ ಮರಣಿಸ್ತೀನಿ ಅಂದರೆ ಸಾಯ್ತೀನಿ ಅಂತ ಹೇಳ್ತಾನೆ. ಅಶ್ವತ್ಥಾಮ ಕತ್ತಿ ಹಿರಿದು ಕತ್ತಲಲ್ಲಿ ತಿಳಿದೆ ಪಾಂಡವರ ಬದಲಾಗಿ ಪಾಂಡವರ 5 ಜನ ಪುತ್ರರ ಶಿರವನ್ನು ಕಡ್ದಾಕ್ತಾನೆ. ನಂತರ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಪಾಂಡವರ ವಂಶವೇ ಪುತ್ರ ಸಂತಾನ ಇಲ್ಲದೆ ನಾಶವಾಗಿ ಹೋಗಲಿ ಅನ್ನೋ ಕಾರಣಕ್ಕಾಗಿಯೇ ಆತ ದ್ವೇಷದಿಂದ ಅಭಿಮನ್ಯುವಿನ ಮಗನಾಗಿ ಉತ್ತರೆಯ ಗರ್ಭದಲ್ಲಿ ಇರುವ ಶಿಶುವನ್ನು ಕೊಲ್ಲೋಕೆ ಬ್ರಹ್ಮಾಸ್ತ್ರವನ್ನೇ ಹೂಡಿಬಿಡ್ತಾನೆ. ಆ ಸತ್ತು ಹೋದ ಮಗುವನ್ನು ಶ್ರೀಕೃಷ್ಣ ಪುನಃ ಜೀವ ಕೊಟ್ಟು ಉಳಿಸ್ತಾನೆ. ಇಂಥ ಹೀನ ಕೃತ್ಯಕ್ಕೆ ಬ್ರಹ್ಮಾಸ್ತ್ರದ ಬಳಕೆ ಮಾಡಿದ ಕಾರಣ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ದೇಹದ ತುಂಬೆಲ್ಲ ಹುಣ್ಣುಗಳಿಂದ ಕೂಡಿದವನಾಗಿ ಹೋಗು, ಘೋರ ದೈಹಿಕ ಯಾತನೆಗೆ ಒಳಗಾಗಿ ಚಿರಕಾಲ ಬಾಳಿ ಪೃಥ್ವಿಯಲ್ಲಿ ಅಲೆದಾಡು ಅಂತ ಶಾಪ ಕೊಡ್ತಾನೆ. ಇಂದಿಗೂ ಕೂಡ ಆತ ನರಕ ಯಾತನೆ ಅನುಭವಿಸ್ತಾ ಕಲಿಯುಗದ ಅಂತ್ಯದವರೆಗೆ ತನ್ನ ಸಾವಿಗಾಗಿ ಕಾಯ್ತಾ ಇದ್ದಾನೆ ಅನ್ನುವಂತಹ ಒಂದು ಪ್ರತೀತಿ ಇದೆ. ಬುರಹಾನಾ ನಗರದಿಂದ 30 ಕಿಲೋಮೀಟರ್ ದೂರದಲ್ಲಿ ಅಸೀಗಡ ಅನ್ನುವಂತಹ ಒಂದು ಕೋಟೆ ಇದೆ. ಅಲ್ಲಿ ಒಂದು ಪ್ರಾಚೀನ ಶಿವಾಲಯವಿದೆ. ಅಲ್ಲಿಗೆ ದಿನಾಲೂ ಅಶ್ವತ್ಥಾಮ ಶಿವನ ಪೂಜೆ ಮಾಡೋಕ್ಕೆ ಬರ್ತಾನೆ ಅಂತ ಅಲ್ಲಿಯ ಸ್ಥಾನೀಯ ಜನರು ನಂಬಿದ್ದಾರೆ.
13: ಅಬ್ಬಾ, ಇಂಥ ಚಿರಂಜೀವತ್ವ ಯಾರಿಗೂ ಬೇಡ.
9: ಹ್ಞೂ ಮಕ್ಕಳೇ, ಕಲಿಯುಗ ಮುಗಿಯೋಕ್ಕೆ ಇನ್ನೂ ಬಹಳ ವರ್ಷಗಳಿವೆ.
11: ಅಲ್ಲಿ ತನಕ ಈ ನರಕ ಯಾತನೆ ಅನ್ಭವಿಸ್ಬೇಕಲ್ಲ.
9: ಹೌದು, ನೀನು ಹೇಳೋದು ನಿಜ.
10: ಕೊನೆಯವರು ಕೃಪಾಚಾರ್ಯರು ಅಲ್ವಾ?
9: ಹೌದು, ಕೊನೆಯವರು ಕೃಪಾಚಾರ್ಯ. ಕೃಪಾಚಾರ್ಯರು ಅಶ್ವತ್ಥಾಮನ ಸೋದರ ಮಾವನಾಗಿದ್ದ ಮತ್ತು ಕೌರವರ ಕುಲಗುರುವಾಗಿದ್ದ. ಶಂತನು ಮಹಾರಾಜ ಬೇಟೆಯಾಡ್ತಾ ಹೋದಾಗ ಒಂದು ಹೆಣ್ಣು ಒಂದು ಗಂಡು ಹಸುಳೆಗಳು ಅವನಿಗೆ ಸಿಗುತ್ತೆ. ಶಂತನು ಆ 2 ಮಕ್ಕಳನ್ನು ತಂದು ಅವುಗಳಿಗೆ ಕೃಪೆ ಕೃಪಾ ಅನ್ನೋ ನಾಮಕರಣವನ್ನು ಮಾಡಿ ಅವುಗಳ ಲಾಲನೆ ಪಾಲನೆಯನ್ನು ಮಾಡ್ತಾನೆ. ಮುಂದೆ ಕೃಪಾಚಾರ್ಯರು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಪರವಾಗಿ ಸಕ್ರಿಯವಾಗಿರ್ತಾರೆ. ಇವಿಷ್ಟು 7 ಚಿರಂಜೀವಿಗಳ ವಿವರವಾಯಿತು. ಈ 7 ಚಿರಂಜೀವಿಗಳ ಜೊತೆಗೆ ಋಷಿ ಮಾರ್ಕಾಂಡೆಯನ ಹೆಸರು ಕೂಡ ಚಿರಂಜೀವಿಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಕೇವಲ 16 ವರ್ಷದ ಅಲ್ಪಾಯುವಾಗಿದ್ದ ಮಾರ್ಕಾಂಡೇಯ ತನ್ನ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಅಮರತ್ವವನ್ನು ಪಡಿತಾನೆ. ಆತ ಜಪಿಸಿದಂತಹ ಮಹಾಮೃತ್ಯುಂಜಯ ಜಪ ಮೃತ್ಯುವನ್ನು ಮುಂದೂಡುತ್ತೆ ಅಂತ ಹೇಳ್ತಾರೆ. ಇವಿಷ್ಟು ಚಿರಂಜೀವಿಗಳ ಒಂದು ಮಾಹಿತಿ ಮಕ್ಕಳೇ.
7: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಆದ್ಯ, ಯುಕ್ತ ಇವರಿಗೆ ಧನ್ಯವಾದಗಳು.
0: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
6: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
5: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
5: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
6: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
7: ಪರಿಶುದ್ಧವಾದ ಹಾಲು?
9: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
10: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ RJ ಅರ್ಪಿತಾ. ಟೂಲ್ ರೂಮ್ ಮಿಷನಿಸ್ಟ್ TRM ಕೋರ್ಸ್ಗೆ ಶುಲ್ಕದೊಂದಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2026-27 ಸಾಲಿನ ಶಿವಮೊಗ್ಗದ ಸರ್ಕಾರಿ ಉಪಕರಣಕಾರ ಮತ್ತು ತರಬೇತಿ ಕೇಂದ್ರದಲ್ಲಿ 1 ವರ್ಷದ ಅವಧಿಯ ಟೂಲ್ ರೂಮ್ ಮಿಷನಿಸ್ಟ್ ಕೋರ್ಸ್ಗೆ ಶುಲ್ಕದೊಂದಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ತರಬೇತಿ ಮುಗಿದ ನಂತರ ತಾಂತ್ರಿಕ ಕೈಗಾರಿಕೆಗಳಲ್ಲಿ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗುವುದು. ಈ ಕೋರ್ಸ್ 1 ವರ್ಷವಿದ್ದು SSLC ಪಾಸ್ ಅಥವಾ ಫೇಲ್. ಆಸಕ್ತ ಅರ್ಹ ಅಭ್ಯರ್ಥಿಗಳು ತಮ್ಮ ವಯಸ್ಸು, ವಿದ್ಯಾರ್ಹತೆ, ದಾಖಲಾತಿಗಳು ಹಾಗೂ ವೈಯಕ್ತಿಕ ವಿವರಗಳೊಂದಿಗೆ 0818224260454 ಅಥವಾ ಮೊಬೈಲ್ ಸಂಖ್ಯೆ 9448307027 ಈ ಸಂಖ್ಯೆಗೆ ಸಂಪರ್ಕಿಸಬಹುದಾಗಿದೆ. ಮುಂದಿನ ವಿವರ. June 28 ಭಾನುವಾರದಂದು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆಯನ್ನು ಹಾಕಿಸುವಂತೆ ಹಾಗೂ ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಕಟ್ಟಿ ಅವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಅವರು ತಮ್ಮ ಕಚೇರಿಯ ಸಭಾಂಗಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು June 28 ನಡೆಸಲಿರುವ ಪಲ್ಸ್ ಪೋಲಿಯೋ ಲಸಿಕಾ ಆಂದೋಲನದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 123,388 ಮಕ್ಕಳು ಇದ್ದು 17 ಮೊಬೈಲ್ ಮತ್ತು 36 ಸಂಚಾರಿ ಕೇಂದ್ರಗಳು ಸೇರಿದಂತೆ ಒಟ್ಟು 1,069 ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಲಸಿಕೆ ನೀಡಲು 3,889 ಸಿಬ್ಬಂದಿಯನ್ನು ನೇಮಿಸಲಾಗಿದೆ. ಅಲ್ಲದೆ ಸ್ವಯಂ ಸೇವಕರ ಸೇವೆಯನ್ನು ಪಡೆದುಕೊಳ್ಳಲಾಗುತ್ತಿದೆ. ಮೇಲ್ವಿಚಾರಣೆಗಾಗಿ 194 ವೈದ್ಯಕೀಯ ಅಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿ, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಮೇಲ್ವಿಚಾರಕರನ್ನು ನಿಯೋಜಿಸಲಾಗಿದೆ ಎಂದರು. ಪ್ರಸ್ತುತ June 28 ಬಿಒಪಿವಿ ಲಸಿಕೆ ಬಳಸಿ ರಾಜ್ಯದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಒಂದೇ ಸುತ್ತಿನಲ್ಲಿ ನಡೆಸಲಾಗುತ್ತಿದೆ. ದೇಶವು ಕಳೆದ 14 ವರ್ಷಗಳಿಂದ ಪೋಲಿಯೋ ಮುಕ್ತವಾಗಿದ್ದರೂ ಭಾರತದ ನೆರೆಯ ರಾಷ್ಟಗಳಲ್ಲಿ ಪೋಲಿಯೋ ವೈರಲ್ ಹರಡುವಿಕೆ ಇನ್ನೂ ನಿಯಂತ್ರಣಕ್ಕೆ ಬಾರದಿರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ ಎಂದು ತಿಳಿಸಿದರು. ಮುಂದಿನ ವಿವರ. ಮಳೆಗಾಲದಲ್ಲಿ ಸೊಳ್ಳೆಗಳಿಂದ ಹರಡುವ ರೋಗಗಳು ಉಲ್ಬಣಗೊಳ್ಳುವುದರಿಂದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ ತಿಂಗಳನ್ನು ಮಲೇರಿಯಾ ವಿರೋಧಿ ಮಾಸವನ್ನಾಗಿ ಆಚರಿಸಲಾಗುತ್ತದೆ. ಸಮುದಾಯದ ಸಕ್ರಿಯ ಭಾಗವಹಿಸುವಿಕೆ ಮತ್ತು ವೈಜ್ಞಾನಿಕ ಕ್ರಮಗಳ ಮೂಲಕ ಮಲೇರಿಯಾವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸಾಧ್ಯವಿದೆ ಎಂದು ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣ ಅಧಿಕಾರಿ ಡಾ ಗುಡದಪ್ಪ ಕಸಬಿ ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆರೋಗ್ಯ ಇಲಾಖೆ, ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿ, ಶ್ರೀರಾಮನಗರದ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ರೋಟರಿ ಕ್ಲಬ್ ಶಿವಮೊಗ್ಗ ಪೂರ್ವ ಇವರ ಸಹಯೋಗದಲ್ಲಿ ಶಿವಮೊಗ್ಗ ನಗರದ ಬಿಜಿಎಸ್ ವಸತಿಯುತ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಮಲೇರಿಯಾ ವಿರೋಧಿ ಮಾಸಾಚರಣೆ 2026 ದಿನಾಚರಣೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಈ ವರ್ಷ ಮಲೇರಿಯಾವನ್ನು ಕೊನೆಗೊಳಿಸಲು ಅಗತ್ಯ ಕ್ರಮಗಳ ಚಾಲನೆಯನ್ನು ಈಗ ನಾವು ಮಾಡೋಣ ಹಾಗೂ ನಾವು ಮಾಡುತ್ತೇವೆ ಎಂಬ ಘೋಷವಾಕ್ಯದೊಂದಿಗೆ ಈ ಮಾಸಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮಲೇರಿಯಾ ತಡೆಗಟ್ಟುವಿಕೆಯ 4 ಮೂಲಭೂತ ತತ್ವಗಳನ್ನು ವಿವರಿಸಿದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನೀವ್ ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ 2026-27 ಸಾಲಿನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 1-10 ತರಗತಿಯವರೆಗೆ ವ್ಯಾಸಂಗ ಮಾಡುತ್ತಿರುವ ಅರ್ಹ ನವೀನ ಹಾಗೂ ನವೀಕರಣ ವಿದ್ಯಾರ್ಥಿಗಳು ಈ ಸೌಲಭ್ಯವನ್ನು ಪಡೆದುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್, ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ 31-1-2027 ಆಗಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ಮತ್ತು ಸಂದೇಹಗಳ ನಿವಾರಣೆಗಾಗಿ ವಿದ್ಯಾರ್ಥಿಗಳು ಅಥವಾ ಪೋಷಕರು ಕಚೇರಿಯ ಕೆಲಸದ ಅವಧಿಯಲ್ಲಿ ಭದ್ರಾವತಿಯ ಸಮಾಜ ಕಲ್ಯಾಣ ಇಲಾಖೆಯ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಬಹುದೆಂದು ಇಲಾಖೆಯ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ಕ್ರಷರ್ ಹತ್ತಿರದ ಗಣಿ ಪ್ರದೇಶದಲ್ಲಿ ಕಿಶೋರ ಕಾರ್ಮಿಕರು ಕೆಲಸ ಮಾಡುತ್ತಿರುವ ಬಗ್ಗೆ ಬಂದ ಖಚಿತ ಮಾಹಿತಿ ಮೇರೆಗೆ ಕಾರ್ಮಿಕ ನಿರೀಕ್ಷಕರು, ಪೊಲೀಸ್ ಇಲಾಖೆ ಹಾಗೂ ಮಕ್ಕಳ ಸಹಾಯವಾಣಿ ಜಂಟಿಯಾಗಿ ದಾಳಿ ನಡೆಸಿ ಇಬ್ಬರು ಕಿಶೋರ ಕಾರ್ಮಿಕರನ್ನು ರಕ್ಷಿಸಿದ್ದಾರೆ. 22-6-2026 ನಡೆದ ಈ ಜಂಟಿ ಕಾರ್ಯಾಚರಣೆಯಲ್ಲಿ ಮನೆಯೊಂದರ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ತೊಡಗಿದ್ದ ಇಬ್ಬರು ಕಿಶೋರ ಕಾರ್ಮಿಕರನ್ನು ಪತ್ತೆ ಹಚ್ಚಿ ಆ ಪ್ರದೇಶದಿಂದ ಮುಕ್ತಗೊಳಿಸಲಾಗಿದೆ. ತದನಂತರ ರಕ್ಷಿಸಲ್ಪಟ್ಟ ಮಕ್ಕಳನ್ನು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಹಾಜರುಪಡಿಸಲಾಗಿದೆ. ಇದೇ ವೇಳೆ ನಿಯಮ ಉಲ್ಲಂಘಿಸಿದ ಮಾಲೀಕರಿಗೆ ಬಾಲಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕರ ಕಾಯ್ದೆ 1986 ಹಾಗೂ ತಿದ್ದುಪಡಿ ಕಾಯ್ದೆ 2016 ಕುರಿತು ಅಧಿಕಾರಿಗಳು ಕಾನೂನು ಅರಿವು ಮೂಡಿಸಿದ್ದಾರೆ. ಪ್ರಸ್ತುತ ಶಾಲಾ ಕಾಲೇಜುಗಳು ಪ್ರಾರಂಭವಾಗಿದ್ದು ಶಿವಮೊಗ್ಗ ಜಿಲ್ಲೆಯ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಸಂಸ್ಥೆಗಳು ಮತ್ತು ಇತರ ಉದ್ಯಮಗಳಲ್ಲಿ 14 ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಹಾಗೂ 18 ಕಿಶೋರ ಕಾರ್ಮಿಕರನ್ನು ಅಪಾಯಕಾರಿ ಉದ್ಯಮಗಳಲ್ಲಿ ಕೆಲಸಕ್ಕೆ ಇರಿಸಿಕೊಳ್ಳುವುದು ಶಿಕ್ಷಾರ್ಹ ಅಪರಾಧವಾಗಿದೆ. ಒಂದು ವೇಳೆ ನಿಯಮ ಮೀರಿ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಂಡಿರುವುದು ಕಂಡು ಬಂದಲ್ಲಿ ಮಾಲೀಕರ ವಿರುದ್ದ ಬಾಲಕಾರ್ಮಿಕ ಕಾಯ್ದೆಯಡಿ ಪೊಲೀಸ್ ಇಲಾಖೆಯಲ್ಲಿ ಪ್ರಕರಣ ದಾಖಲಿಸಲಾಗುವುದು. ಜೊತೆಗೆ 50,000 ರೂಪಾಯಿವರೆಗೆ ದಂಡವನ್ನು ಹಾಗೂ 2 ಕಾಲ ಜೈಲು ಶಿಕ್ಷೆ ಅಥವಾ ಎರಡನ್ನೂ ವಿಧಿಸಲು ಕಾನೂನಿನಲ್ಲಿ ಅವಕಾಶವಿದೆ ಎಂದು ಹೇಳಿದರು. ಮುಂದಿನ ವಿವರ. ಮಾನ್ಸೂನ್ ರೈತರೊಂದಿಗೆ ಕಣ್ಣ ಮುಚ್ಚಾಲೆ ಆಟ ಆಡುತ್ತಿದೆ ಎಂಬ ಮಾತು ಮಲೆನಾಡಿನ ರೈತರ ವಿಷಯದಲ್ಲಿ ಸತ್ಯವಾಗಿದೆ. ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಈ ಬಾರಿ ಮುಂಗಾರು ಮಳೆ ಬಾರದೆ ರೈತರು ತಲೆ ಮೇಲೆ ಕೈಹೊತ್ತು ಕೂರುವಂತಾಗಿದೆ. ಕಳೆದ ವರ್ಷ ಮೇ ತಿಂಗಳಿನಲ್ಲೇ ಪೂರ್ವ ಮುಂಗಾರು ಚುರುಕುಗೊಂಡು ಜೂನ್ ತಿಂಗಳಲ್ಲಿ ಮುಂಗಾರು ಪ್ರಾರಂಭವಾಗಿತ್ತು. ಆದರೆ ಈ ವರ್ಷ ಜೂನ್ ತಿಂಗಳು ಮುಗಿಯುತ್ತಾ ಬಂದರೂ ಮಳೆ ಬಾರದೆ ರೈತರು ಆಕಾಶ ನೋಡುವಂತೆ ಆಗಿದೆ. ಪೂರ್ವ ಮುಂಗಾರು ಬಂದ ಕಾರಣಕ್ಕೆ ಪ್ರತಿ ವರ್ಷದಂತೆ ಮಳೆ ಬರುತ್ತದೆ ಎಂದು ಜಿಲ್ಲೆಯ ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದರು. ಬಿತ್ತನೆ ಮಾಡಿ ಈಗ 3 ಕಳೆಯುತ್ತಾ ಬಂದರೂ ಸಹ ಮಳೆರಾಯರ ಆಗಮನವಾಗಿಲ್ಲ. ಇದರಿಂದ ರೈತರು ಬಿತ್ತಿದ ಬೀಜ ಮೊಳಕೆ ಬಾರದೆ ಭೂಮಿಯೇ ಇದೆ. ಇನ್ನು ಕೆಲ ಬೀಜಗಳು ಮೊಳಕೆ ಬಂದು ಚಿಗುರಿದರೂ ಮಳೆ ಇಲ್ಲದೆ ಅದು ಒಣಗಿ ಹೋಗುತ್ತಿದೆ. ಕೆಲವೆಡೆ ರೈತರು ಉತ್ತಮ ಮಳೆಯಾಗಿಲ್ಲ ಎಂದು ಬಿತ್ತನೆ ಮಾಡಿಲ್ಲ. ಆಯನೂರು, ಹಾರ್ನಳ್ಳಿ, ಹೊಳಲೂರು, ಕೊಮ್ಮನಾಳು ಭಾಗದಲ್ಲಿ ರೈತರು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದಾರೆ. ಶಿಕಾರಿಪುರ, ಶಿರಾಳಕೊಪ್ಪ, ಸುರಭ ಕೆಲ ಭಾಗಗಳಲ್ಲಿ ಜೋಳ ಬಿತ್ತನೆಯಾಗಿದೆ. ಆದರೆ ಸರಿಯಾದ ಮಳೆಯಾಗದೆ ರೈತರು ಚಿಂತೆಗೀಡಾಗಿದ್ದಾರೆ. ಈಗಾಗಲೇ ಅನೇಕ ರೈತರು ಸಾಲ ಮಾಡಿ ಬಿತ್ತನೆ ಬೀಜ, ಗೊಬ್ಬರ, ಕೂಲಿಯಾಳು ಹೀಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ನೀವು ಕೇಳ್ತಾ ಇದ್ದೀರಾ ದಿನದ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 30ರಂದು ಬೆಳಗ್ಗೆ 10 ಗಂಟೆಗೆ ಉದ್ಯೋಗಾಂಕಾಂಕ್ಷಿಗಳಿಗೆ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ಸ್ವಮಾನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್, ಐಬ್ಲ್ಯೂ ಮ್ಯಾನ್ ಪವರ್ ಸೆಕ್ಯೂರ್ ಸೊಲ್ಯೂಷನ್, LLP ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಯನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದಾರೆ. SSLC, PUC, ITI, ಡಿಪ್ಲೊಮಾ ಮತ್ತು ಯಾವುದೇ ಡಿಗ್ರಿ ಪೂರೈಸಿದ 18-40 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಅಥವಾ 9108235132 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. 2026-27 ಸಾಲಿನ ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯಡಿ ವಿಮೆ ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಶಿವಮೊಗ್ಗ ತೋಟಗಾರಿಕೆ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಫಸಲು ಬಿಡುವಂತಹ ಅಡಿಕೆ, ಮಾವು, ಕಾಳುಮೆಣಸು ಮತ್ತು ನಾಟಿ ಮಾಡಿರುವಂತಹ ಶುಂಠಿ ಬೆಳೆಗಳಿಗೆ ರೈತರು ವಿಮೆ ಮಾಡಿಸಬಹುದಾಗಿದ್ದು, ಆಸಕ್ತ ರೈತರು ನಿಗದಿತ ನಮೂನೆ ಅರ್ಜಿಯನ್ನ ಹತ್ತಿರದ ರೈತ ಸಂಪರ್ಕ ಕೇಂದ್ರ, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯಿಂದ ಪಡೆದು, ಭರ್ತಿ ಮಾಡಿದ ಅರ್ಜಿಯನ್ನು ಪ್ರಸಕ್ತ ಸಾಲಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಪ್ರತಿ, ಆಧಾರ್ ಕಾರ್ಡ್, ಸ್ವಯಂ ಘೋಷಿತ ಬೆಳೆ ವಿವರಗಳೊಂದಿಗೆ ತಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ್ 1 ಅಥವಾ ಬ್ಯಾಂಕುಗಳಲ್ಲಿ ಜುಲೈ 31ರೊಳಗೆ ವಿಮೆ ಕಂತನ್ನ ಪಾವತಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳಾದ ಶಿವಮೊಗ್ಗ 0818227295 ಅಥವಾ 9980094438 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಪಶುವೈದ್ಯಕೀಯ ಮಹಾವಿದ್ಯಾಲಯದ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳ ಭರ್ತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ನೇಮಕಾತಿಯು ಸಂಪೂರ್ಣವಾಗಿ ಗುತ್ತಿಗೆ ಆಧಾರವಾಗಿದ್ದು, ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಜುಲೈ 4ರಂದು ಬೆಳಗ್ಗೆ 10:30ಕ್ಕೆ ಡೀನ್ ಕಚೇರಿ, ಪಶು ವೈದ್ಯಕೀಯ ಮಹಾವಿದ್ಯಾಲಯ, ಶಿವಮೊಗ್ಗ ಇಲ್ಲಿ ನೇರ ಸಂದರ್ಶನ ನಡೆಯಲಿದೆ. ಪಶುವೈದ್ಯಕೀಯ ಅಂಗರಚನಾಶಾಸ್ತ್ರ ವಿಭಾಗದ ಪ್ರಾಣಿ ಆಹಾರಶಾಸ್ತ್ರ, ಪಶುವೈದ್ಯಕೀಯ ಔಷಧ ಮತ್ತು ವಿಷಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗ, ಪಶುವೈದ್ಯಕೀಯ ಪರೋಪಜೀವಿ ಶಾಸ್ತ್ರ, ಜಾನುವಾರು ಸಾಕಾಣಿಕೆ ಸಂಕೀರ್ಣ, ಉತ್ಪಾದನಾ ನಿರ್ವಹಣಾ ಶಾಸ್ತ್ರ, ಪಶುವೈದ್ಯಕೀಯ ಶರೀರಕ್ರಿಯಾ ಮತ್ತು ಜೀವರಸಾಯನ ಶಾಸ್ತ್ರ, ಪಶುವೈದ್ಯಕೀಯ ಸ್ತ್ರೀರೋಗ ಮತ್ತು ಪ್ರಸೂತಿ ಶಾಸ್ತ್ರ, ಪಶು ವೈದ್ಯಕೀಯ ಚಿಕಿತ್ಸಾ ಸಂಕೀರ್ಣ, ಚಿಕಿತ್ಸಾ ಶಾಸ್ತ್ರ, ಶಸ್ತ್ರಚಿಕಿತ್ಸೆ ಈ ವಿಭಾಗದಲ್ಲಿ ನೇಮಕ ಮಾಡಿಕೊಳ್ಳಲಾಗುವುದು. ICAR ನಿಯಮಾವಳಿ ಹಾಗೂ ಮಾರ್ಗಸೂಚಿಯಂತೆ ನಿಗದಿಪಡಿಸಿದ ವಿದ್ಯಾರ್ಹತೆಯನ್ನ ಹೊಂದಿರುವ ಅಭ್ಯರ್ಥಿಗಳು ಈ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕರು 50,000 ಸಂಭಾವನೆ ನೀಡಲಾಗುವುದು. ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ವಿವರಗಳಿಗಾಗಿ ದೂರವಾಣಿ ಸಂಖ್ಯೆ 0182220072 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು ಅಥವಾ ವಿಶ್ವವಿದ್ಯಾಲಯದ ಅಧಿಕೃತ ಜಾಲತಾಣ www.kvafsu.edu.in ಇಲ್ಲಿಗೆ ಭೇಟಿ ನೀಡಬಹುದು ಎಂದು ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
2: ಸರ್, ಮಾರ್ಕೆಟ್ ಅಲ್ಲಿ ಸಿಗುವ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
3: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
4: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
5: ನಂದಿನಿ ಪರಿಶುದ್ಧತೆಯ ಪ್ರತೀಕ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿ ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿ

ಜೊತೆಗೆ ಏನಪ್ಪ ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಹೆಸರು ಹೇಳ್ತಾ ಇದೆ ಪರಿಸರ ಪರಿಚಯ ಅಂದ ಮೇಲೆ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ವಿಚಾರವನ್ನ ಪರಿಚಯ ಮಾಡಿ ಕೊಡುವಂತಹ ಕಾರ್ಯಕ್ರಮ. ಇನ್ನು ಪರಿಸರ ಅಂತ ಹೆಸರು ಕೇಳಿದ ತಕ್ಷಣ ನಮ್ಮ ಕಣ್ಣು ಮುಂದೆ ನೆನಪಾಗುವಂತದ್ದು ಏನೇನು, ಅದರಲ್ಲೂ ಒಂದ್ಸರಿ ನದಿ ಬೆಟ್ಟ ಕಾಡು, ಮತ್ತೊಂದ್ಸರಿ ಜಲಪಾತಗಳು ಜಲಚರಗಳು ಪ್ರಾಣಿ ಪಕ್ಷಿ ಹಣ್ಣು ತರಕಾರಿ ಹೂವು ಎಲ್ಲವೂ ನೆನಪಾಗುತ್ತೆ. ಆದ್ರೆ ನಮ್ಮ ಜವಾಬ್ದಾರಿಯನ್ನ ಕೂಡ ನಾವು ನೆನಪು ಮಾಡ್ಕೋಬೇಕು, ಅದೇನೇ ಪರಿಸರ ಕಾಳಜಿ. ಹೌದು, ಪರಿಸರ ಸಂರಕ್ಷಣೆ ಪರಿಸರ ಕಾಳಜಿ ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು ಕೇಳುಕರೆ, ಹೀಗಿರುವಾಗ ನಾವೆಲ್ಲರೂ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರುವಂತವರು, ಅದರಲ್ಲೂ ಮಲೆನಾಡಿನವರು ಅನ್ನುವಾಗ ಪಶ್ಚಿಮ ಘಟ್ಟಕ್ಕೂ ಮಲೆನಾಡಿನವರಿಗೂ ತೀರದ ಸಂಬಂಧ ಅಂತಾನೆ ಹೇಳ್ಬಹುದು. ಆದ್ರೆ ಇವತ್ ನಾನು ನಿಮ್ಮ ಹತ್ರ ಒಂದು ವಿಷಯವನ್ನ ಹಂಚಿಕೊಳ್ಳೋಣ ಅಂತ ಬಂದಿದ್ದೀನಿ. ಅದೇನು ಅಂದ್ರೆ ಅರಣ್ಯ ಹಾಗೆ ಕೃಷಿ ಸಂಘರ್ಷ, ಅಂದ್ರೆ ಪಶ್ಚಿಮ ಘಟ್ಟಗಳ ನಡುವೆ ವಾಸ ಮಾಡುವಂತ ಜನರು ಒಂದಿಷ್ಟು ಸವಾಲುಗಳನ್ನ ಎದುರಿಸ್ತಾರೆ. ಆದ್ರೆ ಅದರಲ್ಲಿ ಜನರ ತಪ್ಪು, ಪ್ರಾಣಿಗಳ ತಪ್ಪು, ವನ್ಯಜೀವಿಗಳ ತಪ್ಪು ಹೇಳೋದು ಸ್ವಲ್ಪ ಕಷ್ಟ ಆಗತ್ತೆ. ಇನ್ನು ಪಶ್ಚಿಮ ಘಟ್ಟ ಸಾವಿರಾರು ವರ್ಷಗಳಿಂದ ಅರಣ್ಯ ಕೃಷಿ ಹಾಗೆ ಸಮುದಾಯಗಳ ನಡುವಿನ ಸೂಕ್ಷ್ಮ ಸಮತೋಲನದ ಮೇಲೆ ನಿರ್ಮಾಣವಾಗಿರುವಂತಹ ಒಂದು ಜೀವಂತ ನಾಗರಿಕತೆ. ಕರ್ನಾಟಕದ ಮಲೆನಾಡಿನಲ್ಲಿ ಅರಣ್ಯ ಹಾಗೆ ಕೃಷಿ ಎರಡು ಕೂಡ ಪರಸ್ಪರ ವಿರೋಧಿ ಕ್ಷೇತ್ರಗಳಾಗಿರಲ್ಲ, ಬದಲಿಗೆ ಅವು ಒಂದಕ್ಕೊಂದು ಪೂರಕವಾದ ಜೀವನ ವ್ಯವಸ್ಥಾಳಾಗಿ ಬೆಳೆದು ಬಂದಿದೆ. ಆದ್ರೆ ಇಲ್ಲಿ ವಿಪರ್ಯಾಸ ಅಂದ್ರೆ ಏನ್ ಗೊತ್ತಾ, ಒಂದ್ ಕಡೆ ಮಾನವ ಅಂದ್ರೆ ಜನಸಂಖ್ಯೆ ಹೆಚ್ಚಾಗ್ತದೆ, ಇನ್ನೊಂದ್ ಕಡೆ ವನ್ಯಜೀವಿ ಸಂಘರ್ಷ ಆಗ್ತಾ ಇದೆ, ಕೆಲವೊಂದ್ ಕಡೆ ಅರಣ್ಯ ಒತ್ತುವರಿಗಳ ವಿವಾದಗಳಾಗ್ತಿದೆ, ಸರ್ಕಾರ ಹಾಗೆ ಸ್ಥಳೀಯರ ನಡುವೆ ಉದ್ವಿಗ್ನತೆ ಹಾಗೆ ಸಾಮಾಜಿಕ ಧ್ರುವೀಕರಣದಂತಹ ಬೆಳವಣಿಗೆಗಳು ಪಶ್ಚಿಮ ಘಟ್ಟದ ಭವಿಷ್ಯದ ಕುರಿತು ಆತಂಕಕಾರಿ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ಈ ಬಿಕ್ಕಟ್ಟನ್ನ ಸಾಮಾನ್ಯವಾಗಿ ಕೇವಲ ಆಡಳಿತಾತ್ಮಕವಾಗಿ ಸವಾಲುಗಳಾಗಿ ನೋಡಲಾಗುತ್ತೆ, ಆದ್ರೆ ಅವುಗಳ ಹಿಂದೆ ಅಡಗಿರುವಂತಹ ಪರಿಸರ ಆರ್ಥಿಕ ಹಾಗೆ ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಆಳವಾದ ವಿಶ್ಲೇಷಣೆ ಕೂಡ ಅಗತ್ಯವಿದೆ. ಈಗ ಪಶ್ಚಿಮ ಘಟ್ಟಗಳು ಅಂತ ಹೇಳುವಾಗ ಕಾಡಿನ ಮಧ್ಯನೆ ಕೆಲವು ಜನರು ವಾಸ ಮಾಡ್ತಾರೆ, ಅದರಲ್ಲೂ ಈಗ ಪಶ್ಚಿಮ ಘಟ್ಟದಲ್ಲಿ ವಾಸ ಮಾಡುವಂತಹ ಎಷ್ಟೋ ಜನರು ಸುತ್ತಮುತ್ತಲು ಗದ್ದೆಗಳಿರುತ್ತೆ, ತೋಟ ಇರುತ್ತೆ, ಅದರ ಮಧ್ಯೆ ಮನೆ ಮಾಡಿಕೊಂಡು ವಾಸ ಮಾಡ್ತಿರ್ತಾರೆ. ಇನ್ನು ಕಾಡು ನಾಶ ಆಗೋ ಸಂದರ್ಭದಲ್ಲಿ, ಅಂದ್ರೆ ಕಾಡಲ್ಲಿ ಆಹಾರ ಸಿಗ್ದಲೆ ಕೆಲವೊಮ್ಮೆ ಕಾಡು ಪ್ರಾಣಿಗಳು ವನ್ಯಜೀವಿಗಳು ನಾಡಿನತ್ತ ಬರ್ತಾ ಇರುತ್ತೆ. ಇದೆಲ್ಲ ನೋಡುವಾಗ ಇದರಲ್ಲಿ ಮನುಷ್ಯರು ತಪ್ಪು ಪ್ರಾಣಿಗಳು ತಪ್ಪು ಅಂತ ಡಿಸೈಡ್ ಮಾಡೋದೇನೆ ಕಷ್ಟ ಆಗುತ್ತೆ ಅಲ್ವಾ. ಖಂಡಿತ ಈ ಅರಣ್ಯ ಕೃಷಿ ಸಮುದಾಯಗಳನ್ನ ಪರಸ್ಪರ ವಿರೋಧಿಗಳಾಗಿ ನೋಡೋ ಬದಲು ಅವುಗಳ ನಡುವಿನ ಕಳಚಿದಂತಹ ಸಂಬಂಧಗಳನ್ನ ಮರುಸ್ಥಾಪಿಸೋದ್ರಲ್ಲಿ ದೀರ್ಘಕಾಲೀನ ಪರಿಹಾರ ಇದೆ ಅನ್ನೋದನ್ನ ನಾವು ನಂಬೇಕಾಗಿದೆ. ಪಶ್ಚಿಮ ಘಟ್ಟದ ಭವಿಷ್ಯ ಕೇವಲ ಸಂಘರ್ಷಗಳ ನಿರ್ವಹಣೆಯಲ್ಲಿಲ್ಲ, ಬದಲಿಗೆ ಅರಣ್ಯ ಕೃಷಿ ಹಾಗೆ ಸಮಾಜದ ನಡುವಿನ ಸಹಬಾಳ್ವೆಯ ಅರ್ಥವನ್ನ ಪುನರ್ ನಿರ್ಮಿಸೋದ್ರಲ್ಲಿ ಅಡಗಿದೆ ಕೇಳುಗರೆ. ಈಗ ಶಿವಮೊಗ್ಗ ಸೇರಿದಂತೆ ಸಾಕಷ್ಟು ಮಲೆನಾಡು ಪ್ರದೇಶ ಪಶ್ಚಿಮ ಘಟ್ಟಗಳ ಅತ್ಯಂತ ಸೂಕ್ಷ್ಮ ಜೈವಿಕ ಸಾಂಸ್ಕೃತಿಕ ಭೂದೃಶ್ಯವಾಗಿದೆ. ಇನ್ನು ಐತಿಹಾಸಿಕವಾಗಿ ಕೂಡ ಇಲ್ಲಿ ಕೃಷಿ ಹಾಗೆ ಅರಣ್ಯಗಳು ಪ್ರತ್ಯೇಕ ವಲಯಗಳಾಗಿರಲಿಲ್ಲ, ಬದಲಿಗೆ ಸಾಂಪ್ರದಾಯಿಕವಾಗಿ ಹಿತ್ತಲು ಅಂತನೂ ಅಡಿಕೆ ಆಧಾರಿತ ಮಿಶ್ರ ಕೃಷಿ, ಇನ್ನು ಸೊಪ್ಪಿನ ಬೆಟ್ಟ ಹಾಗೆ ದೇವರ ಕಾಡುಗಳ ಅರಣ್ಯದೊಂದಿಗೆ ಸಹಜ ಪರಿಸರ ಸಂಕ್ರಮಣ ವಲಯವನ್ನ ನಿರ್ಮಿಸಿದ್ದಾರೆ. ಇನ್ನು ಈ ಅರಣ್ಯ ಕೃಷಿ ಜನಜೀವನ ಚಕ್ರ ಕೇವಲ ಜೀವ ವೈವಿಧ್ಯವನ್ನ ಕಾಪಾಡೋ ಜೊತೆಗೆ ಸ್ಥಳೀಯವಾಗಿರುವಂತಹ ಆಹಾರ ಸ್ವಾವಲಂಬನೆ ಹಾಗೆ ಸಮುದಾಯಕ ಸಹಬಾಳ್ವೆ ಮೂಲಕ ಶಕ್ತಿ ಕೂಡ ಆಗಿದೆ. ಹಾಗಿದ್ರೆ ಈ ಪಶ್ಚಿಮ ಘಟ್ಟಕ್ಕೂ ಅರಣ್ಯ ಕೃಷಿಗೂ ಇರುವಂತಹ ಒಂದಿಷ್ಟು ನಂಟಿನ ಬಗ್ಗೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ವಿರಾಮವನ್ನ ತೆಗೆದುಕೊಂಡು ಒಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಶ್ಚಿಮ ಘಟ್ಟದ ಬಗ್ಗೆ ಮಾತಾಡ್ತಾ ಇದ್ದೆ. ಪಶ್ಚಿಮ ಘಟ್ಟದ ಸುಂದರ ಮಡಿಲಲ್ಲಿ ಒಂದು ನೋವಿನ ಕತೆ ಕೂಡ ಇದೆ, ಅದೇ ಅರಣ್ಯ ಹಾಗೆ ರೈತರ ನಡುವಿನ ಸಂಘರ್ಷ. ಒಂದ್ ಕಡೆ ಅರಣ್ಯ ಅಂತ ಬದುಕು ಅಂತ ನಂಬಿ ತಲೆಮಾರುಗಳಿಂದ ಬೆಳೆ ತೆಗೆತಿರುವಂತಹ ರೈತರು, ಮತ್ತೊಂದ್ ಕಡೆ ಕಿರಿದಾಗ್ತಿರುವಂತಹ ಕಾಡು, ಹಾಗೆ ಆಹಾರ ಹುಡುಕ್ತಾ ನಾಡಿಗೆ ಬರುವಂತಹ ವನ್ಯಜೀವಿಗಳು. ಇದರಲ್ಲಿ ಯಾರ ತಪ್ಪು? ಕಾಡು ಬೆಳೆಸಿದ ರೈತನದ್ದ ಅಥವಾ ಅರಣ್ಯದ ಅಸ್ತಿತ್ವ ಕಾಪಾಡುವ ವ್ಯವಸ್ಥೆಯದ್ದ? ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಗೆಲುವು ಯಾರಿಗೂ ಇಲ್ಲ. ಅರಣ್ಯವಿಲ್ಲದೆ ಮಳೆ ಇಲ್ಲ, ಮಳೆ ಇಲ್ಲದೆ ಕೃಷಿ ಇಲ್ಲ. ಹಾಗಾಗಿ ಈ ಸಂಘರ್ಷಕ್ಕೆ ಪರಿಹಾರ ಹುಡುಕೋದು ಇವತ್ತಿನ ತುರ್ತು. ಅಂದ್ರೆ ಪರಿಸರ ಪ್ರಿಯರು ಹಾಗೆ ಕೃಷಿ ಆಸಕ್ತರು ಒಟ್ಟಾಗಿ ಕುಳಿತು ಕಾಡಿನ ಗಡಿಯನ್ನ ಸಂರಕ್ಷಿಸುತ್ತಲೇ ರೈತರ ಬದುಕಿಗೂ ಭದ್ರತೆ ನೀಡುವ ದಾರಿಗಳ ಬಗ್ಗೆ ಮಾತನಾಡಬೇಕಾಗಿದೆ ಕೇಳುಗರೆ. ಇದಕ್ಕೆ ಜೈವಿಕ ಬೇಲಿಗಳು ಕೂಡ ಪೂರಕವಾಗಿದೆ. ಅಂದ್ರೆ ಕೆಲವು ಕಂದಕಗಳನ್ನ ತೋಡೋ ಬದಲು ವನ್ಯಜೀವಿಗಳು ಬರದಂತೆ ತಡೆಯುವಂತಹ ನೈಸರ್ಗಿಕ ಬೇಲಿಗಳನ್ನ ನಿರ್ಮಿಸಬಹುದು ಅಲ್ವಾ? ಹಾಗೆ ಕಾಡು ಪ್ರಾಣಿಗಳಿಗೆ ಆಕರ್ಷವಲ್ಲದ ಬೆಳೆಗಳನ್ನ ಬೆಳೆಯೋಕೆ ರೈತರಿಗೆ ಪ್ರೋತ್ಸಾಹವನ್ನ ಕೂಡ ನೀಡಬಹುದು. ಇನ್ನು ಸ್ಥಳೀಯರಿಗೆ ಅರಣ್ಯ ರಕ್ಷಣೆಯ ಜವಾಬ್ದಾರಿ ನೀಡಿ ಅದರಿಂದ ಬರುವಂತಹ ಆದಾಯದಲ್ಲಿ ಪಾಲು ನೀಡುವ ಮಾದರಿಗಳನ್ನ ಕೂಡ ಮಾಡಬಹುದು. ವಿಶೇಷವಾಗಿ ಅರಣ್ಯ ಇಲಾಖೆ, ರೈತ ಸಂಘಗಳು ಹಾಗೆ ಪರಿಸರ ತಜ್ಞರು ಒಟ್ಟಾಗಿ ಕುಳಿತು ಗ್ರಾಮ ಮಟ್ಟದಲ್ಲಿ ಯೋಜನೆಗಳನ್ನ ರೂಪಿಸಬೇಕಾಗಿದೆ. ಪಶ್ಚಿಮ ಘಟ್ಟಗಳನ್ನ ಉಳಿಸಿಕೊಳ್ತಲೇ ಅಲ್ಲಿನ ರೈತರಿಗೂ ನ್ಯಾಯ ಒದಗಿಸೋದು ಎಲ್ಲರಿಗೂ ಸವಾಲಾಗಿದೆ. ಪಶ್ಚಿಮ ಘಟ್ಟ ಅಂತ ಹೇಳುವಾಗ ಜೀವ ವೈವಿಧ್ಯತೆಯ ತಾಣ, ಇದನ್ನ ಜಾಗತಿಕ ಜೀವ ವೈವಿಧ್ಯತೆಯ ತಾಣ ಅಂದ್ರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತಾನೆ ಕರೆಯಲಾಗುತ್ತೆ. ಗುಜರಾತ್ನಿಂದ ಆರಂಭವಾಗಿ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಹಾಗೆ ತಮಿಳುನಾಡಿನವರೆಗೆ ಸುಮಾರು 1,600 ಕಿಲೋಮೀಟರ್ ಉದ್ದಕ್ಕೂ ಈ ಪಶ್ಚಿಮ ಘಟ್ಟ ಹಬ್ಬಿದೆ. ಪಶ್ಚಿಮ ಘಟ್ಟದ ಹೆಚ್ಚಿನ ಭಾಗ ಕರ್ನಾಟಕದಲ್ಲೇ ಇದೆ. ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು ರಾಜ್ಯದ ಅತಿ ಎತ್ತರದ ಶಿಖರ ಕೂಡ ಹೌದು. ಇನ್ನು ಪಶ್ಚಿಮ ಘಟ್ಟದಲ್ಲಿ ಹರಿಯುವಂತಹ ಹುಟ್ಟುವಂತಹ ನದಿಗಳ ಬಗ್ಗೆ ಮಾತನಾಡೋದಾದ್ರೆ ಅಲ್ಲಿ ಕಾವೇರಿ, ತುಂಗಭದ್ರಾ, ನೇತ್ರಾವತಿ, ಶರಾವತಿ ಸೇರಿದಂತೆ ದಕ್ಷಿಣ ಭಾರತದ ಪ್ರಮುಖ ನದಿಗಳ ಉಗಮ ಸ್ಥಾನ ಪಶ್ಚಿಮ ಘಟ್ಟಗಳೇ ಕೇಳುಗರೆ. ಅದಕ್ಕಾಗಿ ಇದು ವಿಶ್ವದಲ್ಲಿ ಅಂದ್ರೆ ಯುನೆಸ್ಕೋದಲ್ಲಿ ಮಾನ್ಯತೆಯನ್ನ ಪಡ್ಕೊಂಡಿದೆ. ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಪಶ್ಚಿಮ ಘಟ್ಟ ಕೂಡ ಸೇರ್ಕೊಂಡಿದೆ. ಈ ಅರಣ್ಯದ ಅಂಚಿನಲ್ಲಿರುವಂತಹ ರೈತರು ಬೆಳೆಯುವಂತಹ ಬೆಳೆಗಳನ್ನ ಅಂದ್ರೆ ಅಡಕೆ, ಭತ್ತ, ಬಾಳೆ ಇವನ್ನ ಕಾಡಾನೆಗಳು, ಕಾಡು ಹಂದಿ ಹಾಗೆ ಕೋತಿಗಳು ನಾಶಪಡಿಸುತ್ತೆ. ಇದು ರೈತರ ಬದುಕಿನ ಮೇಲೆ ನೇರ ಹೊಡೆತ ನೀಡ್ತಾ ಇದೆ. ಹಾಗಿದ್ರೆ ಪಶ್ಚಿಮ ಘಟ್ಟಕ್ಕೂ ಕೃಷಿಗೂ ರೈತರಿಗೂ ಏನ್ ಸಂಬಂಧ? ಈ ಒಂದು ಪಶ್ಚಿಮ ಘಟ್ಟದಲ್ಲಿರುವಂತಹ ವನ್ಯಜೀವಿಗಳು ಕೃಷಿಗೆ ಯಾವ ರೀತಿ ಅಡ್ಡಿ ಮಾಡ್ತಾ ಇದೆ, ಇದ್ರ ಬಗ್ಗೆ ಕೂಡ ಒಂದಿಷ್ಟು ವಿಚಾರವನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮವನ್ನ ತೆಗೆದುಕೊಂಡು ಇನ್ನೊಂದು ಗೀತೆಯನ್ನು ಕೂಡ ಕೇಳಿಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಮ್ಮ ಸುತ್ತಮುತ್ತಲಿನ ಜಗತ್ತಿನ ಬಗ್ಗೆ ಒಂದು ಮಾತು. ನಾವೆಲ್ಲರೂ ಬದುಕೋಕೆ ಉಸಿರಾಡುವ ಗಾಳಿ, ಕುಡಿಯೋಕೆ ನೀರು, ಹಾಗೆ ಕಣ್ಣಿಗೆ ಹಿತ ನೀಡುವಂತ ಹಸಿರು, ಇವೆಲ್ಲಕ್ಕೂ ಕಾರಣವಾಗಿರುವಂತಹ ನಮ್ಮ ಪಶ್ಚಿಮ ಘಟ್ಟಗಳ ಬಗ್ಗೆ ಮಾತನಾಡ್ತಿದ್ವಿ. ಇದು ಕೇವಲ ಬೆಟ್ಟಗಳ ಸಾಲಲ್ಲ, ಇದು ನಮ್ಮ ಜೀವನಾಡಿ, ನಮ್ಮ ಕರ್ನಾಟಕದ ಭಾಗ್ಯದ ಬಾಗಿಲು ಅಂತಾನೆ ಹೇಳ್ಬೋದು. ನೀವು ಯಾವತ್ತಾದರೂ ಮಲೆನಾಡಿನ ದಟ್ಟ ಕಾಡಿನಲ್ಲಿ ಆ ಮಂಜಿನ ಹನಿಗಳನ್ನ ನೋಡಿ ಅನುಭವಿಸಿದಿರಾ? ಆ ನದಿಗಳ ಕಲರವವನ್ನ ಕೇಳಿದಿರಾ? ಪಶ್ಚಿಮ ಘಟ್ಟ ಅಂದ್ರೆ ಕೇವಲ ಪ್ರವಾಸ ತಾಣವಲ್ಲ, ಅದು ನಮ್ಮ ಪರಿಸರದ ದೇವಾಲಯ ಕೂಡ ಹೌದು. ಆದ್ರೆ ಇವತ್ತು ಆ ದೇವಾಲಯಕ್ಕೆ ಅಪಾಯವಿದೆ. ಹೆಚ್ಚುತ್ತಾ ಇರುವಂತಹ ಕಾಂಕ್ರೀಟ್ ಕಾಡುಗಳಾಗಿರ್ಬೋದು ಅಥವಾ ಅರಣ್ಯ ನಾಶದಿಂದ ಈ ಹಸಿರು ಶ್ವಾಸಕೋಶಕ್ಕೆ ಉಸಿರುಗಟ್ಟತಾ ಇದೆ. ಇವತ್ತು ಈ ಅದ್ಭುತ ಪಶ್ಚಿಮ ಘಟ್ಟಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಕೂಡ ಹೇಳುತ್ತಿದೆ. ಹಾಗೆ ನಿಮಗೆ ಹೇಳ್ತಾ ಇದೆ, ಈ ಪಶ್ಚಿಮ ಘಟ್ಟ ಅರಣ್ಯ ಕೃಷಿ ಸಂಘರ್ಷದ ಬಗ್ಗೆ ಕೂಡ ಮಾಹಿತಿನ ತಿಳಿಸ್ತಾ ಇದೆ ಅಂತ. ಅದರಲ್ಲೂ ಈ ಸಂಘರ್ಷಕ್ಕೆ ಮೂಲ ಕಾರಣಗಳು ಏನಿರ್ಬೋದು ಅರ್ಪಿತಾ ಅಂತ ನೀವು ಕೇಳೋದಾದ್ರೆ, ಮೊದಲನೇದಾಗಿ ಅರಣ್ಯದ ಅಂಚಿನಲ್ಲಿರುವಂತಹ ರೈತರು ಬೆಳೆಯುವ ಬೆಳೆಗಳನ್ನ, ಈ ಅಡಿಕೆ, ಭತ್ತ, ಬಾಳೆ, ಈ ಬೆಳೆಗಳನ್ನ ಕಾಡಾನೆಗಳಿರ್ಬೋದು, ಕಾಡು ಹಂದಿಗಳು, ಹಾಗೆ ಕೋತಿಗಳು ನಾಶಪಡಿಸುತ್ತೆ. ಇದು ರೈತರ ಬದುಕಿನ ಮೇಲೆ ಅಪಾರವಾದಂತ ಹೊಡೆತ ಬೀಳುತ್ತೆ. ಇನ್ನು ತಲೆಮಾರುಗಳಿಂದ ಅರಣ್ಯ ಪ್ರದೇಶದ ಅಂಚಿನಲ್ಲಿ ಕೃಷಿ ಮಾಡ್ತಾ ಇರುವಂತಹ ರೈತರಿಗೆ ಕಾನೂನುಬದ್ಧವಾಗಿ ತಮ್ಮ ಜಮೀನಿನ ಮೇಲೆ ಹಕ್ಕು ಇದುವರೆಗೂ ಸಿಕ್ಕಿಲ್ಲ. ಇದರಿಂದ ಅವರು ಸರ್ಕಾರದ ಅಭಿವೃದ್ಧಿ ಯೋಜನೆಗಳಿಂದ ವಂಚಿತರಾಗ್ತಾ ಇದ್ದಾರೆ. ಇನ್ನು ಪಶ್ಚಿಮ ಘಟ್ಟವನ್ನ ಪರಿಸರ ಸೂಕ್ಷ್ಮ ವಲಯ ಅಂತ ಘೋಷಿಸೋದ್ರಿಂದ ಆ ಪ್ರದೇಶದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು, ರಸ್ತೆ ನಿರ್ಮಾಣ, ಇನ್ನು ಕೇವಲ ಕೃಷಿ ಚಟುವಟಿಕೆಗಳಿಗೆ ನಿರ್ಬಂಧ ಹೇರಲಾಗುತ್ತೆ ಅನ್ನೋ ಭಯ ಸ್ಥಳೀಯರಲ್ಲಿದೆ. ಹಾಗೇನೆ ಅರಣ್ಯ ಹಕ್ಕು ಕಾಯ್ದೆ ಜಾರಿಯಲ್ಲಿನ ಗೊಂದಲಗಳಿವೆ. ಯಾಕಪ್ಪ ಅಂದ್ರೆ ಅರಣ್ಯವಾಸಿಗಳ ಹಕ್ಕುಗಳನ್ನ ರಕ್ಷಿಸುವಂತಹ ಈ ಕಾಯ್ದೆ ಸರಿಯಾಗಿ ಜಾರಿಯಾಗ್ತಿಲ್ಲ ಅನ್ನೋ ಆರೋಪ ಒಂದೆಡೆಯಾದ್ರೆ, ಅರಣ್ಯ ಇಲಾಖೆ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಬಿಗಿ ನಿಲುವು ತಾಳ್ತಾ ಇದೆ. ನಾನು ಮುಂಚೆನೇ ಹೇಳ್ದಂಗೆ ಇಲ್ಲಿ ಯಾರ ತಪ್ಪು ಯಾರ ಸರಿ ಅಂತ ಹೇಳೋದು, ತೀರ್ಮಾನಿಸೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಆದ್ರೆ ಇದ್ರಲ್ಲಿ ನಾವೆಲ್ಲರೂ ಅರಿತುಕೊಳ್ಬೇಕಾಗಿರುವಂತಹ ಒಂದು ವಿಷಯ ಏನಪ್ಪ ಅಂದ್ರೆ, ಅರಣ್ಯನ ಕೃಷಿನ ಅಂತ ಹೇಳಿ ಸವಾಲನ್ನ ಮಾಡದಲೆ, ಸಂಘರ್ಷಗಳನ್ನ ಮಾಡದಲೆ ಸಹಬಾಳ್ವೆಯ ದೃಷ್ಟಿಕೋನದಿಂದ ನೋಡೋಕೆ ಪ್ರೇರೇಪಿಸಬೇಕಾಗಿದೆ. ಕೇಳುಗರೆ, ಈ ಪಶ್ಚಿಮ ಘಟ್ಟದ ಸುಂದರ ಮಡಿಲಿನಲ್ಲಿ ಒಂದು ನೋವಿನ ಕತೆ ಕೂಡ ಇದೆ. ಅದೇ ಅರಣ್ಯ ಹಾಗೆ ರೈತರ ನಡುವಿನ ಸಂಘರ್ಷ. ಒಂದ್ ಕಡೆ ಅರಣ್ಯವೆಂದ್ರೆ ಬದುಕು ಅಂತ ನಂಬಿರುವಂತಹ ತಲೆಮಾರುಗಳಿಂದ ಬೆಳೆ ತೆಗಿತಾ ಇರುವಂತಹ ರೈತರು, ಮತ್ತೊಂದ್ ಕಡೆ ಕಿರಿದಾಗ್ತಿರುವಂತಹ ಕಾಡು, ಹಾಗೆ ಆಹಾರ ಹುಡುಕ್ತಾ ನಾಡಿಗೆ ಬರುವಂತಹ ವನ್ಯಜೀವಿಗಳು. ಇದರಲ್ಲಿ ಯಾರ ತಪ್ಪು? ಕಾಡು ಬೆಳೆಸಿದಂತಹ ರೈತನದ್ದ ಅಥವಾ ಅರಣ್ಯದ ಅಸ್ತಿತ್ವ ಕಾಪಾಡುವ ವ್ಯವಸ್ಥೆಯದ್ದ? ನಿಜ ಹೇಳ್ಬೇಕಂದ್ರೆ ಇಲ್ಲಿ ಗೆಲುವು ಸೋಲು ಯಾರಿಗೂ ಇಲ್ಲ. ಅರಣ್ಯವಿಲ್ಲದೆ ಮಳೆ ಇಲ್ಲ, ಮಳೆ ಇಲ್ಲದೆ ಕೃಷಿ ಇಲ್ಲ. ಹಾಗಾಗಿ ಈ ಸಂಘರ್ಷಕ್ಕೆ ಪರಿಹಾರ ಹುಡುಕೋದು ಅಗತ್ಯ ಕೂಡ ಆಗಿದೆ. ಆದ್ರೆ ಪರಿಹಾರ ಹುಡುಕ್ತಾ ಹೋದಾಗೂ ಕೂಡ ಅಲ್ಲಿ ನಾವು ಪರಿಹಾರ ಪಡೆಯೋದ್ರಲ್ಲಿ ಸೋಲ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಸಂಘರ್ಷಕ್ಕೆ ಒಂದಿಷ್ಟು ಪರಿಹಾರಗಳ ಬಗ್ಗೆ ನಾವು ಯೋಚನೆ ಮಾಡೋದಾದ್ರೆ, ಕಾಡು ಪ್ರಾಣಿಗಳು ಬೆಳೆಯನ್ನ ಹಾನಿ ಮಾಡದೇ ಇರೋ ರೀತಿ ಬೇಲಿಗಳನ್ನ ಹಾಕ್ಬೋದು, ಅಂದ್ರೆ ಜೈವಿಕ ಬೇಲಿಗಳನ್ನ ಹಾಕ್ಬೋದು. ವನ್ಯಜೀವಿಗಳು ಬರದಂತೆ ತಡೆಯುವಂತಹ ನೈಸರ್ಗಿಕ ಬೇಲಿಗಳನ್ನ ನಿರ್ಮಿಸಬಹುದು. ಹಾಗೆ ಕಾಡು ಪ್ರಾಣಿಗಳಿಗೆ ಆಕರ್ಷಕವಲ್ಲದ ಬೆಳೆಗಳನ್ನ ಬೆಳೆಯೋದಕ್ಕೆ ರೈತರಿಗೆ ಪ್ರೋತ್ಸಾಹ ನೀಡಬೇಕು. ಇನ್ನು ಸ್ಥಳೀಯರಿಗೆ ಅರಣ್ಯ ರಕ್ಷಣೆಯ ಜವಾಬ್ದಾರಿಯನ್ನ ನೀಡಿ ಅದರಿಂದ ಬರುವಂತಹ ಆದಾಯದಲ್ಲಿ ಪಾಲು ನೀಡುವಂತಹ ಮಾದರಿಗಳ ಬಗ್ಗೆ ಕೂಡ ಗಮನ ಹರಿಸಬಹುದು. ಹಾಗಾಗಿ ಕೇಳುಗರೆ, ಈ ಪಶ್ಚಿಮ ಘಟ್ಟ ಅಂದಾಗ ಅಲ್ಲಿ ಕೃಷಿನೂ ಇರಬೇಕು, ಅರಣ್ಯನೂ ಇರಬೇಕು, ವನ್ಯಜೀವಿಗಳು ಕೂಡ ಇರಬೇಕು. ಎಲ್ಲರೂ ಸಹಬಾಳ್ವೆಯಿಂದ ಜೀವನವನ್ನ ಕೂಡ ಸಾಗಿಸಬೇಕಾಗಿದೆ. ಪಶ್ಚಿಮ ಘಟ್ಟ ಉಳಿದ್ರೆ ನಾವು ಉಳಿತೀವಿ. ಹಾಗಾಗಿ ರೈತ ಜೊತೆಗೆ ಅರಣ್ಯ ಎರಡು ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಅನ್ಕೋಬೇಕಾಗಿದೆ. ರೈತರು ಬೇಕು, ಅರಣ್ಯನೂ ಬೇಕು. ಬರೀ ರೈತ ಮಾತ್ರ ಇರ್ತಾರೆ ಅಲ್ಲಿ, ನಮಗೆ ಅಲ್ಲಿ ಅರಣ್ಯನೇ ಸಿಗೋದಿಲ್ಲ ಅನ್ನುವಾಗ ಗಾಳಿ ಬೆಳಕು ನೀರೆಲ್ಲ ಎಲ್ಲಿಂದ ಸಿಗುತ್ತೆ? ಇಲ್ಲ ಸರಿನಪ್ಪ, ಗಾಳಿ ಬೆಳಕು ನೀರು ಅಷ್ಟೇ ಸಾಕು ಅಂದ್ರೆ ನಮಗೆ ಹೊಟ್ಟೆಗೆ ತಿನ್ನಕ್ಕೆ ಆಹಾರ ಏನ್ ಬೇಕಾಗತ್ತೆ? ಅದಕ್ಕಾಗಿ ಇಲ್ಲಿ ಅರಣ್ಯ ಹಾಗೆ ರೈತರು ಇಬ್ಬರು ಕೂಡ ಉಳಿಬೇಕಾಗಿದೆ. ಇಬ್ಬರದು ಪ್ರಾಮುಖ್ಯತೆ ಕೂಡ ಇರುವಂಥದ್ದು. ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನೀವು ಇದುವರೆಗೂ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ವಿಷಯ ಹೇಗನಿಸ್ತು, ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸಿದ. ನಾನು ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೆಯೇ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಹಾಗೆ ನಾನಿವತ್ತು ಒಂದು ಪುಣ್ಯಕ್ಷೇತ್ರದ ಬಗ್ಗೆ ತಿಳಿಸೋಣ ಅಂತ ಇದ್ದೀನಿ. ದೇಶದ 4 ದಿಕ್ಕುಗಳಲ್ಲಿರುವಂತಹ ಪವಿತ್ರ ಪ್ರಮುಖ ಪುಣ್ಯಕ್ಷೇತ್ರಗಳು ಅದ್ಯಾವುದಪ್ಪ ಅಂತ ಹೇಳಿದ್ರೆ, ಚಾರ್ ಧಾಮ್ ಅಂತ ಅಂದ್ರೆ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ, ಬದರಿನಾಥ, ಈ ಒಂದು 4 ಪವಿತ್ರ ಸ್ಥಳಗಳ ಬಗ್ಗೆ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ಚಾರ್ ಧಾಮ್ ಅನ್ನೋದು ಎಷ್ಟು ಜನರ ಕನಸಾಗಿರುತ್ತೆ ಅಲ್ವಾ ಸ್ನೇಹಿತರೆ? ಇನ್ನು ಧಾರ್ಮಿಕ ಗ್ರಂಥದಲ್ಲಿ ಚಾರ್ಧಾಮ್ ಯಾತ್ರೆಯನ್ನ ಮಂಗಳಕರ ಅಂತ ಹೇಳಿ ಪರಿಗಣಿಸಲಾಗಿದೆ. ಚಾರ್ಧಾಮಕ್ಕೆ ಭೇಟಿ ನೀಡುವುದರಿಂದ ಎಲ್ಲಾ ರೀತಿಯ ಪಾಪಗಳು ನಾಶವಾಗುತ್ತೆ ಮತ್ತೆ ವ್ಯಕ್ತಿಯು ಮೋಕ್ಷವನ್ನ ಪಡೆಯುತ್ತಾನೆ ಅಂತ ಹೇಳಿ ಹೇಳಲಾಗುತ್ತೆ. 2 ರೀತಿಯ ಚಾರ್ಧಾಮ್ ಯಾತ್ರೆ ಇದೆ. ಅವುಗಳಲ್ಲಿ ಮೊದಲನೆಯದು ಸಣ್ಣ ಚಾರ್ಧಾಮ್ ಮತ್ತೆ ಎರಡನೆಯದು ದೊಡ್ಡ ಚಾರ್ಧಾಮ್. ಇದರಲ್ಲಿ ಬದ್ರಿನಾಥ, ಜಗನ್ನಾಥ, ರಾಮೇಶ್ವರಂ ಮತ್ತೆ ದ್ವಾರಕಾ ಧಾಮಗಳು ಸೇರಿವೆ. ಇನ್ನು ಬದರಿನಾಥವನ್ನ ಬ್ರಹ್ಮಾಂಡದ 8ನೇ ವೈಕುಂಠ ಅಂತಲೇ ಕರೆಯಲಾಗುತ್ತೆ. ಹಾಗಿದ್ರೆ ಇಷ್ಟೆಲ್ಲಾ ವಿಶೇಷತೆಗಳನ್ನ ಹೊಂದಿರುವ ಈ ಚಾರ್ ಧಾಮ್ ಬಗ್ಗೆ, ಚಾರ್ ಧಾಮ್ ಹೇಗಿದೆ, ಚಾರ್ ಧಾಮ್ನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸಲಿಕ್ಕೆ ನಮ್ ಜೊತೆ ಇವತ್ತು ಶಿವಮೊಗ್ಗದ ಸುಷ್ಮಾ ಅರವಿಂದ್ ಅವರು ಇದ್ದಾರೆ. ಹಾಗಿದ್ರೆ ಸುಷ್ಮಾ ಅರವಿಂದ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಚಾರ್ ಧಾಮ್ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ಅವರಿಂದ ತಿಳ್ಕೊಳ್ಳೋಣ. ಸುಷ್ಮಾ ಮ್ಯಾಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
6: ಎಲ್ಲರಿಗೂ ನಮಸ್ಕಾರ, ನಾನು ಸುಷ್ಮಾ ಅರವಿಂದ್, AVLJI ಶಿವಮೊಗ್ಗ ವಿಂಗ್ನ ಸ್ಥಾಪಕ ಅಧ್ಯಕ್ಷರು. ನಾನು ಇಲ್ಲಿ ಇವತ್ತು ನಿಮ್ಮ ಮುಂದೆ ಬಂದಿರೋದು ನನ್ನ ಪ್ರವಾಸದ ಅನಿಸಿಕೆಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಅಂತ. ಏನಪ್ಪ ಅಂತಂದರೆ, ನಮ್ಮ ಭಾರತದ ಹೆಮ್ಮೆಯ ಪ್ರಸಿದ್ಧ ಪ್ರಖ್ಯಾತ ತಾಣವಾದ ಚಾರ್ಧಾಮ್, ಗಂಗೋತ್ರಿ, ಯಮುನೋತ್ರಿ, ಬದ್ರಿ, ಕೇದಾರಿನ ಪ್ರವಾಸದ ಅನುಭವವನ್ನು, ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳಿಕ್ಕೆ ಬಂದಿರೋದು.
5: ಸುಷ್ಮಾ ಮ್ಯಾಮ್, ಮೊದಲನೇದಾಗಿ ಚಾರ್ಧಾಮ್ಗೆ ಹೋಗ್ಲಿಕ್ಕೆ ತಯಾರಿ ಹೇಗಿತ್ತು, ನಿಮ್ಮ ಪ್ರಯಾಣ ಎಲ್ಲಿಂದ ಸ್ಟಾರ್ಟ್ ಆಯಿತು ಮ್ಯಾಮ್?
6: ಮೊದಲನೆಯದಾಗಿ ನಾವು ತಲುಪಿದಂತಹ ಜಾಗ ಅಂತಂದರೆ ಹರಿದ್ವಾರ್, ಹರಿಹರ ದ್ವಾರ ಅಂತ ಹೇಳಿ ಹೇಳ್ತಾರೆ. ಅಲ್ಲಿಂದನೇ ನಮ್ಮ ಚಾರ್ಧಾಮಿನ ಪ್ರಯಾಣ ಪ್ರಾರಂಭ ಆಗೋವಂಥದ್ದು. ಹರಿದ್ವಾರಿಂದ ತಲುಪಿ ನಾವು ಫಸ್ಟ್ಗೆ ಸೇರಿದ್ದು ನಾವು ಬಾರ್ಕೋಡ್ ಅನ್ನೋ ಊರಿಗೆ ಸೇರಿದ್ವಿ. ಬಾರ್ಕೋಡಿಂದ ನಾವು ನಮ್ಮ ಪ್ರಯಾಣನ ಪ್ರಾರಂಭ ಮಾಡುತ್ತಿದ್ದು ಯಮುನೋತ್ರಿ ಕಡೆಗೆ, ಅಂದರೆ ಯಮುನೆಯ ಉಗಮ ಸ್ಥಾನ ಯಮುನೋತ್ರಿ, ಯಮನ ತಂಗಿ ಯಮುನೆ. ಅಲ್ಲಿಗೆ ನಾವು ಹೋಗಬೇಕು ಅಂದರೆ ದೇವಸ್ಥಾನಕ್ಕೆ 8 ಕಿಲೋಮೀಟ್ರ್ಗಳ ತನಕ ನಾವು ಚಾರಣನ ಮಾಡಬೇಕಾಗತ್ತೆ. ಒಂದು ಬೆಟ್ಟನ ಹತ್ತಬೇಕಾಗತ್ತೆ. ಬೆಟ್ಟದ ಪಕ್ಕನೇ ನದಿ ಹರಿತಾ ಇರುತ್ತೆ. ಸುಂದರವಾದ ತಾಣ ಅದು. ಆ ಬೆಟ್ಟನ ಹತ್ತಲಿಕ್ಕೆ ನಿಮಗೆ ವ್ಯವಸ್ಥೆಗಳೆಲ್ಲ ಇರುತ್ತೆ. ಡೋಲಿ ಇದೆ, ಕುದುರೆ ಇದೆ, ಮತ್ತು ಬುಟ್ಟಿಗಳ ವ್ಯವಸ್ಥೆ ಇರುತ್ತೆ. ಅದನ್ನು ನಾವು ಹತ್ತಲೂಬೋದು. ಹೆಲಿಕಾಪ್ಟರಿನ ವ್ಯವಸ್ಥೆನೂ ಇದೆ. ಅಲ್ಲಿ ನಮಗೆ ಯಮುನಾ ದೇವಿಯ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿ ಬಿಸಿ ನೀರಿನ ಬುಗ್ಗೆ ಇದೆ. ಆ ಬಿಸಿ ನೀರು ಬುಗ್ಗೆಯಲ್ಲಿ ಅಕ್ಕಿನ ಹಾಕಿದ್ರೆ ಕ್ಷಣದಲ್ಲಿ ಅನ್ನ ಆಗತ್ತಂತೆ. ಅದನ್ನು ಪ್ರಸಾದ ರೂಪದಲ್ಲಿ ನಾವು ಅದನ್ನು ಸ್ವೀಕರಿಸ್ಬೋದು. ತುಂಬ ಅದ್ಭುತವಾಗಿರುವಂತಹ ತಾಣ ನಮ್ಮ ಹಿಮಾಲಯ ತಪ್ಪಲಿನಲ್ಲಿ. ನಮ್ಮ ಆದಿಗುರು ಶಂಕರಾಚಾರ್ಯರು ನದಿಮೂಲ ಋಷಿಮೂಲನ ತಿಳಿಯೋದು ಕಷ್ಟ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ನಮ್ಮ ಆದಿಗುರು ಶಂಕರಾಚಾರ್ಯರು ಕಾಲ್ನಡಿಗೆಯಲ್ಲಿ ನಡೆದು ಯಮುನೆಯ ಉಗಮ ಸ್ಥಾನವನ್ನು ಕಂಡಿಡಿದಾರೆ ಅಂತಹ ಜಾಗ ಅದು. ಆಗಿನ ಕಾಲದಲ್ಲಿ ಏನೂ ವ್ಯವಸ್ಥೆ ಇರಲಿಲ್ಲ. ಚಳಿ, ಮಳೆ, ಗಾಳಿ, ಕಲ್ಲು, ಮಣ್ಣು, ಇಂತಹ ಬೆಟ್ಟ ಗುಡ್ಡ ಎಂಥ ಜಾಗದಲ್ಲಿ ಅವರು ಕಾಲ್ನಡಿಗೆಯಲ್ಲಿ ನಡೆದು ಅದನ್ನು ಮೂಲನ ತಲುಪಿಸಿದರೆ ನಮಗೆಲ್ಲರಿಗೂ ಆ ಯಮುನೆಯ ದರ್ಶನವನ್ನು ಮಾಡಿಸ್ಲಿಕ್ಕೆ ಈಗಿನ ಕಾಲದಲ್ಲಿ ಎಲ್ಲ ಗೌರ್ಮೆಂಟು ಭಾಳಷ್ಟು ಫೆಸಿಲಿಟೀಸ್ನ ಮಾಡಿಕೊಟ್ಟಿದೆ. ತುಂಬ ಅದ್ಭುತವಾಗಿರೋಂತಹ ಜಾಗ ಯಮುನೋತ್ರಿ.
5: ಓಕೆ ಮ್ಯಾಮ್, ಯಮುನೋತ್ರಿಯ ಬಗ್ಗೆ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀರಾ. ಹಾಗೆ ಯಮುನೋತ್ರಿಯನ್ನು ನೋಡಿಕೊಂಡು ನಂತರ ನೀವು ಯಾವ ಸ್ಥಳಕ್ಕೆ ಭೇಟಿಯನ್ನು ನೀಡಿದ್ರಿ?
6: ತದನಂತರ ನಾವು ಯಮುನೆಯ ದರ್ಶನ ಮುಗಿಸ್ಕೊಂಡು ನಾವು ಹೋಗಿ ತಲುಪಿದ್ದು ನೆಕ್ಸ್ಟ್ ಊರು ಅಂತಂದರೆ ಉತ್ತರಕಾಶಿ. ಉತ್ತರಕಾಶಿಯಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಅಂತ ಹೇಳಿ ಮಾಡ್ತೀವಿ. ಅದು ಜ್ಯೋತಿರ್ಲಿಂಗಗಳಲ್ಲಿ ಒಂದಲ್ಲ. ಅಲ್ಲಿಯೂ ಕಾಶಿ ವಿಶ್ವನಾಥನ ದೇವಸ್ಥಾನ ಇದೆ. ಮತ್ತು ಪಾರ್ವತಿ ದೇವಿ ತಮ್ಮ ಸ್ವಹಸ್ತದಿಂದ ಒಂದು ತ್ರಿಶೂಲವನ್ನು ನಾಟಿದಾರಂತೆ. ತುಂಬ ದೊಡ್ಡ ತ್ರಿಶೂಲ ಅದು. ಅದು ಈಗಲೂ ಬೆಳೀತಾ ಇದೆ ಅಂತ ಹೇಳಿ ಹೇಳ್ತಾರೆ. ಅದನ್ನು ನಾವು ನಮ್ಮ ಕೈಯಿಂದ ಅಲ್ಲಾಡಿಸ್ಬೋದು. ಆದರೆ ನೀವು ಗಟ್ಟಿಯಾಗಿ ಇಟ್ಕೊಂಡು ಹಿಂಗೆ ದಬ್ಬಿದ್ರೆ ಅದು ದಬ್ಬ ಮೂವ್ ಆಗಲ್ಲ ಅಂತ, ಅಲ್ಲಾಡೋದಿಲ್ಲ. ಅದೇ ನಾವು ನಮ್ಮ ಕಿರು ಬೆರಳಲ್ಲಿ ಭಕ್ತಿಯಿಂದ ಅದನ್ನು ನಾವು ಸ್ಪರ್ಶ ಮಾಡಿ ಹಿಂಗೆ ಸಣ್ಣಗೆ ಹಿಂಗೆ ಅಲ್ಲಾಡಿಸಿದ್ರು ಅಲ್ಲಾಡತ್ತಂತೆ. ತುಂಬ ಪವರ್ಫುಲ್ ಆಗಿರೋಂತಹ ದೇವಿ ಅದು ಆ ಪಾರ್ವತಿ. ಪಾರ್ವತಿ ದೇವಿ ಅವತಾರ ತಾಳಿದಂತಹ ಕಾಳಿ ದೇವಿಯಲ್ಲಿ ಅಸುರರನ್ನು ಸಂಹಾರ ಮಾಡಿದಾಗ ಅವಳ ಕೋಪ ಶಮನ ಆಗದೇ ಇದ್ದಾಗ ಈಶ್ವರ ತಾನೇ ಪಾರ್ವತಿ ಕಾಲು ಕೆಳಗಡೆ ಹೋಗಿ ನಿಂತ್ಕೊಂಡಿದ್ದಾಗ ಆಗ ಪಾರ್ವತಿ ದೇವಿಗೆ ಸಿಟ್ಟು ಕಡಿಮೆ ಆಗತ್ತಂತೆ. ಆ ಸಂದರ್ಭದಲ್ಲಿ ಪಾರ್ವತಿ ದೇವಿ ತನ್ನ ತ್ರಿಶೂಲವನ್ನು ಅಲ್ಲಿ ನಾಟಿರೋದು ಅಂತ ಹೇಳಿ ಪೌರಾಣಿಕ ಕಥೆ ಉಳ್ಳಂತಹ ದೇವಸ್ಥಾನ ಅದು. ಕಾಶಿ ವಿಶ್ವನಾಥ ದೇವಸ್ಥಾನ ಉತ್ತರ ಕಾಶಿಯಲ್ಲಿದೆ. ಈ ದೇವಸ್ಥಾನನ ನೋಡಿ ನಾವು ನಮ್ಮ ಪ್ರಯಾಣನ ನಡೆಸಿದ್ದು ಪೀಪಲ್ ಕೋಟ್ ಅಂತ ಊರಲ್ಲಿ. ಆ ಪೀಪಲ್ ಕೋಟಲ್ಲಿ ವಿಶ್ರಾಂತಿ ತಗೊಂಡು ಮುಂದಿನ ದರ್ಶನ ನಾವು ಮಾಡಿದ್ದು ಬದ್ರಿನಾಥ್ಗೆ ಪ್ರಯಾಣ ನಡೆಸಿದ್ವಿ. ಅಲ್ಲಿ ಭೀಮನ್ ಬಂಡೆ ಇದೆ. ಪೀಪಲ್ ಕೋಟಿಂದ ನಮ್ಮ ಪ್ರಯಾಣ ಪ್ರಾರಂಭ ಆಗಿದ್ದು ಬದ್ರಿನಾಥ್. ಬದ್ರಿಯಲ್ಲಿರೋ ದೇವಸ್ಥಾನವನ್ನು ನೋಡಲಿಕ್ಕೆ ಬದ್ರಿನಾಥಲ್ಲಿ ನಮಗೆ ಬಿಸಿ ನೀರಿನ ಬುಗ್ಗೆ ಸಿಗುತ್ತೆ. ಅದು ಏನು ಅಂದರೆ ಅಲ್ಲಿ ಪಾಂಡವರು ಸ್ನಾನ ಮಾಡಿದ್ರ ಜಾಗ ಅಂತ ಹೇಳಿ ತಿಳಿಸ್ತಾರೆ. ಬದ್ರಿನಾಥಿಂದ ನಮಗೆ ಅಲ್ಲಿಂದ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಒಳಗಡೆ ನಮ್ಮ ಭಾರತದ ಮೊಟ್ಟ ಮೊದಲನೆಯ ಹಳ್ಳಿ ಮಾಣ ಅಥವಾ ಮಾನ ಅಂತ ಹೇಳಿ ಕರೀತಾರೆ. ಆ ಮಾನ ಹಳ್ಳಿಯಲ್ಲಿ ನಮಗೆ ಮೊದಲಿಗೆ ಸಿಗೋಂಥದ್ದು ವ್ಯಾಸಗುಹ ಮತ್ತು ಗಣೇಶ ಗುಹ. ಅಂತಂದರೆ ಮಹಾಭಾರತನ ನಮಗೆ ಬರ್ತವರು ಹೇಳಿದವರು ವ್ಯಾಸರು. ವ್ಯಾಸರು ಮಹಾಭಾರತನ ಹೇಳ್ತಾ ಹೋಗ್ತಾರೆ, ಅದನ್ನು ಗಣಪತಿ ಬರೀತಾ ಹೋಗ್ತಾರೆ. ಆ ಜಾಗ, ಆ ಗುಹೆ ಏನಿದೆ ಅದು ನಮ್ಮ ಭಾರತದ ಮೊದಲನೇ ಹಳ್ಳಿ ಮಾನಾದೇ ಹಳ್ಳಿಯಲ್ಲಿದೆ. ಅದಾದ ನಂತರ ನಮಗೆ ಸಿಗೋಂಥದ್ದು ಸರಸ್ವತಿಯ ಉಗಮ ಸ್ಥಾನ. ಈ ಸರಸ್ವತಿ ನದಿಯ ಉಗಮ ಸ್ಥಾನವೂ ತುಂಬ ಅದ್ಭುತವಾಗಿದೆ. ತುಂಬ ಫೋರ್ಸ್ ಆಗಿದೆ ಆ ನದಿ. ಏನು ಉದ್ಭವ ಆಗುತ್ತೋ ನದಿ, ತಿಳಿ ನೀರು ಫೋರ್ಸಾಗಿ ಅಷ್ಟು ರಭಸವಾಗಿ ನಡೆಯುತ್ತೆ. ಅದು ಆ ಜಾಗನ ನೋಡಬೇಕು ಅಂದರೆ ತುಂಬ ಖುಷಿಯಾಗತ್ತೆ. ಆ ನೀರನ್ನ ಕುಡಿಬೇಕು, ಮುಟ್ಟಬೇಕು ಅಂದರೆ ತುಂಬ ಖುಷಿಯಾಗತ್ತೆ. ಆ ನೀರನ್ನು ನಾವು ಪೂಜೆ ಸತ ಮಾಡ್ತೀವಿ ಗಂಗೆ ಅಂತ ಹೇಳಿ. ಅಲ್ಲಿ ನಮಗೆ ಮಾಣಹಳ್ಳಿಲಿ ಇನ್ನೊಂದು ಏನಪ್ಪ ಅಂತಂದರೆ ಸರಸ್ವತಿ ನದಿ ಯಾತಕ್ಕೆ ಗುಪ್ತಗಾಮಿನಿಯಾಗಿ ಹರಿತಾಳೆ ಅಂತಂದರೆ ಅಲ್ಲಿ ವ್ಯಾಸರು ಮತ್ತು ಗಣಪತಿ ಮಹಾಭಾರತನ ಬರಿತಾ ಇರ್ತಾರೆ. ಸ್ವಾಭಾವಿಕವಾಗಿ ಸರಸ್ವತಿ ನೀರು ಜೋರಾಗಿ ಉಗ್ತಾ ಇರತ್ತೆ. ಬಟ್ ಇವ್ ಆ ಸೌಂಡಿಂದ ಇವರಿಬ್ಬರಿಗೂ ಬರೆಯೋದಕ್ಕೆ ತುಂಬ ತೊಂದರೆ ಆಗತ್ತಂತೆ. ಫಸ್ಟು ವ್ಯಾಸರು ಬಂದು ಹೇಳ್ತಾರಂತೆ, ನೀನು ಸ್ವಲ್ಪ ಸೌಂಡ್ ಕಮ್ಮಿ ಮಾಡು, ನಮಗೆ ಬರೆಯೋದಕ್ಕೆ ಕಷ್ಟ ಆಗ್ತಿದೆ ಅಂತ. ಆದರೂ ಸರಸ್ವತಿ ತನ್ನ ಸ್ವಾಭಾವಿಕ ಗುಣದಿಂದ ಹರಿತಾ ಹೋಗ್ತಾಳಂತೆ. ಆವಾಗ ಗಣಪತಿ ದೇವರು ಬಂದು ಸರಸ್ವತಿಗೆ ಶಾಪ ಕೊಡ್ತಾರಂತೆ, ನಿಮಗೆ ಸೌಂಡ್ ಬರದೇ ಇರಲಿ, ನಿನ್ನ ಹರಿತಾ ಇರೋದು ಯಾರಿಗೂ ಗೊತ್ತಾಗದೇ ಇರಲಿ ಅಂತ ಹೇಳಿ ಶಾಪ ಕೊಡ್ತಾರಂತೆ. ಹಾಗಾಗಿ ಸರಸ್ವತಿ ನದಿ ಗುಪ್ತಗಾಮಿನಿಯಾಗಿ ಹರಿತಾಳೆ. ಸರಸ್ವತಿ ನದಿನ ನಾವು ಮಾಣಹಳ್ಳಿಲಿ ಮಾತ್ರ ನೋಡ್ತೀವಿ, ಅದ್ರ ಮುಂದೆ ಎಲ್ಲಿಗೆ ಹೋಗ್ತದೆ ಅನ್ನೋದು ಗೊತ್ತಾಗಿಲ್ಲ. ಅದು ಆಮೇಲೆ ಪ್ರಯಾಗ್ರಾಜಲ್ಲಿ ಗಂಗಾ ಯಮುನಾ ಸರಸ್ವತಿ ಮೂರು ಸೇರುತ್ತೆ ಅನ್ನೋದು ಜಾಗ ಪ್ರತೀತಿ ಅಲ್ಲಿದೆ. ಅದಾದಮೇಲೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಈ ಮಾನಹಳ್ಳಿಯಿಂದನೇ ಏನು ನಮ್ಮ ಪಂಚಪಾಂಡವರು ತಮ್ಮ ಸ್ವರ್ಗಾರೋಹಣನ ಪ್ರಾರಂಭ ಮಾಡಿರೋಂತಹ ಜಾಗ ಬಂದು ಮಾನಹಳ್ಳಿ. ಅಲ್ಲಿ ಭೀಮನ್ ಪುಲ್ ಅಂತ ಒಂದಿದೆ. ಈ ಸರಸ್ವತಿ ನದಿನ ದಾಟಕ್ಕೆ ಆಗೋದಿಲ್ಲ ಅಂತ ಹೇಳಿ ದ್ರೌಪದಿಗೆ ಭೀಮ ಬಂಡೆನ ಹೊಡೆದು ಹಾಕಿದಾಗ ಅಲ್ಲಿ ಸೇತುವೆ ಥರ ಆಗತ್ತಂತೆ, ಅದನ್ನು ಭೀಮ ಪುಲ್ ಅಂತ ಹೇಳಿ ಕರೀತಾರೆ. ಅದಾದಮೇಲೆ ಮತ್ತೊಂದು ವಿಶೇಷ ಏನಪ್ಪ ಅಂತಂದರೆ, ಮಾನಹಳ್ಳಿ ಚೈನಾ ಮತ್ತು ಭಾರತದ ಗಡಿಭಾಗ ಆಗಿರುತ್ತೆ. ಸೊ ನಾವು ಅಲ್ಲಿ ಅದ್ರ ಹತ್ರ ಹೋಗಿ ಅದನ್ನು ಬಾರ್ಡರ್ನ ಟಚ್ ಮಾಡಿ ಕೂಡ ಬರ್ಬೋದು. ಇದು ನಮ್ಮ ಭಾರತದ ಮೊದಲನೆಯ ಹಳ್ಳಿಯ ವಿಶೇಷತೆಗಳು. ನಮ್ಮ ಪೌರಾಣಿಕ ಬೆಸಿಗೆಯನ್ನು ಸೇರಿಕೊಂಡಿರೋಂತಹ ಜಾಗ, ತದನಂತರ ನಮ್ಮ ಬಾರ್ಡರ್ ಅಂತ ಹೇಳ್ತೀವ ಅದನ್ನು ಸೇರಿರೋಂತಹ ಜಾಗ ಬಂದು ಮಾನಹಳ್ಳಿ. ಇದು ಬದ್ರಿಯ ದೇವಸ್ಥಾನದ ವೈಶಿಷ್ಟ್ಯತೆಗಳು, ಅಲ್ಲಿರುವಂತಹ ವಿಶೇಷತೆಗಳನ್ನ ನಿಮಗೆ ತಿಳಿಸಿದ್ದಾಗಿದೆ.
5: ಸುಷ್ಮಾ ಮ್ಯಾಮ್, ತುಂಬಾ ಚೆನ್ನಾಗಿ ಯಮುನೋತ್ರಿಯ ಬಗ್ಗೆ ಹಾಗೆಯೇ ಭದರಿನಾಥದ ಬಗ್ಗೆ ಹೇಳ್ತಾ ಇದ್ರಿ. ಸೊ ಹಾಗೆ ಅಲ್ಲಿ ಪ್ರಯಾಣವನ್ನು ಬೆಳೆಸುವಾಗ ಮಾನ ಎಲ್ಲುವಂತಹ ಒಂದು ಚಿಕ್ಕ ಹಳ್ಳಿಗೆ ಕೂಡ ಭೇಟಿ ನೀಡಿತ್ತು. ಅಲ್ಲಿನ ಒಂದು ವಿಶೇಷತೆ, ಅಲ್ಲಿನ ಸ್ಥಳ ಪುರಾಣದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರ ಮ್ಯಾಮ್. ಹಾಗೆ ನಿಮ್ಮ ಒಂದು ಪ್ರವಾಸ ಕಥನವನ್ನು ಮುಂದುವರಿಸೋಣ. ಹಾಗೆ ಇನ್ನು ಯಾವೆಲ್ಲ ಪ್ಲೇಸ್ಗಳಿಗೆ ನೀವು ವಿಸಿಟ್ ಮಾಡಿದ್ರಿ ಏನು ಅಂತೆಲ್ಲ ಕೇಳ್ತೀನಿ, ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಕೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ನ ಕೇಳ್ಕೊಂಡು ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಶಿವಮೊಗ್ಗದ ಸುಷ್ಮಾ ಅರವಿಂದ್ ಅವರು ಇದ್ದಾರೆ. ಹಾಗೆ ಅವರು ತುಂಬ ಚೆನ್ನಾಗಿ ಚಾರ್ಧಾಮ್ನ ಒಂದು ಪ್ರವಾಸದ ಬಗ್ಗೆ ಹೇಳ್ತಾ ಇದ್ರು. ಹಾಗೆ ಆಗಲೇ ಅವರು ಯಮುನೋತ್ರಿಯ ಬಗ್ಗೆ, ಅವರ ಒಂದು ಪ್ರಯಾಣ ಎಲ್ಲಿಂದ ಸ್ಟಾರ್ಟ್ ಆಯಿತು, ಯಮುನೋತ್ರಿ ಹೇಗಿದೆ, ಹಾಗೆಯೇ ಬದರೀನಾಥದ ಬಗ್ಗೆ ಕೂಡ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರು. ಹಾಗೆ ಇನ್ನು ಉಳಿದಂತಹ ಧಾಮಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಅವರು ಇನ್ನೂ ಎಲ್ಲಿಗೆಲ್ಲ ಹೋಗಿದ್ರು, ಹೇಗಿತ್ತು ಅವರ ಒಂದು ಪ್ರಯಾಣ, ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾಮ್, ನೀವು ಯಮುನೋತ್ರಿಗೆ ಹೋಗ್ತೀರಾ, ಯಮುನೋತ್ರಿಯಿಂದ ನಂತರ ಬದರೀನಾಥಕ್ಕೆ ಹೋಗ್ತೀರಾ, ಹಾಗೆ ಅಲ್ಲಿ ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರ, ನಂತರ ನೀವು ಯಾವ ಸ್ಥಳಕ್ಕೆ ಪ್ರಯಾಣವನ್ನು ಮುಂದುವರಿಸ್ತೀರಾ, ಯಾವ ಸ್ಥಳಕ್ಕೆ ಹೋದ್ರ ಮ್ಯಾಮ್?
3: ನಾವು ಗಂಗೋತ್ರಿ ಹತ್ರ ಬರೋಣ. ನಿಮ್ಗೆಲ್ಲರಿಗೂ ತಿಳಿದಿರೋ ಹಾಗೆ ಭಾಗೀರಥನ ಸತತ ಪ್ರಯತ್ನದಿಂದ, ತಪಸ್ಸಿನಿಂದ ಗಂಗೆಯನ್ನು ಭೂಮಿಗೆ ಇಳಿಸಿದಂತಹ ಜಾಗ ಭಾಗೀರಥಿ. ಅಲ್ಲಿ ಭಾಗೀರಥಿಯ ಉಗಮ ಸ್ಥಾನ. ಅಲ್ಲಿ ನಮಗೆ ಬಿಸಿ ನೀರಿನ ಬುಗ್ಗೆ ಇದೆ ಸ್ನಾನ ಮಾಡಲಿಕ್ಕೆ ಅಂಥೇಳಿ. ತುಂಬ ಚೆನ್ನಾಗಿರೋಂಥ ನೀರು ಅದು. ಅಲ್ಲಿ ಪ್ರಕೃತಿ ಮಧ್ಯೆ ನಮಗೆ ಭಾಗೀರಥನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಂಗಾ ಮಾತೆಯ ದೇವಸ್ಥಾನ ಇದೆ. ಮತ್ತು ಅಲ್ಲಿ ಇನ್ನೊಂದು ವಿಶಿಷ್ಟತೆ ಏನಂತಂದರೆ, ನಮ್ಮ ಬಸವನ ಮುಖದಿಂದ ಗಂಗೆ ಹೊರಗೆ ಬರ್ತಾ ಇರೋಂಥ ದೇವಸ್ಥಾನನ ಅಲ್ಲಿ ಕಟ್ಟಿರೋದು. ತುಂಬ ಚೆನ್ನಾಗಿರೋಂತಹ ಜಾಗ ಗಂಗೋತ್ರಿ. ಅಲ್ಲಿ ಭಾಗೀರಥಿಯ ಉಗಮ ಸ್ಥಾನ ಆಗಿರುತ್ತೆ. ಗಂಗೋತ್ರಿ ಮತ್ತು ಬದ್ರಿ ಮಾರ್ಗದಲ್ಲಿ ನಮಗೆ ರುದ್ರಪ್ರಯಾಗ ಅಂತ ಹೇಳಿ ಸಿಗುತ್ತೆ. ಪ್ರಯಾಗ ಅಂತಂದರೆ ಎರಡು ನದಿಗಳ ಸಂಗಮ ಅಂತ ಹೇಳಿ ಹೇಳ್ಬೋದು. ಈ ರುದ್ರಪ್ರಯಾಗಲ್ಲಿ ನಮಗೆ ಅಲ್ಕಾನಂದ ಮತ್ತು ಮಂದಾಕಿ ನದಿಗಳು ಸಂಗಮ ವೀಕ್ಷಣೆ ಮಾಡ್ಬೋದು. ಬಹಳಷ್ಟು ಚೆನ್ನಾಗಿದೆ, ನಮಗೆ ತುಂಬ ನೀಟಾಗಿ ಕಾಣುತ್ತೆ. ಆ ನದಿ ಬೇರೆ, ಈ ನದಿ ಬೇರೆ, ಒಂದಾಗ್ತಾ ಇರೋಂಥದ್ದು ಜಾಗ. ತುಂಬ ಅದ್ಭುತವಾಗಿರುವಂತಹ ಜಾಗ ರುದ್ರಪ್ರಯಾಗ. ಅಲ್ಲಿ ಅಲ್ಕಾನಂದ ಮತ್ತು ಮಂದಾಕಿನಿ ನದಿಗಳು ಸಂಗಮ ಆಗುವಂತಹ ಜಾಗ ರುದ್ರಪ್ರಯಾಗ. ಇಲ್ಲಿಂದ ನಮ್ಮ ಪ್ರಯಾಣ ನಮ್ಮ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಅದ್ಭುತವಾದ ಹಿಮಾಲಯದಲ್ಲಿ ಒಂದು ವಿಶಿಷ್ಟವಾದ ಜಾಗ ಕೇದಾರ್ನಾಥ್. ಅಂದರೆ ನಮ್ಮ ಆದಿಗುರು ಶಂಕರಾಚಾರ್ಯರು ತಮ್ಮ ಕಾಲ್ನಡಿಗೆಯಲ್ಲಿ ನಡೆದು ಹುಡುಕಿರೋಂತಹ ಜಾಗ ಕೇದಾರ್ನಾಥ್. ಇಲ್ಲಿ ಕೇದಾರ್ನಾಥ್ಗಿಂತ ಮುಂಚೆ ನಾವು ಗುಪ್ತಕಾಶಿನ ಸೇರ್ತೀವಿ. ಅಲ್ಲಿ ಗುಪ್ತಕಾಶಿಯಲ್ಲಿ ನಮಗೆ ಅರ್ಧನಾರೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ತುಂಬ ಚೆನ್ನಾಗಿದೆ. ಬಿಳಿ ಶಿಲೆಯಲ್ಲಿ ಕೆತ್ತಿರೋಂತಹ ವಿಗ್ರಹಗಳು, ಅರ್ಧ ಈಶ್ವರ ಮತ್ತು ಅರ್ಧ ಪಾರ್ವತಿ ದೇವಿಯ ದೇವಸ್ಥಾನ. ಅಲ್ಲಿ ನಮಗೆ ಗಂಗೆ ಯಮುನೆ ಎರಡು ಒಟ್ಟಾಗಿ ಸೇರೋ ಒಂದು ಕುಂಡ ಮಾಡಿದ್ದಾರೆ, ಅಂದರೆ ಕಲ್ಯಾಣಿ ಥರ ಮಾಡಿದ್ದಾರೆ. ಆ ಕಲ್ಯಾಣಿಲಿ ಎರಡು ಬಸವಗಳು, ಆ ಕಡೆ ಒಂದು ಈ ಕಡೆ ಒಂದು ಬಸವಗಳು. ಬಸವನ ಬಾಯಿಯಿಂದ ನಮಗೆ ಒಂದು ಕಡೆ ಗಂಗೆ ಬರ್ತಾರೆ, ಒಂದು ಕಡೆ ಯಮುನೆ ಬರ್ತಾರೆ. ಅವೆರಡು ಸೇರಿ ಒಂದು ಕಲ್ಯಾಣಿಲಿ ಬೀಳೋ ಅಂತಹ ವ್ಯವಸ್ಥೆನ ಅಲ್ಲಿ ಮಾಡಿದ್ದಾರೆ. ಮತ್ತು ಅಲ್ಲಿ ವಿಶ್ವನಾಥನ ದರ್ಶನ ಸಹ ಮಾಡ್ಬೋದು. ಅಲ್ಲೂ ಈಶ್ವರನ ದೇವಸ್ಥಾನ ಇದೆ, ಅದು ತುಂಬ ಚೆನ್ನಾಗಿದೆ ಆ ದೇವಸ್ಥಾನ. ನಾವು ಅದನ್ನೆಲ್ಲ ನೋಡಲೇಬೇಕು. ಇಲ್ಲಿಂದ ನಮ್ಮ ಪ್ರಯಾಣ ಕೇದಾರ್ನಾಥ್ ಕಡೆ ನಡೆಯುತ್ತೆ. ಈ ಕೇದಾರ್ನಾಥ್ಗೆ ಹೋಗಲಿಕ್ಕೆ ಅಂತ ಹೇಳಿ ವ್ಯವಸ್ಥೆ ನಮಗೆ ಹೆಲಿಕಾಪ್ಟರ್ ಇದೆ. ಹತ್ತುತ್ತೀನಿ ಅನ್ನೋರಿಗೆ ಆದರೆ ಖಂಡಿತ ಹತ್ಬೋದು. ಹತ್ತತ್ರ 21-22 ಕಿಲೋಮೀಟ್ರ್ ಹೈಟಲ್ಲಿ ನಾವು ಹತ್ತಬೇಕಾಗತ್ತೆ. ಅದಕ್ಕೆ ನಿಮಗೆ ಕುದುರೆ ವ್ಯವಸ್ಥೆ ಇದೆ ಮತ್ತು ಡೋಲಿ ವ್ಯವಸ್ಥೆ ಇದೆ. ಗೌರ್ಮೆಂಟ್ ಅವರು ಅದಕ್ಕೆ ಅಂತಲೇ ಎಲ್ಲ ತುಂಬ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಹತ್ತತ್ರ 5,000 ಕುದುರೆಗಳು ಅಲ್ಲಿ ನಿಮಗೆ ಪ್ರತಿದಿನ ಹತ್ತೋದು ಇಳಿಯೋದು ಎಲ್ಲ ಮಾಡ್ತಾ ಇರುತ್ತೆ. ಮತ್ತು ಬುಟ್ಟಿ ವ್ಯವಸ್ಥೆ ಇದೆ. ಬಟ್ ಅಷ್ಟೊಂದು ಬುಟ್ಟಿ ವ್ಯವಸ್ಥೆ ಅಂದರೆ ಅವ್ರ ಲಗೇಜ್ನ ಮೇಲೆ ಹೊರ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಬುಟ್ಟಿ ವ್ಯವಸ್ಥೆ ಇದೆ. ಮತ್ತು ಕುದುರೆಗಳಿದೆ. ಮತ್ತು ಡೋಲಿ, 4 ಜನ ಎತ್ಕೊಂಡು ಹೋಗೋ ಅಂಥದ್ದು, ಒಬ್ಬ ಮನುಷ್ಯನ 4 ಜನ ಎತ್ಕೊಂಡು ಹೋಗೋ ಅಂಥದ್ದು, ಅದಕ್ಕೂ ನಿಮಗೆ ಅದ್ರ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ಅದ್ರ ಪಟ್ಟಿ ನಾವು ನಡೀತೀವಿ ಅಂದರೆ ನಡಿಬೋದು. ಖಂಡಿತ ಗಟ್ಟಿ ಮನಸ್ಸು ಮಾಡಿಕೊಂಡು ಹತ್ತೀವಿ ಅಂದರೆ ಹತ್ತೋರು ಬಹಳಷ್ಟು ಜನ ಇದ್ದಾರೆ. ಮೇಲೋಗ್ತಾ ಹೋಗ್ತಾ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಆಗುತ್ತೆ ಅಂತ ಹೇಳಿ ತಿಳಿಸ್ತಾರೆ. ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಗಟ್ಟಿ ಮನಸ್ಸು ಮಾಡಿಕೊಂಡು ಯಾವುದೇ ಡಿಮಾನಿಟೈಸ್ ಆಗದೇ ನಾವು ಹತ್ತಿದ್ರೆ ಖಂಡಿತ ನಮಗೆ ಇಲ್ಲಿ ಹತ್ತಕ್ಕಾಗುತ್ತೆ. ಹತ್ತುತ್ತಾ ಹತ್ತುತ್ತಾ ನಮಗೆ ಭಾಳಷ್ಟು ವ್ಯವಸ್ಥೆಗಳೆಲ್ಲ ಇದ್ದಾವೆ, ಅಂಗಡಿಗಳೆಲ್ಲ ಇದ್ದಾವೆ. ನೀರು ಕುಡಿಯೋದಕ್ಕಾದರೂ ಆಗಲಿ, ಟೀ, ಕಾಫಿ, ತಿಂಡಿ, ಮ್ಯಾಗಿ, ನಿಂಬೆಣ್ಣೀರು, ಎಲ್ಲ ಥರದ ವ್ಯವಸ್ಥೆನೂ ಹೋಗ್ತಾ ಹೋಗ್ತಾ ತುಂಬ ಚೆನ್ನಾಗಿದೆ. ಫೆಸಿಲಿಟೀಸ್ ಎಲ್ಲ ಕುತ್ಕೊಳ್ಳೋದಕ್ಕೆ, ವಿಶ್ರಾಂತಿ ತಗೊಳ್ಳೋದಕ್ಕೆ ಎಲ್ಲ. ಮೇಲೆ ಹೋದ್ಮೇಲೆ ನಿಮಗೆ ಪ್ರಪಂಚನೇ ಬೇರೆ ಆಗಿರುತ್ತೆ. ಕುದುರೆಲಿ ಹೋಗೋರು, ಡೋಲಿಲಿ ಹೋಗೋರನ್ನೆಲ್ಲ ಮೇಲೆಲ್ಲ ಇಳಿಸ್ತಾರೆ. ಇಳಿಸಿದ್ಮೇಲೆ ಅಲ್ಲಿಂದ ನಮಗೆ ದೇವಸ್ಥಾನ ಯಾವಾಗ ಸಿಗುತ್ತಪ್ಪ ಅನ್ನೋಷ್ಟು ದೂರ ಇದೆ. ಮೇಲೆ ಹತ್ತುತ್ತಾ ಹತ್ತುತ್ತಾ ನಮಗೆ ಆಕ್ಸಿಜನ್ ಕಮ್ಮಿ ಆಗಿರುತ್ತೆ. ಒಂದು ಸ್ವಲ್ಪ ದೂರ ನಡೀತೀವಿ ಅಂತಂದರೂ ನಮ್ಮ ಕೈಲಿ ಏದುಸ್ರು ಬರ್ತಾ ಹೋಗ್ತದೆ. ಇದು ನನ್ನ ಅನುಭವ. ಹಾಗೆ ಭಾಳಷ್ಟು ಜನಕ್ಕೂ ಇದೇ ಥರ ಅನುಭವ ಆಗಿರುತ್ತೆ. ಅದನ್ನೆಲ್ಲ ಮೀರಿ ದೇವ್ರ ದರ್ಶನ ಮಾಡಬೇಕು ಅನ್ನೋ ಉದ್ದೇಶದಿಂದ ಗಟ್ಟಿ ಮನಸ್ಸು ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ತುಂಬ ಚೆನ್ನಾಗಿರೋಂತಹ ಜಾಗ ಕೇದಾರನಾಥ. ಎಂಥ ರಶ್ ಇದೆ, ಮೊದಲೆಲ್ಲ ಇಷ್ಟೊಂದು ರಶ್ ಇರಲಿಲ್ಲ ಅಂತ ಹೇಳಿ ತಿಳಿಸ್ತಿದ್ರು. ಈವಾಗ ದೇವಸ್ಥಾನದಿಂದ ಕ್ಯೂ ಎಲ್ಲಿತೆ ಅಂದರೆ ಎಲಿಪ್ಯಾಡ್ ಇದೆ, ಅಲ್ಲಿ ಎಲಿಪ್ಯಾಡ್ಗಿಂತ ದಾಟಿ ಹೋಗ್ತಾ ಇದೆ. ಹತ್ತತ್ರ ಒಂದು 3 ಕಿಲೋಮೀಟ್ರ್ ತನಕ ಕ್ಯೂ ಇರುತ್ತೇನೋ. ಪಟ ಪಟ ಪಟ ಪಟ ದರ್ಶನಗಳಾಗತ್ತೆ ಅಲ್ಲಿ. ಟಿಕೆಟ್ ಇದು ಈ ಟಿಕೆಟ್ಸ್ ಎಲ್ಲ ಸಿಗುತ್ತೆ ಅಲ್ಲಿ, ದರ್ಶನ ಟಿಕೆಟ್ ಎಲ್ಲ, ಅದನ್ನೆಲ್ಲ ತೊಗೊಂಡು ಹೋಗ್ಬೋದು. ರಾತ್ರಿ ಭಸ್ಮ ಆರತಿ ನಡೆಯುತ್ತಂತೆ, ಅದು ತುಂಬ ಚೆನ್ನಾಗಿರುತ್ತೆ ಭಸ್ಮ ಆರತಿ. ರಾತ್ರಿ ಇವತ್ತು ನಿಮಗೆ ದೇವರಿಗೆ ಅಂತ ಹೇಳಿ ವಿಶೇಷ ದರ್ಶನಗಳೆಲ್ಲ ಇರುತ್ತೆ. ಅದೇನು ಸ್ಪರ್ಶ ದರ್ಶನ ಅಂತ ಹೇಳಿ ಸ್ಪರ್ಶ ದರ್ಶನ ಮಾಡ್ಕೋಬೋದು ಅಲ್ಲಿ. ದೇವಸ್ಥಾನದ ಒಳಗಡೆ ಪಂಚಪಾಂಡವರ ವಿಗ್ರಹಗಳನ್ನ ನಾವು ನೋಡ್ಬೋದು. ಯಾತಿಕ್ಕಪ್ಪ ಕೇದಾರನಾಥ ಪ್ರಸಿದ್ಧ ಅಂತಂದರೆ, ಪಾಂಡವರಿಗೆ ಯುದ್ಧ ಮಾಡಿ ತಮ್ಮ ಸ್ವಂತದವ್ರನ್ನೆಲ್ಲ ಸಾಯಿಸಿದ್ವಿ, ಇಷ್ಟೊಂದು ಜನನ್ನೆಲ್ಲ ಸಾವೆಲ್ಲ ಆಗಿದೆ, ಪಶ್ಚಾತ್ತಾಪ ಪಡ್ತಾ ಇರ್ತಾರೆ. ಪಶ್ಚಾತ್ತಾಪ ಪಟ್ಕೊಂಡು ಪಟ್ಕೊಂಡು ಈಶ್ವರನ ಧ್ಯಾನ ಮಾಡ್ತಾರೆ, ಈಶ್ವರನ ಮೊರೆ ಹೋಗ್ತಾರೆ. ನಮಗೆ ಇದರಿಂದ ಮುಕ್ತಿ ಕೊಡಪ್ಪ ಅಂತ ದೇವ್ರೆ ಅಂತ ಕೇಳ್ಕೊಂಡಾಗ ಈಶ್ವರ ಪ್ರತ್ಯಕ್ಷ ಆಗೋದಿಲ್ಲ ಅಂತೆ. ಪ್ರತ್ಯಕ್ಷ ಆದಾಗ ತಕ್ಷಣ ಓಡೋಗ್ತಾನಂತೆ. ಓಡೋಗ್ತಾ ಓಡೋಗ್ತಾ ಅವರು ಬಸವ ಆಗಿ ಕನ್ವರ್ಟ್ ಆಗ್ತಾರಂತೆ. ಬಸವ ಆಗಿ ಕನ್ವರ್ಟ್ ಆಗ್ತಿರಬೇಕಾದ್ರೆ ಭೀಮ ಜೋರಾಗಿ ಓಡೋಗಿ ಆ ಈಶ್ವರನ ಇಟ್ಕೊ ನಂದಿನ ಇಟ್ಕೊಳ್ತಾರಂತೆ. ಆ ನಂದಿನ ಇಟ್ಕೊಂಡಿದ್ದು ಅವ್ರ ನಂದಿಯ ಮೇಲ್ಭಾಗ ಏನಿರುತ್ತೋ ಆ ಭಾಗನ ಗಟ್ಟಿಯಾಗಿ ಇಟ್ಕೊಳ್ತಾರಂತೆ. ಆ ಜಾಗನ ನಾವು ಕೇದಾರನಾಥ ಅಂತ ಹೇಳಿ ಕರಿತೀವಿ. ಇದು ಕೇದಾರನಾಥಲ್ಲಿ 5 ಕೇದಾರಗಳಲ್ಲಿ ಒಂದಾದ ಈ ಕೇದಾರನಾಥಲ್ಲಿ ಈಶ್ವರನ ಅಥವಾ ಬಸವನ ಮೇಲ್ಭಾಗನ ನಾವು ನೋಡ್ಬೋದು. ಇನ್ನೂ 4 ಕೇದಾರಗಳಿದ್ದಾವಂತೆ. ಇದು ಇಂತಿಷ್ಟು ನಾನು ನೋಡಿದಂತಹ ಬದ್ರಿ, ಗಂಗೋತ್ರಿ, ಯಮುನೋತ್ರಿ, ಬದ್ರಿ, ಕೇದಾರ ಎಲ್ಲ ಕಡೆ ದೇವಸ್ಥಾನಗಳಲ್ಲಿ ಎಲ್ಲ ದರ್ಶನಗಳು ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಎಲ್ಲದಕ್ಕಿಂತ ನಾವು ಆರೋಗ್ಯವಾಗಿ ಹೋಗಿ ಆರೋಗ್ಯವಾಗಿ ವಾಪಸ್ ಬಂದಿದ್ದೀವಿ. ಯಾಕೆಂದರೆ ನಾವು ಎಲ್ಲಿಂದ ಎಲ್ಲಿಗೆ ಹೋದರೂ ದೇವ್ರದ್ದು ನ್ಯಾಚುರಲ್ ಕೆಲಾಮಿಟೀಸ್ ಅನ್ನೋದೇನಿರುತ್ತೆ, ಲ್ಯಾಂಡ್ ಸ್ಲೈಡ್ಸು, ಮಳೆ, ಚಳಿ, ಗಾಳಿ, ವಿಪರೀತ ಎಲ್ಲ ಇರುತ್ತೆ. ಅದರಿಂದ ಯಾವುದೇ ಥರವಾದ ತೊಂದರೆ ಇಲ್ಲದಂಗೆ ನಾವು ದೇವರ ಆಶೀರ್ವಾದದಿಂದ ಯಶಸ್ವಿಯಾಗಿ ನಮ್ಮ ಯಾತ್ರೆನ ಮುಗಿಸ್ಕೊಂಡು ಕೇದಾರಿಂದ ಡೈರೆಕ್ಟಾಗೂ ಹರಿದ್ವಾರಕ್ಕೆ ಬಂದ್ವಿ. ಹರಿದ್ವಾರಲ್ಲಿ ದರ್ಶನ ದೇವಸ್ಥಾನದಲ್ಲಿ ಅಲ್ಲಿರುವಂತಹ ದೇವಸ್ಥಾನಗಳನ್ನ ದರ್ಶನ ಮುಗಿಸ್ಕೊಂಡು ಋಷಿಕೇಶಿಗೆ ಬಂದ್ವಿ. ಋಷಿಕೇಶಲ್ಲಿ ಏನಪ್ಪ ಅಂತಂದರೆ ಋಷಿಗಳ ತಪೋವನ. ಅಲ್ಲಿ ಯಾವುದೇ ಥರವಾದ ದೇವಸ್ಥಾನಗಳಿಲ್ಲ, ಎಲ್ಲ ಋಷಿಗಳು ಅಥವಾ ತಪಸ್ವಿಗಳು ತಪಸ್ಸು ಮಾಡಿರೋಂತಹ ಜಾಗ ಋಷಿಕೇಶ. ಅಲ್ಲಿ ರಾಮಜುಲ, ಲಕ್ಷ್ಮಣ್ ಜುಲ ಅಂತ ಹೇಳಿ 2 ಬ್ರಿಡ್ಜ್ಗಳು, ಹ್ಯಾಂಗಿಂಗ್ ಬ್ರಿಡ್ಜ್ಗಳು ತುಂಬ ಫೇಮಸ್ಸು. ಬ್ರಿಟಿಷರ ಕಾಲದಲ್ಲಿ ಅದನ್ನು ಸ್ಥಾಪನೆ ಮಾಡಿರೋಂತಹದ್ದಾಗತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಸಂಜೆ ಹೊತ್ತು ಗಂಗಾ ಆರತಿ ಮಾಡ್ತಾರೆ. ಆ ಗಂಗಾ ಆರತಿ ನೋಡೋದಕ್ಕೆ ನಮಗೆ 2 ಕಣ್ಣು ಸಾಲದು. ಮತ್ತೊಂದು ವಿಷಯ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳ್ಳೋದಕ್ಕೆ ಭಾಳ ಇಷ್ಟ ಆಗ್ತಾ ಇದೆ. ಉತ್ತರಾಖಂಡಿನ ಈಗಿನ ಗೌರ್ಮೆಂಟು ಅಲ್ಲಿ ಚಾರ್ಧಾಮಿಗೆ ಬೇಕಾಗಿರೋಂಥ ವ್ಯವಸ್ಥೆಗಳನ್ನ ಏನು ಅಂತಂದರೆ ನ್ಯಾಚುರಲ್ ಕಿಲಾಮೀಟರ್ಸ್ ಲೈಕ್ ಲ್ಯಾಂಡ್ ಸ್ಲೈಡ್ಸ್ ಅಂತ ಏನೇನಿದೆ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ಬೆಟ್ಟಗಳು ಎಲ್ಲಿ ಕುಸಿತ ಆಗುತ್ತೆ ಅನ್ನೋದು ಬರ್ತಿದೆಯೋ ಅಥವಾ ಆ ಜಾಗದಲ್ಲೆಲ್ಲ ವರ್ಕ್ ತುಂಬ ಜೋರಾಗಿ ನಡೀತಾ ಇದೆ ಅಲ್ಲಿ, ಲೈಕ್ ಆ ಬೆಟ್ಟ ಗುಡ್ಡಗಳಿಗೆ ಅಲ್ಲಿಗೆಲ್ಲ ಸಿಮೆಂಟ್ ಸ್ಪ್ರೇ ಮಾಡಿ ರಾಡ್ ಹಾಕಿ ನೆಟ್ಟನ್ನ ಹಾಕ್ತಾ ಇದ್ದಾರೆ. ಸೊ ಹಂಗಾಗಿ ಈ ಬೆಟ್ಟ ಕುಸಿದೇ ಇರಲಿ ಅನ್ನೋ ವ್ಯವಸ್ಥೆನ ಅಲ್ಲಿ ಭಾಳಷ್ಟು ಕಡೆ ಆಗಿರ್ಬೋದು ಬಹಳ ಫಾಸ್ಟಾಗಿ ಪ್ರಗತಿಯಲ್ಲಿ ನಡೀತಾ ಇದೆ. ಇದು ಉತ್ತರಾಖಂಡಿನ ರಾಜ್ಯದ ಗೌರ್ಮೆಂಟಿನ ಒಂದು ಅಭಿವೃದ್ಧಿ ನಡೀತಾ ಇರೋಂತಹದ್ದನ್ನು ನಾವು ಕಣ್ಣಾರೆ ನಾವು ನೋಡಿದ್ವಿ. ಕೇದಾರನಾಥ

0: ಆವಾಗ ದೇವಸ್ಥಾನ ಆ ಕೇದಾರನಾಥಲ್ಲಿರೋ ದೇವಸ್ಥಾನದಲ್ಲಿರೋಂತಹ ವಿಗ್ರಹಗಳು, ಕಿರೀಟಗಳು, ಪೂಜಾ ಸಾಮಗ್ರಿಗಳು ಪ್ರತಿಯೊಂದನ್ನು ಕೆಳಗಡೆ ಇರೋಂತಹ ಉಕ್ಕಿ ಮಠಕ್ಕೆ ತಂದಿಡ್ತಾರಂತೆ. ಏನು ಅಂತಂದರೆ, ಅಲ್ಲಿ ಈ ಉಕ್ಕಿ ಮಠದಲ್ಲಿ 6 ತಿಂಗಳು ದೇವಸ್ಥಾನದಲ್ಲಿ ವಿಗ್ರಹಗಳಿಗೆ ಮತ್ತು ಕಿರೀಟಗಳಿಗೆ ಪೂಜಾ ಸಾಮಗ್ರಿಗಳು ಎಲ್ಲ ಇರುತ್ತೆ, ಪೂಜೆಗಳನ್ನ ಅಲ್ಲಿ ನಡೆಸ್ತಾ ಇರ್ತಾರೆ. 6 ತಿಂಗಳು ಎಲ್ಲಿ ಏನು ಕ್ಲೋಸ್ ಆಗಿರುತ್ತೋ ಕೇದಾರಲ್ಲಿ, ಆ 6 ತಿಂಗಳು ದೇವತಾ ಪೂಜಾ ನಡೆಯುತ್ತಂತೆ. ಆಮೇಲೆ ಇನ್ನು ಮಿಕ್ಕ 6 ತಿಂಗಳು ಮಾನವರಿಗೆ ಪೂಜೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇರೋದು ಅಂತ ಹೇಳಿ ಅಲ್ಲಿ ಪ್ರತೀತಿ ಇರೋದು. 2016 ಏನು ಜಲಪ್ರಳಯ ಆಗಿತ್ತು ಕೇದಾರಲ್ಲಿ, ಆವಾಗ ಆ ದೇವಸ್ಥಾನದಲ್ಲಿ ನಮ್ಮ ಉಕ್ಕಿ ಮಠದ ಪೂಜಾರಿಗಳು ಅಲ್ಲಿ 3 ದಿವಸಗಳ ಕಾಲ ಆ ದೇವಸ್ಥಾನದ ವಿಗ್ರಹದ ಗರ್ಭಗುಡಿ ಒಳಗಡೆ ವಿಗ್ರಹಗಳು ಮತ್ತು ಕಿರೀಟಗಳನ್ನ ಎತ್ತು ಹಿಡ್ದಿದ್ರು. 3 ದಿವಸಗಳ ಕಾಲ ಅವರು ಅಲ್ಲೇ ದೇವಸ್ಥಾನ ಒಳಗಡೆನೇ ಇದ್ರಂತೆ. ಆಮೇಲೆ ಅವರೆಲ್ಲ ಎಲ್ಲ ರೆಸ್ಕ್ಯೂ ಎಲ್ಲ ಬಂದಮೇಲೆ ಅವ್ರನ್ನ ದೇವಸ್ಥಾನದಿಂದ ಹೊರಗಡೆ ಕರ್ಕೊಂಡು ಬಂದು ಈ ಕೆಳಗಡೆ ಇರೋಂತಹ ಉಕ್ಕಿ ಮಠದಲ್ಲಿ ಆ ವಿಗ್ರಹಗಳನ್ನೆಲ್ಲ ವಾಪಸ್ ಇಡ್ತಾರೆ. ಆ ಗುರುಗಳ ದರ್ಶನ ನಮಗೆ ಆಯಿತು, ಅವರ ಪ್ರವಚನ ಕೂಡ ಕೇಳಿದ್ವಿ. ಅದು ನಮ್ಮ ಒಂದು ಸೌಭಾಗ್ಯ ಅಂತ ಹೇಳಿ ಇಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.
1: ಸುಷ್ಮಾ ಅರವಿಂದ್ ಮ್ಯಾಮ್, ಚಾರ್ಧಾಮ್ ಪ್ರವಾಸದ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಸುಷ್ಮಾ ಮ್ಯಾಮ್. ನಮಗೆ ಒಮ್ಮೆ ಚಾರ್ಧಾಮ್ಗೆ ಹೋಗಿ ಬಂದಂತಹ ಅನುಭವ ಆಯ್ತು. ಅಷ್ಟು ಚೆನ್ನಾಗಿ ಅಲ್ಲಿನ ಪ್ಲೇಸ್ಗಳಿರಬಹುದು, ಹಾಗೆ ಯಾವೆಲ್ಲ ಸ್ಥಳಗಳು ಹತ್ತಿರದಲ್ಲಿ, ಇನ್ನೂ ಯಾವೆಲ್ಲ ಸ್ಥಳಗಳಿಗೆ ಭೇಟಿ ನೀಡಿದ್ರಿ ನೀವು, ಆ ಒಂದು ಸ್ಥಳಗಳು ಹೇಗಿದೆ, ಅಲ್ಲಿನ ಸ್ಥಳ ಪುರಾಣದ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ, ಹಾಗೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮ್ಯಾಮ್. ಕೇಳಿದ್ರಲ್ವ ಸ್ನೇಹಿತರೆ, ಶಿವಮೊಗ್ಗದ ಸುಷ್ಮಾ ಅರವಿಂದ್ ಅವರು ತುಂಬಾ ಚೆನ್ನಾಗಿ ಚಾರ್ಧಾಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು ಅಲ್ವಾ. ನನಗಂತೂ ಎಲ್ಲ ಮಾಹಿತಿ ತುಂಬಾನೇ ಇಷ್ಟ ಆಯ್ತು, ಹಾಗೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ, ನೀವು ಕೂಡ ನೆಕ್ಸ್ಟ್ ಏನಾದ್ರೂ ಚಾರ್ಧಾಮ್ಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಈ ಎಲ್ಲ ಮಾಹಿತಿ ನಿಮ್ಗೆ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಳ್ತಾ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9686 09 9 6 7 9 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕೂಡ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ. ಹಾಗೆ ನಿಮ್ಮ ಮನೆಯ ಸುತ್ತಮುತ್ತಲು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ರೆ ಅಥವಾ ಯಾವುದಾದ್ರೂ ಹಿಡನ್ ಪ್ಲೇಸ್ ಇದ್ರೆ ಅದರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಆದಷ್ಟು ಟ್ರಾವೆಲಿಂಗ್ ಮಾಡ್ತಾ ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
3: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
2: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
4: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ

0: ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೇ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಒಂದು ಮಾತಿದೆ, ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತೋ ಆ ವ್ಯಕ್ತಿ ತನಗರಿವಿಲ್ಲದಂತೆಯೇ ಬಹು ಎತ್ತರಕ್ಕೆ ಬೆಳೆಯುತ್ತಾನೆ ಅನ್ನುವಂತಹ ಮಾತಿದೆ. ಗೌತಮ ಬುದ್ಧ ಅವರು ಹೇಳಿದಂತಹ ಮಾತಿದಾಗಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಕೇಳಲಿಕ್ಕೆ ತುಂಬ ಸರಳ ಅನಿಸುತ್ತೆ, ಆದರೆ ಈ ಮಾತನ್ನು ಆಳವಾಗಿ ಅರ್ಥ ಮಾಡಿಕೊಂಡಾಗ ಖಂಡಿತವಾಗ್ಲೂ ಖುಷಿಯಾಗುತ್ತೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನು ಬೆಳೆಸುವ ದೊಡ್ಡ ಗುಣವಿರುತ್ತೋ ಆ ವ್ಯಕ್ತಿ ತನಗರಿವಿಲ್ಲದಂತೆಯೇ ಬಹು ಎತ್ತರಕ್ಕೆ ಬೆಳೀತಾನೆ ಅನ್ನುವಂತಹ ಮಾತು ಖಂಡಿತವಾಗ್ಲೂ ಅಲ್ವಾ ಸ್ನೇಹಿತರೆ? ಇನ್ನೊಬ್ಬರನ್ನು ಬೆಳೆಸಬೇಕು, ಅವರನ್ನು ಎತ್ತರದ ಸ್ಥಾನಕ್ಕೆ ನಿಲ್ಲಿಸಬೇಕು ಅನ್ನುವಂತಹ ಗುಣನೇ ನಮ್ಮನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯತ್ತೆ. ಈ ಮಾತಿಗೆ ತಕ್ಕಂತೆ ಗೌತಮ ಬುದ್ಧರ ಜೀವನದ ಒಂದು ಘಟನೆ ಕೂಡ ನೆನಪಾಗತ್ತೆ ಸ್ನೇಹಿತರೆ. ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಒಂದು ಹಳ್ಳಿಗೆ ಹೋಗ್ತಾರೆ. ಆ ಹಳ್ಳಿಗೆ ಹೋಗುವಂತಹ ಸಮಯದಲ್ಲಿ ಎಲ್ಲಿಂದಲೋ ಬಂದಂತಹ ಒಬ್ಬ ವ್ಯಕ್ತಿ ಗೌತಮ ಬುದ್ಧರ ಕಡೆ ಧಾವಿಸಿ ಬರ್ತಾನೆ, ಓಡೋಡಿ ಬರ್ತಾನೆ. ಓಡೋಡಿ ಬಂದು ಸಿಟ್ಟಿಂದ ಬುಸುಗುಡ್ತಾ ಬಂದವನೇ ಗೌತಮ ಬುದ್ಧರ ಮುಖದ ಮೇಲೆ ಥೂ ಅಂತ ಉಗುಳ್ಬಿಡ್ತಾರೆ. ಅದೊಂದು ಅನಿರೀಕ್ಷಿತ ಘಟನೆ ಆಗತ್ತೆ. ಅಲ್ಲಿರುವಂತಹ ಶಿಷ್ಯರಿಗೆ ಆಶ್ಚರ್ಯ ಆಗತ್ತೆ, ಹಾಗೆ ಸಿಟ್ಟು ಕೂಡ ಬರುತ್ತೆ. ಆತನನ್ನ ಹೊಡಿಲಿಕ್ಕೆ ಹೋಗ್ತಾರೆ. ಆದ್ರೆ ಸ್ನೇಹಿತರೆ, ಗೌತಮ ಬುದ್ಧರು ಯಾವುದೇ ಕಾರಣಕ್ಕೂ ಸಿಟ್ಟು ಮಾಡ್ಕೊಳ್ಲಿಲ್ಲ. ಆ ವ್ಯಕ್ತಿ ಓಡ್ ಬಂದು ಸಿಟ್ಟಿಂದ ಬುಸುಗುಟ್ಟಿ ಅವ್ರ ಮೇಲೆ ಉಗುಳಿರ್ತಾರಲ್ವಾ, ಅವ್ರ ಮುಖದ ಮೇಲೆ ಉಗುಳಿದಾಗ ಗೌತಮ ಬುದ್ಧರು ಏನು ಮಾತಾಡದೆ, ಒಂದು ಪ್ರಶ್ನೆಯನ್ನ ಮಾಡದೆ ಅವರ ವಸ್ತ್ರದಿಂದ ಎಂಜಲನ್ನ ಒರೆಸ್ಕೊಳ್ತಾರೆ. ಆಗ ಒಂದು ಮಾತು ಹೇಳ್ತಾರೆ ಗೌತಮ ಬುದ್ಧರು ಆ ವ್ಯಕ್ತಿಗೆ, ಈಗ ನಿನ್ನ ಲೆಕ್ಕ ಚುಕ್ತ ಆಯ್ತಾ ಅಂತ ಕೇಳ್ತಾರೆ. ಅದು ನಗ್ನಾಗ್ತಾನೆ ಕೇಳ್ತಾರೆ, ಕೋಪದಿಂದ ಏನು ಕೇಳೋದಿಲ್ಲ. ಈಗ ನಿಮ್ಮ ಲೆಕ್ಕ ಚುಕ್ತ ಆಯ್ತಾ ಅಂತ ಕೇಳ್ತಾರೆ. ಆಗ ಅಲ್ಲಿದ್ದಂತಹ ಮತ್ತೊಬ್ಬ ಶಿಷ್ಯ, ಗುರುಗಳೇ, ಈ ಅಯೋಗ್ಯ ವಿನಾಕಾರಣ ನಿಮ್ಮ ಮೇಲೆ ಉಗುಳಿದಾನೆ, ಇವನಿಗೆ ಕಠಿಣ ಶಿಕ್ಷೆ ಕೊಡಬೇಕು, ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಭಗವಾನ್ ಗೌತಮ ಬುದ್ಧರ ಶಿಷ್ಯ ಹೇಳ್ತಾರೆ. ಆಗ ಭಗವಾನ್ ಗೌತಮ ಬುದ್ಧರು ಶಾಂತ ಧ್ವನಿಯಲ್ಲಿ ತುಂಬ ತಾಳ್ಮೆಯಿಂದ ಈ ಮಾತು ಹೇಳ್ತಾರೆ, ಸ್ನೇಹಿತರೆ, ನೀವು ಯಾಕೆ ಈ ರೀತಿ ಮಾಡಿದ್ರು ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಯಾವಾಗಲೂ ನನಗೆ ಗೊತ್ತಿಲ್ಲದೇನೆ ಏನೋ ತಪ್ಪು ಮಾಡಿರ್ತೀನಿ, ಅದನ್ನು ನೆನಪಲ್ಲಿಟ್ಕೊಂಡು ನೀವು ನನ್ನ ಮೇಲೆ ಬಂದು ಉಗುಳಿದ್ದೀರಾ ಅಂದ್ಕೊಳ್ತೀನಿ. ಆ ಸಿಟ್ಟನ್ನು ಈಗ ನೀವು ನನ್ನ ಮೇಲೆ ತೀರಿಸ್ಕೊಂಡಿದ್ದೀರ, ಈಗ ಆ ತಪ್ಪಿನ ಲೆಕ್ಕ ಚುಕ್ತ ಮಾಡಿದ್ದೀರಿ, ಈಗ ನನ್ನ ಲೆಕ್ಕವೂ ಚುಕ್ತ ಆಗಿದೆ, ಇದನ್ನು ಇಲ್ಲಿಗೆ ಬಿಟ್ಬಿಡೋಣ. ಈಗ ನಾನೇನಾದರೂ ನಿಮ್ಮ ಮೇಲೆ ಸಿಟ್ಟು ಮಾಡ್ಕೊಂಡ್ಬಿಟ್ರೆ ಮತ್ತೆ ಹೊಸ ಲೆಕ್ಕ ಶುರುವಾಗತ್ತೆ, ಮತ್ತೆ ದ್ವೇಷದಿಂದ ದ್ವೇಷ ಹುಟ್ಟತ್ತೆ, ಮತ್ತೆ ನಿಮ್ಮ ಮೇಲೆ ನನಗೆ ನನ್ನ ಮೇಲೆ ನಿಮಗೆ ಸಿಟ್ಟು ಬರುತ್ತೆ, ಇದರಿಂದ ಕೋಪ ವಿಪರೀತಕ್ಕೋಗಿ ಇನ್ನೇನಾದರೂ ಅನಾಹುತಗಳಾಗ್ತವೆ. ಅದಕ್ಕೋಸ್ಕರ ನಾನಿದನ್ನು ಇಲ್ಲಿಗೆ ಬಿಡ್ತೀನಿ, ಲೆಕ್ಕ ಚುಕ್ತ ಆಗಿದೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾನೇನಾದರೂ ಮಾಡಿಬಿಟ್ರೆ ಈಗ ಅದನ್ನೇ ನೀವು ಮನಸ್ಸಲ್ಲಿಟ್ಕೊಂಡು ಮತ್ತೆ ನನ್ನ ಮೇಲೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಇದನ್ನು ಇಲ್ಲಿಗೆ ಬಿಟ್ಟು ನಾನು ಹೊರಡ್ತೀನಿ, ನಿಮಗೆ ಖುಷಿಯಾಗಿದೆ ಅಲ್ವಾ, ಅಷ್ಟೇ ಸಾಕು ಅಂತ ಹೇಳಿ ಹೊರಡ್ತಾರೆ. ಆಗ ಆ ವ್ಯಕ್ತಿಗೆ ಅಲ್ಲಿ ಏನು ಮಾತಾಡಬೇಕು, ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಅಲ್ಲಿಂದಂಗೆ ಆ ವ್ಯಕ್ತಿನೂ ಕೂಡ ಸೈಲೆಂಟಾಗಿ ಹೋಗ್ಬಿಡ್ತಾರೆ. ಗೌತಮ ಬುದ್ಧರು ತಮ್ಮ ಕೆಲಸದಲ್ಲಿ ತಾವು ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಆ ದಿನ ರಾತ್ರಿ ಆ ಊರಲ್ಲೇ ಉಳ್ಕೊಳ್ತಾರೆ, ಬಿಡಾರ ಓಡಿರ್ತಾರೆ. ಆ ದಿನ ರಾತ್ರಿಯೆಲ್ಲ ಗೌತಮ ಬುದ್ಧರ ಒಂದು ಪ್ರವಚನಗಳು, ಧ್ಯಾನಗಳು ಮುಂದುವರಿಯುತ್ತೆ. ಮರುದಿನ ಬೆಳಗ್ಗೆ ಆ ಊರಿಂದ ಬೇರೆ ಊರಿಗೆ ಹೊರಡಲಿಕ್ಕೆ ರೆಡಿ ಆಗ್ತಾರೆ. ಆಗ ಗೌತಮ ಬುದ್ಧರ ಮುಖಕ್ಕೆ ಉಗುಳಿರ್ತಾನಲ್ವಾ ಆ ವ್ಯಕ್ತಿ, ಮತ್ತೆ ಬರ್ತಾನೆ. ಆ ವ್ಯಕ್ತಿ ಬರೋದನ್ನ ಅಲ್ಲಿರುವಂತಹ ಗೌತಮ ಬುದ್ಧರ ಶಿಷ್ಯರು ನೋಡ್ತಾರೆ. ಛೇ, ಈ ವ್ಯಕ್ತಿ ಇವತ್ತು ಬನ್ನ, ಇವತ್ತು ಬಂದು ಏನು ರಾದ್ದಾಂತ ಮಾಡ್ತಾನೋ ಏನೋ, ನಿನ್ನೆ ನೋಡಿದ್ರೆ ಗೌತಮ ಬುದ್ಧರ ಮುಖಕ್ಕೆ ಉಗುಳೋದ, ಇವತ್ತು ಬಂದು ಏನು ಮಾಡ್ತಾನಪ್ಪ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ವ್ಯಕ್ತಿ ಗೌತಮ ಬುದ್ಧರ ಹತ್ರ ಬರೋ ಅಷ್ಟರಲ್ಲೇ ನಾನು ಇವ್ರಿಗೊಂದು ಗತಿ ಕಾಣಿಸ್ಬೇಕು ಅಂತ ಅವರ ಶಿಷ್ಯರು ಹೋಗ್ತಾ ಇರ್ತಾರೆ. ಆಗ ಆ ಸಮಯದಲ್ಲಿ ಗೌತಮ ಬುದ್ಧರು ತಡೀತಾರೆ. ಅವ್ರು ಏನಾದರೂ ಮಾಡ್ಕೊಳ್ಳಿ, ಅಬ್ಬಬ್ಬ ಅಂದರೆ ಏನು ಮಾಡ್ತಾರೆ, ಹೊಡಿತಾರೆ, ಬೈತಾರೆ, ಸಾಯಿಸ್ತಾರೆ, ಉಗುಳ್ತಾರಷ್ಟೇ, ಅದಕ್ಕಿಂತ ಹೆಚ್ಚೇನು ಮಾಡೋಕ್ಕಾಗತ್ತೆ, ನೀವು ತಾಳ್ಮೆಯಿಂದ ಇರಿ ಅಂತ ಗೌತಮ ಬುದ್ಧರು ತಮ್ಮ ಶಿಷ್ಯರನ್ನು ಸಮಾಧಾನ ಮಾಡ್ತಾರೆ. ಆ ವ್ಯಕ್ತಿ ಭಗವಾನ್ ಗೌತಮ ಬುದ್ಧರನ್ನು ನೋಡಿದ ತಕ್ಷಣ ಓಡೋಡಿ ಬರ್ತಾನೆ. ಓಡೋಡಿ ಬಂದು ಅವರ ಕಾಲಿಗೆ ನಮಸ್ಕಾರ ಮಾಡ್ತಾನೆ. ಕಣ್ಣೀರ್ ಸುರಿಸ್ತಾ ಅಳ್ತಾ ನಮಸ್ಕಾರ ಮಾಡ್ತಾನೆ. ನಮಸ್ಕಾರ ಮಾಡ್ತಾ ಅಳ್ತಾ ಈ ರೀತಿ ಹೇಳ್ತಾನೆ, ನಾನು ನಿನ್ನೆ ಇಡೀ ರಾತ್ರಿ ನಿದ್ದೆನೆ ಮಾಡಲಿಲ್ಲ. ನಿಮ್ಮ ಮಾತು ನನಗೆ ಚಿಂತೆ ಮಾಡುವಂತೆ ಮಾಡಿದೆ. ನನ್ನ ತಪ್ಪಿನ ಅರಿವು ನನಗಾಗಿದೆ. ಈ ಲೆಕ್ಕವನ್ನು ನಾನು ಮುಂದುವರಿಸಲ್ಲ. ಈ ಲೆಕ್ಕವನ್ನು ಮುಂದುವರಿಸ್ಲಿಕ್ಕೆ ನನಗಾಗೋದೂ ಇಲ್ಲ, ಇದರಲ್ಲಿ ಅರ್ಥನೂ ಇಲ್ಲ. ಇವತ್ತಿಂದ ನಾನು ನಿಮ್ಮ ಶಿಷ್ಯನಾಗ್ತೀನಿ. ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ ಅಂತ ಕಾಲಿಗೆ ಬೀಳ್ತಾನೆ. ಆಗ ಭಗವಾನ್ ಬುದ್ಧರು ಅವನನ್ನು ಶಿಷ್ಯನಾಗಿ ಮಾಡಿಕೊಳ್ತಾರೆ. ಈ ಕಥೆಯ ಅರ್ಥ ಇಷ್ಟೇ ಸ್ನೇಹಿತರೆ, ಭಗವಾನ್ ಬುದ್ಧರಿಗೆ ಸಾಧ್ಯವಾಗಿದ್ದು ನಮಗೆ ಸಾಧ್ಯವಾಗಲ್ಲ ಕೆಲವೊಂದು ಸಮಯದಲ್ಲಿ. ಯಾಕಪ್ಪ ಅಂದರೆ ನಮ್ಮಲ್ಲಿ ಇಷ್ಟೊಂದು ಸಮಾಧಾನ ತಾಳ್ಮೆ ಇಲ್ಲವೇ ಇಲ್ಲ. ಯಾರಾದರೂ ಬಂದು ಮುಖಕ್ಕೆ ಉಗುಳಿದ್ರೆ ನಾವು ಸುಮ್ಮನೆ ಇರ್ತೀವ, ತೆಗೆದು ಬಂದು ಬಿಡ್ತೀವಿ. ಯಾಕೋ, ಹೇಗಿದೆ ಮೈಯಲ್ಲಿ, ಸರಿ ಇದೆಯೋ ಇಲ್ವೋ, ಇವತ್ತೇ ನಾವು ಎಡಕ್ಕೆದ್ಯೋ ಬಲಕ್ಕೆದ್ಯೋ, ಯಾಕೆ ಅಂತ ಜೋರು ಮಾಡ್ತೀವಿ, ಹೊಡಿಲಿಕ್ಕೆ ಹೋಗ್ತೀವಿ. ಬುದ್ಧನ ಥರ ನಾವೇ ನೆಂಜಲನ್ನು ಒರೆಸ್ಕೊಂಡು ಬರ್ತೀವ? ಇಲ್ಲ ಅಲ್ವಾ. ಆದರೆ ಸ್ನೇಹಿತರೆ, ಈ ರೀತಿಯ ಒಂದು ಚಿಂತನೆಗಳನ್ನು ಮಾಡ್ಬೋದು ಅಲ್ವಾ? ಬುದ್ಧನ ಥರ ಮಹಾನ್ ವ್ಯಕ್ತಿ ಆಗಲಿಕ್ಕೆ ನಮಗೆ ಸಾಧ್ಯ ಆಗದೇ ಇರ್ಬೋದು, ಆದರೆ ಯೋಚನೆ ಚಿಂತನೆ ಮಾಡುವಂತಹ ಶಕ್ತಿ ನಮ್ಮಲ್ಲಿದೆ ಅಲ್ವಾ? ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕುಟುಂಬದಲ್ಲೇ ಇರ್ಬೋದು, ಗಂಡ ಹೆಂಡತಿಯರಲ್ಲಿ, ನೆಂಟರಿಷ್ಟರಲ್ಲಿ, ದಾಯಾದಿಗಳಲ್ಲಿ, ನಮ್ಮ ಒಂದು ಸ್ನೇಹಿತರ ಬಳಗದಲ್ಲಿ, ಅಥವಾ ನಾವು ಕೆಲಸ ಮಾಡುವಂತಹ ಆಫೀಸಲ್ಲಿ, ಈ ರೀತಿಯ ಒಂದು ಸ್ಥಳಗಳಲ್ಲಿ ದೊಡ್ಡ ದೊಡ್ಡ ಜಗಳಗಳಿಗೂ ಯಾವುದೋ ಒಂದು ಮೂಲ ಕಾರಣ ಇದ್ದೇ ಇರುತ್ತೆ. ಅವನವತ್ತು ನನಗೆ ಆ ಥರ ಮಾಡಿದ್ದ, ಇವನಿವತ್ತು ಇವಳು ಈ ಥರ ಮಾಡಿದ್ಲು, ಮನೆಯಲ್ಲವರು ಅವತ್ತು ನನಗೆ ಬೈದಿದ್ರು, ಆ ದಿನ ಬೈದಿದ್ರು, ಈ ದಿನ ಬೈದಿದ್ರು ಅಂತ ಲೆಕ್ಕ ಚುಪ್ತ ಮಾಡೋದ್ರಲ್ಲೇ ಇರ್ತೀವಿ. ಆ ಲೆಕ್ಕನ ಅಲ್ಲಿಗೆ ಬಿಡೋದಿಲ್ಲ. ಅಕಸ್ಮಾತ್ ಆ ಲೆಕ್ಕ ಅಲ್ಲಿಗೆ ಬಿಟ್ಬಿಟ್ರೆ ಸ್ನೇಹಿತರೆ, ಎಷ್ಟೋ ಜಗಳಗಳು ನಿಂತೋಗತ್ತೆ, ಎಷ್ಟೋ ಸಂಬಂಧಗಳು ಉಳಿಯತ್ತೆ ಅಲ್ವಾ? ಆ ನನ್ನ ಮಗ ಅವತ್ತು ಬೈದಿದ್ದ ಕಣೋ, ನಾನು ಬಿಡಲ್ಲ ನೋಡು, ಇವತ್ತಿಲ್ಲ ನಾಳೆ ಹೆಂಗೆ ಸೇಡ್ ತೀರಿಸ್ಕೊಳ್ತೀನಿ, ಆ ಮಾತನ್ನು ಹೇಳೇ ಹೇಳ್ತೀನಿ ಕಣೋ, ಬಿಡದ್ದೇ ಇಲ್ಲ, ಆ ಲೆಕ್ಕ ನಾನು ಚುಕ್ತ ಮಾಡಿಕೊಂಡೇ ಮಾಡ್ಕೊತೀನಿ ಅಂತ ಹಠ ಸಾಧಿಸ್ತೀವಿ. ಅದರಿಂದ ಏನಾಗತ್ತೆ, ನಮ್ಮ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ. ಅವ್ರ ಬಗ್ಗೆ ಬರೀ ಜಿದ್ದು ಸಾಧಿಸ್ತಾನೆ ಇರ್ತೀವಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾನೇ ಹೋಗ್ತೀವಿ, ಅಲ್ಲಿ ಪಾಸಿಟಿವ್ನೆಸ್ಸೇ ಇರೋದಿಲ್ಲ. ಇದರಿಂದ ನಾವು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗೋಗ್ತೀವಿ. ಅವನು ಬಂದರೆ ಕಿಡಿಕಿಡಿ ಕಾಡ್ತಾನೇ ಇರ್ತೀವಿ, ಮತ್ತು ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತೀವಿ. ಇದೆಲ್ಲ ಆಗೋದು ಬೇಡ ಅಂದರೆ, ಆ ಲೆಕ್ಕನ ಅವತ್ತೆ ಮುಗಿಸ್ಬಿಟ್ರೆ, ಏನೋ ಗಳಿಗೆ ಆಗೋಯ್ತು ಬಿಡೋ, ಅವತ್ತು ಸಿಟ್ಟಲ್ಲಿ ಅಂದ, ಬೇಜಾರು ಮಾಡ್ಕೊಂಬೇಡ, ನಾನು ಬೇಜಾರಾಗಲ್ಲ, ನೀನು ಬೇಜಾರಾಗಲ್ಲ, ಇಬ್ಬರು ಸಾರಿ ಕೇಳೋಣ, ಕಾಂಪ್ರಮೈಸ್ ಆಗೋಣ ಅನ್ನೋ ಒಂದು ವಿಷಯಕ್ಕೆ ಬಂದರೆ ಅಲ್ಲಿಗಲ್ಲಿಗೆ ಲೆಕ್ಕ ಚುಕ್ತ ಆಗತ್ತೆ. ಇದು ಆಫೀಸಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಬಂಧು ಬಳಗದವರಲ್ಲಿರ್ಬೋದು, ಸ್ನೇಹಿತರಲ್ಲಿರ್ಬೋದು, ಯಾರಲ್ಲೇ ಇರಲಿ, ಲೆಕ್ಕ ಅವತ್ತಿಂದ ಅವತ್ತೇ ಚುಕ್ತ ಆಗಿಬಿಟ್ರೆ ಮನಸ್ಸಿಗೂ ನೆಮ್ಮದಿ ಇರುತ್ತೆ, ಖುಷಿ ಇರುತ್ತೆ, ಸಂಬಂಧಗಳು ಕೂಡ ಗಟ್ಟಿಗೊಳ್ತವೆ. ಖಂಡಿತವಾಗ್ಲೂ ಕೆಲವೊಮ್ಮೆ ಭಗವಾನ್ ಬುದ್ಧರ ರೀತಿ ಮಹಾನ್ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಯೋಚನೆ ಮಾಡುವಂಥ ಶಕ್ತಿ ನಮ್ಮಲ್ಲಿದೆ ಅಲ್ವಾ ಸ್ನೇಹಿತರೆ? ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್ ಅಂತ, ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾದರೆ ಅಲ್ಲಿಗರ್ಧ ಖುಷಿ ಸಿಕ್ಕಂತೆ, ಏನಂತೀರಿ ಅಲ್ವಾ? ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರೂ ಆದ ಕೆ ರಾಮಚಂದ್ರ ಸರ್ ಅವರು, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರೆ ಅವರ ಮುದ್ದುರಾಮನ ಚೌಪದಿಯ ವ್ಯಾಖ್ಯಾನದಿಂದ ಆಯ್ಕೆ ಮಾಡಿಕೊಂಡಂತಹ ಅರುಷಕ್ಕಿದೆ ದಾರಿ ಅನ್ನುವಂತಹ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಜೊತೆಗೆ ಭಾರತಿ ವಿ ಮೂರ್ತಿರವರ ಮಂಥನದಿಂದ ಆಯ್ದ ಲೇಖನ, ಜೀವನ ಶೈಲಿ ಮತ್ತು ಆರೋಗ್ಯ ಅನ್ನುವಂಥ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ವಿಷಯಗಳ ಬಗ್ಗೆ ಕೆ ರಾಮಚಂದ್ರ ಸರ್ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ರಾಮಚಂದ್ರ ಸರ್ ಅವರು ಈ ದಿನ ಭಾರತಿ ವಿ ಮೂರ್ತಿರವರ ಮಂಥನದಿಂದ ಆಯ್ದಂತಹ ಲೇಖನಗಳನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದೇ ಜೀವನ ಶೈಲಿ ಹಾಗೂ ಆರೋಗ್ಯ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಜೀವನ ಶೈಲಿ ಆರೋಗ್ಯ ಎಷ್ಟು ಮುಖ್ಯ ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಈ ವಿಷಯದ ಬಗ್ಗೆ ಕೆ ರಾಮಚಂದ್ರ ಸರ್ ಅವರು ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ.
3: ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ನಾನು ಕೆ ರಾಮಚಂದ್ರ, ಸಾಹಿತ್ಯ ಪರಿಚಾರಕ. ನನ್ನ ಇಂದಿನ ಪ್ರಸ್ತುತಿ ಭಾರತಿ ವಿ ಮೂರ್ತಿ ಅವರ ಮಂಥನ ಎಂಬ ಕೃತಿಯಿಂದ ಆಯ್ದ ಲೇಖನ, ಜೀವನ ಶೈಲಿ ಹಾಗೂ ಆರೋಗ್ಯ. ಆರೋಗ್ಯವೇ ಭಾಗ್ಯ ಎಂಬಿ ನಾಣ್ಣುಡಿಯನ್ನು ಬಹುಶಃ ಆಡದೆ ಕೇಳದೆ ಅನುಭವಿಸದೆ ಇರುವವರು ಇಂದಿನ ಜಗತ್ತಿನಲ್ಲಿ ತೀರಾ ವಿರಳ. ಹಿಂದಿನ ಕಾಲವೊಂದಿತ್ತು. ಅಂದು ಜನರು ಮುಂಜಾನೆದ್ದು ತಂಪಿನ ತಂಗಳನ್ನು ಮೆದ್ದು ಉಲ್ಲಾಸಕರ ವಾತಾವರಣದಲ್ಲಿ ಹೊಲದಲ್ಲಿ ಗೇಯ್ದು ಹೊತ್ತು ನೆತ್ತಿಗೇರುವ ಹೊತ್ತಿಗೆ ನಲ್ಲೆಯು ಹೊತ್ತು ತರುವ ಬುತ್ತಿಯೂಟವನ್ನು ಮರದಡಿಯ ತಂಪಿನಲ್ಲಿ ಜೊತೆಯಾಗಿ ಸವಿದು ನೇಸುರು ಮುಳುಗುವ ತನಕವೂ ಹೊಲದಲ್ಲಿ ದುಡಿದು ಮುಸ್ಸಂಜೆಯಲ್ಲಿ ಮನೆ ಸೇರಿ ಮಡದಿ ಮಕ್ಕಳ ಜೊತೆ ಸಂತಸದಿಂದ ಕೂಡಿ ಬಾಳುವ ಜೀವನ ಪದ್ಧತಿಯೊಂದಿತ್ತು. ಈ ಮನೆ ಮಂದಿಯ ದೇಹವೆಂಬ ಆಲಯಕ್ಕೆ ಸಿಹಿಮೂತ್ರ, ರಕ್ತದೊತ್ತಡ, ಕ್ಯಾನ್ಸರ್, ಏಡ್ಸ್ ಎಂಬಿತ್ಯಾದಿ ಅಪಾಯಕಾರಿ ಅತಿಥಿಗಳಿಗೆ ಪ್ರವೇಶವಿರಲಿಲ್ಲ. ಎಂದೋ ಆಗೊಮ್ಮೆ ಈಗೊಮ್ಮೆ ಕಾಡುವ ಜ್ವರ, ಕೆಮ್ಮು, ಹೊಟ್ಟೆ ನೋವುಗಳು ಮನೆ ಮದ್ದಿನಿಂದಲೋ ಪ್ರಾಕೃತಿಕ ಚಿಕಿತ್ಸೆಯಿಂದಲೋ ಮಂಗ ಮಾಯವಾಗುತ್ತಿದ್ದವು. ಹಾಗೆಯೇ ಅಪರೂಪಕ್ಕೊಮ್ಮೆ ಪೇಟೆ ಪಟ್ಟಣ ಕಡೆ ಭೇಟಿ ನೀಡುವುದಾದರೂ ಅಲ್ಲಿ ಕಾಲ್ನಡಿಗೆಯೇ ಪ್ರಮುಖ ಪಾತ್ರ ವಹಿಸುತ್ತಿತ್ತು. ಪ್ರಯಾಣ ಅನತಿ ದೂರವೆಂದಾದಲ್ಲಿ ಮಾತ್ರ ಎತ್ತಿನ ಗಾಡಿಗೆ ಶರಣಾಗುತ್ತಿದ್ದರು. ಇಂತಹ ಸರಳ ಬದುಕಿನ ಆಯ್ಕೆಯಿಂದಾಗಿ ಅಂದಿನ ಜನರ ಜನಜೀವನ ಸುಂದರವಾಗಿತ್ತು, ಆರೋಗ್ಯಪೂರ್ಣವಾಗಿತ್ತು ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ನಾವಿಂದು ಬದುಕುತ್ತಿರುವುದು ಯಾಂತ್ರೀಕೃತ ಕಂಪ್ಯೂಟರ್ ಯುಗದಲ್ಲಿ. ಅದಕ್ಕೊಪ್ಪುವಂತೆ ನಾವೀಗ ಬದುಕಿನ ರೀತಿಯನ್ನು ಬದಲಾಯಿಸಿಕೊಂಡಿದ್ದೇವೆ. ಬದುಕಿಗನುಗುಣವಾಗಿ ನಮ್ಮ ಆಹಾರ ಕ್ರಮದಲ್ಲಿಯೂ ಬದಲಾವಣೆಗಳಾಗಿವೆ. ನಿನ್ನೆ ಸತ್ತಿದೆ, ನಾಳೆ ಹುಟ್ಟಿಲ್ಲ, ಇಂದು ಸುಖ ಇರಲಿ, ನಾಳೆ ಚಿಂತೆ ಯಾಕೆ ಎಂಬ ಮನೋಧರ್ಮದಿಂದ ಆರೋಗ್ಯ ನಿಯಮಗಳನ್ನು ಗಾಳಿಗೆ ತೂರಿ ಸ್ವಚ್ಛಂದ ಜೀವನ ನಡೆಸುವುದರಿಂದ ನಮ್ಮ ಸಮಗ್ರ ಆರೋಗ್ಯ ನೆಲಕಚ್ಚುತ್ತಿದೆ. ನಮ್ಮ ಜೀವನದ ಅನುಕೂಲತೆಗಳು ಒಂದಾದ ಮೇಲೆ ಇನ್ನೊಂದು ಬೇಕೆನಿಸುತ್ತದೆ. ಆಟೋ, ಸ್ಕೂಟರ್, ಕಾರು, ಬಸ್ಸುಗಳಿಲ್ಲದೆ ಜನಜೀವನ ಸ್ತಬ್ಧ ಎಂಬ ಪರಿಸ್ಥಿತಿ ಬಂದೊದಗಿದೆ. ಕಾಲ್ನಡಿಗೆಯ ಮಾತಂತೂ ಬಲುದೂರ. ಕೌಟುಂಬಿಕ ಜೀವನದಲ್ಲೂ ಅಷ್ಟೇ. ವಿಭಜಿತ ಕುಟುಂಬವೊಂದರಲ್ಲಿ ಗಂಡ ಹೆಂಡತಿರಿಬ್ಬರೂ ಕಚೇರಿಗಳಲ್ಲಿ ದುಡಿಯುವವರೇ ಜಾಸ್ತಿ. ಬೆಳಗಾಗುತ್ತಲೇ ಮನೆಯಲ್ಲಿ ಎಲ್ಲೆಡೆಯೂ ಧಾವಂತ. ಗಂಡನಿಗೆ ಆಫೀಸಿಗೆ ಹೊರಡುವ ಸಂಭ್ರಮ, ಹೆಂಡತಿಗೂ ಗೃಹಕೃತ್ಯ ಮುಗಿಸಿ ಆಫೀಸಿಗೆ ಹೊರಡುವ ತರಾತುರಿ, ಮಕ್ಕಳಿಗೆ ಶಾಲಾ ಕಾಲೇಜುಗಳಿಗೆ ತಯಾರಾಗುವ ಗಡಿಬಿಡಿ, ಒಟ್ಟಾರೆ ಮನೆ ಹಿಡೀ ಒತ್ತಡದ ವಾತಾವರಣ. ಈ ವಾತಾವರಣವನ್ನು ತಿಳಿಗೊಳಿಸುವಲ್ಲಿ ಆಧುನಿಕ ಸವಲತ್ತುಗಳು ಸ್ವಲ್ಪ ಮಟ್ಟಿಗೆ ಕಾರ್ಯವೆಸಗಬಲ್ಲದು. ಉದಾಹರಣೆ, ಬಟನ್ ಅದುಮಿದೊಡನೆ ಕಾರ್ಯನಿರ್ವಹಿಸುವ ಯಂತ್ರೋಪಕರಣಗಳು, ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಒಯ್ಯುವ ಬಸ್, ಆಟೋ ಮುಂತಾದವುಗಳು. ಹೋಗಲಿ ಬಿಡಿ, ಇವೆಲ್ಲ ಪರಿವರ್ತನೆಯ ಪರಿಣಾಮಗಳು. ಆದ್ದರಿಂದ ಅನಿವಾರ್ಯ ಎಂದು ಕೈಕಟ್ಟಿ ಕೂರೋಣ ಎಂದರೆ ಅದು ಅಸಾಧ್ಯ. ಆಧುನಿಕ ಜೀವನ ಶೈಲಿಯ ಇನ್ನೊಂದು ಮಗ್ಗಲಿನ ದರ್ಶನವು ಅತಿ ಭಯಂಕರ. ಜನರಲ್ಲಿ ಬಜ್ಜು ಬೆಳೆಯುತ್ತಿದೆ. ರಕ್ತದೊತ್ತಡ ಏರಿಕೆ ಸರ್ವೇ ಸಾಮಾನ್ಯವಾಗಿದೆ. ಸಕ್ಕರೆ ಕಾಯಿಲೆಯಂತೂ ಬಲು ಮಾಮೂಲಿ. ಸ್ತನದ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್ ಭಯಂಕರವಾಗಿ ಹೆಚ್ಚುತ್ತಿದೆ. ಇದರಿಂದಾಗಿ ಜನರಲ್ಲಿ ಆತ್ಮವಿಶ್ವಾಸ ತಗ್ಗಿದೆ, ಜೀವನೋತ್ಸಾಹ ಕುಗ್ಗಿದೆ. ಎಲ್ಲೆಲ್ಲೂ ಒತ್ತಡ, ಖಿನ್ನತೆ, ಅಸಹನೆಗಳದೇ ಮೇಲುಗೈ. ತಲೆನೋವು, ಮೈಕೈ ನೋವುಗಳು ರಾಜಾರೋಷವಾಗಿ ಆಳುತ್ತಿದೆ. ಕೀಲು ನೋವಂತೂ ಪ್ರಧಾನಿ ಮಂತ್ರಿಗಳಿಂದ ಹಿಡಿದು ಕೂಲಿಯಾಳಿನವರೆಗೂ ಎಲ್ಲರನ್ನೂ ಕಂಗೆಡಿಸುತ್ತಿದೆ. ಯಂತ್ರೋಪಕರಣಗಳೇ ಜೀವಾಳವಾಗಿರುವ ನಮ್ಮ ಯುವ ಜನರಲ್ಲಿ ವ್ಯಾಯಾಮದ ಕೊರತೆ ತೀವ್ರವಾಗಿದೆ. ಇದರಿಂದ ಮಾನಸಿಕ ದೈಹಿಕ ಕಾಯಿಲೆಗಳಿಗೆ ಪ್ರೀತಿಯ ಕರೆಯೋಲೆಯನ್ನಿತ್ತಂತೆಯೇ ಸೈ. ಅತಿಯಾದ ವಾಹನದ ಬಳಕೆ, ಅದರಿಂದಾಗುವ ವಾತಾವರಣದ ಮಾಲಿನ್ಯತೆ ದೈಹಿಕ ಅನಾರೋಗ್ಯಕ್ಕೆ ದಾರಿಯಾದರೆ ಶಬ್ದ ಮಾಲಿನ್ಯದ ಪರಿಣಾಮವಾಗಿ ಮನಸ್ಸಿನ ಅಶಾಂತಿ, ಶ್ರವಣದ ತೊಡಕುಗಳು ಸಾಮಾನ್ಯವಾಗಿವೆ. ಅನಿವಾರ್ಯತೆಯಿಂದ ನಾವೊಪ್ಪಿಕೊಂಡ ನವಜೀವನ ಶೈಲಿಯಿಂದ ಹೊರಬರುವುದು ಪ್ರಯಾಸವೇ ಸೈ. ಆದರೂ ಅದು ಇಂದಿನ ಅವಶ್ಯಕತೆಗಳಲ್ಲೊಂದಾಗಿರುವುದು ವಾಸ್ತವ ಸತ್ಯ. ಇದಕ್ಕೆಲ್ಲ ಪರಿಹಾರ ಹುಡುಕಬೇಕಾದ ಕಾಲ ಈಗ ನಮ್ಮ ಮುಂದೆ ಬೃಹದಾಕಾರವಾಗಿ ನಿಂತಿದೆ. ಈ ನೆಲೆಯಲ್ಲಿ ಅಲ್ಪ ಚಿಂತನೆಯನ್ನು ಮಾಡುತ್ತಾ ಅವುಗಳನ್ನು ನಿಜ ಜೀವನದಲ್ಲಿ ಕಾರ್ಯಗತಗೊಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವವರಾಗೋಣವೇ? ಹಾಗಾದರೆ ಕೆಳಗೆ ನಮೂದಿಸಿದ ಕೆಲವು ಸೂತ್ರಗಳನ್ನು ಗಮನಿಸಿ. ದೈಹಿಕ ಆರೋಗ್ಯಕ್ಕಾಗಿ ವ್ಯಾಯಾಮ ಅಗತ್ಯ ಎಂಬುದನ್ನು ಮನಗಾಣಿ. ದಿನದಲ್ಲಿ ಕನಿಷ್ಠ 20-30 ನಿಮಿಷದ ಕಾಲ ದೈಹಿಕ ವ್ಯಾಯಾಮಕ್ಕಾಗಿ ಮೀಸಲಾಗಿಡಿ. ನುರಿತವರಿಂದ ಕೆಲವೊಂದು ಯೋಗಾಸನಗಳನ್ನು ಕಲಿತು ತಪ್ಪದೇ ಅಭ್ಯಾಸ ಮಾಡಿ. ಇದರಿಂದ ದೇಹಕ್ಕೆ ಸಾಕಷ್ಟು ಉರುಪು ಸಿಗುತ್ತದೆ ಹಾಗೂ ನಾವು ನಮ್ಮ ಕೆಲಸಗಳನ್ನು ಹೆಚ್ಚು ಕ್ಷಮತೆಯಿಂದ ನಿರ್ವಹಿಸಲು ಸಾಧ್ಯ. ಈಜು, ಸೈಕ್ಲಿಂಗ್, ಮುಂಜಾನೆಯ ವಾಕಿಂಗ್ ಅಭ್ಯಾಸ ಮಾಡಿ. ಸೂರ್ಯೋದಯಕ್ಕೆ ಮೊದಲು ಕನಿಷ್ಠ 2-3 ಕಿಲೋಮೀಟರ್ ಕಾಲ್ನಡಿಗೆ ಅಭ್ಯಾಸ ಮಾಡಿ. ಕೊನೆಯಲ್ಲಿ ಪ್ರಶಾಂತ ಮನಸ್ಸಿನಿಂದ ಸೂರ್ಯೋದಯವನ್ನು ವೀಕ್ಷಿಸಿ ಪ್ರಕೃತಿಯಲ್ಲಿನ ಸೊಬಗನ್ನು ಸವಿಯುತ್ತ ಪ್ರಾಣಶಕ್ತಿಯನ್ನು ತುಂಬಿಕೊಂಡು ನವೋತ್ಸಾಹವನ್ನು ಪಡೆಯಿರಿ. ದಿನದಲ್ಲಿ ಕನಿಷ್ಠ 3 ಲೀಟರ್ ನೀರು ಕುಡಿಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ಮುಂಜಾನೆ ಎದ್ದ ಕೂಡಲೇ ಹೆಚ್ಚು ನೀರು ಸೇವಿಸುವುದು ಉತ್ತಮ. ಹೆಚ್ಚಿನ ನೀರಿನ ಬಳಕೆಯಿಂದ ಕರುಳು ಸ್ವಚ್ಛಗೊಂಡು ಜೀರ್ಣಾಂಗಗಳು ಚುರುಕಾಗಿ ಕಾರ್ಯನಿರ್ವಹಿಸುತ್ತದೆ. ಕಾಫಿ, ಟೀಗಳು ಬಲು ಮಿತವಾಗಿರಲಿ. ಇವೆರಡರ ಸೇವನೆಯನ್ನು ಬಿಡುವ ಪ್ರಯತ್ನ ಮಾಡುವುದು ಒಳ್ಳೆಯದು. ಬದಲಿಗೆ ಹಣ್ಣುಗಳ ತಾಜಾ ರಸ ಸೇವಿಸಿ. ಹಾಲು, ಕಷಾಯ ಆರೋಗ್ಯಕ್ಕೆ ಒಳ್ಳೆಯದು. ಫಾಸ್ಟ್ ಫುಡ್, ಕರಿದ ತಿಂಡಿಗಳು, ಐಸ್ ಕ್ರೀಮ್, ಸಕ್ಕರೆಯಿಂದ ತಯಾರಿಸಿದ ಸಿಹಿ ತಿಂಡಿಗಳಿಂದ ಆದಷ್ಟು ದೂರವಿರಿ. ಇವುಗಳಲ್ಲಿ ದೇಹಕ್ಕೆ ಹಾನಿಕಾರಕವಾದ ಕೊಲೆಸ್ಟ್ರಾಲ್ ಅಂತ ಜಾಸ್ತಿಯಾಗಿದ್ದು ರಕ್ತನಾಳಗಳಲ್ಲಿ ರಕ್ತ ಸಂಚಾರಕ್ಕೆ ಅಡಚಣೆಯುಂಟು ಮಾಡುತ್ತದೆ. ಆಹಾರದಲ್ಲಿ ಹಸಿ ತರಕಾರಿ, ಮೊಳಕೆ ಬರಿಸಿದ ಕಾಳುಗಳು ಹೆಚ್ಚಾಗಿರಲಿ. ಮಧ್ಯಾಹ್ನದ ಬಳಿಕದ ಆಹಾರ ಸೇವನೆ ಲಘುವಾಗಿರಲಿ. ದ್ರವಾಹಾರ, ಹಣ್ಣುಗಳ ಸೇವನೆ ಉತ್ತಮ. ರಾತ್ರಿ ಮಲಗುವುದಕ್ಕೆ 2-3 ಗಂಟೆಗಳ ಮೊದಲೇ ಆಹಾರ ಸೇವಿಸಿ. ರಾತ್ರಿ ಹೊತ್ತು ಬೇಗನೆ ಮಲಗಿ ಬೆಳಗ್ಗೆ ಬೇಗನೆ ಏಳುವ ರೂಢಿಯನ್ನು ಬೆಳೆಸಿಕೊಳ್ಳಿ. ಸೂರ್ಯೋದಯದ ವೀಕ್ಷಣೆಯಂತೆ ಸೂರ್ಯಾಸ್ತಮಾನ ವೀಕ್ಷಣೆಯ ಅಭ್ಯಾಸ ಬೆಳೆಸಿಕೊಳ್ಳಿ. ಯಾಂತ್ರಿಕ ಜೀವನದ ಬಳಲಿಕೆಯನ್ನು ನೀಗಿಸಿಕೊಳ್ಳಿ. ಮಾನಸಿಕ ವಿಶ್ರಾಂತಿ, ನೆಮ್ಮದಿಗಾಗಿ ಯೋಗಾಭ್ಯಾಸ, ಧ್ಯಾನವನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ. ನುರಿತ ಗುರುಗಳ ಮಾರ್ಗದರ್ಶನದಲ್ಲಿ ಧ್ಯಾನಾಭ್ಯಾಸ ಮಾಡಿ. ನಿಮ್ಮ ದೈನಂದಿನ ಕಾರ್ಯವೈಖರಿಗೆ ಅನುಗುಣವಾದ ಸಮಯವನ್ನು ಆಯ್ಕೆ ಮಾಡಿಕೊಂಡು ದಿನದಲ್ಲಿ ಕನಿಷ್ಠ 1 ಗಂಟೆ ಧ್ಯಾನಕ್ಕಾಗಿ ಮೀಸಲಾಗಿಡಿ. ಯಾಂತ್ರಿಕ ಬದುಕಿನ ಏಕತಾನತೆಯನ್ನು ನೀಗಿಸಿಕೊಳ್ಳಿ. ಆಧ್ಯಾತ್ಮಿಕ ನೆಲೆಯಲ್ಲಿ ಲೌಕಿಕ ಜೀವನವನ್ನು ಹಸನಾಗಿಸಿಕೊಳ್ಳಿ. ಈ ರೀತಿಯ ಮಾನವ ಪ್ರಯತ್ನದಿಂದ ಆಧುನಿಕ ಯಾಂತ್ರೀಕೃತ ಯುಗದ ಪ್ರಕ್ಷುಬ್ಧ ವಾತಾವರಣದಲ್ಲೂ ಶಾಂತಿ, ನೆಮ್ಮದಿಯ ಆರೋಗ್ಯಕರ ಜೀವನ ನಡೆಸುವುದು ಸಾಧ್ಯ. ದೃಢವಾದ ಮನೋಬಲ ಮಾತ್ರ ಈ ದಿಸೆಯಲ್ಲಿ ಕಾರ್ಯವೆಸಗಬಲ್ಲದು. ಅದಕ್ಕಾಗಿ ಇತ್ಯಾತ್ಮಕ ಧರ್ಮಗುಣಗಳನ್ನು ಮೈಗೂಡಿಸಿಕೊಂಡು ದೃಢಚಿತ್ತವನ್ನು ಹೊಂದಿದವರಾಗಿ ಕ್ರಿಯಾಶೀಲ ವ್ಯಕ್ತಿಗಳಾಗುವುದು ಶ್ರೇಯಸ್ಕರ.
2: ಖಂಡಿತವಾಗ್ಲೂ ಆರೋಗ್ಯಕ್ಕಿಂತ ದೊಡ್ಡ ಸಂಪತ್ತು ಮತ್ತಾವುದೂ ಇಲ್ಲ. ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಮ್ಮ ದಿನನಿತ್ಯದ ಚಟುವಟಿಕೆಗಳು ನಡೀಲಿಕ್ಕೂ ಸಾಧ್ಯ ಆಗತ್ತೆ, ನಾವು ಕೂಡ ಕ್ರಿಯಾಶೀಲರಾಗಿರ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಆರೋಗ್ಯ ಅನ್ನುವಂತಹ ಭಾಗ್ಯವನ್ನು ನಾವು ಎಂದೆಂದಿಗೂ ಕಾಪಾಡಿಕೊಳ್ಳೋಣ, ಅದ್ರ ಬಗ್ಗೆ ಒಂದಿಷ್ಟು ಕಾಳಜಿ ತೆಗೆದುಕೊಳ್ಳೋಣ. ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ರಾಮಚಂದ್ರ ಸರ್ ಅವರು ಭಾರತೀವಿ ಮೂರ್ತಿರವರ ಮಂಥನ ಕೃತಿಯಿಂದ ಆಯ್ದಂತಹ ಜೀವನ ಶೈಲಿ ಹಾಗೂ ಆರೋಗ್ಯ ಯಾವ ರೀತಿ ಇರಬೇಕು, ನಮ್ಮ ಒಂದು ದಿನನಿತ್ಯದ ಚಟುವಟಿಕೆಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದರು. ಇದರೊಟ್ಟಿಗೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿರವರ ಮುದ್ದುರಾಮನ ಚೌಪದಿಯ ವ್ಯಾಖ್ಯಾನದಿಂದ ಆಯ್ದಂತಹ ಹರುಷಕ್ಕಿದೆ ದಾರಿ ಅನ್ನುವಂತಹ ವಿಷಯವನ್ನು ಕೂಡ ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗಾದರೆ ಈ ಹರುಷಕ್ಕೆ ಯಾವೆಲ್ಲ ದಾರಿಗಳಿವೆ ಅನ್ನುವಂಥದ್ದನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
3: ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಮುದ್ದುರಾಮನ ಚೌಪದಿಯ ವ್ಯಾಖ್ಯಾನ, ಹರುಷಕ್ಕಿದೆ ದಾರಿ. ಉದ್ಯಾನ ಹಸಿರಿದ್ದು ಮನದ ಕಣ್ ತೆರೆಯದಿರೆ ನೋಟದಲ್ಲಿ ಸಂತಸದ ರಸಗಳಿಗೆ ಎಲ್ಲಿ? ಉದ್ಯಾನ ಹಸಿರಿದ್ದು ಮನದ ಕಣ್ಣು ತೆರೆಯದಿರೆ ನೋಟದಲ್ಲಿ ಸಂತಸದ ರಸಗಳಿಗೆ ಎಲ್ಲಿ? ಒಳಮನದ ಸಮರಸವೇ ಕೀಲಿ ಕೈ ನೆಮ್ಮದಿಗೆ, ಒಳಮನದ ಸಮರಸವೇ ಕೀಲಿ ಕೈ ನೆಮ್ಮದಿಗೆ. ಅದದ ಎದೆ ಅರುಷನೆಲೆ ಮುದ್ದುರಾಮ, ಅದದ ಎದೆ ಅರುಷನೆಲೆ ಮುದ್ದುರಾಮ. ನಮ್ಮ ಬದುಕು ಸಂತಸದಿಂದಿರಬೇಕಾದರೆ ಅಂತರಂಗದಲ್ಲಿ ಶ್ರೀಮಂತಿಕೆ ಇರಬೇಕು. ಸಿರಿವಂತಿಕೆ ಹೊರಗಿನಿಂದ ಬರುವುದಲ್ಲ, ಒಳಗಿನಿಂದ ಬರಬೇಕು. ಒಳಮನದ ಸಮರಸವೇ ಕೀಲಿ ಕೈ ನೆಮ್ಮದಿಗೆ ಎಂಬುದನ್ನು ನಾವು ಎಂದೂ ಮರೆಯಬಾರದು. ನಮಗೆ ಹೊರಗೆಷ್ಟೇ ಸಂಪತ್ತಿದ್ದರೂ ನಮ್ಮ ಒಳಗಿರುವ ಮನಸ್ಸು ಬಡವಾಗಿದ್ದರೆ ನಾವು ಸಿರಿವಂತರಲ್ಲ. ಸುತ್ತಲೂ ಇರುವ ಸೌಂದರ್ಯವನ್ನು ತೆರೆದ ಮನಸ್ಸಿನಿಂದ ಅನುಭವಿಸಿದರೆ ಹರ್ಷಕ್ಕದೇ ದಾರಿ. ನಮ್ಮ ಮನಸ್ಸು ಸಿರಿವಂತಿಕೆಯಿಂದ ಕೂಡಿದ್ದರೆ ನಾವು ಹೊರಗೆ ಬಡವರಾಗಿದ್ದರೂ ಸಿರಿವಂತರಾಗಿರುತ್ತೇವೆ. ನಮ್ಮ ಕೆಲಸದಲ್ಲಿ ನಾವು ಸದಾ ಪ್ರಾಮಾಣಿಕರಾಗಿರಬೇಕು. ಏನು ಸಿಗುತ್ತದೆ, ಎಷ್ಟು ಸಿಗುತ್ತದೆ, ಧನವೆಷ್ಟು, ಸಾಲವೆಷ್ಟು, ಮೂಲವೆಷ್ಟು ಎಂದು ಚಿಂತಿಸುವ ಬದಲು ಎಲ್ಲವೂ ಪರಮಾತ್ಮನ ಪ್ರಸಾದವೆಂದು ಭಾವಿಸಬೇಕು. ಒಳಿತೆಸಗು ನಗು ನಗುತ್ತಾ ನಿನ್ನ ಪರಿಮಿತಿಯಲ್ಲಿ ಯಾವುದಾಗದೋ ಅದನ್ನು ಮರೆತು ಬಿಡು ನಗುತ್ತಾ ಈ ಜಗದ ನೋವುಗಳ ಗುತ್ತಿಗೆಯ ಪಡೆಯದಿರು ಬದುಕು ನೆಮ್ಮದಿಯಿಂದ ಎಂಬಂತೆ ಬದುಕಬೇಕು. ಈ ಜಗದಲ್ಲಿ ಕಷ್ಟ ದುಃಖ ಗೋಳು ಸಂಕಟ ಇರದವರಾರಿದ್ದಾರೆ? ಇದೇ ಬದುಕ ಅಸ್ತಿತ್ವದ ಸಂಕೇತ. ಕಷ್ಟದ ಬೆಟ್ಟವನ್ನೇರಿ ಇಳಿದಾಗಲೇ ನಾವು ಸುಖದ ಸಾಗರವನ್ನು ತಲುಪುವುದು. ಎಲ್ಲಿ ಕಲ್ಲು ಕುಟಿಗನು ಕಠಿಣ ಕಲ್ಲುಗಳನ್ನು ಕಡಿಯುತ್ತಿರುತ್ತಾನೋ ಅಲ್ಲೇ ದೇವರ ದೇವನಿರುವುದು. ನಾವರಿಯಬೇಕಾದದ್ದು ಚಿಂತೆ ರೆಕ್ಕೆಯ ಹೊತ್ತು ಅಮೋದದಾಗಸದಿ ಬಾನಾಡಿ ಆರುದದ ಕಂಡವರು ಯಾರಿಲ್ಲ ಎಂಬುವುದನ್ನು. ನಮ್ಮನ್ನು ಯಾರೆಷ್ಟೇ ಪ್ರೀತಿಸಲಿ, ಯಾರೆಷ್ಟೇ ಕರುಣೆ ತೋರಲಿ, ನಾವು ನಮಗೆದರಾಗುವ ನೋವನ್ನು ನಾವೇ ಅನುಭವಿಸಬೇಕು. ಬಗೆ ಬಗೆಯ ಯೋಚನಾ ರಂಗದ ಪಾತ್ರಧಾರಿಯಾಗಿರುವ ಮನಸ್ಸು ಸಂದರ್ಭಕ್ಕನುಸಾರ ದೇವ ಮಂದಿರವೂ ಆಗುತ್ತದೆ, ಭೂತ ಬಂಗಲೆಯೂ, ಪಾಳುಬಿದ್ದ ಮನೆಯೂ ಆಗುತ್ತದೆ. ಹಾಗಾಗಿ ನಾವರಿಯಬೇಕಾದದ್ದು ಮೂರು ದಿನ ತಂಗಲಿಕ್ಕೆ ಬಂದವನು ನಾ ಇಲ್ಲಿ ಏಕೆ ಆಟಾಟೋಪ, ಏಕೆ ಅಬ್ಬರದ ಸೋಗು ಎಂಬ ನಿಜ ಸತ್ಯವನ್ನು. ಈ ಸೃಷ್ಟಿ ವಿಸ್ಮಯದಲ್ಲಿ ನಾವೊಂದು ಕೈಗೊಂಬೆಯಾಗಿರುವಾಗ ಮುದ್ದುರಾಮನ ಕೃಪಾಶೀರ್ವಾದದಿಂದಲೇ ದುಃಖವಿದ್ದಾಗಲೂ ಹೂನಗೆಯಿಂದ ಆನಂದಿಸಬಹುದು.
2: ಖಂಡಿತವಾಗ್ಲೂ ಸ್ನೇಹಿತರೆ, ಕೆ ರಾಮಚಂದ್ರ ಸರ್ ಅವ್ರು ಹೇಳಿದ ಹಾಗೆ ಭವಿಷ್ಯದ ಬಗ್ಗೆ ಮುಂದೆ ಏನಾಗುತ್ತೆ ಅನ್ನುವಂತಹ ವಿಷಯ ನಮಗೆ ಗೊತ್ತಿರಲ್ಲ. ಆದರೂ ಅದ್ರ ಬಗ್ಗೆ ಆಳವಾಗಿ ಯೋಚನೆ ಚಿಂತನೆ ಮಾಡ್ತಾನೆ ಇರ್ತೀವಿ. ಮುಂದೇನು ಹೇಗೆ ಅನ್ನುವಂಥದ್ದರ ಬಗ್ಗೆ ಯೋಚನೆ ಮಾಡಿ ಮಾಡಿ ಅರ್ಧ ಕೊರಗ್ಬಿಡ್ತೀವಿ. ಇರುವಂತಹ ಸಂತೋಷವನ್ನು ಕಳ್ಕೊಳ್ತಾ ಹೋಗ್ತೀವಿ. ಸೊ ಮುಂದೆ ಬಂದಿದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂತ ಅನ್ಕೊಳ್ತಾ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ತಾ ಖುಷಿಯಿಂದ ಜೀವನ ನಡೆಸಿದಾಗ ಅದರಲ್ಲಿ ಸಂತೋಷ, ನೆಮ್ಮದಿ, ಸುಖ ಎಲ್ಲ ಅಡಗಿರುತ್ತೆ ಅಂತ ಹೇಳ್ತಾ ಈ ದಿನ ಕೆ ರಾಮಚಂದ್ರ ಸರ್ ಅವರು ಜೀವನಕ್ಕೆ ಏನು ಬೇಕು ಏನು ಬೇಡ, ಯಾವುದರಿಂದ ಸಂತೋಷ ಸಿಗತ್ತೆ, ಯಾವುದರಿಂದ ತೃಪ್ತಿ ಸಿಗತ್ತೆ, ನಾವು ಯಾವ ರೀತಿ ಇರಬೇಕು, ನಮ್ಮ ಜೀವನ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಕೆ ರಾಮಚಂದ್ರ ಸರ್ ಅವರಿಗೆ ಸ್ಪೆಷಲ್ ಆಗಿ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಸ್ನೇಹಿತರೆ, ನೀವು ಕೂಡ ಈ ರೀತಿಯ ಲೇಖನಗಳ ಬಗ್ಗೆ ತಿಳಿಸ್ಬೋದು, ನೀವು ಓದಿರುವಂತಹ ಪುಸ್ತಕದ ಪರಿಚಯ ಮಾಡಿಕೊಡ್ಬೋದು, ಜೊತೆಗೆ ಭಾವಗೀತೆಗಳನ್ನು ಕೂಡ ಹಾಡ್ಬೋದು. ನೀವು ಕೂಡ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದ್ರೆ ನಾನು ನೀವು ತಿಳಿಸಿದಂತಹ ಮಾಹಿತಿಯನ್ನು ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯದೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಮತ್ತೊಮ್ಮೆ ಕೆ ರಾಮಚಂದ್ರ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ,
4: 4000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
9: ಭಾರತದ ಪ್ರತಿ ಎರಡನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
5: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
9: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎನ್ಟಿ ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986757661. ಸಂಖ್ಯೆ ಮತ್ತೊಮ್ಮೆ 9986759661.
10: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಏನು ಸ್ಟಾರ್ಟ್ ಆಯಿತು? ಏನು ಟಾಪಿಕ್ಕು ಇವತ್ತು? ರಕ್ಷಿತಾ ಹೊಳ್ಳ ಏನು ಟಾಪಿಕ್ ತಂದಿದ್ದಾರೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರಬಹುದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿ ಒಂದು ಟಾಪಿಕ್ ತಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ವರ್ಣಿಸುವಂತಹ ಹಾಡನ್ನು ಹಾಡಬೇಕು. ಗಂಡ್ಮಕ್ಳು ಹೆಣ್ಮಕ್ಳನ್ನ ವರ್ಣಿಸೋ ಹಾಡನ್ನ ಹಾಡ್ಬೇಕು, ಹೆಣ್ಮಕ್ಳು ಗಂಡ್ಮಕ್ಳು ಗಂಡ್ಮಕ್ಳನ್ನ ವರ್ಣಿಸೋ ಹಾಡನ್ನ ಹಾಡ್ಬೇಕು. ವಯಸ್ಸ ವರ್ಷ ಇವತ್ತು ಇದೆ, ಸೊ ಉಲ್ಟಾ ಪಲ್ಟಾ ಅಂತಾನೆ ಹೇಳ್ಬಹುದು. ಸೊ ಈ ರೀತಿಯಾಗಿ ನೀವು ಕರೆ ಮಾಡಿ ಮಾತಾಡ್ಬೇಕು. ಹೆಣ್ಮಕ್ಳು ಕರೆ ಮಾಡಿರೋರೆಲ್ಲ ಗಂಡ್ಮಕ್ಳ ಬಗ್ಗೆ ವರ್ಣಿಸ್ಬೇಕು, ಗಂಡ್ಮಕ್ಳು ಕರೆ ಮಾಡಿ ಹೆಣ್ಣು ಮಕ್ಕಳ ಬಗ್ಗೆ ವರ್ಣಿಸುವಂತಹ ಹಾಡುಗಳನ್ನ ಹಾಡ್ಬೇಕು. ಸೊ ವರ್ಣಿಸುವಂತಹ ಹಾಡುಗಳು ಅಂದ್ರೆ ತುಂಬಾನೇ ಇದೆ ಅಂತಾನೆ ಹೇಳಬಹುದು. ಸೊ ಆ ರೀತಿಯಾಗಿ ನಮಗೆ ಇಷ್ಟವಾಗಿರೋ ಹಾಡನ್ನು ನಿಮಗೆ ಇಷ್ಟವಾಗಿರೋರಿಗೆ ಇವತ್ತು ಡೆಡಿಕೇಟ್ ಮಾಡಬಹುದಾಗಿದೆ. ಸೊ ಹಾಗೆ ಕರೆ ಮಾಡಬೇಕಾಗಿರೋ ಸಂಖ್ಯೆ 9686962799968 0926 2279 2 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆ ಮಾತಾಡಬಹುದು, ಹಾಗೆ ಹಾಡನ್ನು ಕೂಡ ಹಾಡಬಹುದಾಗಿದೆ. ಇವತ್ತಿನ ಫಸ್ಟ್ ಕಾಲರ್ ರೆಡಿ ಇದ್ದಾರೆ, ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ ಅಂತ ಕೇಳೋಣ. ಹಲೋ
11: ಮೇಡಮ್, ನಮಸ್ತೆ.
10: ನಮಸ್ತೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
11: ಆರಾಮಿದ್ದೀನಿ ಮೇಡಮ್.
10: ಓಕೆ, ತಿಂಡಿ ಆಯ್ತಾ ಸರ್? ಊಟ?
11: ಊಟ ಊಟ ಊಟ ಮೇಡಮ್.
10: ಏನು ಊಟ ಮಾಡಿದ್ರಿ?
11: ಮುದ್ದೆ ಅನ್ನ ಸಾರು.
10: ಓಕೆ, ಸೂಪರ್. ಸೋ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
11: ಗೊತ್ತಾಯ್ತು ಮೇಡಮ್, ಗೊತ್ತಾಯ್ತು. ನಾನು ರೆಡಿ ಇದ್ದೀನಿ.
10: ಓಕೆ.
11: ಅನುರಾಗ ಅರಳಿತು ಅನ್ನೋ ಒಂದು ಚಿತ್ರದ ರಾಜ್ಕುಮಾರ್ ಅವರು ಮಾಧವಿ ಅವರನ್ನ ವರ್ಣಿಸಿ ಹಾಡೋದು.
10: ಓಕೆ, ನೀವು ಯಾರನ್ನ ವರ್ಣಿಸೋದಕ್ಕೆ ಹಾಡ್ತಾ ಇದ್ದೀರಾ?
11: ನಮ್ಮ ಮನೆಯವ್ರೆ ಮೇಡಮ್.
10: ನಿಮ್ಮ ಮನೆಯವ್ರನ್ನ? ಓಕೆ, ಹಾಡಿ.
11: ಸ್ವಲ್ಪ ಅಲ್ಲೇ ನಾನು ರೂಮ್ ಅಲ್ಲಿ ಇದ್ದೀನಿ, ಅವ್ರ ಹಾಲಲ್ಲಿರೋ ನಿನಗೆ ಇದು ಹಾಡು ಅಂತ ಹೇಳಿದ್ ಮೇಡಮ್.
10: ಓಕೆ ಓಕೆ,
11: ಹೇಳ್ತೀನಿ ಮೇಡಮ್.

ನೀ ನಡೆದರೆ ಸೊಗಸು, ನೀ ನಿಂತರೆ ಸೊಗಸು, ನಕ್ಕರೆ ಸೊಗಸು, ಕೋಪದಿ ಸಿಡಿದರು ಸೊಗಸು.

0: ಬದಿ ಸಿಡಿದರು ಸೊಗಸು. ಇದೊಂದು
1: ಮೇಡಮ್ ಅವರಂತೂ ಇವತ್ತು ಫುಲ್ ಖುಷಿ ಆಗ್ತಾರೆ. ಓಕೆ ಸೂಪರ್ ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದಗಳು ಮೇಡಮ್, ತಮಗೂ ಕೂಡ
1: ಥ್ಯಾಂಕ್ ಯು. ಎಸ್, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಹಾಗೆ ಅವರ ವೈಫ್ಗೋಸ್ಕರ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಯಾರು ಎಲ್ಲಿಂದ ಕರೆ ಮಾಡ್ತಿದ್ದಾರೆ, ಯಾವ ಹಾಡನ್ನ ಹಾಡ್ತಾ ಇದಾರೆ ಅಂತ ಕೇಳೋಣ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಉಮಾ ಮ್ಯಾಮ್, ಹೇಗಿದ್ದೀರಾ?
2: ಆರಾಮಿದ್ದೀವಿ ಮೇಡಮ್,
1: ನಾವು ಕೂಡ ಆರಾಮಿದ್ದೀವಿ ಮ್ಯಾಮ್. ತಿಂಡಿ ಆಯ್ತು, ನಿಮ್ದಾಯ್ತಾ?
2: ಇಲ್ಲಮ್ಮ, ಆಗ್ಬೇಕು ಹಂಗೆ ಮಾತು.
1: ಸೂಪರ್, ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತಮ್ಮ, ಗೊತ್ತಾಯ್ತು.
1: ಯಾವ ಹಾಡನ್ನ ಹಾಡ್ತಾ ಇದೀರಾ?
2: ಬಹದ್ದೂರ್ ಗಂಡಿನ ತಗೊಂಡಿದ್ದೀನಿ. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿ ಚೆಂಡು, ಬಹದ್ದೂರ್ ಗಂಡು, ಬಹದ್ದೂರ್ ಗಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿಯಲ್ಲಿ ಬಹದ್ದೂರ್ ಗಂಡು. ಗೆಳೆಯರ ಪಾಲಿಗೆ ಆಟದ ಚೆಂಡು, ಪ್ರೇಮದ ಬೆರೆತರೆ ಹೂವಿನ ಚೆಂಡು. ಗೆಳೆಯರ ಪಾಲಿಗೆ ಆಟದ ಚೆಂಡು, ಪ್ರೇಮದ ಬೆರೆತರೆ ಹೂವಿನ ಚೆಂಡು. ವೈರಿಯ ಆಟಕ್ಕೆ ದೊರೆ ಊಟಕ್ಕೆ ಔಷಧಿ ಎರೆಯುವ ಪೀರಂಗಿ ಗಂಡು. ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಬಂಕಾಪುರದ ಬೆಂಕಿಯಲ್ಲಿ ಬಹದ್ದೂರ್ ಗಂಡು. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
1: ಎಸ್, ಉಮಾ ಅವರು ಕರೆ ಮಾಡಿದ್ರು, ಹಾಗೆ ಗಂಡು ಎಂದರೆ ಗಂಡು ಎನ್ನೋ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ
3: ಹಲೋ,
1: ನಮಸ್ತೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ ಮೇಡಮ್?
3: ಕೇಳಿಸ್ತಾ ಇದೆ.
1: ಓಕೆ, ತಿಂಡಿ ಆಯ್ತಾ ಮೀನಾ ಮೇಡಮ್?
3: ತಿಂಡಿ ಆಯ್ತು, ಉಪ್ಪಿಟ್ಟು.
1: ಉಪ್ಪಿಟ್ಟು, ಓಕೆ. ಬೆಂಗಳೂರು ಕಡೆ ವೆದರ್ ಹೇಗಿದೆ?
3: ಸ್ವಲ್ಪ ಕೂಲ್ ಕೂಲು, ಸ್ವಲ್ಪ ಬಿಸಿಲು, ಎರಡು ಮಿಕ್ಸ್ ಇದೆ.
1: ಮಳೆ ಬಿಸಿಲು ಎರಡು ಮಿಕ್ಸ್ ಇದೆಯಾ?
3: ಹಾ, ಮಳೆ.
1: ಓಕೆ ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ ಮ್ಯಾಮ್?
3: ಹಾ, ಗೊತ್ತಾಯ್ತು.
1: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ, ಯಾರಿಗೋಸ್ಕರ ಹಾಡ್ತಾ ಇದ್ದೀರಾ?
3: ಹೇಳ್ತೀನಿ. ಅಪರಂಜಿ

0: ಅಪರಂಜಿ ಚಿನ್ನವೋ ಚಿನ್ನವೋ ನನ್ನ ಮನೆಯ ದೇವರು.
1: ಓಕೆ ಸೂಪರ್. ಈ ರೀತಿ ಆಗಾಗ ಹಾಡ್ತಾ ಇದ್ರೆ ಕರ್ಕೊಂಡು ಹೋಗಿ ಚಿನ್ನಾನೇ ಕೊಡಿಸ್ತಾರೆ.
0: ಈಗಿನ ಕಾಲದ ರೇಟಿಗೆ
1: ನೀವು ಹಾಡ್ತಾ ಇರ್ಬೇಕು, ಇಂಪ್ರೆಸ್ ಮಾಡ್ತಾ ಇರ್ಬೇಕಪ್ಪ.
0: ಇಲ್ಲಪ್ಪ, ಅವರೇ ಚಿನ್ನ ಸಾಕು.
1: ಸೂಪರ್ ಸೂಪರ್, ಧನ್ಯವಾದಗಳು ಮೀನಾ ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಮೀನಾ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಇವ್ರನ್ನ ಮಾತಾಡ್ಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ರಕ್ಷಿತಾ.
1: ಶುಭ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ?
1: ನಾನ್ ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ ಮ್ಯಾಮ್?
2: ತಿಂಡಿ ಆಯ್ತು.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ವಾ? ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ನಾನೀನ ಮರೆಯಲಾರೆ ಇದೆಯಲ್ಲ, ಎಲ್ಲೆಲ್ಲೂ ನೋಡೋದು.
1: ಓಕೆ ಓಕೆ, ಹಾಡಿ.

0: ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್
1: ಯು. ಎಸ್, ಶುಭಾ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೇನೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಾ?
2: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ ಮೇಡಮ್?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಸರ್?
2: ಖಂಡಿತ ಮೇಡಮ್, ಗೊತ್ತಾಗಿದೆ ಮೇಡಮ್.
1: ಯಾರಿಗೋಸ್ಕರ ಹಾಡ್ತಿದ್ದೀರಾ, ಯಾವ ಹಾಡನ್ನ ಹಾಡ್ತಿದ್ದೀರಾ?
2: ಇವತ್ತು ನಮ್ಮ ಶ್ರೀಮತಿ ಅವರ ಲೈನ್ ಇಟ್ಕೊಟ್ಟಿದ್ದ, ಅವ್ರಿಗೋಸ್ಕರನೇ ಈ ಗೀತೆ ಹಾಡ್ಬಿಡ್ತೀನಿ ಮೇಡಮ್.
1: ಓಕೆ, ಹಾಡಿ ಸರ್.
2: ಜೂಟ್ ಚಿತ್ರದ ಕೆ ಎಸ್ ಚಿತ್ರವ ಮತ್ತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದೆ ತಗೊಂಡಿದ್ದೀನಿ.
1: ಓಕೆ.
2: ನೀನು ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು, ಸುಮ್ನೆ ತಮಾಷೆಗೆ ಉಯಿಸ್ಕೋ, ಜಸ್ಟ್ ಥಿಂಕ್ ಕಲ್ಪಿಸ್ಕೋ. ಆ ತಾರೆ ತುಂಬಾನೇ ದೂರ, ನೀನೆ ಆ ತಾರೆ ಆದ್ರೆ, ಆ ಹೂವು ತುಂಬಾನೇ ಮೃದು, ನೀನೆ ಆ ಹೂವು ಆದ್ರೆ, ಎಟಕದ ತಾರೆ ನಲಗದ ಹೂವು ನೀನ್ ಆಗ್ತೀಯಾ? ಓ ರಿಯಾಲಿಟಿ ಇಮ್ಯಾಜಿನೇಷನ್, ರೈಟ್ ರೈಟ್ ಜೂಟ್ ಜೂಟ್. ನೀನು ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು, ಆಶ್ಚರ್ಯವೇನು ಆಶ್ಚರ್ಯವೇನು, ಆಗಬಾರದೇನು, ಪ್ರೀತಿ ಶುರುವಾಗಬಹುದು, ಕನಸೇ ನಿಜವಾಗಬಹುದು.

ಒಂದು ಗಳಿಗೆ ಒಂದು ಭೇಟಿ, ಒಂದು ನೋಟ, ಒಂದು ಮಾತು ಸಾಕು ಸಾಕು ಕಣೇ, ಸಾಕು ಸಾಕು ಕಣೇ. ನೀನು ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು. ಕನ್ನೆರಡು ನಕ್ಷತ್ರ ಮೂಗೊಂದು ಸಂಪಿಗೆವು,

0: ಎಲ್ಲವೇನು ಸಾರಿ ತಪ್ಪಾಯಿತೇನು ಹೊಸದಾಗಿ ಹೊಗಳೋಕೆ ಹೊಸದಾಗಿ ಹೊಗಳೋಕೆ ಹೆಣ್ಣು ಇರದ ಲೋಕ ಉಂಟು ಬೆನ್ನು ಬಿಡದ ಪ್ರೀತಿಯುಂಟು ಬೇಕು ಬೇಕು ಕಣೆ ಹೆಣ್ಣು ಬೇಕು ಬೇಕು ಕಣೆ.
1: ಓಕೆ ವಿತ್ ಡೈಲಾಗ್ ಕೂಡ ಹೇಳ್ಬಿಟ್ರಿ ಸಾಂಗ್ ಜೊತೆಗೆ
2: ಸರ್. ಇದು ಅದ್ಭುತವಾದ ಒಂದು ಸಾಹಿತ್ಯ ಮತ್ತೆ ಸಂಗೀತ ಕೂಡ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವ್ರ ಧ್ವನಿಲಿ ಕೇಳ್ಬೇಕು ಮೇಡಮ್. ಇನ್ನ ಮತ್ತಷ್ಟೇ ಕೇಳ್ಬೇಕು ಅನ್ನೋ ಉತ್ಸಾಹ ಬರುತ್ತೆ ಮೇಡಮ್.
1: ಎಸ್ ಖಂಡಿತವಾಗ್ಲು ಹೌದು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.
1: ಎಸ್ ಸುಬ್ರಹ್ಮಣ್ಯ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೀಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
3: ಮೇಡಮ್.
1: ನಮಸ್ತೆ.
3: ನವಾದ್ರಿ ಮೇಡಮ್, ವಿಜಯಪುರದಿಂದ.
1: ಗೊತ್ತಾಯ್ತ್ರಿ, ನವಾಜ್ ಸರ್ ಹೆಂಗಿದ್ದೀರಿ?
3: ಆರಾಮದೇರಿ ಮೇಡಮ್, ನೀವು ಆರಾಮದ್ರಿ ಮೇಡಮ್?
1: ನಾವು ಆರಾಮಿದೀವ್ರಿ.
3: ನಾಷ್ಟ ಏನ್ ಮಾಡಿ ಬಂದ್ರಿ ಇವತ್ತ?
1: ನಾಷ್ಟ ಇವತ್ತು ನಮ್ದು ಟೊಮ್ಯಾಟೊ ಬಾತ್ರಿ. ನಿಮ್ದೇನಾಯ್ತ್ರಿ?
3: ನಮ್ದು ಏನ್ ಮೊಹರಂ ಚಾಲು ರೀ ಮೇಡಮ್, ಚೊಂಗೇರಿ ನಮ್ಮಲ್ಲಿ ಬರೀರಿ.
1: ಓಕೆ ಓಕೆ.
3: ಹಾ ಚೊಂಗೆ ಅಲ್ರಿ, ಮೊಹರಂ ಹಬ್ಬ ಇರ್ತದಲ್ರಿ ಮೇಡಮ್, ಅದಕ್ಕ ಒಂದ್ ಐದಾರು ದಿನ ಒಟ್ಟ ಚೊಂಗೆ ಹೋಳಿಗಿ ಹುಗ್ಗಿ ಇವೇರಿ.
1: ಓ ಸೂಪರ್ ರೀ, ನಾಳೆ ಅಲ್ಲೇನ್ರಿ ಹಬ್ಬ?
3: ಹೌನ್ರಿ ಮೇಡಮ್, ನಾಳೆ ಹೋತಾರ್ರಿ ಒಳಗಿರಿ ದೇವ್ರಿ.
1: ಹ್ಮ್ ಬಾರಿ ಜೋರ್ ಐತೇನ್ರಿ?
3: ಮೂರ್ ದಿನ ಆಯ್ತ್ರಿ ಮೇಡಮ್, ಒಟ್ಟು 10 ದಿನ ಇರ್ತದ್ರಿ ಅದು.
1: ಹ್ಮ್
3: ನಾಳೆ ಮುಗಿತಾರ, ನಾಳೆ ಫೈನಲ್ ರೀ ಮೇಡಮ್, ಲಾಸ್ಟ್ ರೀ ನಾಳೆ.
1: ಬಾರಿ ಜೋರ್ ಇತ್ತು ಊಟ ಹಂಗಿದ್ರೆ?
3: ಹಾ ಜೋರ್ ರೀ ಮೇಡಮ್, ಎಕ್ಸಾಮ್ ಜೋರ್ ರೀ.
1: ಓಕೆ ಸೂಪರ್ ರೀ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲೇನ್ರಿ?
3: ಹಾ ಗುರ್ತಾಗಿದ್ರೆ ಮೇಡಮ್, ಕೇಳಕತ್ತಿದ್ರೆ ಹಂಗೆ ಹಂಗೆ ಕರೆ ಮಾಡ್ದಾಗ ಕರೆ ಕನೆಕ್ಟ್ ಆಯ್ತ್ರಿ. ನಾನ್ ಒಂದ್ ಹಾಡ್ತೀನಿ ನೋಡ್ರಿ ಮೇಡಮ್.
1: ಓಕೆ ಹಾಡ್ರಿ.
3: ನಿನ್ನ ಕಣ್ಣ ನೋಟದಲ್ಲಿ ನೂರು ಆಸೆ ಕಂಡೆನು, ನಿನ್ನ ತುಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆ.

ಆಚೆ ಓಡಿತು ನಿನ್ನ ನಾಟ್ಯ ಕಂಡು ನವಿಲು ಕುಣಿಯದಾಯಿತು ಚಲುವಿನ ರಸಿ ನನ್ನ ಮನವ.

0: ನಿನ್ನ ತುಟಿಯ ನಗುವಿನಲ್ಲಿ ನನ್ನೆ ಮರೆತು ಹೋದೆನು. ಧನ್ಯವಾದ ರೋಡಬ್ರೆ.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಧನ್ಯವಾದ, ನಮಸ್ತೆ.
1: ಥ್ಯಾಂಕ್ ಯು. ಡಾಬಾಸ್ ಅವರು ಕರೆ ಮಾಡಿದ್ರು ಬಿಜಾಪುರದಿಂದ. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತಾಡಿಸೋಣ. ಹಲೋ ಹಲೋ
2: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗ ಮಾತಾಡ್ತಾ ಇದ್ದೀನಿ.
1: ನಮಸ್ತೆ ಬ್ರಹ್ಮಾನಂದ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದೆ ಮೇಡಮ್, ತಾವ್ ಹೇಗಿದ್ದೀರಾ?
1: ನಾವು ಕೂಡ ಚೆನ್ನಾಗಿದ್ದೀವಿ ಸರ್.
2: ಮೇಡಮ್, ಇವತ್ತು ಒಳ್ಳೆ ಟಾಪಿಕ್ ತಂದಿದ್ದೀರಾ. ತಿಂಡಿ ಆಯ್ತಾ?
1: ತಿಂಡಿ ಆಯ್ತು ಸರ್. ನಿಮ್ದು ಆಯ್ತಾ?
2: ನಮ್ದು ಆಯ್ತು ಮೇಡಮ್, ಇವತ್ತು ಉಪ್ಪಿಟ್ಟು.
1: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಂತ ಅಂದ್ರಿ, ಹಾಗೆ ಯಾರನ್ನ ವರ್ಣಿಸೋದಕ್ಕೆ ಹಾಡ್ತಿದ್ರ? ನಿಮಗೆ ಅಭಿಮಾನಿಗಳು ಜಾಸ್ತಿ ಅಲ್ಲ ಸರ್?
2: ಹೌದು ಮೇಡಮ್, ನನ್ನ ಪ್ರೀತಿಸುವ ಪ್ರೇಯಸಿಗಳಿಗೆ, ನನ್ನ ಮಡದಿಗೆ, ಮತ್ತೆ ನನ್ನನ್ನು ಯಾರು ಇಷ್ಟ ಪಡ್ತಾರ ಅವರಿಗೆ ಒಂದು ಹಾಡ್ತಾ ಇದ್ದೀನಿ. ಯಾಕಂದ್ರೆ ಜೆಂಟ್ಸ್ ಲೇಡೀಸ್ ಗೆ ಹಾಡ್ಬೇಕು ಅವಾಗ್ಲೇ ಚಂದ.
1: ಓಕೆ,
2: ಹಾಗಾಗಿ ಹೊಸ ಬೆಳಕು ಪಿಕ್ಚರ್ ಇಂದ ಹಾಡ್ತಾ ಇದ್ದೀನಿ, ರಾಜ್ಕುಮಾರ್ ಅವರು ಹಾಡಿರೋದು.
1: ಓಕೆ.
2: ಚೆಲುವೆಗೆ ನಿನ್ನ ನೋಡಲು ಮಾತುಗಳು ಬರದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಗೆ ನಿನ್ನ ನೋಡಲು ನೀ ನಗುತ್ತಿರೆ ಹೂವು ಅರಳುವುದು, ನೀ ನಡೆದರೆ ಲತೆಯು ಬಳಕುವುದು. ಪನಿ ಸರಿ ಸನಿಮ ಪ ನಿ ಸನಿದ ದಪ ಗಾಮ ಪ ಗಮ ಪಸ, ನೀ ನಗುತ್ತಿರೆ ಹೂವು ಅರಳುವುದು, ನೀ ನಡೆದರೆ ಲತೆಯು ಬಳಕುವುದು. ಪ್ರೇಮ ಗೀತೆ ಹಾಡಿದಾಗ, ಪ್ರೇಮ ಗೀತೆ ಹಾಡಿದಾಗ ಕೋಗಿಲೆ ಕೂಡ ನಾಚುವುದು. ಚೆಲುವೆಗೆ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತಾ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಗೆ ನಿನ್ನ ನೋಡಲು. ನನ್ನ ಪೇರ ಇದೆ, ಸಾಕು ಮೇಡಮ್.
1: ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು.
1: ಥ್ಯಾಂಕ್ ಯು. ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
3: ನಮಸ್ತೆ ಮೇಡಮ್.
1: ನಮಸ್ತೆ ಪ್ರೇಮ ಮ್ಯಾಮ್, ಹೇಗಿದ್ದೀರಾ?
3: ಚೆನ್ನಾಗಿದ್ದೀನಿ ಮೇಡಮ್.
1: ಓಕೆ, ತಿಂಡಿ ಆಯ್ತಾ ಮ್ಯಾಮ್?
3: ತಿಂಡಿ ಆಯ್ತು ಮೇಡಮ್, ಬಿಸಿಬೇಳೆ ಬಾತು.
1: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಗೊತ್ತಾಗಿದೆ ಮೇಡಮ್.
1: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಮ್ಯಾಮ್?
3: ಕಡಲ ದಾಟಿ ಬಂದ ಹಾಡ್ತಾ ಇದ್ದೀನಿ ಮೇಡಮ್.
1: ಓಕೆ, ಹಾಡಿ.
3: ಕಡಲ ದಾಟಿ ಬಂದ ಕುದುರೆ ಏರಿ

ಜೇನಂತ ಮಾತಾಡು ನೋವಾದರೂ, ಬಿಡು ಬಿಡು ಬಿಡು ಬಿಡು ಈ ಬೇಸರ, ಬಾಂಧವ್ಯ ಸೋಪಾನ.

0: ಕಡಲ ದಾಟಿ ಬಂದ, ಕುದುರೆ ಏರಿ ಬಂದ, ನಿನ್ನ ಹೃದಯದ ಚೋರ ಚೆಲುವ ರಾಜಕುಮಾರ. ಇಷ್ಟ ಆದಗಳು.
1: ಓಕೆ ಪ್ರೇಮ ಮ್ಯಾಮ್, ತುಂಬಾ ಚೆನ್ನಾಗಿ ಹಾಡಿದ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ ಮೇಡಮ್.
1: ಥ್ಯಾಂಕ್ ಯು. ಎಸ್, ಪ್ರೇಮ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ನ ತಗೊಳ್ಳುವಂತಹ ಸಮಯ ಆಗ್ತಾ ಇದೆ. ಸೊ ಬ್ರೇಕ್ ನ ತಗೊಂಡು ಮತ್ತೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಟೇಕ್ ಅ ಶಾರ್ಟ್ ಬ್ರೇಕ್. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಿನ್ನೆ ನಾನು ನನ್ನ ಸೋದರಳಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
1: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಇವತ್ತು ನಾನು ತಂದಂತಹ ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ವರ್ಣಿಸೋ ಹಾಡನ್ನ ಹಾಡಬೇಕು, ಹಾಗೆ ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ವರ್ಣಿಸುವಂತಹ ಹಾಡನ್ನ ಹಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರು. ಹಾಗಿದ್ರೆ ಈ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಇನ್ನಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ, ಅವರೆಲ್ಲರನ್ನ ಮಾತಾಡಿಸೋಣ, ಅವರ ಹಾಡುಗಳನ್ನ ಕೂಡ ಕೇಳೋಣ. ಹಲೋ, ಹಲೋ.
8: ಓ, ಸಿಕ್ತು ನಮಗೆ.
1: ಹಾ, ನಿಮಗೆ ಸಿಕ್ತು. ಓಕೆ, ವೇದಾ ಮ್ಯಾಮ್ ಹೇಗಿದ್ದೀರಾ? ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
8: ಗೊತ್ತಾಯ್ತು, ಗೊತ್ತಾಯ್ತು. ಮಹಿಳೆಯರು ಪುರುಷರನ್ನು ವರ್ಣಿಸುವ, ಪುರುಷರು ಮಹಿಳೆಯರನ್ನು ವರ್ಣಿಸುವ ಹಾಡುಗಳು.
1: ಯಾಕೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಮ್ಯಾಮ್ ನೀವು ಮಾತನಾಡ್ತಿರೋದು.
8: ಅಲ್ಲ, ಮಹಿಳೆಯರು ಪುರುಷರನ್ನು ವರ್ಣಿಸುವ, ಪುರುಷರು ಮಹಿಳೆಯರನ್ನು ವರ್ಣಿಸುವ ಚಿತ್ರಗೀತೆ.
1: ಹೌದು ಹೌದು.
8: ಎಷ್ಟು ಒಂದೇ ಸ್ಪೆಷಲ್ ತರ್ತೀರಿ ಅಲ್ಲ?
1: ಏನು
8: ಒಂದೇ ಸ್ಪೆಷಲ್ ತರ್ತೀರಿ?
1: ಹೌದು ಹೌದು, ತರ್ಬೇಕಲ್ಲ ಮತ್ತೆ ಸ್ಪೆಷಲ್. ಹೌದು. ಓಕೆ, ಯಾವ ಹಾಡನ್ನ ಹಾಡ್ತಾ ಇದೀರಾ?
8: ಮಸಣದ ಹೂವಿಂದ.
1: ಓಕೆ.
8: ಓ ಗುಣವಂತ, ಓ ಗುಣವಂತ, ನಿನ್ನ
9: ಋಣಗಾನ ಮಾಡಲು ಪದದ

0: பாடல் பதகளே சீகூத்தில்லா, பதகளே சீகூத்தில்லா.
1: தன்யவாதங்கள். ಓಕೆ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಸವೇದ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ನಮಸ್ಕಾರ ಮೇಡಮ್ ಅವ್ರ.
1: ನಮಸ್ಕಾರ ರೀ ರಮೇಶ್ ಸರ್, ಹೇಗಿದ್ದೀರಿ?
2: ಆರಾಮದೇವ್ರಿ ಮೇಡಮ್, ನೀವು?

0: ಒಡಬಂದ ಬಾನ ಚಂದಿರ ಅಂದ ಚಂದವೋ ನಿನೇ ಚಂದವೋ ಚಂದ ಅಂದ ಅಂದ ಚಂದ ಚಂದುಳ್ಳೆ ಚೆಲುವೆ ಬಾಬಾರೆ ಒಲವೇ ಚಂದಕ್ಕಿಂತ ಚಂದ ನೀನೆ ಸುಂದರ ನಿನ್ನ ನೋಡ ಬಂದ ಬಾನ ಚಂದಿರ. ಧನ್ಯವಾದಗಳು ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು. ಎಸ್ ಸರ್, ರಮೇಶ್ ಅವರು ಕರೆ ಮಾಡಿದ್ರು, ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಕಲ್ಪನಾ ಮ್ಯಾಮ್, ದಯವಿಟ್ಟು ರೇಡಿಯೋ ಆಫ್ ಮಾಡ್ಕೊಂಡು ಮಾತಾಡಿ.
2: ಇಲ್ಲ ಇಲ್ಲ ಮೇಡಮ್, ಬಂದೆ ಬಂದೆ. ತಿಂಡಿ ಆಯ್ತಾ ಮೇಡಮ್?
1: ತಿಂಡಿ ಆಯ್ತು. ಆಫ್ ಮಾಡಿದ್ರ? ತಿಂಡಿ ಏನ್ ತಿಂಡಿ ತಿಂದ್ರಿ ಮ್ಯಾಮ್?
2: ತಿಂಡಿ ರೊಟ್ಟಿ ಗಡ್ಸಪ್ಪು ಬದನೆಕಾಯಿ ಚಟ್ನಿ.
1: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ
2: ಅಲ್ವಾ? ಅದಕ್ಕೆ ಬೆಸ್ಟ್ ಸಲ ಕಾಲ್ ಮಾಡಿದೆ ಫಸ್ಟ್ ಇಂದ. ನಮ್ಮ ಮನೆಯವ್ರು ಇದ್ದಾಗ ನಮ್ಮ ಮನೆಯವ್ರಿಗೆ ವರ್ಣಿಸಿ ಆಡೋಣ ಅಂತ.
1: ಮಿಸ್ ಆಗ್ಬಿಡ್ತಾ?
2: ಡ್ಯೂಟಿಗೆ ಹೋಗಿ ಬಿಡ್ರು.
1: ಓಕೆ, ಪರವಾಗಿಲ್ಲ. ಕೇಳಿಸ್ಕೊಳಕ್ ಹೇಳಿದೀರಾ?
2: ನಾ ಇಲ್ಲ ಮೇಡಮ್, ಅವರು ಟ್ರಾಫಿಕ್ ಅಲ್ಲಿ ಇರ್ತಾರೆ, ಇಲ್ಲ ಅಂದ್ರೆ.
1: ಓಕೆ, ಇವಾಗ ಹಾಡಿ ಮತ್ತೆ ಅವ್ರು ಬಂದಾಗ ಡೈರೆಕ್ಟ್ ಆಗಿ ಇನ್ನೊಂದ್ಸರ್ತಿ ಹಾಡ್ಬಿಡಿ.
2: ಅಷ್ಟೇ ಅಷ್ಟೇ ಮೇಡಮ್. ಜನ್ಮದ ಜೋಡಿಯಿಂದ ಮೇಡಮ್. ಇವನ್ಯಾರಮ್ಮ

0: ರೂಪ ಕಣ್ಣಿಂದ್ಲೇ ಸೆಳೆದುಕೊಂಡ ಆಹಾ, ಇವನ್ಯಾರ ಮಗನೋ ಹಿಂಗವನಲ್ಲ, ಮನಸ್ಸಲ್ಲಿ ಇವನಿಂದ ಗಿರ್ಗಟ್ಲೆ ಹಾಡ್ತಾರೆ, ಎದೆಯಲ್ಲಿ ಇವಳಿಂದ ಗೊತ್ತಿಲ್ಲ ಮೇಡಮ್. ಅಲ್ಲಿ
1: ಓಕೆ, ಸೊ ಎರಡು ರೀತಿ ಹಾಡ್ಬಿಟ್ರ ನೀವೇನೆ?
0: ಏನ್ ಮೇಡಮ್?
1: ಏನೋ ಹೆಣ್ಣನ್ನು ವರ್ಣಿಸೋ ಹಾಡು, ಗಂಡನ್ನು ವರ್ಣಿಸೋ ಹಾಡು, ಎರಡು ನೀವೇ ಹಾಡ್ಬಿಟ್ರ. ಗಂಡ್ ಮಕ್ಳು ನೀವೇ ವರ್ಣಿಸ್ಬಿಟ್ರ, ಹೆಣ್ ಮಕ್ಳು ನೀವೇ ವರ್ಣಿಸ್ಬಿಟ್ರ. ಓಕೆ, ಧನ್ಯವಾದಗಳು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಎಸ್, ಕಲ್ಪನಾ ಅವರು ಶಿವಮೊಗ್ಗದಿಂದ ಕರೆ ಮಾಡಿದ್ರು. ಹಾಗೆಯೇ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ ಹಲೋ. ಓಕೆ, ಕರೆ ಕಟ್ ಆಗಿದೆ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಡಬಹುದು. ಕರೆ ಮಾಡಬೇಕಾದ್ರೂ ಸಾಕೆ 9686962799869862627 ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನೆಚ್ಚಿನವರಿಗಾಗಿ ಹಾಡನ್ನು ಹಾಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡಿಸೋಣ. ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ
1: ಲಕ್ಷ್ಮಿ ಅಮ್ಮ, ಹೇಗಿದ್ದೀರಾ?
2: ಸ್ವಲ್ಪ ಪ್ರಾಬ್ಲಮ್ ಇದೀನಿ ಕಣಪ್ಪ, ಆರಾಮಿದ್ದೀನಿ ಈಗ ಸದ್ಯಕ್ಕೆ. ನಾವು ಹೇಳ್ತಾ ಕೂತ್ರೆ ಮುಗಿಯಲ್ಲ ಅದಕ್ಕೆ.
1: ಓಕೆ, ಸೊ ಹಾಗೆ ತಿಂಡಿ ಆಯ್ತಾ?
2: ತಿಂಡಿ ಆಯ್ತಮ್ಮ, ಬಹಳ ದಿನಗಳ ನಂತರ ಮಾಡ್ತಾ.
1: ಹೌದು, ತುಂಬಾ ದಿನಗಳ ನಂತರ ಮಾಡ್ತಾ ಇದ್ದೀರಾ. ನಿಮ್ಮ ಧ್ವನಿಯನ್ನ ಕೇಳ್ತಾ
2: ಇದ್ದೀರಾ. ಮಾಡ್ದೆ, ನನ್ ಕರೆ ಸಿಕ್ಕಿದ್ರೆ ಅಷ್ಟೇ.
1: ಓಕೆ,
2: ಅದು ಬಹಳ ದಿನ ಆಗುತ್ತೆ.
1: ಹೌದು ಹೌದು. ಸೊ ಹಾಗೆ ಈಗ ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಹೇಳ್ತೀನಿ.
1: ಓಕೆ.

ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ, ನಾ ಚುಂಬಿಸಿ ಕಳಿಸಿರುವೆ, ನಾ ಮೆಚ್ಚಿದರುವನಿಗೆ ಕಾಣಿಕೆ ತಂದಿರುವೆ. ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ, ನಾ ಚುಂಬಿಸಿ ಕಳಿಸಿರುವೆ. ಪದಗಳು ತುಂಬಿದ ಕವನವಿದಲ್ಲ, ಹೃದಯವೇ ಅಡಗಿದೆ ಇದರಲ್ಲಿ. ಪದಗಳು ತುಂಬಿದ ಕವನವಿದಲ್ಲ, ಅಡಗಿದೆ ಇದರಲ್ಲಿ. ಅದರ ಒಡೆತನ ನಿನಗೆ ಎಲ್ಲ ಕೋಮಲಯ ಕೆರವಿ.

0: ಅವಕಾಶ ಕೊಟ್ಟಿದ್ದಕ್ಕೆ
1: ಧನ್ಯವಾದಗಳು ಲಕ್ಷ್ಮಿ ಅಮ್ಮ, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಥ್ಯಾಂಕ್ ಯು ಮಾ.
1: ಥ್ಯಾಂಕ್ ಯು. ಲಕ್ಷ್ಮಿ ಪ್ರಭಾಕರ್ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ, ಹೆಲೋ. ಓಕೆ, ಕರೆ ಕಟ್ ಆಗಿದೆ, ಬಹುಶಃ ನೆಟ್ವರ್ಕ್ ಇಶ್ಯೂಸಿಂದ ಇರ್ಬೋದು. ದಯವಿಟ್ಟು ಕರೆ ಮಾಡುವಾಗ ನೆಟ್ವರ್ಕ್ ಸರಿಯಾಗಿ ಸಿಗುವಂತಹ ಸ್ಥಳಕ್ಕೆ ಬಂದು ಕರೆ ಮಾಡಿ ಅಂತ ಹೇಳ್ತಾ. ಸೊ ಎಷ್ಟೊಂದೆಲ್ಲ ಹಾಡುಗಳಿದೆ ಅಲ್ವಾ, ವರ್ಣಿಸುವಂತಹ ಹಾಡುಗಳು ಅಂದಾಗ ತುಂಬಾ ಹಾಡುಗಳಿದೆ. ಸೊ ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ಚೆನ್ನಾಗಿ ಹಾಡ್ತಾ ಇದ್ದೀರಾ, ಹಾಗೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
2: ನಮಸ್ತೆ.
1: ನಮಸ್ತೆ ರಾಜು ಸರ್.
2: ಮತ್ತೆ ಹೇಗಿದ್ದೀರಿ?
1: ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಾ?
2: ನಾವು ಆರಾಮಿದ್ದೀವಿ. ಏನ್ ತಿಂಡಿ ತಿಂದ್ರಿ?
1: ತಿಂಡಿ ಇವತ್ತು ಟೊಮ್ಯಾಟೊ ಬಾತ್ ಸರ್.
2: ಟೊಮ್ಯಾಟೊ ಬಾತ್?
1: ಹೌದು.
2: ಹಾಗೆ ಈಗ ನಮ್ಮಗೆ ಏನ್ ಹೇಳ್ತಿದ್ದೀರಾ
1: ಇವತ್ತಿನ ಟಾಪಿಕ್? ಹೊಗಳಬೇಕು ಹೆಣ್ಣು ಮಕ್ಕಳನ್ನ. ಹೊಗಳಬೇಕು ಸರ್
2: ಹೆಣ್ಣು ಮಕ್ಕಳನ್ನ. ಹೊಗಳಬೇಕು.
1: ಹೌದು.
2: ಅರ್ಪಣೆ ನಿನಗೆ ಅರ್ಪಣೆ ಈ ಬಾಳಾರಾಧನೆ, ಅರ್ಪಣೆ ನಿನಗೆ ಅರ್ಪಣೆ. ಸಾಕಾ?
1: ಓಕೆ ಸರ್, ಧನ್ಯವಾದಗಳು.
2: ಧನ್ಯವಾದ.
1: ರಾಜು ಅವರು ಕರೆ ಮಾಡಿದ್ರು, ಅರ್ಪಣೆ ನಿನಗೆ ಅರ್ಪಣೆ ಅಂತಾನೆ ಒಂದೇ ಲೈನಲ್ಲಿ ಮುಗಿಸ್ಬಿಟ್ರು ಹಾಡನ್ನ. ಸೊ ಅದೇ ರೀತಿಯಾಗಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಡಬಹುದಾಗಿದೆ. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ಹಲೋ.
3: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ನಾಗರತ್ನ ಮ್ಯಾಮ್, ಹೇಗಿದ್ದೀರಾ?
3: ಆರಾಮಿದ್ದೀನಿ.
1: ಓಕೆ ಮ್ಯಾಮ್, ತಿಂಡಿ ಆಯ್ತಾ?
3: ಇಲ್ಲ, ಇನ್ನು ಪೂಜೆ ಮಾಡ್ತಾ ಇದ್ದೆ.
1: ತಿಂಡಿ ಮಾಡ್ತಾ ಇದ್ದೀರಾ? ಓಕೆ. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
3: ಹಾ ಗೊತ್ತಾಗಿದೆ, ಹೇಳ್ತೀನಿ.

0: ಏನು ಥ್ಯಾಂಕ್ ಯು ಮೇಡಮ್.
1: ಓಕೆ, ಧನ್ಯವಾದಗಳು ಮ್ಯಾಮ್, ಚೆನ್ನಾಗಿ ಹಾಡನ್ನು ಹಾಡಿದ್ರಿ.
0: ಥ್ಯಾಂಕ್ ಯು.
1: ಎಸ್, ನಾಗರತ್ನ ಅವರು ಕರೆ ಮಾಡಿದ್ರು, ಹಾಗೆ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡಿಸೋಣ. ಹಲೋ ಹಲೋ
2: ಹಲೋ, ನಮಸ್ತೆ.
1: ನಮಸ್ತೆ ಬೀನಾ ಮ್ಯಾಮ್,
2: ಹೇಗಿದ್ದೀರಾ? ಒಂದು ಸ್ಪೆಷಲ್ ತಂದ್ಬಿಟ್ಟಿದ್ದೀರಾ ಇವತ್ತು?
1: ಹೌದು. ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಬೀನಾ ಮ್ಯಾಮ್?
2: ಇದು ಇದರದಪ್ಪ ಒಂದು ಹಳೆ ಫಿಲಂ ಅಂದ್ರೆ ಮಸಾಲೆ ಚಿತ್ರದ್ದು.
1: ಓಕೆ.

ನಾಚಿದೆ ನುಡಿಯೇ ನುಡಿಯೇ ನಾಲಿಗೆ ನಾಚಿದೆ ನಾಚಿದೆ ಬಗೆ ಬಗೆ ಭಾವ ಮೂಡಿದೆ ಮೂಡಿದೆ ಮನವು ನಿನ್ನನೆ ಹೊಗಳಿದೆ ಹೊಗಳಿದೆ ಓ ಗುಣವಂತ ಓ

0: ಸಿಗುತ್ತಿಲ್ಲ. ಧನ್ಯವಾದಗಳು.
1: ಧನ್ಯವಾದಗಳು ಬೀನಾ ಮ್ಯಾಮ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ.
0: ಇದು ಫೋಲಂನಲ್ಲಿ ಯಾರಪ್ಪ ಜಯ ಜಗದೀಶ್ ಅವರ ಪತ್ನಿ ಆಗಿದ್ದಾರಲ್ಲ ಈಗ,
1: ಹೌದು,
0: ಅವರು ಅಂಬರೀಶ್ ಅವರ ಬಗ್ಗೆ ಹೇಳಿದ ಹಾಡಿದು.
1: ಓಕೆ ಓಕೆ
0: ಓಕೆ, ಥ್ಯಾಂಕ್ ಯು
1: ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ಕರೆ ಮಾಡಿದ್ದಕ್ಕೆ. ಬೀನಾ ವಸಂತ್ ಅವರು ವಸಂತರಾವ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ
2: ಹಲೋ
1: ನಮಸ್ತೆ.
2: ಸ್ಮೈಲಿಂಗ್ ಶ್ವೇತಾ?
1: ಸ್ಮೈಲಿಂಗ್ ಶ್ವೇತಾ ಅಲ್ಲ,
2: ಹೇಳ್ತೀನಿ ನಮ್ಮ ಮಹಾಲಕ್ಷ್ಮಿ.
1: ಮಹಾಲಕ್ಷ್ಮಿ ಅವರು ಅಲ್ಲ, ರಕ್ಷಿತಾ ಹೊಳ್ಳ ಮಾತಾಡ್ತಿರೋದು.
2: ಅದೇ ರಕ್ಷಿತಾ ಹೊಳ್ಳನೆ ನಾನು ಮಹಾಲಕ್ಷ್ಮಿ ಅನ್ನೋದು.

0: ಓಕೆ, ನನ್ನ ನೇಮ್ ನೇ ಚೇಂಜ್ ಮಾಡ್ಬಿಟ್ಟಿದ್ದೀರಾ?
1: ಆ
0: ನನ್ನ ನೇಮ್ ಅನ್ನ ಚೇಂಜ್ ಮಾಡ್ಬಿಟ್ಟಿದ್ದೀರಾ ಮ್ಯಾಮ್?
1: ಇಲ್ಲ, ನಾನು ನಿಮ್ಮನ್ನ ಅವತ್ತು ಹಿಂಗೆ ಅಂದಿದ್ದಕ್ಕೆ ನೀವೇ ಖುಷಿ ಪಟ್ರಿ. ನೀವೊಬ್ರೆ ನನ್ಗೆ ಮಹಾಲಕ್ಷ್ಮಿ, ನಿಮ್ದು ನಂದು ಒಂದೇ ವಯಸ್ಸು ಇರೋದು ಅಂತ ಹೇಳಿದ್ರಿ.
0: ಓಕೆ, ನೀವೇನು ಕನ್ಫ್ಯೂಸ್ ಆಗಿರ್ಬೇಕು. ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾಡಿಲ್ಲ, ಹೊಗಳ ಹಾಡು.
0: ಓಕೆ, ಹಾಡಿ ಹೊಗಳೋ ಹಾಡು, ಗಂಡು ಮಕ್ಕಳನ್ನ ವರ್ಣಿಸುವಂತಹ ಹಾಡು.
1: ಇವರು ಮೈಸೂರು ಮಲ್ಲಿಗೆ ಅನಂತ ಸ್ವಾಮಿ ಇವ್ರ ಹಾಡು.
0: ಹಾಡಿ ಮ್ಯಾಮ್.
1: ಇವಳು

ಇವಳು ಏತಕೋ ಬಂದು ನನ್ನ ಸೆಳೆದಳು, ಇವಳು ಯಾರು ಬಲ್ಲೆಯೇನು, ಇವಳ

ಇವಳು ಅಡಿಯ ನೆತ್ತ ಕಡೆ ಹೆಚ್ಚೆ ಹೆಚ್ಚೆಗೂ ಆ ಇವಳು ಅಡಿಯ ನೆತ್ತ ಕಡೆ

0: ಕೋ ಬಂದುದನ್ನ ತಿಳಿದಳು. ತುಂಬಾ ಸಂತೋಷ ಅವಳ.
1: ಓಕೆ, ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ.
0: ತುಂಬಾ ಸಂತೋಷ ಕರೆ ಕೊಟ್ಟಿದ್ದಕ್ಕೂ. ನಿಮ್ಗೊಂದು ತಿಂಡಿ ಆಯ್ತಪ್ಪ?
1: ಓಕೆ, ತಿಂಡಿ ಆಯ್ತು ಮ್ಯಾಮ್. ನಿಮ್ದು ಆಯ್ತಾ?
0: ನಂದು ಇವಾಗ ಮಾಡ್ಬೇಕಪ್ಪ, ಚಿತ್ರಾನ್ನ ಮಾಡಿ ತಂದಿದ್ದಾಳೆ ಮಗಳು.
1: ಓಕೆ,
0: ತಿನ್ಬಿಟ್ಟು ಮುಂದಿನ ಕೆಲಸ ನೋಡ್ಕೋಬೇಕು ರಾಣಿ.
1: ಓಕೆ ಓಕೆ ಮ್ಯಾಮ್ ಓಕೆ.
0: ನಿಂದ ಹೆಸರೇನಂದಪ್ಪ?
1: ರಕ್ಷಿತಾ ಹೊಳ್ಳ.
0: ರಕ್ಷಿತಾ ಜ್ಞಾಪಕ ಇದೆ.
1: ನೆನ್ಪಿಟ್ಕೊಳ್ಳಿ ಆ ಹೆಸರನ್ನ. ಓಕೆ, ಧನ್ಯವಾದಗಳು ಮ್ಯಾಮ್. ಎಸ್, ಆಶಾ ಪ್ರಕಾಶ್ ಅವರು ಕರೆ ಮಾಡಿದ್ರು, ಹಾಗೆ ಹಾಡನ್ನ ಹಾಡ್ತಾ ಇದ್ರು. ಅವರು ಹೆಣ್ಣು ಮಕ್ಕಳನ್ನೇ ವರ್ಣಿಸೋ ಹಾಡನ್ನ ಹಾಡ್ತಾ ಇದ್ರು. ಇಟ್ಸ್ ಓಕೆ. ಸೊ ಹಾಗೆ ಕಾರ್ಯಕ್ರಮವನ್ನ ಕೂಡ ಮುಂದುವರಿಸೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ನ ತಗೋಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು, ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ

0: ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳು ಪುರುಷರನ್ನು ವರ್ಣಿಸೋ ಹಾಡು, ಪುರುಷರು ಹೆಣ್ಣು ಮಕ್ಕಳನ್ನು ವರ್ಣಿಸೋ ಹಾಡನ್ನು ಹಾಡಬೇಕು ಅಂತ ವಿಷಯ ತಂದಿದ್ದೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡುಗಳನ್ನ ಹಾಡ್ತಾ ಇದ್ರು, ಹಾಗೆ ಕಾರ್ಯಕ್ರಮವನ್ನು ಕೂಡ ಮುಂದುವರಿಸೋಣ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡಿಸೋಣ. ಹಲೋ.
3: ಹಲೋ,
2: ನಮಸ್ತೆ.
3: ನಮಸ್ತೆ
2: ತನುಜ ಮ್ಯಾಮ್, ಹೇಗಿದ್ದೀರಾ?
3: ಆರಾಮಿದ್ದೀವಿ.
2: ತಿಂಡಿ ಆಯ್ತಾ ಮ್ಯಾಮ್?
3: ಆಯ್ತು, ಚಪಾತಿ ಮಾಡಿದ್ದೆ.
2: ಓಕೆ. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ ಮ್ಯಾಮ್?
3: ಅದೇ, ನಮ್ಮ ನೆಚ್ಚಿನ ಹಾಡುಗಳು ಹೇಳ್ಬೇಕು.
2: ಹೌದು, ನಿಮ್ಮ ನೆಚ್ಚಿನ ಹಾಡುಗಳು ಅಲ್ಲ, ವರ್ಣಿಸುವ ಪುರುಷರನ್ನ ವರ್ಣಿಸುವ ಹಾಡನ್ನ ಹಾಡ್ಬೇಕು.
3: ಹೌದಾ? ನಾನು ದ್ವೇಷ ಮಾಡದ ಅಂತ ಹೇಳದ ಅಂತ ಮಾಡ್ದೆ.
2: ವರ್ಣಿಸುವ ಹಾಡು
3: ಅದು ಹಾವಿನ ದ್ವೇಷ. 12 ವರ್ಷ ಹೇಳ್ಬೋದಾ?
2: ಇಲ್ಲ, ಬರಲ್ಲ ಮ್ಯಾಮ್.
3: ಹೌದಾ? ಅಯ್ಯ,
2: ಬೇರೆ ಯಾವ್ದಾದ್ರು ಪುರುಷರನ್ನ ವರ್ಣಿಸುವಂತಹ ಹಾಡನ್ನ ಹಾಡಿ.

0: మంచగారనీ. ಅಷ್ಟೇ ಮೇಡಮ್.
1: ಓಕೆ ಓಕೆ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
0: ಆಯ್ತು ಮೇಡಮ್, ಧನ್ಯವಾದಗಳು.
1: ಥ್ಯಾಂಕ್ ಯು. ಎಸ್, ತನುಜ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಅದೇ ರೀತಿಯಾಗಿ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನು ಮಾತಾಡ್ಸೋಣ. ಹಲೋ. ಓಕೆ, ಕರೆ ಕಟ್ ಆಗಿದೆ, ಹುಷಾ ನೆಟ್ವರ್ಕ್ ಇಶ್ಯೂ ಇಂದ ಇರ್ಬೋದು. ಸೊ ಹಾಗೆ ಈಗ ಇನ್ನೊಂದು ಕರೆ ಕನೆಕ್ಟ್ ಆಗಿದೆ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಭೀಮನಗೌಡ ಪಾಟೀಲ್ ಸರ್, ಹೇಗಿದ್ದೀರಾ?
2: ಚೆನ್ನಾಗಿದೆ ಮೇಡಮ್, ತಾವು ಚೆನ್ನಾಗಿದ್ರಿ?
1: ನಾನ್ ಕೂಡ ಚೆನ್ನಾಗಿದ್ದೀನಿ ಸರ್.
2: ತಿಂಡಿ ಆಯ್ತಾ? ತುಂಬಾ ದಿನಗಳಾಯ್ತು ಮೇಡಮ್, ಕರೆ ಸಿಗ್ತಾ ಇಲ್ಲ. ಹಂಗಾಗಿ ಇವತ್ತು ಸಿಕ್ಕಿದೆ ಮೇಡಮ್.
1: ಓಕೆ, ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ಗೊತ್ತಾಗಿದೆ ಮೇಡಮ್, ಕೇಳ್ತಾ ಇದ್ದೀನಿ.
1: ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
2: ಮೇಡಮ್ ಇವತ್ತು ರಾಜ್ಕುಮಾರ್ ಒಂದು ಹಾಡು ಹಾಕ್ತೀನಿ.
1: ಓಕೆ.
2: ಚೆಲ್ಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು ಬರೆಯುತ್ತಾ ಹೊಸ ಕವಿತೆಯ ಆಡುವೆ.

0: ಎಂದು ನಮಗೆ ಇರಲಿ. ಪ್ರೇಮ ಗೀತೆ ಆಡಿದಾಗ ಕೋಗಿಲೆ ಕೂಡ ನಾಚುವುದು, ಚೆಲುವೆಯೇ ನಿನ್ನ ನೋಡಲು. ಮಾತುಗಳು ಬರೆದವನು ಬರೆಯುತ್ತ ಹೊಸ ಕವಿತೆಯ, ಆಡುವೆ ನೋಡಿ ಅಂದವನು. ಧನ್ಯವಾದ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಭೀಮನಗೌಡ ಪಾಟೀಲ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಇವರನ್ನ ಮಾತಾಡ್ಸೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್. ಸತೀಶ್, ವಿಜಯನಗರ.
1: ನಮಸ್ತೆ ಸತೀಶ್ ಸರ್, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್, ಚಪಾತಿ.
1: ಓಕೆ, ಸೂಪರ್. ಸೊ ಹಾಗೆ ಮುಂದಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತಲ್ಲ ಮೇಡಮ್.
1: ಓಕೆ, ಹಾಡಿ ಸರ್.
2: ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತ

0: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಓಕೆ, ಧನ್ಯವಾದಗಳು. ಸತೀಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ ಉಲ್ಲಾಸ್ ಸರ್, ಹೇಗಿದ್ದೀರಾ?
1: ಚೆನ್ನಾಗಿದೆ ಮೇಡಮ್. ತಿಂಡಿ ಆಯ್ತಾ ಮೇಡಮ್?
0: ತಿಂಡಿ ಆಯ್ತು ಸರ್. ನಿಮ್ದಾಯ್ತಾ?
1: ಹಾ ಇಲ್ಲ ಮೇಡಮ್, ಈಗ ಬಂದು ಡ್ಯೂಟಿಗೆ.
0: ಓಕೆ, ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
1: ಹಾ ಮೇಡಮ್, ಹೆಣ್ಣಿಗೆ ವರ್ಣಿಸುವ ಹಾಡುಗಳು ಹೇಳ್ಬೇಕು.
0: ಹೌದು,
1: ಒಂದು ಗೌಡ ಫಿಲಮ್ ಇದೆ ಮೇಡಮ್, ಅದು ಹೇಳ್ಬೋದು? ಅದು
0: ಹಾಡಿ ಸರ್.
1: ಆಸೆಗೆ ಮಿತಿ ಇಲ್ಲ, ಅಕ್ಕರೆಗೆ ಅರಿವಿಲ್ಲ, ಗಂಧಕ್ಕೆ ಮರವೇ ಸ್ಥಿರವಲ್ಲ, ಹೆಣ್ಣಿಗೆ ಅಮ್ಮನ ಮಡಿಲು ಕೊನೆಯಲ್ಲ, ತೆಂಗು ತನಗಲ್ಲ ಬಾಳೆ ಬೆನಕಲ್ಲ, ಹುಟ್ಟಿದ ಊರಲ್ಲಿ ನದಿಯಿಲ್ಲ, ಮಗಳೇ ಮಗಳು ಎಂದಿಗೂ ಮನೆಗಲ್ಲ, ತಾಳಿಗಂಡ ನಾನೇನು ತವರ. ಅಷ್ಟೇ ಮೇಡಮ್, ಮಾಡೋದು.
0: ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದಗಳು.
0: ಓಕೆ, ಉಲ್ಲಾಸ್ ಅವರು ಕರೆ ಮಾಡಿದ್ರು, ಹಾಗೆ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವರನ್ನ ಮಾತಾಡ್ಸೋಣ. ಹಲೋ.
2: ಹಲೋ,
0: ನಮಸ್ತೆ.
2: ನಮಸ್ಕಾರ ಮೇಡಮ್.
0: ಮಹೇಶ್ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀನಿ ಮೇಡಮ್.
0: ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ ಗೊತ್ತಾಯ್ತು ಮೇಡಮ್.
0: ಯಾವ ಹಾಡನ್ನ ಹಾಡ್ತಾ ಇದ್ದೀರಾ ಸರ್?
2: ಹೇಳ್ಯಾರಲ್ಲ ಗೊತ್ತಿಲ್ಲ, ಬಟ್ ಆದ್ರೂ ಹೇಳ್ಬಿಡ್ತೀನಿ ಒಂದು ಸಾಂಗ್.
0: ಓಕೆ.
2: ದುಂಡು ಮಲ್ಲಿಗೆ ಮಾತಾಡೆಯ, ಕೆಂಡ ಸಂಪಿಗೆ ನೀನಾದೆಯ, ಕೆನ್ನೆ ಕೆಂಪಗಾಗಿ ಸಂಕೋಚ ತುಂಬಿ ಹೋಗಿ ನಾಚಿ ನೀನು ಮೊಗ್ಗಾದೆಯ, ನೀನಾಡೋ ಮಾತೆಲ್ಲ ಜೇನಂತೆ, ನೀ ಹಾಡೋ ಸಂಗೀತ ಇಂಪಂತೆ, ಆಸೆ ಬಂದಂತೆ ಸೋತು ನಾನಿಂತೆ, ಓ ಹೆಣ್ಣೆ ಬಲ್ಲೆಯ, ನಗುವಾಗ ಈ ಮಗವು ಶಶಿಯಂತೆ, ನಲಿದಾಗ ಕುಣಿದಾಡ ನವಿಲಂತೆ, ನಿನ್ನ

0: ದುಂಡು ಮಲ್ಲಿಗೆ ಮಾತಾಡೆಯ ಈ ಸಾಂಗ್ ಮೇಡಮ್.
1: ಓಕೆ, ಧನ್ಯವಾದಗಳು ಸರ್, ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಥ್ಯಾಂಕ್ ಯು ಎಸ್ ಮಹೇಶ್ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಹಾಡ್ತಾ ಇದ್ದೀರಾ. ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ಹಲೋ.
2: ಹಲೋ,
1: ನಮಸ್ತೆ.
2: ನಮಸ್ತೆ, ಗುಡ್ ಮಾರ್ನಿಂಗ್.
1: ಗುಡ್ ಮಾರ್ನಿಂಗ್ ಸುಪ್ರೀತಾ ಅವರು, ಹೇಗಿದ್ದೀರಾ?
2: ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ?
1: ನಾನು ಕೂಡ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ?
2: ಆಯ್ತು. ನಿಮ್ದು?
1: ನಮ್ದು ಕೂಡ ಆಯ್ತು.
2: ಓಕೆ, ಎಂತ ಸ್ಪೆಷಲ್ ಇವತ್ತು?
1: ಇವತ್ತು ಸ್ಪೆಷಲ್ ಟೊಮ್ಯಾಟೊ ಬಾತ್.
2: ಓಕೆ,
1: ಸುಪ್ರೀತಾ ಮ್ಯಾಮ್, ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಹಾ, ಗೊತ್ತುಂಟು.
1: ಓಕೆ, ಯಾವ ಹಾಡನ್ನ ಹಾಡ್ತಾ ಇದ್ದೀರಾ?
2: ಮನ್ಮಥ ನೀನೇನಾ.
1: ಓಕೆ, ಹಾಡಿ.
2: ತಳಮಳವಿದು ಏನಿದು, ಕಳವಳವಿದು ನಿಲ್ಲದು, ಇದು ತಿಳಿಸಲು ಆಗದು ಪ್ರೇಮನ. ಹದಿಹರೆಯದ ಬಯಸಿದು, ಎಳೆ ಮನಸ್ಸಿನ ಕನಸಿದು, ತಡೆ ಹಿಡಿತರು ಯಾರದು ನೀನ್ನ. ಎಲ್ಲ ನೀನೇ ನನ್ನ, ನೀನೆ ತಾನೇ ಅಣು ಅಣುಗಳು ನಿಂದೆ ಉತ್ಸವ.

ಇನ್ನೊಂದು ಸ್ಪರ್ಶದಿಂದ ನೀ ತಂದ ಹರ್ಷದಿಂದ ಹದಿನಾರರ ಬೇಲಿ ತಾಟಿದ್ದೇ. ನಿನ್ನ ಒಂದು ನೋಟದಿಂದ ಕಣ್ಣಂಚಿನ ಸ

ರವಿಯಂತೆ ನನ್ನ ಮುಟ್ಟಿ ಬಿಟ್ಟೆ ನೀನು ಇಂದೆಂದು ನೀ ತಂದೆ ಉಲ್ಲಾಸ ಉತ್ಸಾಹ ಎಲ್ಲಿಂದ ಬಂದೆ ಹೇಳು ನೀನು ಮನ್ಮಥ.

0: ಓಕೆ, ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರಿ ಸುಪ್ರೀತಾ ಮ್ಯಾಮ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ನಿಮಗೂ.
0: ಥ್ಯಾಂಕ್ ಯು. ಎಸ್, ಸುಪ್ರೀತಾ ಅವರು ಕರೆ ಮಾಡಿದ್ರು, ಮಂಗಳೂರಿನಿಂದ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ, ಇವರನ್ನ ಮಾತಾಡ್ಸೋಣ. ಹೆಲೋ.
2: ಹೆಲೋ, ರಕ್ಷಿತಾ.
0: ಗುಡ್ ಮಾರ್ನಿಂಗ್ ಕುಸುಮ ಮ್ಯಾಮ್, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ರಕ್ಷಿತಾ, ನೀವು ಹೇಗಿದ್ದೀರಾ?
0: ನಾನ್ ಕೂಡ ಚೆನ್ನಾಗಿದ್ದೀನಿ ಮ್ಯಾಮ್. ತಿಂಡಿ ಆಯ್ತಾ?
2: ತಿಂಡಿ ಆಯ್ತು, ಇಡ್ಲಿ ಸಾಂಬಾರ್ ಚಟ್ನಿ.
0: ಓಕೆ, ಸೂಪರ್. ಸೊ ಹಾಗೆ ಇವತ್ತಿನ ಟಾಪಿಕ್ ಗೊತ್ತಾಗಿದೆ ಅಲ್ವಾ?
2: ಗೊತ್ತಾಯ್ತು, ಏನಂತ ಹೊಗಳದಪ್ಪ ಅವರಿಗೆ, ಎಲ್ಲ ಹೆಣ್ಮಕ್ಳೇ ನಗಳ ಹಾಡುಗಳೇ ಇದ್ದಾವೆ ಜಾಸ್ತಿ.
0: ಹೌದು, ಹೆಣ್ಮಕ್ಳನ್ನ ವರ್ಣಿಸೋ ಹಾಡು ಜಾಸ್ತಿ ಇದೆ, ಬಟ್ ಇದಾವೆ ಒಂದಷ್ಟು ಹಾಡುಗಳು.
2: ಆಯ್ತು, ಇದೆ ಒಂದು ಹಾಡು ಬಿಡ್ತೀನಿ ನೋಡಿ ಒಂದು.
0: ಓಕೆ,
2: ಹಾಡು.

0: हेलो
1: हेलो,
0: ಓಕೆ, ನೆಟ್ವರ್ಕ್ ಇಶ್ಯೂ ಇಂದ ಇರಬಹುದು. ವಾಯ್ಸ್ ತುಂಬ ಬ್ರೇಕ್ ಆಗ್ತಾ ಇತ್ತು. ಸೊ ಹಾಗೆ ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಇವತ್ತಿನ ಕೊನೆಯ ಕಾಲರ್ ಅವನ್ನ ಮಾತಾಡಿಸೋಣ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ
0: ಮೇಡಮ್. ಅಕ್ಕ ಮಹಾದೇವಿ, ಅಕ್ಕ ಮಹಾದೇವಿ ಅವರು.
2: ಹೌದು, ಇವತ್ತು ಏನೋ ಈಗ ಜಸ್ಟ್ ಹಚ್ಚಿದೆ.
0: ಓಕೆ, ವರ್ಣಿಸುವ ಹಾಡು. ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನ ವರ್ಣಿಸುವ ಹಾಡನ್ನ ಹಾಡ್ಬೇಕು, ಗಂಡು ಮಕ್ಕಳು ಹೆಣ್ಣು ಮಕ್ಕಳನ್ನ ವರ್ಣಿಸುವ ಹಾಡನ್ನ ಹಾಡ್ಬೇಕು.
2: ಓಕೆ, ಹಾಡ್ತೀನಿ ರೀ.
0: ಹಾಡ್ರಿ.

0: ಇವನ ಮುಂದೆ ಬೆಟ್ಟ ಸಗೆಲ್ಲ ಇವನ ಮುಂದೆ ನೂರು ಹೆಣ್ಣು ನನ್ನ ಮೇಲೆ ಇವನ ಕಣ್ಣು. ಹಲೋ,
1: ಓಕೆ, ನಿಮ್ಮ ಭಾಷೆಲೆ ಮದ್ ಮಧ್ಯ ಹಾಡನ್ನ ಹಾಡ್ಬಿಟ್ರಿ.
0: ಅಯ್ಯೋ, ಹೆಂಗಾಡಿದಪ್ಪ, ನೆನಪಲ್ಲಿ ಜಸ್ಟ್ ಈಗ ಚಲೋ
1: ಮಾಡಿದ್ನೆ. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ.
0: ಹಂಗಿಲ್ಲ, ಗಣಮಕ್ಕ ವಾಣಿಸ್ಕೊಂಡ್ರಲ್ಲ, ಅದಕ್ಕೆ ತಕ್ಕ ಯಾತ ಉಕ್ಕಪ್ಪ ಅಂತ ನೆನಪಲ್ಲ.
1: ಓಕೆ ಓಕೆ, ಪರವಾಗಿಲ್ಲ ಮ್ಯಾಮ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಎಸ್ ಕಮಹಾದೇವಿ ಅವರು ಕರೆ ಮಾಡಿದ್ರು, ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ಎಲ್ಲರೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನ ಆಯ್ಕೆ ಮಾಡಿಕೊಂಡು ತುಂಬ ಚೆನ್ನಾಗಿ ಹಾಡನ್ನ ಹಾಡ್ತಾ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಿದಿರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಕಾರ್ಯಕ್ರಮದ ಬಗ್ಗೆ ನಿಮಗಿರುವ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ಸಂಖ್ಯೆ 9606926279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದ್ರ ಮೂಲಕ ಎಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಾಟಾ, ಬೈ ಬೈ, ಹ್ಯಾವ್ ಅ ನೈಸ್ ಡೇ. ನೀವೆಷ್ಟೊತ್ತು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಓ, ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
6: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
6: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
1: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಕತೆ ಹೇಳೋದು, ಕತೆ ಓದೋದು, ಕತೆ ಕೇಳೋದು ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕೆಲವ್ರು ಏನಾದ್ರೂ ಜಾಸ್ತಿ ಮಾತಾಡ್ತಿದ್ರೆ, ಹಾಗೆ ಏನಾದ್ರೂ ಕಥೆಗಳನ್ನ ಕಟ್ಟಿ ಹೇಳ್ತಿದ್ರೆ, ಅಯ್ಯೋ ನೀನೊಬ್ಬ ಮರಯ್ಯ, ಕಥೆ ಹೊಡಿಬೇಡ ಅಂತ ಹೇಳಿ ಹೇಳ್ತಿರ್ತೀವಲ್ವಾ? ಸೊ ಈ ರೀತಿಯಾಗಿ ಕಥೆ ಅನ್ನೋದು ನಮ್ಮ ಒಂದು ಬಾಲ್ಯದಿಂದಲೇ ಬಂದಿದೆ, ಅಥವಾ ನಮ್ಮ ಒಂದು ಹುಟ್ಟಿನಿಂದಲೇ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕ್ಕವ್ರು ಇರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜಿ ಇರ್ಬೋದು, ಒಂದಿಷ್ಟು ಕಥೆಗಳನ್ನ ಹೇಳ್ತಾ ಇದ್ರು. ನಾವು ನಿದ್ರೆ ಮಾಡೋ ಟೈಮಲ್ಲಿ, ರಾತ್ರಿ ಟೈಮಲ್ಲಿ ಕಥೆ ಹೇಳಿ ನಮ್ಮನ್ನ ಮಲಗಿಸ್ತಾ ಇದ್ರು ಅಲ್ವಾ? ಸೊ ಹಾಗಾಗಿ ಈ ರೀತಿ ನಾವೆಲ್ಲರೂ ಕೂಡ ಕಥೆಯನ್ನ ಕೇಳ್ಕೊಂಡೇ ಬೆಳೆದಿದ್ದೀವಿ ಅಂತಾನೆ ಹೇಳ್ಬೋದು. ಹಾಗೆ ನಮಗೆ ಚಿಕ್ಕಕ್ಕಿದ್ದಾಗೆಲ್ಲ ಒಂದಷ್ಟು ಭಯ ಆಗುವಂತ ಕತೆ, ಹಾಗೆ ದೇವರ ಕಥೆಗಳಿರ್ಬೋದು, ಸ್ಫೂರ್ತಿದಾಯಕ ಕಥೆ, ನೀತಿ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ಹಾಗೆ ಹೋಗ್ತಾ ಹೋಗ್ತಾ ನಮ್ಮ ಟೇಸ್ಟ್ಗಳು ಚೇಂಜ್ ಆದಂತೆ, ನಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ನಾವು ಕಥೆಗಳನ್ನ ಓದ್ತಾ ಇರ್ತೀವಿ. ಸೊ ಇದಂತೂ ಇತ್ತೀಚೆಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಂತೂ ಸಾಕಷ್ಟು ಕಥೆಗಳು ಬರ್ತಾನೆ ಇರ್ತವೆ ಅಲ್ವಾ? ಆ ಕಥೆಗಳನ್ನ ಓದಿ ಖುಷಿ ಪಡ್ತಾ ಇರ್ತೀವಿ. ಅದೇ ರೀತಿಯಾಗಿ ನಾನು ಕೂಡ ಫೋನ್ನ ಸ್ಕ್ರೋಲ್ ಮಾಡ್ತಾ ನೋಡ್ತಾ ಇದ್ದೆ, ಆ ಟೈಮಲ್ಲಿ ನನಗೊಂದು ಒಳ್ಳೆ ಕಥೆ ಸಿಕ್ತು. ಆ ಕಥೆನ ಓದ್ತಿದ್ದಾಗ, ಅಯ್ಯೋ ಈ ಕಥೆ ನಿಮಗೆ ಹೇಳಲೇಬೇಕಪ್ಪ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಸೊ ಹಾಗೆ ಈ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ ಅಲ್ವಾ? ಕಥೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಕಥೆಯನ್ನ ಪ್ರಾರಂಭಿಸೋಣ. ಅದಕ್ಕೆ ಯಾವ ಕಥೆ ಏನು ಅಂತೆಲ್ಲ ಹೇಳ್ತೀನಿ, ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ, ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಇಟ್ಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ, ಕಥೆಯ ಶೀರ್ಷಿಕೆ ತುಂಬಿದ ಕೊಡ ತುಳುಕದು ಅಂತ ಹೇಳಿ. ಒಂದು ದೊಡ್ಡ ಸಮಾರಂಭ. ದೂರ ದೂರದ ಬೇರೆ ಬೇರೆ ಕಡೆಗಳಿಂದ ಬಂದ ಸಾವಿರಾರು ಜನರು, ಉಸ್ತುವಾರಿಗೆ ಹಗಲಿರುಳು ಶ್ರಮಿಸಿದ ನೂರಾರು ಜನರು, ನಾವು ಭಾಗಿ ಆಗೋಣವೆಂದು ಬಂದ ವಯಸ್ಸಾದ ಹಿರಿಯರು, ಯುವಕರು, ಹೆಂಗಸರು, ಮಕ್ಕಳೆನ್ನದೆ ಎಲ್ಲರೂ ಸೇರಿದರು. ಸುಂದರವಾದ, ಅಚ್ಚುಕಟ್ಟಾದ, ಒಳ್ಳೆಯ ಮಾಹಿತಿಗೂ ಮನೋರಂಜನೆಗೂ ಭರಪೂರ ಅವಕಾಶಗಳಿದ್ದ, ಊಟೋಪಚಾರಗಳಿಗೂ ಕೊರತೆ ಇಲ್ಲದ ಎರಡು ದಿನಗಳ ಸಮಾರಂಭ. ಎಲ್ಲ ಮುಗಿದು ಜನರು ಮನೆಯತ್ತ ತೆರಳಿಯೂ ಆಯಿತು. ಒಂದೆರಡು ದಿನಗಳ ಬಳಿಕ ಅದರಲ್ಲಿ ಭಾಗವಹಿಸಿದ್ದ ಒಬ್ಬ ಹಿರಿಯಳಿಗೆ ಮಗಳ ಮನೆಯಲ್ಲಿ ಇರುವ ಒಂದು ದೂರವಾಣಿ ಕರೆ ಬರುತ್ತದೆ. ನೀವು ನಿಮ್ಮ ವಸ್ತುವನ್ನು ಮರೆತು ಬಿಟ್ಟು ಹೋಗಿದ್ದೀರಾ. ನಮಗೆ ಸಮಾರಂಭ ಮುಗಿಸಿ ಸಭಾಂಗಣ ಖಾಲಿ ಮಾಡುವಾಗ ಒಂದು ಚೀಲ ಸಿಕ್ಕಿತು. ಅದರಲ್ಲಿ ನಿಮ್ಮ ಡೈರಿ ಇತ್ತು. ಅದರಲ್ಲಿ ನಿಮ್ಮ ಹೆಸರು, ನಂಬರ್ ಸಿಕ್ಕಿತು. ಅದಕ್ಕೆ ಕರೆ ಮಾಡಿದೆ. ಹಿರಿಯರಿಗೆ ಅದರ ಬಗ್ಗೆ ಮರೆತು ಹೋಗಿತ್ತು. ನೆನಪಾದಾಗ ಅದರಲ್ಲಿ ATM ಕಾರ್ಡ್, ಹಿರಿಯ ನಾಗರಿಕರ ಕಾರ್ಡ್, ಸ್ವಲ್ಪ ಹಣ, ಒಂದು ಚಿಕ್ಕ ಡೈರಿ ಇವಿಷ್ಟೂ ಇದ್ವು. ಹೌದು, ಮರೆತು ಬಿಟ್ಟು ಬಂದಿದ್ದೇನೆ ಅಂದರು. ಸರಿ, ನೀವು ಊರಿಗೆ ವಾಪಸ್ ಬಂದಿದ್ದೀರಾ? ನಿಮಗೆ ತಲುಪಿಸುವ ವ್ಯವಸ್ಥೆ ಮಾಡುತ್ತೇವೆ. ಕೊರಿಯರ್ ಅಥವಾ ಮುಖತಃ ಮುಟ್ಟಿಸುತ್ತೇವೆ. ಆ ಕಡೆಯವರ ಮಾತು. ವಾರದ ಬಳಿಕ ಹಿರಿಯರು ಊರಿಗೆ ಹೋದ ಬಳಿಕವೂ ಅವರ ಕರೆ ಮಾಡಿ ನನಗೆ ನಿಮ್ಮೂರಿನ ಹತ್ರ ಬರುವುದು ಇದೆ ಅಂತ ಕರೆ ಮಾಡಿದರು. ಇನ್ನೊಮ್ಮೆ ನಿಮ್ಮ ಮನೆಗೆ ಇನ್ನೂ ಹತ್ತಿರ ಬರುತ್ತಿದ್ದೇನೆ ಅಂತ ಕರೆ ಮಾಡಿ ಈ ಹಿರಿಯರು ಅಲ್ಲಿಗೆ ಹೋಗಿ ಕೊನೆಗೆ 15-20 ದಿನಗಳಲ್ಲಿ ಕಳೆದು ಹೋದ ವಸ್ತುವನ್ನ ಕೈಗೆ ಸೇರಿದವು. ಅವರ ಕಾಳಜಿ, ಸಹಾಯ ಮನೋಭಾವ, ತನ್ನ ಅತೀವ ಒತ್ತಡದ ಬಿಡುವಿರದ ಸಾಮಾಜಿಕ ಮತ್ತು ವೃತ್ತಿ ಬದುಕಿನ ನಡುವೆಯೂ ಆವಾಗವಾಗ ಮರೆಯದೆ ಕರೆ ಮಾಡುತ್ತಾ ಆ ವಸ್ತುವನ್ನು ತಲುಪಿಸುವ ಬಗ್ಗೆ ತಿಳಿಸುತ್ತಾ ಕೊನೆಗೆ ಮನೆಯ ಹತ್ತಿರದಲ್ಲಿ ಬಂದು ತಲುಪಿಸಿದ ಅವರ ಮನೋಭಾವಕ್ಕೆ ಹಿರಿಯರು ತುಂಬಾ ಧನ್ಯವಾದ ತಿಳಿಸಿದರು. ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಇಂಥವರಿಗೆ ಹೇಳ್ತಾರೆ ಅಂದುಕೊಂಡರು. ಸಮಾಜದಲ್ಲಿ ಗೌರವವನ್ನು ಹೊಂದಿದ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಯಾದರೂ ವಿನಯದಲ್ಲೂ ಸರಳತೆಯಲ್ಲೂ ಅಷ್ಟೇ ದೊಡ್ಡವರಾದರು ಅವರು. ವಸ್ತುವನ್ನು ಕಳೆದುಕೊಂಡಿದ್ದು ತಮ್ಮಲ್ಲೇ ಒಬ್ಬರು ಮತ್ತು ಹಿರಿಯರು ಅನ್ನುವ ಕಾರಣಕ್ಕೆ ಅವರು ನಡೆದುಕೊಂಡ ರೀತಿ ನಿಜವಾಗಿಯೂ ಅನುಕರಣೀಯ. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ ಈ ಒಂದು ಕಥೆ? ನನಗಂತೂ ತುಂಬಾ ಇಷ್ಟ ಆಯಿತು. ತುಂಬಿದ ಕೊಡ ತುಳುಕದು ಎನ್ನುವಂತಹ ಕಥೆ. ಹಾಗೆ ನಿಮಗಾಗಿ ಇನ್ನೊಂದು ಕಥೆಯನ್ನು ಕೂಡ ಹೇಳ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳ್ತಾ ಇರುವಂತಹ ಕಥೆ ಬಾಲವಿಲ್ಲದ ಎತ್ತು ಅಂತ ಹೇಳಿ ಕಥೆಯನ್ನು ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಒಬ್ಬ ರೈತನ ಬಳಿ ಎರಡು ಎತ್ತುಗಳಿದ್ವು. ಅವುಗಳಲ್ಲಿ ಒಂದು ಬಾಲವಿರುವ ಎತ್ತು, ಮತ್ತೊಂದು ಬಾಲವಿಲ್ಲದ ಎತ್ತು. ಬಾಲವುಳ್ಳ ಎತ್ತು ಯಾವಾಗಲೂ ಬಾಲವಿಲ್ಲದ ಎತ್ತನ್ನು ಗೇಲಿ ಮಾಡ್ತಾ ಇತ್ತು. ಕೊಟ್ಟಿಗೆಯಲ್ಲಿ ಸೊಳ್ಳೆಗಳು ಕಚ್ಚಿದಾಗಲೂ ತನ್ನ ಬಾಲದಿಂದ ತನಗೆ ಕಚ್ಚುತ್ತಿದ್ದ ಸೊಳ್ಳೆಯನ್ನು ದಿಕ್ಕಾಪಾಲು ಮಾಡಿ ಬಾಲವಿಲ್ಲದ ಎತ್ತಿನ ಸಂಕಟವನ್ನು ನೋಡಿ ನಗ್ತಾ ಇತ್ತು. ಒಂದಿನ ರೈತ ಧಾನ್ಯಗಳನ್ನು ಗಿರಣಿ ಮಾಡಿಸಿಕೊಂಡು ಬರುವುದಕ್ಕಾಗಿ ಎತ್ತಿನ ಬಂಡಿಯನ್ನು ಹೂಡಿದ. ದಾರಿಯಲ್ಲಿ ಬಂಡಿ ಸಾಗುತ್ತಿರುವಾಗ ಬಾಲವಿಲ್ಲದ ಎತ್ತು ಬಾಲವಿರುವ ಎತ್ತಿಗೆ, ನೋಡು, ನಮ್ಮ ಒಡೆಯ ಮುಖದ ಮೇಲೆ ಸೊಳ್ಳೆಯೊಂದು ಕೂತು ರಕ್ತ ಹೀರುತ್ತಿದೆ. ನನ್ನ ಬಳಿ ಬಾಲವಿದ್ದಿದ್ರೆ ಓಡಿಸುತ್ತಿದ್ದೆ. ನನ್ನೊಡೆಯನ ಮೇಲೆ ಮಮಕಾರವಿದ್ದರೆ ಆ ಸೊಳ್ಳೆಗೆ ನಿನ್ನ ಬಾಲದಿಂದ ಬಡಿದು ಓಡಿಸು ಎಂದು ಹೇಳ್ತು. ಬಾಲವಿರುವ ಎತ್ತು ವಿವೇಚನೆ ಇಲ್ಲದೆ ಆ ರೈತನ ಮುಖಕ್ಕೆ ಬಡಿಯಿತು. ಅದರಿಂದ ಸಿಟ್ಟಿಗೆದ್ದ ರೈತ ಕೋಲಿನಿಂದ ಎರಡೇಟು ಬಾರಿಸಿದ. ಬೇಗ ಹೋಗಲೆಂದು ಹೊಡೆಯುತ್ತಿರಬೇಕೆಂದು ಭಾವಿಸಿ ವೇಗವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿತು. ನಿಯಂತ್ರಿಸಲು ಹಗ್ಗವನ್ನು ಎಳೆಯಲು ಬಂತು. ರೈತ ಬಂಡಿ ನಿಯಂತ್ರಣ ತಪ್ಪಿ ಒಂದೆರಡಡಿ ಕಾಲುವೆಗೆ ಹೂತು ಬಿಡ್ತು. ಬಾಲವಿರುವ ಎತ್ತು ಓಡಿ ಓಡಿ ಸುಸ್ತಾಗಿ ಮಲಗಿಕೊಳ್ತು. ಎಷ್ಟೇ ಓಡಿದ್ರೂ ಹೊಡೆತಕ್ಕೆ ಮೈ ಒಡ್ಡುತ್ತಿತ್ತು. ಇದರಿಂದ ಬೇಸತ್ತ ರೈತ ತನ್ನ ಚೂಪಾದ ಹಲ್ಲಿನಿಂದ ಬಾಲವನ್ನು ಕಚ್ಚಿ ಗಾಯ ಮಾಡಿದ. ಕೊನೆಗೆ ಗಾಯ ವಾಸಿಯಾಗದೆ ಕಚ್ಚಿದ್ದಲ್ಲಿಗೆ ಬಾಲ ತುಂಡಾಗಿ ಅದು ಕೂಡ ಬಾಲವಿಲ್ಲದ ಎತ್ತಾಗಿ ಬಿಟ್ಟಿತು. ನನ್ನ ಗೆಳೆಯನನ್ನು ನಾನು ಗೇಲಿ ಮಾಡಬಾರಿತ್ತು ಅಂತ ಅಂದ್ಕೊಳ್ತು. ಎಷ್ಟು ಒಳ್ಳೆ ಕತೆ ಅಲ್ವಾ? ಒಂದೊಳ್ಳೆ ನೀತಿ ಇರುವಂತಹ ಕತೆ ಇದಾಗಿತ್ತು. ಹಾಗೆ ನನಗಂತೂ ಈ ಕಥೆ ಇಷ್ಟ ಆಯಿತು. ಹಾಗೆ ನಿಮಗೂ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9682769680 9620969 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
1: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ,

0: ಇನ್ನು 850ಕ್ಕೂ ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
1: 4,000ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಅಡೆತಡೆ ಇರದ ದಾರಿ ಇರುವುದೇ ಭೂಮಿಲಿ ಜೊತೆಗಿರುವ ಒಡನಾಡಿನಿ ಗರಿಗ ಬರುತ್ತ ಹಾಡಿ ಹೋಗುವ.
1: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
1: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
4: Our difficulty, as I said, is not about the ultimate future. Our difficulty is how to make the heterogeneous mess that we have today take a decision in common.

ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಯ ಕೇಳುಗರಿಗೆ ಸ್ವಾಗತ. ನಾನು ಸುಮಾ. ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ 3 ಭಾಗ 6 ಅನುಬಂಧ 1 ಬರುವ ವರ್ಣಾಶ್ರಮ ಧರ್ಮದ ಒಗಟು ಇದರ ಮುಂದುವರಿದ ಭಾಗ 3 ಕಂತಿನ ವಾಚನ.

ಪುರಾಣಗಳು ವರ್ಣ ಪದ್ಧತಿಯ ಉಗಮದ ಬಗ್ಗೆ ಏನು ಹೇಳುತ್ತವೆ ಎಂಬುದನ್ನು ಅನ್ವೇಷಿಸೋಣ. ವಿಷ್ಣು ಪುರಾಣದಿಂದ ಪ್ರಾರಂಭಿಸೋಣ. ಚಾತುರ್ವರ್ಣದ ಉಗಮದ ಮೇಲೆ ವಿಷ್ಣು ಪುರಾಣದಲ್ಲಿ ಎರಡು ಸಿದ್ಧಾಂತಗಳಿವೆ. ಒಂದು ವ್ಯಾಖ್ಯಾನದ ಪ್ರಕಾರ ವರ್ಣಾಶ್ರಮದ ಮೂಲ ಮನುವಿನಲ್ಲಿದೆ. ಬ್ರಹ್ಮಾಂಡಕ್ಕೆ ಮೊದಲು ಹಿರಣ್ಯ ಗರ್ಭನಾದ, ಸಕಲ ಜಗತ್ತುಗಳ ಸೃಷ್ಟಿಕರ್ತನಾದ ದೈವೀ ವಿಷ್ಣುವಿನ ಅಂಶವನ್ನು ಒಳಗೊಂಡ ಋಕ್, ಯಜುಸ್, ಸಾಮ ಮತ್ತು ಅಥರ್ವ ವೇದಗಳ ತದ್ರೂಪನಾದ ಬ್ರಹ್ಮನು ಆದಿಯಲ್ಲಿ ಅಸ್ತಿತ್ವದಲ್ಲಿದ್ದ. ಬ್ರಹ್ಮನ ಬಲ ಉಂಗುಷ್ಟದಿಂದ ಪ್ರಜಾಪತಿ ದಕ್ಷ ಜನಿಸಿದ. ದಕ್ಷನಿಗೆ ಅದಿತಿ ಎಂಬ ಮಗಳೊಬ್ಬಳಿದ್ದಳು. ಅವಳಿಂದ ವಿವಸ್ವತ್ ಜನಿಸಿದ ಮತ್ತು ಅವನ ಮಗ ಮನು. ಮನುವಿಗೆ ಇಕ್ಷ್ವಾಕು, ಮೃಗ, ದೃಷ್ಟ, ಶರ್ಯಾತಿ, ನರಶಾಂತ, ಪ್ರಾಂಶು, ನಾಭಗಂಧಿಷ್ಟ, ಕರುಷ ಮತ್ತು ಪುರುಷಾದರ ಎಂಬ ಪುತ್ರರಿದ್ದರು. ಕರುಷನಿಂದ ಕರುಷರು, ಹೆಚ್ಚು ಶಕ್ತಿಯುತರಾದ ಕ್ಷತ್ರಿಯರು ಉದಯಿಸಿದರು. ನೇದಿಷ್ಟನ ಮಗನಾದ ನಭಗ ವೈಶ್ಯನಾದ. ಮೂಲವು ಮನುವಿಗೆ ಸೇರಿದುದೆಂದು ನೀಡುವ ವಿವರಣೆಯಲ್ಲಿ ಮತ್ತೊಂದು ಬೇರೆಯ ಪ್ರತಿಪಾದನೆಯೂ ವಿಷ್ಣು ಪುರಾಣದಲ್ಲಿದೆ. ಒಬ್ಬ ಪುತ್ರನನ್ನು ಬಯಸಿ ಬ್ರಹ್ಮನು ಮೈತ್ರ ಮತ್ತು ವರುಣರನ್ನ ಸಂತುಷ್ಟಗೊಳಿಸಲು ಯಜ್ಞ ಮಾಡಿದ. ಆದರೆ ಹೋತ್ರಿ ಪುರೋಹಿತನ ಕ್ರಮ ತಪ್ಪಿದ ತಪ್ಪು ಪ್ರಾರ್ಥನೆಯ ಕಾರಣ ಇಳಾ ಎಂಬ ಮಗಳು ಜನಿಸಿದಳು. ಮೈತ್ರ ವರುಣರ ಕೃಪೆಯಿಂದ ಸುದ್ಯುಮ್ನನೆಂಬ ಮಗನಾದ. ಈಶ್ವರನ ಕೋಪದ ಕಾರಣ ಪುನಃ ಸ್ತ್ರೀಯಾಗಿ ಬದಲಾವಣೆಗೊಂಡ. ಆಕೆ ಸೋಮ ಅರ್ಥಾತ್ ಚಂದ್ರನ ಮಗನಾದ ಬುಧನ ಆಶ್ರಮದ ಹತ್ತಿರ ಅಲೆದಾಡುವಾಗ ಆಕೆಯಲ್ಲಿ ಅನುರಾಗಗೊಂಡ. ಬುಧನಿಗೆ ಆಕೆಯಿಂದ ಪುರೂರವಸ್ ಎಂಬ ಒಬ್ಬ ಮಗ ಹುಟ್ಟಿದ. ಆತನ ಜನನವಾದ ಮೇಲೆ ಯಜ್ಞ ಸ್ವರೂಪಿಯು ಋಕ್, ಯಜುರ್, ಸಾಮ ಮತ್ತು ಅಥರ್ವ ವೇದಗಳು ಸಮಸ್ತ ವಸ್ತುಗಳ ಮನಸ್ಸಿನ ಮತ್ತು ಶೂನ್ಯ ಸ್ವರೂಪಿಯೂ ಆದ ಯಜ್ಞರೂಪದ ಪುರುಷ ದೇವರನ್ನು ಅನಂತ ತೇಜಸ್ಸಿನ ಋಷಿಗಳು ಪೂಜಿಸಿ ಸುದ್ಯುಮ್ನನು ಮತ್ತೆ ಪುರುಷತ್ವ ಪಡೆಯಬೇಕೆಂದು ಇಚ್ಛಿಸಿದರು. ಈ ದೇವರ ಕೃಪೆಯಿಂದ ಇಳ ಮತ್ತೆ ಸುದ್ಯುಮ್ನನಾದನು. ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮನ ಮಗನಾಗಿದ್ದ ಮತ್ತು ಸೋಮ ಅರ್ಥಾತ್ ಚಂದ್ರನ ತಂದೆಯಾಗಿದ್ದ ಅತ್ರಿಯು ಗಿಡಗಳು, ಬ್ರಾಹ್ಮಣರು ಮತ್ತು ನಕ್ಷತ್ರಗಳ ಅಧಿಪತಿಯಾಗಿ ನೇಮಿಸಲ್ಪಟ್ಟ. ರಾಜಸೂಯ ಯಾಗವನ್ನು ನೆರವೇರಿಸಿದ ಮೇಲೆ ಸೋಮನು ಧರ್ಮಿಷ್ಠನಾದ ದೇವಗುರುವಾದ ಬೃಹಸ್ಪತಿಯ ಪತ್ನಿ ತಾರೆಯನ್ನು ಕದ್ದೊಯ್ದ. ಆತನಿಗೆ ಬ್ರಹ್ಮ, ದೇವತೆಗಳು ಮತ್ತು ಋಷಿಗಳು ಎಚ್ಚರಿಕೆ ನೀಡಿದರು, ಬೇಡಿಕೊಂಡರು, ಆತ ಬಿಟ್ಟುಕೊಡಲು ನಿರಾಕರಿಸಿದ. ಸೋಮನ ಬೆಂಬಲಿಗ ಉಸಾಣರಿಗೂ ಬೃಹಸ್ಪತಿಯ ಬೆಂಬಲಕ್ಕೆ ನಿಂತ ಅಂಗೀರಸನ ಶಿಷ್ಯ ರುದ್ರನಿಗೂ ಭೀಕರ ಕದನ ಆರಂಭವಾಯಿತು. ದೇವತೆಗಳು ಮತ್ತು ದೈತ್ಯರ ಬೆಂಬಲದಿಂದ ಎರಡು ಗುಂಪುಗಳ ನಡುವೆ ಭಯಂಕರ ಕದನ ಸಂಭವಿಸಿತು. ಬ್ರಹ್ಮನು ಮಧ್ಯಪ್ರವೇಶಿಸಿ ತಾರೆಯನ್ನು ಆಕೆಯ ಗಂಡನಿಗೆ ಬಿಟ್ಟುಕೊಡುವಂತೆ ಬಲವಂತಪಡಿಸಿದ. ಈ ಮಧ್ಯೆ ಆಕೆ ಗರ್ಭಿಣಿಯಾಗಿದ್ದು ಬುಧನೆಂಬ ಅರ್ಥಾತ್ ಬುಧಗ್ರಹ ಮಗನನ್ನು ಹಡೆದಳು. ಆಕೆಯನ್ನು ಬಲವಂತವಾಗಿ ಒತ್ತಾಯ ಮಾಡಿದ ಮೇಲೆ ಸೋಮನೇ ತನ್ನ ಮಗನ ತಂದೆ ಎಂದು ಒಪ್ಪಿಕೊಂಡಳು. ಮೊದಲೇ ಹೇಳಿರುವಂತೆ ಪುರೂರವಸ್ ಮನುವಿನ ಮಗಳಾದ ಇಳಾ ಎಂಬುವಳಿಂದ ಈ ಬುಧನು ಪಡೆದ ಮಗನಾಗಿದ್ದನು. ಪುರೂರವಸ್ ಮತ್ತು ಅಪ್ಸರೆ ಊರ್ವಶಿಯ ಪ್ರೇಮಗಳು ಶತಪಥ ಬ್ರಾಹ್ಮಣದಲ್ಲಿ 5.1.1 ವಿಷ್ಣು ಪುರಾಣದಲ್ಲಿ, ಭಾಗವತ ಪುರಾಣದಲ್ಲಿ ಮತ್ತು ಹರಿವಂಶದ ವಿಭಾಗ 26 ವಿವರವಾಗಿ ಹೇಳಲ್ಪಟ್ಟಿವೆ. ಮಹಾಭಾರತದ ಆದಿಪರ್ವ 75 ಪುರೂರವಸನು ಬ್ರಾಹ್ಮಣರ ಜೊತೆಗೆ ಹೋರಾಟಕ್ಕಿಳಿದ ವಿಷಯವನ್ನು ಪ್ರಸ್ತಾಪಿಸುತ್ತದೆ. ಈ ಭಾಗವನ್ನು ಈ ಮುಂದೆ ಉಲ್ಲೇಖಿಸಲಾಗಿದೆ. ವಿಷ್ಣು ಪುರಾಣದ ಪ್ರಕಾರ ಪುರೂರವಸ್ನಿಗೆ 6 ಪುತ್ರರಿದ್ದರು. ಅವರಲ್ಲಿ ಆಯುಸ್ ಜ್ಯೇಷ್ಠನಿದ್ದ. ಆಯುಸ್ನಿಗೆ
ನಹುಷ, ಕ್ಷಾತ್ರವೃದ್ದ, ರಂಭ, ರಾಜಿ ಮತ್ತು ಅನೇನಸ ಎಂಬ 5 ಮಂದಿ ಪುತ್ರರಿದ್ದರು. ಕ್ಷಾತ್ರವೃದ್ಧನಿಗೆ ಸುನಹೋತ್ರ ಎಂಬ ಮಗನಿದ್ದ. ಅವನಿಗೆ ಕಾವೇಶ, ಲೇಶ ಮತ್ತು ಗೃತ್ಸಮದ ಎಂಬ 3 ಮಕ್ಕಳಿದ್ದರು. ಕೊನೆಯವನಿಂದ 4 ಜಾತಿಗಳ ಪದ್ಧತಿಯ ಜನಕನಾದ ಶೌನಕ ಹುಟ್ಟಿದ. ಕಾಶನಿಗೆ ಕಾಶಿರಾಜನೆಂಬ ಮಗನು, ಕಾಶಿರಾಜನಿಗೆ ದೀರ್ಘತಮಸ್ ಎಂಬ ಮಗನು, ದೀರ್ಘತಮಸ್ಗೆ ಧನ್ವಂತರಿ ಎಂಬ ಮಗನು ಇದ್ದರು. ವಿಷ್ಣು ಪುರಾಣದ ಈ ಕೆಳಗಿನ ಭಾಗ ಸೂಚಿಸುವಂತೆ 2 ವರ್ಣದ ಉಗಮವು ಬ್ರಹ್ಮನಿಗೆ ಸೇರಿದುದು ಎಂದು ಹೇಳುತ್ತದೆ. ಮೈತ್ರೇಯ ಹೇಳುತ್ತಾನೆ, ನೀನು ನನಗೆ ಆರ್ವಕ ಸ್ರೋತಸ್ ಅಥವಾ ಮಾನವ ಸೃಷ್ಟಿಯ ಬಗ್ಗೆ ವಿವರಿಸಿದ್ದೀಯೇ. ಓ ಬ್ರಹ್ಮನ್, ಬ್ರಹ್ಮನು ಅದನ್ನು ಹೇಗೆ ರೂಪಿಸಿದ ಎಂಬುದನ್ನು ನನಗೆ ವಿಷದವಾಗಿ ದೃಢಪಡಿಸು. ಅವನು ಹೇಗೆ ಮತ್ತು ಯಾವ ಗುಣಗಳ ಆಧಾರದ ಮೇಲೆ ಜಾತಿಗಳನ್ನು ಸೃಷ್ಟಿಸಿದ ಮತ್ತು ಬ್ರಾಹ್ಮಣರ ಮತ್ತು ಉಳಿದವರ ಸಾಂಪ್ರದಾಯಿಕ ಕರ್ತವ್ಯಗಳು ಏನು ಎಂಬುದನ್ನು ನನಗೆ ತಿಳಿಸು. ಪರಾಶರ ಉತ್ತರಿಸಿದ, ಅವನ ಆಶಯದಂತೆ ಭೂಮಂಡಲವನ್ನು ಸೃಷ್ಟಿಸಲು ಇಚ್ಛಿಸಿದಾಗ ಸಾತ್ವಿಕ ಜೀವರಾಶಿಗಳು ಅವನ ಬಾಯಿಯಿಂದ ಹೊರಬಂದವು. ರಜೋಗುಣವನ್ನು ಅಧಿಕವಾಗುಳ್ಳ ಜೀವರಾಶಿ ಆತನ ಎದೆಯಿಂದ ಬಂದವು. ರಜೋಗುಣ ಮತ್ತು ತಾಮಸಗುಣ ಪ್ರಬಲವಾಗಿದ್ದವುಗಳು ಆತನ ತೊಡೆಯಿಂದ. ತಾಮಸಗುಣವೇ ಪ್ರಮುಖವಾಗಿದ್ದ ಉಳಿದವುಗಳನ್ನು ತನ್ನ ಪಾದಗಳಿಂದ ಸೃಷ್ಟಿಸಿದ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ಜಾತಿಗಳು ಕ್ರಮವಾಗಿ ಸೃಷ್ಟಿಯಾದವು. ಜಾತಿಗಳಿಂದ ಚಾತುರ್ವರ್ಣ ಪದ್ಧತಿ ರಚಿಸಲ್ಪಟ್ಟಿತು. ಯಜ್ಞ ಯಾಗಾದಿಗಳ ಆಚರಣೆಗಾಗಿ ಬ್ರಹ್ಮನು ಈ 4 ವರ್ಗಗಳ ಸಂಪ್ರದಾಯವನ್ನು ರಚಿಸಿದ. ದೇವತೆಗಳು ಮಳೆಯನ್ನ ಸುರಿಸಿ ಮಾನವ ವರ್ಗವನ್ನು ಸಂರಕ್ಷಿಸುತ್ತಾರೆ. ಅಭ್ಯುದಯಕ್ಕೆ ಕಾರಣೀಭೂತವಾದ ಯಜ್ಞ ಯಾಗಾದಿಗಳು ತಮ್ಮ ಕರ್ತವ್ಯಗಳಿಗೆ ತಮ್ಮನ್ನೇ ಅರ್ಪಿಸಿಕೊಂಡಿರುವ, ಅಪಮಾರ್ಗದಲ್ಲಿ ನಡೆಯದ, ಸನ್ಮಾರ್ಗದಲ್ಲಿ ನಡೆಯುವ ಸಾತ್ವಿಕ ವ್ಯಕ್ತಿಗಳಿಂದ ತಪ್ಪದೇ ನಡೆಸಲ್ಪಡುತ್ತವೆ. ಮನುಷ್ಯರು ತಮ್ಮ ಮಾನವೀಯ ಗುಣದ ಫಲವಾಗಿ ಸ್ವರ್ಗ ಮತ್ತು ಮೋಕ್ಷವನ್ನು ಪಡೆಯುತ್ತಾರೆ ಮತ್ತು ಅವರು ಇಚ್ಛಿಸಿದ ಪ್ರಪಂಚಕ್ಕೆ ಹೋಗುತ್ತಾರೆ. ಹರಿವಂಶದಲ್ಲಿ 2 ಸಿದ್ಧಾಂತಗಳು ಕಾಣಸಿಗುತ್ತವೆ. ವಿಷ್ಣು ಪುರಾಣದಲ್ಲಿ ಹೇಳಿರುವಂತಲ್ಲದೆ ವರ್ಣಗಳ ಮೂಲವು ಸಂತತಿಯ ಬುಡವಾದ ಮನುವಿನ ಸಂತತಿಯವರಲ್ಲೊಬ್ಬನಿಂದ ಜನಿಸಿದ ಸೂತ್ರವನ್ನು ಎತ್ತಿಹಿಡಿಯುತ್ತದೆ. ಗೃತ್ಸಮದನ ಮಗ ಶುನಕನಿಂದ ಶೌನಕರು, ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು ಹುಟ್ಟಿದರು. ವಿಧಾತನು ಸುಹೋತ್ರ, ಸುಹೋತ್ರಿ, ಗಯ, ಗರ್ಗ ಮತ್ತು ಪ್ರಬಲನಾದ ಕಪಿಲ ಎಂಬ 5 ಮಂದಿ ಪುತ್ರರ ತಂದೆ. ಸುಹೋತ್ರನಿಗೆ ಪ್ರಸಿದ್ಧಿ ಪಡೆದಿದ್ದ ಕಾಕ್ಷಕ ಮತ್ತು ದೊರೆ ಗೃತ್ಸಮತಿ ಎಂಬ 2 ಪುತ್ರರು. ಗೃತ್ಸಮತಿಯ ಮಕ್ಕಳು ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು. ಅವರು ಬ್ರಹ್ಮನಿಂದ ಹೊರಹೊಮ್ಮಿ ಪ್ರಜಾಪತಿ ದಕ್ಷನಾಗಿ ಬಂದ ವಿಷ್ಣುವಿನಿಂದ ರೂಪಗೊಂಡರೆಂದು ಹೇಳುವ ಇನ್ನೊಂದು ವ್ಯಾಖ್ಯಾನ ಈ ಕೆಳಕಂಡಂತಿದೆ. ಜನಮೇಜಯ ಹೇಳುತ್ತಾನೆ, ಹೇ ಬ್ರಹ್ಮನೇ, ಯುಗಗಳಲ್ಲಿ ಮೊದಲನೆಯದಾದ ಬ್ರಹ್ಮಯುಗದ ವರ್ಣನೆಯನ್ನ ಕೇಳಿದ್ದೇನೆ. ಅಸಂಖ್ಯಾತ ಬ್ರಹ್ಮಯುಗದ ವರ್ಣನೆಯನ್ನೂ ಕೇಳಿದ್ದೇನೆ. ಲೆಕ್ಕವಿಲ್ಲದಷ್ಟು ಯಜ್ಞಯಾಗಾದಿಗಳಿಂದ ಬಲಿದಾನಗಳಿಂದ ಉದಾಹರಿಸಲ್ಪಟ್ಟು ಕಥನದಲ್ಲಿ ಪರಿಣಿತರಾದವರಿಂದ ವಿವರಿಸಲ್ಪಟ್ಟಿರುವ ಕ್ಷತ್ರಿಯ ಯುಗದ ವಿಷಯವನ್ನು ನಾನು ಹೃಸ್ವವಾಗಿ, ದೀರ್ಘವಾಗಿ ಮತ್ತು ಕರಾರುವಕ್ಕಾಗಿ ತಿಳಿಯಲು ಇಚ್ಛಿಸುತ್ತೇನೆ. ವೈಶಂಪಾಯನ ಉತ್ತರಿಸಿದ, ಯಜ್ಞ ಯಾಗಾದಿಗಳು ಹಾಗೂ ಔದಾರ್ಯಕ್ಕೆ ಹೆಸರಾದ ಈ ಯುಗವನ್ನು ನಿನಗೆ ವಿವರಿಸುತ್ತೇನೆ. ಒಂದು ಹೆಬ್ಬೆರಳು ಗಾತ್ರದ ಆ ಮುನಿಗಳು ಸೂರ್ಯನ ಕಿರಣಗಳಲ್ಲಿ ಲೀನವಾಗಿದ್ದರು. ಮುಕ್ತ ಮಾರ್ಗದ ಜೀವನ ಕ್ರಮವನ್ನು ಅನುಸರಿಸುತ್ತಾ ನಿರಂತರ ಬ್ರಹ್ಮನಲ್ಲಿ ಶ್ರದ್ಧೆಯುಳ್ಳವರಾಗಿ ಕ್ರಿಯೆ ಮತ್ತು ನಿಷ್ಕ್ರಿಯೆಗಳು 2
ತಪ್ಪದೆ ಯಜ್ಞಯಾಗಾದಿಗಳನ್ನು ಆಚರಿಸುತ್ತ ಉತ್ಕೃಷ್ಟ ಗುರಿಯಾದ ಬ್ರಹ್ಮನಲ್ಲಿ ಐಕ್ಯವಾದ ನಡೆನುಡಿಗಳಲ್ಲಿ ಶುದ್ಧರಾಗಿ ಸಂಯಮ ಜೀವನವನ್ನು ಸಾಗಿಸುತ್ತ ಬ್ರಹ್ಮಜ್ಞಾನದಿಂದ ಶಿಸ್ತು ಪಡೆದ ಬ್ರಾಹ್ಮಣರು ತಮ್ಮ ಆಚರಣೆಗಳಲ್ಲಿ ಪರಿಪೂರ್ಣರಾಗಿ ಜ್ಞಾನದಲ್ಲಿ ಪರಿಣಿತರಾಗಿ ಮತ್ತು ಧ್ಯಾನಾಸಕ್ತರಾಗಿ ಸಾವಿರ ಯುಗಗಳ ಅಂತ್ಯದಲ್ಲಿ ಅವರ ಘನತೆ ಸಮೃದ್ಧವಾದಾಗ ಈ ಮುನಿಗಳು ತಮ್ಮನ್ನು ಪ್ರಪಂಚದ ವಿಸರ್ಜನೆಯಲ್ಲಿ ತೊಡಗಿಸಿಕೊಂಡರು. ನಂತರ ಬ್ರಹ್ಮನಿಂದ ಹೊರಬಂದ ವಿಷ್ಣುವು ಧ್ಯಾನಾಸಕ್ತಿಯಲ್ಲಿ ಲೀನನಾಗಿ ಪ್ರಜಾಪತಿ ದಕ್ಷನಾಗಿ ಬಹುಸಂಖ್ಯೆಯ ಜೀವರಾಶಿಗಳನ್ನು ರೂಪಿಸಿದ. ಅವಿನಾಶಕ ಅಕ್ಷರದಿಂದ ಸ್ಫುರದ್ರೂಪಿಗಳು ಅಥವಾ ಸೋಮನ ಪ್ರೀತಿಪಾತ್ರರಾದ ಬ್ರಾಹ್ಮಣರು, ಕ್ಷತ್ರಿಯರು, ನಶ್ವರವಾದ ವೈಶ್ಯರು, ಹೊಂದಾಣಿಕೆಯಿಂದ ಶೂದ್ರರು ಧೂಮದಿಂದ ಸೃಷ್ಟಿಸಲ್ಪಟ್ಟರು. ವಿಷ್ಣುವು ಜಾತಿಗಳ ಅರ್ಥಾತ್ ವರ್ಣದ ಬಗ್ಗೆ ಯೋಚಿಸುತ್ತಿರುವಾಗ ಬ್ರಾಹ್ಮಣಾದಿಗಳು ಬಿಳುಪು, ಕೆಂಪು, ಹಳದಿ ಮತ್ತು ನೀಲಿ ಬಣ್ಣಗಳಿಂದ ರೂಪಿಸಲ್ಪಟ್ಟರು. ಆದ್ದರಿಂದ ಸ್ವರೂಪದಲ್ಲಿ ಒಂದಾಗಿ ಕರ್ತವ್ಯಗಳಲ್ಲಿ ವಿಭಿನ್ನರಾಗಿ ದ್ವಿಪಾದಿಗಳಾಗಿ ಅತಿ ಆಶ್ಚರ್ಯಕರವಾಗಿ ಅತುಳ ಶಕ್ತಿಯುತರಾಗಿ ಅವರ ಎಲ್ಲಾ ಉದ್ಯೋಗ ಸಾಧನಗಳಲ್ಲಿ ನಿಪುಣರಾಗಿರುವ ಈ ಪ್ರಪಂಚದ ಮಾನವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರೆಂಬ ನಾಲ್ಕು ಜಾತಿಗಳಾಗಿ ವಿಂಗಡಿಸಲ್ಪಟ್ಟರು. ಮೂರು ಉಚ್ಚ ಜಾತಿಗಳ ವ್ರತ ನಿಯಮಗಳು ವೇದಗಳಿಂದ ನಿರ್ಣಯಿಸಲ್ಪಟ್ಟಿವೆ ಎಂದು ಸಾರಲಾಗಿದೆ. ಬ್ರಹ್ಮನಿಂದ ಜನಿಸಿದ ಈ ವಿಷ್ಣುವು ಒಡೆಯ ಪ್ರಚೇತಸ ಅಂದರೆ ಮಹಾಯೋಗಿಯಾದ ವಿಷ್ಣುವು ತನ್ನ ಬುದ್ಧಿಶಕ್ತಿಗಳಿಂದ ಧ್ಯಾನ ಸ್ಥಿತಿಯಿಂದ ಕಾಯಕ ಕ್ಷೇತ್ರಕ್ಕೆ ಪ್ರವೇಶಿಸಿದ. ನಂತರ ನಿರ್ಮೂಲದಿಂದ ಹುಟ್ಟಿದ ಶೂದ್ರರು ಆಚರಣ ರಹಿತರಾದರು. ಆದ್ದರಿಂದ ಅವರಿಗೆ ಶುದ್ಧೀಕರಣ ವ್ರತಾಚರಣೆಗಳಲ್ಲಿ ಪ್ರವೇಶವಿಲ್ಲ ಮತ್ತು ಪವಿತ್ರ ವೇದದ ಅಧ್ಯಯನ ಸಲ್ಲದು. ಕಟ್ಟಿಗೆಯ ಮಸೆತದಿಂದ ಉಂಟಾಗುವ ಬೆಂಕಿಯ ಮೇಲಿಂದ ಏಳುವ ಹೊಗೆಯ ಮೋಡ ಚದುರಿ ಹೋಗಿ ಯಜ್ಞಾಚರಣೆಯಲ್ಲಿ ಯಾವ ಉಪಯೋಗಕ್ಕೂ ಬಾರದಿರುವಂತೆ ಶೂದ್ರರು ಭೂಮಂಡಲದ ಮೇಲೆ ಅಲೆದಾಡುತ್ತಾ ಅವರ ಹುಟ್ಟು ಪರಿಶುದ್ಧತೆ ಇಲ್ಲದ ಜೀವನ ಕ್ರಮ, ವೇದದಲ್ಲಿ ಗೊತ್ತುಪಡಿಸಿರುವ ವ್ರತಾಚರಣೆಗಳನ್ನು ಮಾಡದಿರುವ ಅವರು ಯಜ್ಞಗಳ ಉದ್ದೇಶಕ್ಕಾಗಿ ಸಂಪೂರ್ಣವಾಗಿ ಕೆಲಸಕ್ಕೆ ಬಾರದವರು. ಕೊನೆಯದಾಗಿ ಭಾಗವತ ಪುರಾಣ. ಸಾವಿರಾರು ವರ್ಷಗಳ ಕೊನೆಯಲ್ಲಿ ಕಾಲ, ಕ್ರಿಯೆ ಮತ್ತು ಸ್ವಾಭಾವಿಕ ಗುಣದಲ್ಲಿ ನೆಲೆಸಿರುವ ಜೀವಾತ್ಮ ನೀರಿನಲ್ಲಿ ತೇಲುವ ಆ ಅಂಡದಿಂದ ಹೊರಬಂದ ಪುರುಷನಿಗೆ ಸಾವಿರ ತೊಡೆಗಳು, ಪಾದಗಳು, ತೋಳುಗಳು, ನಯನಗಳು, ಮುಖಗಳು ಮತ್ತು ಶಿರಗಳು, ಏಳು ಪಾತಾಳ ಲೋಕಗಳನ್ನು ತನ್ನ ಟೊಂಕದಿಂದಲೂ, ಮೇಲಿನ ಏಳು ಲೋಕಗಳನ್ನು ತನ್ನ ತೊಡೆಸಂದುಗಳಿಂದಲೂ ಸೃಷ್ಟಿಸಿದನು. ಬ್ರಾಹ್ಮಣನು ಪುರುಷನ ಬಾಯಿಯಾಗಿದ್ದು ಕ್ಷತ್ರಿಯನು ಆತನ ತೋಳುಗಳು, ವೈಶ್ಯನು ಆತನ ತೊಡೆಗಳಿಂದ, ಶೂದ್ರನು ದೈವಿಕ ಜೀವಿಯ ಪಾದಗಳಿಂದ ಜನಿಸಿದನು. ಭೂಮಂಡಲವು ಅವನ ಪಾದಗಳಿಂದ, ಗಾಳಿ ಆತನ ನಾಭಿಯಿಂದ, ಸ್ವರ್ಗವು ಆತನ ಹೃದಯದಿಂದ ಮತ್ತು ಮಹಾಲೋಕವು ಪರಾಕ್ರಮಿಯಾದ ಆತನ ಎದೆಯಿಂದ ರೂಪಿಸಲ್ಪಟ್ಟಿತು. ವಾಯುಪುರಾಣವು ಮನುವಿನ ಸಿದ್ಧಾಂತವನ್ನು ಕೈಗೆತ್ತಿಕೊಳ್ಳುತ್ತದೆ. ಅದು ಹೀಗೆ ಹೇಳುತ್ತದೆ: ಶುನಕನು ಗೃತ್ಸಮದನ ಮಗನಾಗಿದ್ದು ಶುನಕನಿಂದ ಶೌನಕ ಜನಿಸಿದ. ಶೌನಕನ ಮಕ್ಕಳೇ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು, ವಿವಿಧ ಕರ್ತವ್ಯಗಳನ್ನು ನಿರ್ವಹಿಸಬೇಕಾದ ದ್ವಿಜರು ಜನಿಸಿದರು. ಈ ಸಮೀಕ್ಷೆಯು ತೋರುವುದು ಏನನ್ನು? ಅದು ಏನನ್ನಾದರೂ ತೋರುವುದಿದ್ದರೆ ವರ್ಣ ಪದ್ಧತಿಯ ಮೂಲವನ್ನು ವಿವರಿಸುವುದಕ್ಕೆ ಪ್ರಯತ್ನಿಸುವಲ್ಲಿ ಬ್ರಾಹ್ಮಣರಿಂದ ಎಂತಹ ಗೊಂದಲ ಕಲ್ಪಿಸಲ್ಪಟ್ಟಿದೆ ಎಂಬುದನ್ನು ತೋರುತ್ತದೆ. ಅವರು ನೀಡಿರುವ ವಿವರಣೆಯಲ್ಲಿ ಏಕರೂಪತೆಯಾಗಲಿ ಸಾಮರಸ್ಯವಾಗಲಿ ಇಲ್ಲ. ಒಂದೇ ಪ್ರಮಾಣ ಗ್ರಂಥವು ವಿವಿಧ ವಿವರಣೆಗಳನ್ನು ನೀಡುತ್ತದೆ. ವರ್ಣ ಪದ್ಧತಿಯ ಉಗಮವನ್ನು ವಿವರಿಸುವ ಒಂದೇ ಉದ್ದೇಶದಿಂದ ಒಂದೇ ಗ್ರಂಥವು ಕೆಲವು ಪೌರಾಣಿಕ, ಕೆಲವು ಕಾಲ್ಪನಿಕ
ಮತ್ತು ವೈಚಾರಿಕ ವಿವರಣೆಯನ್ನು ಇಯುತ್ತದೆ. ವರ್ಣಗಳು ಪುರುಷನಿಂದ, ಮನುವಿನಿಂದ, ಪ್ರಜಾಪತಿಯಿಂದ, ವ್ರಾತ್ಯನಿಂದ ಮತ್ತು ಸೋಮನಿಂದ ಉದ್ಭವಿಸಿದವೆಂದು ವಿವರಿಸಲು ವೇದಗಳು ಪ್ರಯತ್ನಿಸುತ್ತವೆ. ಬ್ರಾಹ್ಮಣಗಳು ವೇದಗಳಿಗಿಂತ ಗಮನಾರ್ಹ ವ್ಯತ್ಯಾಸ ತೋರುತ್ತವೆ. ಅವುಗಳು ಪುರುಷ, ಮನು, ವ್ರಾತ್ಯ ಅಥವಾ ಸೋಮ ಇವರುಗಳನ್ನು ನಾಲ್ಕು ವರ್ಣಗಳ ಜನ್ಮದಾತರೆಂದು ಅಂಗೀಕರಿಸುವುದಿಲ್ಲ. ಅವು ಪ್ರಜಾಪತಿ ಮತ್ತು ಬ್ರಹ್ಮನ ಮಧ್ಯೆ ಹೊಯ್ದಾಡುವ ಹೊಸ ಕಲ್ಪನೆಗೆ ಎಡೆ ಮಾಡಿಕೊಟ್ಟಿವೆ. ತೈತ್ತಿರೇಯ ಬ್ರಾಹ್ಮಣವು ಒಂದು ತೀರಾ ಹೊಸ ತತ್ವವನ್ನು ಪ್ರತಿಪಾದಿಸುತ್ತದೆ. ಬ್ರಾಹ್ಮಣರು ದೇವತೆಗಳಿಂದ, ಶೂದ್ರರು ಅಸುರರಿಂದ ಜನಿಸಿದರೆಂದು ಹೇಳುತ್ತದೆ. ಮನುಸ್ಮೃತಿಯು ಪೌರಾಣಿಕ ಮತ್ತು ತರ್ಕಬದ್ಧ ಎಂಬ ಎರಡು ವಿವರಣೆಗಳನ್ನು ನೀಡುತ್ತದೆ. ಪೌರಾಣಿಕ ವಿವರಣೆಯು ವರ್ಣದ ಮೂಲ ಬ್ರಹ್ಮನೆಂದು ಒಟ್ಟು ಮಾಡಿದರೆ, ತರ್ಕಬದ್ಧ ವಿವರಣೆಯು ವರ್ಣದ ಮೂಲವು ಒಬ್ಬ ವ್ಯಕ್ತಿಯ ದೇಹ ಪ್ರಕೃತಿಗೆ ಸೇರಿದುದೆಂದು ಎಣಿಸುತ್ತದೆ. ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳು ಮನುವು ನಾಲ್ಕು ವರ್ಣಗಳ ಜನ್ಮದಾತನೆಂಬ ತತ್ವವನ್ನು ಎತ್ತಿಹಿಡಿಯುತ್ತವೆ. ಮನುವಿನ ತತ್ವವನ್ನು ಪ್ರತಿಪಾದಿಸುವಲ್ಲಿ ಅವನನ್ನು ಪೂರ್ಣವಾಗಿ ಅವ್ಯವಸ್ಥೆಗೆ ಈಡು ಮಾಡಿದ್ದಾರೆ. ರಾಮಾಯಣದಲ್ಲಿ ಈ ಮನುವು ದಕ್ಷನ ಮಗಳು ಮತ್ತು ಕಶ್ಯಪನ ಹೆಂಡತಿ. ಮಹಾಭಾರತದಲ್ಲಿ ಮನುವು ಸ್ತ್ರೀಯಲ್ಲ, ಒಬ್ಬ ಪುರುಷ. ಅವನು ಕಶ್ಯಪನ ಮಗನಾದ ವಿವಸ್ವತನ ಮಗ. ಮಹಾಭಾರತದಲ್ಲಿ ಕಶ್ಯಪನ ಹೆಂಡತಿ ಮನುವಲ್ಲ, ದಕ್ಷನ ಮಗಳೆಂದು ಹೇಳಲಾದ ದಾಕ್ಷಾಯಿಣಿ. ಪುರಾಣಗಳು ಮನುವನ್ನು ನಾಲ್ಕು ವರ್ಣಗಳ ಜನಕನೆಂದು ವಿವರಿಸುವಾಗ ಅದರಲ್ಲಿ ಅನೇಕ ವ್ಯತ್ಯಾಸವುಳ್ಳ ಅಂಶಗಳು ಒಳಸೇರಿವೆ. ವಿಷ್ಣು ಪುರಾಣವು ವರ್ಣದ ಮೂಲವು ಮನುವಿಗೆ ಸೇರಿದ್ದೆಂದು ಹೇಳುವ ಬದಲು ಆತನ ಮಕ್ಕಳಿಗೆ ಸೇರಿದ್ದೆಂದು ಹೇಳಲು ಹೊರಡುತ್ತದೆ. ಆದರೆ ಅದು ಆತುರಾತುರವಾಗಿ ಮನುವಿನ ಎಂಟು ಮಕ್ಕಳಲ್ಲಿ ಇಬ್ಬರಿಂದ ಬ್ರಾಹ್ಮಣ ಮತ್ತು ಶೂದ್ರರೆಂಬ ಎರಡು ವರ್ಣಗಳ ಮೂಲವನ್ನ ಮಾತ್ರ ವಿವರಿಸಿ ಉಳಿದೆರಡು ವರ್ಣಗಳನ್ನು ವಿವರಿಸುವುದನ್ನು ಮರೆತಿದೆ. ಇದೇ ವಿಷ್ಣು ಪುರಾಣವು ಇನ್ನೊಂದು ಸ್ಥಳದಲ್ಲಿ ಮನುವಿನ ಮೂಲಕ ಆತನ ಮಗಳಾದ ಇಳಾ ಸ್ತ್ರೀ ಸಾಲಿನಲ್ಲಿ ಚಾತುರ್ವರ್ಣದ ಮೂಲವಿರುವ ಬಗ್ಗೆ ಇನ್ನೊಂದು ಸೂತ್ರವನ್ನು ವಿವರಿಸುತ್ತದೆ. ಈ ಎರಡನೆಯ ಸೂತ್ರದಂತೆ ಇಳಾ ಪುರೂರವಸ್ ಎಂಬುವವನನ್ನು ಮದುವೆಯಾಗಿ ಆತನಿಗೆ ಆರು ಮಂದಿ ಮಕ್ಕಳಿದ್ದು, ಅವರಲ್ಲಿ ಆಯುಸ್ ಎಂಬುವವನು ಜ್ಯೇಷ್ಠನಿದ್ದನು. ಆಯುಸ್ನಿಂದ ಕ್ಷಾತ್ರವೃದ್ಧ, ಅವನಿಂದ ಸುನಹೋತ್ರ, ಅವನಿಂದ ಗೃತ್ಸಮದ, ನಾಲ್ಕು ವರ್ಣಗಳು ಗೃತ್ಸಮದನಿಂದ ಉದಯಿಸಿದವು. ವಾಯುಪುರಾಣವು ಇದನ್ನು ಒಪ್ಪುವುದಿಲ್ಲ. ಅದು ಹೇಳುವುದು ಗೃತ್ಸಮದನ ಮೊಮ್ಮಗ ಶುನಕನಿಂದ ನಾಲ್ಕು ವರ್ಣಗಳು ಹುಟ್ಟಿದವೆಂದು. ಹರಿವಂಶವು ಒಂದು ಕಡೆ ಚಾತುರ್ವರ್ಣದ ಜನಕ ಗೃತ್ಸಮದ ಎಂದು ಹೇಳುವ ವಿಷ್ಣು ಪುರಾಣವನ್ನು ಶೂದ್ರರು ಯಾರಿಂದಲೂ ಹೊಮ್ಮಿ ಬರಲಿಲ್ಲ ಎಂಬ ಒಂದು ವ್ಯತ್ಯಾಸದೊಡನೆ ಒಪ್ಪುತ್ತದೆ. ಇನ್ನೊಂದು ಕಡೆ ಹರಿವಂಶವು ವಿಷ್ಣು ಪುರಾಣ ಮತ್ತು ವಾಯುಪುರಾಣಗಳಿಂದ ತನ್ನ ಸ್ವಂತ ನಿಲುವಿಗೆ ತೀರಾ ವಿರುದ್ಧವಾಗಿ ನಾಲ್ಕು ವರ್ಣಗಳು ಗೃತ್ಸಮದನ ಮಗ ಶುನಕನಿಂದ ಜನಿಸಿದವು ಎಂದು ಹೇಳುತ್ತದೆ. ಈ ವಿವರಣೆಗಳು ಮನೋ ದೌರ್ಬಲ್ಯದ ವಾಕ್ ಪ್ರವಾಹಗಳಾಗಿವೆ. ವರ್ಣ ಪದ್ಧತಿಯನ್ನು ಸಮರ್ಥಿಸಿಕೊಳ್ಳುವುದಕ್ಕಾಗಿ ಬ್ರಾಹ್ಮಣರು ಎಷ್ಟು ಕಷ್ಟಪಡಬೇಕಾಯಿತು ಎಂಬುದನ್ನು ಅವು ತೋರುತ್ತವೆ. ವರ್ಣ ಪದ್ಧತಿಯ ಶಕ್ತಿಯುತ ಅಗ್ರೇಸರರಾದ ಬ್ರಾಹ್ಮಣರು ಸಮಂಜಸವಾದ, ಏಕರೀತಿಯ, ಅನಪೇಕ್ಷಿತವಾದ, ಮನವೊಪ್ಪುವ ಮತ್ತು ವಿವೇಚನಾಯುತವಾದ ವಿವರಣೆಯನ್ನು ನೀಡಲು ಅಶಕ್ತರಾದರೇಕೆ ಎಂಬ ಪ್ರಶ್ನೆ ಏಳುತ್ತದೆ. ಇಂತಹ ಅನೇಕ ವಿವರಣೆಗಳ ಪೈಕಿ ಇಂದಿನ ಬ್ರಾಹ್ಮಣರಿಂದ ವರ್ಣ ಪದ್ಧತಿಯು ಸಮರ್ಥಿಸಲ್ಪಟ್ಟಿರುವುದು ಎರಡು ವಿವರಣೆಗಳ ಮೇಲೆ. ಮೊದಲನೆಯದು ಋಗ್ವೇದದ ಪುರುಷ ಸೂಕ್ತದಲ್ಲಿ ಪರ್ಯಾಲೋಚಿಸಲ್ಪಟ್ಟಿರುವ ತತ್ವದಂತೆ ನಾಲ್ಕು ವರ್ಣಗಳ ಉಗಮದ ಪುರುಷನಿಂದ. ಅದು ಐತಿಹಾಸಿಕ ವಿವರಣೆಯಲ್ಲ. ಅದು ಪೌರಾಣಿಕವಾಗಿದ್ದರೂ ಸಾಕಾಗಿತ್ತು. ಆದರೆ ಅದು ಹಾಗಿಲ್ಲ. ವಿವರಣೆಯು ಪೂರ ನಿಗೂಢ. ಅದು ಕ್ಲೇಶಗೊಂಡ ಚಿತ್ತದ ಒಂದು ವಿಲಕ್ಷಣ ಕನಸು. ಅದಕ್ಕಾಗಿಯೇ ಅದು ಯಾವತ್ತೂ ವಿವರಣೆ ಎಂದು ಪರಿಗಣಿಸಲ್ಪಡಲಿಲ್ಲ
ಮತ್ತು ಆ ಕಾರಣದಿಂದಲೇ ಅನೇಕ ಪ್ರತಿಸ್ಪರ್ಧಿ ವಿವರಣೆಗಳು ಹುಟ್ಟಿರುವ

ಈ ವಿವರಣೆಯು ವೇದಗಳಿಗೆ ಸಂಬಂಧಪಟ್ಟ ಬರಹಗಾರರಿಂದಲೂ ತೃಣಪ್ರಾಯವಾಗಿ ಗಣಿಸಲ್ಪಟ್ಟಿತೆಂಬುದು ಎರಡು ಸಂದರ್ಭಗಳಲ್ಲಿ ವಿಷದವಾಗಿದೆ. ಮೊದಲನೆಯ ಸಂದರ್ಭ, ಇದು ಋಗ್ವೇದದ ಸಂಕೀರ್ಣ ಭಾಗದಲ್ಲಿರುವುದು. ಎರಡನೆಯದಾಗಿ, ಇದು ಕಥಕ ಮತ್ತು ಶ್ವೇತ ಯಜುರ್ವೇದದ ಮೈತ್ರೇಯಾನಿ ಸಂಹಿತೆಯಲ್ಲಿ ಕಂಡುಬರುವುದಿಲ್ಲ ಮತ್ತು ಕೃಷ್ಣ ಯಜುರ್ವೇದದ ತೈತ್ತಿರೀಯ ಸಂಹಿತೆಗಳು ಇದನ್ನು ಸ್ವೀಕರಿಸುವುದಿಲ್ಲ. ಸಾಮವೇದವು ಋಗ್ವೇದದಿಂದ ಪುರುಷ ಸೂಕ್ತದ 5 ಮಂತ್ರಗಳನ್ನ ಮಾತ್ರ ಸೇರಿಸುತ್ತದೆ. ಮತ್ತು ಇಲ್ಲಿ ಮುಖ್ಯವಾದುದೇನೆಂದರೆ, ಅದನ್ನು ಸ್ವೀಕರಿಸುವಾಗ 4 ವರ್ಣಗಳು ಪುರುಷನ ಶರೀರದ 4 ಭಾಗಗಳಿಂದ ಹೊರಬಂದುವು ಎಂದು ಹೇಳುವುದನ್ನು ಬಿಟ್ಟು ಬಿಡಲಾಗಿದೆ. ಇದು 4 ವೇದಗಳು ಈಗಿನ ಸ್ಥಿತಿಗೆ ಬಂದ ಮೇಲೆ ಅವುಗಳ ಮಧ್ಯೆ ಮಧ್ಯೆ ಸೇರಿಸಲ್ಪಟ್ಟಿರುವ ಬಹಳ ತಡವಾದ ರಚನೆ ಎಂಬುದಂತೂ ನಿಜ. ಅದಲ್ಲದೆ ಅದರ ರಚನಾಕಾರರು ತಮ್ಮ ವಿವರಣೆಗಳ ಬಗ್ಗೆ ನಿಶ್ಚಿತಾಭಿಪ್ರಾಯ ಹೊಂದಿ ಪೂರಾ ದೃಢವಾಗಿರಲಿಲ್ಲ ಎಂಬುದನ್ನು ತೋರುವುದಕ್ಕೆ ಸಾಕಷ್ಟು ನಿದರ್ಶನಗಳಿವೆ. ಬಹುಶಃ ಇದು ಬ್ರಾಹ್ಮಣರು ವಾಸ್ತವಿಕ ಲಿಖಿತ ಹೇಳಿಕೆಯಾಗಿ ಪರಿವರ್ತಿಸಲು ಪ್ರಯತ್ನಿಸಿದರೋ, ಅದು ಬಹುಶಃ ಒಂದು ರೂಪಕ ವರ್ಣನಾತ್ಮಕ ವಿವರಣೆಯೋ, ಅದು ಈ ಒಗಟನ್ನ ಬಿಡಿಸಲು ವಿಫಲವಾಗಿದೆ. ಅದಕ್ಕೆ ತದ್ವಿರುದ್ಧವಾಗಿ ಅದು ಬ್ರಾಹ್ಮಣರು ಚಾತುರ್ವರ್ಣ ತತ್ವವನ್ನು ಬೆಂಬಲಿಸಲು ಆಸಕ್ತಿ ವಹಿಸಿದ್ದೇಕೆ ಎಂಬ ಮತ್ತೊಂದು ಒಗಟನ್ನ ಸೃಷ್ಟಿಸಿದೆ. ಈ ತರ್ಕಬದ್ಧ ವಿವರಣೆಯ ಹಿಂದೆ ಭಗವದ್ಗೀತೆಯ ಪ್ರಭಾವವಿದೆ. ಹಿಂದೂಗಳ ದೇವರು ಕೃಷ್ಣ ಚಾತುರ್ವರ್ಣ ಪದ್ಧತಿಯನ್ನು ಆತನೇ ಸೃಷ್ಟಿಸಿದನೆಂದು ಹೇಳುವುದಲ್ಲದೆ, ಅದು ಗುಣದ ಅಂದರೆ ಸ್ವಭಾವ ಸಿದ್ಧವಾದ ಶ್ರೇಷ್ಠತೆಯ ಭಿನ್ನತೆಯ ಪದ್ಧತಿ ಎಂದು ಅವನು ಪ್ರತಿಪಾದಿಸುತ್ತಾನೆ. ಗುಣದ ಭಿನ್ನತೆಯ ಸಿದ್ಧಾಂತವು ಕಪಿಲನ ಸಾಂಖ್ಯ ವೇದಾಂತದಿಂದ ಪಡೆದುದಾಗಿದೆ. ಕೃಷ್ಣನು ಈ ಚಾತುರ್ವರ್ಣದ ವಿವರಣೆಯನ್ನು ವಿವಾದಕ್ಕೆ ಎಡೆ ಇಲ್ಲವೆಂಬಂತೆ ಅಧಿಕಾರವಾಣಿಯಿಂದ ನೀಡುತ್ತಾನೆ. ಸಾಂಖ್ಯ ವೇದಾಂತವು ನಿಸ್ಸಂಶಯವಾಗಿಯೂ ಮೂಲಭೂತ ಪ್ರಸ್ತಾಪವಾಗಿ ದೃಢಪಡಿಸುವುದೇನೆಂದರೆ, ವಸ್ತುವು ರಜ ತಮ ಮತ್ತು ಸತ್ವ ಎಂಬ 3 ಗುಣಗಳು ತಮ್ಮ ಶಕ್ತಿಯಲ್ಲಿ ಪರಸ್ಪರ ಸಮವಾಗಿರುವಾಗ ವಸ್ತುವು ನಿಶ್ಚಲವಲ್ಲದ ಸಮಸ್ಥಿತಿ. ಒಂದು ಗುಣವು ಉಳಿದ ಗುಣಗಳ ಬಗ್ಗೆ ಮನಸ್ಸು ಬಂದಂತೆ ನಡೆದಾಗ, ಸಮಸ್ಥಿತಿ ಕ್ಷೋಭೆಗೊಂಡಾಗ ವಸ್ತುವು ಚಲನಾತ್ಮಕವಾಗುತ್ತದೆ. ಗುಣಧರ್ಮಕ್ಕೆ ಸಂಬಂಧಪಟ್ಟ ಸಾಂಖ್ಯ ತತ್ವದ ಆಧಾರದ ಮೇಲೆ ಕೃಷ್ಣನು ವರ್ಣ ಪದ್ಧತಿಗೆ ವೈಜ್ಞಾನಿಕ ವಿವರಣೆ ನೀಡಲು ಪ್ರಯತ್ನಿಸುವುದರಲ್ಲಿ ಬಹಳ ಚತುರನಾಗಿದ್ದ. ಹಾಗೆ ಮಾಡಿರುವುದರಿಂದ ಕೃಷ್ಣನು ನಿಜವಾಗಿಯೂ ತಿಳಿಗೇಡಿಯಾಗಿದ್ದಾನೆ. 4 ವರ್ಣಗಳು ಮತ್ತು 3 ಗುಣಗಳು ಇರುವುದನ್ನ ಆತ ವಿವೇಚಿಸಲಿಲ್ಲ ಮತ್ತು ತನಗೆ ಏನೆಲ್ಲ ಚಾತುರ್ಯವಿದೆ ಎಂದು ಸಾಧಿಸಬಹುದಾದರೂ 3 ಗುಣಗಳಿಗಿಂತ ಹೆಚ್ಚು ಬೇಕಿಲ್ಲದ ತತ್ವದ ಜೊತೆ 4 ವರ್ಣಗಳಿರಬೇಕಾದ ಅಗತ್ಯದ ಬಗ್ಗೆ ಕಾರಣ ಕೊಡದಾದ. ಇಲ್ಲಿಯೂ ಕೂಡ ಯಾವುದು ವಿವೇಚನಾಯುತ ವಿವರಣೆಯಂತೆ ಕಾಣುವುದೋ ಅದು ಅಸಂಬದ್ಧ ವಿವರಣೆಯಾಗಿದೆ. ಅದು ಒಗಟನ್ನ ಬಿಡಿಸುವುದಿಲ್ಲ, ಇನ್ನೊಂದನ್ನು ಸೃಜಿಸುತ್ತದೆ. ಬ್ರಾಹ್ಮಣರು ಚಾತುರ್ವರ್ಣವನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಇಷ್ಟೊಂದು ಶ್ರಮಪಟ್ಟು ಕಾದಾಡಿದ್ದೇಕೆ?

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ

0: 49ನೇ ಇಸವಿ ನವೆಂಬರ್ ತಿಂಗಳ 26ನೆಯ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.
1: ಈ ಜನುಮವೇ ಆ ದೊರಕಿದೆ ರುಚಿ ಸವಿಯಲು.
2: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
3: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
4: ನಿಮ್ಮ ಮನೆ ಮನದ ಕೈರುಚಿ.
5: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ? ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077775555. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಪ್ರತಿದಿನ ನಾವು ಸೇವನೆ ಮಾಡುವಂತಹ ಆಹಾರದಲ್ಲೇ ಗೊತ್ತಾಗತ್ತೆ ನಮ್ಮ ಆರೋಗ್ಯದ ಗುಟ್ಟು. ನಾವು ಯಾವ ರೀತಿಯ ಆಹಾರ ಸೇವನೆ ಮಾಡ್ತೀವೋ ಆ ರೀತಿಯಲ್ಲಿ ದೇಹದಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಿ. ಹೆಚ್ಚಾಗಿ ಉಷ್ಣತೆ ಇರುವಂತಹ ಆಹಾರವನ್ನು ಸೇವನೆ ಮಾಡಿದರೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಶೀತ ಉಂಟು ಮಾಡುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದರೆ ನಮಗೆ ಆ ರಿಸಲ್ಟ್ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಈ ಶೀತ ಆಗುವಂಥದ್ದು, ಶೀತದ ಜೊತೆಗೆ ಕಫ ಕಟ್ಟುವಂಥದ್ದು, ಕೆಮ್ಮಾಗುವಂಥದ್ದು, ಒನ್ ಬೈ ಒನ್ ಅದರ ಫಲಿತಾಂಶ ತಿಳಿತಾ ಹೋಗುತ್ತೆ. ಇಲ್ಲಿ ಮುಖ್ಯವಾಗಿ ಯಾವ ರೀತಿಯ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಋತುಮಾನಗಳಿಗನುಗುಣವಾಗಿ ಸೇವನೆ ಮಾಡುವಂತಹ ಆಹಾರದ ಬಗ್ಗೆ ಕೂಡ ನಾವು ಹೆಚ್ಚು ಗಮನ ಹರಿಸಲೇಬೇಕು. ಈ ಬೇಸಿಗೆ ಸಮಯದಲ್ಲಿ ತಂಪಾದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತೀವಿ, ಅದೇ ಚಳಿಗಾಲದಲ್ಲಿ ಹೆಚ್ಚು ಉಷ್ಣತೆ ಹೊಂದಿರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡ್ತೀವಿ. ಆದರೆ ಕೆಲವೊಂದು ಸಮಯದಲ್ಲಿ ಅದೇ ವ್ಯತಿರಿಕ್ತವಾದರೆ, ಸ್ನೇಹಿತರೆ, ಈ ಬೇಸಿಗೆ ಸಮಯದಲ್ಲೂ ಕೂಡ ಹೆಚ್ಚಾಗಿ ಉಷ್ಣತೆ ಹೊಂದಿರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡಿದಾಗ ದೇಹದಲ್ಲೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತೀವಿ. ಬಾಯಿ ಹುಣ್ಣಾಗುವಂಥದ್ದು, ಹಾಗೆ ಚರ್ಮ ಒರಟಾಗುವಂಥದ್ದು, ಹೊಟ್ಟೆಯಲ್ಲಿ ಉರಿ ಉಂಟಾಗುವುದು, ಸೊ ಈ ರೀತಿಯ ಒಂದು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀವಿ ನಮ್ಮ ಆಹಾರದಲ್ಲಿ ಒಂದಿಷ್ಟು ಏರುಪೇರುಗಳಾದಾಗ. ಕೆಲವೊಂದು ಸಮಯದಲ್ಲಿ ನಮಗೆ ಅನಿಸುತ್ತೆ ಸ್ನೇಹಿತರೆ, ಸರಿಯಾದ ಸಮಯದಲ್ಲಿ ನಾನು ಆಹಾರ ಸೇವನೆ ಮಾಡ್ತಾ ಇದ್ದೀನಲ್ವಾ ಅಂತ. ಆದರೆ ಯಾವ ಸಮಯದಲ್ಲಿ, ಯಾವ ಪ್ರಮಾಣದಲ್ಲಿ, ಯಾವ ರೀತಿ ಸೇವನೆ ಮಾಡ್ತಿದ್ದೀವಿ ಅನ್ನೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಕೆಲವೊಂದು ಆಹಾರ ಪದಾರ್ಥಗಳನ್ನು ಬೆಳಗಿನ ಸಮಯದಲ್ಲಿ ಸೇವನೆ ಮಾಡೋದು ಉಂಟು, ಜೊತೆಗೆ ಟಿಫನ್ ಮಾಡೋದಕ್ಕಿಂತ ಮುಂಚೆ ಸೇವನೆ ಮಾಡೋದು ಉಂಟು. ಟಿಫನ್ ಆದಮೇಲೆ ಕೆಲವೊಂದು ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದುಂಟು, ಜೊತೆಗೆ ಮಧ್ಯಾಹ್ನದ ಸಮಯದಲ್ಲಿರ್ಬೋದು, ಹಾಗೆ ರಾತ್ರಿ ಸಮಯದಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಮಧ್ಯಾಹ್ನದ ಸಮಯದಲ್ಲಿ ಮೊಸರನ್ನ ಊಟ ಮಾಡಿದ್ರೆ ಒಳ್ಳೆಯದು ಅಂತಾರೆ, ಅದೇ ರಾತ್ರಿ ಸಮಯದಲ್ಲಿ ಮೊಸರನ್ನ ಊಟ ಮಾಡಬಾರ್ದು ಅಂತಾರೆ. ಹಾಗೆ ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಈ ಕಾಫಿ ಟೀ ಸೇವನೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ಕೂಡ ತಿಳಿಸ್ತಾರೆ. ಈ ರೀತಿಯಲ್ಲಿ ನಾವು ತೆಗೆದುಕೊಳ್ಳುವಂತಹ ಆಹಾರ ಕ್ರಮದಲ್ಲಿ ಒಂದಿಷ್ಟು ಬದಲಾವಣೆಗಳಾದಾಗ

ನಮ್ಮ ದೇಹ ಅದಕ್ಕೆ ಉತ್ತರ ಕೊಡುತ್ತೆ. ಈ ಅಂತಹ ಬದಲಾವಣೆಗಳಲ್ಲಿ ಈ ಉಷ್ಣತೆ ಕೂಡ ಒಂದಾಗಿದೆ ಸ್ನೇಹಿತರೆ. ಹಾಗಾದರೆ ಈ ಉಷ್ಣತೆ ಯಾಕೆ ನಮ್ಮ ದೇಹದಲ್ಲಿ ಉಂಟಾಗುತ್ತೆ, ಈ ಉಷ್ಣತೆ ಉಂಟಾದಾಗ ನಾವು ಯಾವ ರೀತಿ ಆಹಾರವನ್ನು ಸೇವನೆ ಮಾಡಬೇಕು, ಇದರಿಂದ ಏನಾದರೂ ಸಮಸ್ಯೆ ಉಂಟಾಗತ್ತಾ, ಯಥೇಚ್ಛವಾಗಿ ದೇಹ ಉಷ್ಣಗೊಂಡಾಗ ಅದಕ್ಕೆ ತಕ್ಕಂತೆ ಯಾವ ರೀತಿಯಲ್ಲಿ ನಾವು ಆಹಾರ ಕ್ರಮದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು, ಈ ಉಷ್ಣತೆ ಹೆಚ್ಚಾದರೆ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕೆ ಈ ದಿನ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಸೊ ತಡ ಮಾಡೋದು ಬೇಡ, ವೈದ್ಯ ಗುರು ಶ್ರೀ ಚನ್ನಬಸವಣ್ಣ ಅವರಿಂದ ಈ ಉಷ್ಣತೆ ಹೆಚ್ಚಾದಾಗ ಏನಾಗುತ್ತೆ, ಯಾವ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ, ನಮ್ಮ ದೇಹ ಸರಿಯಾಗಿರಲಿಕ್ಕೆ ನಾವು ಯಾವ ರೀತಿಯ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಂದ ತಿಳಿತಾ ಹೋಗೋಣ. ಆ ಎಲ್ಲ ಮುಖ್ಯ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಅವರಿಂದ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಚನ್ನಬಸವಣ್ಣ ಗುರುಗಳು ಈ ದಿನ ಶರೀರದಲ್ಲಿ ಉಷ್ಣತೆ ಹೆಚ್ಚಾದಾಗ ಯಾವ ರೀತಿಯಲ್ಲಿ ಮನೆ ಮದ್ದುಗಳನ್ನು ತೆಗೆದುಕೊಳ್ಬೇಕು, ಜೊತೆಗೆ ಅಕಸ್ಮಾತಾಗಿ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಯಾವೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಈ ಉಷ್ಣತೆ ಹೆಚ್ಚಾದಾಗಲೂ ಕೂಡ ಯಾವ ರೀತಿಯೆಲ್ಲ ಸಮಸ್ಯೆಗಳು ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ಅವರಿಂದ ಕೇಳೋಣ.
5: ಆತ್ಮೇರೆ, ಶರೀರದ ಉಷ್ಣತೆಯನ್ನ ಸರಿಪಡಿಸ್ಕೊಳ್ತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ಮನೆ ಮದ್ದನ್ನು ನೋಡೋಣ. ಶರೀರದಲ್ಲಿ ಯಾಕೆ ಉಷ್ಣತೆ ಬರುತ್ತೆ ಅಂತ ಹೇಳಿದ್ರೆ, ದಿನಚರ್ಯ, ಋತುಚರ್ಯ, ಆಹಾರಚರ್ಯದಲ್ಲಾಗ್ತಕ್ಕಂಥ ವ್ಯತ್ಯಾಸಗಳಿಂದ. ಕೆಟ್ಟ ಆಹಾರಗಳನ್ನ ತಿನ್ನೋದು, ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳನ್ನ ತಿನ್ನೋದು, ಮಾಂಸಾಹಾರವನ್ನು ತಿನ್ನೋದು, ದುಶ್ಚಟಗಳನ್ನು, ಬೀಡಿ, ಸಿಗರೇಟು, ಗುಟ್ಕಾ, ತಂಬಾಕು, ಸರಾಯಿ ಇಂತಹ ದುಶ್ಚಟಗಳನ್ನು ಮಾಡೋದು, ನೀರಿನ ಪ್ರಮಾಣವನ್ನು ಸರಿಯಾಗಿ ನಾವು ಅಳವಡಿಸ್ಕೊಳ್ಳದೇ ಇರೋದು, ನೀರನ್ನು ಸರಿಯಾಗಿ ಕುಡಿದೇ ಇರೋದು, ಹಾಗೆಯೇ ಹೆಚ್ಚು ಹಣ್ಣು ತರಕಾರಿಗಳನ್ನು ತಿನ್ನದೇ ಇರೋದು, ಒಣ ಪದಾರ್ಥಗಳನ್ನು ತಿನ್ನೋದು, ಹುರಿದ ಕರಿದ ಪದಾರ್ಥಗಳನ್ನು ತಿನ್ನೋದು, ಮಾನಸಿಕ ಒತ್ತಡಗಳು, ಇವೆಲ್ಲ ಕಾರಣಗಳಿಂದ ಶರೀರದಲ್ಲಿ ಉಷ್ಣ ಜಾಸ್ತಿ ಆಗುತ್ತೆ. ಉಷ್ಣ ಜಾಸ್ತಿ ಆದಾಗ ಶರೀರದಲ್ಲಿ ಎಂತಹ ಸಮಸ್ಯೆಗಳು ಏರ್ಪಡ್ತಾವೆ ಅಂದರೆ, ಭಾಳ ದೊಡ್ಡ ಸಮಸ್ಯೆಗಳು. ಉಷ್ಣದಿಂದ ಪಿತ್ತ ವೃದ್ಧಿಯಾಗಿ ನಮ್ಮ ಶರೀರದಲ್ಲಿ ಭಾಳ ಭಯಾನಕ ತೊಂದರೆಗಳು, ಎಲ್ಲ ಚರ್ಮ ರೋಗಗಳು ಬರೋದು ಇದರಿಂದನೇ. ಯೂರಿಕ್ ಆಸಿಡ್ಡು, ಬ್ಲಡ್ ಯೂರಿಯಾ, ಕ್ರಿಯೇಟಿನ್ ಜಾಸ್ತಿ, ಕಿಡ್ನಿ ಫೇಲ್ ಆಗೋದು ಈ ಒಂದು ಉಷ್ಣ ವಿಕಾರದಿಂದನೇ. ಹಾರ್ಟಲ್ಲಿ ಕಾರ್ನರಿ ಆರ್ಟರಿ ಡಿಸೀಸ್ ಬರೋದು ಉಷ್ಣ ವಿಕಾರದಿಂದನೇ. ಹಾರ್ಟ್ ಅಟ್ಯಾಕ್ ಆಗೋದು, ಹಾರ್ಟ್ ಅರೆಸ್ಟ್ ಆಗೋದು ಉಷ್ಣ ವಿಕಾರದಿಂದನೇ. ಬ್ರೈನ್ ಹೆಮರೇಜ್ ಆಗಿ ಲಕ್ವ ಹೊಡೆಯೋದು, ಪಾರ್ಕಿನ್ಸನ್ ಆಗೋದು, ಈ ಒಂದು ಪ್ಯಾರಲಿಸಿಸ್ ಆಗ್ತಕ್ಕಂಥದ್ದು ಕೂಡ ಉಷ್ಣ ವಿಕಾರದಿಂದನೇ. ಉಷ್ಣ ವಿಕಾರದಲ್ಲಿ ನಮ್ಮ ಶರೀರದಲ್ಲಿ ಏನಾಗುತ್ತೆ ಅಂದರೆ ಕ್ಲಾಟಿಂಗ್ಸ್ಗಳು ಶುರುವಾಗ್ತವೆ, ಹೆಪ್ಪುಗಟ್ಟದ ಸಮಸ್ಯೆ ಶುರುವಾಗುತ್ತೆ, ಅದರಿಂದನೇ ಇಂತಹ ಸಮಸ್ಯೆಗಳು ಬರೋದು. ವೆರಿಕೋಸ್ ವೇನ್ ಬರ್ತಕ್ಕಂಥದ್ದು, ಚರ್ಮ ವ್ಯಾಧಿಗಳು ವ್ಯಾಪಕವಾಗಿ ಭಯಾನಕ, ಇಚ್ಚಾಸಿಸು, ಗ್ಯಾಂಗ್ರೀನು, ಹುಳುಕಡ್ಡಿ, ಸೋರೆಸಿಸ್ ಇವೆಲ್ಲ ಬರೋದು ಇದೇ ಉಷ್ಣ ವಿಕಾರದಿಂದ ಬರ್ತಕ್ಕಂಥ ಪಿತ್ತಜ ವ್ಯಾಧಿಗಳಿಂದ. ಹಾಗೆ ಕಣ್ಣು ಮಂಜಾಗೋದು, ಇರುಳು ಕೂಡತನ, ರಾತ್ರಿ ಕೂಡತನ, ಆಮೇಲೆ ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ, ಕಣ್ಣಿನ ಎಲ್ಲ ವಿಕಾರಗಳು ಬರೋದು ಉಷ್ಣ ವಿಕಾರದಿಂದನೇ. ತಲೆ ಕೂದಲು ಬರೋದು ಉಷ್ಣ ವಿಕಾರದಿಂದನೇ. ತಲೆಯಲ್ಲಿ ಹೊಟ್ಟಾಗೋದು ಉಷ್ಣ ವಿಕಾರದಿಂದನೇ. ಚರ್ಮ ಸುಕ್ಕಾಗೋದು, ಆಯಸ್ಸು ಮನುಷ್ಯನ ಶರೀರದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಉಷ್ಣ ವಿಕಾರದಿಂದನೇ. ಆಯಸ್ಸು ಮತ್ತು ಪ್ರತಿರಕ್ಷಕ ವ್ಯವಸ್ಥೆ ಇದೆಲ್ಲ ಕಡಿಮೆ ಆಗ್ತಾ ಬರ್ತದೆ. ಉಷ್ಣ ವಿಕಾರ ಶರೀರದ ಆಯಸ್ಸನ್ನು ಕಡಿಮೆ ಮಾಡುತ್ತೆ. ಅದಕ್ಕೆ ಪಿತ್ತ ಸಮಸ್ಯೆ ಇರತಕ್ಕಂಥವ್ರಿಗೆ, ಪಿತ್ತ ಪ್ರಕೃತಿ ಇರೋರಿಗೆ ಆಯಸ್ಸು ತುಂಬ ಕಡಿಮೆ, ಅದರಲ್ಲಿ ಇನ್ನೂ ಉಷ್ಣ ವಿಕಾರ ಜಾಸ್ತಿ ಆಯ್ತಂದರೆ 50-60 ವರ್ಷಕ್ಕೇ ಮನುಷ್ಯನ ಜೀವನ ಮುಗೀತದೆ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪಿತ್ತ ಈ ಉಷ್ಣ ಮನುಷ್ಯನ ಜೀವನವನ್ನು ಇರುವಾಗಲೂ ನರಕ. ಕೈ ಉರಿ, ಕಾಲು ಉರಿ, ಕಣ್ಣುರಿ, ಮೂತ್ರ ಉರಿ, ತಲೆ ಉರಿ, ಎಲ್ಲ ಉರಿ. ಅದಕ್ಕೆ ಕಾರಣ ಉಷ್ಣ ವಿಕಾರ. ಆ ಉಷ್ಣ ವಿಕಾರಕ್ಕೆ ಕಾರಣ ಆಹಾರ ಪಥ್ಯ ಇರದೇ ಇರೋದು, ಮಾನಸಿಕ ಒತ್ತಡಗಳು, ಸಿಟ್ಟು, ಕೋಪ, ಇವೆಲ್ಲವೂ ಕೂಡ ಪಿತ್ತ ವಿಕಾರಕ್ಕೆ, ಉಷ್ಣ ವಿಕಾರಕ್ಕೆ ಕಾರಣ. ನೀವು ಬಹಳ ಟೆನ್ಷನ್ ಮಾಡ್ಕೊಳ್ಳಿ, ಬಹಳ ಸಿಟ್ಟು ಮಾಡ್ಕೊಳ್ಳಿ, ನೀವು ಮೈ ಮುಟ್ಕೊಂಡು ನೋಡಿ, ಮೈ ಬಿಸಿಯಾಗಿರುತ್ತೆ, ತಲೆ ಬಿಸಿಯಾಗಿರುತ್ತೆ. ಅದಕ್ಕೆ ಇರುವ 4 ದಿನದ ಜೀವನದಲ್ಲಿ ಹೊಂದಾಣಿಕೆ ಇಲ್ಲದೆ ಬದುಕುವುದು ಬಹಳ ಅರ್ಥಹೀನವಾಗಿರ್ತಕ್ಕಂಥದ್ದು. ತಿಳಿದ ನಾವುಗಳು ನಮ್ಮ ತಾಳ್ಮೆಯನ್ನು ನಮ್ಮ ಶಕ್ತಿಯನ್ನಾಗಿಸಿಕೊಂಡು ಬದುಕಬೇಕು. ಮನುಷ್ಯನಿಗೆ ದೊಡ್ಡ ಶಕ್ತಿ ಅಂದರೆ ತಾಳ್ಮೆ. ದುಡ್ಡು, ಸಂಪತ್ತು, ವಸ್ತ್ರ, ಒಡವೆಗಳಿವೆಲ್ಲದಕ್ಕಿಂತ ದೊಡ್ಡ ಶಕ್ತಿ ತಾಳ್ಮೆ. ಯಾವ ಮನುಷ್ಯ ತಾಳ್ಮೆಯಿಂದ ಬದುಕ್ತಾನೆ ಅವನಲ್ಲಿ ಇಂತಹ ಸಮಸ್ಯೆಗಳು ಬರೋದಿಲ್ಲ. ಯಾವ ಮನುಷ್ಯ ತಾಳ್ಮೆಯಿಂದ ಬದುಕ್ತಾನೆ ಅವನ ಶರೀರ ದೇವಸ್ಥಾನವಾಗಿರ್ತದೆ, ಮನಸ್ಸು ಮಂತ್ರವಾಗ್ತದೆ, ನಮ್ಮ ಮಾತುಗಳು ಏನಾಗ್ತವೆ ಅಂತೇಳಿದರೆ ವಚನಗಳಾಗ್ತವೆ. ಮಾತು ವಚನ ಆಗಬೇಕು. ಹಾಗೆ ನಮ್ಮ ಜೀವನ ಏನಾಗಬೇಕು? ಅಮೃತಮಯ ಆಗಬೇಕು. ಅಮೃತಮಯ ಜೀವನಕ್ಕೆ ಶಾಂತಿ, ತಾಳ್ಮೆ, ಸಹನೆ ಇವೆಲ್ಲ ಬುನಾದಿ, ಭದ್ರ ಬುನಾದಿಗಳು. ಒಂದು ಸ್ವಲ್ಪ ಮನಸ್ಸನ್ನು ವಿಕಾಸಗೊಳಿಸ್ಕೊಂಡು ದೊಡ್ಡ ಮನಸ್ಸು ಮಾಡಿಬಿಟ್ರೆ ಇವೆಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋ ಪ್ರಶ್ನೆ ಬರೋದಿಲ್ಲ. ಇಂತಹ ಪದೇ ಪದೇ ನಮ್ಮ ಮನಸ್ಸಿಗೆ ನಾವೇ ಡಿಸ್ಟರ್ಬ್ ಮಾಡಿಕೊಂಡ್ರೆ ನಮ್ಮ ಮನಸ್ಸು ನಮ್ಮ ವಿರುದ್ಧ ಕೆಲಸ ಮಾಡಲಿಕ್ಕೆ ಶುರುವಾಗ್ತದೆ. ನಮ್ಮ ಮನಸ್ಸು ನಮಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಆ ವಿಷ ಏರಿತೀವಲ್ಲ ಮನಸ್ಸಿಗೆ, ವಿಷವನ್ನು, ದ್ವೇಷ, ಅಸೂಯೆ, ಆಮೇಲೆ ತಾಪತ್ರಯಗಳಂತಕ್ಕಂಥ ವಿಷಯಗಳನ್ನು ಮನಸ್ಸಿಗೆ ಎರೆದಾಗ ಮನಸ್ಸು ಕೂಡ ಕಾಣದೇ ಇರತಕ್ಕಂಥ ಒಂದು ಅದ್ಭುತ ಶಕ್ತಿಯನ್ನು ಶರೀರಕ್ಕೆ ತುಂಬೋದ್ರಿಂದ ಆ ಶರೀರದಲ್ಲಿ ಉಷ್ಣ ವೃದ್ಧಿಯಾಗಲಿಕ್ಕೆ, ಪಿತ್ತವೃದ್ಧಿಯಾಗಲಿಕ್ಕೆ ಮನೋಮಯ ಕೋಶದ ವಿಕಾರಗಳು ಬಹಳ ಮುಖ್ಯ ಕಾರಣಗಳಾಗ್ತವೆ. ಅದಕ್ಕೆ ಮನಸ್ಸಿಗೆ ಒಂದು ಕೋಶದ ಒಂದು ವ್ಯವಸ್ಥೆಯನ್ನು ನಾವು ಸರಿಯಾಗಿ ತಿಳ್ಕೋಬೇಕು. ಮನಸ್ಸು ಪಂಚಕೋಶಗಳಲ್ಲಿ ಒಂದು ಕೋಶ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳು. ಈ ಮನಸ್ಸು ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಪಂಚಕೋಶಗಳ ಶಕ್ತಿಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು, ಪಂಚಕೋಶಗಳ ಶಕ್ತಿಯನ್ನು ಸ್ಥಿರವಾಗಿಡ್ತಕ್ಕಂಥದ್ದು, ಜೀವನವನ್ನು ಆನಂದವಾಗಿಡ್ತಕ್ಕಂಥದ್ದು. ಅಂತಹ ಮನಸ್ಸು ಹದಗೆಟ್ಟರೆ, ಅದರಲ್ಲಿ ಕೋಪ ತಾಪಗಳಿದ್ದರೆ ಮನುಷ್ಯನ ಜೀವನ ಏನಾಗುತ್ತೆ? ನರಕ ಆಗುತ್ತೆ. ಅಂತಹ ಸಮಸ್ಯೆಗಳಿಂದನೂ ಕೂಡ ಶರೀರದಲ್ಲಿ ಉಷ್ಣತೆ ಹೆಚ್ಚಿಗೆ ಆಗುತ್ತೆ.
4: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ನಮ್ಮ ದೇಹದಲ್ಲಿ ಉಷ್ಣತೆ ಯಾವೆಲ್ಲ ಮೂಲಗಳಿಂದ ಹೆಚ್ಚಾಗತ್ತೆ, ಉಷ್ಣತೆ ಬರಲಿಕ್ಕೆ ಮುಖ್ಯವಾದ ಕಾರಣಗಳ್ಯಾವುವು, ಯಾವ ರೀತಿ ಆಹಾರ ಸೇವನೆ ಮಾಡಿಕೊಳ್ಬೇಕು, ಯಾವ ರೀತಿ ನಮ್ಮ ಜೀವನ ಶೈಲಿ ಇರಬೇಕು ಅನ್ನೋದ್ರ ಬಗ್ಗೆ ಯೋಗ ಗುರುಗಳು ವೈದ್ಯಶ್ರೀ ಚನ್ನಬಸವಣ್ಣ ಅವರು ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಲ್ಲಿ ಆಹಾರ ಸೇವನೆ ಮಾಡುವ ಕ್ರಮಕ್ಕಿಂತ ನಾವು ಕೂಡ ಯಾವ ರೀತಿಯಲ್ಲಿ ಇರ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಉಷ್ಣತೆ ಹೆಚ್ಚಾದಾಗ ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು ಅನ್ನೋದನ್ನು ವೈದ್ಯಶ್ರೀ ಚನ್ನಬಸವಣ್ಣ ಅವರಿಂದ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಅವರಿದ್ದಾರೆ. ಚನ್ನಬಸವಣ್ಣ ಗುರುಗಳು ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಕೆಲವೊಂದು ಸಮಯದಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅದರಲ್ಲೂ ಸ್ವಲ್ಪ ಉಷ್ಣತೆ ಹೆಚ್ಚಾದರೆ ಏನಾಗುತ್ತೆ ಅನ್ನುವಂತಹ ನೆಗ್ಲಿಜೆನ್ಸಿ ಕೂಡ ಇರುತ್ತೆ. ಆದರೆ ಉಷ್ಣತೆ ದೇಹದಲ್ಲಿ ಹೆಚ್ಚಾದಾಗ ಯಾವೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸಿದ್ರು ವೈದ್ಯಶ್ರೀ ಚನ್ನಬಸವಣ್ಣ ಗುರುಗಳು. ಸೊ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಗಳನ್ನು ವೈದ್ಯಶ್ರೀ ಚನ್ನಬಸವಣ್ಣ ಗುರುಗಳಿಂದ ಕೇಳೋಣ.
3: ಉಷ್ಣತೆ ಹೆಚ್ಚಿಗೆ ಆಗಿದೆ, ಈಗ ಏನು ಮಾಡೋದು, ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಅಂದರೆ, ಹೆಚ್ಚಿಗೆ ಹಣ್ಣು ತರಕಾರಿಗಳನ್ನು ತಿನ್ನೋದು, ಅದರಲ್ಲೂ ತಂಪು ಪ್ರಧಾನವಾಗಿರತಕ್ಕಂಥ ಹಣ್ಣು ತರಕಾರಿಗಳು, ಕರ್ಬೂಜ, ಕಲ್ಲಂಗಡಿ, ದಾಳಿಂಬೆ, ದ್ರಾಕ್ಷಿ, ಸೋರೆಕಾಯಿ ಜ್ಯೂಸು, ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು, ಬೂದುಕುಂಬಳಕಾಯಿ ಜ್ಯೂಸು, ಇವೆಲ್ಲವುಗಳನ್ನು ಸೇವನೆ ಮಾಡೋದು, ಮಜ್ಜಿಗೆ, ಎಳ್ನೀರು ಇವೆಲ್ಲ ಯಥೇಚ್ಛ ಪ್ರಮಾಣದಲ್ಲಿ ಸೇವನೆ ಮಾಡೋದು. ಯಥೇಚ್ಛ ಅಂದರೆ ತುಂಬ ಮಿತಿ ಮೀರಿಯಲ್ಲ, ಬ್ಯಾಲೆನ್ಸ್ಡ್ ಆಗಿ. ಇನ್ನು ಇದಾದಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಮನೆ ಮದ್ದನ್ನು ಕೂಡ ನಿಮಗೆ ನಾನು ಹೇಳ್ಕೊಡ್ತೇನೆ. ಗೋಕ್ಷುರ ಅಂತ ಹೇಳ್ತಾರೆ, ನೆಗ್ಗಿಲ ಮುಳ್ಳು ಅಂತ, ನೆಗ್ಗಿಲ ಮುಳ್ಳು ಅಂತ ಹೇಳ್ತಾರೆ. ಇದರ ಸಮೂಲ ಅಂದರೆ ಬೇರು ಸಮೇತ ಇದನ್ನು ಕಿತ್ತು ಜಜ್ಜಿ ರಸ ತೆಗಿಬೇಕು, ಒಂದು 50 ml. ಅದನ್ನು ನಾಟಿ ಹಸುವಿನ ಹಾಲು 50 ml ನಾಟಿ ಹಸುವಿನ ಹಾಲಿನಲ್ಲಿ ಸೇರಿಸೋದು. 50 ml ನಾಟಿ ಹಸುವಿನ ಹಾಲು, 50 ml ಗೋಕ್ಷುರ ನೆಗ್ಗಿಲು ಮುಳ್ಳಿನ ಸಮೂಲ ಅಂದರೆ ಬೇರು, ಕಾಂಡ, ಎಲೆ, ಅದರ ಕಾಯಿ ಎಲ್ಲ ಸೇರಿರ್ತಕ್ಕಂಥದ್ದು.

0: ಜಜ್ಜಿ ಅದನ್ನು ರಸ ತೆಗೆದು 50 ml 50 ml ನಾಟೇಸಿನ ಹಾಲು, ಇನ್ನು ಅದರಲ್ಲಿ ಸಕ್ಕರೆ ಬೆರೆಸಬೇಕು, ಕಲ್ಲು ಸಕ್ಕರೆ ಒಂದು 20-30 ಗ್ರಾಮ್. ಇದನ್ನೇನು ಮಾಡಬೇಕು ಅಂತ ಹೇಳಿದರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸೇವನೆ ಮಾಡಬೇಕು 6 ಗಂಟೆಗೆ. ಈ ಥರ ಮಾಡೋದ್ರಿಂದ ಶರೀರದ ಎಲ್ಲ ಉರಿ, ಎಲ್ಲ ಶರೀರದ ಉಷ್ಣತೆ ಕಡಿಮೆ ಆಗಿಬಿಡ್ತದೆ. ಆ ಉರಿಯಿಂದನೇ ಕ್ರಿಯಾಟಿನ್ನು, ಯೂರಿಕ್ ಆಸಿಡ್, ಬ್ಲಡ್ ಯೂರಿಯಾ, ಗೌಟಿ ಆರ್ಥರೈಟಿಸು, ರೊಮಟಾಯ್ಡ್ ಆರ್ಥರೈಟಿಸು, ಆಸ್ಟಿಯೋ ಆರ್ಥರೈಟಿಸು, ಹಾರ್ಟ್ ಎನ್ಲಾರ್ಜ್ಮೆಂಟು, ಹಾರ್ಟ್ ಶಿಂಕು, ಹಾರ್ಟಲ್ಲಿ ಬ್ಲಾಕೇಜು, ಬ್ರೈನಲ್ಲಿ ಬ್ಲಾಕೇಜು, ಎಲ್ಲ ಬ್ಲಾಕೇಜ್ಗಳು ಶುರುವಾಗ್ತವೆ. ಅಂತಹ ಭಯಾನಕ ಸಮಸ್ಯೆಗಳು, ಸುಮಾರು 200ಕ್ಕೂ ಹೆಚ್ಚು ಅಧಿಕ ಸಮಸ್ಯೆಗಳಿಂದ ನಾವು ರಕ್ಷಣೆಯನ್ನು ಪಡಿಬೇಕಂದ್ರೆ, ಶರೀರ ಉಷ್ಣತೆಯಿಂದ ನಮಗೇನಾದರೂ ತೊಂದರೆ ಕೊಡ್ತಾ ಇದ್ದರೆ ಆ ಕ್ಷಣಕ್ಕೆ ಈ ಒಂದು ಮನೆ ಮದ್ದನ್ನು ಮಾಡಿಕೊಂಡ್ರೆ ಆ ಉಷ್ಣತೆಯ ವಿಕಾರಗಳು ದೂರ ಆಗ್ತವೆ. ಆ ಉಷ್ಣತೆ ವಿಕಾರದಿಂದ ಬರತಕ್ಕಂಥ 100 ರೋಗಗಳು ಕೂಡ ಕಡಿಮೆ ಆಗ್ತವೆ, ಸಂಪೂರ್ಣವಾಗಿ ಬರದಂಗೆ ನಿಲ್ತವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ, ಆದ್ಮೇಲೆ ಗುಣವಾಗದ ಎಂಥದೇ ಸಮಸ್ಯೆ ಇರಲಿ, ಇಂಥ ಸಮಸ್ಯೆಗಳಂತಿಲ್ಲ, ಎಲ್ಲ ಸಮಸ್ಯೆಗಳಿಗೂ ಪಂಚಕರ್ಮ ಚಿಕಿತ್ಸೆಯಲ್ಲಿ ಪರಿಹಾರ ಕಂಡುಕೊಳ್ಬೋದು. ಆಯುರ್ವೇದದಲ್ಲಿ ಪಂಚಕರ್ಮ, ಆಯುರ್ವೇದ ಚಿಕಿತ್ಸೆಯಲ್ಲಿ ನಾವು ಪರಿಹಾರವನ್ನು ಕಂಡುಕೊಳ್ಬೋದು. ಹಾಗೆ ಗುಣವಾಗದ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ. ಕಂಡುಕೊಳ್ಳುವ ಪ್ರಯತ್ನ, ಪ್ರಾಮಾಣಿಕ ಪತ್ತೆ ಮಾಡೋದ್ರಿಂದ 100 ವರ್ಷ ಆರೋಗ್ಯವಾಗಿ ಬದುಕಬಹುದು. ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.
1: ನಿಮಗೂ ಕೂಡ ಧನ್ಯವಾದಗಳು ಗುರುಗಳೇ. ದೇಹದ ಉಷ್ಣತೆಗೆ ಸಂಬಂಧಪಟ್ಟಂತೆಯೇ ನೀವು ತಿಳಿಸಿಕೊಟ್ಟಂತಹ ಮಾಹಿತಿ ತುಂಬನೇ ಅದ್ಭುತವಾಗಿತ್ತು. ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ದೇಹದಲ್ಲಿ ಒಂದಿಷ್ಟು ಉಷ್ಣತೆ ಹೆಚ್ಚಾದರೆ ಏನಾಗತ್ತೆ ಅನ್ನುವಂತಹ ನೆಗ್ಲೆಕ್ಟ್ ಮಾಡಿರ್ತೀವಿ ಕೆಲವೊಂದು ಸಮಯದಲ್ಲಿ. ಆ ರೀತಿಯಲ್ಲಿ ಉಷ್ಣತೆ ಯಥೇಚ್ಛವಾದಾಗ ಯಾವ ರೀತಿಯೆಲ್ಲ ಸಮಸ್ಯೆಗಳು ಬರುತ್ತೆ ಅನ್ನುವಂಥದ್ದನ್ನು ಈ ದಿನ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ನಮ್ಮ ಆರೋಗ್ಯದ ಬಗ್ಗೆ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ, ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋಣ. ಈ ಔಷಧಿಗಳಿಂದ, ಆಸ್ಪತ್ರೆಯಿಂದ ದೂರವಿರೋಣ. ನಾವು ಪ್ರತಿನಿತ್ಯ ಸೇವನೆ ಮಾಡುವಂತಹ ಆಹಾರದಲ್ಲೇ ಇದೆ ನಮ್ಮ ಆರೋಗ್ಯದ ಗುಟ್ಟು ಅಂತ ಹೇಳ್ತಾ, ಮತ್ತೊಮ್ಮೆ ವೈದ್ಯಶ್ರೀ ಚನ್ನಬಸವಣ್ಣ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ, ಜೊತೆಗೆ ಆರೋಗ್ಯದ ಸಲಹೆಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ 2025-26 ಸಾಲಿನಲ್ಲಿ SSLC, PUC ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ ನೀಡುವ ಪ್ರೋತ್ಸಾಹ ಧನ ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. SSLCಯಲ್ಲಿ ಶೇಕಡ 60% ಅಂಕ ಗಳಿಸಿದವರಿಗೆ 7,000 ರು, ಶೇಕಡ 75%ಕ್ಕಿಂತ ಹೆಚ್ಚು ಅಂಕ ಗಳಿಸಿದವರಿಗೆ 15,000 ರು ನೀಡಲಾಗುವುದು. PUC ವಿದ್ಯಾರ್ಥಿಗಳಿಗೆ 20,000 ರು, ಪದವಿ ವಿದ್ಯಾರ್ಥಿಗಳಿಗೆ 25,000 ರು, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ 30,000 ರು ಹಾಗೂ ಕೃಷಿ ಇಂಜಿನಿಯರಿಂಗ್, ಪಶುವೈದ್ಯಕೀಯ ಮತ್ತು ವೈದ್ಯಕೀಯ ಪದವಿ ವಿದ್ಯಾರ್ಥಿಗಳಿಗೆ 35,000 ರು ನೀಡಲಾಗುತ್ತಿದೆ. ಅರ್ಹ ವಿದ್ಯಾರ್ಥಿಗಳು ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಮುಂದಿನ ವಿವರ. ಕರ್ನಾಟಕ ರಾಜ್ಯ ವಾಲ್ಮೀಕಿ ನಾಯಕರ ಯುವಪಡೆ ಜಿಲ್ಲಾ ಘಟಕದಿಂದ June 27 ಬೆಳಗ್ಗೆ 10:30 ಶಿವಮೊಗ್ಗ ನಗರದ Dr. B.R. ಅಂಬೇಡ್ಕರ್ ಭವನದಲ್ಲಿ SSLC ಹಾಗೂ PUC ಶೇಕಡ 85%ಕ್ಕಿಂತ ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಘಟಕದ ಜಿಲ್ಲಾಧ್ಯಕ್ಷ R. ಹರೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ಸಂಸದ BY ರಾಘವೇಂದ್ರ ಉದ್ಘಾಟಿಸಲಿದ್ದಾರೆ. ಶಾಸಕ SN ಚನ್ನಬಸಪ್ಪ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಶಾಸಕರಾದ BK ಸಂಗಮೇಶ್ವರ್, ಶಾರದಾ ಪೂರ್ಯ ನಾಯ್ಕ್, DS ಅರುಣ್, Dr. ಧನಂಜಯ್ ಸರ್ಜಿ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ BM ವಿಜಯ್ಕುಮಾರ್, ಪ್ರಮುಖರಾದ ಹೊದಿಗೆರೆ ರಮೇಶ್ ಆಗಮಿಸಲಿದ್ದಾರೆ ಎಂದರು. ರಾಜ್ಯ ದ್ರಾಕ್ಷಿ ಮತ್ತು ವೈನ್ ಬೋರ್ಡ್ ಅಧ್ಯಕ್ಷ Dr. B. ಯೋಗೇಶ್ ಬಾಬು ದಿಕ್ಸೂಚಿ ಭಾಷಣ ಮಾಡಲಿದ್ದು, ಘಟಕದ ಜಿಲ್ಲಾಧ್ಯಕ್ಷ R. ಹರೀಶ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರು ಹಾಗೂ PhD ಪಡೆದವರನ್ನು ಸನ್ಮಾನಿಸಲಾಗುವುದು. ಸಮಾಜವನ್ನು ಜಾಗೃತಗೊಳಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಎಂದರು. ಮೋಹನ್, K. ಮಂಜುನಾಥ್, ಶಿವಕುಮಾರ್, ಹನುಮಂತಪ್ಪ, ಕುಮಾರ್, ದರ್ಶನ್, ಶಿವಕುಮಾರ್, Dr. SH ಜಯರಾಮ್ ಮತ್ತಿತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಗ್ರಾಮೀಣ ಪ್ರದೇಶದಲ್ಲಿ June 28-30 ಹಾಗೂ ನಗರ ಪ್ರದೇಶಗಳಲ್ಲಿ June 28-July 1 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದೆ. 5 ವರ್ಷದೊಳಗಿನ 22,375 ಮಕ್ಕಳಿಗೆ 179 ಬೂತ್ಗಳಲ್ಲಿ June 28 ಬೆಳಗ್ಗೆ 8 5 ಎಲ್ಲೆಡೆ ಪಲ್ಸ್ ಪೋಲಿಯೋ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು

ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅಶೋಕ್ ತಿಳಿಸಿದ್ದಾರೆ. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ನಗರದ ಅಪೇಕ್ಷಾ ನೃತ್ಯ ಕಲಾವೃಂದದ ಮುಖ್ಯಸ್ಥ ಅಪೇಕ್ಷಾ ಮಂಜುನಾಥ್ ನೇತೃತ್ವದಲ್ಲಿ ಜೂನ್ 26ರಂದು ಬೆಳಗ್ಗೆ 10:30ಕ್ಕೆ ಸಿದ್ದಾರೂಢ ನಗರದ ಶ್ರೀ ಬಸವೇಶ್ವರ ಸಭಾಭವನ ಸಹಯೋಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸಂಗೀತ ನೃತ್ಯ ಸಂಭ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಕಲಾ ಸಾಧಕರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ, ಅಪೇಕ್ಷಾ ರಾಜ್ಯ ಪ್ರಶಸ್ತಿ ಹಾಗೂ 2024 ಮತ್ತು 2025ನೇ ಸಾಲಿನ ಕನ್ನಡ ಕುವರ ಕುವರಿ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಕಲಾವೃಂದದ ಅಧ್ಯಕ್ಷೆ ಭಾರತಿ ಗೋವಿಂದಸ್ವಾಮಿ ಅಧ್ಯಕ್ಷತೆ ವಹಿಸಲಿದ್ದು ಶಾಸಕ ಬಿಕೆ ಸಂಗಮೇಶ್ವರ್ ಉದ್ಘಾಟಿಸುವರು. ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಬಿಎಸ್ ಗಣೇಶ್ ಡಾಕ್ಟರ್ ವಿಷ್ಣುವರ್ಧನ್ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವರು. ಶಾಸಕಿ ಬಲ್ಕಿಶ್ ಬಾನು ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ, ನಗರ ಸಭಾಧ್ಯಕ್ಷೆ ಜೆಸಿ ಗೀತಾ ರಾಜ್ಕುಮಾರ್ ಅಪೇಕ್ಷಾ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡುವರು ಎಂದು ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ತ್ಯಾಗರ್ತಿ ಗ್ರಾಮದಲ್ಲಿ ಸ್ಥಾಪಿಸಲಾಗುತ್ತಿರುವ ಗ್ರಿಡ್ ಕಾಮಗಾರಿಯನ್ನು ತ್ವರಿತಗೊಳಿಸಬೇಕೆಂದು ಆಗ್ರಹಿಸಿ ಜುಲೈ 2ರಂದು ತ್ಯಾಗರ್ತಿ ಸಂಪೂರ್ಣ ಬಂದ್ಗೆ ಕರೆ ನೀಡಲಾಗಿದೆ ಎಂದು ವಿದ್ಯುತ್ ಗ್ರಿಡ್ ಹೋರಾಟ ಸಮಿತಿ ಮುಖಂಡರಾದ ಕುಮಾರಸ್ವಾಮಿ ಕೊಪ್ಪ, ಶ್ರೀನಾಥ್ ನೀಚಡಿ, ಕೃಷ್ಣಮೂರ್ತಿ ಹೊಸಂತೆ ತಿಳಿಸಿದ್ದಾರೆ. ಈ ಬಗ್ಗೆ ಹೇಳಿಕೆ ನೀಡಿರುವ ಅವರು, ಹಲವು ವರ್ಷಗಳಿಂದ ತ್ಯಾಗರ್ತಿ, ಬರೂರು, ಹಿರೇಬಿಲಗುಂಜಿ, ಉಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರೈತರ ಕೃಷಿ ಚಟುವಟಿಕೆಗಳಿಗೆ ಅಸಮರ್ಪಕ ವಿದ್ಯುತ್ ಲಭಿಸುತ್ತಿದ್ದು, ಈ ಅವ್ಯವಸ್ಥೆಯನ್ನು ಸರಿಪಡಿಸಲು ತ್ಯಾಗರ್ತಿಯಲ್ಲಿ 110 kV ಗ್ರಿಡ್ ಸ್ಥಾಪಿಸಲಾಗುತ್ತಿದೆ. ಆದರೆ ಕಾಮಗಾರಿಯು ಮಂದಗತಿಯಲ್ಲಿ ಸಾಗುತ್ತಿದ್ದು, ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿ ರೈತರ ಕೃಷಿ ಚಟುವಟಿಕೆಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಸಬೇಕೆಂದು ಒತ್ತಾಯಿಸಿ ಬಂದ್ ಹಮ್ಮಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಲಿಂಕ್ http://asp.postmatric.karnataka.gov.in. ಇಲ್ಲಿ ಅರ್ಜಿ ಸಲ್ಲಿಸಬಹುದು. 2027 ಜನವರಿ 1 ಕೊನೆಯ ದಿನವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿಯ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಪರಿಸರ ಸಂರಕ್ಷಣೆ ಎಲ್ಲರ ಹೊಣೆ, ಪ್ರಕೃತಿ ಸಂಪತ್ತು ಉಳಿಸುವುದು ಅತ್ಯಗತ್ಯ ಎಂದು ಶಾಸಕ ಬಿವೈ ವಿಜಯೇಂದ್ರ ಹೇಳಿದರು. ತಾಲೂಕಿನ ಸನ್ಯಾಸಿಕೊಪ್ಪ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವ, ಉಚಿತ ಸಸಿ ವಿತರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ಪರಿಸರ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಅವರು ಮಾತನಾಡಿ, ಸಹಕಾರಿ ಧುರೀಣ ಬಿಡಿ ಭೂಕಾಂತ್ ಅವರು ಪ್ರತಿ ವರ್ಷವೂ ಇಂತಹ ಪರಿಸರ ಜಾಗೃತಿ ಮತ್ತು ಸಮಾಜಮುಖಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದ ಸಂಘಟಕ ಬಿಡಿ ಭೂಕಾಂತ್ ಮಾತನಾಡಿ, ಈ ವರ್ಷವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವ, ಸಸಿ ವಿತರಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಪರಿಸರ ಪ್ರಶಸ್ತಿ ವಿತರಣಾ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ಉಚಿತವಾಗಿ ಸಸಿಗಳನ್ನ ವಿತರಿಸುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೃಷಿಕ ಸಮಾಜದ ಅಧ್ಯಕ್ಷ ಮಹದೇವಪ್ಪ, ಮುಖಂಡರಾದ ಕೆಎಸ್ ಗುರುಮೂರ್ತಿ, ಶಶಿಧರ ಚುರ್ಚಿಗುಂಡಿ, ರುದ್ರಮುನಿ, ತಾಲೂಕು ಬಿಜೆಪಿ ಅಧ್ಯಕ್ಷ ಹನುಮಂತಪ್ಪ, ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. TMAES ಆಯುರ್ವೇದ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಪ್ರಕೃತಿ ಮಾಂಚಾಲೆ ಅವರು ಆಯುರ್ವೇದದಲ್ಲಿ ಸೌಂದರ್ಯವರ್ಧಕಗಳ ವಿಮರ್ಶಾತ್ಮಕ ಅಧ್ಯಯನ ಮತ್ತು ತಲೆಹೊಟ್ಟಿನ ಸೋರಿಯಾಸಿಸ್ ನಿರ್ವಹಣೆಯಲ್ಲಿ ಗುಂಜಾ ಮೃಂಗತೈಲದ ಪರಿಣಾಮಕಾರಿತ್ವದ ಕ್ಲಿನಿಕಲ್ ಅಧ್ಯಯನ ಶೀರ್ಷಿಕೆಯಲ್ಲಿ ಮಂಡಿಸಿದ ಸಂಶೋಧನಾ ಮಹಾಪ್ರಬಂಧಕ್ಕೆ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯವು PhD ಪದವಿ ನೀಡಿದೆ. ಭಾರತವನ್ನ ಪೋಲಿಯೋ

ಮುಕ್ತ ಮಾಡುವಲ್ಲಿ ಪ್ರತಿಯೊಬ್ಬ ನಾಗರಿಕ ಸಹಕಾರ ಅಗತ್ಯ. ಜೂನ್ 28ರಿಂದ 30ರವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳು ಕೈಜೋಡಿಸಬೇಕು ಎಂದು ತಹಶೀಲ್ದಾರ್ ಕೆ ಪುರಂದರ ಹೇಳಿದರು. ಸೊರಬ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಏರ್ಪಡಿಸಿದ್ದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮದ ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದರು. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೋಲಿಯೋ ಹನಿಯನ್ನ ತಪ್ಪದೇ ಹಾಕಿಸುವಂತೆ ಪಾಲಕರಿಗೆ ತಿಳಿಸಿದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಜಿಲ್ಲಾ ಶಾಖೆಯಿಂದ ಜೂನ್ 28 ಬೆಳಗ್ಗೆ 10 ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ನೌಕರರ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ವೀರೇಶಾನಂದ ಸರಸ್ವತಿ ಹಾಗೂ ಶಿವಮೊಗ್ಗ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮುಖ್ಯಸ್ಥ ಸ್ವಾಮಿ ವಿನಯಾನಂದ ಸರಸ್ವತಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಸಂಸದ ಬಿವೈ ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಅಧ್ಯಕ್ಷತೆ ವಹಿಸಲಿದ್ದು, ಸಂಘದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಕುಮಾರ್ ಉಪಸ್ಥಿತರಿರಲಿದ್ದಾರೆ. ಮನೋವೈದ್ಯೆ ಡಾಕ್ಟರ್ ಕೆಎಸ್ ಪವಿತ್ರ ಆರೋಗ್ಯ ಮತ್ತು ಮಹಿಳೆಯರ ಕಲ್ಯಾಣ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಪ್ರತಿಭಾವಂತ ಮಕ್ಕಳಿಗೆ 2,000 ರೂ ನಗದು ಶಾಲು ಸ್ಮರಣಿಕೆ ನೀಡಲಿದ್ದೇವೆ. ಅತಿಥಿಗಳಾಗಿ ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ, ಸೂಡಾ ಅಧ್ಯಕ್ಷ ಎಚ್ಎಸ್ ಸುಂದರೇಶ್, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್, ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಹಾಸ್ಯರಸದೌತಣ ಹಮ್ಮಿಕೊಂಡಿದ್ದು, ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಹಾಸ್ಯನಟ ಆರ್ಕೆ ರಾಘವೇಂದ್ರ ಹಾಗೂ ಹಾಸ್ಯನಟ ಚಿಲ್ಲರ್ ಮಂಜು ಹಾಸ್ಯ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. ಒಪಿಎಸ್ ಮರು ಜಾರಿಗೆ ಸಂಘದಿಂದ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದೇವೆ. ಒಪಿಎಸ್ ಮತ್ತೆ ಜಾರಿಯಾಗುವ ವಿಶ್ವಾಸವಿದೆ. ಶೀಘ್ರದಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರಿ ನೌಕರರಿಂದ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದೇವೆ. ಅಲ್ಲಿಯೂ ಈ ಬಗ್ಗೆ ಮನವಿ ಮಾಡಲಾಗುವುದು. ಸಿಜಿಎಚ್ಎಸ್ಗೆ ಸಿಎಂ 450 ಕೋಟಿ ರೂ ಹೆಚ್ಚುವರಿ ಅನುದಾನ ನೀಡಿದ್ದಾರೆ. ಸರ್ಕಾರಿ ನೌಕರರ ಸಂಪೂರ್ಣ ಆರೋಗ್ಯ ತಪಾಸಣೆಗೆ ಸರ್ಕಾರ ಅವಕಾಶ ನೀಡಿದೆ ಎಂದರು. ನಾವು ಗ್ಯಾರಂಟಿ ಯೋಜನೆಗಳನ್ನು ಕೇಳಿರಲಿಲ್ಲ, ಸರ್ಕಾರವೇ ನೀಡಿದೆ. ಈ ಯೋಜನೆಗಳನ್ನು ಗಿವ್ ಆಫ್ ಮಾಡುವಂತೆ ಸರ್ಕಾರ ನಮ್ಮನ್ನು ಸಂಪರ್ಕಿಸಿದರೆ ನಮ್ಮ ನಿಲುವು ತಿಳಿಸಿದ್ದೇವೆ. ಬಹಳಷ್ಟು ಕಡೆ ಸರ್ಕಾರಿ ಬಸ್ಗಳೇ ಇಲ್ಲ, ಖಾಸಗಿ ಬಸ್ಗಳನ್ನೇ ಸರ್ಕಾರಿ ಮಹಿಳಾ ನೌಕರರು ಬಳಸುತ್ತಿದ್ದಾರೆ ಎಂದು ತಿಳಿಸಿದರು. ಮೋಹನ್ ಕುಮಾರ್, ಪಾಪಣ್ಣ ಸುಮತಿ, ಸಿದ್ದಬಸಪ್ಪ, ನರಸಿಂಹಮೂರ್ತಿ ಮತ್ತಿತರರಿದ್ದರು. ಮುಂದಿನ ವಿವರ. ಪದವಿ ಪೂರ್ವ ಶಿಕ್ಷಣ ನೀಡುವ ಪಿಯು ಉಪನ್ಯಾಸಕರನ್ನು 9 ಮತ್ತು 10 ತರಗತಿಗೆ ಬೋಧಿಸುವಂತೆ ಸರ್ಕಾರ ಹೊರಡಿಸಿರುವ ಸುತ್ತೋಲೆಯನ್ನು ಖಂಡಿಸಿ ಜುಲೈ 1 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಪಿಯು ಕಾಲೇಜು ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಯೋಗೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಿಯು ವಿದ್ಯಾರ್ಥಿಗಳಿಗೆ ಬೋಧಿಸಲು ನೇಮಕಗೊಂಡಿರುವ ಪದವಿ ಪೂರ್ವ ಉಪನ್ಯಾಸಕರನ್ನು 9 ಮತ್ತು 10 ತರಗತಿಗೆ ಬೋಧಿಸಲು ತೊಡಗಿಸುವುದರಿಂದ ಶೈಕ್ಷಣಿಕ ಗುಣಮಟ್ಟ ಕುಗ್ಗಿಸುತ್ತದೆ. ಜತೆಗೆ ವೃಂದದ ಸ್ವರೂಪ, ಸೇವಾ ಘನತೆ, ಸಾರ್ವಜನಿಕ ಮನ್ನಣೆ ಮತ್ತು ಪದವಿ ಪೂರ್ವ ಶಿಕ್ಷಣದ ಸ್ವಾತಂತ್ರ್ಯ ಅಸ್ತಿತ್ವವನ್ನೇ ಹಾಳು ಮಾಡುವ ಕ್ರಮ ಎಂದರು. ಸರ್ಕಾರ ಹೊರಡಿಸಿರುವ ಕರಡು ತಿದ್ದುಪಡಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸೂಕ್ತವಾಗಿಲ್ಲ. ಈ ವಿಷಯದಲ್ಲಿ ಸರ್ಕಾರ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದೆ. ಜತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ರಾಷ್ಟ್ರೀಯ ಶಾಲಾ ಶಿಕ್ಷಣ ಪಠ್ಯಕ್ರಮ ಚೌಕಟ್ಟು 2023 ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ ಎಂದರು. ಸರ್ಕಾರದ ಕರಡು ಸುತ್ತೋಲೆ ವಿರೋಧಿಸಿ ಜೂನ್ 22 ರಾಜ್ಯಾದ್ಯಂತ ಪತ್ರ ಚಳುವಳಿ ಆರಂಭಿಸಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ಸರ್ಕಾರ ಪತ್ರ ಚಳುವಳಿಗೆ ಸ್ಪಂದಿಸದಿದ್ದರೆ ಅನಿರ್ದಿಷ್ಟಾವಧಿ ಧರಣಿ ಪ್ರಾರಂಭಿಸುತ್ತೇವೆ. ಇದಕ್ಕೂ ಸರ್ಕಾರ ಬಗ್ಗದಿದ್ದರೆ ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟಕ್ಕೆ ಇಳಿಯುತ್ತೇವೆ. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಧರಣಿಯಲ್ಲಿ ರಾಜ್ಯದ 10,000 ಹೆಚ್ಚು ಸರ್ಕಾರಿ ಮತ್ತು ಅನುದಾನಿತ ಪಿಯು ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸರ್ಕಾರ ಉಪನ್ಯಾಸಕರ ಸ್ವಾತಂತ್ರ್ಯ ವೃಂದದ ಅಸ್ತಿತ್ವ ಮತ್ತು ಗೌರವ ರಕ್ಷಿಸಬೇಕು. ಪಿಯು ಶಿಕ್ಷಣದಲ್ಲಿನ ಶೈಕ್ಷಣಿಕ ಶ್ರೇಷ್ಠತೆ ಮತ್ತು ವಿಷಯ ಪರಿಣಿತಿ ಕಾಪಾಡಬೇಕು. ಈ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಲು ಉನ್ನತ ಮಟ್ಟದ ತಜ್ಞರ

0: ಸಮಿತಿ ರಚಿಸಬೇಕು. ಸರಕಾರ, ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಣ ತಜ್ಞರನ್ನು ಒಳಗೊಂಡ ತ್ರಿಪಕ್ಷೀಯ ಸಮಾಲೋಚನೆ ನಡೆಸಬೇಕು ಎಂದು ಆಗ್ರಹಿಸಿದರು. ಮುಂದಿನ ವಿವರ. 5 ವರ್ಷದೊಳಗಿನ ಮಕ್ಕಳ ಪೋಷಕರು ಕಡ್ಡಾಯವಾಗಿ ತಮ್ಮ ಮಕ್ಕಳನ್ನು ಜೂನ್ 28ರಂದು ತಮ್ಮ ಹತ್ತಿರದ ಪಲ್ಸ್ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದೊಯ್ದು ಲಸಿಕೆ ಹಾಕಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೂನ್ 28ರಂದು ನಡೆಸಲಿರುವ ಪಲ್ಸ್ ಪೋಲಿಯೋ ಲಸಿಕೆ ಆಂದೋಲನದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಯಾವುದೇ ಮಕ್ಕಳು ಲಸಿಕಾ ಅಭಿಯಾನದಿಂದ ಹೊರಗೆ ಉಳಿಯಬಾರದು. ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 1,23,388 ಮಕ್ಕಳಿದ್ದಾರೆ. 17 ಮೊಬೈಲ್ ಮತ್ತು 36 ಸಂಚಾರಿ ಕೇಂದ್ರಗಳು ಸೇರಿದಂತೆ ಒಟ್ಟು 1,069 ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಲಸಿಕೆ ನೀಡಲು 3,889 ಸಿಬ್ಬಂದಿ ನೇಮಿಸಲಾಗಿದೆ. ಮೇಲ್ವಿಚಾರಣೆಗೆ 194 ವೈದ್ಯಕೀಯ ಅಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಮೇಲ್ವಿಚಾರಕರನ್ನು ನಿಯೋಜಿಸಲಾಗಿದೆ ಎಂದರು. ಪ್ರಸ್ತುತ ಜೂನ್ 28ರಂದು BOPV ಲಸಿಕೆ ಬಳಸಿ ರಾಜ್ಯದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಒಂದೇ ಸುತ್ತಿನಲ್ಲಿ ನಡೆಸಲಾಗುತ್ತಿದೆ. ದೇಶವು ಕಳೆದ 14 ವರ್ಷಗಳಿಂದ ಪೋಲಿಯೋ ಮುಕ್ತವಾಗಿದ್ದರೂ ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ನಿಯಂತ್ರಣಕ್ಕೆ ಬಾರದಿರುವುದರಿಂದ ಮುನ್ನೆಚ್ಚರಿಕಾ ಕ್ರಮ ಅಗತ್ಯವಾಗಿದೆ. ಅಭಿಯಾನಕ್ಕೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಹಕಾರ ನೀಡುವಂತೆ ಮನವಿ ಮಾಡಿದರು. ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸುಜಾತ, DHO ಡಾಕ್ಟರ್ KS ನಟರಾಜ್, ಪ್ರಮುಖರಾದ ಡಾಕ್ಟರ್ ಮಲ್ಲಪ್ಪ, ಡಾಕ್ಟರ್ ನಾಗರಾಜ್ ನಾಯಕ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
2: ಹೂನೆ, ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850

0: ಸಾವಿರಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
1: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
2: ಸೇಫ್ ಪ್ರನಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
0: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
3: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿ ವಾರ ಹೊಸ ಜ್ಞಾನ.
4: ಕೇಳು ಕೇಳು ಜಾಣ ಜಾಣ ಸುದ್ದಿಯ

ವಾರ ನೀವು ಕೇಳಲಿದ್ದೀರಿ ಅರ್ಥವಾಗದ ಜೋಕು. ಅರ್ಥವಾಗದ ಜೋಕು. ಗೆಳೆಯ, ಶ್ರೀನಿಧಿ ಯಾವಾಗಲೂ ನನ್ನನ್ನ ಹಾಸ್ಯ ಮಾಡೋದುಂಟು. ಏನ್ ಸರ್, ಯಾರನ್ನ ಕೇಳಿದ್ರು ನಿಮ್ ಜೊತೆ ಮಾತಾಡೋದಕ್ಕೆ ಹೆದರಿಕೆ ಆಗುತ್ತೆ ಅಂತಾರಲ್ಲ, ನೀವು ಒಳ್ಳೆ ಟೆರರಿಸ್ಟ್ ಸರ್ ಅಂತ. ಅದನ್ನ ಕೇಳಿ ನಾನು ಎಷ್ಟೋ ಸರಿ ನಕ್ಕಿದ್ದೀನಿ. ಹಾಗೆ ಹೇಳಿದವ್ರು ಯಾರು ಅಂತ ಕೇಳಿದ ಮೇಲೆ ಯಾಕೆ ಹೀಗೆ ಶ್ರೀನಿಧಿ ಹೇಳಿದ್ದು ಅಂತ ಗೊತ್ತಾಯ್ತು. ದೂರು ಹೇಳಿದ ಪುಣ್ಯಾತ್ಮ ಒಂದು ಜೋಕ್ ಹೇಳಿದ್ರು, ಅಂತ ಮಹಾಜೋಕ್ ಏನಲ್ಲ, ಅದಕ್ಕೆ ನಾನು ನಗಲಿಲ್ಲ ಅಂತಲೋ ಏನೋ ಆತ ಹಾಗೆ ಹೇಳಿರ್ಬೇಕು. ಅವರು ಯಾವಾಗ್ಲೂ ಸೀರಿಯಸ್ ಆಗಿರ್ತಾರೆ ಸರ್, ಮಾತಾಡಕ್ಕೆ ಹೆದರಿಕೆ ಆಗುತ್ತೆ ಅಂತ. ಪಾಪ ಅವ್ರಿಗೇನ್ ಗೊತ್ತು, ನನಗೆ ಜೋಕ್ ಅರ್ಥನೂ ಆಗಿತ್ತು, ನನ್ ನಕ್ಕು ಇದ್ದೆ, ಬಾಯ್ ಬಿಟ್ಟು ಹ ಹ ಹ ಅಂತ ಅಂದಿರಲಿಲ್ಲ ಅಷ್ಟೇ. ಜೊತೆಗೆ ಮೀಸೆ ಇತ್ತಲ್ಲ, ಅದು ನನ್ನ ಬಾಯನ್ನೇ ಮುಚ್ಚಿಬಿಡುತ್ತೆ. ಇನ್ನು ನಗು ಎಲ್ಲಿಂದ ಕಾಣಬೇಕು? ಮೀಸೆ ಇದ್ದದ್ರಿಂದ ನಗು ಗೊತ್ತಾಗ್ಲಿಲ್ಲ ಅಂತ ಶ್ರೀನಿಧಿಗೆ ಸಮಜಾಯಿಸಿ ಕೊಟ್ಟಿದ್ದೆ. ಅವನು ಜೋರಾಗಿ ನಕ್ಬಿಟ್ಟಿದ್ದ. ಬಹುಶಃ ಈ ಅನುಭವ ನಿಮಗೂ ಆಗಿರಬೇಕು. ಜೋಕ್ ಹೇಳಿದ ಮೇಲೆ ಕೊನೆಯಲ್ಲಿ ಅಯ್ಯೋ ಮರಾಯ ಅದು ಜೋಕು ಕಣಪ್ಪ, ಅಷ್ಟೊಂದು ಸೀರಿಯಸ್ ಆಗ್ಬೇಡ ಅಂತ ಹೇಳಬೇಕಾಗಿ ಬಂದಿರಬಹುದು. ಕೃಷ್ಣೇಗೌಡರ ಹೇಳಿದ್ರು ಅಷ್ಟೇ, ಎಲ್ರೂ ಎಲ್ಲ ಜೋಕಿಗೂ ನಗೋದಿಲ್ಲ, ಕೆಲವರಷ್ಟೇ ಜೋಕಿಗೆ ಮನಸ್ಸು ಬಾಯಿ ಹಲ್ಲು ಎಲ್ಲವನ್ನು ತೆರೆದು ನಗ್ತಾರೆ. ಒಂದಷ್ಟು ಮಂದಿ ನನ್ನ ಹಾಗೆ ನಕ್ರೂ ನಮಗೆ ಗೊತ್ತಾಗೋದಿಲ್ಲ, ಇನ್ನೊಂದಷ್ಟು ಮಂದಿಗೆ ನಗೋನೇ ಬಂದಿರೋದಿಲ್ಲ. ಅವರಿಗೆ ಜೋಕು ಅರ್ಥವಾಯ್ತೋ ಇಲ್ವೋ ಅಥವಾ ಜೋಕನ್ನು ಸೀರಿಯಸ್ ಆಗಿ ತಗೊಳ್ಕೊಂಡ್ರೋ ಅನ್ನೋದು ಪ್ರಶ್ನೆ. ಸೌಂದರ್ಯ ಅನ್ನುವುದು ಹೇಗೆ ನೋಡೋಗನ ಕಣ್ಣಿನಲ್ಲಿ ಇದೆ ಅನ್ನುತ್ತೇವೆಯೋ, ಹಾಗೆ ಜೋಕು ಅಥವಾ ಜೋಕಿಗೆ ನಗೆ ಎನ್ನುವುದು ನಮ್ಮ ಮನಸ್ಸಿನಲ್ಲಿಯೇ ಇದೆಯಂತೆ. ಹಾಗಂತ ಕೆನಡಾದ ವೆಸ್ಟರ್ನ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿ ಪೆನ್ನಿ ಮ್ಯಾಕ್ಡೊನಾಲ್ಡ್ ಮತ್ತು ಸಂಗಡಿಗರು ಇತ್ತೀಚೆಗೆ ವರದಿ ಮಾಡಿದ್ದಾರೆ. ಜೋಕು ಅರ್ಥ ಮಾಡಿಕೊಳ್ಳುವ ಮಿದುಳಿನ ಭಾಗವೇ ಬೇರೆಯಂತೆ, ಹಾಗೆ ಜೋಕಿಗೆ ಪ್ರತಿಕ್ರಿಯಿಸುವ ಭಾಗವೂ ಬೇರೆ ಇದೆ ಅಂತ ಇವರು ವರದಿ ಮಾಡಿದ್ದಾರೆ. ಹೀಗಾಗಿ ಕೆಲವೊಮ್ಮೆ ಜೋಕು ಅರ್ಥವಾದರೂ ನಾವು ನಗದೇ ಇರುತ್ತೇವೆ, ಅಥವಾ ಜೋಕು ಅರ್ಥವಾಗಿದ್ದರೂ ಬೇರೆಯವರು ನಗುವಾಗ ಅನುಕರಿಸುತ್ತೇವೆ ಅಂತ ಹೇಳಬಹುದು. ಪೆನ್ನಿ ಮ್ಯಾಕ್ಡೊನಾಲ್ಡ್ ಮತ್ತು ಸಂಗಡಿಗರು ಜೋಕಿನ ಬೆನ್ನು ಹತ್ತಿದ್ಯಾಕೆ, ಇದು ನಿಮ್ಮ ಪ್ರಶ್ನೆ ಅಲ್ವೇ? ವಾಸ್ತವವಾಗಿ ಪೆನ್ನಿ ಬಹಳ ಸೀರಿಯಸ್ ಸಂಶೋಧನೆಯಲ್ಲಿ ತೊಡಗಿಕೊಂಡಿರುವ ಮಹಿಳೆ. ಮಿದುಳಿಗೆ ತಟ್ಟುವ ಕೆಲವು ವೃದ್ಧಾಪ್ಯದ ಕಾಯಿಲೆಗಳ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಅವರು ಪ್ರಯತ್ನಿಸ್ತಾ ಇದ್ದಾರೆ. ಪೆನ್ನಿಯಂತ ವಿಜ್ಞಾನಿಗಳಿಗೆ ಜೋಕು ಒಂದು ಗಂಭೀರ ವಿಷಯ, ನಗುವಂತಹದ್ದು ಅಲ್ಲವೇ ಅಲ್ಲ. ಏಕೆಂದ್ರೆ ಜೋ

ಸೋಂಕಿಗೆ ನಗುವ ನಮ್ಮ ಪ್ರತಿಕ್ರಿಯೆ ಸರಳವಾದ ನಡವಳಿಕೆ ಅಲ್ಲ. ಮೆದುಳಿನ ಹತ್ತಾರು ಚಟುವಟಿಕೆಗಳಲ್ಲಿ ಬಹಳಷ್ಟನ್ನ ಅವು ಬಾಧಿಸುತ್ತವೆ ಅಂತನ್ನೋದು ಅವರ ಅಭಿಪ್ರಾಯ. ಉದಾಹರಣೆಗೆ, ಜೋಕನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಮೊದಲು ಅದನ್ನ ಗಮನಿಸಬೇಕು. ಇದು ಸಂವೇದನೆಗಳ ಹೊಣೆ. ಆಮೇಲೆ ಅದನ್ನ ಅರ್ಥೈಸಬೇಕು. ಅದಾದ ಮೇಲೆ ಅದನ್ನ ಅಂತದ್ದೇ ಸಂದರ್ಭಗಳ ನೆನಪಿನ ಜೊತೆಗೆ ಹೋಲಿಸಿ ವ್ಯತ್ಯಾಸವನ್ನ ಗುರುತಿಸಬೇಕು. ಅದು ಅಸಂಬದ್ಧವೋ ಅಸಂಗತವೋ ಅಂತನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ವ್ಯತ್ಯಾಸ ಸಹಜವಲ್ಲ, ಅಸಂಬದ್ಧ ಅಸಂಗತ ಅನಿಸಿದ್ರೆ ಪ್ರತಿಕ್ರಿಯೆಯಾಗಿ ನಗೋದಕ್ಕೆ ಆದೇಶ ಬರಬೇಕು. ಆಗ ಮುಖದ ಸ್ನಾಯುಗಳು ಹಾಗೂ ಗಂಟಲಿಗೆ ಸಂದೇಶಗಳು ಹೋಗಿ ಅವು ನಗುವನ್ನ ಉಂಟು ಮಾಡುತ್ತೆ. ಇವಿಷ್ಟು ಒಂದು ಜೋಕಿಗೆ ನಾವು ನಕ್ಕಾಗ ನಮ್ಮ ಮಿದುಳಿನಲ್ಲಿ ನಡೆಯುವಂತಹ ಕ್ರಿಯೆಗಳು. ನರವಿಜ್ಞಾನಿಗಳ ಪ್ರಕಾರ ನಮ್ಮ ಪ್ರತಿಯೊಂದು ಚಟುವಟಿಕೆಯನ್ನು ನಿಯಂತ್ರಿಸುವ ಒಂದಾದರೂ ಭಾಗ ಮೆದುಳಿನಲ್ಲಿ ಇದ್ದೇ ಇರಬೇಕು. ಉದಾಹರಣೆಗೆ, ನಮ್ಮ ಕಣ್ಣು ಕಂಡ ದೃಶ್ಯಗಳನ್ನ ಗಮನಿಸಿ ಅದನ್ನ ಅರ್ಥೈಸುವ ಭಾಗ ಮುಮ್ಮಿದುಳಿನಲ್ಲಿ ಇದೆ. ಕೆಳಮಿದುಳಿನಲ್ಲಿ ನಮ್ಮ ಕೈಕಾಲುಗಳ ಚಲನೆಗಳನ್ನ ಗಮನಿಸಿ ದೇಹ ಸಮತೋಲ ತಪ್ಪದ ಹಾಗೆ ಅದನ್ನ ನಿರ್ದೇಶಿಸುವ ಭಾಗ ಇದೆ. ಕಿವಿಗೊಂದು, ಹೊಟ್ಟೆಗೊಂದು ಅಂತೆಲ್ಲ ಭಾಗಗಳು ಇರ್ತವೆ. ಹಾಗಿದ್ರೆ ಜೋಕಿಗೂ ಇಂಥದ್ದೊಂದು ಭಾಗ ಇರಬಹುದು. ಒಂದೇ ಜೋಕು ಎಲ್ಲಾ ಸಮಯದಲ್ಲೂ ನಗು ತರಿಸೋದಿಲ್ಲ ಅನ್ನೋದನ್ನು ನೀವು ಗಮನಿಸಿರಬೇಕು. ಸಾವಿನ ಮನೆಯಲ್ಲಿ ಎಂಥ ಜೋಕ್ ಹೇಳಿದ್ರು ಕೂಡ ಜನ ನಗೋದಿಲ್ಲ. ಅಂತ ಜೋಕ್ ಹೇಳಿದವನನ್ನ ರಾಕ್ಷಸನನ್ನ ಕಂಡ ಹಾಗೆ ಗುರುಗುಟ್ತಾರೆ. ಹಾಗಂತ ಅವರಿಗೆ ಜೋಕು ಕೇಳಿಸ್ಲಿಲ್ಲ ಅಂತಲ್ಲ, ಜೋಕು ಕೇಳಿಸಿರುತ್ತೆ, ಅರ್ಥವೂ ಆಗಿರುತ್ತೆ. ಆದರೆ ಅದನ್ನ ಸಂದರ್ಭದ ಜೊತೆಗೆ ತುಲನೆ ಮಾಡಿ ಇದು ನಗೋದಕ್ಕೆ ತಕ್ಕ ಸಮಯ ಅಲ್ಲ ಅಂತ ಮಿದುಳು ತೀರ್ಮಾನಿಸುತ್ತೆ. ನಗು ಹುಟ್ಟಿದಲ್ಲೇ ತಣ್ಣಗಾಗಿರುತ್ತೆ. ಇಂತಹ ವಿದ್ಯಮಾನಗಳು ಹೇಗುಂಟಾಗುತ್ತವೆ? ಇದು ಪೆನ್ನಿಯವರ ತಂಡದ ಕುತೂಹಲ ಆಗಿತ್ತು. ಇದನ್ನು ತಿಳಿಯೋದಕ್ಕೆ ಅವರು FMRI ಅಥವಾ ಫಂಕ್ಷನಲ್ MRI ತಂತ್ರದ ಮೊರೆ ಹೋಗಿದ್ದಾರೆ. ಮಿದುಳಿನ ಪ್ರತಿಯೊಂದು ಚಟುವಟಿಕೆಯನ್ನು ಅದು ನಡೆಯುತ್ತಿರೋ ಹಾಗೇನೆ FMRI ತಂತ್ರದಿಂದ ಗಮನಿಸಬಹುದು. ಹಾಗಿದ್ರೆ ಜೋಕು ಕೇಳಿ ನಕ್ಕಾಗ ಏನಾಗಬಹುದು? ಈ ಪ್ರಶ್ನೆಗೆ ಉತ್ತರ ಹುಡುಕೋದಕ್ಕೆ ಪೆನ್ನಿ ತಂಡ ಹೊರಟಿತು. ಈ ಹಿಂದೆ ಕೂಡ ಇಂಥ FMRI ಶೋಧಗಳು ನಡೆದಿದ್ವು. ಕೆಲವರು ಜೋಕ್ ಕೇಳಿದಾಗ ನಡು ಮಿದುಳಿನ ಕೆಲವು ಭಾಗಗಳಲ್ಲಿ ರಕ್ತ ಸಂಚಾರ ಹೆಚ್ಚಾಗುವುದನ್ನ ಗಮನಿಸಲಾಗಿತ್ತು. ಅಸಂಗತ ಅಥವಾ ಅಸಂಬದ್ಧ ಅನ್ನುವ ಸಂಗತಿಗಳನ್ನ ಗುರುತಿಸಿದಾಗ ಕೂಡ ಮಿದುಳಿನ ಹಿಂಭಾಗದಲ್ಲಿ ಇರುವಂತಹ ಕೆಲವು ಭಾಗಗಳು ಚುರುಕಾಗುತ್ತೆ ಎನ್ನುವುದನ್ನ ವಿಜ್ಞಾನಿಗಳು ಗಮನಿಸಿದ್ರು. ಆದರೆ ನೆನಪು ಹಾಗೂ ಕಲಿಕೆಗೆ ಮುಖ್ಯ ಎನಿಸುವ ಮಿದುಳಿನ ಮೇಲ್ಭಾಗದಲ್ಲಿ ಏನಾಗುತ್ತದೆ ಅನ್ನೋದ್ರ ಬಗ್ಗೆ ಅಧ್ಯಯನಗಳು ನಡೆದಿರಲಿಲ್ಲ. ಪೆನ್ನಿ ತಂಡ ಈ ಭಾಗಗಳನ್ನು ಈಗ ಅಧ್ಯಯನ ಮಾಡಿದೆ. ಮೊದಲು ಇವರು 80 ಜೋಕ್ಗಳನ್ನ ಆಯ್ಕೊಂಡ್ರು. ಅದನ್ನ 26 ವಿವಿಧ ವಯಸ್ಸಿನವರಿಗೆ ಕೇಳಿಸಿದ್ರು. ಕೇಳಿದವರಲ್ಲಿ ಗಂಡಸರು ಇದ್ರು, ಹೆಂಗಸರು ಇದ್ರು. ಈ 80 ಜೋಕ್ಗಳಲ್ಲಿ ಯಾವುದೇ ಕ್ರಮವನ್ನ ಅನುಸರಿಸದೆ ವಿವಿಧ ಜನರಿಗೆ ವಿಭಿನ್ನ ಜೋಕ್ಗಳನ್ನ ಕೇಳಿಸಿ FMRI ಚಿತ್ರ ತಗೊಂಡ್ರು. ಅದೇ ರೀತಿ ಅವರಿಗೆ 40 ಜೋಕು ಅನ್ನಿಸಿದಂತಹ 40 ಮಾತುಗಳನ್ನು ಕೇಳಿಸಿದ್ರು. ಅವು ಜೋಕುಗಳಾಗಿರಲಿಲ್ಲ, ಆದರೆ ಕೇವಲ ಮಾತಿನ ಅಣಕ ಆಗಿತ್ತು. ಇದಲ್ಲದೆ ಎರಡು ಚಿತ್ರಗಳನ್ನು ತೋರಿಸಿದ್ರು. ಈ ವಿಡಿಯೋಗಳು ಸುಪ್ರಸಿದ್ಧ ಕಾಮಿಡಿ ಚಿತ್ರಗಳಾಗಿದ್ದು ಹಾಗೂ ನಿತ್ಯ ಜೀವನದಲ್ಲಿ ಘಟಿಸುವಂತಹ ಘಟನೆಗಳನ್ನು ತೋರಿಸುವ ಹಾಸ್ಯ ಚಿತ್ರಗಳಾಗಿದ್ದವು. ಈ ಎಲ್ಲಾ ಚಟುವಟಿಕೆಗಳನ್ನು ಕೇಳಿದ ನೋಡಿದ ತಕ್ಷಣವೇ ಅವುಗಳು ಎಷ್ಟು ಮಟ್ಟಿಗೆ ನಗೆ ತರಿಸುತ್ತೆ ಅನ್ನೋದನ್ನ ಬೆರಳುಗಳನ್ನಾಡಿಸಿ ಸೂಚಿಸುತ್ತಿದ್ರು. ಜೊತೆಗೆ FMRI ಚಿತ್ರಗಳನ್ನು ಕೂಡ ಪೆನ್ನಿ ತಂಡ ತೆಗೆದಿತ್ತು. ಜೋಕುಗಳನ್ನ ಕೇಳಿದವರ ಉತ್ತರಗಳನ್ನ FMRI ಚಟುವಟಿಕೆಗಳನ್ನ ಪೆನ್ನಿ ತಂಡ ಆಮೇಲೆ ತಾಳೆ ಹಾಕಿ ವಿಶ್ಲೇಷಣೆ ಮಾಡಿದೆ. ಜೋಕುಗಳನ್ನ ಜೋಕು ಅಂತ ಎಷ್ಟು ಸಾರಿ ಎಷ್ಟು ಜನ ಸರಿಯಾಗಿ ಗುರುತಿಸಿದ್ರು, ಇದು ಜೋಕನ್ನು ಗುರುತಿಸುವ ಪ್ರತಿಕ್ರಿಯೆಯನ್ನ ತೋರಿಸುತ್ತೆ. ಪ್ರತಿ ಜೋಕನ್ನು ಹಾಸ್ಯದ ಮಟ್ಟಿಗೆ ಅವರು ಮೌಲ್ಯಮಾಪನ ಮಾಡಿದ್ದು ಹೇಗೆ, ಎಷ್ಟು ಮಂದಿ ಇದು ಜೋಕನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ತೀವಿ ಅನ್ನೋದನ್ನ ತೋರಿಸುತ್ತೆ. ಇವುಗಳನ್ನ ಮಿದುಳಿನಲ್ಲಿ ಆಗ ಚಟುವಟಿಕೆಯಲ್ಲಿರುವ ಭಾಗಗಳ ಜೊತೆಗೆ ಹೋಲಿಸಿದಾಗ ಇವರು ಕಂಡಿದ್ದು, ಡಾರ್ಸಲ್ ಸ್ಟ್ರಾಟಮ್ ಅನ್ನುವ ಭಾಗ ಜೋಕನ್ನ ಗುರುತಿಸಿದಾಗ ಸದಾ ಚುರುಕಾಗಿರುತ್ತಂತೆ. ಇದು ನೆನಪು, ಗ್ರಹಿಕೆ ಹಾಗೂ ಗೊಂದಲಮಯ ವಿಷಯಗಳನ್ನ ಸ್ಪಷ್ಟವಾಗಿಸುವುದಕ್ಕೆ ಬೇಕಾದಂತ ಭಾಗ. ಅದೇ ಜೋಕನ್ನು ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ವೆಂಟ್ರಲ್ ಸ್ಟ್ರಾಟಮ್ ಅನ್ನುವ ಇನ್ನೊಂದು ಭಾಗ ಚುರುಕಾಗುತ್ತಂತೆ. ಇದು ಖುಷಿಯಾದಾಗ, ಚಟುವಟಿಕೆಗೆ ತಕ್ಕ ಪ್ರತಿಕ್ರಿಯೆ ದೊರಕಿದಾಗ ಚುರುಕಾಗುವ ಭಾಗ. ಇವೆರಡೂ ಭಾಗಗಳು ಈ ಹಿಂದೆ ನಡೆದಂತಹ ಜೋಕು ಅಧ್ಯಯನಗಳಲ್ಲಿ ಚಟುವಟಿಕೆ

0: ಹೋಲಿಕೆಯನ್ನು ತೋರಿದ ಮಿದುಳಿನ ಭಾಗಗಳ ಜೊತೆಗೆ ತಣುಕುಕೊಂಡಿವೆ. ಹೀಗಾಗಿ ಜೋಕನ್ನ ಅದು ಜೋಕು ಎಂದು ಗ್ರಹಿಸುವ ಮಿದುಳಿನ ಭಾಗವೇ ಬೇರೆ, ಹಾಗೂ ಜೋಕಿನಿಂದ ಖುಷಿ ಪಟ್ಟು ನಗುವ ಭಾಗವೇ ಬೇರೆ ಅನ್ನೋದು ಪೆನ್ನಿಯವರ ತಂಡದ ಅಭಿಪ್ರಾಯ. ಪಾರ್ಕಿನ್ಸನ್ ಕಾಯಿಲೆ ಇರೋ ರೋಗಿಗಳು ಬಹಳಷ್ಟು ಜೋಕುಗಳಿಗೆ ಪ್ರತಿಕ್ರಿಯಿಸುವುದು ಕಡಿಮೆ, ಆದರೆ ಪ್ರತಿಕ್ರಿಯಿಸಿದಾಗ ಚೆನ್ನಾಗಿ ನಗ್ತಾರೆ. ಇದಕ್ಕೆ ಕಾರಣ ಅವರ ಡಾರ್ಸಲ್ ಸ್ಟ್ರಯಾಟಮ್ಮಿನ ಚಟುವಟಿಕೆಗಳು ಸಾಮಾನ್ಯವಾಗಿಯೇ ಕುಗ್ಗಿರುತ್ತವೆ, ಹಾಗಾಗಿ ಇರಬಹುದು ಅನ್ನೋದು ಇವರ ಅರ್ಥ. ಆ ಭಾಗವಷ್ಟೇ ಅವರಲ್ಲಿ ದೋಷಪೂರ್ಣ ಆಗಿರೋದ್ರಿಂದ ಜೋಕನ್ನು ಅವರು ಅರ್ಥ ಮಾಡಿಕೊಳ್ಳೋದು ಕಡಿಮೆ ಇರಬಹುದು ಅಂತ ಪೆನ್ನಿ ಹೇಳ್ತಾರೆ. ಅಂದ ಹಾಗೆ ಜೋಕು ಗೊತ್ತಾಗದೆ ಇದ್ದಾಗ ಕಾಯಿಲೆ ಇದೆ ಅಂತ ನಾವು ಅನ್ಕೋಬೇಕಿಲ್ಲ. ಜೋಕು ಹೇಳಿದ ಭಾಷೆ ಗೊತ್ತಿಲ್ಲದಿದ್ರು ಗ್ರಹಿಸುವುದು ಕಷ್ಟ ಅನ್ನೋದು ನೆನಪಿರಲಿ. ಇದು ಸೀರಿಯಸ್ ವಿಷಯ. ಇದು ಇಂದಿನ ಜಾಣ ಸುದ್ದಿ. ರಚನೆ ಹಾಗೂ ಜಾಣ ಧ್ವನಿ ಕೊಳ್ಳೇಗಾಲ ಶರ್ಮಾ. ಜಾಣ ಸುದ್ದಿ ಉಚಿತ ಧ್ವನಿ ಪತ್ರಿಕೆ. ನೀವು ಯಾರ ಜೊತೆಗೆ ಬೇಕಿದ್ದರೂ ಇದನ್ನ ಹಂಚಿಕೊಳ್ಳಬಹುದು. ಜಾಣ ಸುದ್ದಿಗೆ ಸಂದೇಹ, ಸಲಹೆ, ಸೂಚನೆಗಳನ್ನ ತಿಳಿಸುವುದಿದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ.
1: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
2: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
3: 436ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಟೈಡಲ್ ಪವರ್, ಕನ್ನಡದಲ್ಲಿ ಭರತ ಸಾಮರ್ಥ್ಯ, ಭರತ ವಿದ್ಯುತ್. ಶಕ್ತಿಯ ವಿಷಯದಲ್ಲಿ ಶಕ್ತಿಯನ್ನು ಉತ್ಪಾದಿಸಬಹುದಾದ ಉಬ್ಬರವಿಳಿತದ ಸಾಮರ್ಥ್ಯ, ಭರತಗಳಿಂದ ಶಕ್ತಿಯನ್ನು ಉತ್ಪಾದಿಸುವುದರಿಂದ ಪ್ರಪಂಚಕ್ಕೆ ಆರ್ಥಿಕವಾಗಿ ಪರಿಸರಕವಾಗಿ ಗಮನಾರ್ಹ ಲಾಭವಿದೆ. ಅಮೆರಿಕಾ ಸಂಯುಕ್ತ ಸಂಸ್ಥಾನದ ವಾಣಿಜ್ಯ ಇಲಾಖೆಗೆ ಸೇರಿದ ರಾಷ್ಟ್ರೀಯ ಸಾಗರ ವಿಜ್ಞಾನ ಹಾಗೂ ವಾತಾವರಣ ಕಾರ್ಯಾಂಗ, ನ್ಯಾಷನಲ್ ಓಷಿನೋಗ್ರಫಿಕ್ ಆ್ಯಂಡ್ ಅಟ್ಮಾಸ್ಫಿರಿಕ್ ಅಡ್ಮಿನಿಸ್ಟ್ರೇಷನ್ ಇವರ ಪ್ರಕಾರ 1994 ಭರತಗಳಿಂದ ಪ್ರಪಂಚದಲ್ಲಿ ಸುಮಾರು 3000 ಗಿಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸಬಹುದಾಗಿದೆ. ಆದರೆ ಸುಮಾರು 1/3 ವಿದ್ಯುತ್ತನ್ನು ಆಳವಿಲ್ಲದ ಸಾಗರ ಸಮುದ್ರ ಭಾಗಗಳಿಂದ ಉತ್ಪಾದಿಸಬಹುದು. ಸೂಕ್ತ ತಂತ್ರಜ್ಞಾನಗಳನ್ನು ಬಳಸಿ ಭರತದಿಂದ ವರ್ಷವೊಂದಕ್ಕೆ ಸುಮಾರು 635,000 ಗಿಗಾವ್ಯಾಟ್ ಗಂಟೆಗಳಷ್ಟು ವಿದ್ಯುತ್ತನ್ನು ಉತ್ಪಾದಿಸಬಹುದು. ಗಿಗಾವ್ಯಾಟ್ ಗಂಟೆಗಳಿಂದ ಇದನ್ನು ಅಳೆಯುತ್ತಾರೆ. ಪ್ರಪಂಚದಲ್ಲಿ ಈಗಾಗಲೇ ಸುಮಾರು 40 ಸ್ಥಳಗಳಿಂದ ವರ್ಷವೊಂದಕ್ಕೆ 350,000 ಗಿಗಾವ್ಯಾಟ್ ಗಂಟೆಗಳಷ್ಟು ವಿದ್ಯುತ್ತನ್ನು ಉತ್ಪಾದಿಸುವಷ್ಟು ಭರತ ಸಾಮರ್ಥ್ಯವನ್ನು ಗುರುತಿಸಲಾಗಿದೆ. ಇಂದು ಭಾರತವೂ ಸೇರಿದಂತೆ ಪ್ರಪಂಚದ ಅನೇಕ ರಾಷ್ಟ್ರಗಳು ಭರತ ಶಕ್ತಿಯನ್ನು ಬಳಸುವಲ್ಲಿ ಆಸಕ್ತಿ ತೋರಿವೆ. ಭಾರತದಲ್ಲಿ ಸುಮಾರು 6,000 ಕಿಲೋಮೀಟರ್ಗಳಷ್ಟು ಉದ್ದದ ಕರಾವಳಿ ಪ್ರದೇಶವಿದೆ. ಭರತ ಶಕ್ತಿಯನ್ನು ಅಧಿಕ ಪ್ರಮಾಣದಲ್ಲಿ ಪಡೆಯಬಹುದಾದ ಹಲವು ಸ್ಥಳಗಳು ಇವೆ. ಕೇಂದ್ರ ವಿದ್ಯುಚ್ಛಕ್ತಿ ಪ್ರಾಧಿಕಾರ ಮತ್ತು ರಾಜ್ಯ ವಿದ್ಯುಚ್ಛಕ್ತಿ ಮಂಡಳಿಗಳು ವಿಶೇಷವಾಗಿ ಗುಜರಾತ್, ಪಶ್ಚಿಮ ಬಂಗಾಳ ಮತ್ತು ಒರಿಸ್ಸಾ ರಾಜ್ಯಗಳ ವಿದ್ಯುಚ್ಛಕ್ತಿ ಮಂಡಳಿಗಳು ಭರತ ಶಕ್ತಿಯಲ್ಲಿ ಆಸಕ್ತಿ ತೋರಿವೆ. ಗುಜರಾತ್ನ ಕಚ್ನಲ್ಲಿರುವ ಹನ್ಸ್ತಲ್ ಖಾರಿಯಲ್ಲಿ 900 ಮೆಗಾವಾಟ್ನಷ್ಟು ವಿದ್ಯುತ್ತನ್ನು ಉತ್ಪಾದಿಸುವ ಮೊತ್ತ ಮೊದಲ ಭರತ ಶಕ್ತಿ ಯೋಜನೆಯು ತಯಾರಾಗುತ್ತಿದೆ. ಇದರ ಅಂದಾಜು ವೆಚ್ಚ 6,000 ಕೋಟಿ ರೂಪಾಯಿಗಳು. ಭಾರತದಲ್ಲಿ ಸುಮಾರು 8,000 ರಿಂದ 9,000 ಮೆಗಾವಾಟ್ಗಳಷ್ಟು ವಿದ್ಯುತ್ತನ್ನು ತಯಾರಿಸಬಲ್ಲ ಭರತ ಸಾಮರ್ಥ್ಯವಿದೆ. ಇದರಲ್ಲಿ ಸುಮಾರು 7,000 ಮೆಗಾವಾಟ್ಗಳಷ್ಟು ವಿದ್ಯುತ್ತನ್ನು ಪಶ್ಚಿಮದ ಕ್ಯಾಂಬೆ ಖಾರಿಯಿಂದಲೇ ಉತ್ಪಾದಿಸಬಹುದು. ಇದು 1993 ವರದಿಯಂತೆ. ಕಲ್ಲಿದ್ದಲು, ತೈಲ ಮುಂತಾದ ಫಾಸಿಲ್ ಇಂಧನಗಳು ವೇಗವಾಗಿ ಕ್ಷಯಿಸುತ್ತಿರುವ ಇಂದಿನ ಪರಿಸ್ಥಿತಿಯಲ್ಲಿ ನವೀಕರಿಸಬಹುದಾದ ಭರತ ಶಕ್ತಿಯು ಭವಿಷ್ಯದ ಆಶಾದಾಯಕ ಶಕ್ತಿ ಆಕಾರವೆಂದು ಹೇಳಬಹುದು. ಎರಡನೆಯ ವಿಧ, ಭರತ ಶಕ್ತಿಯಿಂದ ತಯಾರಿಸಬಹುದಾದ ವಿದ್ಯುತ್ ಶಕ್ತಿ. ಒಂದು ರಚನೆಯ ಎರಡು ಬದಿಗಳಲ್ಲಿರುವ ನೀರಿನ ಮಟ್ಟಗಳ ವ್ಯತ್ಯಾಸದಿಂದ ಉಂಟಾಗುವ ಜಲ ವಿಭಾವ ಶಕ್ತಿಯನ್ನು ಉಪಯೋಗಿಸಿಕೊಂಡು ಟರ್ಬೈನ್ ಮತ್ತು ವಿದ್ಯುತ್ ಜನಕಗಳ ಸಹಾಯದಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ. ಕರಾವಳಿ ಪಾತ್ರದಲ್ಲಿ ಒಂದು ಒಡ್ಡನ್ನು ನಿರ್ಮಿಸಿ ಅದಕ್ಕೆ ಟ್ಯೂಬ್ಗಳಲ್ಲಿ ಟರ್ಬೈನ್ಗಳನ್ನು ಅಳವಡಿಸಿರುತ್ತಾರೆ. ಈ ಕರಾವಳಿ ಪಾತ್ರಕ್ಕೆ ಅತಿ ಭರತದ ನೀರು ಹರಿಯುವಂತೆ ಮಾಡುತ್ತಾರೆ. ಈ ಭರತದ ಸಮಯದಲ್ಲಿ ಒಡ್ಡಿನ ಟ್ಯೂಬಿನ ಬಾಗಿಲುಗಳು ತೆರೆದುಕೊಂಡು ನೀರು ಪಾತ್ರಕ್ಕೆ ಹರಿಯುತ್ತದೆ. ಪಾತ್ರದಲ್ಲಿ ಒಡ್ಡಿನ ಎರಡು ಬದಿಗಳಲ್ಲಿಯೂ ನೀರು ಸಮಮಟ್ಟಕ್ಕೆ ಬಂದಾಗ ಟ್ಯೂಬಿನ ಬಾಗಿಲುಗಳನ್ನು ಮುಚ್ಚಿಕೊಳ್ಳುತ್ತದೆ. ಈ ಸಮಯದಲ್ಲಿ ಪಾತ್ರದ ನೀರಿನ ಮಟ್ಟ ಹೆಚ್ಚಾಗಿರುತ್ತದೆ, ಸಮುದ್ರದ ನೀರಿನ ಮಟ್ಟ ಕಡಿಮೆಯಾಗಿರುತ್ತದೆ. ಇಳಿತದ ಸಮಯದಲ್ಲಿ ಪಾತ್ರದಲ್ಲಿರುವ ನೀರನ್ನು ಮರಳಿ ಹೋಗುತ್ತದೆ. ಹೀಗೆ ಮರಳಿ ಹೋಗುವಾಗ ನೀರನ್ನು ಟರ್ಬೈನ್ ಮುಖಾಂತರ ಹರಿಯುವಂತೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಟರ್ಬೈನ್ ಚಲಿಸುತ್ತದೆ. ಟರ್ಬೈನ್ ಚಲಿಸಲು ಪ್ರಾರಂಭಿಸಿದಾಗ ಉಂಟಾಗುವ ಯಾಂತ್ರಿಕ ಶಕ್ತಿಯಿಂದ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸುತ್ತಾರೆ. ಪಾತ್ರದ ನೀರಿನ ಮಟ್ಟ ಹಾಗೂ ಸಮುದ್ರ ನೀರಿನ ಮಟ್ಟ ಒಂದೇ ಆದಾಗ ಟರ್ಬೈನ್ ತಿರುಗದೆ ವಿದ್ಯುತ್ ತಯಾರಾಗುವುದು ನಿಲ್ಲುತ್ತದೆ. ಅತಿ ಭರತದ ಸಮಯದಲ್ಲಿ ಪಾತ್ರವು ಮತ್ತೆ ತುಂಬಿಕೊಳ್ಳುತ್ತವೆ. ಒಡ್ಡಿನಲ್ಲಿ ಕೊಲ್ಲಿಗಳಿಗೆ ಅಥವಾ ಅಳಿವೆಗಳಿಗೆ ಅಡ್ಡವಾಗಿ ರಚಿಸಿ ಪಾತ್ರಗಳನ್ನು ನಿರ್ಮಿಸುತ್ತಾರೆ. ಸ್ಥಾವರಗಳಲ್ಲಿ ಹಲವು ಬಗೆಗಳಿವೆ. ಏಕಪಾತ್ರ ಸ್ಥಾವರ, ದ್ವಿಪಾತ್ರ ಸ್ಥಾವರ, ಭರತ ಒಳಹರಿವನ್ನು ಮಾತ್ರ ಬಳಸುವ ಸ್ಥಾವರ, ಭರತದ ಒಳಹರಿವು ಹಾಗೂ ಹೊರಹರಿವು ಇವು ಎರಡನ್ನೂ ಬಳಸುವ ಸ್ಥಾವರ ಇತ್ಯಾದಿ. ಟೈಡ್, ಭರತ ಇಳಿತ, ಉಬ್ಬರವಿಳಿತ ಕನ್ನಡದಲ್ಲಿ. ಸೂರ್ಯ ಚಂದ್ರರ ಗುರುತ್ವಾಕರ್ಷಣೆಯ ಸೆಳೆತದ ಫಲವಾಗಿ ಸಾಗರದ ಮೇಲ್ಮೈ ನೀರು ನಿಯಮಿತವಾಗಿ ಆವರ್ತನೀಯವಾಗಿ ಏರುತ್ತದೆ ಹಾಗೂ ಇಳಿಯುತ್ತದೆ. ಇದೇ ಉಬ್ಬರವಿಳಿತ. ಭೂಮಿಯ ಮೇಲೆ ಚಂದ್ರನ ಗುರುತ್ವಾಕರ್ಷಣೆ ಸೆಳೆತದಿಂದ ಉಂಟಾಗುವುದು ಚಂದ್ರ ಉಬ್ಬರವಿಳಿತ. ಸೂರ್ಯ ಗುರುತ್ವಾಕರ್ಷಣೆಯ ಸೆಳೆತದಿಂದ ಉಂಟಾಗುವುದು ಸೌರ ಉಬ್ಬರವಿಳಿತ. ಸೌರ ಉಬ್ಬರವಿಳಿತಗಳಿಗಿಂತ ಚಂದ್ರ ಉಬ್ಬರವಿಳಿತ ಎರಡು ಪಟ್ಟು ಪ್ರಬಲವಾಗಿರುತ್ತದೆ. ಭೂಮಿಗೆ ಸಮೀಪವಿರುವ ಚಂದ್ರ ಉಬ್ಬರವಿಳಿತಗಳ ಮೇಲೆ ಪ್ರಬಲ ಪ್ರಭಾವವನ್ನು ಬೀರುವುದೇ ಇದಕ್ಕೆ ಕಾರಣ. ಪ್ರತಿದಿನವೂ ಸಾಮಾನ್ಯವಾಗಿ ಎರಡು ಭರತಗಳು ಹಾಗೂ ಎರಡು ಇಳಿತಗಳು ಉಂಟಾಗುತ್ತವೆ. ಚಂದ್ರ ಭೂಮಿಯ ಯಾವುದಾದರೊಂದು ಬಿಂದುವಿನ ಮೇಲೆ ನೇರವಾಗಿ ಕಾಣಿಸಿಕೊಂಡಾಗ ಅಲ್ಲಿರುವ ಸಾಗರದ ನೀರು ಬಲವಾಗಿ ಸೆಳೆಯಲ್ಪಟ್ಟು ನೀರು ಸಾಮಾನ್ಯ ಮಟ್ಟದಿಂದ ಮೇಲೇರುತ್ತದೆ. ಇದು ಭರತ. ಇದನ್ನು ನೇರ ಭರತವೆಂದು ಕರೆಯುತ್ತಾರೆ. ಚಂದ್ರನಿಗೆ ನೇರವಾಗಿ ಇಲ್ಲದ ಭೂಭಾಗದಲ್ಲಿಯೂ ಚಂದ್ರನಿಂದ ದೂರವಾಗಿರುವ ಭೂಭಾಗ ಚಂದ್ರನ ಸೆಳೆತವಿರುತ್ತದೆ. ಹೀಗಾಗಿ ಇಲ್ಲಿ ಇನ್ನೊಂದು ಭರತ ಉಂಟಾಗುತ್ತದೆ. ಇದಕ್ಕೆ ವಿರುದ್ಧ ಭರತವೆಂದು ಹೇಳುತ್ತಾರೆ. ನೇರ ಭರತ ಹಾಗೂ ವಿರುದ್ಧ ಭರತಗಳ ನಡುವೆ ಇರುವ ನೀರು ಸ್ವಲ್ಪ ಕೆಳಗಿಳಿಯುತ್ತದೆ. ಇದು ಇಳಿತ. ಸೌರ ಉಬ್ಬರವಿಳಿತಗಳು ಹೀಗೆಯೇ ಉಂಟಾಗುತ್ತವೆ. ಚಂದ್ರ, ಸೂರ್ಯ, ಭೂಮಿಗಳ ಸ್ಥಾನಗಳು ವರ್ಷವಿಡೀ ಬದಲಾಗುತ್ತಿರುತ್ತವೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ಭೂಮಿ, ಚಂದ್ರ, ಸೂರ್ಯ ಒಂದೇ ಸಾಲಿನಲ್ಲಿ ಕಂಡುಬರುತ್ತವೆ. ಇದರಿಂದ ಚಂದ್ರ ಮತ್ತು ಸೂರ್ಯರ ಆಕರ್ಷಣೆ ಬಲವು ಒಟ್ಟಾಗಿ ಈ ಸಂಯುಕ್ತ ಆಕರ್ಷಣೆಯಿಂದ ಭರತವು ಸಾಮಾನ್ಯ ಎತ್ತರಕ್ಕಿಂತ ಹೆಚ್ಚಾಗುತ್ತದೆ, ಇಳಿತವು ಸಾಮಾನ್ಯ ಇಳಿತಕ್ಕಿಂತ ಕಡಿಮೆಯಾಗುತ್ತದೆ. ಇದೇ ಗರಿಷ್ಠ ಭರತ ಅಥವಾ ಸ್ಟ್ರಿಂಗ್ ಟೈಟ್. ಗರಿಷ್ಠ ಭರತದ ಎತ್ತರ ಸುಮಾರು 25 ಮೀಟರ್ಗಳವರೆಗೂ ಇರಬಹುದು. ಭೂಮಿಯನ್ನು ಕೇಂದ್ರವಾಗಿಟ್ಟುಕೊಂಡು ಚಂದ್ರನು 1ನೇ ಮತ್ತು 3ನೇ ಪಾದ ಕ್ವಾರ್ಟರ್ಗಳಲ್ಲಿದ್ದಾಗ ಚಂದ್ರ ಸೂರ್ಯನಿಗೆ ಲಂಬಕೋನದಲ್ಲಿರುತ್ತದೆ. ಈ ಸಂದರ್ಭದಲ್ಲಿ ಸೂರ್ಯ ಚಂದ್ರರ ಗುರುತ್ವಾಕರ್ಷಣೆಯು ವಿರುದ್ಧ ದಿಕ್ಕಿನಲ್ಲಿರುತ್ತದೆ. ಹೀಗಾಗಿ ಭರತದ ಎತ್ತರವು ಸಾಮಾನ್ಯ ಎತ್ತರಕ್ಕಿಂತ ಕಡಿಮೆ ಇರುತ್ತದೆ. ಇಳಿತವು ಸಾಮಾನ್ಯ ಮಟ್ಟಕ್ಕಿಂತ ಮೇಲೇರುತ್ತದೆ. ಇದಕ್ಕೆ ಕನಿಷ್ಠ ಭರತ ನೀಪ್ಟೈಡ್ ಎನ್ನುತ್ತಾರೆ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳ ನಡುವೆ 2 ಗರಿಷ್ಠ ಭರತಗಳು ಹಾಗೂ 2 ಕನಿಷ್ಠ ಭರತಗಳು ಸಂಭವಿಸುತ್ತವೆ. ಭರತ ಇಳಿತವು ಚಕ್ರವು ಅನೇಕ ಕರಾವಳಿ ಅಳಿವೆ ಮತ್ತು ಕರಾವಳಿಗೆ ಸಮೀಪವಿರುವ ಪರಿಸರ ವ್ಯವಸ್ಥೆಗಳನ್ನು ಬಾಧಿಸುತ್ತವೆ. ಉಬ್ಬರವಿಳಿತಗಳ ಸಂದರ್ಭದಲ್ಲಿ ಭರತ ಪ್ರವಾಹವು ಉಂಟಾಗುತ್ತದೆ. ಭರತದ ಸಮಯದಲ್ಲಿ ನೀರು ಕರಾವಳಿಯ ಕಡೆಗೆ ನುಗ್ಗಿ ಪ್ರವಾಹವನ್ನುಂಟು ಮಾಡುತ್ತದೆ. ಇಳಿತದ ಸಮಯದಲ್ಲಿ ಪ್ರವಾಹದ ನೀರು ಮರಳಿ ಸಾಗರಕ್ಕೆ ಹೋಗುತ್ತದೆ. ಪ್ರತಿಯೊಂದು ಭರತ ಪ್ರವಾಹವು ಸುಮಾರು 6 ಗಂಟೆಗಳವರೆಗಿರುತ್ತದೆ. ಹಡಗುಗಳು ಬಂದರುಗಳಲ್ಲಿ ಬಂದು ನಿಲ್ಲಲು ಈ ಪ್ರವಾಹಗಳು ಸಹಾಯಕಾರಿ. ದೋಣಿಗಳು ಆಳವಿಲ್ಲದ ನೀರಿನಲ್ಲಿ ಪಯಣಿಸಲು ಇದು ಸಹಾಯಕಾರಿ. ಉಬ್ಬರವಿಳಿತಗಳಲ್ಲಿರುವ ಅಪಾರ ಶಕ್ತಿಯಿಂದ ವಿದ್ಯುತ್ತನ್ನು ಉತ್ಪಾದಿಸುವ ತಂತ್ರಜ್ಞಾನವನ್ನು ಇತ್ತೀಚೆಗೆ ಬಳಕೆಯಲ್ಲಿವೆ. ಭಾರತದ ಪರಿಸರ ಸ್ನೇಹಿ ಪರ್ಯಾಯ ಶಕ್ತಿಯ ಆಕಾರವೆಂದು ನಂಬಲಾಗಿದೆ. ತಮಿಳುನಾಡು, ಗುಜರಾತ್ ಮುಂತಾದ ಕಡೆ ಇಂಥ ಪ್ರಯತ್ನಗಳು ಈಗಾಗಲೇ ನಡೆದಿವೆ. ಉಬ್ಬರವಿಳಿತಗಳನ್ನು ಅಳೆಯುವ ಉಪಕರಣಕ್ಕೆ ಭರತಮಾಪಕ ಎಂದು ಹೇಳುತ್ತಾರೆ. ಟಿಲ್, ಕನ್ನಡದಲ್ಲಿಯೂ ಟಿಲ್ ಅಥವಾ ಉಳು. ಮೊದಲನೆಯ ಅರ್ಥ, ಭೂವಿಜ್ಞಾನದಲ್ಲಿ ಹಿಮಾನಿ ಸರಿತದಿಂದುಂಟಾಗುವ ಮಡ್ಡಿ ನಿಕ್ಷೇಪವೇ ಟಿಲ್. ಈ ನಿಕ್ಷೇಪವು ಹಿಮಾನಿಯ ಮಂಜುಗೆಡ್ಡೆ ಸರಿತದಿಂದ ಉಂಟಾಗುತ್ತದೆಯೇ ಹೊರತು ಮಂಜು ಕರಗಿದ ನೀರಿನಿಂದಲ್ಲ. ಈ ನಿಕ್ಷೇಪದಲ್ಲಿ ಜೇಡಿ, ಮರಳು, ನುರುಜುಕಲ್ಲು, ದೊಡ್ಡ ಕಲ್ಲುಗಳು ವಿವಿಧ ಪ್ರಮಾಣದಲ್ಲಿರುತ್ತವೆ. ಇಲ್ಲಿ ಸ್ಥಿರೀಕರಣ ಕಂಡುಬರುವುದಿಲ್ಲ. ಎರಡನೇ ಅರ್ಥ, ಕೃಷಿಯಲ್ಲಿ ಬಿತ್ತನೆಯ ಕಾರ್ಯಕ್ಕೆ ಮಣ್ಣನ್ನು ಅಥವಾ ಭೂಮಿಯನ್ನು ಸಿದ್ಧಪಡಿಸುವ ಕ್ರಿಯೆಗೆ ಉಳು ಅಥವಾ ಟಿಲ್ ಎಂದು ಹೇಳುತ್ತಾರೆ. ಟಿಲ್ಲರ್, ಕನ್ನಡದಲ್ಲಿ ಉಳುವವರು ಅಥವಾ ಉಳುಮೆಯ ಯಂತ್ರ. ಮೊದಲನೇ ಅರ್ಥ, ಕೃಷಿಯಲ್ಲಿ ಉಳುಮೆ ಮಾಡುವವರು ಉಳುವವರು. ಎರಡನೇ ಅರ್ಥ, ಉಳುಮೆಗೆ ಬಳಸುವ ಪ್ರಾಣಿಚಾಲಿತ ನೇಗಿಲು, ವಿದ್ಯುಚ್ಚಾಲಿತ ನೇಗಿಲು, ಟ್ರಾಕ್ಟರ್ ಮುಂತಾದ ಉಪಕರಣಗಳು ಉಳುಮೆಯ ಯಂತ್ರಗಳು. ಮೂರನೇ ಅರ್ಥ, ಸಸ್ಯಶಾಸ್ತ್ರದಲ್ಲಿ ಸಸ್ಯಗಳಲ್ಲಿ ವಿಶೇಷವಾಗಿ ಹುಲ್ಲಿನಂಥ ಗಿಡಗಳಲ್ಲಿ ಭೂಮಟ್ಟದಿಂದ ಬೆಳೆಯುವ ಪಾರ್ಶ್ವಕೊಂಬೆಯ ಶಾಖೆ. ಟಿಂಬರ್, ಕನ್ನಡದಲ್ಲಿ ಚೌಬೀನು, ದಾರು, ಮರ. ಕಟ್ಟಡ ನಿರ್ಮಾಣ, ಪೀಠೋಪಕರಣಗಳ ಮುಂತಾದವುಗಳಿಗೆ ಬಳಸುವ ಮರದ ಕಾಂಡ ಭಾಗ. ಕಟ್ಟಡ ನಿರ್ಮಾಣಕ್ಕೆ ಚೌಬೀನು ಅತ್ಯಂತ ವಿಶಿಷ್ಟವಾಗಿ ಬಳಕೆಯಾಗುತ್ತಿದೆ. ಇದರಿಂದ ಕಾಡುಗಳು ನಾಶವಾಗುತ್ತವೆ. ಮರದ ಕಾಂಡವನ್ನು ಸೂಕ್ತವಾಗಿ ಬಳಸಿದಲ್ಲಿ ನವೀಕರಿಸಬಹುದಾದ ಸಂಪನ್ಮೂಲಗಳೇ ಆಗುತ್ತವೆ. ಭಾರತದಲ್ಲಿ ಸುಮಾರು 3,500 ವೃಕ್ಷ ಜಾತಿಗಳ ಕಾಂಡಗಳನ್ನು ಚೌಬೀನಿಯಾಗಿ ಬಳಸುತ್ತಾರೆ. ಪ್ರತಿಯೊಂದು ವೃಕ್ಷ ಜಾತಿಯು ವೈವಿಧ್ಯಮಯ ಬಣ್ಣ ಹಾಗೂ ರಚನೆ ಟೆಕ್ಸ್ಚರ್ಗಳನ್ನು ತೋರುತ್ತದೆ. ಒಂದು ಮರದ ಕಾಂಡವನ್ನು ಚೌಬೀನಿಯಾಗಿ ಬಳಸಬಹುದೇ ಇಲ್ಲವೇ ಎಂಬುದನ್ನು ವೃಕ್ಷ ಕಾಂಡಗಳ ಹಲವು ಗುಣಲಕ್ಷಣಗಳನ್ನು ನೋಡಿ ನಿರ್ಣಯಿಸುತ್ತಾರೆ. ಕಾಂಡದ ಒಳಭಾಗದ ರಚನೆ, ತೂಕ, ಬಲ, ಗಡುಸುತನ, ಮರಗೆಲಸಗಳಿಗೆ ಅಗತ್ಯವಿರುವ ನಮ್ಯತೆ, ಸ್ಥಿತಿಸ್ಥಾಪಕತೆ, ಎಲಾಸ್ಟಿಸಿಟಿ, ಬಾಳಿಕೆಯ ಬಣ್ಣ, ಕಾಂಡಗಳು ಪ್ರದರ್ಶಿಸುವ ಕಾಳಿನ ಗ್ರೈನ್ಸ್ ನಮೂನೆ ಇತ್ಯಾದಿಗಳು ಈ ಗುಣಲಕ್ಷಣಗಳು. ಚೌಬೀನನ್ನು ಕಟ್ಟಡ ನಿರ್ಮಾಣಕ್ಕೆ, ಕೃಷಿ ಉಪಕರಣಗಳಿಗೆ, ಹಡಗು ನಿರ್ಮಾಣಕ್ಕೆ, ಪೀಠೋಪಕರಣಗಳಿಗೆ ಬಳಸುತ್ತಾರೆ. ಉಪಯೋಗದ ಆಧಾರದ ಮೇಲೆ ಚೌಬೀನು ಕೆಲವು ಗುಣಲಕ್ಷಣಗಳಿಗೆ ಆದ್ಯತೆ ನೀಡಲಾಗುತ್ತದೆ. ಉದಾಹರಣೆಗೆ, ಪೀಠೋಪಕರಣಗಳಿಗೆ ಬಳಸುವ ಚೌಬೀನಿನ ಬಣ್ಣ ಸೊಗಸಾಗಿರಬೇಕು, ದೀರ್ಘಕಾಲ ಬಾಳಿಕೆಗೆ ಬರಬೇಕು, ಕೆಲಸ ಮಾಡಲು ಸುಲಭವಾಗಿರಬೇಕು, ಬಲವಿರಬೇಕು ಇತ್ಯಾದಿ. ಭಾರತದಲ್ಲಿ ತೇಗ, ಬೀಟೆ, ಹೊನ್ನೆ, ಮತ್ತಿ, ಬೇವು ಮುಂತಾದವುಗಳನ್ನು ಪ್ರಮುಖ ಚೌಬೀನ್ ಮರಗಳು. ಇಲ್ಲಿಗೆ 436ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
2: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
4: ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 23ನೆಯ ಪದ್ಯ. ಆ ಪದ್ಯ ಹೀಗಿದೆ. ಆದೆಸೆಯೋಳ್ ಭೂಭುಜನೋ ಆದೆಸೆಯೋಳ್ ಮಾದ್ರಿ ನೆಗವ ಕರುಣಾರವಂ ಅಂತೂ ಆದೆಸೆಯೋಳ್ ಭೂಪತಿಗೇನಾದುದೋ ಪೇಳ್ ಬಿದಿಯೇ ಕೆಟ್ಟೆ ನಳಿದೆಂ ಏನುತ್ತು. ಆ ದೆಸೆಯೋಳು ಅಂದರೆ ಒಂದು ನಿರ್ದಿಷ್ಟವಾದ ದಿಕ್ಕನ್ನು ಗಮನಿಸಿಕೊಂಡು ಕುಂತಿ ಯೋಚನೆ ಮಾಡ್ತಾಳೆ. ಆ ದೆಸೆಯೋಳು ಭೂಭುಜನು ಆ ದಿಕ್ಕಿನ ಕಡೆಗೆ ಪಾಂಡುಚಕ್ರವರ್ತಿ ಹೋದ. ಆದಸೆಯೋಳು ಮಾದ್ರಿ ನೆಗೆವ ಕರುಣಾರವಂ, ಅದೇ ದಿಕ್ಕಿನಲ್ಲಿ ಮಾದ್ರಿ ತೆಗೆಯುವಂತಹ ಅಥವಾ ಮಾದ್ರಿಯ ಸ್ವರ ಬರುವಂತಹ ಅಳುವಿನ ಕರುಣಾರವ ಅಳುವಿನ ಸ್ವರವೂ ಕೂಡ ಕೇಳ್ತಾ ಇದ್ದೆ. ಅಂತೂ ಆದಸೆಯೋಳು ಭೂಪತಿಗೆ ಏನಾದುದು, ಅದೇ ದಿಕ್ಕಿನಲ್ಲಿಯೇ ಭೂಪತಿಗೆ ಏನಾಯಿತು, ಪೇಳ್ ಬಿದಿಯೇ ಏನಾಯಿತು ಏನೋ, ಬಿದಿಯೇ ಬಿದಿಯೇ ಕೆಟ್ಟನ್ ಅಳಿದಂ ಎನ್ನುತ್ತಮ್, ಕೆಟ್ಟನು ಸತ್ತು ಹೋದೆ ಎಂದು ಆಕೆ ಅಂದ್ಕೊಳ್ತಾಳೆ. ಅಂದರೆ ಪಾಂಡುಚಕ್ರವರ್ತಿ ಹೋಗುವ ದಿಕ್ಕು, ಹೋಗಿದ್ದ ದಿಕ್ಕು ಕುಂತಿಯ ಗಮನಕ್ಕೆ ಬಂದಿತ್ತು. ಕುಂತಿ ಕೂಡ ಚಕ್ರವರ್ತಿ ಯಾವುದೋ ಕಡೆಗೆ ಹೋಗುವುದನ್ನು ನೋಡಿದ್ಲು. ಮತ್ತು ಈಗ ನೋಡಿದರೆ ಆ ದಿಕ್ಕಿನಿಂದಲೇ ಕೂಡ ಮಾದ್ರಿಯ ಸ್ವರವು ಕೇಳಿಬರ್ತಿದೆ. ಹಾಗಂದಾಗ ಅವಳಿಗೆ ಚಕ್ರವರ್ತಿಯು ಆ ದಿಕ್ಕಿಗೆ ಹೋದ, ಮಾದ್ರಿಯ ಸ್ವರವೂ ಕೂಡ ಆ ದಿಕ್ಕಿನಿಂದಲೇ ಕೇಳಿಬರ್ತದೆ. ಹಾಗಾದರೆ ಚಕ್ರವರ್ತಿಗೆ ಆ ದಿಕ್ಕಿನಿಂದಲೇ ಅಪಾಯ ಆಗಿದೆ, ಅಯ್ಯೋ ವಿಧಿಯೇ ಎಂದು ಅವಳು ಅಳುವುದಕ್ಕೆ ಪ್ರಾರಂಭ ಮಾಡುತ್ತಾಳೆ. ನಮಸ್ಕಾರ. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ದ್ವಿತೀಯ ಆಶ್ವಾಸದ 24ನೆಯ ಪದ್ಯ. ಆ ಪದ್ಯ ಹೀಗಿದೆ. ಬಳಿಯನೆ ಮಕ್ಕಳ್ ಬೋರ್ಗರೆದಳು ತುಂಪೆರ ಪೆರಗರಂತೆ ಪರಿತರೆ ಮುಡಿ ಬಿಟ್ಟೆಳಲೆ ನಡನಡುಗೆ ಕಣ್ಣೀರ್ಗಳಗಳ ನುರ್ಮೊದಲೆ ಸುರಿಯೇ ಪರಿತಂದಾಗಳ್. ಈ ಪದ್ಯವನ್ನು ಹೀಗೆ ಬಿಡಿಸಿ ಓದಬಹುದು. ಬಳಿಯನ್ನೇ ಮಕ್ಕಳ ಬೋರ್ಗರೆದು ಅಳುತುಂ ಪೆರಪೆರಗರಂತೆ ಬರೀತಾರೆ ಮುಡಿಬಿಟ್ಟು ಎಳಲೆ ನಡನಡುಗೆ ಕಣ್ಣೀರ್ ಗಳಗಳನ್ ಗಳಗಳಂ ಓರ್ಮೊದಲು ಸುರಿಯೇ ಪರಿತಂದು ಆಗಳ್. ಇದರ ವ್ಯಾಖ್ಯಾನವನ್ನು ಮಾಡುವ ಬಳಿಯನೇ ಅಂದರೆ ಕುಂತಿ ಯಾವ ಕಡೆಯಿಂದ ಮಾದ್ರಿಯ ಸ್ವರ ಕೇಳಿಬರುತ್ತದೋ ಆ ಕಡೆಗೆ ಪಾಂಡುಚಕ್ರವರ್ತಿ ಈಗಾಗಲೇ ಹೋಗಿದ್ದಾನೆ ಎಂದು ನಿರ್ಧಾರ ಮಾಡಿ ಆ ಕಡೆಗೆ ಓಡುವುದಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಬಳಿಯನೇ ಮಕ್ಕಳು ಬೋರ್ಗರೆದಳುತು, ಮಕ್ಕಳು ಕೂಡ ಈ 5 ಜನ ಮಕ್ಕಳು ಕೂಡ ಜೊತೆಗೆ ಬೆನ್ನ ಹಿಂದೆಯೇ ಮಕ್ಕಳು ಬೋರ್ಗರೆದಳುತು ಜೋರಾಗಿ ಅಳುತ್ತಾ ಪೆರಪೆರಗರಂತೆ ಬರೀತಾರೆ ಹಾಗೆಯೇ ಬೆನ್ನ ಹಿಂದೆಯೇ ಓಡಿಕೊಂಡು ಬರುತ್ತಾರೆ ಬರೀತಾರೆ ಓಡಿಕೊಂಡು ಬರಲು ಮುಡಿಬಿಟ್ಟೆಳಲೆ ಆಕೆಯ ತುರುಬು ಬಿಟ್ಟು ಜೋಲಲು ನಡನಡುಗೆ ಕಣ್ಣೀರು ಗಳಗಳನೆ ಆಕೆ ಮೈ ನಡುಕುತ್ತಾ ಇತ್ತು ಕಣ್ಣೀರು ಗಳಗಳನೆ ಒಟ್ಟಿಗೆ ಸುರಿಯೇ ಪರಿತಂದಾಗಳು ಓಡಿ ಬಂದು ಅಲ್ಲಿಗೆ ಬರ್ತಾಳೆ. ಕುಂತಿಯ ಆವೇಶವನ್ನು ಪಂಪ ಚೆನ್ನಾಗಿ ಇಲ್ಲಿ ವರ್ಣನೆ ಮಾಡಿದ್ದಾನೆ. ಮಾದ್ರಿಯ ಅಳುವಿನ ಸ್ವರ ಕೇಳಿ ಬಂದ ಕಡೆಗೆ ಕುಂತಿ ಓಡ್ತಾಳೆ. ಆಗ ಮಕ್ಕಳು ಕೂಡ ಜೊತೆ ಜೊತೆಗೆ ತಾಯಿಯನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ. ಹಾಗೆ ಓಡುವಾಗ ಆಕೆಯ ಮುಡಿ ಬಿಚ್ಚುತ್ತದೆ, ಮೈ ನಡುಗ್ತದೆ, ಕಣ್ಣೀರು ಒಟ್ಟಿಗೆ ಸುರಿಯುತ್ತದೆ. ಹಾಗಿದ್ದಾಗಲೂ ಕೂಡ ಆಕೆ ಓಡಿಕೊಂಡು ಅಲ್ಲಿಗೆ ಬರ್ತಾಳೆ. ಇಲ್ಲಿ ಕೂಡ ಅಷ್ಟೇ, ನಾನು ಹೇಳುವಂಥ ಹಿಂದೆ ಹೇಳಿದಂಥ ಸೂತ್ರ ಅನ್ವಯ ಆಗ್ತದೆ. ವಾಕ್ಯದ ನಡುವೆ ಕ್ರಿಯಾಪದ ಬಳಕೆ ಆಗ್ತದೆ ಮತ್ತು ಹಾಗೆ ಬಳಕೆ ಆದ್ದರಿಂದಾಗಿ ಈ ಕಾವ್ಯ ಭಾಷೆಗೆ ತನ್ನದೇ ಆದಂಥ ಒಂದು ಸೊಗಸು ಕೂಡ ಬಂದಿದೆ. ಮುಂದೆ 24ರ ಪದ್ಯದ ನಂತರದ ವಚನ ಕಂಡುಬರುತ್ತದೆ.
2: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ SH ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
5: ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ

ಇಂಕ್ ಮಿಲ್ಕ್ ಡೈಲಿ, ನೀನು ಪ್ರತಿನಿತ್ಯ ಹಾಲು ಯಾಕೆ ಕುಡಿತೀಯಾ? ವೈ ಡು ಯು ಡ್ರಿಂಕ್ ಮಿಲ್ಕ್ ಡೈಲಿ? ಹಾಲು ಯಾಕೆ ಕುಡಿತಾರೆ? ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕಲ್ವಾ? ನನ್ನ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಅಂತ ಉತ್ತರ. ಟು ಮೈಂಟೈನ್ ಗುಡ್ ಹೆಲ್ತ್, ನನ್ನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕಾಗಿ. ಟು ಮೈಂಟೈನ್ ಗುಡ್ ಹೆಲ್ತ್ ಐ ಡ್ರಿಂಕ್ ಡೈಲಿ ಮಿಲ್ಕ್ ಅಂತ ಹೇಳ್ಬೋದು. ಇನ್ನು ನಿಮ್ಮ ಮಕ್ಕಳ ಶಾಲೆಯ ಟೀಚರ್ ಒಬ್ಬರು ಬಹಳ ಜೋರು, ಸ್ಟ್ರಿಕ್ಟು, ಶಿಸ್ತಿಲಿ ಇರ್ತಾರೆ. ಅವರಿಗೆ ನೀವು ಕೇಳಬೇಕು, ಸಾನ್ವಿಯ ಟೀಚರು ಯಾಕೆ ಅಷ್ಟು ಜೋರಿದ್ದಾರೆ ಅಥವಾ ಶಿಸ್ತಿಲಿದ್ದಾರೆ? ವೈ ಈಸ್ ಸಾನ್ವಿಸ್ ಟೀಚರ್ ಸೋ ಸ್ಟ್ರಿಕ್ಟ್? ಸಾನ್ವಿಯ ಅಧ್ಯಾಪಕಿ ಯಾಕೆ ಅಷ್ಟು ಜೋರಾಗಿದ್ದಾರೆ, ಶಿಸ್ತಲ್ಲಿದ್ದಾರೆ ಅನ್ನೋದಕ್ಕೆ ವೈ ಈಸ್ ಸಾನ್ವಿಸ್ ಟೀಚರ್ ಸೋ ಸ್ಟ್ರಿಕ್ಟ್? ಯಾಕೆ ಶಿಸ್ತಲ್ಲಿರ್ತಾರೆ, ಸ್ಟ್ರಿಕ್ಟ್ ಆಗಿರ್ತಾರೆ ಟೀಚರ್ಸು? ಮಕ್ಕಳೆಲ್ಲ ಒಳ್ಳೆ ಓದಿ ದೊಡ್ಡ ಜನ ಆಗಲಿ ಅನ್ನೋ ಬಯಕೆ ಅವರದ್ದು ಇರುತ್ತಲ್ವಾ? ಅದಕ್ಕೆ ಉತ್ತರ ಏನಾಯಿತು? ವಿದ್ಯಾರ್ಥಿಗಳು ಉನ್ನತಿ ಹೊಂದಬೇಕು ಅಂತ ಅವರು ಅಪೇಕ್ಷೆ ಪಡ್ತಾರೆ. ಇಂಗ್ಲೀಷಲ್ಲಿ ಈ ಥರ ಸೆಂಟೆನ್ಸ್ನ ಹೇಗೆ ಫಾರ್ಮ್ ಮಾಡ್ತೀರಾ? ಬಿಕಾಸ್ ಶೀ ಈಸ್ ಇಂಟ್ರೆಸ್ಟೆಡ್ ಇನ್ ದ ಪ್ರೋಗ್ರೆಸ್ ಆಫ್ ಹರ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಉನ್ನತಿ ಹೊಂದಬೇಕು ಅನ್ನೋದು ಅವರ ಅಪೇಕ್ಷೆ. ಹಾಗಾಗಿ ಬಿಕಾಸ್ ಶೀ ಈಸ್ ಇಂಟ್ರೆಸ್ಟೆಡ್ ಇನ್ ದ ಪ್ರೋಗ್ರೆಸ್ ಆಫ್ ಹರ್ ಸ್ಟೂಡೆಂಟ್ಸ್ ಅಂತ ಹೇಳಬೇಕು. ನೀನು ಇಲ್ಲಿ ಯಾಕೆ ಕೂತ್ಕೊಂಡಿದ್ಯಾ? ಇದೊಂದು ಪ್ರಶ್ನೆ ಕೇಳೇ ಕೇಳ್ತೀವಲ್ಲ, ನೀನು ಇಲ್ಲಿ ಯಾಕೆ ಕೂತ್ಕೊಂಡಿದ್ಯಾ? ವೈ ಆರ್ ಯು ಸಿಟಿಂಗ್ ಹಿಯರ್? ನೀನು ಇಲ್ಲಿ ಯಾಕೆ ಕೂತ್ಕೊಂಡಿದ್ಯಾ ಅನ್ನೋದಕ್ಕೆ ವೈ ಆರ್ ಯು ಸಿಟಿಂಗ್ ಹಿಯರ್? ನಾನು ನನ್ನ ಸ್ನೇಹಿತೆ ಜಾನ್ವಿಗಾಗಿ ಕಾಯ್ತಾ ಇದ್ದೀನಿ. ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಜಾನ್ವಿ ಅನ್ನೋದಕ್ಕೆ ಐ ಆಮ್ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಜಾನ್ವಿ ಅಂತ ಹೇಳಬೇಕು. ಈಗ ನೀವೊಂದಷ್ಟು ನೆನಪಿಡಬೇಕಾಗಿರೋ ಅಂಶಗಳನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹೂ ಮತ್ತು ವಿಚ್, ಇವೆರಡೂ ಶಬ್ದಗಳ ವ್ಯತ್ಯಾಸನ ನಾವು ಅರ್ಥ ಮಾಡ್ಕೊಳ್ಬೇಕು. ಹೂ ಅಂದರೆ ಯಾರು, WHICH ವಿಚ್ ಅಂದರೆ ಯಾವುದು. ಹೂ ಅನ್ನೋದು ಮನುಷ್ಯರಿಗೆ ಅನ್ವಯ ಆಗತ್ತೆ, ವಿಚ್ ಅನ್ನೋದು ಪಶುಗಳಿಗೆ ಅಥವಾ ಇತರೆ ಒಂದಷ್ಟು ವಸ್ತುಗಳಿಗೆ ಅನ್ವಯ ಆಗತ್ತೆ. ಈಗ ಒಂದಷ್ಟು ಉದಾಹರಣೆ ಹೇಳ್ತೀನಿ ನೋಡಿ, ಅದರಿಂದ ನಿಮಗೆ ಸರಿಯಾಗಿ ಅರ್ಥ ಆಗ್ಬೋದು. ಹೂ, ಅಲ್ಲಿ ಯಾರಿದ್ದಾರೆ? ಬೆಂಗಳೂರಿಗೆ ಯಾರು ಹೋದರು? ಇಲ್ಲಿಗೆ ಯಾರು ಬರ್ತಾರೆ? ಇವೆಲ್ಲ ನೋಡಿ ಯಾರೋ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇರೋದು. ಅಲ್ಲಿ ಯಾರಿದ್ದಾರೆ, ಹೂ ಇಸ್ ದೇರ್? ಬೆಂಗಳೂರಿಗೆ ಯಾರು ಹೋದರು? ಹೂ ವೆಂಟ್ ಟು ಬ್ಯಾಂಗಳೂರು? ಇಲ್ಲಿಗೆ ಯಾರು ಬರ್ತಾರೆ? ಹೂ ವಿಲ್ ಕಮ್ ಹಿಯರ್? ನೋಡಿ, ಇವೆಲ್ಲ ಒಬ್ಬ ವ್ಯಕ್ತಿಗೆ ಕುರಿತಾಗಿ ಕೇಳ್ತಾ ಇರೋ ಪ್ರಶ್ನೆ ಅಲ್ವಾ. ಈಗ ವಸ್ತು ಅಥವಾ ಪ್ರಾಣಿಗೆ ಕುರಿತಾದ ಪ್ರಶ್ನೆಗಳನ್ನು ನೋಡೋಣ. ಮೇಜಿನ ಮೇಲೆ ಯಾವ ಪುಸ್ತಕ ಇದೆ? ವಿಚ್ ಬುಕ್ ಈಸ್ ಆನ್ ದ ಟೇಬಲ್? ನನ್ನ ಪುಸ್ತಕ ಯಾವುದು? ವಿಚ್ ಬುಕ್ ಈಸ್ ಮೈನ್? ನನ್ನ ಪುಸ್ತಕ ಯಾವುದು? ವಿಚ್ ಬುಕ್ ಈಸ್ ಮೈನ್? ನಿಮ್ಮ ನಾಯಿ ಯಾವುದು? ವಿಚ್ ಈಸ್ ಯುವರ್ ಡಾಗ್? ನಿಮ್ಮ ನಾಯಿ ಯಾವುದು? ವಿಚ್ ಈಸ್ ಯುವರ್ ಡಾಗ್? ಈಗ ಅರ್ಥ ಆಯ್ತಾ? ಒಬ್ಬ ವ್ಯಕ್ತಿಗೆ ನಾವು ಪ್ರಶ್ನೆ ಮಾಡೋದಿದ್ದಾಗ ಅಲ್ಲಿ ಹೂ ಅನ್ನೋ ಪದನ ಬಳಸಬೇಕು. ಅದೇ ಯಾವುದೋ ವಸ್ತು ಪ್ರಾಣಿಗಳಿಗೆ ಬಳಸಬೇಕಾದ್ರೆ ವಿಚ್ ಅಂತ ಬಳಸಬೇಕು. ಅಲ್ಲಿಗೆ ನಿಮಗೀಗ ಅರ್ಥ ಆಗಿದೆ, ಹೂ ಮತ್ತು ವಿಚ್ಗೆ ಒಂದೊಂದು ಬೇರೆ ಅರ್ಥ ಬರುತ್ತೆ. ಹೂ ಅಂದರೆ ಯಾರು, ನಿಯಮ ಪ್ರಕಾರ ಹೂ ಮನುಷ್ಯರಿಗೆ ಸಂಬಂಧಿಸಿದ ಹಾಗೆ ಬಳಕೆ ಆಗತ್ತೆ. ವಿಚ್ ಅನ್ನೋದು ಪ್ರಾಣಿ ಅಥವಾ ವಸ್ತುಗಳಿಗೆ ಅನ್ವಯ ಆಗತ್ತೆ. ಆಗ ನಾನು ಸಿಂಪಲ್ ಆಗಿರೋ ಒಂದಷ್ಟು ಪ್ರಶ್ನೆ ಹೇಳಿದೆ. ಈಗ ಒಂಚೂರು ಉದ್ದ ಇರೋ ಪ್ರಶ್ನೆನ ನೋಡೋಣ, ಉತ್ತರನ ನೋಡೋಣ. ಆಗ ನಿಮ್ಗೆ ಈ ಪದದ ಡಿಫ್ರೆನ್ಸಸ್ ಇನ್ನೊಂಚೂರು ಚೆನ್ನಾಗಿ ಅರ್ಥ ಆಗತ್ತೆ. ಒಂದು ಸ್ಕೂಲಲ್ಲಿ ಒಂದು ಹುಡುಗಿ ಮಾನಿಟರ್ ಆಗಿರ್ತಾಳೆ. ಅದ್ರ ಬಗ್ಗೆ ಹೇಳಬೇಕು, ಮಾನಿಟರ್ ಆಗಿರೋ ಹುಡುಗಿನ ನಾನು ಭೇಟಿ ಮಾಡಿದ್ದೆ.
I met the girl.

0: ಅಲ್ಲಿ ಹೂ ಈಸ್ ದ ಮಾನಿಟರ್, ಮಾನಿಟರ್ ಆಗಿರೋ ಹುಡುಗಿನ ನಾನು ಭೇಟಿ ಮಾಡಿದ್ದೆ. ಐ ಮೆಟ್ ದ ಗರ್ಲ್ ಹೂ ಈಸ್ ದ ಮಾನಿಟರ್. ನೋಡಿ, ಹೂ ಪದ ಬಂತು, ಗರ್ಲ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಪಿಯಾನೋ ಬಾರಿಸ್ತಾ ಇರೋ ಹುಡುಗಿನೇ ನನ್ನ ತಂಗಿ. ದ ಗರ್ಲ್ ಹೂ ಈಸ್ ಪ್ಲೇಯಿಂಗ್ ದ ಪಿಯಾನೋ ಈಸ್ ಮೈ ಸಿಸ್ಟರ್. ಪಿಯಾನೋ ಬಾರಿಸ್ತಾ ಇರೋ ಹುಡುಗಿಯೇ ನನ್ನ ತಂಗಿ. ದ ಗರ್ಲ್ ಹೂ ಈಸ್ ಪ್ಲೇಯಿಂಗ್ ದ ಪಿಯಾನೋ ಈಸ್ ಮೈ ಸಿಸ್ಟರ್. ಹೂ ಈಸ್ ಪ್ಲೇಯಿಂಗ್, ನೋಡಿ, ಹೂ ಅನ್ನೋದು ಸಿಸ್ಟರಿಗೆ ಬಳಕೆ ಆಯಿತು. ಅಂದರೆ ಇಲ್ಲೊಂದು ಹುಡುಗಿ ಬಗ್ಗೆ ನಾವು ಮಾತಾಡ್ತಿದ್ದೀವಿ. ಈಗ ನಿನಗೆ ಬೇಕಾದ ಪುಸ್ತಕನ ಆಯ್ದುಕೋ. ಸೆಲೆಕ್ಟ್ ದ ಬುಕ್ ವಿಚ್ ಯು ವಾಂಟ್. ನಿನಗೆ ಬೇಕಾದ ಪುಸ್ತಕವನ್ನು ಆರಿಸಿಕೋ. ಸೆಲೆಕ್ಟ್ ದ ಬುಕ್ ವಿಚ್ ಯು ವಾಂಟ್. ಇಲ್ಲಿ ವಿಚ್ ಪದ ಬಂತು, ಅಂದರೆ ನಾವು ಮಾತಾಡ್ತಿರೋದು ಯಾವುದ್ರ ಬಗ್ಗೆ? ಪುಸ್ತಕ, ಒಂದು ವಸ್ತುವಿನ ಬಗ್ಗೆ. ಹಾಗಿದ್ದಾಗ ಅಲ್ಲಿ ವಿಚ್ ಅಂತ ಬಳಸಬೇಕು. ನಿನಗೆ ಬೇಕಾದ ಪುಸ್ತಕನ ಆರಿಸಿಕೋ ಅನ್ನೋದಕ್ಕೆ ಸೆಲೆಕ್ಟ್ ದ ಬುಕ್ ವಿಚ್ ಯು ವಾಂಟ್. ಈಗ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ಹೂ ಮತ್ತು ವಿಚ್ನ ಎಲ್ಲಿ ಬಳಸಬೇಕು ಅನ್ನೋದು? ಈ ಥರ ಪ್ರಶ್ನಾರ್ಥಕ ವಾಕ್ಯಗಳನ್ನು ಪುನಃ ಪುನಃ ನಾವು ಅಭ್ಯಾಸ ಮಾಡಬೇಕು. ಈಗ ವಾಟ್, ವೇರ್ ಮುಂತಾದ ಶಬ್ದಗಳ ಜೊತೆ ಈಸ್, ಆರ್, ಆ್ಯಮ್, ವಾಸ್, ವೇರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ವಿಲ್, ಶಲ್, ವುಡ್, ಶುಡ್, ಈ ಥರದ ಸಹಾಯಕ ಕ್ರಿಯಾಪದಗಳನ್ನು ಮತ್ತೊಮ್ಮೆ ಬಳಸಿ ಅಭ್ಯಾಸ ಮಾಡಿ. ಯಾವುದ್ಯಾವುದು? ಈಸ್, ಆರ್, ಆ್ಯಮ್, ವಾಸ್, ವರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ವಿಲ್, ಶಲ್, ವುಡ್, ಶುಡ್, ಈ ಥರ ಸಹಾಯಕ ಕ್ರಿಯಾಪದಗಳನ್ನು ಬಳಸಿ, ವಾಟ್, ವೇರ್ ಈ ಥರ ಪ್ರಶ್ನಾರ್ಥಕ ಪದಗಳನ್ನು ಬಳಸಿ ಒಂದಷ್ಟು ಪ್ರಶ್ನೆ ಹಾಕೋದನ್ನು ಅಭ್ಯಾಸ ಮಾಡಿ. ಅದರ ಜೊತೆ ಜೊತೆಯಲ್ಲಿ ನಾನೀಗ ಒಂದಷ್ಟು ತುಂಬ ಸಣ್ಣ ಸಣ್ಣದಾಗಿರೋ ಪ್ರಶ್ನೆಗಳನ್ನು ಕನ್ನಡದಲ್ಲಿ ಹೇಳ್ತೀನಿ. ನನ್ನ ಜೊತೆ ಜೊತೆಯಲ್ಲಿ ಇಂಗ್ಲೀಷಲ್ಲಿ ನೀವು ತಕ್ಷಣ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಪ್ರಯತ್ನಿಸಿ, ಆಯಿತಾ? ಏನಾಗಿದೆ, ಏನಾಯಿತು, ವಾಟ್ ಹ್ಯಾಪನ್? ನೀನು ನನ್ನನ್ನು ಕೇಳಿದ್ಯಾ? ಹ್ಯಾಡ್ ಯು ಆಸ್ಕ್ಡ್ ಫಾರ್ ಮೀ? ಅಲ್ಲೆಲ್ಲೋ ಹೋಗಿ ಏನೋ ಮಾಡ್ಕೊಂಡು ಬಂದಿರ್ತಾರೆ, ಬೈತಾ ಇರ್ತೀವಿ ಮಕ್ಕಳಿಗೆ. ನೀನು ನನ್ನನ್ನು ಕೇಳಿದ್ಯಾ? ಹ್ಯಾಡ್ ಯು ಆಸ್ಕ್ಡ್ ಫಾರ್ ಮೀ? ಹ್ಯಾಡ್ ಯು ಆಸ್ಕ್ಡ್ ಫಾರ್ ಮೀ? ನೀನು ನನ್ನನ್ನು ಕೇಳಿದ್ಯಾ ಅನ್ನೋದಕ್ಕೆ ಹ್ಯಾಡ್ ಯು ಆಸ್ಕ್ಡ್ ಫಾರ್ ಮೀ? ಆಸ್ಕ್ಡ್ ಅಂತ ಹೇಳಬಾರ್ದು, ಅನ್ನಾದಷ್ಟು ಆಸ್ಕ್ಡ್, ಡಿ ಸ್ವಲ್ಪ ಸೈಲೆಂಟಾಗಿ ಹೇಳಬೇಕು, ಆಸ್ಕ್ಡ್ ಅಂತ. ಹಾಗಾಗಿ ನಾನು ಹೇಳೋದು ನಿಮಗೆ ಒಂದು ಸ್ವಲ್ಪ ಏನೋ ಬೇರೆ ಥರ ಕೇಳಿಸ್ಬೋದು, ನೀವು ಕೂಡ ಆ ಥರ ಪ್ರಯತ್ನಿಸಿ. ಹ್ಯಾಡ್ ಯು ಆಸ್ಕ್ಡ್ ಫಾರ್ ಮೀ? ನೀನು ನನ್ನ ಕೇಳಿದ್ಯಾ? ಈಗ ನಾನು ಹೋಗ್ಬೋದಾ ಅಂತ ಕೇಳಬೇಕು. ಮೇ ಐ ಗೋ? ನಾನು ಹೋಗ್ಬೋದಾ? ಮೇ ಐ ಗೋ? ನಾನು ನಿನ್ನ ಜೊತೆ ಬರಬಹುದಾ, ಜೊತೇಲಿ ಬರಬಹುದಾ ಅನ್ನೋದಕ್ಕೆ ಏನು ಹೇಳಬೇಕು? ಅಕಂಪನಿ ಅನ್ನೋ ಪದನ ಬಳಸಬೇಕು. ಅಕಂಪನಿ, ಎ ಸಿ ಸಿ ಒ ಎಂ ಪಿ ಎ ಎನ್ ವೈ, ಅಕಂಪನಿ. ನಾನು ನಿನ್ನ ಜೊತೆ ಬರಬಹುದಾ? ಮೇ ಐ ಅಕಂಪನಿ ಯು? ನೀನು ಬರ್ತೀಯಾ? ಅಲ್ಲಿ ಪ್ರಶ್ನೆ ಬರುತ್ತಲ್ಲ, ಆಗ ಆರ್ ಯು ಕಮಿಂಗ್? ನೀನು ಬರ್ತೀಯಾ? ಆರ್ ಯು ಕಮಿಂಗ್? ನಾನು ಅದನ್ನು ತಗೊಂಡು ಬರಲಾ? ಶುಡ್ ಐ ಬ್ರಿಂಗ್ ಇಟ್? ನಾನು ಅದನ್ನು ತಗೊಂಡು ಬರಲಾ? ಶುಡ್ ಐ ಬ್ರಿಂಗ್ ಇಟ್? ನೀವು ಹೇಗಿದ್ದೀರಿ? ಹೌ ಆರ್ ಯು? ನೀವು ಹೇಗಿದ್ದೀರಾ? ಹೌ ಆರ್ ಯು? ನಿಂಗೆ ಅರ್ಥ ಆಯ್ತಾ? ನಿಮಗೆ ಅರ್ಥ ಆಯ್ತಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್? ಡಿಡ್ ಯು ಅಂಡರ್ಸ್ಟ್ಯಾಂಡ್? ನಿಮಗೆ ಅರ್ಥ ಆಯ್ತಾ ಅನ್ನೋದಕ್ಕೆ ಡಿಡ್ ಯು ಅಂಡರ್ಸ್ಟ್ಯಾಂಡ್? ಏನು ನಿನ್ನ ಅರ್ಥ? ವಾಟ್ ಡು ಯು ಮೀನ್? ಏನು ನಿನ್ನ ಅರ್ಥ? ವಾಟ್ ಡು ಯು ಮೀನ್? ಸರ್ ಒಳಗಿದಾರಾ? ಈಸ್ ದ ಬಾಸ್ ಇನ್? ಮ್ಯಾಡಮ್ ಒಳಗಿದಾರಾ? ಈಸ್ ದ ಮ್ಯಾಡಮ್ ಇನ್? ಯಾರದು? ಹೂ ಇಸ್ ಇಟ್? ಯಾರದು? ಹೂ ಇಸ್ ಇಟ್? ಏನು ವಿಷಯ? ವಾಟ್ ಇಸ್ ದ ಮ್ಯಾಟರ್? ಏನು ವಿಷಯ? ವಾಟ್ಸ್ ದ ಮ್ಯಾಟರ್? ದಿನೇಶ್ ಎಲ್ಲಿ? ವೇರ್ ಇಸ್ ದಿನೇಶ್? ದಿನೇಶ್ ಎಲ್ಲಿ? ವೇರ್ ಇಸ್ ದಿನೇಶ್? ನೀನು ಯಾವಾಗ ಬಂದೆ? ವೆನ್ ಡಿಡ್ ಯು ಕಮ್? ನೀನು ಯಾವಾಗ ಬಂದೆ? ವೆನ್ ಡಿಡ್ ಯು ಕಮ್? ನಾವು ಶುರು ಮಾಡೋಣವಾ? ಶಾಲ್ ವಿ ಬಿಗಿನ್? ಅಥವಾ ಡೂ ವಿ ಬಿಗಿನ್ ಅಂತ ಕೂಡ ಹೇಳ್ಬೋದು. ನಾವು ಶುರು ಮಾಡೋಣವಾ? ಡೂ ವಿ ಬಿಗಿನ್? ಶಾಲ್ ವಿ ಬಿಗಿನ್? ನೀನೊಂದು ಕೆಲಸ ಮಾಡ್ತೀಯಾ? ವಿಲ್ ಯು ಡೂ ಒನ್ ಥಿಂಗ್? ನೀನೊಂದು ಕೆಲಸ ಮಾಡ್ತೀಯಾ? ವಿಲ್ ಯು ಡೂ ಒನ್ ಥಿಂಗ್? ಇವತ್ತು ರಜಾನ? ಈಸ್ ಇಟ್ ಅ ಹಾಲಿಡೇ ಟುಡೇ? ಇವತ್ತು ರಜಾನ? ಈಸ್ ಇಟ್ ಅ ಹಾಲಿಡೇ ಟುಡೇ? ನಿನಗೆ ಗೊತ್ತಾ? ಡು ಯು ನೋ? ನಿನಗೆ ಗೊತ್ತಾ? ಡು ಯು ನೋ? ನೀವು ಹೋಗೋದಿಲ್ವಾ? ವೋಂಟ್ ಯು ಗೋ? ನೀವು ಹೋಗೋದಿಲ್ವಾ? ವೋಂಟ್ ಯು ಗೋ? ನೋಡಿ, ಎಷ್ಟು ಸಿಂಪಲ್ಲಾದ ಸಣ್ಣ ಸಣ್ಣ ಪ್ರಶ್ನೆಗಳು. ದಿನನಿತ್ಯ ನಾವು ಆಫೀಸ್ಗಳಲ್ಲಿ, ಸ್ಕೂಲ್ಗಳಲ್ಲಿ, ಮನೆಗಳಲ್ಲಿ ಇದನ್ನೆಲ್ಲ ಬಳಸ್ತಾ ಇರ್ತೀವಿ. ಹೀಗೆ ನಿತ್ಯದ ಪಾಠನ ಕೂತು ಒಮ್ಮೆ ನೆನಪಿಸ್ಕೊಳ್ಳಿ, ಇವತ್ತು ಏನೆಲ್ಲ ಆಯಿತು ಅಂತ. ಆದಷ್ಟು ನೀವು ಪ್ರಶ್ನೆ ಮಾಡೋದಕ್ಕೆ ಪ್ರಯತ್ನಿಸಿ. ಇನ್ನೂ ಒಂದಷ್ಟು ಹೇಳೋದಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
6: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
5: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
6: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
5: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
6: ಏನವಿ ಅದು?
5: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
6: ಹಂಗ ಅದ್ಯಾಕಂತೆ?
5: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
6: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
5: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
7: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕಾಶ್ಮೀರದ ಚಲುವೆ ಬಳಿ ಬಾರ ಚತುರೆ ನೀಡುವೆನು ನಿನಗೆ ನನ್ನ ಸರೆ ಬಿಡಿಸುವೆ ಈಗಲೇ ಬಿಡಿಸುವೆ ಈಗಲೇ ನಿನ್ನ ಕನ್ಯಾಸರೆ ಆ ನೆಲವೆಲ್ಲ

ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ, ಕಾಶ್ಮೀರದ ಗಿಳಿಯೇ ನೀ ಬಲ್ಲೆಯೇನೆ, ಕನ್ನಡದ ನಾ

ನುಡಿಯಲ್ಲ ಸವಿಯಾದ ಜೇನೆ ನಮ್ಮೂರು ಬಲು ಚಂದ ನಮ್ಮೂರ ಜನ ಚಂದ ನಮ್ಮೋರ ನುಡಿ ಚಂದ ನಮ್ಮೋರ

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬಿರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಕಲ್ಪನೆ ಹೂವಾದ ಮೇಲೆ ನಿನ್ನೆಲ್ಲ ಆಸೆ ಹಣ್ಣಾದ ಮೇಲೆ ಎಂಥ ಎನ್ನುವೆ. ಕಮ್ ಆನ್ ಫ್ರೆಂಡ್ಸ್ ಜಾಯಿನ್ ಮೀ ಲವ್ ಮೀ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘಾ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
2: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
1: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
2: ಏನು? ಏನ್ ವಿಷಯ ಅಮ್ಮ?
1: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
8: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
10: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-182-35-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
11: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
12: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
11: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.

Hello.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯವನ್ನು ಕಳೆದುಕೊಳ್ಬೇಡಿ, ಧೈರ್ಯವೇ ಯಶಸ್ವಿನ ದಾರಿ ತೋರಿಸುತ್ತೆ ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದಂಥ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ. ಅಂದರೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ, ಎಂಥ ಪರಿಸ್ಥಿತಿ ಬಂದರೂ ಕೂಡ ನಾವು ಧೈರ್ಯಗೆಡದೆ ಮುನ್ನುಗ್ಗಿದ್ರೆ ಯಶಸ್ವಿನ ದಾರಿಯನ್ನು ನೋಡ್ಬೋದು ಅಂಥೇಳಿ ಅವ್ರು ಹೇಳಿದ್ದಾರೆ. ಹಾಗಾದರೆ ಇದು ನಿಮ್ಮ ಜೀವನದಲ್ಲಿ ಅಪ್ಲೈ ಆಗುತ್ತಾ, ಅಥವಾ ಈ ಯಶಸ್ವಿನ ದಾರಿ ತೋರಿಸೋದಕ್ಕೆ ನಮ್ಮ ಧೈರ್ಯ ಹೇಗೆ ಸಹಕಾರಿಯಾಗುತ್ತೆ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಆಗಲೇ ಮೊದಲನೇ ಕರೆ ರೆಡಿ ಇದೆ. ಯಾರು, ಎಲ್ಲಿಂದ ನೋಡೋಣ? ಹಲೋ.
6: ಹಲೋ
3: ಸರ್, ನಮಸ್ತೆ.
6: ನಮಸ್ತೆ. ಏನು ಒಂದು ಪ್ರಾಬ್ಲಮ್ ಇದೆ? ಫೋನ್
3: ಇಲ್ಲ ಇಲ್ಲ ಸರ್, ಈಗ ಸರಿ ಆಯ್ತು.
6: ರಿಂಗ್ ಆಯ್ತು. ಹಲೋ ಹಲೋ ಹಲೋ ಅಂತ ಯುಎಸ್ಎಲ್ ಅಂದೆ. ನಿಮ್ಮ
3: ಆಯ್ತು ಸರ್. ಸರ್, ಇವತ್ತು ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಧೈರ್ಯ ನಮಗೆ ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಧೈರ್ಯ ನಮಗೆ ಯಶಸ್ಸಿನ ದಾರಿಯನ್ನ ತೋರಿಸುತ್ತೆ ಅಂತ ಹೇಳ್ತಾರೆ, ಹೌದಾ ಅಲ್ವಾ ಸರ್ ಅಂತ?
6: ಹೌದೌದು ಹೌದು. ಧೈರ್ಯ ಇದ್ರೆ ಏನ್ ಬೇಕಾದ್ರೆ ಏನ್ ಕೆಲಸ ಬೇಕಾದ್ರೆ ಮಾಡಬಹುದು. ಪರಿಚಯ ಮಾಡ್ಕೊಬಿಡ್ತೀನಿ.
3: ಓಕೆ ಸರ್.
6: ನನ್ನ ಹೆಸರು ಸಿಟಿ ಜನ ಸೆಕ್ಟರ್ 10 ಜೋಡನಹಳ್ಳಿ ಹೊಳೆಸ್ಪುರ ತಾಲೂಕು ಹಾಸನ ಜಿಲ್ಲೆ
3: 573
6: ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸೋದರ ಸೋದರಿಯವರಿಗೆ ನಿಮಗೂ ಸೇರಿ ನನ್ನ ನಮಸ್ಕಾರಗಳು.
3: ನಮಸ್ತೆ ನಮಸ್ತೆ.
6: ಧೈರ್ಯ ಸರ್ವತ್ರ ಸಾಧನಂ ಅಂತ ಒಂದು ಇದಿದೆ ಮೇಡಮ್,
3: ಶ್ಲೋಕನೇ ಇದೆ. ಹೌದು ಹೌದು ಸರ್.
6: ಧೈರ್ಯದಿಂದ ಮುಂದೆ ಯಾವುದೂ ಇಲ್ಲ.
3: ಯಾವುದೂ ಇಲ್ಲ. ಹೌದು.
6: ಧೈರ್ಯ ಇದ್ರೆ ಏನ್ ಬೇಕು, ಏನ್ ಕೆಲಸ ಮಾಡ್ಬೇಕಂದ್ರೆ ಧೈರ್ಯ ಬೇಕು ಮೇಡಮ್.
3: ಧೈರ್ಯ ಬೇಕು. ಹೌದು ಸರ್.
6: ಈಗ ನಾವು ಹಾವು ಕಡ್ದಾಗ ನಾವು ಜೀವ ಇಟ್ಕೋಬೇಕಂದ್ರೆ ಧೈರ್ಯ ಬೇಕು.
3: ಧೈರ್ಯ ಬೇಕು.
6: ಧೈರ್ಯ ಕಳ್ಕೊಬಿಟ್ಟ ಅಂದ್ರೆ ನಾವ್ ಏನ್ ಟ್ರೀಟ್ಮೆಂಟ್ ತಗೊಂಡ್ರೆ
3: ಹಾವು ಕಚ್ಚಿದ್ಕಿಂತ ಹೆದರಿಕೆಗೆ ಸತ್ತೋರೆ ತುಂಬಾ ಜನ ಇದ್ದಾರೆ.
6: ಧೈರ್ಯ ತಗೊಳ್ಳದೇ ಇದ್ರೆ ನಾವು ಅವ್ರ ಏನ್ ಟ್ರೀಟ್ಮೆಂಟ್ ಕೊಟ್ರು ವ್ಯರ್ಥ ಆಗ್ಬಿಡ್ತದೆ.
3: ವ್ಯರ್ಥ ಆಗುತ್ತೆ. ಹೌದು.
6: ಯಾಕಂದ್ರೆ ನಮ್ಗೆ ಮನಸ್ಸಲ್ಲೇ ಪುಕ್ಕಿಟ್ಬಿಟ್ರೆ ಅದು ಟ್ರೀಟ್ಮೆಂಟ್ ದೇಹಕ್ಕೆ ಹತ್ತಲ್ಲ.
3: ಹತ್ತಲ್ಲ. ಹೌದು.
6: ಯಾವ್ದೇ ಕೆಲಸ ಮಾಡುವಾಗ ಧೈರ್ಯ ಮಾಡ್ಬೇಕು ಮಾಡಿ. ಈಗ ಯಾವ್ದಾರ ಒಂದು ಕತ್ತಲೆ ಹೋಗ್ತಾ ಇರ್ತೀವಿ ಅನ್ಕಡೆ ಹಗ್ಗ ಕಂಡ್ರೆ ಹಾವು ಅನ್ಬಹುದು. ಅವೆಲ್ಲ ಪರೀಕ್ಷೆ ಮಾಡಿ ನೋಡ್ಬೇಕು. ಅವೆಲ್ಲ ಧೈರ್ಯ ಇದ್ರೆ ಏನಾಗಲ್ಲ. ಧೈರ್ಯ ಇಲ್ಲ ಅಂದ್ರೆ ಬಲು ಕಷ್ಟ. ಈಗ
3: ಕಷ್ಟ ಆಗುತ್ತೆ ಜೀವನ.
6: ಯಾವ್ದಾದ್ರೆ ಧೈರ್ಯ ಬೇಕು. ನೀವು ಪರೀಕ್ಷೆ ಪಾಸ್ ಮಾಡ್ತೀನಿ ಅನ್ನೋದು ಧೈರ್ಯ ಇರ್ಬೇಕು. ಧೈರ್ಯ ಛಲ ಇರ್ಬೇಕು. ನಮ್ಗೆ ಧೈರ್ಯನೇ ಇಲ್ಲದೆ ಇದ್ರೆ ನಾವೆಲ್ಲಿ ಪಾಸ್ ಮಾಡೋದು?
3: ಹೌದು.
6: ಯಾವ್ದೇ ಕೆಲಸ ಯಾವ್ದೇ ಕೆಲಸ ಮಾಡ್ಬೇಕಾದ್ರು ಧೈರ್ಯ ಬೇಕೇ ಬೇಕು.
3: ಬೇಕಾಗತ್ತೆ.
6: ನಾವೀಗ ಫೋನ್ ಮಾಡಿದ್ರು ಧೈರ್ಯವಾಗಿ ಮಾಡ್ಬೇಕು. ಸಿಗುತ್ತಾ ಇಲ್ವೋ ಸಿಗುತ್ತಾ ಇಲ್ವೋ ಅಂತ ಮಾಡಿ ಸಿಗದೇ ಇಲ್ಲ.
3: ಸಿಗದೇ ಇಲ್ಲ ಅಂತ. ಹಾಗಾಗಿ ಜೀವನದಲ್ಲಿ ಧೈರ್ಯವಾಗಿದ್ದಾಗ
6: ಧೈರ್ಯ ಪಾಸಿಟಿವ್ ಧನಾತ್ಮಕ ಚಿಂತನೆ ಚಿಂತನೆ ಅದು ಧನಾತ್ಮಕವಾಗಿ ಇದ್ರೆ ಧೈರ್ಯವಾಗಿದ್ರೆ ನಾವ್ ಏನ್ ಬೇಕಾದ್ರೆ ಮಾಡ್ಬೋದು. ಸಲಹೆ ಕೇಳ್ಬಹುದು, ಮಾಡಬಹುದು. ಮುಂದೆ ನಮ್ಗೆ ಧೈರ್ಯ ಇದ್ರೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ, ಉತ್ಸಾಹ ಇದು ಹುಮ್ಮಸ್ ಬರುತ್ತೆ.
3: ಹುಮ್ಮಸ್ ಬರುತ್ತೆ. ನಮ್ಗೆ ಏನ್ ಗೊತ್ತಿಲ್ಲ ಅಂದ್ರೂ ಕೂಡ ಧೈರ್ಯ ಒಂದ್ ಜೊತೆಗಿದ್ರೆ
6: ಧೈರ್ಯದಿಂದಿದ್ರೆ ನಮ್ಗೇನು ಅನಾಹುತಗಳಾಗಲ್ಲ. ಕೆಲವು ಸಲಹೆ ಮಾರ್ಗದರ್ಶನ ಎಲ್ಲ ಸಿಗುತ್ತೆ ಧೈರ್ಯ
3: ಸಿಗತ್ತೆ ಅಂತ ಹೇಳಿ.
6: ಅವಾಗ ನಾವು ಅವ್ರ ಸಲಹೆ ಮಾರ್ಗದರ್ಶನ ಅಂತ ಮುಂದುವರಿಬಹುದು.
3: ಮುಂದೆ
6: ಮುಖ್ಯ ಮುಖ್ಯ ಜೀವನಕ್ಕೆ ಧೈರ್ಯ ಬಹಳ ಮುಖ್ಯ.
3: ಧೈರ್ಯ ಬೇಕೇ ಬೇಕು. ಮುಖ್ಯ.
6: ಧೈರ್ಯ ಬೇಕೇ ಬೇಕು. ಧೈರ್ಯ ಇಲ್ಲಾಂದ್ರೆ ನಾವು ಬದುಕು ಶೂನ್ಯ
3: ಶೂನ್ಯ ಅಂತ ಹೇಳಿ.
6: ಯಾವ್ದಾದ್ರು ಅಷ್ಟೇ, ನಾವ್ ಏನ್ ಮಾಡ್ತೀವಿ ಅಂದ್ರೆ ಧೈರ್ಯವಾಗಿ ಸರಿಯಾಗೋದು. ಧೈರ್ಯ ಏನಿಲ್ಲಾಂದ್ರೆ ನಾವ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ, ಸುಮ್ನೆ ವ್ಯರ್ಥವಾಗಿ
3: ಕೂತಿರ್ಬೇಕಾಗುತ್ತೆ. ಹೌದು ಸರ್. ಧನ್ಯವಾದ ಸರ್ ಕರೆ ಮಾಡಿ ಧೈರ್ಯದ ಬಗ್ಗೆ ಧೈರ್ಯ ಕೊಟ್ಟಿದ್ದಕ್ಕೆ.
6: ಈಗ ಧೈರ್ಯವಾಗಿರ್ಬೇಕು. ಈಗ ನಾವು ಡ್ಯೂಟಿ ಮಾಡ್ಬೇಕು. ನೀವು ಡ್ಯೂಟಿ ಮಾಡ್ಬೇಕಾದ್ರೆ ಧೈರ್ಯವಾಗಿ ಡ್ಯೂಟಿ ಮಾಡ್ಬೇಕು.
3: ಹೌದು.

0: ಅಲ್ವೇ,
1: ಎಲ್ಲಾ ಕ್ಷೇತ್ರಕ್ಕೂ ಇದು ಅಪ್ಲೈ ಆಗುತ್ತೆ.
0: ಎಲ್ಲಕ್ಕೂ ಧೈರ್ಯ ಬೇಕೇ ಬೇಕು ಮೇಡಮ್.
1: ಹೌದು ಸರ್,
0: ಮನುಷ್ಯನಿಗೆ ಒಂದು ಕೆಲಸ ಕಾರ್ಯಗಳು ಏನ್ ಮಾಡ್ಬೇಕಾದ್ರೆ ಧೈರ್ಯ ಇರ್ಲೇಬೇಕು. ಧೈರ್ಯದಿಂದ ಮುಂದಕ್ಕೆ, ಧೈರ್ಯದಿಂದ ಮುಂದಕ್ಕೆ ನಡೆಯಿರಿ ಅಂತ ಹೇಳಿದೆ.
1: ಹಾಗೆ
0: ಎಲ್ಲ ಧೈರ್ಯದಿಂದ ನುಗ್ಗದಾಗ್ಲೇ ನಮ್ಗೆ ಯಶಸ್ಸು
1: ಸಿಗುತ್ತೆ ಅಂತ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
0: ಧನ್ಯವಾದಗಳು.
1: ಅತಿ ಚೌಡನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ, ನಾವು ಎಲ್ಲ ಕ್ಷೇತ್ರದಲ್ಲಿ ಕೂಡ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಯಶಸ್ಸಿನ ದಾರಿಯನ್ನ ತಲುಪೋದಕ್ಕೆ ಸಾಧ್ಯ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಸೌಮ್ಯ ಅವರೇ, ಹೇಗಿದ್ದೀರಾ?
2: ಆರಾಮಿದ್ದೀರಿ ಮೇಡಮ್? ತಾವು ಕೂಡ ಆರಾಮಿದ್ದೀರಿ?
1: ನಾವು ಕೂಡ ಆರಾಮಿದ್ದೀರಿ. ಊಟ ಆಯ್ತಾ?
2: ಟೀ ಆಯ್ತರಿ ನಮ್ದು.
1: ಟೀ ಕುಡಿದ್ರಾ?
2: ಮೇಡಮ್, ಚಾ ಅಂತ ಕರಿತೀವಿ ನಾವು. ಚಾ
1: ಕುಡಿದ್ರಿ?
2: ಹೌದೌದು.
1: ಬಟ್ಟೆ ಹೊಲಿವಾಗ ಮದ್ ಮಧ್ಯೆ ಚಾ ಇದ್ರೆ ಒಂದ್ ಸ್ವಲ್ಪ ಎನರ್ಜಿನಾ ಅಂತ.
2: ಹೌದು ಮೇಡಮ್, ಯಾಕೋ ಗೊತ್ತಿಲ್ಲ, ಅದು ಚಾ ಕುಡಿದ್ರೆ ಮತ್ತೆ ಫ್ರೆಶ್ ಆಗಿ ಹೊಸ ಮನ್ಸೇನ್ ಗಟ್ಲೆ ಆಗ್ತಿವಿ. ಇಲ್ಲಾದ್ರೆ ಅದು ಬಟ್ಟೆನೇ ಮುಂದಕ್ಕೆ ಸರಿಯಂಗಿಲ್ಲ ಅಂತ ನನ್ನ ಅಭಿಪ್ರಾಯ.
1: ಒಂದ್ ಲೋಟ ಕಡಕ್ ಚಾ ಇತ್ತು ಅಂತ ಹೇಳಿದ್ರೆ ಎರಡ್ ಮೂರ್ ಗ್ಲಾಸ್ ಹೊಲಿಬಹುದು.
2: ನೀವು ನೋಡಿ, ನೀವು ನಮಗ್ ಬ್ಯಾಸರಿಂದ ನಾವು ಟೀ ಕುಡಿದ್ರೆ ಮತ್ತೆ ಮನುಷ್ಯ ಒಂಥರ ಖುಷಿ ಅನಿಸ್ತೈತಿ. ಏ ಬಿಡು, ಹಿಂಗೆ ಹೊಲ್ಕೋತ್ಕೊಂಡಿರ್ಬೇಕಂದ್ರೆ ಅಲ್ಲೇ ನಿದ್ದೆ ಮಾಡ್ಕೋತ್ಕೊಂಡು
1: ಮದ್ ಮಧ್ಯೆ ಒಂದೊಂದು ಚೇಂಜಸ್ ಇರ್ಬೇಕಲ್ಲ.
2: ಹೌದೌದು ಮೇಡಮ್, ಹಾಗಾಗಿ ನಾವು ಕೂಡ ಮಧ್ಯ ಮಧ್ಯದಲ್ಲಿ ಅವಾಗೆಲ್ಲ ಬಹಳ ಕುಡಿತಿದ್ದೆ ಮೇಡಮ್, ತಾಸಿಗೆ ಒಂದ್ಸಲ, ಒಂದ್ ಗಂಟೆಗೆ ಒಂದೊಂದ್ಸಲ. ಈಗ ಒಂದ್ ಸ್ವಲ್ಪ ಕಡಿಮೆ ಅಂದ್ರೂ ಒಂದ್ ದಿನಕ್ಕೆ ಬೇಕು. ಮಧ್ಯದಲ್ಲಿ ಬೇಕು, ಐದಾರ್ಸಲ ಆದ್ರೂ ಸಾಕಾಗಂಗಿಲ್ಲ.
1: ಸೌಮ್ಯ ಅವರೇ, ಇವತ್ತು ಧೈರ್ಯದ ಬಗ್ಗೆ ಮಾತಾಡ್ತಿದ್ವಿ. ಧೈರ್ಯ ನಮ್ಗೆ ಯಶಸ್ಸಿನ ದಾರಿಯನ್ನು ತೋರಿಸುತ್ತೆ ಅಂತ ಹೇಳ್ತಾರೆ, ಹೌದಾ ಅಲ್ವಾ?
2: ಹೌದು ಮೇಡಮ್, ನಮ್ ಧೈರ್ಯ ಇದ್ರೇನೆ ನಾವು ಏನಾದ್ರೂ ಸಾಧನೆ ಮಾಡಕ್ ಆಗ್ತೈತಿ. ಮತ್ತ ಈಗ ನನ್ನನ್ನ ತಗೋರ್ ನೀವು, ಮೊದಲ್ ನಾನು ನಾಲ್ಕು ಗೋಡಿ ಮಧ್ಯದಲ್ಲಿ ಇದ್ದೆ. ಈಗ ಇದೇನ್ ಪೈಲ ಪೈಲ ಅಂದ್ರೆ 15 ವರ್ಷ ಹಿಂದಗಡೆ ರೇಡಿ ಅಂದ್ರೆ ರೇಡಿ ಕೇಳ ಹವ್ಯಾಸ ಬಂತು. ಅದರಿಂದ ಯಾರು ಏನ್ಯಾಕೆ ಮಾತಾಡೋದ್ರ ನನಗೊಂದು ಜ್ಯೋತಿಗೆ ಸಿಕ್ತ ಸಾಕತ್ತ ಅನ್ನೋ ಅಭಿಪ್ರಾಯ ಬಂತ್ ನನಗೆ. ಅದು ಒಂದ್ ಧೈರ್ಯನೇ.
1: ಧೈರ್ಯ
2: ಇಪ್ಪ, ಯಾರು ಬೈತಾರಪ್ಪ ಅದು ರೆಡಿ ಕೇಳಬಾರ್ದ ಅಂದ್ರೆ ಅದು ಒಂದ್ ಧೈರ್ಯ ಆಗಂಗಿಲ್ಲ. ಅದು ಅಂತಪುಕ್ ಆಗ್ತಿವಿ. ಈಗ ಬೇಕಾದಂಗೆ ನಾವ್ ಏನ್ ಎಲ್ ಬೇಕಾದಲ್ಲಿ ಹೋಗ್ಬೋದು, ಏನ್ ಬೇಕಾದ್ ಮಾಡ್ಬಹುದು. ಈಗ ಧೈರ್ಯದಿಂದನೇ ನಾ ಇಷ್ಟೊಂದು ಮುಂದುವರೆದಿದ್ದ ಅಂತ ಹೇಳ್ತೀನಿ.
1: ಧೈರ್ಯ ಇರೋದ್ರಿಂದ ಯಶಸ್ಸಿನ ದಾರಿ ಸಿಗುತ್ತೆ ಅಂತ ಹೇಳ್ತೀರಿ.
2: ಹೌದು ಮೇಡಮ್, ನನಗಾದ್ರೂ ಅದೇ ಅಭಿಪ್ರಾಯ ನನಗೆ. ಯಾಕಂದ್ರೆ ನಾ ಪೈಲ ನನಗ ಅನ್ಕೋತಿದ್ರು ಯಾರಾದ್ರೂ ಈಕೆಗೆ ಬಾಯಿ ಮಾತೇ ಬರಂಗಿಲ್ಲ ಅಂತ ಹೇಳಿ. ಈಗ ಬಾಯಿ ಮಾತು ಬಿಟ್ಟು ಗಿಡ ಮಾತಾಡು ಅಂತ ಮನ್ಸು ಐತ್ ನನ್ ಕಡೆ
1: ನೋಡಿ. ಧೈರ್ಯದಿಂದ ಮುಂದೆ ಹೆಜ್ಜೆ ಇಟ್ಟರೆ ಯಾವ್ದು ಅಸಾಧ್ಯ ಅಲ್ಲ.
2: ಅಸಾಧ್ಯ ಯಾವ್ದು ಆಗಂಗಿಲ್ಲ ಮೇಡಮ್, ಎಲ್ಲಾನು ನಾವು ಸಾಧನೆ ಮಾಡಬಹುದು. ಹೌದು ಮೇಡಮ್, ಧೈರ್ಯ ಮನುಷ್ಯನಿಗೆ ಮೊದ್ಲ ಅಂದ್ರೆ ಒಂದ್ ಟಾನಿಕ್ ಅಂತ ಹೇಳ್ತೇವಲ್ಲ, ಔಷಧ
1: ತರ.
2: ನಾವು ಎಷ್ಟೇ ಔಷಧ ತಗೊಂಡ್ರು ಪುಕ್ಕಿದ್ರೆ ಅದ್ ಏನು ಔಷಧಿ ನಾಟಂಗಿಲ್ಲ.
1: ಭಯ ಇದ್ರೆ ಆಗಲ್ಲ. ಹೌದು,
2: ಭಯ ಭಯ ಹುಟ್ಟತೈತಿ ಅದು. ಏ ಬಿಡು, ಇದೇನ್ ಆಗ್ತೈತಿ ನನಗಂದ್ರೆ ಅದಕ್ಕೆ ಔಷಧಿ ಬೇಕಾಗಿಲ್ಲ. ಈ ರೀತಿ ಹೇಳ್ತೀನಿ ಮೇಡಮ್. ನಮಸ್ಕಾರ.
1: ನಮಸ್ತೆ ನಮಸ್ತೆ.
2: ಓಕೆ,
1: ವಿಜಯಪುರದಿಂದ ಸೌಮ್ಯ ಅವ್ರು ಕರೆ ಮಾಡಿದ್ರು. ಅವ್ರು ಕೂಡ ಹೇಳ್ತಿದ್ರಂದ್ರೆ, ಧೈರ್ಯವಾಗಿ ನಾವು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಅದು ಯಶಸ್ಸು ಆಗುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
3: ಹಲೋ
1: ಸರ್, ನಮಸ್ತೆ. ಬ್ರಹ್ಮಾನಂದ ರಾನಡೆ ಸರ್.
3: ಹಲೋ
1: ಹಲೋ ಸರ್, ನಮಸ್ತೆ.
3: ನಮಸ್ಕಾರ. ಗುಡ್ ಈವ್ನಿಂಗ್ ಮೇಡಮ್.
1: ಗುಡ್ ಈವ್ನಿಂಗ್ ಸರ್.
3: ನಾನು ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ ಶಿವಮೊಗ್ಗ. ಇವತ್ತು ಟಾಪಿಕ್ ಏನಿದೆ ಮೇಡಮ್?
1: ಸರ್, ಧೈರ್ಯ ನಮ್ಗೆ ಯಶಸ್ಸಿನ ದಾರಿಯನ್ನ ತೋರಿಸುತ್ತೆ, ಹೌದಾ ಅಲ್ವಾ ಅಂತ ತಗೊಂಡಿದ್ವಿ.
3: ನಿಜವಾಗ್ಲೂ ಮೇಡಮ್, ಅದು ಒಳ್ಳೆ ವಾಕ್ಯ ಇದು. ಧೈರ್ಯಂ ಸರ್ವಸ್ವ ಸಾಧನಂ ಅಂತ ಹೇಳ್ತಾರೆ. ಹಾಗಾಗಿ ಯಾವುದೇ ಕೆಲಸವನ್ನು ಮಾಡುವಾಗ ಫಸ್ಟ್ ಮನುಷ್ಯನಿಗೆ ಧೈರ್ಯ ಬೇಕು. ಧೈರ್ಯ ಇಲ್ಲಾಂದ್ರೆ ನಾವು ಯಾವ್ದನ್ನು ಮಾಡಕ್ಕಾಗಲ್ಲ. ಒಂದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರ ತನಕನು ನಮಗೆ ಧೈರ್ಯ ಅಂತಕ್ಕಂಥದ್ದು ಫಸ್ಟ್ ಮನಸ್ಸಿನಲ್ಲಿ ಮೂಡ್ ಬಂದ್ರೆ ಮಾತ್ರ ನಾವು ಯಾವ ಕೆಲಸನಾದ್ರೂ ಮಾಡ್ಬೋದು. ಧೈರ್ಯ ಗುಂದಿದ್ರೆ ಯಾವ ಕೆಲಸನು ಮಾಡಕ್ಕಾಗಲ್ಲ. ಒಂದ್ ಮಗು ತಾನು ತೆವಳ್ತಾ ಮುಂದಕ್ಕೆ ಹೋಗ್ತಾ ನಿಂತ್ಕೊಂಡು ನಡೆಯಕ್ ಶುರು ಮಾಡುತ್ತೆ, ಅಲ್ಲೂ ಸಹ ಆ ಮಗುಗೆ ನಾನು ನಿಂತ್ ನಡೀತೀನಿ ಅಂತ ಬೀಳುತ್ತೆ ಮತ್ತೆ ಧೈರ್ಯದಿಂದ ಇಲ್ಲ ನಾನು ಹೋಗ್ತೀನಿ ಅಂತ ಮುಂದಕ್ಕೆ ಹೋಗುತ್ತೆ. ಆಮೇಲೆ ಈಗ ನಾವು ವಿದ್ಯಾರ್ಥಿಗಳ ದೆಸೆಯಲ್ಲಿ ಹೇಳೋದಾದ್ರೆ ಚೆನ್ನಾಗಿ ಓದಿರ್ತೀವಿ, ಎಲ್ಲ ಮನದಟ್ಟಾಗಿರುತ್ತೆ, ಆದ್ರೆ ಧೈರ್ಯ ಕೂಡ ಬೇಕು. ನಾನು ಏನ್ ಓದಿದೀನಿ ಅದು ನನಗೆ ಮನದಟ್ಟಾಗಿದೆ, ನಾನು ಪರೀಕ್ಷೆಯಲ್ಲಿ ಹೋಗಿ ಕುತ್ಕೊಂಡು ಧೈರ್ಯವಾಗಿ ಬರೀತೀನಿ ಅಂತಕ್ಕಂಥದ ಒಂದು ದೃಢ ಮನಸ್ಸು ಮತ್ತು ಧೈರ್ಯ ಎರಡು ಒಂದಕ್ಕೊಂದು ಸಂಬಂಧ ಇದೆ. ಅಲ್ಲಿ ಹೋಗಿ ಧೈರ್ಯದಿಂದ ಎದುರಿಸಿ ಪರೀಕ್ಷೆಯನ್ನು ಬರೆದಾಗ ಮಾತ್ರ ನಮಗೆ ಪರೀಕ್ಷೆಯಲ್ಲಿ ಯಶಸ್ವಿ ಆಗುತ್ತೆ. ಅಲ್ಲಿ ನಾವು ಒಂದು ಚೂರು ಹೆದರಿದ್ರೆ ನಾವು ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಆಗಲ್ಲ. ಉದಾಹರಣೆಗೆ ಇನ್ನು ಹೇಳ್ಬೇಕಂದ್ರೆ ಈಗ ಮನೆಯಲ್ಲಿ ಇರ್ತಕ್ಕಂಥ ಅಡುಗೆ ಕೆಲಸ ಆಗಲಿ, ಯಾವುದೇ ನಾವು ಟೂ ವೀಲರ್ ಫೋರ್ ವೀಲರ್ ಕಲಿಯೋದಾಗ್ಲಿ, ನಾವು ಮೊದಲು ಅಲ್ಲಿ ಧೈರ್ಯ ಬೇಕು. ನಾ ಧೈರ್ಯ ಗುಂದಿದ್ರೆ ಸೈಕಲ್ ಹೊಡೆಯೋದಿರ್ಲಿ, ಅದು ಕೂಡ ಅಷ್ಟೇ.
1: ಧೈರ್ಯ ಭಯ ಆದ್ರೆ ಮತ್ ಕಲೀಲಿಕ್ಕೆ
3: ಆಗಲ್ಲ ಮೇಡಮ್. ಅದೇ ಎಷ್ಟೋ ಜನ ಈಗ ಏನಾಗತ್ತೆ ಅಂದ್ರೆ ಅವರಿಗೆ ಕನಿಷ್ಠ ಸೈಕಲ್ ಹೊಡೆಯಕ್ಕೂ ಬರಲ್ಲ, ಟೂ ವೀಲರ್ ಬರಲ್ಲ, ಏನು ಕಲಿಯೋದೇ ಇಲ್ಲ ಅವ್ರು. ಯಾಕೆ ಕಲಿಯಲ್ಲ ಅಂದ್ರೆ ಟ್ರೈ ಮಾಡ್ತಾರೆ, ಒಂದ್ಸಲ ಬಿದ್ದಾಗ ಹೆದರ್ಕೊಂಡು ಕೈ ಬಿಟ್ಟು ಬಿಡ್ತಾರೆ, ಹೆದರ್ಕೊಂಡು. ಆಮೇಲೆ ಅವ್ರ ಧೈರ್ಯನೇ ಮಾಡಲ್ಲ, ಹಂಗಾಗಿ ಅವ್ರಿಗೆ ಏನಾಗತ್ತೆ ಈ ವೈಕಲ್ ಓಡಿಸೋದು ಅಭ್ಯಾಸನೇ ಆಗಲ್ಲ. ಆತರ ಎಷ್ಟೋ ಜನ ಇದಾರೆ. ಯಾಕೆ ಅಂದ್ರೆ ಅವರು ಒಂದೆರಡ್ ಸಲ ಬಿದ್ದಾಗ ನರ್ವಸ್ ಆಗಿರ್ತಾರೆ, ಧೈರ್ಯ ಗುಂದಿರ್ತಾರೆ, ಹಾಗಾಗಿ ಅವರು ಮತ್ತೆ ವೈಕಲ್ ಓಡಿಸ್ಲಿಕ್ಕೆ ಆಗಲ್ಲ. ಹೀಗೆ ಜೀವನದ ಪ್ರತಿಯೊಂದು ಹಂತ, ಪ್ರತಿಯೊಂದು ವಿಷಯ, ಯಾವುದೇ ಕ್ಷೇತ್ರ ಇರ್ಲಿ, ಅಲ್ಲಿ ನಮಗೆ ಧೈರ್ಯ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಅತಿ ಧೈರ್ಯನೂ ಒಳ್ಳೇದಲ್ಲ. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಧೈರ್ಯವನ್ನು ತೋರಿಸ್ಕೊಂಡು ನಾವು ಮುನ್ನುಗ್ಗಿ ಹೋಗ್ಬೇಕಾಗತ್ತೆ. ಈಗ ಎಲ್ಲೋ ಒಂದು ಕಡೆ ಬೆಂಕಿ ವ್ಯಾಪಿಸಿರುತ್ತೆ, ಸಡನ್ ಆಗಿ ನಾವು ಆ ಬೆಂಕಿಯನ್ನು ನುಗ್ಗಿ ಆರಿಸ್ತೀವಿ ಅಥವಾ ಆ ಬೆಂಕಿ ಹತ್ರ ಹೋಗ್ತೀವಿ ಅಂದ್ರೆ ಆಗಲ್ಲ. ಸ್ವಲ್ಪ ಧೈರ್ಯ ಮಾಡಿಕೊಂಡು ನಿಧಾನಕ್ಕೆ ಆ ಬೆಂಕಿಯನ್ನ ನಮಗೆ ತಾಪ ತಾಗದಲೆ ಹೇಗೆ ಅದನ್ನ ತಹಬದಿಗೆ ತರಬಹುದು ಅಂತ ಹೇಳಿ ನೋಡಿ ಆ ಬೆಂಕಿಯನ್ನ ತಹಬದಿಗೆ ತರಬಹುದು. ಆ ಧೈರ್ಯ ಬೇಕು, ಆದ್ರೆ ನಾವು ಸಮಯ ಸಂದರ್ಭ ಒಂದು ಜಾಗೃತಿ ನೋಡ್ಕೊಂಡು ಧೈರ್ಯ ಮಾಡ್ಬೇಕು ಮೇಡಮ್. ಆದ್ರೆ ಧೈರ್ಯ ಗುಂದಿದ್ರೆ ಮಾತ್ರ ಜೀವನದಲ್ಲಿ ಯಾರು ಯಶಸ್ಸು ಸಾಧ್ಯಕ್ಕೆ ಆಗಲ್ಲ. ಉದಾಹರಣೆಗೆ ನಿಮ್ಮ FM ರೇಡಿಯೋದಲ್ಲಿ ಈಗ ಮಾತಾಡ್ತೀವಿ, ನಾವು ಹೆದರ್ಕೊಂಡು ಕೂತ್ರೆ ಯಾವಾಗ್ಲೂ ಮಾತಾಡಕ್ ಸಾಧ್ಯನೇ ಇಲ್ಲ. ನಾನು ತಪ್ಪು ಮಾತಾಡ್ತೀನೋ ಸರಿ ಮಾತಾಡ್ತೀನೋ ಏನೋ ನನ್ಗೆ ಗೊತ್ತಿರೋದು ಎರಡು ಮಾತಾಡೋಣ ಅಂತ ಧೈರ್ಯದಿಂದ ಪ್ರಯತ್ನ ಮಾಡಿದ್ರೆ ತಂತಾನೆ ಮಾತಾಡ್ತಾ ನಮ್ಮ ಒಂದು ಮಾತುಗಳು ಇಂಪ್ರೂವ್ ಆಗುತ್ತೆ, ಧೈರ್ಯ ಬರುತ್ತೆ, ಪರವಾಗಿಲ್ಲ ನಾನು ಏನಾದ್ರೂ ಮಾತಾಡಬಲ್ಲೆ ಅಂತಕ್ಕಂಥದ್ದು ಧೈರ್ಯ ಬರುತ್ತೆ. ಈಗ ಎಷ್ಟೋ ಕ್ಷೇತ್ರಗಳಲ್ಲಿ ಎಲ್ಲರೂ ಒಂದು ಸಾಧನೆ ಮಾಡಿರ್ತಾರೆ. ಅವರು ಹೇಗೆ ಸಾಧನೆ ಮಾಡಿರ್ತಾರೆ ಅಂದ್ರೆ ಅವರು ಬಿದ್ದಿರ್ತಾರೆ, ಎಡದಿರ್ತಾರೆ, ಸೋತಿರ್ತಾರೆ, ಆದ್ರೆ ಮತ್ತೆ ಛಲ ಬಿಡದೆ ಧೈರ್ಯದಿಂದ ಮುನ್ನುಗ್ಗಿ ಒಂದು ಯಶಸ್ಸನ್ನ ಸಾಧಿಸಿರ್ತಾರೆ. ಈಗ ನಾವು ಕ್ರಿಕೆಟ್ ನಲ್ಲಿ ಒಂದ್ಸಲ ಔಟ್ ಆಗ್ತಿವಿ, ಎರಡ್ ಸಲ ಔಟ್ ಆಗ್ತಿವಿ, ಅಥವಾ ಬರೀ ಒಂದ್ ರನ್ ಎರಡ್ ರನ್ ಹೊಡಿತೀವಿ, ಆದ್ರೆ ಅಯ್ಯೋ ನನಗೆ 4-6 ಹೊಡೆಯಕ್ಕಾಗಲ್ಲ ಅಂತ ಹೆದರ್ಕೊಂಡು ಕೂತ್ರೆ ನಾವು 4-6 ಹೊಡೆಯಕ್ಕಾಗಲ್ಲ. ಅದೇ ಧೈರ್ಯದಿಂದ ಹೋಗಿ ಮತ್ತು ಮತ್ತೆ ಮತ್ತೆ ಪ್ರಯತ್ನ ಮಾಡಿದಾಗ 4 ಹೊಡಿತೀವಿ, 6 ಹೊಡಿತೀವಿ, ಯಶಸ್ಸು ಗಳಿಸ್ತೀವಿ. ಹೀಗೆ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ಧೈರ್ಯದಿಂದ ಮುನ್ನುಗ್ಗಿರುತ್ತೆ, ಯಾವುದು ಅಸಾಧ್ಯ ಇಲ್ಲ, ಎಲ್ಲವನ್ನು ಸಾಧಿಸಬಹುದು. ಆದ್ರೆ ಹುಚ್ಚು ಧೈರ್ಯ ಅಂತಕ್ಕಂಥದ್ದು ಯಾವತ್ತೂ ನಾವು ಮಾಡ್ಕೋಬಾರದು.
1: ಧನ್ಯವಾದ ಸರ್ ಕರೆ
3: ಮಾಡಿ.
1: ಶಿವಮೊಗ್ಗದ ವಿದ್ಯಾನಗರದಿಂದ ಬ್ರಹ್ಮಾನಂದ ರಾನಡೆ ಅವರು ಕರೆ ಮಾಡಿ ಅವರು ಕೂಡ ಧೈರ್ಯವಾಗಿ ಮುನ್ನುಗ್ಗಬೇಕು ಪ್ರತಿಯೊಂದು ವಿಚಾರದಲ್ಲಿ ಅಂತ ತಿಳಿಸಿದ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ, ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ, ನನ್ನ ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ. ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕೆ.
9: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
8: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
9: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
8: ನೋಡು, ನಮ್ಮನೆ ವಿದ್ಯುತ್ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
9: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
8: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
9: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449864798.
8: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಧೈರ್ಯ ನಮಗೆ ಯಶಸ್ಸಿನ ದಾರಿಯನ್ನು ತೋರಿಸುತ್ತೆ, ಹೌದಾ ಅಲ್ವಾ ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ರು. ಈಗ ಸಹ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
10: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಸಂಕಪ್ಪ ಸರ್.
10: ಬರ್ಬೇಕು, ಮಳೆ ಬಂದ್ರೆ ಒಳ್ಳೇದು.
1: ಹೌದು ಸರ್,
10: ಯಾಕಂದ್ರೆ ನೀರಿಲ್ದಲ್ಲೇ ಬಾರಿ ಕಷ್ಟ ಆಗಿದೆ ಎಲ್ಲದಕ್ಕೂ.
1: ಹೌದು,
10: ಇನ್ನು ಮುಂದೆ ಆದ್ರೆ ಆದ್ರಿ ಮಳೆ ಆದ್ರಿ ಪುನರ್ವಸಿ ಹಸನ್ ಹುಸನ್ ಮಳೆ ಬಂದ್ರೆ ನೀರ್ ಆಗ್ಬೋದು, ಇಲ್ದೇ 2 ಇಂಚ್ ಮಳೆ ಆಗಿದೆ. ಟೋಟಲಿ ಹೋದ ವರ್ಷ 30 ಇಂಚ್ ಮಳೆ ಆಗಿತ್ತು ಇಷ್ಟೊತ್ತಿಗೆ.
1: ಸರಿ, ಮೇ ಇಂದ ಮಳೆ ಶುರು ಆಗ್ಬಿಟ್ಟಿತ್ತು. ಮೇ 15
10: ಮೇ ಇಂದಲೇ ಸ್ಟಾರ್ಟ್ ಆಗಿತ್ತು.
1: ಹೌದು ಸರ್,
10: ಈ ಸರಿ ಇಲ್ಲ. ಜೊತೆಗೆ ಇವತ್ತಿನ ವಿಷಯ ಒಳ್ಳೆ ಚೆನ್ನಾಗಿದೆ, ಧೈರ್ಯ.
1: ಧೈರ್ಯ ಸರ್,
10: ಧೈರ್ಯ ಅಂದ್ರೆ ನಾನೊಂದು ಸ್ಕೂಲಲ್ಲಿ 1972 ಒಂದು ನಾನ್ ನೋಡಿ ಬರ್ಸಿದ್ರು ನನಗೆ, ಧೈರ್ಯಂ ಸರ್ವತ್ರ ಸಾಧನ. ಧೈರ್ಯ ಮಾಡಿದ್ರೆ ಯಾವ್ದು ಅದ್ರ ಮುಂದೆ ಯಾವ್ದು ಇಲ್ಲ. ಧೈರ್ಯ ಬೇಕು, ಧೈರ್ಯ ಇದ್ದವರಿಗೆ ಛಲ ಬೇಕು.
1: ಛಲ ಬೇಕು,
10: ಹಠ. ಛಲ ಅಂದ್ರೆ ಹಠ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಅದ್ ಬೆಳೆದೆ ಬೆಳಿತೀನಿ, ಅದ್ ಮಾಡೇ ಮಾಡ್ತೀನಿ, ಅದಕ್ಕೆ ಸ್ವಲ್ಪ ಬಂಡವಾಳ ಹಾಕಿ ಎಲ್ಲಿ ಹೋಗುತ್ತೋ ಅನ್ನೋದನ್ನ ಹೆದರಬಾರ್ದು. ಧೈರ್ಯದಿಂದ ಮುನ್ನುಗ್ಬೇಕು, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹೇಳ್ತಾರಲ್ಲ, ಆತರ ಧೈರ್ಯ ಬಗ್ಗೆ ಧೈರ್ಯವನ್ನು ರೂಢಿಸ್ಕೊಂಡು ನಾವು ಒಂದು ವಿದ್ಯಾ ಕ್ಷೇತ್ರದಲ್ಲಾಗ್ಲಿ ಅಥವಾ ಯಾವ್ದೋ ಒಂದು ವ್ಯವಸಾಯ ಕ್ಷೇತ್ರದಲ್ಲಾಗ್ಲಿ, ಕೃಷಿ ಕ್ಷೇತ್ರದಲ್ಲಾಗ್ಲಿ, ಪ್ರತಿ ಒಂದು ಕ್ಷೇತ್ರದಲ್ಲಿ ಧೈರ್ಯ ಇದ್ರೆ ಒಂದು ಕೆಲಸ ಮಾಡ್ಬೋದು ನಾವು. ಯಾಕಂದ್ರೆ ನಮ್ಗೆ ಇಂಪಾರ್ಟೆಂಟ್ ಇರೋದು ಧೈರ್ಯ. ಒಂದು ಪರೀಕ್ಷೆಲಿ ಎಕ್ಸಾಮ್ ಬರಿತೀವಿ ಅಂದ್ರೆ ಎದ್ರಿ ಎದ್ರಿ ಇದ್ ಮಾಡಿದ್ರೆ ಅದು ಏನೇನೋ ಆಗ್ಬಿಡುತ್ತೆ.
1: ಎಷ್ಟೇ ಓದಿದ್ರು,
10: ಎಷ್ಟೇ ನಾವು ಬಾಯ್ಪಾಠ ಮಾಡಿರೋ ಅಥವಾ ತುಂಬಾ ಇದು ಮಾಡಿದ್ರು ಅದು ಕಷ್ಟ ಆಗುತ್ತೆ. ಆದ್ರೆ ಧೈರ್ಯ ಬೇಕು, ನಾನು ಪಾಸ್ ಮಾಡ್ತೀನಿ, ನಾನು 90, 99, 100 ಅಂತ ಆತರ ಅಲ್ಲ, ಛಲ ಬೇಕು, ಒಂದ್ ಸ್ವಲ್ಪ ಧೈರ್ಯ
1: ಮಾಡ್ಬೇಕು,
10: ಧೈರ್ಯ ಬೇಕು. ನಿಜ ನಿಜ 100% ಆತರ ಮಾಡಿದ್ರೆ ಅದ್ರಲ್ಲೂ ಸಕ್ಸಸ್ ಆಗ್ಬಹುದು. ಮತ್ತೆ ಯಾವ್ದೋ ಒಂದು ಕ್ಷೇತ್ರದಲ್ಲಿ ಒಂದು 1 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ ಇನ್ವೆಸ್ಟ್ ಮಾಡೋದಂದ್ರೆ ಎಲ್ಲಾದನ್ನು ಅದರ ದಾರಿ ಹಾದಿಗಳನ್ನೆಲ್ಲ ತಿಳ್ಕೊಂಡು ಕೈ ಹಾಕಿ ಧೈರ್ಯ ಮಾಡಿದ್ರೆ ಮುಂದೆ ಆ ಯಶಸ್ ಅನ್ನು ಸಾಧಿಸೋದು ಉಂಟು. ಯಾಕಂದ್ರೆ ಧೈರ್ಯದ ಮುಂದೆ ಯಾವ್ದು ಇಲ್ಲ. ಆದ್ರೆ ಹೆಚ್ಚಿನ ಅಂಶ ಎಲ್ಲರೂ ಅಷ್ಟು, ಯಾವುದೇ ಒಂದು ಯುವಕರಾಗ್ಲಿ ಯುವತಿಯರಾಗ್ಲಿ ವಯಸ್ಸಾದವರಾಗ್ಲಿ ಪ್ರತಿಯೊಬ್ಬರು ಧೈರ್ಯದಿಂದ ಮುನ್ನುಗ್ಗಿದ್ರೆ ಅದ್ರ ಮುಂದೆ ಯಾವ್ದು ಇಲ್ಲ ಅಂತ ನಾನು ಮತ್ತೊಂದು ಘಂಟಾಘೋಷವಾಗಿ ಹೇಳ್ತೇನೆ ಮೇಡಮ್.
1: ಒಳ್ಳೆ ಕೆಲಸಕ್ಕೆ ಧೈರ್ಯವಾಗಿ
10: ಮುಂದೆ, ಧೈರ್ಯಂ ಸರ್ವತ್ರ ಸಾಧನ. ಧೈರ್ಯ ಇದ್ರೆ ಸರ್ವತ್ರ ಅಂದ್ರೆ ಎಲ್ಲವೂ ಸಾಧನ, ದೊಡ್ಡ ಸಾಧನ ಅಂತ ಹೇಳ್ತಾರೆ ಮೇಡಮ್. ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ.
1: ಹಾಸನದಿಂದ ಸಂಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಾ ಇದ್ರು ಅಂದ್ರೆ ಯಾವುದೇ ಒಂದು ಕೆಲಸ, ಒಳ್ಳೆ ಕೆಲಸಕ್ಕೆ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಯಶಸ್ಸು ಖಂಡಿತವಾಗಿ ಸಿಗುತ್ತೆ ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ ಸರ್, ನಮಸ್ತೆ ಚಿಕ್ಕಪ್ಪ ಸರ್.
11: ಹಲೋ ಮೇಡಮ್ ಅವರೇ, ನಮಸ್ಕಾರ.
1: ನಮಸ್ತೆ,
11: ಹೇಗಿದ್ದೀರಾ ಮೇಡಮ್ ಅವರೇ? ಕಾಫಿ ಆಯ್ತಾ?
1: ಕಾಫಿ ಆಯ್ತು ಸರ್, ನಿಮ್ದಾಯ್ತಾ?
11: ಮೇಡಮ್ ಅವರೇ, ಇನ್ನೂ ಆಗಿಲ್ಲ, ನಿಮ್ಮ ಕಾರ್ಯಕ್ರಮ 10 ನಿಮಿಷ ತಡವಾಗಿ ಇವತ್ತು ಶುರುವಾಯ್ತು.
1: ಸಮಯ ನೋಡ್ಕೊಂಡಿದ್ದೀರಾ?
11: ಹೌದ್ರಿ.
1: ಒಂದ್ ಹಾಡ್ ಕೇಳ್ಕೊಂಡ್ ಆಮೇಲೆ ಕಾರ್ಯಕ್ರಮ ಶುರು ಮಾಡೋಣ ಅಂತ ಹೇಳಿ ಹಾಡ್ ಹಾಕಿದ್ವಿ.
11: ಹಂಗಾಗಿ ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ನಿಂತಿತ್ತು ಒಂದ್ 5 ನಿಮಿಷ. ಪರವಾಗಿಲ್ಲ
1: ಸರ್, ಇವತ್ತು ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ವಿ.
11: ಹೌದು ಮೇಡಮ್ ಅವರೇ, ಧೈರ್ಯ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಮೇಡಮ್ ಅವರೇ.
1: ಹೌದು ಸರ್,
11: ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದು ಧೈರ್ಯ. ಏನೇ ಒಂದು ಕೆಲಸ ಮಾಡ್ಬೇಕಾದ್ರೂ ಮನುಷ್ಯನಿಗೆ ಧೈರ್ಯ ಇದ್ರೆ ಮಾತ್ರ ಮಾಡಕ್ ಸಾಧ್ಯ, ಇಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ಏನು ಮಾಡಕ್ ಆಗೋದಿಲ್ಲ ಮೇಡಮ್. ಈಗ ಧೈರ್ಯ ಮಾಡ್ಬೇಕು, ಪ್ರತಿ ಒಂದು ವಿಚಾರದಲ್ಲೂ ಧೈರ್ಯ ಮಾಡ್ಬೇಕು. ಈಗ ನಾವು ಈಗ ಓದ ವಿಚಾರದಿಂದ ಹಿಡಿದು ಪ್ರತಿ ಒಂದು ವಿಚಾರದಲ್ಲೂ ನಾವು ಧೈರ್ಯ ಮಾಡ್ಬೇಕು. ನಾವು ಶಾಲೆಗೆ ಸೇರಿದ್ರೆ ನಾವು ಓದ್ತೇವ, ನಮ್ಗೆ ಓದಕ್ ಆಗುತ್ತಾ ಅಂತ ಇದ್ ಮನೆಗೆ ಇದ್ರೆ ಮನೆಗೆ ಇದ್ ಬಿಡ್ತಾರ, ಅವ್ರು ಓದಕ್ ಸಾಧ್ಯನೇ ಇಲ್ಲ.
1: ಭಯದಿಂದ ಉಳ್ಕೊಂಡ್ರೆ ಅಲ್ಲೇ ಉಳ್ಕೊಳ್ತೀವಿ.
11: ಹಾ, ಭಯದಿಂದ ಉಳ್ಕೊಂಡ್. ಈಗ ಎಕ್ಸಾಮ್ ನಾಗ ಆದ್ರೂ ಅಷ್ಟೇನೆ, ಅಯ್ಯೋ ನಾನ್ ಎಕ್ಸಾಮ್ ನಲ್ಲಿ ಬರೆದ್ರೆ ಪಾಸ್ ಆಗ್ತಾನೋ ಫೇಲ್ ಆಗ್ತಾನೋ, ಪಾಸ್ ಆಗ್ತಾನೋ ಫೇಲ್ ಆಗ್ತಾನ ಅಂತ ಅವ್ನ್ ಬರ್ದ ಅಂದ್ರೆ ಅವ್ನ್ ಫೇಲ್ ಆಗ್ತಾನೆ. ದೇವ್ರ ಇಟ್ಟದಾಗ್ಲಿ ಅಂತ ಅವ್ನ್ ಧೈರ್ಯವಾಗಿ ಅವನು

0: ಆಮೇಲೆ ವಿಚಾರ, ಸ್ಪರ್ಧೆಗೆ ಇಳಿಯೋದು ಇಳಿಬೇಕು, ಗೆಲ್ಲದ ಸೋಲದ ಆಮೇಲೆ ವಿಚಾರ. ಹಾಗಾಗಿ ಪ್ರತಿ ಒಂದು ವಿಚಾರದಲ್ಲೂ ನುಗ್ಗಬೇಕು, ಮುನ್ ನುಗ್ಗಬೇಕು. ಸೋಲದ್ ಗೆಲ್ಲೋದ್ರ ಬಗ್ಗೆ ನಾವು ಈಗಲೇ ಯೋಚನೆ ಮಾಡಕ್ ಹೋಗ್ಬಾರ್ದು. ಹೌದು, ಮುಂದೆ ಫಸ್ಟ್ ನುಗ್ಗಬೇಕು. ಈಗ ನುಗ್ಲಿಲ್ಲ ಅಂತಂದ್ರೆ ನಾವು ಮುಂಚೆನೆ ಎಲ್ಲ ಆಲೋಚನೆ ಮಾಡಿ ನಾವು ಸುಮ್ಮನಾದ್ರೆ ಏನು ಮಾಡಕ್ಕಾಗಲ್ರಿ ಜೀವನದಲ್ಲಿ, ನಾವು ಹಾಗೆ ಹಾಗೆ ಇರ್ಬೇಕಾಗತ್ತೆ. ಹಾಗಾಗಿ ಪ್ರತಿ ಒಂದು ವಿಚಾರದಲ್ಲೂ, ಈ ಒಂದೇ ವಿಚಾರ ಅಲ್ಲ, ಪ್ರತಿ ಒಂದು ವಿಚಾರದಲ್ಲೂ ನಾವು ಧೈರ್ಯ ಬೇಕು. ಧೈರ್ಯದಿಂದಾನೇ ನಾವು ಮುನ್ನುಗ್ಬೇಕು. ಅದು ಸೋಲಗೆಲ್ಲ ಆಮೇಲೆ ವಿಚಾರ ಅಲ್ವಾ?
1: ಮುಂದೇನೋ ಆಗುತ್ತೆ ಅಂತ ಹೇಳಿ ನಾವ್ ಈಗನೇ ಧೈರ್ಯಗೆಟ್ರೆ ಏನು ಆಗದೇ ಇಲ್ಲ ಅಂತ.
0: ಹೌದು, ಮುಂದಿಂದ ನಾವು ಈಗ ಸ್ಪರ್ಧೆಗಿಳಕ್ಕಿಂತ ಮುಂಚೆ ಅಯ್ಯೋ ನಾವ್ ಎಲ್ಲಾರು ಸೋತ್ ಬಿಟ್ರೆ, ನಾವ್ ಸೋತ್ ಬಿಟ್ರೆ ಅಂತ ಸೋತ್ ಬಿಟ್ರೆ ಅಂತ ಅವ್ರು ಸ್ಪರ್ಧೆ ಹೇಳಿದ್ರೆ ಸೋತೆ
1: ಬಿಡ್ತಾರೆ.
0: ಸೋಲಗೆಲ್ಲ ಆಮೇಲೆ ವಿಚಾರ. ಫಸ್ಟ್ ಸ್ಪರ್ಧೆ ಇಳಿದ್ ಬಿಡೋಣ, ಆಮೇಲೆ ಏನಾರ ಆಗ್ಲಿ ಅಂತ ಅವ್ನು ಹೇಳ್ದ ಅಂದ್ರೆ ಅವ್ನು ಗೆದ್ರು ಗೆಲ್ಬಹುದು ಅಥವಾ ಸೋತ್ರು ಸೋಲ್ಬಹುದು. ಅದ್ರ ಬಗ್ಗೆ ಆಮೇಲೆ ವಿಚಾರ ಮಾಡೋಣ. ಫಸ್ಟ್ ಗೆ ಯಾವ್ದನ್ನು ಯೋಚನೆ ಮಾಡಕ್ ಹೋಗ್ಬಾರ್ದು. ಯಾವ್ದೇ ಕೆಲ್ಸ ಆಗಿರ್ಲಿ, ಏನೇ ಒಂದಾಗಿರ್ಲಿ, ಫಸ್ಟ್ ಆಗ್ಲಿ ನೋಡನ್, ಮುಂದೆ ದೇವ್ರಿಟ್ಟದ್ ಹಾಕಿರ್ದ ಅನ್ಬೇಕು, ಮುಂದೆ ನುಗ್ತಾ ಇರ್ಬೇಕು, ಅವಾಗ ಯಶಸ್ ಕಾಣಕ್ ಸಾಧ್ಯ. ಮನುಷ್ಯ
1: ಸಾಧ್ಯ ಆಗುತ್ತೆ.
0: ಇಷ್ಟು ಹೇಳಿ ನನ್ನ ಮಾತನ್ನ ಸಂಪನ್ನಗೊಳಿಸ್ತಾ ಇದ್ದೀನಿ ಮೇಡಮ್. ನಮಸ್ಕಾರ.
1: ಧನ್ಯವಾದ. ಧನ್ಯವಾದ.
0: ಧನ್ಯವಾದಗಳು.
1: ಶಿವಮೊಗ್ಗದ ಕೃಷಿ ನಗರದಿಂದ ಚಿಕ್ಕಪ್ಪ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು, ಯಾವುದೇ ಒಂದು ಕೆಲಸ ಆದರೂ ಕೂಡ ನಾವು ಧೈರ್ಯದಿಂದ ಮುನ್ನುಗ್ಗಿದ್ರೆ ಮಾತ್ರ ಅದು ಸೋಲಾಗಿ ಸೋಲು ಗೆಲುವು ಅಂತ ಯೋಚನೆ ಮಾಡ್ತಾ ಕೂರಬಾರ್ದು ಅಂತ ತಿಳಿಸಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ ಶಿವಶರಣ ಸರ್, ಹೇಗಿದ್ದೀರಾ?
2: ಆರಾಮಿದ್ದೀರಿ ನೋಡಿ ಮೇಡಮ್? ತಾವೇ ಆಗಿದ್ದೀರಿ?
1: ನಾವು ಆರಾಮಾಗಿದ್ದೀವ್ರಿ.
2: ಮತ್ತೆ ವಿಶೇಷ ಮಳೆ ರೀ ನಮ್ಮ ಕಡೆ?
1: ನಮ್ಮ ಕಡೆ ಮಳೆ ಇಲ್ಲ ಸರ್. ನಿಮ್ಮ ಕಡೆ ಇದೆಯಾ?
2: ಇಲ್ಲ ಮೇಡಮ್, ನಮ್ ಕಡೆ ಇಲ್ಲ ಮೇಡಮ್. ಕೆಲವೊಂದ್ ಕಡೆ ಆಳ ಹಾಕಿದ್ರೆ ನಮ್ ತಾಲೂಕದಾಗ
1: ಸ್ವಲ್ಪ ಮೋಡ ಇದೆ, ಸ್ವಲ್ಪ ಒಂದ್ ನಾಲ್ಕು ನಿಮ್ ಬೆಳೆಯುತ್ತೆ.
2: ಇದೆ ಮೇಡಮ್, ಸ್ವಲ್ಪ ಆಳ ಹಾಕಿದ್ರೆ ಆಕಡೆ ಈಕಡೆ ಆದ್ರೆ ಆಗ್ಬೋದ್ರಿ. ಮೇನ್ ಬಾಗು ಚಾನ್ಸಸ್ ಬಹಳ ಇದೆ ಮೇಡಮ್, ಇನ್ ಮೇಲೆ ನೋಡ್ಬೇಕಾದ್ರೆ
1: ಮಳೆ ಆಗತ್ತೆ. ಹಾಗಾದ್ರೆ
2: ಮೇಡಮ್, ಯಾಕಂದ್ರೆ ಮತ್ತೆ ಅದ್ರ ಯೋಗ ಬಂತಲ್ರಿ ಇವಾಗ, ಧೈರ್ಯ ಬರ್ಬೇಕಲ್ರಿ. ಧೈರ್ಯ
1: ನಾವು ಧೈರ್ಯವಾಗಿ ಕಾಯ್ತಾ ಇರ್ಬೇಕು ಮಳೆ ಬಂದೇ
2: ಬರುತ್ತೆ. ಧೈರ್ಯ ಮತ್ತೆ ಅದೇನಂತಾರಲ್ಲ ಅದಕ್ಕೊಂದು ಇದು ಮೇಡಮ್. ಅದೊಂದು ಈಗ ನೋಡ್ರಿ, ಅದನ್ ಹೆಂಗ್ ಬಿತ್ತೀವಪ್ಪ ನಾವು ಭೂಮಿ ಅಂತ ಕೇಳಿದ್ರ ಮೇಡಮ್, ಅದು ಬರ್ತೈತಿ ಬಿಡ್ತೈತಿ ಗೊತ್ತಿಲ್ಲ, ಬಿತ್ತು ನಮ್ ಧೈರ್ಯ.
1: ಧೈರ್ಯ ಹೌದು.
2: ಹಾ, ಭೂಮಿಗೆ ಬೀಜ ಹಾಕೋದೊಂದೇ ಧೈರ್ಯ ಮೇಡಮ್. ಅದು ಹಾಕ್ತಿವತ್ತ ರೈತರು ನಾವು ಬೆಳ್ಕೊಂಡು ಆರಾಮ್ ಜೀವನ ಮಾಡ್ತೀವಿ. ಧೈರ್ಯ ಇರದಿದ್ರ ಮೇಡಮ್ ರೈತರಿಗೆ ಯಾವ ಕಾಲಕ್ಕೂ ಕೆಲಸ ಆಗುದಿಲ್ಲ ಮೇಡಮ್. ಧೈರ್ಯ ಮಾಡ್ಬೇಕು ಮೇಡಮ್,
1: ಸಮಯಕ್ಕೆ ಸರಿಯಾಗಿ ಧೈರ್ಯದಿಂದ ತೆಗೆದುಕೊಂಡ ನಿರ್ಧಾರ
2: ಧೈರ್ಯದಿಂದ ಮಾಡ್ಲೇಬೇಕು ಮೇಡಮ್. ಯಾಕಂತ ಕೇಳಿದ್ರೆ ಇದು ಏನ್ ಮೇಡಮ್, ನಾವು ಯಾವ ಕೆಲಸ ಹೆಂಗಪ್ಪ ಅಂತ ಕೇಳಿದ್ರೆ ನಮ್ದು ನಮ್ ರೈತರದು ಈ ಬೆಂಕಿ ಆಗ್ಬಿದ್ರೆ ರೊಕ್ಕ ತಗೊಂಡಂಗ್ ಮೇಡಮ್. ಇದು ಬೆಂಕಿ ಆಗ್ಬಿದ್ರೆ ಸುಡ್ತೈತೆ ಗೊತ್ತಿಲ್ಲ, ಅದು ಬರ್ತೈತೆ ಗೊತ್ತಿಲ್ಲ,
1: ಆದ್ರೂ ಮುಂದೆ ನುಗ್ಗಬೇಕು.
2: ಮುಂದೆ ನುಗ್ಗಬೇಕು ಮೇಡಮ್, ಅದಕ್ ಬಿಡ್ಲಾಕ್ ಬರ್ಲಾಕ್ ತಯಾರಿಲ್ಲ ಮೇಡಮ್. ಅದನ್ನ ಯಾವ್ದಾಗ್ಲಿ ಧೈರ್ಯ ಮಾಡಿ ನಾವು ಹಸಿ ಆತ ತಿಳ್ಕೊಬೇಕು ಮೇಡಮ್. ನಮಗೆ ಮನುಷ್ಯಾಗ ಏನ್ ಧೈರ್ಯಪ್ಪ ಹೇಳ್ತೈತೆ ನಮ್ ಧೈರ್ಯ
1: ಬರುತ್ತೆ,
2: ಆ ಧೈರ್ಯದಿಂದ ನಾವು ಬಿತ್ತಬೇಕು ಮೇಡಮ್.
1: ಕೃಷಿ
2: ಯಾಕಂತ ಹೇಳಿದ್ರ ಮನುಷ್ಯನಲ್ಲಿ ಏನ್ ಏನ್ ಭಾವನೆ ಬರ್ತೈತಿ, ಈಗ ಮಳೆ ಆಗಿ ಹಸಿ ಆಯ್ತಂದ್ರ ಮೇಡಮ್, ಈಗ ನಾವ್ ಬಿತ್ತಿ ಮಾಡಿದೀವಪ್ಪ ಬೀಜ ಭೂಮಿಯಾಗ ಹಾಕಿದೀವ ಅಂದ್ರ ಅದ್ ಹೇಳೋಟ್ಲೆ ಇನ್ನೊಮ್ ಮಳಿ ಆತಂದ್ರ ಮಾತ್ ಮುಂದ್ ಹದಿನೈದು ಜಗತೈತಿ, ಮುಂದ್ ಮತ್ತೊಂದ್ ಆತರ ಮಾತ್ ಹದಿನೈದು ಜಗತ್ತೈತಿ, ಕನ್ನಡ ಎರಡ್ ಮೂರ್ ತಿಂಗಳದಾಗ ನಮ್ಗೆ ಬೆಳೆ ಬರ್ತೈತಿಪ್ಪ ಅನ್ನೋದು ಧೈರ್ಯದಿಂದ ಮನುಷ್ಯ ನಾವು ಯಾವಾಗಲೂ ಕೆಲಸ ಮಾಡ್ತೀವಿ ಮೇಡಮ್. ಧೈರ್ಯ ಇರದಿದ್ರೆ ಯಾವ ಕೆಲಸನೂ ಆಗಲ್ಲ ಮೇಡಮ್.
1: ಮಳೆ ಬರ್ದೇ ಇದ್ರೆ ಅಂತ ಹೇಳಿ ಬೀಜನೆ ಬಿತ್ತನೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಏನು ಸಿಗದೇ ಇಲ್ಲ.
2: ಇಲ್ಲ ಮೇಡಮ್, ಹಸಿ ಆದಾಗ ಬಿತ್ತಬೇಕಲ್ರಿ ಮೇಡಮ್. ಹಸಿ ಆಗ್ಬೇಕ್ರಿ ಮೇಡಮ್, ಮಳೆ ಆಗ್ಲಿ ಬಿಡ್ಲಿ ಮಳೆ ಹಸಿ ಎತ್ತಂಗ ಬಿತ್ತಬೇಕು ಮೇಡಮ್.
1: ಬಿತ್ತಬೇಕು ಅಂತ
2: ಹಸಿ ಇರ್ಲಿಕ್ಕಂದ್ರೆ ಏನು ಮಾಡಕ್ ಬರಲ್ಲ ಮೇಡಮ್ ಅಲ್ಲಿ. ಈಗ ಮಳೆ ಬೇಕಾಗಿತ್ತು ಮೇಡಮ್, ಒಂದ್ ಒಂದ್ ಏನೂ ಇಲ್ಲ ಮೇಡಮ್. ಈ ವರ್ಷ ಭೂಮಿ ಮೇಲೆ ಒಂದ್ ಹನಿಯನ್ನು ಮಳೆ ಬಿದ್ದಿಲ್ಲ ನಮಗೆ ಇಲ್ಲಿ.
1: ಬಿದ್ದೇ ಇಲ್ಲ.
2: ನಮ್ಮ 60 ವರ್ಷದಾಗ ಮೇಡಮ್ ಈ ತರ ಆಗಿದ್ದ ಫಸ್ಟ್ ಇಲ್ಲಿ
1: ಮಳೆನೇ ಆಗಿಲ್ಲ ಇನ್ನು ಅಂತ.
2: ಈ ಸಲ ಫಸ್ಟ್ ಇದೆ ನಮಗೆ.
1: ಜೂನ್ ತಿಂಗಳು ಮುಗಿತಾ ಬಂತು, ಇನ್ನು ಮಳೆ ಇಲ್ಲ.
2: ಆದ್ರೂ ನಮ್ಗೆ ಧೈರ್ಯ ಇದೆ ಮೇಡಮ್, ಇನ್ನು
1: ಮತ್ತೆ ಮಳೆ ಬರುತ್ತೆ ಅಂತ.
2: ಬರುತ್ತೆ ಅನ್ನೋದೊಂದು ಧೈರ್ಯ ಇಲ್ಲ, ಬರದೇ ಇದ್ರೆ ಜೀವನ ನಡೆಯಂಗಿಲ್ಲ ಅನ್ನೋ ಖಾತ್ರಿ ಇದೆ, ನಮಗೂ ಖಾತ್ರಿ ಐತಿ, ದೇವರಿಗೆ ಖಾತ್ರಿ ಇದೆ ಮೇಡಮ್. ಅದ್ರಿಂದ
1: ಇದೇ ಧೈರ್ಯದಲ್ಲೇ ಇರಿ ಸರ್, ಖಂಡಿತ ಮಳೆ ಬರುತ್ತೆ. ಓಕೆ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
2: ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್.
1: ಬಿಜಾಪುರದಿಂದ ಶಿವಶರಣರು ಕರೆ ಮಾಡಿದ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ
3: ಮೇಡಮ್, ನಮಸ್ಕಾರ. ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ.
1: ನಮಸ್ತೆ ನಮಸ್ತೆ ಕೆಂಡೇಗೌಡರು ಸರ್, ಹೇಗಿದ್ದೀರಾ?
3: ಸೌಂಡ್ ಕೇಳಿಸ್ತಾ ಇಲ್ಲ ಸ್ವಲ್ಪ ಸ್ವಲ್ಪ ಜೋರ.
1: ಈಗ ಕೇಳ್ತಿದ್ಯಾ?
3: ಸಂಜೆ ವಂದನೆಗಳು ಎಲ್ಲರಿಗೂ, ಎಲ್ಲ ಕೇಳಿದರಿಗೂ ನಿಮ್ಗೆಲ್ಲರೂ ಸಂಜೆ ವಂದನೆಗಳು ಮೇಡಮ್.
1: ನಿಮ್ಗೂ ವಂದನೆಗಳು ಸರ್.
3: ಒಂದೇ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ನಾನು.

0: ರಿಟೈರ್ಡ್ ಆಗ 11 ವರ್ಷ ಆಯ್ತು. 5 ವರ್ಷ ತಾಯಿ ಜೊತೆ ಕಾಲ ಕಳೆದ್ಬಿಟ್ಟೆ ಈಗ. ಆಮೇಲೆ ಸುಮ್ನೆ ಕುಳಿತು ಏನ್ ಮಾಡುದು ಏನನ್ನ ಆಗ್ಲಿ ಅಂತ ಹೇಳಿ ಒಂದು ಧೈರ್ಯ ಮಾಡಿ ಒಂದು ತೋಟ ಮಾಡಿದೆ.
1: ತೋಟ ಮಾಡಿದ್ರಿ?
0: ಹೌದು, ಹಳ್ಳಿನಲ್ಲಿ ಒಂದು ತೋಟ ಮಾಡಿ ಒಂದು ನಾನು ಒಂದು 600 ಅಡಿಕೆ ಒಂದು 100 ತೆಂಗಾಕಿ ಎಲ್ಲ ಅನ್ಕೋತಿದ್ರು. ಯೂನಿಯನ್ ರಿಟೈರ್ಡ್ ಆಗಿ ಬಂದು ಸುಮ್ನೆ ಕುಂತ್ಕೊಂಡು ಕಾಲ ಕಳೆದ್ಬಿಟ್ಟು ಅದು ಏನಾದ್ರೆ ಟೆನ್ಷನ್ ತಗೊಂಡು ಜೀವನ ಯಾಕೆ ಬೇಕು ಇಂಕೆಲ್ಲ ಆಗತ್ತಾ ಅಂತ
1: ಆರಾಮಾಗಿರೋದ್ ಬಿಟ್ಬಿಟ್ಟು ಯಾಕೆ ರಿಸ್ಕ್ ಅಂತ ಹೇಳಿ
0: ಯಾಕೆ ರಿಸ್ಕ್ ಅಂತ ಹೇಳಿ ಅಂತ ಸೋತ್ರೆ ಅನುಭವ ಗೆದ್ರೆ ಸಿದ್ಧಿ ಏನನ್ನ ಆಗ್ಲಿ ಅಂತ ಹೇಳಿ ಬೇರೆ ಮಾಡಿ. ಇವಾಗ ಎಷ್ಟು ಚೆನ್ನಾಗಿ ಎಲ್ಲ ಫಲ ಬಂದಿದೆ ಇವಾಗ, ಒಳ್ಳೆ ನೆಲ ನಡೆಸುವ ಗಿಡಗಳು ಮರಗಳು
1: ನೋಡಿ ಅವತ್ತಿನ ನಿಮ್ಮ ಧೈರ್ಯವೇ ಇವತ್ತಿನ ಯಶಸ್ಸಿನ ಕಾರಣ.
0: ಹೌದು ಮೇಡಮ್, ಹೌದು ಮೇಡಮ್. ಹಾಗಾಗಿ ಏನನ್ನ ಆಗ್ಲಿ ಅಂತ ಹೇಳಿ ಕೈ ಹಾಕಿದ್ಕೆ ಇವತ್ತು ಬಹಳ ಸಂತೋಷ ಆಗ್ತದೆ. ಅದರಲ್ಲೇ ನಾವು ಮುಂದೋಗ್ಬಿಟ್ಟಿದೀವಿ ಬಿಡಿ. ಹಾಗೆ ಆ ರೀತಿ ಮೇಡಮ್, ಅಷ್ಟೇ ಇಷ್ಟ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್.
1: ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮಂಡ್ಯದಿಂದ ಕೆಂಡೇಗೌಡರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಕೂಡ ನಾವು ಧೈರ್ಯದಿಂದ ಮುನ್ನುಗ್ಗಿದ್ರೆ ಇವತ್ತಲ್ಲ ನಾಳೆ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ತಿಳಿಸ್ಕೊಟ್ರು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ,
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ?
2: ಆರಾಮದೇವ್ರಿ ಮೇಡಮ್. ನೀವು ಆರಾಮದಿರಿ ಮೇಡಮ್?
1: ನಾವು ಆರಾಮಿದೀವಿ ಸರ್.
2: ಏನ್ ಮಳೆ ಆಗತ್ತೇನ್ ಮೇಡಮ್? ಆಗಡ್ರಿ,
1: ಮಳೆ ಸ್ವಲ್ಪ ಆಗ್ತಿದೆ, ಮೋಡ ಆಗ್ತಾ ಇದೆ, ಬಿಸಿಲು ಬರ್ತಿದೆ.
2: ನಮ್ಮಲ್ಲಿ ಮೋಡ ಆದ್ರಿ ಮೇಡಮ್, ಮಳೆ ಇವತ್ತು ನಮ್ಗ ಭರ್ಪೂರ್ ಆಯ್ತ್ರಿ ಮಳೆ ಇವತ್ತ.
1: ಮಳೆ ಆಯ್ತಾ?
2: ಹೌದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಮಳಿ ಆನಂದ ನೋಡ್ರಿ ಇವತ್ತು ನಮ್ಗೆ, ಯಾಕಂದ್ರೆ ಬೆಳಿಗ್ಗೆ ಚಾಲು ಆಗ್ಯಾದ್ರಿ
1: ಫುಲ್ ಖುಷಿ ಆಗದ್ರೆ.
2: ಹಾ, ಫುಲ್ ಖುಷಿ ರೀ ಮೇಡಮ್. ಯಾಕಪ್ಪ ಅಂದ್ರೆ ಬೆಳಿ ಮೆಕ್ಕೆಜೋಳದ ಗೊಂಜಾಳ ಹಾಕಿದ್ದೇವ್ರಿ, ಇನ್ನೂ ತೊಗರಿ ಬಿತ್ತಿತ್ತಿಲ್ಲ, ಆದ್ರೆ ನಮ್ಗೆ ಅನುಕೂಲ ಐತ್ರಿ ಮೇಡಮ್.
1: ಭೂಮಿ ಹದ ಆಯ್ತು ಹಾಗಾದ್ರೆ ಇವತ್ತು.
2: ಹೌದ್ರಿ ಮೇಡಮ್, ಇನ್ನು ಬಿತ್ತನೆ ಚಾಲು ಆತಾರ ನಮ್ಮಲ್ಲಿ ಯಾರ್ದಾಗ್ರಿ
1: ಬಿತ್ತನೆ ಶುರು ಆಯ್ತು ಹಾಗಾದ್ರೆ.
2: ಹೌದ್ರಿ ಮೇಡಮ್.
1: ಸರ್, ಇವತ್ತು ಧೈರ್ಯದ ಬಗ್ಗೆ ಮಾತಾಡ್ತಾ ಇದ್ವಿ.
2: ಹೌದ್ರಿ ಮೇಡಮ್. ಯಾಕಪ್ಪ ಅಂತಂದ್ರೆ ಅದ್ರಾಗ ಅರ್ಥ ಏನದಪ್ಪ ಅಂದ್ರೆ ಧೈರ್ಯನೇ ಸರ್ವಕ್ಕೆ ಸಾಧನ ಅಂದಂಗ್ರಿ ಮೇಡಮ್. ಮನುಷ್ಯ ಧೈರ್ಯದಿಂದ ಮಾಡಿದ್ರಪ್ಪ ಅಂದ್ರೆ ಯಾವಾಗೇ ಆಗ್ಲಿ ಕೆಲಸ ಆಗ್ತಾವ್ರಿ ಮೇಡಮ್. ಈಗ ನಾವು ಧೈರ್ಯ ಮಾಡ್ಲಿಕ್ಕಪ್ಪ ಅಂದ್ರೆ ಯಾವ ಕೆಲಸ ಆಗಲಿಲ್ಲ ಮೇಡಮ್, ಪ್ರತಿಯೊಂದು ಮಾಡ್ಲಿಲ್ರಿ ನಾವು ಯಾವಾದ್ರೆ ಜೀವನದಾಗ್ರಿ. ಇವತ್ ಹೊಲ ಒತ್ತುದು ಬಿತ್ತುದಾಗ್ಲಿ, ಇವತ್ ಯಾವ್ದು ಕುಂಟೆರಂಟೆ ಹೊಡೆಯದಾಗ್ಲಿ, ಯಾವಾದ್ರೆ ಕೆಲಸ ಮಾಡ್ಬೇಕಾದ್ರ ಧೈರ್ಯದಿಂದ ಮಾಡಿದ್ರೆ ನಮ್ಮ ಮುಂದ್ ನುಗ್ಗುತ್ತೆ ಅನ್ನೋದು ಒಂದು ಗ್ಯಾರಂಟಿ ಮೇಡಮ್. ಯಾಕಪ್ಪ ಅಂದ್ರೆ ಧೈರ್ಯ ಇತ್ತಪ್ಪ ಅಂದ್ರೆ ಮುಂದೆ ಕೆಲಸ ಆಗ್ತಾವ್ರಿ ಮೇಡಮ್ ಅದಕ್ಕ
1: ಆಗುತ್ತೆ ಅಂತ.
2: ಹ್ಞೂನ್ರಿ. ಮತ್ ನಾವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿ ಧೈರ್ಯ ಇಲ್ಲಾರ್ದು ಕುತ್ತೇವಪ್ಪ ಅಂದ್ರೆ ಯಾವ ಕೆಲಸ ಆಗಲ್ರಿ ಮೇಡಮ್.
1: ಆಗೋದು ಆಗದೇ ಇಲ್ಲ,
2: ಆಗೋದೂ ಇಲ್ರಿ. ಅದಕ್ಕೆ ಏನಾದ್ರೆ ಧೈರ್ಯನೇ ಸರ್ವಕ್ಕೆ ಸಾಧನ ಅಂದಂಗ ಧೈರ್ಯ ಮಾಡ್ಬೇಕ್ರಿ ಯಾವಾಗಲೂ ಮನುಷ್ಯ.
1: ಮುಂದೆ ಏನಾದ್ರೂ ಆಗ್ಲಿ ಈಗ ಧೈರ್ಯದಿಂದ ಮುನ್ನುಗ್ಗೋಣ ಅಂತ.
2: ಹೌದ್ ಹೌದ್ರಿ ಮೇಡಮ್. ನಮ್ಮ ಸೋಲರೇ ಆಗ್ಲಿ ಗೆಲುವರೇ ಆಗ್ಲಿ ಧೈರ್ಯ ಮಾಡ್ದೇವಪ್ಪ ಅಂದ್ರೆ ನಾವು ಸೋಲುದರೆ ಆಗ್ತದೆ, ಕಡೆ ಗೆದ್ದದರೆ ಆಗ್ತದೆ. ಮತ್ತೆ ಧೈರ್ಯ ಇರ್ಲಿಕ್ಕಂದ್ರೆ ಯಾವಾಗ ಆಗಂಗಿಲ್ಲ ಮೇಡಮ್, ಸುಮ್ ಕುಂಡ್ರದಾಗ್ತದೆ.
1: ಯಾವ್ದಾದ್ರೂ ಒಂದು ಅನುಭವ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ.
2: ಹೌದ್ ಹೌದ್ರಿ ಮೇಡಮ್, ಸಿಗ್ತದಿರೋದು. ಮತ್ತೇನಾದ್ರು ಸುಮ್ ಕುತ್ತಪ್ಪ ಅಂದ್ರೆ ಯಾವ ಕೆಲಸ ಆಗಂಗಿಲ್ರಿ ನಮ್ಗ, ಸುಮ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಕುಂಡ್ರದ ಯಾವಾಗ ಆಗಲಿ. ಈಗ ನೋಡಿ ಧೈರ್ಯ ಮಾಡಿ ನಾವು ಈಗ ನಾವು ಎಲ್ಲರೂ ಹೋದೇವಪ್ಪ ಬಂದ ಟೈಮ್ಕ ಎಲ್ಲರೇ ಧೈರ್ಯ ಮಾಡಿ ಹೋದೇವಪ್ಪ ಅಂದ್ರೆ ನಾವು ಅಲ್ಲಿ ಹೋದದ್ದು ನೋಡ್ತೇವ್ರಿ ಅಲ್ಲಿ
1: ನೋಡ್ತೀವ್ರಿ.
2: ಹಾ, ಮತ್ತೆ ಎಲ್ಲಿ ಹೋಗುದು ಬಿಡೋಪ್ಪ ಅಂತ ಹೇಳಿ ನೋಡು ಹೋಗುನು ಧೈರ್ಯ ಬಿಟ್ಟು ಕುತ್ತೇವಪ್ಪ ಅಂದ್ರೆ ನಾವ್ ಇಲ್ಲೇ ಕುಂಡಿರ್ತೇವ್ರಿ.
1: ಹೌದು, ಮುಂದೆ ಏನಾಗುತ್ತೋ ಹೇಗೋ ಏನೋ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತ್ರೆ ಅಲ್ಲೇ ಇರ್ತೀವಿ.
2: ಹಾ, ನಾವ್ ಏನು ಮಾಡಕ್ ಆಗಂಗಿಲ್ರಿ ಮೇಡಮ್. ಅದ್ರ ಸಲುವಾಗಿ ಯಾವಾಗ ಆಗ್ಲಿ ಧೈರ್ಯ ಮಾಡ್ಬೇಕ್ರಿ. ಒಟ್ಟ ಧೈರ್ಯ ಮಾಡಿ ಮುಂದ್ ನುಗ್ಗುದ್ರ ನಮಗ ಅದಕ್ಕ ಪ್ರತಿಫಲ ಸಿಕ್ಕಿ ಸಿಗ್ತದ ಅನ್ನೋದು ಗ್ಯಾರಂಟಿ ನೋಡ್ರಿ.
1: ಗ್ಯಾರಂಟಿ ಅಂತ ಹೇಳ್ತೀರಾ?
2: ಹೌದ್ ಹೌದ್ರಿ ಮೇಡಮ್.
1: ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದ ಸರ್.
2: ಧನ್ಯವಾದ.
1: ನಮಸ್ತೆ. ಬಿಜಾಪುರದಿಂದ ನವಾಜ್ ಅವ್ರು ಕರೆ ಮಾಡಿ ಅವ್ರು ಹೇಳ್ತಾ ಇದ್ರು ಅಂದ್ರೆ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಯಾವ್ದಾದ್ರೂ ಒಂದು ಅನುಭವ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರು. ಈಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಕಾಫಿ ವಿತ್ ಆರ್ಜೆಸ್ ಲೈವ್ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
6: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ ಸವಳಂಗ ರಸ್ತೆ ಶಿವಮೊಗ್ಗ. ಸಂಪರ್ಕಿಸಿ 0818185880883. ಸಂಖ್ಯೆ ಮತ್ತೊಮ್ಮೆ 0818235808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
7: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
7: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆಎಸ್ ಲೈವ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಧೈರ್ಯದ ಕುರಿತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಹಾಗೆ ಈಗೊಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ಕುರಿತು ಶಿವಮೊಗ್ಗದವರೇ ಆದಂಥ ಜನಾರ್ದನ್ ಪೈ ಅವರ ಮಾತುಗಳನ್ನು ಆಡ್ತಾರೆ, ಕೇಳೋಣ ಬನ್ನಿ.
9: ನಮಸ್ಕಾರ. ಇದೇ ಭಾನುವಾರ 28/6/2026 ಬೆಳಿಗ್ಗೆ ಸುಮಾರು 7 ಗಂಟೆಗೆ ರಾಷ್ಟ್ರ ಭಕ್ತರ ಬಳಗ ತಂಡದ ಅಧ್ಯಕ್ಷರಾಗಿರುವ ಶ್ರೀಯುತ ಈಶ್ವರಪ್ಪನವರು ಹಾಗೂ ಕಾಂತೇಶ್ ಅವರು ಜೊತೆಗೆ ಪರಿಸರಕ್ಕಾಗಿ ನಾವು ಶಿವಮೊಗ್ಗ ವತಿಯಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಿಮಗೆ ಗೊತ್ತಿರಬಹುದು, ಈ ಶರಾವತಿ ಪಂಪ್ ಸ್ಟೋರೇಜ್ ಎಂಬ ಒಂದು ಅವೈಜ್ಞಾನಿಕ ಯೋಜನೆಯನ್ನ ಸುಮಾರು 10,500 ಕೋಟಿಯಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಪರಿಸರಕ್ಕಾಗುವ ಅನಾಹುತವಾಗ್ಲಿ, ಈ ಯೋಜನೆಯಿಂದ ಏನೇನು ಅನಾಹುತ ನಡಿಬಹುದು ಅದನ್ನು ಕೂಡ ಲೆಕ್ಕಿಸದೆ ಪರಿಸರವಾದಿಗಳ ಅನೇಕ ಹೋರಾಟಕ್ಕೂ ಮಣಿದೆ ಸರ್ಕಾರಗಳು ಶರಾವತಿ ಪಂಪ್ ಸ್ಟೋರೇಜ್ ಮಾಡಲೇಬೇಕು ಅಂತ ಮುಂದುವರೆದಿದ್ದಾರೆ. ನಮ್ಮ ಈ ಹೋರಾಟ ಭಾನುವಾರ 7 ಗಂಟೆಗೆ ಶಿವಮೊಗ್ಗದಿಂದ ಪ್ರಾರಂಭವಾಗಿ ಸಾಗರದಲ್ಲಿ 9:30-10 ಗಂಟೆಗೆ ನಾವು ಮತ್ತೆ ಅಲ್ಲಿ ಸೇರಿ 1.5 ಗಂಟೆ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ. ಈ ಪ್ರತಿಭಟನೆಗೆ ಬಂಗಾರಮಕ್ಕಿಯ ಸ್ವಾಮೀಜಿಗಳು, ರೈತ ಸಂಘಟನೆಗಳು, ಪರಿಸರದ ಎಲ್ಲ ಪ್ರೇಮಿಗಳು ಸೇರ್ತಾ ಇದ್ದಾರೆ. ಅಲ್ಲಿಂದ ನಮ್ಮ ಪ್ರಯಾಣ ಮುಂದುವರಿತದೆ ಕಾರ್ಗಲ್ಗೆ. ಕಾರ್ಗಲಲ್ಲಿ ಮೆಸ್ಕಾಂನ ಅಧಿಕಾರಿಯೊಂದಿಗೆ ಪುನಃ ಶರಾವತಿ ಪಂಪ್ ಸ್ಟೋರೇಜ್ ಎಂಬ ಅವೈಜ್ಞಾನಿಕ ಯೋಜನೆಯನ್ನು ಕೈಬಿಡುವಂತೆ ಅವರಿಗೆ ಒತ್ತಾಯ ಮಾಡಿ ನಮ್ಮ ಪ್ರತಿಭಟನೆಯನ್ನು ಅಲ್ಲಿ ಕೂಡ ಮುಂದುವರಿಸಿ ಶಿವಮೊಗ್ಗಕ್ಕೆ ವಾಪಸ್ ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ, ನಮ್ಮ ಈ ಹೋರಾಟಕ್ಕೆ ದಯವಿಟ್ಟು ತಾವೆಲ್ಲ ಕೈ ಜೋಡಿಸಿ ಪರಿಸರ ಉಳಿಬೇಕು, ದೇಶ ಉಳಿಬೇಕು. ನಾವು ಯಾವುದೇ ಅಭಿವೃದ್ಧಿಯ ವಿರೋಧಿಗಳಲ್ಲ, ಆದರೆ ಪರಿಸರ ನಾಶ ಮಾಡಿ ಯಾವುದೇ ಕೆಲಸ ಮಾಡಿದರೆ ಅದು ಪಶ್ಚಿಮಘಟ್ಟಕ್ಕೆ ಮುಂದೆ ದೊಡ್ಡ ಅನಾಹುತ ಆಗುತ್ತೆ ಅನ್ನೋದು ಎಲ್ರಿಗೂ ತಿಳಿದಿರುವ ವಿಷಯ. ಆದರೂ ಇಂಥ ಯೋಜನೆಯನ್ನು ತರ್ತಾ ಇದ್ದಾರೆ. ಇದರ ವಿರುದ್ಧ ನಮ್ಮ ಹೋರಾಟ, ಬನ್ನಿ ಪಾಲ್ಗೊಳ್ಳಿ. ನಮಸ್ಕಾರ.
1: ಧನ್ಯವಾದಗಳು ಸರ್. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕುರಿತು ಮಾತಾಡಿದಂಥ ಜನಾರ್ದನ್ ಪೈ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸ್ನೇಹಿತರೆ, ಇವತ್ತು ಲೈವ್ ಕಾರ್ಯಕ್ರಮದಲ್ಲಿ ಧೈರ್ಯದ ಕುರಿತು ಮಾತಾಡ್ತಾ ಇದ್ವಿ. ಧೈರ್ಯ ಇದ್ದರೆ ಮಾತ್ರ ನಾವು ಯಾವುದೇ ಒಂದು ಕೆಲಸವನ್ನು ಕೂಡ ಧೈರ್ಯವಾಗಿ ಮುನ್ನಡೆಸೋದಕ್ಕೆ ಸಾಧ್ಯ. ಅದು ಯಾವುದೇ ಒಂದು ಚಿಕ್ಕ ಮಗುವಿನಿಂದ ಹಿಡಿದು ದೊಡ್ಡವರ ತನಕನು ಕೂಡ ಧೈರ್ಯವಾಗಿ ಮಾಡಿದ್ರೆ ಯಾವ ಕೆಲಸವೂ ಕೂಡ ಸೋಲಲ್ಲ. ಧೈರ್ಯ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ಪರ್ಫೆಕ್ಟ್ ಆಗಿದ್ರು ಕೂಡ ಒಂದು ಸ್ವಲ್ಪ ನಾವು ನರ್ವಸ್ ಆದ್ವಿ ಅಂತ ಹೇಳಿದ್ರೆ ಸಾಕು, ಅದರಿಂದ ನಾವು ಯಾವುದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಂದು ಸರಿ ನಮಗೆ ಪಶ್ಚಾತ್ತಾಪ ಆಗ್ತಾ ಇರುತ್ತೆ. ಸರಿಯಾದ ಸಮಯಕ್ಕೆ ಧೈರ್ಯದಿಂದ ತೆಗೆದುಕೊಳ್ಳದೆ ಯಾವುದೇ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದೊಂದಿನ ನಾನು ಅವತ್ತು ಧೈರ್ಯವಾಗಿ ನಾನೊಂದು ನಿರ್ಧಾರ ತಗೊಂಡಿದ್ರೆ ಇವತ್ತು ನಾನು ಇಷ್ಟು ಚೆನ್ನಾಗಿರ್ಬೋದಿತ್ತು. ಅವತ್ತು ಒಂದು ಸ್ವಲ್ಪ ಧೈರ್ಯಗೆಟ್ಟಿದ್ದಕ್ಕೆ ಇವತ್ತು ಪರಿಸ್ಥಿತಿ ಹೀಗಾಯಿತು ಅಂಥೇಳಿ ಇಷ್ಟೊಂದು ಜನ ಪಶ್ಚಾತ್ತಾಪ ಪಡೋದನ್ನು ನಾವು ನೋಡ್ತೀವಿ. ಹಾಗಾಗಿ ಧೈರ್ಯಗೆಟ್ಟರೆ ದಾರಿನೇ ಇಲ್ವಂತೆ. ಹಾಗಾಗಿ ಧೈರ್ಯದಿಂದ ನಾವು ಮುನ್ನುಗ್ಗಿದ್ರೆ ಹಲವು 10 ದಾರಿಗಳು ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದೇ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ನಿಮ್ಮ ಜೀವನದ ಅನುಭವವನ್ನು ಹೇಳ್ಬೋದು. ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಧೈರ್ಯವಾಗಿ ಮುನ್ನುಗ್ಗಿ ಮಾಡಿದಂತಹ ಕೆಲಸದ ಬಗ್ಗೆ ಇರ್ಬೋದು, ಅಥವಾ ಧೈರ್ಯ ಅನ್ನೋದು ನಿಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋ ವಿಚಾರವಾಗಿ ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಹಾಗೆ ಕೆಲವು ಸಲ ಯಾವುದಾದ್ರೂ ಒಂದು ಹೊಸ ಕೆಲಸ ಮಾಡುವಾಗ ಭಯ ಆಗುತ್ತೆ. ಅದು ಹೇಗಾಗುತ್ತಪ್ಪ, ಮುಂದೆ ಚೆನ್ನಾಗಾಗುತ್ತೋ ಇಲ್ವೋ, ಹೇಗೋ ಏನು ಅಂತ ಹಲವು 10 ಪ್ರಶ್ನೆಗಳು ನಮ್ಮನ್ನು ಕಾಡುತ್ತೆ. ಆದರೆ ಒಂದೇ ಒಂದು ಕ್ಷಣ ನಾವು ಧೈರ್ಯವಾಗಿ ಏನಾದರೂ ಆಗಲಿ ಆ ಕೆಲಸವನ್ನು ಮಾಡೋಣ, ಮುನ್ನುಗ್ಗಿ ಅದರ ಪ್ರತಿಫಲ ಹೇಗಾದರೂ ಇರಲಿ ಅಂಥೇಳಿ ಒಂದೇ ಒಂದು ಸರಿ ನಾವು ಧೈರ್ಯವಾಗಿ ಹೆಜ್ಜೆ ಮುನ್ನುಗ್ಗಿದ್ರೆ ಅದರಿಂದ ಬರುವಂಥ ಒಳ್ಳೆಯ ಪ್ರತಿಫಲ ನಮ್ಮ ಜೀವನದಲ್ಲಿ ಯಾವಾಗಲೂ ನಾವು ನೆನ್ಪಿಟ್ಕೊಂಡಿರ್ತೀವಿ. ಛೇ, ಆವತ್ತು ನಾನು ಧೈರ್ಯವಾಗಿ ಮುನ್ನುಗ್ಗಿರೋದ್ರಿಂದ ನಾ ಇವತ್ತು ಒಂದು ಒಳ್ಳೆಯ ಪೊಸಿಷನಲ್ಲಿದ್ದೀನಿ ಅಥವಾ ಒಳ್ಳೆಯ ಸ್ಥಾನದಲ್ಲಿದ್ದೀನಿ ಅಥವಾ ಒಳ್ಳೆಯ ಕೆಲಸ ಮಾಡಿರೋದು ಹೆಮ್ಮೆ ಇದೆ ನನಗೆ ಅನ್ನುವಂಥ ಸಾಕಷ್ಟು ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಿರುತ್ತೆ. ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ಮಾತಾಡ್ಬೋದು. ಹಾಗೆ ಒಂದು ಚಿಕ್ಕ ಮಗು ಕೂಡ ಒಂದು ನಡೆಯುವಂಥ ಈಗ ನಡೆಯೋಕ್ಕೇನೋ ಶುರು ಮಾಡಿದೆ ಅಂತ ಹೇಳಿದ್ರೆ ಅದು ಒಂದು ಸರಿ ಎರಡು ಸರಿ ಬೀಳುತ್ತೆ, ಬಿದ್ದರೂ ಕೂಡ ಅದು ಅಯ್ಯೋ ನಾನು ಬಿದ್ದುಬಿಟ್ಟೆ ಅಂಥೇಳಿ ಭಯದಿಂದ ಓಡಾಡಲೇ ಇಲ್ಲ ಅಂತ ಹೇಳಿದ್ರೆ ಅದು ಓಡಾಡೋದನ್ನು ಕಲಿಯೋದೇ ಇಲ್ಲ ಮಗು. ಹಾಗಾಗಿ ಮಗು ಕೂಡ ತಾನು ಧೈರ್ಯವಾಗಿ ಒಂದು ಸರಿ ಬಿದ್ದರೂ ಪರವಾಗಿಲ್ಲ ಅಂತ ಮತ್ತೆ ಪುಟ್ಟ ಹೆಜ್ಜೆ ಇಟ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದರೆ ಅದು ಧೈರ್ಯವಾಗಿ ಎಲ್ಲ ಕಡೆ ಓಡಾಡೋದನ್ನು ಕಲಿಯುತ್ತೆ. ಹಾಗಾಗಿ ಧೈರ್ಯ ಅನ್ನೋದು ನಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಪರಿಸ್ಥಿತಿಯನ್ನು ಎದುರಿಸುವಂಥ ಒಂದು ಶಕ್ತಿಯನ್ನು ಕೊಡುತ್ತೆ ಸ್ನೇಹಿತರೆ ಅಂತಲೇ ಹೇಳ್ಬೋದು. ಹಾಗೆ ನೀವು ಕೂಡ ಇದೇ ವಿಚಾರವಾಗಿ ಕರೆ ಮಾಡಿ ಮಾತಾಡ್ಬೋದು. ಹಾಗೆ ನಾನು ಆವಾಗ ಹೇಳ್ತಾ ಇದ್ದೆ, ಈಗ ವಿದ್ಯಾರ್ಥಿಗಳಾದರೂ ಅಷ್ಟೇ, ಈಗ ತುಂಬ ಚೆನ್ನಾಗಿ ವರ್ಷ ಪೂರ್ತಿ ಓದಿರ್ತೀವಿ, ಚೆನ್ನಾಗಿ ನನಗೆ ಇದು ಪರ್ಫೆಕ್ಟಾಗಿ ಬಂದಿರುತ್ತೆ ಆನ್ಸರು, ನಾನು ಚೆನ್ನಾಗಿ ಬರಿತೀನಿ ಅಂಥೇಳಿ ಮನೆಯಿಂದ ಹೋಗಿರ್ತೀವಿ, ಆ ಕ್ವಶನ್ ಪೇಪರ್ ಕೊಟ್ಟಾಗ ಒಂದ್ಸರಿ ನಮಗೆ ಭಯ ಆಗಿ ಧೈರ್ಯ ಕಳ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ಎಷ್ಟು ಚಂದ ಓದಿದ್ರು ಕೂಡ ಅದನ್ನು ಬರೆಯೋದಕ್ಕೆ ಆಗಲ್ಲ. ಒಂದ್ಸರಿ ಭಯ ಆಯಿತು ಅಂತ ಹೇಳಿದ್ರೆ ನಾವು ಎಷ್ಟು ಚಂದ ಓದಿದ್ರು ಕೂಡ ಅದೆಲ್ಲ ಆನ್ಸರು ಮರ್ತೋಗ್ಬಿಡುತ್ತೆ. ಹಾಗಾಗಿ ಧೈರ್ಯ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದು ಮಹತ್ವದ ಸ್ಥಾನ ಪಡೆಯುತ್ತೆ ಅಂತಲೇ ಹೇಳ್ಬೋದು. ನಾವು ಧೈರ್ಯವಾಗಿ ಯಾವ ಕೆಲಸವನ್ನು ಸೋಲಾಗಲಿ ಗೆಲುವಾಗಲಿ ಧೈರ್ಯದಿಂದ ಹೆಜ್ಜೆ ಇಟ್ಟರೆ ಅದರಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಖಂಡಿತ ಸಾಧ್ಯ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇದ್ರ ಜೊತೆಗೆ ನಾವೀಗ ಒಂದು ಪರಿಸರದಲ್ಲೇ ನೋಡೋಣ. ಒಂದು ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅದು ಒಂದು ಪಕ್ಷಿನೇ ಆದರೆ ಅದು ಹಾರೋದಕ್ಕೆ ಕಲಿಯಿತು. ಒಂದ್ಸರಿ ಅದು ಎಲ್ಲರೂ ಹಾರೋದಕ್ಕೆ ಕಲಿತಾಗ ಅದು ಬಿದ್ದು ಏನಾದ್ರು ಮಾಡ್ಕೊಂಡು ಹೇಳ್ತ್ರೆ ಅದು ಮತ್ತೆ ಧೈರ್ಯನ ಬಿಡೋದೇ ಇಲ್ಲ, ಮತ್ತೆ ಮತ್ತೆ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ಧೈರ್ಯ ಅನ್ನೋದು ನಾವು ಪ್ರತಿ ಸರಿನೂ ಧೈರ್ಯವಾಗಿ ಮುನ್ನೆಡೆದ್ರೆ ಯಶಸ್ಸನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಈಗ ಮತ್ತೊಂದು ಕರೆ ಇದೆ ನೋಡೋಣ. ಹಲೋ.
10: ಹಲೋ ಮೇಡಮ್.
1: ಹಲೋ ಬೀನಾ ಮೇಡಮ್, ನಮಸ್ತೆ.
10: ಮೇಡಮ್ ನಮಸ್ಕಾರ. ಪವಿತ್ರ ಮೇಡಮ್, ನಾನ್ ಬೀನಾ ವಸಂತ ರಾವ್.
1: ಮೇಡಮ್
10: ಯಾವಾಗ್ಲೂ ಮಾತಾಡ್ತಿರ್ಲಿಲ್ಲ, ಇವತ್ತು ಮಾತಾಡೋಣ ಅಂತ ಮಾಡಿದೀನಿ.
1: ಹೌದಾ?
10: ಅಷ್ಟು ನನ್ಗೆ ಮಾತಾಡೋದ್ ಕಮ್ಮಿನೇ, ಸ್ವಲ್ಪ ಅಷ್ಟ ಗೊತ್ತಿಲ್ಲ. ಈಗ ನೀವು ಯಶಸ್ಸಿನ ಹಾದಿ ಹಿಡಿಬೇಕು, ಧೈರ್ಯವಾಗಿ ಮುನ್ನುಗ್ಗಲೇಬೇಕು. ಹೌದು, ನಿಜ, ಅದೇನು ಕರೆಕ್ಟ್. ಯಾಕಂದ್ರೆ ಧೈರ್ಯ ಇಲ್ಲ ಅಂದ್ರೆ ಹಿಂಗ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವ್ದಕ್ಕೆ ಆಗ್ಲಿ. ಧೈರ್ಯವಾಗಿ ಈಗ ಎಲ್ಲ ಹೋಗ್ತಾ ಇರ್ತೀವಿ, ಅಕಸ್ಮಾತ್ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ರಿ ಹೇಳ್ಕೊಳ್ಬಿ, ಹೆದ್ಕೊಂಡ್ಬಿಟ್ರೆ ಅಲ್ಲಿ ಮತ್ತೆ ವಾಪಸ್ ಬರಕ್ ಆಗೋದಿಲ್ಲ.
1: ಹೌದು,
10: ಹಾ, ನಾವು ನೋಡೋಣ ಏನಾದ್ರೂ ಆಗ್ಲಿ ಅಂತ ಧೈರ್ಯವಾಗಿ ಸ್ವಲ್ಪ ಧೈರ್ಯ ತಗೊಂಡ್ರೆ ಈ ಕಡೆ ಧೈರ್ಯನು ತಗೋಬೇಕು, ಈ ಕಡೆ ನಾವು ದೇವರ ಬಗ್ಗೆನೂ ಒಂದ್ ಸ್ವಲ್ಪ ಇಟ್ಕೊಂಡಿರ್ಬೇಕು. ಹೌದು, ಯಾಕಂದ್ರೆ ನಮ್ಮನ್ನ ಒಂದು ಹಾದಿ ತೋರ್ಸಪ್ಪ ಅಂತ ಮನಸ್ಸಲ್ಲಿ ಕೇಳ್ಕೊಂಡ್ಬಿಟ್ಟು ನಾವು ಮುಂದೆ ಹೋದ್ರೆ ಅವಾಗ ನಮಗೆ ಯಶಸ್ಸಿನ ಹಾದಿ ಸಿಗುತ್ತೆ ಅಂತ ಹೇಳ್ಬೋದು.
1: ದಾರಿ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ.
10: ಹೌದೌದು, ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ನಾವು ಈಗ ಸುಮ್ನೆ ಹೆದ್ಕೊಂಡು ಕುತ್ಕೊಂಡ್ಬಿಟ್ರೆ ಮತ್ತೆ ಅಲ್ಲಿ ಈಗ ಮಳೆ ಬರುತ್ತೆ, ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ ನಾವು. ಅಯ್ಯೋ ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟುವಪ್ಪ ನಾವು ಎಲ್ಲಿ ಹೋಗಕ್ ಆಗಿಲ್ಲ ಅಂತ ಅನ್ಕೊಂಡ್ಬಿಟ್ರೆ ಅಲ್ಲಿ ನಿಂತ್ಕೊಬೇಕಾಗುತ್ತೆ. ಅದ್ರ ಬಂದು ಧೈರ್ಯವಾಗಿ ನೋಡೋಣ, ಒಂದು ಹಾದಿಯಲ್ಲಿ ಹೋಗ್ಬಿಟ್ಟು ನೋಡೋಣ ಆ ಕಡೆಯಿಂದ ಅಂತ ಹೋದ್ರೆ ಏನೋ ಪಾಪ ಏನಾದ್ರು ನಮಗೆ ಹಾದಿ ಸಿಗ್ಬಹುದು, ಅಲ್ಲಿಂದ ಬೇರೆ ಕಡೆ
1: ಸಿಗ್ಬಹುದು.
10: ಹೌದು,
1: ಆಗದೇ ಇಲ್ಲ ಅಂತ ಸುಮ್ನೆ ಕುತ್ಕೊಂಡ್ರೆ ಯಾವ್ದು ಆಗದೇ ಇಲ್ಲ. ಹಾಗಾಗಿ ಧೈರ್ಯವಾಗಿ ಮುಂದೆ ಹೋಗ್ಲೇಬೇಕಾಗುತ್ತೆ.
10: ಹೌದೌದು, ನೀನು ಮುಂದೆ ಹೋಗು, ಆಮೇಲೆ ದಾರಿ ತೋರಿಸ್ತೀನಿ ಅಂತಾನೆ ಯಾವಾಗ್ಲೂ ಭಗವಂತ ಹೇಳೋದು. ನೀನ್ ಆರಾಮಾಗಿ ಕುತ್ಕೊಂಡು ನಿಂಗೆ ನನ್ಗೆ ಎಲ್ಲ ದಾರಿ ತೋರಿಸ್ತೀನಿ ಅಂತ ಹೇಳಲ್ಲ. ಮೊದ್ಲು ಸ್ವಲ್ಪ ನೀನ್ ಹೋಗು, ಆಮೇಲೆ ನಾನು ಹಿಂದೆ ಇರ್ತೀನಿ ಅಂತಾನೆ.
1: ದಾರಿ ತೋರಿಸ್ತೀನಿ, ನಿಮ್ ಹೋಗೋದ್ ನಮ್ ಕರ್ತವ್ಯ ಅಲ್ವಾ? ಹಾಗಾಗಿ
10: ನೀನ್ ಮುಂದೆ ಹೋದ್ರೆ ತಾನೇ ನಾನು ನಿನ್ನ ದಾರಿ ತೋರಿಸೋದು
1: ತೋರಿಸ್ತೀನಿ
10: ಹೇಳೇ ಇರ್ತಾರ ಅಲ್ವಾ?
1: ಹೌದೌದು.
10: ಓಕೆ ಮೇಡಮ್,
1: ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು, ಥ್ಯಾಂಕ್ ಯು.
10: ಓಕೆ ಮೇಡಮ್, ಥ್ಯಾಂಕ್ ಯು.
1: ಬೀನಾ ವಸಂತ್ ಕುಮಾರ್ ಅವ್ರು ಕರೆ ಮಾಡಿದ್ರು. ಅವ್ರು ಹೇಳ್ತಿದ್ರು ಅಂದ್ರೆ, ಈಗ ಇವ್ರು ಹೇಳಿದ್ರು, ನಾವೆಲ್ಲೋ ಒಂದು ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದೀವಿ ಅಂತ ಹೇಳಿದ್ರೆ ನಾವು ಅಲ್ಲೇ ಕುತ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಅಲ್ಲೇ ಇರೋದಕ್ಕಿಂತ ಧೈರ್ಯವಾಗಿ ಏನಾದರೂ ಆಗಲಿ ಒಂದು ದಾರಿ ಅಂತ ಇದ್ದೇ ಇರುತ್ತೆ ಅಂಥೇಳಿ ಮುನ್ನುಗ್ಗಿದ್ರೆ ಖಂಡಿತವಾಗಿಯೂ ಎಂಥ ಸಮಸ್ಯೆ ಆಗಿರ್ಬೋದು ಅಥವಾ ಎಂಥದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾವು ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ. ಹಾಗಾಗಿ ಎಂಥ ಪರಿಸ್ಥಿತಿ ಇದ್ದರೂ ಕೂಡ ಜೀವನದಲ್ಲಿ ಧೈರ್ಯವನ್ನು ಕಳೆದುಕೊಳ್ಳದೆ ಧೈರ್ಯವಾಗಿ ಮುನ್ನುಗ್ಗುವಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಳ್ಳೋಣ. ಅದು ಒಳ್ಳೆಯ ಪರಿಸ್ಥಿತಿ ಇದ್ದಾಗ, ಅಂದರೆ ನಾವು ಎಲ್ಲ ಸಂದರ್ಭದಲ್ಲೂ ಅಲ್ಲ, ಈಗ ಇವರು ಬ್ರಹ್ಮಾನಂದ ರಾನಡೆ ಸರ್ ಹೇಳ್ದಂಗೆ ಎಲ್ಲ ಪರಿಸ್ಥಿತಿಯಲ್ಲೂ ನಾವು ಧೈರ್ಯವಾಗಿ ಮುನ್ನುಗ್ಗೋದಕ್ಕೆ ಸಾಧ್ಯ ಇಲ್ಲ, ಕೆಲವೊಂದು ಸರಿ ಆ ಪರಿಸ್ಥಿತಿಯನ್ನು ಯೋಚನೆ ಮಾಡಿ ಮುನ್ನುಗ್ಬೇಕಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಧೈರ್ಯದ ಬಗ್ಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಸ್ವಾಮಿ ವಿವೇಕಾನಂದ ಅವ್ರು ಹೇಳಿದಂಥ ಒಂದು ಮಾತು ಮತ್ತೊಂದು ಸರಿ ನೆನ್ಪು ಮಾಡ್ಕೊಳ್ಳೋಣ ಸ್ನೇಹಿತರೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಧೈರ್ಯವನ್ನು ಕಳೆದುಕೊಳ್ಬೇಡಿ, ಧೈರ್ಯವೇ ಯಶಸ್ಸಿನ ದಾರಿ ತೋರಿಸುತ್ತೆ ಅನ್ನುವಂಥ ಅವರ ಒಂದು ಮಾತು ಎಲ್ಲರ ಜೀವನದಲ್ಲೂ ಒಂದು ಸ್ಫೂರ್ತಿಯಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಯಿತು. ನಂತರದಲ್ಲಿ ಪೇಟೆ ಸಂಚಾರ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಭಾವಗೀತೆಗಳ ಭಾವರಸ, ಭಕ್ತಿಗೀತೆಗಳ ಭಕ್ತಿಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ ಸಿಎಸ್ ಅನಘ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
6: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
11: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಸಾವರ್ಕರ್ ನಗರದ ಕಸಾಬ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ಚುನಾವಣೆ ನಡೆಯಿತು. ಇಲ್ಲಿ ಸಂಘದ ಅಧ್ಯಕ್ಷರಾಗಿ ಅಗಸವಳ್ಳಿ ಡಿ ಕಾಂತರಾಜ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ರೆಡ್ಡಿ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮುಂದಿನ ವಿವರ. ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ವಂತಿಕೆ ಪಾವತಿಸುವ ಸಂಘಟಿತ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಮಂಡಳಿಯು 2026-27 ಸಾಲಿನ ಶೈಕ್ಷಣಿಕ ಪ್ರೋತ್ಸಾಹಧನ ಸಹಾಯಕ್ಕೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಪ್ರೌಢಶಾಲೆಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಹಾಗೂ ವೈದ್ಯಕೀಯ ಅಥವಾ ಇಂಜಿನಿಯರಿಂಗ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ವಿದ್ಯಾರ್ಥಿಗಳು ಈ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ. ಕಾರ್ಮಿಕರ ಮಾಸಿಕ ವೇತನವು 35,000 ಹೆಚ್ಚಿರಬಾರದು. ಒಂದು ಕುಟುಂಬದಲ್ಲಿ ಗರಿಷ್ಠ 2 ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸೌಲಭ್ಯ ಲಭ್ಯವಿರುತ್ತದೆ. ವಿದ್ಯಾರ್ಥಿಯು ಹಿಂದಿನ ವರ್ಷದ ಪರೀಕ್ಷೆಯಲ್ಲಿ ಸಾಮಾನ್ಯ ವರ್ಗದವರಾಗಿದ್ದರೆ ಕನಿಷ್ಠ 50% ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗದವರಾಗಿದ್ದರೆ ಕನಿಷ್ಠ 45% ಅಂಕಗಳನ್ನು ಪಡೆದು ತೇರ್ಗಡೆಯಾಗಿರಬೇಕು. ಅರ್ಹ ವಿದ್ಯಾರ್ಥಿಗಳು ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಅಧಿಕೃತ ವೆಬ್ಸೈಟ್ www.kalwbapps.karnataka.gov.in ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಸಲ್ಲಿಸಲು ದಿನಾಂಕ 31/12/2026 ಕಡೆಯ ದಿನವಾಗಿರುತ್ತದೆ. ಹೆಚ್ಚಿನ ವಿವರಗಳಿಗಾಗಿ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಾರ್ಮಿಕ ಅಧಿಕಾರಿಗಳವರ ಕಚೇರಿ ಶಿವಮೊಗ್ಗ ಉಪವಿಭಾಗ ದೂರವಾಣಿ ಸಂಖ್ಯೆ 0802-234-7518 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ಕಾರ್ಮಿಕ ಅಧಿಕಾರಿ ವೇಣುಗೋಪಾಲ್ ಎಂಪಿ ತಿಳಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ July 27 ನಗರದ ಕುವೆಂಪು ರಂಗಮಂದಿರದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯನ್ನ ಏರ್ಪಡಿಸಲಾಗಿದೆ. ಶಾಸಕರಾದ ಎಸ್ಎನ್ ಚನ್ನಬಸಪ್ಪ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ಉದ್ಘಾಟನೆಯನ್ನು ನೆರವೇರಿಸುವರು. ಮುಖ್ಯ ಅತಿಥಿಗಳಾಗಿ ಸಂಸದರು, ವಿಧಾನಸಭಾ ಮತ್ತು ವಿಧಾನ ಪರಿಷತ್ ಶಾಸಕರು, ವಿಧಾನ ಪ್ರಾಧಿಕಾರ, ನಿಗಮ ಮಂಡಳಿಗಳ ಅಧ್ಯಕ್ಷರು, ಜಿಲ್ಲೆಯ ಎಲ್ಲಾ ಗೌರವಾನ್ವಿತ ಜನಪ್ರತಿನಿಧಿಗಳು, ಸರ್ಕಾರಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಸದಸ್ಯರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರು ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಇನ್ನಿತರ ಗಣ್ಯರು, ಅಧಿಕಾರಿಗಳು, ಜಿಲ್ಲಾ ಮತ್ತು ತಾಲೂಕು ಒಕ್ಕಲಿಗ ಸಂಘದ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳುವರು. ಅಂದು ಹೊಸನಗರ ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಕೆ ಶ್ರೀಪತಿ ಹಳಗುಂದ ಇವರಿಂದ ವಿಶೇಷ ಉಪನ್ಯಾಸ ಆಯೋಜಿಸಲಾಗಿದೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯ ಸರ್ಕಾರಿ ನೌಕರರ ಸಂಘ ಹಾಗೂ ಜಿಲ್ಲಾ ಶಾಖೆಯಿಂದ ಜೂನ್ 28 ಬೆಳಗ್ಗೆ 10 ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸರ್ಕಾರಿ ನೌಕರರ ಮಕ್ಕಳಿಗಾಗಿ ಪ್ರತಿಭಾ ಪುರಸ್ಕಾರ ಹಾಗೂ ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಸ್ವಾಮಿ ವೀರೇಶಾನಂದ ಸರಸ್ವತಿ ಹಾಗೂ ಶಿವಮೊಗ್ಗ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮುಖ್ಯಸ್ಥ ಸ್ವಾಮಿ ವಿನಯಾನಂದ ಸರಸ್ವತಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಸಂಸದ ಬಿವೈ ರಾಘವೇಂದ್ರ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿಎಸ್ ಷಡಾಕ್ಷರಿ ಅಧ್ಯಕ್ಷತೆ ವಹಿಸಲಿದ್ದು, ಸಂಘದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ಕುಮಾರ್ ಉಪಸ್ಥಿತರಿರಲಿದ್ದಾರೆ. ಮನೋವೈದ್ಯೆ ಡಾ ಕೆಎಸ್ ಪವಿತ್ರ ಆರೋಗ್ಯ ಮತ್ತು ಮಹಿಳೆಯರ ಕಲ್ಯಾಣ ಕುರಿತು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಪ್ರತಿಭಾವಂತ ಮಕ್ಕಳಿಗೆ 2,000 ರು ನಗದು ಶಾಲು ಸ್ಮರಣಿಕೆ ನೀಡಲಿದ್ದೇವೆ. ಅತಿಥಿಗಳಾಗಿ ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ್ ಗೌಡ, ಸೂಡಾ ಅಧ್ಯಕ್ಷ ಎಚ್ಎಸ್ ಸುಂದರೇಶ್, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ, ಜಿಲ್ಲಾ ಪಂಚಾಯಿತಿ ಸಿಇಒ ಎನ್ ಹೇಮಂತ್, ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಹಾಸ್ಯರಸದ ಔತಣ ಹಮ್ಮಿಕೊಂಡಿದ್ದು, ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಹಾಸ್ಯನಟ ಆರ್ಕೆ ರಾಘವೇಂದ್ರ ಹಾಗೂ ಹಾಸ್ಯನಟ ಚಿಲ್ಲರ್ ಮಂಜು ಹಾಸ್ಯ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮಕ್ಕೆ ಸರ್ಕಾರಿ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಮನವಿ ಮಾಡಿದರು. ಒಪಿಎಸ್ ಮರು ಜಾರಿಗೆ ಸಂಘದಿಂದ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡಿದ್ದೇವೆ. ಒಪಿಎಸ್ ಮತ್ತೆ ಜಾರಿಯಾಗುವ ವಿಶ್ವಾಸವಿದೆ. ಶೀಘ್ರದಲ್ಲೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸರ್ಕಾರಿ ನೌಕರರಿಂದ ಅಭಿನಂದನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದೇವೆ. ಅಲ್ಲಿಯೂ ಈ ಬಗ್ಗೆ ಮನವಿ ಮಾಡಲಾಗುವುದು. ಸಿಜಿಎಚ್ಎಸ್ಗೆ ಸಿಎಂ 450 ಕೋಟಿ ರೂ ಹೆಚ್ಚುವರಿ ಅನುದಾನ ನೀಡಿದ್ದಾರೆ. ಸರ್ಕಾರಿ ನೌಕರರ ಸಂಪೂರ್ಣ ಆರೋಗ್ಯ ತಪಾಸಣೆಗೆ ಸರ್ಕಾರ ಅವಕಾಶ ನೀಡಿದೆ ಎಂದರು. ನಾವು ಗ್ಯಾರಂಟಿ ಯೋಜನೆಗಳನ್ನು ಕೇಳಿರಲಿಲ್ಲ, ಸರ್ಕಾರವೇ ನೀಡಿದೆ. ಈ ಯೋಜನೆಗಳನ್ನು ಗೀವ್ ಆಫ್ ಮಾಡುವಂತೆ ಸರ್ಕಾರ ನಮ್ಮನ್ನು ಸಂಪರ್ಕಿಸಿದರೆ ನಮ್ಮ ನಿಲುವು ತಿಳಿಸಿದ್ದೇವೆ. ಬಹಳಷ್ಟು ಕಡೆ ಸರ್ಕಾರಿ ಬಸ್ಗಳೇ ಇಲ್ಲ, ಖಾಸಗಿ ಬಸ್ಗಳನ್ನೇ ಸರ್ಕಾರಿ ಮಹಿಳಾ ನೌಕರರು ಬಳಸುತ್ತಿದ್ದಾರೆ ಎಂದು ತಿಳಿಸಿದರು. ಮೋಹನ್ ಕುಮಾರ್, ಪಾಪಣ್ಣ ಸುಮತಿ, ಸಿದ್ದಬಸಪ್ಪ, ನರಸಿಂಹಮೂರ್ತಿ ಮತ್ತಿತರರಿದ್ದರು. ಮುಂದಿನ ವಿವರ. ಪದವಿ ಪೂರ್ವ ಶಿಕ್ಷಣ ನೀಡುವ ಪಿಯು ಉಪನ್ಯಾಸಕರನ್ನು 9 ಮತ್ತು 10 ತರಗತಿಗೆ ಬೋಧಿಸುವಂತೆ ಸರ್ಕಾರ ಹೊರಡಿಸಿರುವ ಸುತ್ತೋಲೆಯನ್ನು ಖಂಡಿಸಿ ಜುಲೈ ಮೊದಲ ವಾರದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಪಿಯು ಕಾಲೇಜು ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಎಸ್ ಯೋಗೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಿಯು ವಿದ್ಯಾರ್ಥಿಗಳಿಗೆ ಬೋಧಿಸಲು ನೇಮಕಗೊಂಡಿರುವ ಪದವಿ ಪೂರ್ವ ಉಪನ್ಯಾಸಕರನ್ನು 9 ಮತ್ತು 10 ತರಗತಿಗೆ ಬೋಧಿಸಲು ತೊಡಗಿಸುವುದರಿಂದ ಶೈಕ್ಷಣಿಕ ಗುಣಮಟ್ಟ ಕುಗ್ಗಿಸುತ್ತದೆ. ಜತೆಗೆ ವೃಂದದ ಸ್ವರೂಪ, ಸೇವಾ ಘನತೆ, ಸಾರ್ವಜನಿಕ ಮನ್ನಣೆ ಮತ್ತು ಪದವಿ ಪೂರ್ವ ಶಿಕ್ಷಣದ ಸ್ವಾತಂತ್ರ್ಯ ಅಸ್ತಿತ್ವವನ್ನೇ ಹಾಳು ಮಾಡುವ ಕ್ರಮ ಎಂದರು. ಸರ್ಕಾರ ಹೊರಡಿಸಿರುವ ಕರಡು ತಿದ್ದುಪಡಿ ಶೈಕ್ಷಣಿಕ ಹಿತದೃಷ್ಟಿಯಿಂದ ಸೂಕ್ತವಾಗಿಲ್ಲ. ಈ ವಿಷಯದಲ್ಲಿ ಸರ್ಕಾರ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿದೆ. ಜತೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹಾಗೂ ರಾಷ್ಟ್ರೀಯ ಶಾಲಾ ಶಿಕ್ಷಣ ಪಠ್ಯಕ್ರಮ ಚೌಕಟ್ಟು 2023 ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ ಎಂದರು. ಸರ್ಕಾರದ ಕರಡು ಸುತ್ತೋಲೆ ವಿರೋಧಿಸಿ ಜೂನ್ 22 ರಾಜ್ಯಾದ್ಯಂತ ಪತ್ರ ಚಳುವಳಿ ಆರಂಭಿಸಿದ್ದು ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ಸರ್ಕಾರ ಪತ್ರ ಚಳುವಳಿಗೆ ಸ್ಪಂದಿಸದಿದ್ದರೆ ಅನಿರ್ದಿಷ್ಟಾವಧಿ ಧರಣಿ ಪ್ರಾರಂಭಿಸುತ್ತೇವೆ. ಇದಕ್ಕೂ ಸರ್ಕಾರ ಬಗ್ಗದಿದ್ದರೆ ತರಗತಿಗಳನ್ನು ಬಹಿಷ್ಕರಿಸಿ ಹೋರಾಟಕ್ಕೆ ಇಳಿಯುತ್ತೇವೆ. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವ ಧರಣಿಯಲ್ಲಿ ರಾಜ್ಯದ 10,000 ಹೆಚ್ಚು ಸರ್ಕಾರಿ ಮತ್ತು ಅನುದಾನಿತ ಪಿಯು ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರು ಧರಣಿಯಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಸರ್ಕಾರ ಉಪನ್ಯಾಸಕರ ಸ್ವಾತಂತ್ರ್ಯ ವೃಂದದ ಅಸ್ತಿತ್ವ ಮತ್ತು ಗೌರವ ರಕ್ಷಿಸಬೇಕು. ಪಿಯು ಶಿಕ್ಷಣದಲ್ಲಿನ ಶೈಕ್ಷಣಿಕ ಶ್ರೇಷ್ಠತೆ ಮತ್ತು ವಿಷಯ ಪರಿಣಿತಿ ಕಾಪಾಡಬೇಕು. ಈ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಲು ಉನ್ನತ ಮಟ್ಟದ ತಜ್ಞರ ಸಮಿತಿ ರಚಿಸಬೇಕು. ಸರ್ಕಾರ ಉಪನ್ಯಾಸಕರು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಶಿಕ್ಷಣ ತಜ್ಞರನ್ನು ಒಳಗೊಂಡ ತ್ರಿಪಕ್ಷೀಯ ಸಮಾಲೋಚನೆ ನಡೆಸಬೇಕು ಎಂದು ಆಗ್ರಹಿಸಿದರು. ಮುಂದಿನ ವಿವರ. 5 ವರ್ಷದೊಳಗಿನ ಮಕ್ಕಳ ಪೋಷಕರು ಕಡ್ಡಾಯವಾಗಿ ತಮ್ಮ ಮಕ್ಕಳನ್ನು ಜೂನ್ 28 ತಮ್ಮ ಹತ್ತಿರದ ಪಲ್ಸ್ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದೊಯ್ದು ಲಸಿಕೆ ಹಾಕಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮನವಿ ಮಾಡಿದ್ದಾರೆ.
ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜೂನ್ 28ರಂದು ನಡೆಸಲಿರುವ ಪಲ್ಸ್ ಪೋಲಿಯೋ ಲಸಿಕೆ ಆಂದೋಲನದ ಪೂರ್ವ ಸಿದ್ಧತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಯಾವುದೇ ಮಕ್ಕಳು ಲಸಿಕಾ ಅಭಿಯಾನದಿಂದ ಹೊರಗೆ ಉಳಿಯಬಾರದು. ಜಿಲ್ಲೆಯಲ್ಲಿ 5 ವರ್ಷದೊಳಗಿನ 123,388 ಮಕ್ಕಳಿದ್ದಾರೆ. 17 ಮೊಬೈಲ್ ಮತ್ತು 36 ಸಂಚಾರಿ ಕೇಂದ್ರಗಳು ಸೇರಿದಂತೆ ಒಟ್ಟು 1,069 ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಲಸಿಕೆ ನೀಡಲು 3,889 ಸಿಬ್ಬಂದಿ ನೇಮಿಸಲಾಗಿದೆ. ಮೇಲ್ವಿಚಾರಣೆಗೆ 194 ವೈದ್ಯಕೀಯ ಅಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಮೇಲ್ವಿಚಾರಕರನ್ನು ನಿಯೋಜಿಸಲಾಗಿದೆ ಎಂದರು. ಪ್ರಸ್ತುತ ಜೂನ್ 28ರಂದು BOPV ಲಸಿಕೆ ಬಳಸಿ ರಾಜ್ಯದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಒಂದೇ ಸುತ್ತಿನಲ್ಲಿ ನಡೆಸಲಾಗುತ್ತಿದೆ. ದೇಶವು ಕಳೆದ 14 ವರ್ಷಗಳಿಂದ ಪೋಲಿಯೋ ಮುಕ್ತವಾಗಿದ್ದರೂ ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ನಿಯಂತ್ರಣಕ್ಕೆ ಬಾರದಿರುವುದರಿಂದ ಮುನ್ನೆಚ್ಚರಿಕಾ ಕ್ರಮ ಅಗತ್ಯವಾಗಿದೆ. ಅಭಿಯಾನಕ್ಕೆ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಸಹಕಾರ ನೀಡುವಂತೆ ಮನವಿ ಮಾಡಿದರು. ಜಿಲ್ಲಾ ರಕ್ಷಣಾಧಿಕಾರಿ ಬಿ ನಿಖಿಲ್, ಅಪರ ಜಿಲ್ಲಾಧಿಕಾರಿ ವಿ ಅಭಿಷೇಕ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಸುಜಾತ, DHO ಡಾ ಕೆಎಸ್ ನಟರಾಜ್, ಪ್ರಮುಖರಾದ ಡಾ ಮಲ್ಲಪ್ಪ, ಡಾ ನಾಗರಾಜ್ ನಾಯಕ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಭದ್ರಾವತಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಂದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ. ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಲಿಂಕ್ http://aspi.postmatric.karnataka.gov.in. ಇಲ್ಲಿ ಅರ್ಜಿ ಸಲ್ಲಿಸಬಹುದು. 2027 ಜನವರಿ 1 ಕೊನೆಯ ದಿನವಾಗಿದ್ದು, ಹೆಚ್ಚಿನ ಮಾಹಿತಿಗಾಗಿ ಭದ್ರಾವತಿಯ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡಬಹುದು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಪರಿಸರ ಸಂರಕ್ಷಣೆ ಎಲ್ಲರ ಹೊಣೆ, ಪ್ರಕೃತಿ ಸಂಪತ್ತು ಉಳಿಸುವುದು ಅತ್ಯಗತ್ಯ ಎಂದು ಶಾಸಕ ಬಿವೈ ವಿಜಯೇಂದ್ರ ಹೇಳಿದರು. ತಾಲೂಕಿನ ಸನ್ಯಾಸಿಕೊಪ್ಪ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವ, ಉಚಿತ ಸಸಿ ವಿತರಣೆ, ಪ್ರತಿಭಾ ಪುರಸ್ಕಾರ ಹಾಗೂ ಪರಿಸರ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ಅವರು ಮಾತನಾಡಿ, ಸಹಕಾರಿ ಧುರೀಣ ಬಿಡಿ ಭೂಕಾಂತ್ ಅವರು ಪ್ರತಿ ವರ್ಷವೂ ಇಂತಹ ಪರಿಸರ ಜಾಗೃತಿ ಮತ್ತು ಸಮಾಜಮುಖಿ ಕಾರ್ಯಕ್ರಮ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯ ಎಂದರು. ಕಾರ್ಯಕ್ರಮದ ಸಂಘಟಕ ಬಿಡಿ ಭೂಕಾಂತ್ ಮಾತನಾಡಿ, ಈ ವರ್ಷವೂ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವ, ಸಸಿ ವಿತರಣೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಪರಿಸರ ಪ್ರಶಸ್ತಿ ವಿತರಣಾ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು. ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ

ಅಂತ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು. ಉಚಿತವಾಗಿ ಸಸಿಗಳನ್ನ ವಿತರಿಸುವ ಮೂಲಕ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆಯಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರಿಗೆ ಪರಿಸರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೃಷಿಕ ಸಮಾಜದ ಅಧ್ಯಕ್ಷ ಮಹದೇವಪ್ಪ, ಮುಖಂಡರಾದ ಕೆಎಸ್ ಗುರುಮೂರ್ತಿ, ಶಶಿಧರ ಚುರ್ಚಿಗುಂಡಿ, ರುದ್ರಮುನಿ, ತಾಲೂಕು ಬಿಜೆಪಿ ಅಧ್ಯಕ್ಷ ಹನುಮಂತಪ್ಪ, ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮುಂದಿನ ವಿವರ. ಟಿಎಂಎಇಎಸ್ ಆಯುರ್ವೇದ ಕಾಲೇಜಿನ ಪ್ರಾಧ್ಯಾಪಕಿ ಡಾಕ್ಟರ್ ಪ್ರಕೃತಿ ಮಾಂಚಾಲೆ ಅವರು ಆಯುರ್ವೇದದಲ್ಲಿ ಸೌಂದರ್ಯವರ್ಧಕಗಳ ವಿಮರ್ಶಾತ್ಮಕ ಅಧ್ಯಯನ ಮತ್ತು ತಲೆಹೊಟ್ಟಿನ ಸೋರಿಯಾಸಿಸ್ ನಿರ್ವಹಣೆಯಲ್ಲಿ ಗುಂಜಾ ಮೃಂಗ ತೈಲದ ಪರಿಣಾಮಕಾರಿತ್ವದ ಕ್ಲಿನಿಕಲ್ ಅಧ್ಯಯನ ಶೀರ್ಷಿಕೆಯಲ್ಲಿ ಮಂಡಿಸಿದ ಸಂಶೋಧನಾ ಮಹಾಪ್ರಬಂಧಕ್ಕೆ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯವು ಪಿಎಚ್ಡಿ ಪದವಿ ನೀಡಿದೆ. ಭಾರತವನ್ನ ಪೋಲಿಯೋ ಮುಕ್ತ ಮಾಡುವಲ್ಲಿ ಪ್ರತಿಯೊಬ್ಬ ನಾಗರಿಕ ಸಹಕಾರ ಅಗತ್ಯ. June 28-30 ನಡೆಯುವ ಕಾರ್ಯಕ್ರಮದಲ್ಲಿ ಎಲ್ಲಾ ಅಧಿಕಾರಿಗಳು ಕೈಜೋಡಿಸಬೇಕು ಎಂದು ತಹಶೀಲ್ದಾರ್ ಕೆ ಪುರಂದರ ಹೇಳಿದರು. ಸೊರಬ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಏರ್ಪಡಿಸಿದ್ದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮದ ಅಂತರ್ ಇಲಾಖೆ ಸಮನ್ವಯ ಸಮಿತಿ ಸಭೆಯಲ್ಲಿ ಮಾತನಾಡಿದರು. 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಪೋಲಿಯೋ ಹನಿಯನ್ನ ತಪ್ಪದೇ ಹಾಕಿಸುವಂತೆ ಪಾಲಕರಿಗೆ ತಿಳಿಸಿದರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.

ಬೀಸ್ತಾ ಇರುವಾಗ ನಿಮ್ಮ ನೆಚ್ಚಿನ ರೇಡಿಯೋ ಸ್ಟೇಷನ್ ಇಂದ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ ಮಾತಾಡ್ತಾ ಇದ್ದೀನಿ. ಸಂಜೆ ಆಗ್ತಿದ್ದ ಹಾಗೆ ಹಕ್ಕಿಗಳು ಗೂಡು ಸೇರಿದ್ರೆ ನಮ್ಮ ರೈತ ಬಾಂಧವರು ಹೊಲದಿಂದ ಮನೆಗೆ ಮರಳುವ ಸಮಯ. ಇವತ್ತು ನಾನೊಂದು ಸ್ಪೆಷಲ್ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇನಪ್ಪ ಅಂದ್ರೆ ಭಾರತ್ ವಿಸ್ತಾರ್ AI. ಏನಿದು? ಇದು ಬರೀ ಟೆಕ್ನಾಲಜಿ ಅಲ್ಲ ಸ್ನೇಹಿತರೆ, ನಮ್ಮ ಮಣ್ಣಿನ ಮಕ್ಕಳಿಗೆ ಬೆರಳ ತುದಿಯಲ್ಲಿ ಸಿಗುವ ಕೃಷಿ ಸಂಜೀವಿನಿ ಅಂತಾನೆ ಹೇಳ್ಬಹುದು. ಬದುಕು ಬಂಗಾರವಾಗ್ಲಿ, ಬೆಳೆ ಸಮೃದ್ಧಿಯಾಗ್ಲಿ, ಸಂಜೆಯ ಈ ಹೊತ್ತಿನಲ್ಲಿ ಕಾಫಿ ಹಬೆಯ ಜೊತೆಗೆ ಕೃಷಿಯ ಹೊಸ ಲೋಕಕ್ಕೆ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಎಸ್, ರೈತ ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆದ್ರೆ ಆ ಬೆನ್ನೆಲುಬಿಗೆ ಶಕ್ತಿ ತುಂಬೋಕೆ ಈಗ ಹೊಸದೊಂದು ಆಯುಧ ಬಂದಿದೆ. ಹೊಲದಲ್ಲಿ ಬೆಳೆ ಯಾಕೆ ಒಣಗ್ತಾ ಇದೆ, ಹಾಗೆ ಯಾವ ಗೊಬ್ಬರ ಹಾಕ್ಬೇಕು ಅಂತ ಇನ್ಮೇಲೆ ಪಕ್ಕದ ಮನೆಯವರನ್ನೋ ಅಥವಾ ಅಂಗಡಿಯವರನ್ನೋ ಕೇಳಿ ಕಾಯಬೇಕಾಗಿಲ್ಲ. ಯಾಕಂದ್ರೆ ನಿಮ್ಮ ಮೊಬೈಲ್ನಲ್ಲೇ ಬಂದಿದೆ ಭಾರತ್ ವಿಸ್ತಾರ AI. ಎಸ್, ಕೇಂದ್ರ ಸರ್ಕಾರವು ರೈತರ ಆದಾಯ ಹೆಚ್ಚಿಸಲು ಮತ್ತು ಕೃಷಿಯನ್ನು ಆಧುನೀಕರಿಸಲು ಭಾರತ್ ವಿಸ್ತಾರ್ ಎಂಬ ಬಹುಭಾಷಾ AI ಉಪಕರಣಗಳನ್ನು ಪರಿಚಯಿಸಿದೆ. ಶೀಘ್ರದಲ್ಲೇ ಈ ತಂತ್ರಾಂಶ ರೈತರ ಕೈ ಸೇರಲಿದೆ ಅಂತಾನೆ ಹೇಳಬಹುದು. ಇದು ರೈತರಿಗೆ ತಮ್ಮ ಭಾಷೆಯಲ್ಲಿ ನಿಖರವಾದ ಕೃಷಿ ಸಲಹೆಗಳನ್ನು ನೀಡುತ್ತೆ. ಹವಾಮಾನ ಕೀಟಬಾಧೆಗಳ ಬಗ್ಗೆ ಮುಂಚಿತವಾಗಿ ಎಚ್ಚರಿಕೆ ನೀಡುವ ಮೂಲಕ ಬೆಳೆ ನಷ್ಟವನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ರೈತರು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಸ್ನೇಹಿತರೆ. ಸೊ ಹಾಗಿದ್ಮೇಲೆ ಭಾರತ್ ವಿಸ್ತಾರ್ ಎಂದರೇನು ಅನ್ನೋದ್ರ ಬಗ್ಗೆ, ಹಾಗೆ ಅದರ ವೈಶಿಷ್ಟ್ಯತೆಗಳು ಏನು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕಳೆದ ಭಾಗದಲ್ಲಿ ಭಾರತ್ ವಿಸ್ತಾರ್ ಎಐ ಸಾಧನದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೆ. ಸೊ ಈಗ ಭಾರತ್ ವಿಸ್ತಾರ್ ಅಂದರೇನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ, ಕೇಳಿ. ವಿಸ್ತಾರ್ ಅಂದ್ರೆ ಕೃಷಿ ಸಂಪನ್ಮೂಲಗಳನ್ನು ಪಡೆಯೋದಕ್ಕೆ ವಾಸ್ತವಿಕವಾಗಿ ಸಮಗ್ರವಾದ ವ್ಯವಸ್ಥೆ. ಇದು ಸರ್ಕಾರದ ಕೃಷಿ ದತ್ತಾಂಶಗಳು ಮತ್ತು ಸಂಶೋಧನಾ ಮಾಹಿತಿಯನ್ನ ಒಂದೇ ವೇದಿಕೆಯಲ್ಲಿ ತರುವಂತಹ ಒಂದು ಜಾಣತನದ ಕೃತಕ ಬುದ್ಧಿ ಮತ್ತೆ ವ್ಯವಸ್ಥೆ ಆಗಿದೆ. ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸುವುದು, ರೈತರಿಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳಲು ಅನುವು ಮಾಡಿಕೊಡುವುದು ಮತ್ತು ಕಸ್ಟಮೈಸ್ ಮಾಡಿದ ಸಲಹಾ ಬೆಂಬಲದ ಮೂಲಕ ಅಪಾಯವನ್ನ ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಇದು ಮುಖ್ಯವಾಗಿ ಎರಡು ಪ್ರಮುಖ ವ್ಯವಸ್ಥೆಗಳನ್ನ ಒಳಗೊಂಡಿದೆ. ಸ್ನೇಹಿತರೆ, ಮೊದಲನೇದಾಗಿ ಅಗ್ರಿಸ್ಟ್ಯಾಕ್, ರೈತರ ಗುರುತಿನ ಚೀಟಿ, ಭೂದಾಖಲೆಗಳು ಮತ್ತು ಬೆಳೆಗಳ ಮಾಹಿತಿಯನ್ನ ಹೊಂದಿರುವ ಡಿಜಿಟಲ್ ವೇದಿಕೆಯಾಗಿದೆ. ಎರಡನೇದಾಗಿ ICAR ಸಂಶೋಧನಾ ಮಾಹಿತಿ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅಭಿವೃದ್ಧಿಪಡಿಸಿರುವ ಉತ್ತಮ ಕೃಷಿ ಪದ್ಧತಿಗಳ ಮಾಹಿತಿಯನ್ನ ಒಳಗೊಂಡಿರುತ್ತೆ. ಸೊ ಹಾಗೆ ಇದರ ವೈಶಿಷ್ಟ್ಯತೆಗಳು ಹೀಗಿವೆ. ಸ್ಥಳೀಯ ಭಾಷೆಯಲ್ಲಿ ಮಾಹಿತಿ ಅಂದ್ರೆ ಈ AI ಉಪಕರಣವು ಬಹುಭಾಷಾ ಬೆಂಬಲವನ್ನ ಹೊಂದಿರುತ್ತೆ. ಇದರಿಂದ ರೈತರು ತಮ್ಮದೇ ಭಾಷೆಯಲ್ಲಿ ಪ್ರಶ್ನೆಗಳನ್ನ ಕೇಳಿ ಕೃಷಿ ಸಲಹೆಗಳನ್ನ ಪಡ್ಕೊಳ್ಬಹುದು. ಹಾಗೆ ನಿಖರವಾದ ಸಲಹೆ ಕೂಡ ಸಿಗುತ್ತೆ. ಕೇವಲ ಸಾಮಾನ್ಯ ಮಾಹಿತಿಯ ಬದಲು ನಿಮ್ಮ ಜಮೀನಿನ ಮಣ್ಣಿನ ಗುಣಮಟ್ಟ, ಹವಾಮಾನ ಮತ್ತು ನೀವು ಬೆಳೆದಿರುವ ಬೆಳೆಗೆ ತಕ್ಕಂತೆ ವೈಯಕ್ತಿಕಗೊಳಿಸಿದ ಸಲಹೆಗಳನ್ನು ಇದು ನೀಡುತ್ತೆ. ಹಾಗೆ ಹವಾಮಾನ ಮತ್ತು ಕೀಟಬಾಧೆ ಎಚ್ಚರಿಕೆ ನೀಡುತ್ತೆ. ಅಂದ್ರೆ ಮಳೆ, ಬರ ಅಥವಾ ಕೀಟಗಳ ದಾಳಿಯ ಬಗ್ಗೆ ಮೊದಲೇ ಎಚ್ಚರಿಕೆ ನೀಡುವ ಮೂಲಕ ಬೆಳೆ ಹಾನಿಯನ್ನು ತಪ್ಪಿಸಲು ಸಹಾಯ ಮಾಡುತ್ತೆ. ನಂತರ ಉತ್ತಮ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಇದು ಉಪಕಾರಿಯಾಗುತ್ತೆ. ಅಂದ್ರೆ ಯಾವ ಸಮಯದಲ್ಲಿ ಬಿತ್ತನೆ ಮಾಡಬೇಕು, ಎಷ್ಟು ಗೊಬ್ಬರ ಹಾಕಬೇಕು ಮತ್ತು ಮಾರುಕಟ್ಟೆಯಲ್ಲಿ ಬೆಲೆ ಎಷ್ಟಿದೆ ಎಂಬ ಮಾಹಿತಿಯನ್ನು ನೀಡುವುದರಿಂದ ರೈತರು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ಸೊ ಇದಿಷ್ಟ್ ಭಾರತ್ ವಿಸ್ತಾರ್ ವೈಶಿಷ್ಟ್ಯತೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ ಕೃಷಿಯಲ್ಲಿ AI ಸಾಧನ ಯಾಕೆ ಬೇಕು, ಹಾಗೆ ಭಾರತ್ ವಿಸ್ತಾರ್ ಹೇಗೆ ಕಾರ್ಯನಿರ್ವಹಿಸುತ್ತೆ, ಹಾಗೆ ಇದು ಕೃಷಿ ವಲಯವನ್ನ ಹೇಗೆ ಬದಲಿಸುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ರೈತರ ಆದಾಯ ಹೆಚ್ಚಿಸಲು ಮತ್ತು ಕೃಷಿಯನ್ನು ಆಧುನೀಕರಿಸಲು ಭಾರತ್ ವಿಸ್ತಾರ್ ಎಂಬ ಬಹುಭಾಷಾ ಎಐ ಉಪಕರಣವನ್ನ ಪರಿಚಯಿಸಿದೆ. ಅದರ ಬಗ್ಗೆ ಮಾಹಿತಿ ತಿಳಿಸ್ತಾ ಇದೆ. ಈಗ ಕೃಷಿಯಲ್ಲಿ ಎಐ ಸಾಧನ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ, ಕೇಳಿ. ಪ್ರಸ್ತುತ ಕೃಷಿ ಕ್ಷೇತ್ರದಲ್ಲಿ ಬಿತ್ತನೆ ಬೀಜದ ಅಭಿವೃದ್ಧಿಯಿಂದ ಹಿಡಿದು ಪೂರೈಕೆ ಸರಪಳಿ ಮತ್ತು ಕೃಷಿ ಸಾಲದವರೆಗೆ ವಿವಿಧ ಖಾಸಗಿ ಕಂಪನಿಗಳು, ಸ್ಟಾರ್ಟ್ಅಪ್ಗಳು, ಹಾಗೆ ಎನ್ಜಿಒಗಳು ಹಾಗೂ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಪ್ರತ್ಯೇಕವಾಗಿ ತಾಂತ್ರಿಕ ಪ್ರಯೋಗಗಳನ್ನ ನಡೆಸ್ತಾ ಇದ್ದಾವೆ. ಇವೆಲ್ಲವೂ ಅಪಾರ ಪ್ರಮಾಣದ ದತ್ತಾಂಶವನ್ನು ಸೃಷ್ಟಿಸುತ್ತಿದ್ದರೂ ಇವುಗಳು ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುತ್ತಾ ಇರೋದ್ರಿಂದ ರೈತರಿಗೆ ಇವುಗಳ ಪೂರ್ಣ ಪ್ರಯೋಜನ ಅಥವಾ ಮಾಹಿತಿಗಳು ಸಿಗ್ತಾ ಇಲ್ಲ. ಈ ಎಲ್ಲಾ ಚದುರಿ ಹೋಗಿರುವ ಸಂಪನ್ಮೂಲಗಳನ್ನು ಮತ್ತು ಆಧುನಿಕ ಕೃಷಿ ತಂತ್ರಜ್ಞಾನದ ಆವಿಷ್ಕಾರಗಳನ್ನು ಒಂದೇ ವೇದಿಕೆಯಡಿ ತಂದು ಕೃಷಿ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹಾಗೂ ದಕ್ಷತೆಯನ್ನ ಹೆಚ್ಚಿಸಲು ಭಾರತ್ ವಿಸ್ತಾರ್ ಎಂಬ ಎಐ ಉಪಕರಣವನ್ನ ಬಳಸಲಾಗ್ತಾ ಇದೆ. ಸೊ ಹಾಗಾದ್ರೆ ಈ ಒಂದು ಭಾರತ್ ವಿಸ್ತಾರ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳೋದಾದ್ರೆ, ಭಾರತ್ ವಿಸ್ತಾರ್ ಎಐ ಸಾಧನದ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ 2026-27 ಸಾಲಿಗೆ 150 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಇದು ಕೇವಲ ಒಂದು ಆಪ್ ಅಲ್ಲ ಸ್ನೇಹಿತರೆ, ಬದಲಿಗೆ ಸರ್ಕಾರಿ ಮತ್ತು ಖಾಸಗಿ ವ್ಯವಸ್ಥೆಗಳನ್ನು ಸಂಪರ್ಕಿಸುವ ರಾಷ್ಟ್ರೀಯ ಡಿಜಿಟಲ್ ಮೂಲ ಸೌಕರ್ಯವಾಗಿದೆ. ಭಾರತ್ ವಿಸ್ತಾರ್ ಸಾಧನವು ರೈತರಿಗೆ ಸಮಗ್ರ ಕೃಷಿ ಮಾಹಿತಿಯನ್ನು ಒದಗಿಸಲು ಅಗ್ರಿ ಸ್ಟ್ಯಾಕ್ ಮೂಲಕ ರೈತರ ವಿಶಿಷ್ಟ ಐಡಿ, ಗ್ರಾಮಗಳ ಮ್ಯಾಪಿಂಗ್ ಮತ್ತು ಬೆಳೆಗಳ ನೋಂದಣಿಯಂತಹ ಡಿಜಿಟಲ್ ದತ್ತಾಂಶವನ್ನು ಸಂಪರ್ಕಿಸುತ್ತೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಒದಗಿಸುವ ಸಂಶೋಧನಾ ಆಧಾರಿತ ಕೃಷಿ ಪದ್ಧತಿಗಳು ಮಣ್ಣಿನ ಆರೋಗ್ಯ ಹಾಗೂ ಕೀಟ ನಿರ್ವಹಣೆಯ ವೈಜ್ಞಾನಿಕ ಶಿಫಾರಸುಗಳನ್ನು ಬಳಸಿಕೊಳ್ಳುತ್ತೆ. ಅಂತಿಮವಾಗಿ ಈ ಒಂದು ಬೃಹತ್ ದತ್ತಾಂಶವನ್ನ ಎಐ ಎಂಜಿನ್ ವಿಶ್ಲೇಷಿಸಿ ನೈಜ ಸಮಯದ ಹವಾಮಾನ ಮತ್ತು ಮಾರುಕಟ್ಟೆ ಮಾಹಿತಿಯೊಂದಿಗೆ ಸಂಯೋಜಿಸುತ್ತೆ. ಈ ಮಾಹಿತಿಯನ್ನು ಭಾಷಿಣಿ ಅನುವಾದ ವೇದಿಕೆಯ ಮೂಲಕ ರೈತ ಸ್ಥಳೀಯ ಭಾಷೆಯಲ್ಲಿ ಧ್ವನಿ ಅಥವಾ ಪಠ್ಯ ರೂಪದ ನಿಖರ ಸಲಹೆಗಳಾಗಿ ತಲುಪುತ್ತೆ ಅಂತಾನೆ ಹೇಳಬಹುದು. ಹಾಗೆ ಇದು ಕೃಷಿ ವಲಯದಲ್ಲಿ ಹೇಗೆ ಬದಲಿಸುತ್ತೆ ಅಂತ ಹೇಳೋದಾದ್ರೆ, ಪ್ರಸ್ತುತ ಕೃಷಿ ಮಾಹಿತಿ ಮತ್ತು ತಂತ್ರಜ್ಞಾನಗಳು ಬೇರೆ ಬೇರೆ ಕಡೆಗಳಲ್ಲಿ ಹಂಚಿ ಹೋಗಿವೆ. ಭಾರತ್ ವಿಸ್ತಾರ್ ಈ ಎಲ್ಲಾ ಮಾಹಿತಿಯನ್ನು ಒಂದೇ ಸೂರಿನಡಿ ತರುತ್ತೆ. ಇದು ನಿಖರ ಕೃಷಿಗೆ ನಾಂದಿ ಹಾಡಲಿದ್ದು ರೈತರ ಉತ್ಪಾದನಾ ವೆಚ್ಚವನ್ನ ಕಡಿಮೆ ಮಾಡಿ ಲಾಭವನ್ನು ಹೆಚ್ಚಿಸುವ ಗುರಿ ಹೊಂದಿದೆ. ವಿಶೇಷವಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವಿಜ್ಞಾನಿಗಳು ಶಿಫಾರಸು ಮಾಡಿದ ಆಧುನಿಕ ತಂತ್ರಜ್ಞಾನಗಳು ಸುಲಭವಾಗಿ ತಲುಪಲು ಇದು ಸಹಕಾರಿ ಆಗುತ್ತೆ ಅಂತಾನೆ ಹೇಳಬಹುದು ಸ್ನೇಹಿತರೆ. ಸೊ ಸ್ನೇಹಿತರೆ, ಕೇಂದ್ರ ಸರ್ಕಾರವು ರೈತರ ಆದಾಯ ಹೆಚ್ಚಿಸಲು ಮತ್ತು ಕೃಷಿಯನ್ನು ಆಧುನೀಕರಿಸಲು ಭಾರತ್ ವಿಸ್ತಾರ್ ಎಐ ಸಾಧನದ ಬಗ್ಗೆ ಪರಿಚಯಿಸಿದೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ಈಗಷ್ಟೇ ಕೊಟ್ಟಿದ್ದಾಯ್ತು. ಈ ಮಾಹಿತಿ ಉಪಯುಕ್ತವಾಯಿತು ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈ ಜುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈ ಜುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈ ಜುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈ ಜುವೆಲ್. ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುನಡೆ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜಿ ಶ್ರೀಧರ್. ಈಗ ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ಇವತ್ತು ಕೂಡ ಮಿಸ್ ಮಾಡಿದ್ರೆ ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಂತೂ ಸಿದ್ಧವಾಗಿ ಬಂದಾಯಿತು. ಆ್ಯಂಡ್ ನೀವು ಕೂಡ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ನಮ್ಮ ಜೊತೆನಲ್ಲಿ ಇವತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ಬೋದು. ಹಾಗೆಯೇ ಇವತ್ತಿನ ನಮ್ಮ ಶೋನ ಕೇಳಿಸ್ಕೊಳ್ತಾ ನೀವು ಕೂಡ ಎಂಜಾಯ್ ಮಾಡ್ತಾ ನಾವು ತಿಳಿಸುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳ್ಕೊಬೋದು. ಹಾಗಿದ್ರೆ ಇವತ್ತಿನ ಶೋನಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನ ತಿಳ್ಕೊಳ್ತಾ ನೀವು ಕೂಡ ನಿಮ್ಮ ಒಪಿನಿಯನ್ಗಳನ್ನ ಹೇಳಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ ಮಾಡಬಹುದು. ಹಾಗೆ ಈ ಸಂಜೆಯ ಸಮಯಕ್ಕೆ ನಾನು ಕೂಡ ಬಿಸಿ ಬಿಸಿಯಾಗಿ ಕಾಫಿನ ಕುಡಿದು ನಿಮ್ಮ ಜೊತೆ ಮಾತಾಡೋದಕ್ಕೆ ರೆಡಿಯಾಗಿ ಬಂದಿದ್ದೀನಿ. ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಸ್ಮಯಕಾರಿ ಆಗಿರುವಂತಹ ವಿಚಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಯಾವ್ದಾದ್ರು ಈ ರೀತಿಯ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಅಂತಂದರೆ ಅವುಗಳನ್ನ ಮಿಸ್ ಮಾಡದೇ ನಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು. ಅದು ಕೂಡ ಫೋಟೋಸ್, ವಿಡಿಯೋಸ್ ಜೊತೆಗೆ ನೀವೇನಾದರೂ ಅದನ್ನು ನೋಡಿದ್ರಾ ಅಂದರೆ ನಿಮ್ಮ ವಾಯ್ಸ್ನಲ್ಲಿ ಅದನ್ನು ರೆಕಾರ್ಡ್ ಮಾಡಿ ಕೂಡ ನಮಗೆ ಕಳಿಸ್ಕೊಡ್ಬೋದು. ಹಾಗೆಯೇ ಸೊ ಅದರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತಂದರೆ ಅದನ್ನು ಕೂಡ ನಮಗೆ ಟ್ಯಾಗ್ ಮಾಡ್ಬೋದು. ಅಷ್ಟೇ ಅಲ್ಲ, ನಿಮಗೇನಾದ್ರೂ ಕುತೂಹಲಕಾರಿಯಾಗಿ ಉಳ್ಕೊಂಡಿರುವಂತಹ ವಿಷಯಗಳಿದ್ರೆ ಅದನ್ನು ಕೂಡ ನಮಗೆ ಶೇರ್ ಮಾಡಿದ್ರೆ ನಾವು ಕೂಡ ಅದರ ಬಗ್ಗೆ ಸರ್ಚ್ ಮಾಡಿ ನಿಮಗೆ ಅದರ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ನೀವು ಕೂಡ ನಮಗೆ ಮೆಸೇಜ್ನ ಮಾಡಿ. ನಮ್ಮ ಸಂಖ್ಯೆ 9686279602799, ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯವನ್ನು ಹೇಳ್ತೀನಿ ಅಂತ ಹೇಳಿದೆ. ಸೊ ಆ ವಿಷಯ ಏನಪ್ಪ ಅಂತಂದರೆ ನೋಡಿ, ಈಗ ನಮ್ಮ ದೇಶದಲ್ಲಿ ಗೋಲ್ಡ್ ಪ್ರೈಸ್ ಅಂತೂ ಕೈಗೆ ಸಿಗ್ತಾ ಇಲ್ಲ, ಆ ರೇಂಜಿಗೆ ದಿನದಿಂದ ದಿನಕ್ಕೆ ಹೈಕ್ ಆಗ್ತಾನೆ ಇದೆ. ಸೊ ಚಿನ್ನ ತಗೊಳ್ಬೇಕು, ಅದರ ಒಡವೆಗಳನ್ನ ಹಾಕೋಬೇಕು ಅಂತ ಅನ್ಕೊಳ್ಳುವಂಥವರಿಗೆ ಈಗ ಒಂದು ರೀತಿ ಕಷ್ಟದ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ದುಡ್ಡಿದ್ದವ್ರು ಏನೋ ತಗೊಳ್ತಾರೆ, ದುಡ್ಡಿಲ್ಲ ಅಂತ ಅಂದವರು ಕಷ್ಟ ತಗೊಳ್ಳೋದಕ್ಕೆ, ಯಾಕೆಂದರೆ ಅಷ್ಟೊಂದು ಪ್ರೈಸ್ ಜಾಸ್ತಿ ಆಗಿದೆ. ಆದರೂ ಹೆಣ್ಮಕ್ಳಿಗೆ ಗೋಲ್ಡ್ ಹಾಕೊಳ್ಳೋದು ಒಂದು ಲಕ್ಷಣ. ಹಾಗೆ ಗೋಲ್ಡ್ನ ಪರ್ಚೇಸ್ ಮಾಡಬೇಕು ಅಂಥೇಳಿ ಹಣವನ್ನು ಒಟ್ಟು ಮಾಡಿ ಗೋಲ್ಡ್ನ ತಗೊಳ್ಳೋಕ್ಕೆ ಅಂತ ಹೋಗ್ತಾರೆ. ಅದರ ಜೊತೆಗೆ ಗೋಲ್ಡ್ನ ಪರ್ಚೇಸ್ ಮಾಡುವಾಗ ಸೊ ವೇಸ್ಟಿಂಗು, ಮಜೂರು ಈ ಥರದ್ದೆಲ್ಲ ವೇಸ್ಟೇಜನ್ನು ತೆಗೆದು ಒಂದು ಸ್ವಲ್ಪ ನಮಗೆ ಗೋಲ್ಡ್ ಸಿಗುತ್ತೆ. ಆ್ಯಂಡ್ ಎಷ್ಟೋ ಜನ ಗೋಲ್ಡ್ನ ತಗೊಳ್ಳೋವಂಥವ್ರು ಸೊ ಗೋಲ್ಡ್ನ ಮೈಮೇಲೆ ಹಾಕ್ಕೊಂಡು ಓಡಾಡೋದಕ್ಕಿಂತ ಸೊ ಅದು ಒಂದು ಫ್ಯೂಚರ್ ಪ್ಲಾನಿಂಗ್ ಅಂತಲೇ ಅಂದ್ಕೊಂಡಿರ್ತಾರೆ. ಯಾಕೆಂದರೆ ಸೊ ಯಾವುದೇ ಸಮಯದಲ್ಲಿ ಕಷ್ಟಕಾಲಕ್ಕೆ ಆಗುವಂಥದ್ದು ಗೋಲ್ಡ್ ಅಂತಲೇ. ಎಲ್ಲರ ತಲೆಯಲ್ಲಿ ಈ ಒಂದು ಗೋಲ್ಡ್ ಇರುವಂಥದ್ದು ಕೆಲವೊಂದು ಫಂಕ್ಷನ್ಗಳಿಗೆ ಅಥವಾ ಏನಾದರೂ ಹಬ್ಬ ಹರಿದಿನಗಳ ಇದ್ದಂತಹ ಟೈಮ್ನಲ್ಲಿ ಹಾಕ್ಕೊಂಡು ಓಡಾಡ್ತಾರೆ. ಇನ್ ಮಿಕ್ಕಿದ ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಆಫ್ ದ ಟೈಮು ಗೋಲ್ಡ್ ಇರುವಂಥದ್ದು ಬ್ಯಾಂಕ್ಗಳಲ್ಲೇ. ಅಂದರೆ ಕಷ್ಟಕಾಲದಲ್ಲಿ ಗೋಲ್ಡ್ ನಮ್ಮ ಕೈ ಹಿಡಿಯುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಹಾಗಾಗಿ ಗೋಲ್ಡ್ನ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಗೋಲ್ಡ್ನ ಪರ್ಚೇಸ್ ಮಾಡಿದ್ರು ಕೂಡ ಸೊ ಹಾಕೊಂಡು ಓಡಾಡೋದಕ್ಕೂ ಕಷ್ಟ ಆಗುವಂತಹ ಸಂದರ್ಭ ಈಗಿರುವಂಥದ್ದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ನ ಕಳ್ಳತನ ಮಾಡುವಂಥದ್ದು, ದರೋಡೆ ಮಾಡುವಂಥದ್ದು ಈ ಥರದ್ದೆಲ್ಲ ಕೂಡ ಹೆಚ್ಚಾಗ್ತಾ ಇದೆ. ಇದರಲ್ಲೂ ಕೂಡ ಈ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇತ್ತೀಚಿನ ದಿನಗಳು ಇವೆಲ್ಲ ಜಾಸ್ತಿ ಆಗ್ತಾ ಇದೆ. ಯಾಕೆ ಇವತ್ತು ಗೋಲ್ಡ್ನ ಬಗ್ಗೆನೇ ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದರೆ, ಇವತ್ತು ನೋಡಿ ನಾವೆಲ್ಲ ಧರಿಸುವಂತಹ ಈ ಗೋಲ್ಡ್ ನಮ್ಮ ಕೈಗೆ ಬರಬೇಕು ಅಂತಂದರೆ ಅದರ ಹಿಂದೆ ಬಹಳಷ್ಟು ಕೆಲಸಗಳು ನಡೆದಿರುತ್ತೆ. ಸೊ ಗೋಲ್ಡ್ನ ಮೈನಿಂಗ್ ಮಾಡಬೇಕಾಗತ್ತೆ. ಮೈನಿಂಗ್ ಮಾಡಿ ಅದು ಪ್ರೋಸೆಸ್ ಆದಮೇಲೆ ಅದು ನಿಮ್ಮ ಶಾಪ್ಗಳಿಗೆ ಬರುತ್ತೆ, ಮತ್ತೆ ಅಲ್ಲಿ ಒಂದಷ್ಟು ಪ್ರೋಸೆಸ್ಗಳಾಗುತ್ತೆ. ಅದಾದ ನಂತರದಲ್ಲಿ ನಮಗೆ ಗೋಲ್ಡ್ ನಮಗೆ ಧರಿಸುವಂತಹ ರೀತಿಯಲ್ಲಿ ಸಿಗುವಂಥದ್ದು. ಇಷ್ಟೆಲ್ಲ ಪ್ರೋಸೆಸ್ನ ಹಿಂದೆ ಎಷ್ಟೊಂದು ಜನ ಅದಕ್ಕೆ ಆಗಿ ಕೆಲಸ ಮಾಡಿರ್ತಾರೆ, ಮತ್ತು ನಮ್ಮ ಭೂಮಿಯನ್ನು ಕೂಡ ಅಗದಿರುವಂಥದ್ದನ್ನು ನೋಡಿರ್ತೀವಿ. ಸೊ ಎಷ್ಟೋ ಕಡೆಗಳಲ್ಲಿ ಮೈನಿಂಗ್ನ ಬ್ಯಾನ್ ಮಾಡ್ತಾರೆ, ಮತ್ತು ಇನ್ನೊಂದು ಕಡೆಯಲ್ಲಿ ಗೋಲ್ಡ್ ಸಿಕ್ತು ಅಂತೇಳಿ ಅಲ್ಲಿ ಮೈನಿಂಗ್ ಶುರು ಮಾಡ್ತಾರೆ. ಈ ಥರದ್ದೆಲ್ಲ ಆಗುತ್ತೆ. ಇಷ್ಟೆಲ್ಲ ಆದ್ರೂ ಗೋಲ್ಡ್ನ ತೊಗೊಳ್ಬೇಕು ಅನ್ನೋ ಅಂತಹ ಆಸೆ ಸುಮಾರು ಜನಕ್ಕಿರುತ್ತೆ. ಸೊ ಗೋಲ್ಡ್ನ ತೊಗೊಳ್ಬೇಕು ಅಂತ ಅಂದರೆ ಗೋಲ್ಡ್ ಮೈನಿಂಗ್ ಮಾಡಲೇಬೇಕು. ಮೈನಿಂಗ್ ಮಾಡಿದಷ್ಟು ಭೂಮಿನ ಅಗೀತಾ ಹೋಗಬೇಕಾಗತ್ತೆ. ಅಗೀತಾ ಹೋದಷ್ಟು ಭೂಮಿಗೆ ತೊಂದರೆ ಕೊಟ್ಟ ಹಾಗೆ ಆಗುತ್ತೆ. ಸೊ ತೊಂದರೆ ಕೊಟ್ಟ ನಂತರದಲ್ಲಿ ನಾವು ಕೂಡ ಕೆಲವೊಂದು ಸಾರಿ ತೊಂದರೆ ಅನುಭವಿಸ್ಬೇಕಾಗತ್ತೆ. ನೋಡಿ, ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನಾವು ಗೋಲ್ಡ್ ಮೈನಿಂಗ್ನ ಹೆಚ್ಚು ಮಾಡ್ತಾನೆ ಇದ್ದೀವಿ. ಸೊ ಮೈನಿಂಗ್ ಕೂಡ ಹೆಚ್ಚಾಗಿ ಆಗಿ ಭೂಮಿಯ ಬಹಳಷ್ಟು ದೂರದ ಆಳದವರೆಗೆ ಕೂಡ ಮೈನಿಂಗ್ನ ಮಾಡಿರುವಂತಹ ಉದಾಹರಣೆಗಳಿವೆ. ಸೊ ಇವತ್ತು ಈ ಗೋಲ್ಡ್ ಮೈನಿಂಗ್ನಲ್ಲಿ ತುಂಬಾ ಆಳವಾಗಿ ಕೊರೆದಿರುವಂತಹ ಒಂದು ಮೈನಿಂಗ್ ಏರಿಯಾದ ಬಗ್ಗೆ ಇವತ್ತು ನಾನು ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ಹಾಗಾದರೆ ಆ ಗೋಲ್ಡ್ ಮೈನಿಂಗ್ ಆಗಿದ್ದು ಎಲ್ಲಿ, ಮತ್ತು ಅಲ್ಲಿರುವಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನು ಅನ್ನೋದ್ರ ಬಗ್ಗೆ ನೀವು ಕೂಡ ಯೋಚನೆ ಮಾಡ್ತಾ ಇರಿ. ಸೊ ಇದು ಸೆಕೆಂಡ್ ಲಾರ್ಜೆಸ್ಟ್ ಗೋಲ್ಡ್ ಮೈನಿಂಗ್ ಆಗಿದೆ. ಇದ್ರ ಬಗ್ಗೆ ನೀವು ಕೂಡ ಗೆಸ್ ಮಾಡಿದ್ದೀರಾ ಅಂತಂದರೆ ಅದರ ನೀವು ಕೂಡ ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪೊನ್ನಡ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿ ಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಸ್ಮಯಕಾರಿ ಆಗಿರುವಂತಹ ವಿಷಯವನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಆ್ಯಂಡ್ ನೀವು ಸಹ ಆ ರೀತಿಯ ವಿಚಾರಗಳನ್ನೆಲ್ಲರೂ ಗಮನಿಸ್ತೀರಾ ಅಂತಂದರೆ, ಅಥವಾ ನಿಮಗೂ ಕೂಡ ಆ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಾದರೆ ಖಂಡಿತವಾಗ್ಲೂ ನಮಗೆ ಒಂದು ಮೆಸೇಜ್ನ ಮಾಡಿ, ನಾವು ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ಗಳನ್ನ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರುವಂತಹ ಈ ವಿಷಯದ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ಮೆಸೇಜ್ನ ಮಾಡಬಹುದು. ನಮ್ಮ ಸಂಖ್ಯೆ 9686269760962799. ಈ ಸಂಖ್ಯೆಗೆ ನೀವು ಕೂಡ ಮೆಸೇಜ್ನ ಮಾಡಬಹುದು. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ, ಸೊ ಈಗ ಚಿನ್ನವನ್ನು ಹಾಕ್ಕೊಳ್ಬೇಕು, ಚಿನ್ನವನ್ನು ತೊಗೊಳ್ಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಆದರೆ ಈ ಚಿನ್ನವನ್ನು ನಾವು ಧರಿಸ್ಬೇಕು ಅಂತಾದರೆ ಅದಕ್ಕೆ ಮೈನಿಂಗ್ನ ಮಾಡಬೇಕಾಗತ್ತೆ. ಮೈನಿಂಗ್ ಮಾಡೋದು ಅಂದರೆ ಸುಮ್ಮನೆನಾ ಗಿಡ ನೆಡೋಕ್ಕೆ ಗುಂಡಿ ತೆಗೆದಾಗ ಅಲ್ಲ, ಅದು ಮೈನಿಂಗ್ ಮಾಡಬೇಕು ಅಂದರೆ ಸುಮಾರು ಕಿಲೋಮೀಟರ್ಗಟ್ಟಲೆ ಆಳವಾಗಿ ತೆಗಿಬೇಕಾಗತ್ತೆ. ಸೊ ಈ ಒಂದು ಗೋಲ್ಡ್ನ ಅಗೆಯೋದಕ್ಕೆ ಎಷ್ಟೋ ಕಡೆಗಳಲ್ಲಿ ಭೂಮಿಯನ್ನು ಕೊರೆದು ಆ ಭೂಮಿಯಲ್ಲಿ ಬೇರೆ ಬೇರೆ ಅಪಘಾತಗಳು ಕೂಡ ಆಗ್ತಾ ಇರುತ್ತೆ. ಸೊ ಹಾಗೆ ಇಲ್ಲಿ ನಾನು ಇವತ್ತು ಹೇಳ್ತಾ ಇರುವಂತಹ ಈ ಒಂದು ಮೈನಿಂಗ್ ಸ್ಪಾಟ್ ಏನಿದೆ, ಸೊ ಇದು ತುಂಬಾ ಡೀಪ್ ಆಗಿರುವಂತಹ ಸ್ಪಾಟ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಡೀಪ್ ಆಗಿ ಈ ಒಂದು ಮೈನಿಂಗ್ ಸ್ಪಾಟ್ ಇದೆ. ಹಾಗಾದರೆ ಇದು ಯಾವ ಮೈನಿಂಗ್ ಸ್ಪಾಟ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಅದನ್ನು ಹೇಳ್ತೀನಿ. ಈ ಮೈನಿಂಗ್ ಸ್ಪಾಟ್ಗೆ ನೀವು ಏನಾದರೂ ಜಂಪ್ ಮಾಡಿದ್ರಿ ಅಂತಂದರೆ, ಸೊ ಮೇಲಿಂದ ಅದರ ಆಳವನ್ನು ತಲುಪಬೇಕು ಅಂತಂದರೆ ಸುಮಾರು 1 ನಿಮಿಷಕ್ಕಿಂತ ಹೆಚ್ಚು ಸಮಯ ಬೇಕಾಗತ್ತೆ, ಅಷ್ಟು ಆಳದಲ್ಲಿದೆ ಈ ಮೈನಿಂಗ್ ಸ್ಪಾಟ್. ಇದಿರೋದು ಸೌತ್ ಆಫ್ರಿಕಾದ ಜಾನ್ಸ್ಬರ್ಗ್ ಹತ್ರ. ಇದರ ಹೆಸರು ಎಂಪೋನಿಂಗ್ ಗೋಲ್ಡ್ ಮೈನ್. ಸೊ ಈ ಒಂದು ಗೋಲ್ಡ್ ಮೈನ್ ಸ್ಪಾಟ್ ಏನಿದೆ, ಇದು 4 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚಿನ ಆಳ ಇದೆ. ಇಮ್ಯಾಜಿನ್ ಮಾಡಿ ಇದು ಎಷ್ಟು ಆಳದಲ್ಲಿದೆ ಅಂದರೆ 10 ಎಫಿಲ್ ಟವರ್ಗಳಿಗಿಂತ ಹೆಚ್ಚು ಆಳದಲ್ಲಿದೆ ಅದು. ಆ್ಯಂಡ್ ಈ ಒಂದು ಗಣಿ ಒಳಗಡೆ ಇಳಿದ್ವಿ ಅಂತಂದರೆ, ಸೊ ಕೆಳಗಡೆ ಹೋಗ್ತಾ ಹೆಚ್ಚು ಗಾಳಿ ಶುರುವಾಗುತ್ತೆ. ಅಷ್ಟೇ ಅಲ್ಲ, ಇದರ ಟೆಂಪರೇಚರ್ ನಾವು ನೋಡ್ತೀವಿ ಅಂತಂದರೆ ಅರೌಂಡ್ 66 ಡಿಗ್ರಿ ಸೆಲ್ಸಿಯಸ್ ಟು 150 ಡಿಗ್ರಿ ಫ್ಯಾರನ್ಹೀಟ್ ವರೆಗೆ ಇರುವಂತಹ ಟೆಂಪರೇಚರ್ ಇಲ್ಲಿರುತ್ತೆ. ಸಿಕ್ಕಾಪಟ್ಟೆ ಹೈ ಟೆಂಪರೇಚರ್ ಅಂತ ಹೇಳ್ಬೋದು. ಆ್ಯಂಡ್ ಇದನ್ನು ವರ್ಲ್ಡ್ ಡೀಪೆಸ್ಟ್ ಮೈನ್ ಸ್ಪಾಟ್ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಈ ಒಂದು ಮೈನಿಂಗ್ 2029ರವರೆಗೂ ಕೂಡ ಉತ್ಪಾದನೆಯನ್ನು ಮುಂದುವರಿಸುತ್ತೆ ಅನ್ನುವಂತಹ ಒಂದು ಇನ್ಫಾರ್ಮೇಷನ್ ಕೂಡ ಇದೆ. ಆ್ಯಂಡ್ ಈ ಒಂದು ಮೈನಿಂಗ್ನ ಸ್ಟಾರ್ಟ್ ಮಾಡಿದಾಗಿನಿಂದಲೂ ಕೂಡ ಸೊ ಸುಮಾರು ಬಾರಿ ಇಲ್ಲಿ ಭೂಕಂಪಗಳು ಆಗಿದೆ, ಅದು ಕೂಡ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು. ಹಾಗೆಯೇ ಇದಕ್ಕೆ ರೀಸನ್ ಏನಂತ ನೋಡೋದಾದರೆ, ಸೊ ಇಲ್ಲಿ ಬಂಡೆಗಳನ್ನು ಕೊರೆದು ಮೇಲಕ್ಕೆ ಹಾಕ್ತಾರೆ, ಸೊ ಸಮತೋಲನ ಕಾಯ್ದುಕೊಳ್ಳದೆ ಭೂಕಂಪನಗಳು ಹೆಚ್ಚಾಗ್ತಾ ಇರುತ್ತೆ. ಸೊ ಇದಕ್ಕೆ ಒಂದು ಕಾರಣ ಈ ಒಂದು ಮೈನಿಂಗ್ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ಒಂದು ಡೀಪೆಸ್ಟ್ ಮೈನಿಂಗ್ ಸ್ಪಾಟ್ನ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ಗಳನ್ನ ನಾನು ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಇವತ್ತಿನ ಈ ಒಂದು ಮೈನಿಂಗ್ ಸ್ಪಾಟ್ನ ಬಗ್ಗೆ ಏನಾದರೂ ತಿಳ್ಕೊಂಡಿದ್ರಿ ಅಂತಂದರೆ ಅಥವಾ ನೋಡಿದ್ದೀರಾ ಅಂತಂದರೆ ಅದನ್ನು ನೀವು ಕೂಡ ನಮಗೆ ಒಂದು ವಾಟ್ಸಪ್ ಮಾಡ್ಬೋದು. ನಮ್ಮ ಸಂಖ್ಯೆಗೆ ಮೆಸೇಜ್ನ ಮಾಡಿ ಅಥವಾ ವಾಯ್ಸ್ ನೋಟ್ನ ಕಳಿಸ್ಕೊಡಿ. ನಮ್ಮ ಸಂಖ್ಯೆ 9686960962279. ಈ ಸಂಖ್ಯೆಗೆ ವಾಟ್ಸಪ್ನ ಮೆಸೇಜ್ ಕಳಿಸಿ ನಮ್ಮ ಜೊತೆನಲ್ಲಿ ಕೂಡ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ವಾಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರ ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದ ಹಾಗೆ ಒಂದು ಗೋಲ್ಡ್ ಮೈನಿಂಗ್ ಸ್ಪಾಟ್ ಏನಿದೆ, ಸೊ ಈ ಒಂದು ಸ್ಪಾಟಲ್ಲಿ ಸಿಕ್ಕಾಪಟ್ಟೆ ಗೋಲ್ಡ್ ಮೈನಿಂಗ್ನ ಮಾಡ್ತಾರೆ. ಜೊತೆಗೆ ಇದು ನಾನಾಗಲೇ ಹೇಳ್ದಂತೆ ಇದರ ವಿಸ್ಮಯಕಾರಿ ವಿಚಾರ ಅಂತಂದರೆ ಇದೇ ಉದ್ದ ಇರುವಂಥದ್ದು, ಸುಮಾರು 4 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಉದ್ದ ಇರುವಂಥದ್ದು ಇಲ್ಲಿ. ಹಾಗೆಯೇ ಈ ಉದ್ದದ ನಾವು ರೀಚ್ ಆಗಬೇಕು ಅಂತಂದರೆ ಮೇಲಿಂದ ಎಲ್ಲರೂ ಒಂದು ಸರಿ ಜಂಪ್ ಮಾಡಿದ್ವಿ ಅಂತಂದರೆ ಸುಮಾರು 1 ನಿಮಿಷಕ್ಕಿಂತ ಹೆಚ್ಚು ಕಾಲ ಬೇಕಾಗುತ್ತೆ ಈ ಒಂದು ನಾವು ಅಂಡರ್ಗ್ರೌಂಡ್ನ ರೀಚ್ ಆಗೋದಕ್ಕೆ, ಅಷ್ಟು ಆಳ ಅಂತಲೇ ಹೇಳ್ಬೋದು. ಸೊ ಇದರ ಜೊತೆಗೆ ನಾನಾಗಲೇ ಹೇಳಿದೆ ಇದರ ಒಳಗಡೆ ಹೋಗ್ತೀವಿ ಅಂತಂದರೆ ಗಾಳಿ ಕೂಡ ತುಂಬಾ ಇರುತ್ತೆ, ಅದರ ಜೊತೆಗೆ ಹೀಟ್ ಕೂಡ ಅಷ್ಟೇ ಇರುತ್ತೆ. ನಾನಾಗಲೇ ಹೇಳಿದಾಗೆ 66 ಡಿಗ್ರಿ ಸೆಲ್ಸಿಯಸ್ನಿಂದ ಹಿಡಿದು 150 ಡಿಗ್ರಿ ಫ್ಯಾರನ್ಹೀಟ್ವರೆಗೆ ಉಷ್ಣ ಇರುವಂಥದ್ದು. ಸೊ ಇಲ್ಲಿ ನಾವು ಗೋಲ್ಡ್ ಮೈನಿಂಗ್ನ ಮಾಡ್ತೀವಿ ಅಂತಂದರೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟ ಆಗುತ್ತೆ. ಆ್ಯಂಡ್ ಈ ಒಂದು 150 ಡಿಗ್ರಿ ಸೆಲ್ಸಿಯಸ್ ಏನು ಟೆಂಪರೇಚರ್ ಇರುತ್ತೆ, ಇಲ್ಲಿಗೆ ರೀಚ್ ಆಗೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಆಗಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ಗೋಲ್ಡ್ ಮೈನಿಂಗ್ ಮಾಡುವಂತಹ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಹೀಟ್ನ ಕಂಟ್ರೋಲ್ ಮಾಡೋದಕ್ಕೆ ಸುಮಾರು 6,000 ಟನ್ಸ್ ಅಷ್ಟು ಐಸ್ಗಳನ್ನ ಈ ಒಂದು ಅಂಡರ್ಗ್ರೌಂಡ್ನಲ್ಲಿ ರಿಸರ್ವ್ ಮಾಡಿರ್ತಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಹೀಟ್ನಲ್ಲಿ ಈ ಮೈನಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಹ್ಯೂಜ್ ಪ್ರೊಡಕ್ಷನಲ್ಲಿ ಗೋಲ್ಡ್ ಏನು ನಮಗೆ ಸಿಗ್ತಾ ಹೋಗುತ್ತೆ, ಮತ್ತು 8,000 ಕಿಲೋಗ್ರಾಮ್ನಷ್ಟು ಗೋಲ್ಡು ಪ್ರತಿ ವರ್ಷ ಇಲ್ಲಿ ಮೈನಿಂಗ್ನ ಮಾಡಲಾಗುತ್ತೆ. ಇಷ್ಟೆಲ್ಲ ಗೋಲ್ಡ್ನ ನಾವು ಅಲ್ಲಿಂದ ತೊಗೊಂಡು ಬರ್ತೀವಿ ಅಂತಂದರೆ ತುಂಬಾ ಕಷ್ಟದ ಕೆಲಸ ಇದು, ಸಾಮಾನ್ಯವಾಗಿ ಆಗುವಂತಹ ಕೆಲಸ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿರುವಂತಹ ಈ ಒಂದು ಟೆಂಪ್ರೇಚರ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಜೊತೆಗೆ ಅಲ್ಲಿರುವಂತಹ ಗಾಳಿ ಆಗಿರ್ಬೋದು, ಇದೆಲ್ಲದೂ ಕೂಡ ಎಷ್ಟೊಂದು ಕಷ್ಟ ಆಗುತ್ತೆ ಅಂತಂದರೆ ಸೊ ಅಲ್ಲಿ ಕೆಲಸ ಮಾಡೋರಿಗೆ ಅಷ್ಟೇ ಗೊತ್ತಿರುತ್ತೆ ಇದು. ಆ್ಯಂಡ್ ಇದರ ಆಳನ ನಾನು ಆಗಲೇ ಹೇಳಿದೆ, ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಆಳ ಇರುವಂಥದ್ದು. ಹಾಗೆಯೇ ಈ ಒಂದು ಮೈನಿಂಗ್ನ ಪ್ರೊಡಕ್ಷನಲ್ಲಿ 16%ನಷ್ಟು ನಮ್ಮ ಪ್ರಪಂಚದ ಗೋಲ್ಡ್ ಇರುತ್ತೆ. ಸೊ ವರ್ಲ್ಡ್ ಟೋಟಲ್ ಗೋಲ್ಡ್ ಅಂತ ನೋಡ್ತೀವಿ ಅಂತಂದರೆ 16% ನಮಗೆ ಈ ಒಂದು ಎಂಪೋನಿಂಜ್ ಗೋಲ್ಡ್ ಮೈನಿಂಗಲ್ಲೇ ಸಿಗುವಂಥದ್ದು. ಜೊತೆಗೆ ಇದು ಒಂದು ಗ್ಲೋಬಲ್ ಮೈನಿಂಗ್ ಇಂಡಸ್ಟ್ರಿ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿಯ ಹಾರ್ಡ್ ವರ್ಕ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ಬೋದು ಅಂದರೆ ಸೊ ಇಲ್ಲಿ ಸಾಮಾನ್ಯವಾಗಿ ನೀಡುವಂತಹ ಕೆಲಸ ಇದಾಗಿಲ್ಲ. ಸೊ ಗೋಲ್ಡ್ ರಿಸರ್ವ್ ಮಾಡೋದಕ್ಕೆ ಒಂದು ಫೇಮಸ್ ಆಗಿರುವಂತಹ ಪ್ಲೇಸ್ ಇದಾಗಿರುತ್ತೆ. ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಆಗುವುದು ಮ್ಯಾನ್ಸ್ ಟೆಕ್ನಿಕಲ್ ಎಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸಿಂಬಲ್ ಆಗಿ ಉಳ್ಕೊಂಡಿರುವಂಥದ್ದು ಕೂಡ ಇದೇನೆ. ಹಾಗೆ ಇಲ್ಲಿ ಜನರು ತೋರಿಸುವಂತಹ ಡಿಟರ್ಮಿನೇಷನ್ ಆಗಿರ್ಬೋದು, ಡಿಫಿಕಲ್ಟ್ ಕಂಡೀಷನಲ್ಲಿ ಕೂಡ ಅವರು ಈ ವರ್ಕ್ನ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲದೂ ಕೂಡ ಈ ಒಂದು ಸ್ಪೆಷಲ್ ಆಗಿರುವಂತಹ ಹೆಂಪ್ ಆರೆಂಜ್ ಗೋಲ್ಡ್ ಮೈನಿಂಗ್ನ ವಿಶೇಷ ಆಗಿರುತ್ತೆ. ಸೊ ಈ ಕಡೆಗೆಲ್ಲರೂ ನೀವು ಹೋಗ್ತೀರಾ ಅಂತಂದರೆ ಅಂದರೆ ಸೌತ್ ಆಫ್ರಿಕಾ ಕಡೆಗೆ ಎಲ್ಲರೂ ಹೋದ್ರಿ ಅಂತಂದರೆ ಸೊ ಈ ಒಂದು ಗೋಲ್ಡ್ ಮೈನಿಂಗ್ ಕಡೆಗೆ ವಿಸಿಟ್ ಮಾಡೋಕ್ಕಾದರೆ ವಿಸಿಟ್ ಮಾಡ್ಕೊಂಡು ಬನ್ನಿ, ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತ ಕೂಡ ಹೇಳ್ಬೋದು. ಸೊ ಹಾಗಾದರೆ ಈ ರೀತಿಯ ಒಂದು ವಿಸ್ಮಯಕಾರಿ ವಿಚಾರಗಳನ್ನ ನೀವು ಕೂಡ ಇವತ್ತಾರು ತಿಳ್ಕೊಂಡಿದ್ರೆ ಅಂತಂದರೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನಮಗೆ ತಿಳಿಸ್ಕೊಳ್ಬೋದು. ಹಾಗೆ ಇವತ್ತಿನ ಶೋನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ತಿಳಿಸ್ಕೊಳ್ಬೋದಾಗಿದೆ. ಇದೇ ರೀತಿಯ ವಿಸ್ಮಯಕಾರಿ ವಿಚಾರಗಳು ಅಥವಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ನಿಮಗೂ ಕೂಡ ಗೊತ್ತಿದ್ರೆ ಅವುಗಳನ್ನು ಕೂಡ ನಮಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ ಮಾಡಿ ಕಳಿಸೋದ್ರ ಮೂಲಕ ನಮ್ಮ ಜೊತೆನಲ್ಲಿ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮ ಇಲ್ಲಿಗೆ ಮುಗಿಸಾದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
3: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
2: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
3: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
4: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
5: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
8: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹೆಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಸಮಯ 6:30 ಆಗಿದೆ. ಹಾಗಿದ್ಮೇಲೆ ನಾನು ನಿಮ್ಮ ಆರ್ಜೆ ಅರ್ಪಿತಾ ನಿಮ್ಮೊಟ್ಟಿಗೆ ಮಾತನಾಡೋಕೆ ಬಂದಿದ್ದು ಆಗಿದೆ. ಹಾಗಿದ್ಮೇಲೆ ತಡ ಮಾಡೋದು ಬೇಡ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಸೊ ಪ್ರತಿ ಒಂದಿನ ಕೂಡ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ, ಮಾಹಿತಿಯನ್ನ ಕೊಡ್ತಾನೆ ಇರ್ತೀವಿ. ಸೊ ಇವತ್ತು ಕೂಡ ಒಂದು ವಿಶೇಷವಾದ ಮಾಹಿತಿಯನ್ನ ಕೊಡೋಣವಾ? ಯಾವುದೇ ಬಿಸ್ನೆಸ್ ಆಗಲಿ, ಅದನ್ನ ಸಕ್ಸಸ್ಫುಲಿ ರನ್ ಮಾಡ್ತೀವಿ ಅನ್ನುವಾಗ ಅದರ ಹಿಂದೆ ಸಾಕಷ್ಟು ಶ್ರಮ ಕೂಡ ಇರುತ್ತೆ. ಅದರಲ್ಲೂ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತು ನಾವು ಪವಿತ್ರ ಸ್ಟೋರ್ಸ್ನಲ್ಲಿದ್ದೀವಿ. ಹಾಗೆ ಇದರ ಮಾಲೀಕರಾಗಿರುವಂತಹ ಅಶೋಕ್ ಸರ್ ಅವರು ಸುಮಾರು 30 ವರ್ಷದಿಂದ ಈ ಒಂದು ದಿನಸಿ ವ್ಯಾಪಾರವನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣ. ಅಶೋಕ್ ಸರ್,
3: ಸೊ ನಿಮ್ಮಲ್ಲಿ ಬರುವಂತಹ ಗ್ರಾಹಕರು ಎಲ್ಲೆಲ್ಲಿಂದ ಬರ್ತಾರೆ ಸರ್?
4: ಇದ್ದಾರೆ, ಹಳ್ಳಿಯವ್ರು ಬರ್ತಾರೆ, ಸಿಟಿಯವ್ರು ಬರ್ತಾರೆ, ಎಲ್ಲ ಎಲ್ಲರೂ ಮಿಕ್ಸ್ ತೊಂದರೆ ಇಲ್ಲ, ಎಲ್ಲರೂ.
3: 30 ವರ್ಷದಿಂದ ಒಬ್ರು ಗ್ರಾಹಕರು ಬರ್ತಾರೆ ಅಂದ್ರೆ ಅವ್ರು ಇದಾರ ಸರ್, ಹಳೆ ಕಸ್ಟಮರ್ಸ್ ಎಲ್ಲ ಬರ್ತಾರ?
4: ಹಾ, ಬರ್ತಾರೆ, ಆ ಕಾರಣ ಎಲ್ಲ ಬರ್ತಾರೆ. ನನ್ನ ಅವರಿಗೆ ಸರ್ವಿಸ್ ಚೆನ್ನಾಗಿದೆ, ನಾನು ಕ್ವಾಲಿಟಿ ಚೆನ್ನಾಗಿ ಕೊಡ್ತೀನಿ, ಇಂಪಾರ್ಟೆಂಟ್ ಕ್ವಾಲಿಟಿ ಪಾರ್ಟಿಗಳಿಗೆ. ನನ್ನ ಬಿಹೇವಿಯರ್ ಅವ್ರ ಹತ್ರ, ಯಾರೇ ಮಕ್ಕಳು ಬಂದರು, ಲೇಡೀಸ್ ಬಂದ್ರೂ, ದೊಡ್ಡವ್ರು ಬಂದ್ರೂ ಅವ್ರಿಗೆ ನಾವು ರೆಸ್ಪೆಕ್ಟು ಎಲ್ಲರಿಗೂ ಚೆನ್ನಾಗಿ ಕೊಡಬೇಕು. ಆಮೇಲೆ ನನ್ನ ಕೊಡುವಂತಹ ಸಾಮಗ್ರಿಗಳು ಚೆನ್ನಾಗಿ ಚೆನ್ನಾಗಿರಬೇಕು. ಅವಾಗ ಎಲ್ಲಿ ಹೋಗ್ತಾ ಹೋಗಲ್ಲ, ಜನ ಬರ್ತಾರೆ.
3: ಸೊ ನೀವು ಎಲ್ಲೆಲ್ಲಿಂದ ತರಿಸ್ತೀರಾ ಸರ್ ಈ ಸಾಮಾನೆಲ್ಲ?
4: ನಮಗೆ ಏಜೆನ್ಸಿ ಮುಖಾಂತರ ಬರ್ತದೆ, ಮತ್ತು ಅದಕ್ಕಿಂತ ಮಂಡಿಗಳಿದೆ, ದೊಡ್ಡ ದೊಡ್ಡ ಡೀಲರ್ಶಿಪ್ಗಳಿದ್ದಾರೆ, ಅಲ್ಲಿಂದ ಬರ್ತದೆ.
3: ಅಟ್ ಪ್ರೆಸೆಂಟ್ ಈಗ ಎಷ್ಟು ಜನ ವರ್ಕ್ ಮಾಡ್ತಾರೆ ಸರ್ ಇಲ್ಲಿ?
4: ಟೂ ಮೆಂಬರ್ಸ್.
3: ಸೊ ಅಟ್ ಪ್ರೆಸೆಂಟ್ ಇಬ್ಬರು ಇಲ್ಲಿ ವರ್ಕ್ ಮಾಡ್ತಾರೆ ಅಲ್ವಾ ಸರ್? ಸರ್, ಈಗ 30 ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಾ, ಜೊತೆಗೆ ಬಾಡಿಗೆ ಮಳಿಗೆನ ಇಟ್ಕೊಂಡು ಈ ಒಂದು ವ್ಯಾಪಾರ ಮಾಡ್ತಿದ್ರೆ, ಹಾಗಿದ್ಮೇಲೆ ಪ್ರಾಫಿಟ್ ಎಲ್ಲ ಆಗುತ್ತೆ ಸರ್?
4: ಇದೆ, ನಂದು ನನ್ನ ಮನೆ ಇದೆ, ನನ್ನ ಬೇರೆ ಬೇರೆ ಇದೆ, ಮಕ್ಕಳಿಗೆ ಎಜುಕೇಷನ್ ಮಾಡ್ಕೊಡ್ಸಿದ್ದೀನಿ. ಹೌದು, ಮತ್ತೇನು ಗೊತ್ತಾ, ಎಲ್ಲ ಮಾಡಿದ್ರೆ ದೊಡ್ಡ ದೊಡ್ಡದೇ ಆಗ್ತದೆ ಅನ್ನೋದಿಲ್ಲ, ನನಗೆ ಖುಷಿ ಇದೆ.
3: ಸೊ ನೀವು ಮಾಡುವಂಥ ಕೆಲಸ ನಿಮಗೆ ಖುಷಿ ಇದೆ?
4: ಟೆನ್ಷನ್ ಇದೆ, ಟೆನ್ಷನ್ ಬೇಕಾದಷ್ಟು ಇರ್ತದೆ, ಟೆನ್ಷನ್ ಇದ್ದರೆ ಮಾತ್ರ ವ್ಯವಹಾರ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಮಾಡ್ಲಿಕ್ಕೆ ಆಗಲ್ಲ.
3: ಸೊ ಈ ಒಂದು ಬಿಸ್ನೆಸ್ ಇಂದ ನೀವು ಫಿನಾನ್ಷಿಯಲಿ ಕೂಡ ಸ್ಟ್ರಾಂಗ್ ಆಗಿದ್ದೀರ, ಮಗಳನ್ನ ಓದಿಸಿದ್ದೀರಾ, ಮನೆಯನ್ನು ಕೂಡ ಕಟ್ಟಿದ್ದೀರಾ ಅಲ್ವಾ ಸರ್? ಚಿಕ್ಕಮಗಳಿಂದ ಶಿವಮೊಗ್ಗ ಬಂದು ಕೂಡ ಇಲ್ಲಿ ಸೆಟ್ಲ್ ಆಗಿದ್ದೀರಾ, ಖುಷಿ ಇದೆಯಲ್ಲ ಸರ್ ಇದ್ರ ಬಗ್ಗೆ?
4: 100%.
3: ಓಕೆ ಸರ್, ಕಾಂಪಿಟೇಷನ್ ಹೇಗಿದೆ ಸರ್? ಈಗಂತೂ ಮಾಲ್ ಎಲ್ಲ ಬಂದ್ಮೇಲೆ ಜನ ಸ್ಪ್ಲಿಟ್ ಆಗಿದ್ದಾರಾ ಅಥವಾ ಹೇಗೆ ಸರ್?
4: ಕಾಂಪಿಟೇಷನ್ ಅವ್ರವ್ರದ್ದು, ಅವರ ಅವರಿಗೆ, ನಾವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಅವರಲ್ಲಿ ಫೋನ್ ಹೋಗ್ತಾ ಇದೆ, ನಡ್ಕೊಂಡು ಹೋಗ್ತಾ ಇದೆ, ನಾನು ನಿಂತ್ಕೊಳ್ಳಿ, ಯಾಕಂದ್ರೆ ನಾನು ನಡಿಬೇಕು ಮಾಡಬೇಕು, ಯಾವುದಕ್ಕೆ ಏನು ಹೆದರಬಾರ್ದು, ಹೆದರಬಾರ್ದು ಏನೂ ಆಗೋದಿಲ್ಲ, ಶ್ರಮ ಪಟ್ಟರೆ ಮಾತ್ರ ಎಲ್ಲ ಸಿಗುತ್ತೆ, ಎಲ್ಲ ಸಿಗೋದಿಲ್ಲ.
3: ಸೊ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಇರಬೇಕಾದಂಥ ಒಂದಿಷ್ಟು ಕ್ವಾಲಿಟೀಸ್ ಅಂದರೆ ಏನಿರಬೇಕು ಸರ್?
4: ಬಿಸ್ನೆಸ್ ಮ್ಯಾನ್ ಕ್ವಾಲಿಟೀಸ್ ಅಂತೇಳಿದರೆ, ನಾನು ಫಸ್ಟಾಗಿ ನನ್ನ ಮನಸ್ಸು, ನನ್ನ ಬಟ್ಟೆ ಕ್ಲಿಯರ್ ಇಡಬೇಕು. ನಾನು ಅದೇ ಹೇಳಿದೆ, ನನ್ನ ಕಸ್ಟಮರ್ ಮನೆ ಅಂಗಡಿಗೆ ಬರುವಾಗ ಅದು ಮಗುವೇ ಆಗಿರಲಿ, ಅವರೊಬ್ಬರು ದೊಡ್ಡವರೇ ಆಗಿರಲಿ, ಅವ್ರು ಬಡವರಾಗಿರಲಿ, ಅನ್ಎಜುಕೇಟೆಡೇ ಬರಲಿ, ನಾನು ರೆಸ್ಪೆಕ್ಟ್ ಫಸ್ಟ್ ಅವ್ರಿಗೆ, ಫಸ್ಟ್ ರೆಸ್ಪೆಕ್ಟ್, ಬನ್ನಿ ಏನು ಕೂತ್ಕೊಳ್ಳಿ, ಆಮೇಲೆ ನಿಮ್ಗೆ ಏನು ಅವ್ರು ರೇಟ್ ಕೇಳಿದರೆ ಹಾಕ್ಕೊಡ್ತೀನಿ ಕೂತ್ಕೊಳ್ಳಿ ಅಂತ ಹೇಳಬೇಕು ನಾನು ಅವ್ರಿಗೆ. ಆವಾಗ ಕೂತ್ಕೊತಾರೆ, ಮಾತಾಡ್ತಾರೆ, ನನ್ನ ಮಾತಿಗೆ ಇಷ್ಟ ಆದರೆ ನನ್ನ ಕೊಡುವಂಥ ರೇಟು ಮಾಲು ಖುಷಿ ಆದರೆ ನನ್ನ
3: ಪ್ರಕಾರ ಅಂದರೆ ಬರುವಂಥ ಕಸ್ಟಮರ್ಸಿಗೆ ಚೆನ್ನಾಗಿ ನೋಡ್ಕೋಬೇಕು, ಬಿಹೇವಿಯರ್ ಚೆನ್ನಾಗಿದ್ದಾಗ.
4: ರೆಸ್ಪೆಕ್ಟ್ ಫಸ್ಟ್, ರೆಸ್ಪೆಕ್ಟ್ ಫಸ್ಟ್ ಇದ್ದರೆ ಮಾತ್ರ ಅದು ನಾನು ಕೊಡುವಂಥದ್ದು.
3: ಹಾಗೇನೆ ಅಶೋಕ್ ಸರ್, ಈ 30 ವರ್ಷದಿಂದ ಇದೇ ಬಿಸ್ನೆಸ್ ಮಾಡ್ತಿದ್ದೀರಲ್ಲ, 30 ವರ್ಷದ ಅನುಭವದಲ್ಲಿ ಯಾವತ್ತೂ ಒಂದಿನ ತುಂಬ ಖುಷಿಯಾಯಿತು, ಪರವಾಗಿಲ್ಲ ನಾನು ಈ ಒಂದು ಬಿಸ್ನೆಸ್ನ ಆಯ್ಕೆ ಮಾಡ್ಕೊಳಕ್ಕೆ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
4: ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 10 ಇಯರ್ಸ್, ನನಗೇನು ಖುಷಿ ಇರಲಿಲ್ಲ, ಬೇರೆ ಬೇರೆ ಕಾರಣಗಳು, ಪ್ರಾಬ್ಲಮ್ಗಳು, ಫೈನಾನ್ಷಿಯಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸ್ಟಾರ್ಟಿಂಗಲ್ಲಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡೋ ಇವರು ನನ್ನ ಓನರ್ಸ್ ಸ್ವಲ್ಪ ರಗಳಾಗಿತ್ತು, ಆಮೇಲೆ ರೋಡ್ ವೈಂಡಿಂಗ್ ಆಯಿತು, ಆವಾಗ ಪ್ರಾಬ್ಲಮ್ ಆಯಿತು, ನಂತರ ನನಗೆ ಒಂದೊಂದೇ ಅದಾಯಿತು. 10 ವರ್ಷ ಕಷ್ಟಪಟ್ಟಿದ್ದೆ, 10 ವರ್ಷ ನಂತರ ನನಗೆ ಫಲ ಸಿಕ್ಕಿದ್ದು.
3: ಖಂಡಿತ ಸರ್. ಸೊ ಯಾವುದೇ ಒಂದು ಬಿಸ್ನೆಸ್ ಆಗಲಿ ಸುಲಭವಾಗಿ ಒಂದೇ ಸರಿ ಸಕ್ಸಸ್ ಸಿಗೋಲ್ಲ,
4: ಇಲ್ಲ, ಅದಕ್ಕೆ ನಾವು ಕುಗ್ಗುಬಲೇಬಾರ್ದು, ಎಫರ್ಟ್ ಹಾಕ್ಲೇ ಇರಬೇಕು. ನಾನು ಇಲ್ಲೊಂದು ಬಿಟ್ಟು ಬೇರೆ ಕಡೆ ಹೋದರೆ ಆ ಎಫರ್ಟ್ ಹಾಕೋ ಆಗಲ್ಲ, ಕೂತ್ ಜಾಗದಲ್ಲಿ ಎಫರ್ಟ್ ಹಾಕಬೇಕು, ಧೈರ್ಯ ಸಾಧಿಸ್ಬೇಕು.
3: ಹಾಗಾಗಿ ಎಷ್ಟೇ ಕಷ್ಟ ಬಂದ್ರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಅದಕ್ಕೆ ಹೆದರಕ್ಕೆ ಹೋಗ್ಬಾರ್ದು, ಸೊ ಯಶಸ್ವಿಯಾಗಿ ಮುನ್ನುಗ್ಗಬೇಕು ಅಂತ ಹೇಳ್ತೀನಿ. ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಅಶೋಕ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿನ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಹಾಗೆ ಈ ಒಂದು ಬಿಸ್ನೆಸ್ ಜರ್ನಿಲಿ ಯಾವುದು ಅವರ ಬೆಸ್ಟ್ ಮೂಮೆಂಟ್ ಅಂತೆಲ್ಲ ಹೇಳ್ತಾ ಇದ್ರು. ಹಾಗಿದ್ರೆ ಇವರೊಟ್ಟಿಗೆ ಮಾತಾಡೋಕೆ ಇನ್ನೊಂದಿಷ್ಟು ವಿಷಯಗಳು ಬಾಕಿ ಇದೆ. ಆ ಮಾತುಕತೆಯನ್ನ ಮುಂದುವರಿಸಬೇಕು ಅಂದ್ರೆ ನೀವು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ಬರಬೇಕು. ನೀವು ಕೇಳ್ತಾ ಇದ್ದೀರಾ ಬಿಸ್ನೆಸ್ ಬೆಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಡಿಯರ್ ಲಿಸನರ್ಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪವಿತ್ರ ಸ್ಟೋರ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ BH ರಸ್ತೆಯಲ್ಲಿರುವಂತಹ ಈ ಒಂದು ಸ್ಟೋರ್ನ ಮಾಲೀಕರಾಗಿರುವ ಅಶೋಕ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿಯನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ತಿದ್ರು. ಹಾಗೆ ಅವರ ಬಿಸ್ನೆಸ್ ಜರ್ನಿಯಲ್ಲಿ ಯಾವುದು ಖುಷಿ ಕೊಟ್ಟಂತಹ ಸಂಗತಿ ಅಂತ ಹೇಳ್ತಿದ್ರು, ಹಾಗೆ ಯಾವುದು ಸ್ಟ್ರಗಲಿಂಗ್ ಆಗಿತ್ತು ಅನ್ನೋದ್ರ ಬಗ್ಗೆ ಕೇಳೋಣವಾ. ಅಶೋಕ್ ಸರ್, ಸೊ ನಿಮ್ಮ ಈ ಒಂದು ಬಿಸ್ನೆಸ್ ಜರ್ನಿಯಲ್ಲಿ ಯಾವ ಟೈಮ್ ತುಂಬಾ ಟಫ್ ಆಗಿತ್ತು ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
3: ರೋಡ್ ವೈಡ್ ಆಯ್ತಲ್ಲ ಅವಾಗ ತುಂಬಾ ಆಯ್ತು. ಅವಾಗ ಬಿಲ್ಡಿಂಗ್ ಹೋದಂಗಾಯ್ತು, ಸ್ವಲ್ಪ ಇಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಿರಿಕಿರಿ ಆಯ್ತು. ಅದಕ್ಕೆ ನಾನು ನನಗೆ ಬೇಕಾದಂಥವರು ಫ್ರೆಂಡ್ಸು ಕೆಲವು ಆಫೀಸರ್ಸು ಸಪೋರ್ಟ್ ಮಾಡಿದ್ದಾರೆ. ಬ್ಯಾಂಕ್ ಸಪೋರ್ಟ್ ಚೆನ್ನಾಗಿ ಮಾಡಿದೆ. ಕೆನರಾ ಬ್ಯಾಂಕು ನನಗೆ ತುಂಬ ಸಪೋರ್ಟ್ ಮಾಡಿದೆ. ಹಂಗಾಗಿ ಮತ್ತು ನನ್ನ ಮಿಸ್ಸಸ್ ಇಂಪಾರ್ಟೆಂಟ್, ಅವ್ರು ತುಂಬ ಇಲ್ಲಿ ಸಪೋರ್ಟ್ ನನಗೆ ಒಂದು ಕುತ್ಕೊಂಡು ಅವ್ರದ್ದು ಧೈರ್ಯ ಇಂಪಾರ್ಟೆಂಟ್.
2: ಈ ಒಂದು ಸಂದರ್ಭದಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡೋದಾದ್ರೆ ಯಾರಿಗೆ ಥ್ಯಾಂಕ್ಸ್ ಹೇಳ್ತೀರಾ?
3: ಥ್ಯಾಂಕ್ಸ್ ಕಸ್ಟಮರ್ಗೆ ಫಸ್ಟ್ ಹೇಳಬೇಕು, ಸೆಕೆಂಡ್ ಒನ್ ನನ್ನ ಹೆಂಡತಿಗೂ ಬ್ಯಾಂಕ್ಗೆ ಇವ್ರಿಗೂ ಇಬ್ಬರಿಗೂ ಹೇಳಬೇಕು.
2: ಹೆಂಡತಿ ಹೆಸರೇನು ಸರ್?
3: ಪವಿತ್ರ.
2: ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀರಾ?
3: ಅವ್ರು ಇಲ್ದಿದ್ರೆ ಒಂದು ನಂದು ಬಲಗೈ ಎಡಗೈ ಎಲ್ಲವರು ಅಂದರೆ ಅವ್ರ ಸಪೋರ್ಟ್ ಬೇಕೇ ಬೇಕು.
2: ಖಂಡಿತ ಪವಿತ್ರ ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀರಾ ಸರ್. ಹಾಗೆ ಈ ಒಂದು ವ್ಯಾಪಾರದಲ್ಲಿ ಸಾಲ ಅನ್ನೋದು ಇರಬೇಕಾ ಬೇಡವಾ, ಅಥವಾ ಇದು ಸಾಲದ ಬಗ್ಗೆ ಏನು ಹೇಳ್ತೀರಾ ಸರ್?
3: ಸಾಲ ಕೊಡಬೇಕು, ನಾನು ಕೊಡಬೇಕು ಬಂದೆ ಕೊಡಬೇಕು ಪಾರ್ಟಿ ನೋಡಿ. ನನಗೆ ಈಗ ನನ್ನನ್ನು ಯಾವ ರೀತಿಯಲ್ಲಿ ನಾನು ಮಾರ್ಕೆಟ್ ಲೆವೆಲ್ಲಿ ಸಾಲದ ಬಗ್ಗೆ ಅದೇ ಕಸ್ಟಮರ್ ನೋಡಿ ಅವ್ರ ಹತ್ರ ವ್ಯವಹಾರ ಮಾಡಬೇಕು, ಇಲ್ಲ ಮಾಡಬಾರ್ದು. ಸಾಲ ಕೊಟ್ಬಿಟ್ರೆ ಮತ್ತೆ ಬಂದಿದ್ರೆ ಇಲ್ಲಿ ಬಿಸ್ನೆಸ್ ಇದಾಗ್ತದೆ, ನಡೆಯೋದಿಲ್ಲ.
2: ಹಾಗಾಗಿ ಕಸ್ಟಮರ್ಸ್ ನೋಡಿಕೊಂಡು ಸಾಲ ಕೊಡೋದು ಒಳ್ಳೇದಂತ ಹೇಳ್ತಾರೆ. ಹಾಗೇನೆ ಸರ್, ಹೊಸದಾಗಿ ಒಂದು ವ್ಯಾಪಾರ ಶುರು ಮಾಡೋರಿಗೆ ಇದೇ ಒಂದು ದಿನಸಿ ವ್ಯಾಪಾರ ಅಂತಲ್ಲ, ಯಾವುದೇ ಒಂದು ವ್ಯಾಪಾರ ಶುರು ಮಾಡುವಂತಹ ಈಗಿನ ಯುವಕ ಯುವತಿಯರಿಗೆ ನೀವು ಒಂದಿಷ್ಟು ಸಲಹೆನ ಕೊಡೋದಾದ್ರೆ ಏನ್ ಕೊಡೋಕೆ ಇಷ್ಟಪಡ್ತೀರಾ ಸರ್?
3: 10 ರೂಪಾಯಿ ಬರುದಾಗಲೇ ಏನ್ ಕೊಡ್ತೀನಿ ಅಂದ್ರೆ ಫಸ್ಟ್ ನಾನು ಧೈರ್ಯ ಮಾಡಬೇಕು. ಅದ್ರ ಬಗ್ಗೆ ನಾನು ಮಾಡಬೇಕಾ ಮಾಡಬಾರ್ದನ್ನು ತುಂಬ ಯೋಚನೆ ಬೇಕು. ನಾನು ಈ ಬಿಸ್ನೆಸ್ ಮಾಡಿದರೆ ನನಗೆ ನೋಡಿ, ನಮಗೆ ರಜಾ ಅಂತ ಬರುವುದಿಲ್ಲ ಈ ಬಿಸ್ನೆಸ್. ಹೋಟೆಲ್ ಮತ್ತು ದಿನಸಿ ಅಂಗಡಿಯವರಿಗೆ, ಮೆಡಿಕಲ್ ಶಾಪ್ ಅವರಿಗೆ ಅದನ್ನು ಕಂಟಿನ್ಯೂ ಆಗಿ ಮಾಡಬೇಕು. ತುಂಬ ಅನಿವಾರ್ಯ ಇದ್ದರೆ ಮಾತ್ರ ಅದು ರಜಾ ಮಾಡುವಂಥದ್ದು. ನಮಗೆ ಈಗ ಏನಾದರೂ ತೊಂದರೆಗಳು ಬಂದರೆ, ಈಗ ಕೊರೋನಾ ಟೈಮಲ್ಲಿ ನಮಗೆ ಮಾತ್ರ ಮೆಡಿಕಲ್ ಅವ್ರಿಗೆ ಮಾತ್ರ ಇದು ಕೊಟ್ಟಿದ್ದು, ಬೇರೆ ಯಾರಿಗೂ ಹೋಟೆಲ್ ಅವ್ರಿಗೂ ಸಹ ಕೊಡಲಿಲ್ಲ. ಹಾಗೆ ಆ ಮೈಂಡ್ ಫಿಕ್ಸ್ ಆಗಿ ನನಗೆ ಇವತ್ತು ಅಲ್ಲಿ ಫಂಕ್ಷನ್ ಇದೆ, ನಮ್ಮ ನೆಂಟರ ಮನೇಲಿ ಫಂಕ್ಷನ್ ಇದೆ, ಅಲ್ಲಿ ಹೋಗ್ತಿಲ್ಲ, ಅದಕ್ಕೆಲ್ಲ ಅವಕಾಶ ಇರಲ್ಲ ಇಲ್ಲಿ. ಇದರಲ್ಲಿ ನಮ್ದು ಏನು ಅಂತ ಹೇಳಿದ್ರೆ, ನಾವು ಕಸ್ಟಮರ್ಗೆ ಸರ್ವಿಸ್ ಕೊಡ್ಲಿಕ್ಕೆ ಇರೋದು ನಾವು ಕೊಡಬೇಕು.
2: ಹಾಗೆ ಹೌದು. ಬೇರೆ ಬಿಸ್ನೆಸ್ ಅಂದ್ರೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂತ ಯುವಕ ಯುವತಿಯರಿಗೆ ಸಲಹೆ ಕೊಡ್ತೀರಾ?
3: ಅವ್ರು ಫಸ್ಟ್ ಅವರಿಗೆ ಮಾಡ್ಬೇಕು, ಅದೇ ನಾನು ಅವ್ರಿಗೆ ಫಸ್ಟ್ ದೃಢ ಮನಸ್ಸು ಏನು, ನಾನು ಈಗ ಫಸ್ಟಿಗೆ ಮಾಡಿದ ಕೂಡಲೇ ಏನು ಸಿಗುದಿಲ್ಲ. ಒಬ್ಬ ರೈತ ಹೊಲ ಉಡಿದ್ರು ಅವನು ಅದಕ್ಕೆ ಕರೆಕ್ಟಾಗಿ ಕೆಲಸ ಮಾಡಬೇಕು, ಅದಕ್ಕೆ ಕರೆಕ್ಟ್ ಕಾಲ ತಕ್ಕಾಗಿ ಏನು ಮೇಂಟೈನ್ ಮಾಡಬೇಕು ಅದೆಲ್ಲ ಮೇಂಟೈನ್ ಮಾಡಿ ಆ ರೀತಿ ಅದನ್ನು ಆಮೇಲೆ ಅದಕ್ಕೆ ಲಾಸ ಲಾಭ ಒಂದು ವರ್ಷಕ್ಕೆ ಎರಡು ಸಿಗೋಲ್ಲ, ಬರ್ತಾ ಬರ್ತಾ ಅವ್ನಿಗೆ ಗೊತ್ತಾಗ. ಅದೇ ರೀತಿ ಇದನ್ನು ಸಹ
2: ಸರ್, ನಿಮ್ಮ ಸಮಯ ಬಿಡುವು ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೆ ಮಾಹಿತಿನ ಕೊಟ್ರಿ. ನಿಮ್ಮ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಿ 30 ವರ್ಷ ಆಯಿತು ಅಂತ ಹೇಳಿದ್ರೆ ಇನ್ನೂ 30 ವರ್ಷ 60 ವರ್ಷ ಹೆಚ್ಚು ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಪವಿತ್ರ ಸ್ಟೋರಿಗೆ ಗ್ರಾಹಕರಿಗೆ ಭೇಟಿ ಕೊಡಲಿಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಮ ಮುಖಾಂತರ.
2: ಖಂಡಿತ. ಸೊ BH ರಸ್ತೆಯಲ್ಲಿರುವಂತಹ ಪವಿತ್ರ ಸ್ಟೋರ್ಸ್ಗೆ ನೀವು ಕೂಡ ವಿಸಿಟ್ ಮಾಡಬಹುದು. ಇಲ್ಲಿ ಉತ್ತಮ ಗುಣಮಟ್ಟದ ದಿನಸಿ ವ್ಯಾಪಾರಗಳು ಸಿಗುವಂಥದ್ದು ಅಲ್ವಾ ಸರ್? ಧನ್ಯವಾದಗಳು ಸರ್.
3: ಓಕೆ, ಥ್ಯಾಂಕ್ ಯು.
2: ಆಲ್ ರೈಟ್, ಕೇಳಿದ್ರಲ್ಲ ಸ್ನೇಹಿತರೆ, ಪವಿತ್ರ ಸ್ಟೋರ್ಸ್ನ ಮಾಲೀಕರಾಗಿರುವ ಅಶೋಕ್ ಸರ್ ಅವರು ಅವರ ಬಿಸ್ನೆಸ್ ಜರ್ನಿನ ಮುಟ್ಟಿಗೆ ಹಂಚಿಕೊಂಡ್ರು, ಹಾಗೆ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಒಳ್ಳೆಯ ಸಲಹೆಗಳನ್ನ ಕೂಡ ಕೊಟ್ಟರು. ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀವಿ ಅನ್ನುವಾಗ ಅದಕ್ಕೆ ಮುಖ್ಯವಾಗಿ ಡೆಡಿಕೇಶನ್ ಅನ್ನೋದು ಬೇಕು ಅಂತ ಹೇಳ್ತಿದ್ರು. ಖಂಡಿತವಾಗ್ಲೂ ಸರ್, ಹಾಗೆ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ಇಷ್ಟೊತ್ತು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ಧನ್ಯವಾದಗಳು. ಕೇಳುಗರೆ, ಈ ಒಂದು ಕಾರ್ಯಕ್ರಮ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸು ಸಮಯ ಕೂಡ ಬಂದಿದೆ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಜೊತೆ ಭೇಟಿಯಾಗ್ತೀನಿ. ಸೊ ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಒಂದು ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ, ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು,
5: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ, ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ,
6: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ,
7: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
9: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
9: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9 6 860-9697-9679 9686-0-9627-9 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ಇರುವ ಇವರ ಕೃಷಿನಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪಶುಸಂಗೋಪನೆ ಜೊತೆಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಒಂದು ಫಾರ್ಮ್ನ ಕೂಡ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿದ್ದು, ಖರ್ಚಿನೆಲ್ಲ ಕಳೆದು ಮಿನಿಮಮ್ ಅಂದರೂ ಒಂದು 12 ಲಕ್ಷದವರೆಗೆ ವಾರ್ಷಿಕವಾಗಿ ಆದಾಯವನ್ನು ಗಳಿಸ್ತಾ ಸೊ ಖುಷಿಯನ್ನು ಕಾಣಬೇಕು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿದೆ. ಸೊ ಈಗ ವಾರ್ಷಿಕವಾಗಿ ಒಂದು 12 ಲಕ್ಷದವರೆಗೂ ಕೂಡ ಹಣವನ್ನು ಗಳಿಸ್ತಾ ಇದ್ದಾರೆ. ಇದರ ಜೊತೆಗೆ ಈ ಕೃಷಿನಲ್ಲಿ ನಮಗೆ ತೃಪ್ತಿ ಇದೆ, ಸಂತೋಷ ಇದೆ ಅಂತ ಕೂಡ ಇವರು ಹೇಳ್ತಾ ಇರ್ತಾರೆ. ಮತ್ತು ಇವರು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇದರ ಜೊತೆಯಲ್ಲಿ ಇವರ ವೃತ್ತಿಯನ್ನು ಕೂಡ ಮಾಡ್ತಾ ಇರ್ತಾರೆ. ಹಾಗೆ ವಿವಿಧ ಶಾಲೆಗಳಲ್ಲಿ ಇವರು ಪ್ರಾಂಶುಪಾಲರಾಗಿ ಕೆಲಸವನ್ನು ನಿರ್ವಹಿಸಿ ಶಿಕ್ಷಕರಾಗಿ ವೃತ್ತಿಯಲ್ಲಿ ಖುಷಿಯನ್ನು ಕಾಣ್ತಾ ಕೃಷಿಯಲ್ಲಿಯೂ ಸಹ ಅಷ್ಟೇ ಖುಷಿಯನ್ನು ಕಾಣ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ತಮ್ಮ ಕೃಷಿನಲ್ಲಿ ಏನೇನೆಲ್ಲ ಬೆಳೆಗಳನ್ನು ಮಾಡಿದರೆ, ಹಾಗೆ ಸಮಗ್ರ ಕೃಷಿ ಅಂತಂದಾಗ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ, ಹಾಗೆ ಇವರ ತೋಟದಲ್ಲಿ ಇವರ ಹೊಲದಲ್ಲಿ ಯಾವೆಲ್ಲ ಬೆಳೆಗಳನ್ನ ಹಾಕಿದ್ದಾರೆ, ಹಾಗೆ ಅದರಿಂದ ಹೇಗೆ ಆದಾಯ ಸಿಗ್ತಾ ಇದೆ, ಮತ್ತು ಬೆಳೆಗಳ ನಿರ್ವಹಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕಾಗತ್ತೆ, ಭೂಮಿಯ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ, ಮತ್ತು ಇವರ ಕಡೆಗೆ ಅಂದರೆ ಕೋಲಾರದ ಕಡೆಗೆ ಮಳೆ ಕಡಿಮೆ, ಆ್ಯಕ್ಚುಲಾಗಿ ಮಳೆ ನೀರನ್ನು ಸಂಗ್ರಹ ಮಾಡಿಕೊಂಡು ಇವರು ಕೃಷಿಯನ್ನು ಮಾಡ್ತಾ ಇರುವಂಥದ್ದು, ಹೇಗೆ ಮಳೆ ನೀರನ್ನು ಬಳಸ್ಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಸೊ ಇದೆಲ್ಲದರ ಬಗ್ಗೆ ಅವರಿಗಿರುವಂತಹ ಚಾಲೆಂಜಸ್ಗಳ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆನಲ್ಲಿ ಮಾತಾಡೋಣ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೃಷಿಯ ಕುರಿತಾಗಿ ಮಾತನಾಡೋದಕ್ಕೆ ಇರುವಂಥವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವರು. ಇವರು ತಮ್ಮ ಸಮಗ್ರ ಕೃಷಿನಲ್ಲಿ ಹಲವಾರು ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹಾಗೆ ಪಶು ಸಾಕಾಣಿಕೆಯನ್ನು ಮಾಡ್ತಾ ಹೊಸ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಕೃಷಿನಲ್ಲಿ ಉತ್ತಮ ಆದಾಯವನ್ನು ಗಳಿಸ್ತಾ ಇದ್ದಾರೆ, ಉತ್ತಮ ಇಳುವರಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಇವರ ಕೃಷಿಯ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸುರೇಶ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮದೊಂದು ಫಾರ್ಮ್ ಇದೆ ಅಂತ ಕೂಡ ಕೇಳ್ಪಟ್ಟೆ. ಸೊ ನಿಮ್ಮ ಫಾರ್ಮ್ನ ಹೆಸರೇನು, ಮತ್ತು ನಿಮ್ಮ ಫಾರ್ಮ್ನ ವಿಶೇಷತೆಗಳಿಂದ, ನಿಮ್ಮ ಕೃಷಿಯ ವಿಶೇಷತೆಗಳಿಂದ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
11: ಗ್ರೀನ್ವುಡ್ ಫಾರ್ಮ್ನ ವಿಶೇಷತೆ ಏನಂದರೆ, ಕೊಳವೆ ಬಾವಿ ಇಲ್ಲದೇ ನಾವು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ವಿ. ಈ ಸಮಗ್ರ ಕೃಷಿನಲ್ಲಿ ನಾವು ಮೀನುಗಾರಿಕೆ, ತೋಟಗಾರಿಕೆ, ಅರಣ್ಯ ಪದ್ಧತಿ, ಕೋಳಿ ಸಾಗಾಣಿಕೆ, ಮೀನು ಸಾಗಾಣಿಕೆ, ಜೇನು ಸಾಗಾಣಿಕೆ, ಪಾರಿವಾಳ ಸಾಗಾಣಿಕೆ, ಮಲೆನಾಡು ಗಿಡ್ಡಗಳ ಸಾಗಾಣಿಕೆ, ಮತ್ತು ಬೆಳೆಗಳು, ಕೈತೋಟ, ಹಣ್ಣಿನ ಗಿಡಗಳು ಎಲ್ಲವನ್ನ ಬೆಳೆದಿದ್ದೀವಿ. ಇದಕ್ಕೆಲ್ಲ ಆಸರೆ ಬಂದು ಮಳೆ.
9: ಓಕೆ, ಸೊ ಸೂಪರ್ ಸರ್. ಮಳೆಯನ್ನು ಆಧಾರವಾಗಿ ಇಟ್ಕೊಂಡು ನೀವು ಇಷ್ಟೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಮತ್ತು ಈ ಸಮಗ್ರ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಂದರೆ ತುಂಬಾ ಖುಷಿಯ ವಿಚಾರ ಸರ್. ಸೊ ಹಾಗೆ ಸರ್, ಈಗ ನೀವು ಸಮಗ್ರ ಕೃಷಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡ್ತಿದ್ದೀರಾ, ಮೀನು ಸಾಕಾಣಿಕೆಯನ್ನು ಮಾಡ್ತಿದ್ದೀರಾ, ಇದೆಲ್ಲದನ್ನ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಇದರಿಂದ ಹೇಗೆ ಆದಾಯ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
11: ಮಳೆ ನೀರನ್ನು ನಾವು ಸ್ಟಾಕ್ ಮಾಡ್ಕೊಂಡು ಇವೆಲ್ಲ ಮಾಡ್ತಾ ಇದ್ವಿ. ಈಗ ನಾವು ಒಂದೊಂದಾಗಿ ಹೇಳೋದಕ್ಕೆ ಹೋದರೆ, ಮೊದಲನೇದಾಗಿ ನಾವು ಮಳೆ ನೀರನ್ನು ಸ್ಟಾಕ್ ಮಾಡಿ ಕೃಷಿ ಹೊಂಡದಲ್ಲಿ ಬಿಡ್ತೀವಿ, ಅದರಲ್ಲಿ ಮೀನನ್ನು ಸಾಗಾಣಿಕೆ ಮಾಡ್ತೀವಿ. ಆ ನೀರನ್ನು ಬಳಸ್ಕೊಂಡು ನಾವು ಕುರಿಗೆ ಇದು ಮಾಡ್ತೀವಿ. ಕುರಿನಲ್ಲೂ ಸಹ ವಾರ್ಷಿಕವಾಗಿ ಎರಡು ಬೆಳೆಯನ್ನು ನಾವು ತೆಗಿತೀವಿ, ಅಂದರೆ ಎರಡು ಕ್ರಾಪ್, ಎರಡು ಹಂತದಲ್ಲಿ ನಾವು ಅದನ್ನು ಸೇಲ್ ಮಾಡ್ಕೊತೀವಿ ವಾರ್ಷಿಕವಾಗಿ. ಅದರಲ್ಲಿ ಮಿನಿಮಮ್ ಒಂದು ವಾರ್ಷಿಕವಾಗಿ ಒಂದು ಬೆಳೆಯಿಂದ ನಮಗೆ 4 ಲಕ್ಷ ರೂಪಾಯಿ ಆದಾಯ ಬರುತ್ತೆ, ಖರ್ಚು 1 ಲಕ್ಷ ಹೋಗುತ್ತೆ, 5 ಲಕ್ಷ ರೂಪಾಯಿ ಟೋಟಲ್, ಅದರಲ್ಲಿ 1 ಲಕ್ಷ ಖರ್ಚು ಹೋಗಿ 4 ಲಕ್ಷ. ಅಂದರೆ ಕುರಿನಲ್ಲಿ ನಮಗೆ ಎರಡು ಬೆಳೆ ತಗೊಂಡಲ್ಲಿ ನಮಗೆ ಮಿನಿಮಮ್ 8 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಆದಾಯ ಇದೆ. ಇದರ ಜೊತೆಗೆ ನಾವೇನು ಮಾಡಿದ್ವಿ ಅಂತಂದರೆ, ಜೇನು ಸಾಗಾಣಿಕೆ, ಜೇನು ಸಾಗಾಣಿಕೆಯಲ್ಲಿ ಜೇನು ಈಗ ಟ್ರಯಲ್ಗಾಗಿ ಒಂದು 2 ಪೆಟ್ಟಿ ಇಟ್ಟಿದ್ವಿ. ಇದು ನಮಗೆ ವಾರ್ಷಿಕವಾಗಿ ನಾವು ಒಂದು 2 ಬೀರು ಅದನ್ನು ತುಪ್ಪ ತೆಗೆದ್ರೆ ನಮಗೆ ಮಿನಿಮಮ್ 4 ಲೀಟ್ರ್ ತುಪ್ಪ ಅಷ್ಟು ನಮಗೆ ಜೇನಿನಲ್ಲಿ ಬರುತ್ತೆ. ಅದರ ಜೊತೆಗೆ ಪಂದ್ಯದ ಹುಂಜ ಇದೆ. ಈ ಪಂದ್ಯದ ಹುಂಜ ನಾವೇನು ಮಾಡಿದ್ವಿ ಅಂದರೆ, ಸುಮಾರು 60-70 ಪಂದ್ಯದ ಹುಂಜ. ಇವೆಲ್ಲ ಮಾಂಸದ ಲೆಕ್ಕದಲ್ಲಿ ಕೊಡೋದಿಲ್ಲ, ಇವೆಲ್ಲ ಫೈಟಿಂಗ್ ಲೆಕ್ಕದಲ್ಲಿ ಕೊಡ್ತೀವಿ. ಗೂಗಲಲ್ಲಿ ಹಾಕಿರೋದ್ರಿಂದ ಉಡುಪಿ, ಕಾರವಾರ, ಮಂಗಳೂರು ಅವ್ರು ಬಂದು ಇದನ್ನು ಬೈ ಮಾಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ಮಿನಿಮಮ್ 4,000 ರಿಂದ 15-20,000 ವರೆಗೂ ಪಂದ್ಯದ ಹುಂಜಗಳಿದ್ದಾವೆ. ಇದೊಂದು 70-40 ಹುಂಜ ಇರೋದ್ರಿಂದ ಇದೊಂದಷ್ಟು ಆದಾಯ ಇದೆ.
9: ಓಕೆ ಸರ್, ಸೂಪರ್. ನೋಡಿ, ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ, ಹಾಗೆ ಅದರಲ್ಲಿ ಪಶುಸಂಗೋಪನೆಯನ್ನು ಕೂಡ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರು. ಸೊ ಇದಕ್ಕೆ ಮೂಲ ಆಧಾರ ಅಂತಂದರೆ ಮಳೆ ನೀರನ್ನು ಇವರು ಬಳಕೆ ಮಾಡ್ಕೊಳ್ತಾ ಇರೋದು, ಮಳೆ ನೀರನ್ನು ಯಾವ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು, ಹಾಗೆ ಯಾವ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಇವರು ಹೇಳ್ತಾ ಇದ್ದಾರೆ. ಸೊ ಹಾಗೆ ಅವರು ಸಾಕಾಣಿಕೆ ಮಾಡ್ತಾ ಇರುವಂತಹ ಏನು ಕೋಳಿಗಳಾಗಿರ್ಬೋದು ಅಥವಾ ಕುರಿಗಳಾಗಿರ್ಬೋದು ಇವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಇವ್ರ ಜೊತೆಯಲ್ಲಿ ಇನ್ನಷ್ಟು ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
12: ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ತೆರ ನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು ಆ ಬೆಳ್ಳಿ.

ಬೆಟ್ಟಕ್ಕೆ ಬಣ್ಣ ಬಳದೋನ್ಯಾರು, ಈ ಬೆಟ್ಟ ಗುಡ್ಡಗಳ ಮಡಗದೋನ್ಯಾರು, ಮರದ ಮ್ಯಾಗೆ ಅಣ್ಣ ಇಟ್ಟೋನ್ಯಾರು, ಅಣ್ಣ ಒಳಗೆ ರುಚಿಯ ತುಂಬ

ವೀರಪ್ಪನು ಕುಂತವನ್ನೇ ಗುಡಿಯ ಒಳಗೆ ಬೇಡಿದ ವರದಾನ ಕೊಡುವ ನಮಗೆ ಬಗುತಾರನು ಕಂಡಾರೆ ಆಸೆ ಅವಗೆ ಕೆಟ್ಟೋರ ಕಂಡಾರೆ ರೋಸ ಅವಗೆ ಓಹೋಹೋ ಆಹಾ ಓ ಬೀರಾ ಓ ಮಾರಾ ಓ ನಂಜ ಓ ಕೆಂಪ ಬರಲ್ಲ ಒತ್ತಾಯ್ತು ಹೊಟ್ಟೆ ಚುರುಗುಟ್ಟೈತೆ ರಾಗಿ.

0: ಬಿಡ್ತಾನೇರಿ ಸೂರ್ಯ ಬಂದ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು
1: ಸಂಧಿ ಬಂದು ಹೊಡೆದಂತೇಳಪ್ಪ ಇವು
2: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
3: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
2: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ

0: ಆಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವರು. ಇವರು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಪಶುಸಂಗೋಪನೆಯ ಜೊತೆಗೆ ವೈಜ್ಞಾನಿಕ ಪದ್ಧತಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ, ಇದರಲ್ಲಿ ಕಾಡು ಕೃಷಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇವರು ಒಂದು ಫಾರ್ಮ್ನ ಕೂಡ ಮಾಡಿಕೊಂಡು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸಬೇಕು ಅನ್ನೋದು ಇವರ ಕಾನ್ಸೆಪ್ಟ್ ಆಗಿದ್ದು, ಖರ್ಚುಗಳನ್ನು ಕಳೆದು ಮಿನಿಮಮ್ ಆಗಿ 1,200,000 ಇವರು ವಾರ್ಷಿಕ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಜೊತೆಗೆ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಸುರೇಶ್ ಅವರು ಹೇಳ್ತಾ ಇದ್ರು. ಸೊ ಅವರ ಸಮಗ್ರ ಕೃಷಿ ಪದ್ಧತಿನಲ್ಲಿ ಅವರು ಮೀನುಗಾರಿಕೆಯನ್ನು ಮಾಡೋದ್ರ ಜೊತೆಗೆ ತೋಟಗಾರಿಕೆಯನ್ನು ಮಾಡ್ತಾ, ಅರಣ್ಯ ಪದ್ಧತಿಯನ್ನು ಮಾಡಿಕೊಂಡು ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಪಾರಿವಾಳಗಳನ್ನು ಸಾಕಾಣಿಕೆ ಮಾಡ್ತಾ, ಮತ್ತು ಹೈನುಗಾರಿಕೆಯಲ್ಲಿ ಕೂಡ ಇವರು ತೊಡಗಿಸಿಕೊಂಡಿದ್ದಾರೆ. ಮಲ್ನಾಡು ಗಿಡವನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವಿವಿಧ ರೀತಿಯ ಬೆಳೆಗಳನ್ನು ಮಾಡ್ಕೊಳ್ತಾ, ಕೈತೋಟ, ಹಣ್ಣಿನ ಗಿಡಗಳನ್ನು ಬೆಳ್ಕೊಂಡು ಇವರು ಇವರ ಕೃಷಿನಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಸೊ ಜೊತೆಗೆ ನೋಡಿ, ಇವರು ವೃತ್ತಿನಲ್ಲೂ ಕೂಡ ಶಿಕ್ಷಕರಾಗಿ, ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಇದೆಲ್ಲದರ ಜೊತೆಯಲ್ಲಿ ಇವರು ಹೆಚ್ಚಿನ ಆದಾಯವನ್ನು ಗಳಿಸೋ ರೀತಿಯಲ್ಲಿ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡು ಮಾಡ್ತಾ ಇರೋದು ತುಂಬಾ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಸೊ ಇದೆಲ್ಲದನ್ನು ಮಳೆ ನೀರನ್ನು ನಂಬಿಕೊಂಡು ಇದನ್ನು ಮಾಡ್ತಾ ಇರುವಂಥದ್ದು ಇನ್ನೂ ಖುಷಿ ಪಡುವಂತಹ ವಿಚಾರ. ಸೊ ಹಾಗಾದರೆ ನೀವು ಕೂಡ ಈ ರೀತಿಯಲ್ಲಿ ಕೃಷಿನಲ್ಲಿ ವೈವಿಧ್ಯತೆಯನ್ನು ನೋಡಬೇಕು ಅಂತಂದರೆ, ನೀವು ಕೂಡ ಕೃಷಿನಲ್ಲಿ ವೈವಿಧ್ಯತೆಯನ್ನು ಅಳವಡಿಸ್ಕೊಂಡಿದ್ದೀರಾ ಅಂತಂದರೆ, ಸೊ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಗಳನ್ನ ಹಾಗೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರ್ಸೋಣ. ಸುರೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುರೇಶ್ ಅವರೇ, ನೀವಾಗಲೇ ಹೇಳ್ತಾ ಇದ್ರಿ, ಸೊ ಈಗ ಏನು ಕುರಿ ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು ಮಾಡ್ತಾ ಇದೀವಿ ಅಂತ ಹೇಳಿ, ಸೊ ಅದ್ರ ಜೊತೆಗೆ ಇನ್ನೂ ಏನೆಲ್ಲ ಸಾಕು ಪ್ರಾಣಿಗಳನ್ನ ಸಾಕಾಣಿಕೆ ಮಾಡಿದ್ರೆ ಜೊತೆಗೆ ಅದರಿಂದ ಯಾವ ರೀತಿ ಆದಾಯ ಬರ್ತಾ ಇದೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಮತ್ತೆ ಮೊಟ್ಟೆ ಕೋಳಿ ಇದೆ. ಮೊಟ್ಟೆ ಕೋಳಿ ಸುಮಾರು ಅಂದ್ರೆ ನಮಗೆ 150-160 ಮೊಟ್ಟೆ ಕೋಳಿ ಇರೋದ್ರಿಂದ ಪ್ರತಿದಿನನೂ ನಮಗೆ 40-50 ಮೊಟ್ಟೆ ಬರುತ್ತೆ. ದಿನಾನು ನಮಗೆ ಒಂದು 400-500 ರೂಪಾಯಿ ನಮಗೆ ಆದಾಯ ಇದು ಮೊಟ್ಟೆ ಕೋಳಿನಲ್ಲಿದೆ. ಅದರಲ್ಲಿ ನೀವು ವಾರ್ಷಿಕವಾಗಿ ಕಂಪೇರ್ ಮಾಡಿದ್ರೆ ನಮ್ಗೆ ಎಷ್ಟು ಆದಾಯ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಅದ್ರ ಜೊತೆಗೆ ಬ್ರೀಡಿಂಗ್ ಕೋಳಿಗಳನ್ನು ಬಿಟ್ಕೊಂಡಿದ್ವಿ, ಪಂದ್ಯದ ಹುಂಜ ರೆಡಿ ಮಾಡೋದಕ್ಕೆ ನಾವೇ ಬ್ರೀಡ್ ಮಾಡ್ಕೊತೀವಿ. ಅದ್ರ ಜೊತೆಗೆ ಅರಣ್ಯ ಪದ್ಧತಿನಲ್ಲಿ ಮರಗಿಡಗಳು ಸುಮಾರು ಅಂದ್ರೆ ನಮಗೆ 1,500 ಹೆಬ್ಬೇವಿದಾವೆ, 1,500 ಸ್ಯಾಂಡಲ್ ಇದೆ, ಮಲ್ಬರಿ ಬಂದು 1,000 ಇದೆ, ಅದ್ರ ಜೊತೆಗೆ ರೆಡ್ ಸ್ಯಾಂಡ್ಲ್ ಇದೆ, ವೈಟ್ ಸ್ಯಾಂಡ್ಲ್ ಇದೆ, ಮತ್ತೆ ಹಣ್ಣಿನ ಬಿಡ್ತಕ್ಕಂಥ ಗಿಡಗಳು ನಮಗೆ ರಾಮಫಲ, ಲಕ್ಷ್ಮಣ ಫಲ, ಜಂಬುನೇರಳೆ, ಎಲ್ಲ ರೀತಿಯಾಗಿರ್ತಕ್ಕಂಥ ಸುಮಾರು 13-20 ರೀತಿಯ ವೆರೈಟಿ ಗಿಡಗಳು ನಮ್ಮಲ್ಲಿ ಇದ್ದಾವೆ. ಎಲ್ಲ ಹಣ್ಣು ಬಿಡ್ತಕ್ಕಂಥ ಗಿಡಗಳಿದ್ದಾವೆ, ಜೊತೆಗೆ ಮನೆಗೆ ಆಗ್ತಕ್ಕಂಥ ಮಲ್ನಾಡು ಗಿಡಗಳಿದ್ದಾವೆ, ಮನೆಗೆ ನಾವಿದ್ದ ಹಾಲಿಗಾಗಿ ಬಳಸ್ಕೊತೀವಿ.
3: ಓಕೆ ಸರ್, ಹಾಗೆ ಈಗ ನೀವು ಪಶುಸಂಗೋಪನೆಯನ್ನು ಕೂಡ ಮಾಡ್ತಾ ಇದ್ರೆ, ಇದರಲ್ಲಿ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆನೆಲ್ಲ ಮಾಡ್ತಾ ಇದ್ದೀರಾ. ಸೊ ಹಾಗಾದರೆ ಇದಕ್ಕೆಲ್ಲ ಆಹಾರವನ್ನು ಯಾವ ರೀತಿಯಲ್ಲಿ ತಯಾರು ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ಅದ್ರ ಜೊತೆಗೆ ನಾವು ಹಜೋಲ ಮಾಡ್ಕೊಂಡಿದ್ದೀವಿ. ಹಜೋಲದಲ್ಲಿ ನಾವು ಕುರಿಗಳಿಗೆ ಆಚೆ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆಹಾರ ತರದೆ ನಾವೇ ಸೃಷ್ಟಿ ಮಾಡಿಕೊಂಡು ನಾವೇ ಆಹಾರ ಕೊಡಬೇಕು. ನಾವು ಆಚೆ ಕಡೆಯಿಂದ ಆಹಾರ ತಂದರೆ ನಾವು ಬೆಳವಣಿಗೆ ಆಗೋದಕ್ಕಾಗೋದಿಲ್ಲ, ಖರ್ಚು ಯಥೇಚ್ಛವಾಗಿ ಬರುತ್ತೆ.
3: ಓಕೆ, ಹಾಗಾದರೆ ಸರ್, ಈಗ ಖರ್ಚನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತಂದರೆ, ಅಥವಾ ವೈಜ್ಞಾನಿಕ ಪದ್ಧತಿನಲ್ಲಿ ನಾವು ಮಾಡಬೇಕು ಅಂತಂದರೆ, ಯಾವೆಲ್ಲ ಪ್ರಮುಖ ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ, ಮತ್ತು ನೀವು ಯಾವ ರೀತಿಯಲ್ಲಿ ಕೃಷಿಗೆ ಸಮಯವನ್ನು ಕೊಡ್ತಾ ಇದ್ದೀರಿ ಇದ್ರ ಬಗ್ಗೆ ಹೇಳ್ಬೋದು ಸರ್?
4: ನಾವು ವೈಜ್ಞಾನಿಕವಾಗಿ ಗಮನಿಸಬೇಕಾಗಿರ್ತಕ್ಕಂಥ 3 ಅಂಶಗಳು ಏನಂತಂದರೆ, ಇಲ್ಲಿ ಬೋರ್ವೆಲ್ ಇಲ್ಲ, ಮಳೆ ನೀರಿನ ಸಂಗ್ರಹ ಒಂದೇ ವೈಜ್ಞಾನಿಕತೆ, ಎರಡನೇದು ಹೆಚ್ಚು ಲೇಬರ್ ಇಲ್ಲ, ನಾವೇ ಲೇಬರ್ ಆಗಿ ನಮಗೆ ಯೋಗ ಮೆಡಿಟೇಷನ್ಗೆ ಹೆಂಗೆ ನಾವು 1 ಅವರ್ ಸ್ಪೆಂಡ್ ಮಾಡ್ತೀವೋ, ನಾವು ಆ ರೀತಿ ನಾವು ಪರ್ ಡೇ ನಾವೇನು ಮಾಡ್ತೀವಿ ಅಂದರೆ 1-1.5 ಅವರ್ ಕುರಿಗಳು ಸಾಗಾಣಿಕೆನಲ್ಲಿ ಸಮಗ್ರ ಕೃಷಿಗಾಗಿ ನಾವು ನಮ್ಮ ಬ್ರದರು ನಮ್ಮ ತಂದೆಯವರು ಮಾತ್ರ ಶ್ರಮ ವಹಿಸ್ತೀವಿ, 1.5 ಅವರ್ ಪರ್ ಡೇ. ಹೆಚ್ಚು ಶ್ರಮ ಪಡ್ತಲ್ಲ. ಇನ್ನೊಂದು ಮೂರನೇದು ವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು ಏನಂದ್ರೆ, ಆಚೆ ಕಡೆಯಿಂದ ಫುಡ್ ಅನ್ನ ನಾವು ಕೊಂಡ್ಕೊಳ್ಳದೆ ನಾವೇ ಸೃಷ್ಟಿ ಮಾಡಿಕೊಂಡು ನಾವೇ ತಯಾರು ಮಾಡ್ಕೊಂಡು ಕೊಡ್ತಾ ಇರೋದು. ಇದರಿಂದ ನಮಗೆ ಫಾರ್ಮ್ ಹೌಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮಿನಿಮಮ್ ವಾರ್ಷಿಕವಾಗಿ ನಮಗೆ 12 ಲಕ್ಷ ರೂಪಾಯಿ ನಮಗೆ ಖರ್ಚೆಲ್ಲ ಹೋಗಿ ಆದಾಯ ಬರ್ತಾ ಇರೋದ್ರಿಂದ ನಮಗೆ ತೃಪ್ತಿ ಇದೆ, ಸಂತೋಷವಿದೆ. ಈ ಎಲ್ಲ ಫಾರ್ಮ್ ಹೌಸ್ ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾದರಿ ಆಗಬೇಕು, ಯುವಕರು ಸ್ವಾವಲಂಬಿ ಆಗಬೇಕು, ಯಥೇಚ್ಛವಾಗಿ ತಮ್ಮ ಜಮೀನಲ್ಲಿ ತಾವು ಬೆಳೆದು ತಮ್ಮ ತಂದೆ ತಾಯಿಗಳನ್ನ ಅಣ್ಣ ತಮ್ಮಂದಿರನ್ನ ಜಾಯಿಂಟ್ ಆಗಿ ಇದ್ದುಕೊಂಡು ತಮ್ಮ ಜೀವನವನ್ನು ಸೃಷ್ಟಿ ಮಾಡಿಕೊಂಡು ಹ್ಯಾಪಿಯಾಗಿರಬೇಕು ಅನ್ನೋದು ಈ ಫಾರ್ಮ್ನ ಉದ್ದೇಶ.
3: ಹಾಗೆ ನೀವು ಕೂಡ ಇದ್ದೀರಾ ಸರ್. ಓಕೆ ಸರ್, ನಿಮ್ಮ ಜೊತೆಗೆ ಮಾತಿನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸುರೇಶ್ ಅವ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ನೋಡಿ, ಮಳೆ ಇಲ್ಲದಂತಹ ಪ್ರದೇಶದಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡಿಕೊಂಡು ಸಮಗ್ರ ಕೃಷಿಯನ್ನು ಮಾಡ್ತಾ, ಕೃಷಿನಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ, ಮೀನು ಸಾಕಾಣಿಕೆ ಆಗಿರ್ಬೋದು, ತೋಟಗಾರಿಕೆ ಆಗಿರ್ಬೋದು, ಅರಣ್ಯ ಪದ್ಧತಿಯನ್ನು ಅಳವಡಿಸಿಕೊಂಡು, ಜೊತೆಗೆ ಕೋಳಿ ಸಾಕಾಣಿಕೆ, ಜೊತೆಗೆ ಜೇನು ಸಾಕಾಣಿಕೆ ಆಗಿರ್ಬೋದು, ಪಾರಿವಾಳಗಳನ್ನು ಸಾಕಾಣಿಕೆ ಮಾಡುವಂಥದ್ದಾಗಿರ್ಬೋದು, ಮತ್ತು ವಿವಿಧ ಬೆಳೆಗಳನ್ನು ಮಾಡಿಕೊಂಡು ಕೈತೋಟ ಹಣ್ಣಿನ ಗಿಡಗಳನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಹೇಳಿದಾಗೆ ಯಾವ ರೀತಿ ಅದಕ್ಕೆ ಕೃಷಿಯನ್ನು ಮಾಡ್ತಾ ಇರುವಾಗ ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡ್ತಾ ಇದ್ದಾರೆ, ಮತ್ತು ಅದಕ್ಕೆ ಎಷ್ಟು ಸಮಯವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗೆಯೇ ನೀವು ಕೂಡ ಕೃಷಿಯನ್ನು ಇದೇ ರೀತಿಯಲ್ಲಿ ವೈಜ್ಞಾನಿಕ ಪದ್ಧತಿನಲ್ಲಿ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಕೃಷಿಯ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆ ಹಂಚ್ಕೊಳ್ಬೋದು. ಹಾಗಾದರೆ ನೀವು ಕೂಡ ನಮ್ಮ ಕೃಷಿಯ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತಂದರೆ, ನಿಮ್ಮ ಅನುಭವಗಳನ್ನು ಹಂಚ್ಕೊಳ್ಬೇಕು ಅಂತಂದರೆ ನಮ್ಮ ಸಂಖ್ಯೆಗೆ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ, ನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ರು. ಇವರ ಶಿಕ್ಷಕ ವೃತ್ತಿಯ ಜೊತೆಗೆ ಕೃಷಿಯನ್ನು ಮಾಡ್ತಾ ಕೃಷಿನಲ್ಲಿ ಸಮಗ್ರ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ಹಾಗೆ ಯಾವುದೇ ರೀತಿಯ ಹೊರಗಿನಿಂದ ಆಹಾರವನ್ನು ತರದೆ ಅವರ ತೋಟದಲ್ಲಿನೇ, ಅವರ ಹೊಲದಲ್ಲಿನೇ ಕುರಿಗಳಿಗೆ ಹಾಗೆ ಬೇರೆ ಬೇರೆ ಆಹಾರವನ್ನು ಮಾಡ್ಕೊಳ್ತಾ ಅಸೋಲವನ್ನು ಕೊಟ್ಕೊಳ್ತಾ ಸೊ ಕೃಷಿನಲ್ಲಿ ಕೃಷಿಯನ್ನು ಕಾಣ್ತಾ, ಜೊತೆಗೆ ಇವರು ಮಾಡಿರುವಂತಹ ಏನು ಅರಣ್ಯ ಕೃಷಿ ಆಗಿರ್ಬೋದು, ಅರಣ್ಯ ಕೃಷಿ ಪದ್ಧತಿ ಆಗಿರ್ಬೋದು, ಹಾಗೆ ತೋಟಗಾರಿಕೆಯ ಪದ್ಧತಿ ಆಗಿರ್ಬೋದು, ಮತ್ತು ಜೇನು ಸಾಕಾಣಿಕೆಯನ್ನು ಕೂಡ ಅನುಭವ ಮಾಡಿದ್ವಿ ಅಂತ ಹೇಳ್ತಾ ಇದ್ರು. ಇದೆಲ್ಲದರ ಜೊತೆಯಲ್ಲಿ ಹೈನುಗಾರಿಕೆಯಲ್ಲೂ ಕೂಡ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಮಲೆನಾಡು ಗಿಡ್ಡ ಎನ್ನುವಂತಹ ಏನು ಹಸುಗಳನ್ನು ಕೂಡ ಇವರು ಸಾಕಾಣಿಕೆ ಮಾಡಿದ್ದಾರೆ, ಮತ್ತು ವಿವಿಧ ಬೆಳೆಗಳನ್ನು ಮಾಡ್ಕೊಳ್ತಾ ಜೊತೆಗೆ ಹಣ್ಣಿನ ಗಿಡಗಳನ್ನು ಕೂಡ ಇವರು ಹಾಕ್ಕೊಂಡು ಇವರ ಬೆಳೆಗಳಿಗೆ ಒಂದಷ್ಟು ಸಮಯವನ್ನು ಕೊಟ್ಕೊಳ್ತಾ ಇವರ ಫ್ಯಾಮಿಲಿಯ ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಕೂಡ ಮುಖ್ಯ ಆಗುತ್ತೆ ಅಂತೇಳಿ ಹೇಳ್ತಾ ಇದ್ರು. ಸೊ ಇದೆಲ್ಲದರ ಜೊತೆಯಲ್ಲಿ ನೀವು ಕೂಡ ಈ ರೀತಿಯ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ, ಅಥವಾ ನೀವು ಏಕಬಳೆ ಪದ್ಧತಿಗಳನ್ನು ಮಾಡ್ಕೊಂಡಿದ್ದೀರಾ ಅಂತಂದರೆ, ಸೊ ನಿಮ್ಮ ಕೃಷಿ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಬೋದು. ಎಲ್ಲರೂ ಹೇಳೋ ಪ್ರಕಾರ ಈಗ ಸಮಗ್ರ ಕೃಷಿಯನ್ನು ಮಾಡಿದಾಗ ಮಾತ್ರನೇ ನಮಗೆ ಒಂದು ಉತ್ತಮ ಆದಾಯ ಸಿಗೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಹೆಚ್ಚಿನ ಇಳುವರಿ ಬರೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ನೀವು ಕೂಡ ಸಮಗ್ರ ಕೃಷಿಯನ್ನು ಅಳವಡಿಸಿಕೊಂಡಿದ್ದರೆ ನಿಮ್ಮ ಕೃಷಿ ಹೇಗಿದೆ, ನಿಮ್ಮ ಕೃಷಿಯ ಬೆಳೆಗಳೇನೇನು, ಮತ್ತು ನಿಮ್ಮ ಅನುಭವಗಳನ್ನು ಕೂಡ ನಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸುರೇಶ್ ಅವರನ್ನ ಮತ್ತೊಮ್ಮೆ ಸ್ವಾಗತಿಸೋಣ. ಸುರೇಶ್ ಅವರು, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸುರೇಶ್ ಅವರು, ನೀವಾಗಲೇ ಹೇಳ್ತಾ ಇದ್ರಿ ಪಶುಸಂಗೋಪನೆಯಲ್ಲಿ ಕೂಡ ನೀವು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ. ಮೀನು ಸಾಕಾಣಿಕೆ ಆಗಿರ್ಬೋದು, ಮತ್ತು ಜೇನು ಸಾಕಾಣಿಕೆ, ಪಾರಿವಾಳ ಸಾಕಾಣಿಕೆ, ಮಲೆನಾಡು ಗಿಡ್ಡ, ಈ ರೀತಿಯ ಸಾಕಾಣಿಕೆಗಳನ್ನು ಮಾಡ್ತಿದ್ದೀರಾ. ಜೊತೆಗೆ ನೀವು ಹೇಳಿದ್ರಿ ಒಂದು ಫೈಟರ್ ಕೋಳಿಯನ್ನು ಕೂಡ ಸಾಕಾಣಿಕೆ ಮಾಡ್ತಿದ್ವಿ, ಹುಂಜಗಳನ್ನು ಅಂಥೇಳಿ. ಸೊ ಇದ್ರ ಬಗ್ಗೆ ಹೇಳ್ಬೋದಾ ಸರ್, ಇದನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದ್ದೀರಾ, ಮತ್ತು ಇದರಿಂದ ಹೇಗೆ ಆದಾಯ ಬರುತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ಫೈಟ್ರು ಹುಂಜ ಅಂತೇಳ್ಬಿಟ್ಟು ಇದು ನಮಗೆ ಸುಮಾರಾದ ಒಂದು 60-70 ಹುಂಜ ಇದೆ. ಇವೆಲ್ಲ ನಾವು ಮಾಂಸದ ಲೆಕ್ಕದಲ್ಲಿ ಕೊಡೋಕೆ ಹೋಗಲ್ಲ. ಇದನ್ನು ನಾವೇನು ಮಾಡ್ತೀವಿ ಅಂದರೆ ಇದ್ರ ಪಂದ್ಯದ ಆಧಾರದ ಮೇಲೆ, ಫೈಟಿಂಗ್ ಆಧಾರದ ಮೇಲೆ ನಾವು ಈ ಕೋಳಿಯನ್ನು ಕೊಡ್ತೀವಿ. ಮಿನಿಮಮ್ ನಮಗೆ ಮಿನಿಮಮ್ 4,000 ರೂಪಾಯಿಗೂ ಕೋಳಿ ಇದೆ. 4,000-20,000 ರೂಪಾಯಿವರೆಗೂ ನಮಗೆ ಕೋಳಿಗಳಿದ್ದಾವೆ. ಇದು ನಮಗೆ ಮೈನ್ ಮಾರ್ಕೆಟಿಂಗ್ ಏನಂದರೆ ಗೂಗಲಲ್ಲಿ ಹಾಕಿರೋದ್ರಿಂದ ಕಸ್ಟಮರ್ಸ್ ಉಡುಪಿ ಕಾರವಾರದವ್ರು ಬಂದು ನಮ್ಮನ್ನ ಇದನ್ನು ಬೈ ಬ್ಯಾಕ್ ಮಾಡ್ಕೊಂಡು ಹೋಗ್ತಾರೆ. ಇದು ಸಿಂಪಲ್ ಆಗಿ ನಾವು ವರ್ಷದಲ್ಲಿ 2 ಬ್ಯಾಚನ್ನು ನಾವು ಸೇಲ್ ಮಾಡ್ಕೊತೀವಿ. ಒಂದು ಹುಂಜ ಬಂದು ನಮಗೆ ಈಗ ನಾವು 1,000 ರೂಪಾಯಿ ಕೊಟ್ಟು ಒಂದು ಚಿಕ್ಕ ಮರಿ ತಂದಿದ್ದೀವಿ ಅಂತಂದರೆ ಅದು ಮಿನಿಮಮ್ ನಾವು 6 ಮೇಯಿಸ್ತೀವಿ. 6 ಆದಮೇಲೆ ನಾವು ಮಾರ್ತೀವಿ. ಮಿನಿಮಮ್ ಆಗಿ ಇದು ವಾರ್ಷಿಕವಾಗಿ ನಮಗೆ ಆದಾಯ ತಗೊಂಡಾಗ 2 ಬ್ಯಾಚ್ ಬರುತ್ತೆ. 2 ಬ್ಯಾಚ್ಗೂ ಸೇರಿ ಖರ್ಚೆಲ್ಲ ಹೋಗಿ ನಮಗೊಂದು 2,00,000 ರೂಪಾಯಿ ನಮ್ಗೆ ಆದಾಯ ಸಿಗ್ತಾ ಇದೆ ಇದು ಪಂದ್ಯದ ಹುಂಜದಲ್ಲಿ. ಅದ್ರ ಜೊತೆನಲ್ಲಿ ನಾವೇನು ಮಾಡಿದ್ವಿ ಅಂತಂದ್ರೆ ಪಾರಿವಾಳ ಅಂತಕ್ಕಂಥದ್ದು ಸಾಕಿದ್ವಿ. ಈ ಪಾರಿವಾಳ ಅಂತಕ್ಕಂಥದ್ದು ನಾವು 2 ರೀತಿಯಾಗಿರ್ತಕ್ಕಂಥ ಪಾರಿವಾಳ ಸಾಕಿದ್ವಿ. ಒಂದು ಬಂದು ಈ ಲಕ್ವಾ ಪಾರಿವಾಳ ಅಂತ ಹೇಳ್ಬಿಟ್ಟು ಕರಿತೀವಿ, ಅದು ಪ್ಯಾರಾಲಿಸಿಸ್ ಆಗಿರ್ತಕ್ಕಂಥವ್ರ ಮಾಂಸಕ್ಕಾಗಿ ಬಳಸ್ತಾರೆ, ಆ ಒಂದು ಜೊತೆ ಸಾಕಿದ್ವಿ. ಮತ್ತೆ ಇನ್ನೊಂದು ರೇಸಿಂಗ್ ಪಾರಿವಾಳ ಅಂತ ಹೇಳ್ಬಿಟ್ಟು ಇನ್ನೊಂದು ಜೊತೆ ಸಾಕಿದ್ವಿ. ಲೋ ಕಾಸ್ಟ್ ಅಲ್ಲಿ ನಾವು ಹುಡ್ಡಿನ ರಿಪೀಸ್ ಅಲ್ಲಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಏನಾಗುತ್ತೆ ಅಂದ್ರೆ ಕುರಿಯ ಪಿಚ್ಗೆ ಬಂದು ಕೆಳಗಡೆ ಬೀಳೋದ್ರಿಂದ ಕೆಳಗಡೆ ಸುಮಾರು ಕೋಳಿಗಳೊಂದು 150-160 ಇದನ್ನ ನಾವು ಮೊಟ್ಟೆಗಾಗಿ ಬಳಸ್ಕೊಂಡಿದ್ವಿ. ಈ ಕೋಳಿಗೆ ನಾವು ಒಂದು ದಿನಕ್ಕೆ 1 ರೂಪಾಯಿನೂ ಸಹ ನಾವು ಆಚೆ ಕಡೆಯಿಂದ ಆಹಾರವನ್ನು ತರೋದೇ ಇಲ್ಲ. ಇದಕ್ಕಾಗಿ ಮೇನ್ ಆಹಾರ ನಾವೇನು ಮಾಡಿದ್ವಿ ಅಂದರೆ ಹೋಟ್ಲ್ ವೇಸ್ಟೇಜ್ ಅಲ್ಲಿ ಗಟ್ಟಿ ಬರ್ತಕ್ಕಂಥ ಅನ್ನದ ಕೋಳಿ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಅಜೋಲಾ ತೊಟ್ಟಿಗಳನ್ನು ಸುಮಾರು 6-7 ತೊಟ್ಟಿಗಳನ್ನು ಮಾಡ್ಕೊಂಡಿದ್ವಿ. ಈ ಅಜೋಲಾದಿಂದ ನಾವೇನು ಮಾಡ್ತಾ ಇದೀವಿ ಅಂದರೆ ಪ್ರತಿ ದಿವಸ ನಮಗೆ 10-15 ಕೆಜಿಯಷ್ಟು ಅಜೋಲಾ ಬರುತ್ತೆ. ಈ ಅಜೋಲಾವನ್ನು ನಾವೇನು ಮಾಡ್ತಾ ಇದೀವಿ ಅಂತಂದರೆ ಕೋಳಿಗಳಿಗೆ ಫೀಡಾಗಿ ಬಳಸ್ಕೊತಾ ಇದೀವಿ. ಬಟ್ ಇಲ್ಲಿ ನಮ್ಮದು ಯಾವುದೇ ಖರ್ಚಿಲ್ಲದೆ ನಮಗೆ ಮಿನಿಮಮ್ ಒಂದು ದಿನಕ್ಕೆ 40-50 ಮೊಟ್ಟೆ ಬರುತ್ತೆ. ಮಿನಿಮಮ್ ನಾನ್ನೂರಿಂದ 500-600 ರೂಪಾಯಿವರೆಗೂ ನಮಗೆ ದಿನಕ್ಕೆ ಆದಾಯ ಇರೋದ್ರಿಂದ ಈ ಕೋಳಿಗಳದ್ದು ಒಂದು ಕಾನ್ಸೆಪ್ಟ್ ಆಯಿತು. ಎರಡನೇದು ಈ ಹಜೋಲಾ ಏನಂತಂದರೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಡೈಲಿ ನಾವು ಅದಕ್ಕೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಇದು ಗಾಡ್ ಗಿಫ್ಟ್ ಅಂದರೆ ನೇಚರ್ ಗಿಫ್ಟ್ ಅಂತ ಹೇಳ್ಬೋದು. ಈ ಹಜೋಲಾದಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ನಾವು ತೊಟ್ಟಿ ಮಾಡ್ಕೊಂಡು ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮತ್ತೆ ಎವ್ರಿ ಡೇ ನಮಗೆ ಅದು ಆದಾಯ ಕೊಡ್ತಾ ಇರತಕ್ಕಂಥದ್ದು. ಬಟ್ ರೈತರು ಇದನ್ನು ವೈಜ್ಞಾನಿಕವಾಗಿ ತಿಳ್ಕೊಬೇಕು. ಇದು ನೀವೆಲ್ಲರೂ ಸಹ ಮಾಡೋದ್ರಿಂದ ತುಂಬ ತುಂಬ ತುಂಬ ಬೆನಿಫಿಟ್ ಇದೆ ಈ ಹಜೋಲಾದಿಂದ.
2: ಓಕೆ, ಸೂಪರ್ ಸರ್. ಹಾಗೆ ಕುರಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಕುರಿಗಳಲ್ಲಿ ಯಾವ್ಯಾವ ಬ್ರೀಡ್ ಕುರಿಗಳಿದೆ ಮತ್ತೆ ಅವುಗಳನ್ನ ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ತೀರಾ, ಹೇಗೆ ಅದರಿಂದ ಆದಾಯ ಬರ್ತಾ ಇದೆ, ಇದ್ರ ಬಗ್ಗೆ ಹೇಳೋದ ಸರ್?
3: ಕುರಿಗಳು ನಮ್ಮಲ್ಲಿ ತುಂಬ ವಿಶೇಷವಾಗಿ ನಾವು ಮೇನ್ ಕಮರ್ಷಿಯಲ್ ಕ್ರಾಪ್ ಆಗಿ ಬಳಸ್ತಾ ಇದೀವಿ. ಈ ಕುರಿಗಳನ್ನು ಯಾಕೆ ನಾವು ಕಮರ್ಷಿಯಲ್ ಕ್ರಾಪ್ ಆಗಿ ಬಳಸ್ತಾ ಇದೀವಿ ಅಂತಂದರೆ ನಮಗೆ ಇತ್ತೀಚೆಗೆ ಹೆಚ್ಚು ಆದಾಯ ಕೊಡ್ತಾ ಇರತಕ್ಕಂಥದ್ದು ಇದೇ ಆಗಿದೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ಈಗ ಸದ್ಯಕ್ಕೆ 3 ಜಾತಿಯ ಕುರಿಗಳಿದ್ದಾವೆ. ಅದರಲ್ಲಿ ಗೂಡೂರಿನ ಕುರಿ ಒಂದು ಜಾತಿ ಆದರೆ, ಎರಡನೇದು ಬಂದು ಗುಲ್ಬರ್ಗ ಬಾದಾಮಿಯ ಒಂದು ಜಾತಿ ಇದೆ, ಮೂರನೇದು ಬಂದು ಮೈಸೂರು ಮಳವಳ್ಳಿಯ 3 ರೀತಿಯಾಗಿರ್ತಕ್ಕಂಥ ಕುರಿಗಳನ್ನು ಬಳಸ್ತಾ ಇದ್ದೀವಿ. ಇಲ್ಲಿ ನಮಗೆ ಕಮರ್ಷಿಯಲ್ಗೆ ವರ್ಕೌಟ್ ಆಗ್ತಾ ಇರ್ತಕ್ಕಂಥ ಕುರಿ ಬಂದರೆ ಗೂಡೂರು ಕುರಿ. ಈ ಗೂಡೂರು ಕುರಿ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಒಂದು ತಿಂಗಳಿಗೆ ಒಂದು ಕುರಿಯಿಂದ 1,000 ರೂಪಾಯಿ ಆದಾಯ ಗೂಡೂರು ಕುರಿಯಿಂದ ಸಿಗ್ತದೆ. ಇದು ಕಮರ್ಷಿಯಲ್ಗೆ ತುಂಬ ಯಥೇಚ್ಛವಾದ ಬೇಡಿಕೆ ಇರತಕ್ಕಂಥ ಒಂದು ಕುರಿಯಾಗಿದೆ. ಇಲ್ಲಿ ನಾವು ಸದ್ಯಕ್ಕಾಗಿ ಮೇಯಿಸ್ತಾ ಇರ್ತಕ್ಕಂಥದ್ದು ಎಲ್ಲ ಮಾಂಸಕ್ಕಾಗಿ ಮೇಯಿಸ್ತಾ ಇದ್ವಿ, ಯಾವುದೇ ಬ್ರೀಡಿಂಗ್ ಇಲ್ಲ. ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಅಂದರೆ ಈ ಕುರಿ ಸಾಕಾಣಿಕೆಯಲ್ಲಿ ಸುಮಾರು ನಾವು 500,000 ಕೊಟ್ಟು 100 ಕುರಿ ತರ್ತೀವಿ. ಸಾಮಾನ್ಯವಾಗಿ 4,500-5,000 ರೇಂಜಲ್ಲಿ 100 ಕುರಿ ತರ್ತೀವಿ. ಆ 100 ಕುರಿ ತಂದಿರತಕ್ಕಂಥದ್ದನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ 5-6 ಮಂತ್ ನಾವು ಮೇಯಿಸ್ತೀವಿ. 5-6 ಮಂತ್ ಆದ ತಕ್ಷಣ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ನಾವು ಅದರ ಡಬಲ್ಗೆ ಮಾರ್ತೀವಿ. ಅಂದರೆ 500,000 ತಂದಿರತಕ್ಕಂಥದ್ದನ್ನು 10,000 ಮಾರ್ತೀವಿ. ಅದರಲ್ಲಿ ನಮಗೆ 1,00,000 ರೂಪಾಯಿ ಮೇವಿಗೆ ಎಕ್ಸ್ಪೆನ್ಸಿವ್ ಹೋದರೆ ನಮಗೆ 4,00,000 ರೂಪಾಯಿ 6 ಮಂತ್ಗೆ ಮೋಸ ಇಲ್ಲ. ಮತ್ತು ಇದರಲ್ಲಿ ನಾವೊಂದು ವೈಜ್ಞಾನಿಕವಾಗಿ ನಾವು ಮಾಡಿರ್ತಕ್ಕಂಥ ಒಂದು ವಿಶೇಷತೆ ಏನಂತಂದರೆ ಸಾವಯವ ರೀತಿಯಲ್ಲಿ ಕುರಿಯನ್ನು ಬೆಳೆಸಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ಯಾಟಲ್ ಫೀಡನ್ನು ನಾವು ಕೊಡದೆ ನಾವೇ ತಯಾರು ಮಾಡಿರ್ತಕ್ಕಂಥ ಫುಡ್ಡನ್ನು ಬಳಸಬೇಕು. ಅದಕ್ಕಾಗಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಹಜೋಲಾ ಒಂದಷ್ಟು ಮಾಡ್ಕೊಂಡಿದ್ದೀವಿ. ಹಜೋಲಾದಲ್ಲಿ ಒಂದಷ್ಟು ಕೊಡ್ತೀವಿ. ಹೆಬ್ಬೇವು ಅಂತ ಹೇಳ್ಬಿಟ್ಟು 1,500 ಹೆಬ್ಬೇವು ಹಾಕ್ಕೊಂಡಿದ್ವಿ. ಈ 1,500 ಹೆಬ್ಬೇವಲ್ಲಿ ಸುಮಾರು ನಮಗೆ ಎಷ್ಟು ಕುರಿಗೆ ಮೇವು ಬೇಕು ಅಷ್ಟು ಸಿಗುತ್ತೆ. ಅದ್ರ ಜೊತೆಗೆ ಒಣವುಲ್ಲನ್ನು ಒಂದಷ್ಟು ಸ್ಟಾಕ್ ಮಾಡ್ಕೊಂಡಿದ್ದೀವಿ, ಕಳ್ಳೆ ಗಿಡ ಒಂದಷ್ಟು ಸ್ಟಾಕ್ ಮಾಡಿದ್ದೀವಿ, ಹುರುಳಿ ಗಿಡ ಒಂದಷ್ಟು ಸ್ಟಾಕ್ ಮಾಡಿದ್ದೀವಿ. ಇವೆಲ್ಲ ಏನು ಮಾಡ್ತೀವಿ ಅಂದರೆ ಡೇ ಬೈ ಡೇ ಒಂದೊಂದು ಟೈಮ್ ಒಂದೊಂದು ಕೊಡೋದ್ರಿಂದ ನಾವು ಯಾವುದೇ ಫುಡ್ಡನ್ನು ನಾವು ಆಚೆ ಕಡೆಯಿಂದ ಕೊಂಡ್ಕೊಂಬರೋದಕ್ಕೆ ಹೋಗಲ್ಲ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಬೆಳೆಸಿದ್ವಿ ಅಂದರೆ ಈ ಸಂಜೆ ಟೈಮು ಅಥವಾ ಬೆಳಗ್ಗೆ ಟೈಮು ಹೋಟೆಲ್ ವೇಸ್ಟೇಜ್ನ ತಿಳಿ ನೀರು ಕೊಡ್ತೀವಿ. ಇದೇನಾಗುತ್ತೆ ಅಂದರೆ ಕುರಿಗೆ ಅದು ದೇಹ ಸ್ವಲ್ಪ ಗ್ರೋತ್ ಆಗೋದಕ್ಕೆ, ಕೊಬ್ಬಿನಂಶ ಕೊಬ್ಬೋದಕ್ಕೆ ಒಂದು ಸಹಾಯಕವಾಗ್ತದೆ.
2: ಓಕೆ ಸರ್, ಹಾಗಾದರೆ ಈ ಕುರಿ ಸಾಕಾಣಿಕೆಯ ಬಗ್ಗೆ ಏನಷ್ಟು ವಿಚಾರಗಳನ್ನು ಮಾತಾಡೋಣ. ಹಾಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ ಸುಮಾರು ವಿಚಾರಗಳಿದೆ ಸರ್. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮದೊಂದು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೈತೆ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸುರೇಶ್ ಅವ್ರ ಜೊತೆನಲ್ಲಿ ಮಾತಾಡ್ತಾ ಇದ್ವಿ. ಅವರು ಸಾಕಾಣಿಕೆ ಮಾಡ್ತಿರುವಂತಹ ಕುರಿ ಆಗಿರ್ಬೋದು, ಕೋಳಿಗಳಾಗಿರ್ಬೋದು, ಯಾವ ರೀತಿಯಲ್ಲಿ ಅವುಗಳಿಗೆ ಆಹಾರವನ್ನು ಕೊಡ್ತಾ ಇದ್ದಾರೆ ಮತ್ತು ಅಜೋಲಾವನ್ನು ಬೆಳೆಸೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುನರ್ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ ನಾಡಿ ಪುರಂಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕೋಲಾರ ಜಿಲ್ಲೆಯ ಕೋಲಾರ ತಾಲೂಕಿನ ಸುರೇಶ್ ಅವ್ರ ಜೊತೆನಲ್ಲಿ. ಇವರು ಸಮಗ್ರ ಕೃಷಿಯನ್ನು ಮಾಡ್ತಾ ಸಮಗ್ರ ಕೃಷಿಯ ಪದ್ಧತಿನಲ್ಲಿ ಏನು ಜೇನು ಸಾಕಾಣಿಕೆ ಆಗಿರ್ಬೋದು, ಪಾರಿವಾಳ ಸಾಕಾಣಿಕೆ ಆಗಿರ್ಬೋದು, ಮಲೆನಾಡು ಗಿಡ್ಡ ಆಗಿರ್ಬೋದು, ಮತ್ತು ಅರಣ್ಯ ಕೃಷಿಯ ಪದ್ಧತಿಯನ್ನು ಅಳವಡಿಸಿಕೊಂಡು ತೋಟಗಾರಿಕೆ ಬೆಳೆಗಳನ್ನು ಕೂಡ ಮಾಡ್ಕೊಳ್ತಾ, ಮತ್ತು ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಇದರೆಲ್ಲ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಮಾಡ್ತಾ ಇರೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ

0: ರೈತರು ಏನ್ ಮಾಡ್ತಾರೆ ಅಂದ್ರೆ ಅವೈಜ್ಞಾನಿಕವಾಗಿ ಏನ್ ಮಾಡ್ತಾರೆ ಅಂದ್ರೆ ಕುರಿ ತರ್ತಾರೆ, ಕುರಿ ತಂದು ಅದಕ್ಕೆ ವ್ಯಾಕ್ಸಿನ್ ಕೊಡೋದಿಲ್ಲ, ಅದನ್ನ ಫೀಡ್ ಅನ್ನ ಬೈ ಮಾಡ್ಕೊಂಬರ್ತಾರೆ. ಇದರಿಂದ ಏನಾಗತ್ತೆ ಅಂತಂದ್ರೆ ಅವ್ರ ಲಾಭ ಪಡೆಯೋದಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ನನಗೆ ಕುರಿನಲ್ಲಿ ಲಾಭನೇ ಇಲ್ಲ, ಲಾಭನೇ ಇಲ್ಲ ಅಂತ ಹೇಳ್ತಾರೆ. ಲಾಭ ಇಲ್ಲ, ಯಾವುದನ್ನೇ ಮಾಡ್ಬೇಕಂದ್ರು ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಮಾಡಿದ್ರೆ ಲಾಭ ಇದ್ದೇ ಇದೆ. ಅದರಲ್ಲಿ ನಾವು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನಾವು ಥಿಂಕ್ ಮಾಡಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಬೆನಿಫಿಟ್ ಇದೆ. ಇವತ್ತು ಒಬ್ಬ ಉದ್ಯೋಗಸ್ಥ ತಿಂಗಳಿಗೆ 50,000 ಏನು ಸಂಪಾದನೆ ತಗೊಂತದನ ಅದಕ್ಕಿಂತ ಕಡಿಮೆ ಏನಿಲ್ಲ ಅನ್ನೋದಕ್ಕೆ ನಮ್ಮ ಒಂದು ಫಾರಂ ಆಫ್ಸ್ ಒಂದು ಮಾದರಿ ಅಂತ ಹೇಳ್ಬೋದು. ಇಲ್ಲಿ ಏನಾಗ್ತಾ ಇದೆ ಅಂತಂತಂದ್ರೆ ಈ ಕುರಿಯ ಮಾಂಸಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಸಂತೆಗಳಿಗೋಗಿ ಮಾರಾಕ ಹೋಗಲ್ಲ. ಇಲ್ಲಿನ ಗಿರಾಕಿಗಳು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ದಿವಸ ಬರ್ತಾರೆ, ಬೇಕಾಗಿರ್ತಕ್ಕಂಥ ಕುರಿಗಳನ್ನ ಕೊಂಡ್ಕೊಂತಾರೆ, ಹೋಗ್ತಾರೆ. ಆದಾಯ ಜೊತೆಗೆ ನಮಗೆ ಉಲ್ಲಾಸ ಇದೆ, ಉತ್ಸಾಹ ಇದೆ, ಹುರುಪಿದೆ.
1: ಓಕೆ ಸರ್, ಹಾಗಾದ್ರೆ ಈಗ ಬೇರೆ ರೈತರು ಕೂಡ ಕುರಿಗಳನ್ನು ಸಾಕಾಣಿಕೆ ಮಾಡ್ತಾ ಇರ್ತಾರೆ. ಸೊ ಅವ್ರು ಮಾಡ್ತಾ ಇರುವಂತಹ ಪದ್ಧತಿಗೂ ನೀವು ಮಾಡ್ತಾ ಇರುವಂತಹ ಪದ್ಧತಿಗೂ ಏನು ಡಿಫ್ರೆನ್ಸ್ ಇದೆ? ಮತ್ತೆ ಕುರಿ ಸಾಕಾಣಿಕೆ ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಜನ ರೈತರು ಲಾಸ್ ಮಾಡ್ಕೊಳ್ತಾ ಇರೋದು ಯಾಕೆ, ಇದ್ರ ಬಗ್ಗೆ ಹೇಳ್ಬೋದು ಸರ್?
0: ನಾನಿಲ್ಲಂದ್ರೆ ನಿಮ್ಗೆ ಒಂದು ವೈಜ್ಞಾನಿಕವಾದ ಒಂದು ರೀಸನ್ ಕೊಡ್ತೀನಿ ನೋಡಿ. ಬೇರೆ ರೈತರಿಗೂ ನಮಗೂ ಏನು ಡಿಫ್ರೆನ್ಸ್ ಅಂತಂದ್ರೆ, ಬೇರೆ ರೈತರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿ ದೊಡ್ಡದಾಗಿ ಶೆಡ್ ಹಾಕಿರ್ತಾರೆ, ಸುಮಾರು 1,00,000-2,00,000 ಮೇಯಿಸುವಷ್ಟು ಕುರಿ ಜಾಗದಲ್ಲಿ ಅವರು 1 ಕೋಟಿಯಷ್ಟು ಬಂಡವಾಳ ಹಾಕಿ ಒಂದು ಶೆಡ್ ಮಾಡಿರ್ತಾರೆ. ಕುರಿ ನೋಡಿದ್ರೆ 30 ಕುರಿ ಬಿಟ್ಟಿರ್ತಾರೆ, ಮತ್ತೆ ಆ ಕುರಿಗೆ ಅವರು ಆಚೆ ಕಡೆಯಿಂದ ಫುಡ್ ತರ್ತಾರೆ, ಅದರಲ್ಲಿ ಲಾಸ್ ಆಗ್ತಾರೆ. ಮತ್ತೆ ಕುರಿಯನ್ನು ಯಾವುದೇ ಕಾರಣಕ್ಕೂ ಆಚೆ ಕಡೆಯಿಂದ ಕೊಂಡ್ಕೊಂಬಂದ್ರೆ ಫುಡ್ ಏನಾಗುತ್ತೆ ಅಂದರೆ ಅದು ನಮಗೆ ಕೊಂಡ್ಕೊಂಬರ್ತಕ್ಕಂಥ ಖರ್ಚೇ ಜಾಸ್ತಿ ಬರುತ್ತೆ. ಇಲ್ಲಿ ನಾವು ಮಾಡಿರ್ತಕ್ಕಂಥ ಒಂದು ವಿಶೇಷತೆ ಏನಂದರೆ ನಮ್ಮ ಶೆಡ್ಡು ಅಷ್ಟೊಂದು ಹೈ ಇನ್ವೆಸ್ಟ್ಮೆಂಟ್ ಹಾಕಿಲ್ಲ, ಸಿಂಪಲ್ ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ. ಆದರೂ 100 ಕುರಿನಲ್ಲಿ ಯಾವ ರೀತಿ ನಾವು ವೈಜ್ಞಾನಿಕವಾಗಿ ನಾವು ಪ್ರಾಕ್ಟಿಕಲ್ ಆಗಿ ಏನು ನಾವು ಆದಾಯ ಹೆಂಗೆ ತಗೊಂತಾ ಇದ್ದೀನಿ ಅಂದರೆ 100 ಕುರಿಗೆ ನಾನು ಮಿನಿಮಮ್ 9-10 ಕೆಜಿ ಬರ್ತಕ್ಕಂಥ ವೆಯ್ಟಲ್ಲಿ ನಾನು ಕುರಿನ ತಗ್ತೀನಿ. ಆ ಕುರಿಗೆ ಬಂಡವಾಳ ಬಂದು ಮ್ಯಾಕ್ಸಿಮಮ್ ಆಗಿ 4,500-5,000 ರೂಪಾಯಿ ಬಂಡವಾಳ ಆಗುತ್ತೆ. ಆ ಕುರಿಯನ್ನು ನಾನು 6 ತಿಂಗಳ ಮೇಯಿಸ್ತೀನಿ. 100 ಕುರಿಯನ್ನು 6 ತಿಂಗಳ ಮೇಯಿಸಿದಲ್ಲಿ ನಮಗೇನಾಗತ್ತೆ ಅಂತಂದರೆ 4,500,000 ಕೊಟ್ಟು 100 ಕುರಿ ತಂದಿರ್ತೀನಿ. ಅದನ್ನು ಮಾಂಸಕ್ಕೆ ನಾನು ತಂದಲ್ಲೇ 10 ಕೆಜಿ ಇರ್ತಕ್ಕಂಥದ್ದು ಕೊನೆಗೆ ಮೇಯಿಸಿದ್ದು ಮಾರಿದ್ದಾದ್ಮೇಲೆ ನಮಗೆ ಡಬಲ್ ಆಗಿರುತ್ತೆ. ಮಾಂಸ 10 ಕೆಜಿ ಇರ್ತಕ್ಕಂಥದ್ದು 20 ಕೆಜಿ ಆಗಿರುತ್ತೆ. ಅಲ್ಲಿ ನಾನು 4,500,000 ಬಂಡವಾಳ ಹಾಕಿರ್ತಕ್ಕಂಥದ್ದು ನನಗೆ 8,500,000 ಬಂಡವಾಳ ಬರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಾನು ಮೇವನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಬೈ ಮಾಡಿರೋದಿಲ್ಲ. ಆ ಬೈ ಮಾಡಿಲ್ಲದೆ ಇರೋದ್ರಿಂದ, ಜೊತೆಗೆ ಲೇಬರ್ಸ್ ಇಲ್ಲದೆ ಇರೋದ್ರಿಂದ, ಮನೆಯವರೇ ನೋಡ್ಕೊಳ್ಳೋದ್ರಿಂದ ನಾನು ಡ್ರೈ ಮೇವನ್ನು ಜಾಸ್ತಿ ಯಥೇಚ್ಛವಾಗಿ ಬಳಸ್ತಾ ಇದ್ದೀನಿ. ಇದಕ್ಕಾಗಿ ಒಣಹುಲ್ಲು ವರ್ಷಕ್ಕೆಲ್ಲ ಸೇರಿ ನಾನೊಂದು 30,000 ತಂದರೆ ಸಾಕು, ಕಳ್ಳೆ ಗಿಡ ಒಂದು 5,000 ತಂದರೆ ಸಾಕು, ಹುರುಳಿ ಗಿಡ ಒಂದು 5,000 ತಂದರೆ ಸಾಕು. ಈ ಒಣಹುಲ್ಲು ನಮ್ಮಲ್ಲಿರ್ತಕ್ಕಂಥ ಹೆಬ್ಬೆ ಯಾವಾಗ ವ್ಯಾಕ್ಸಿನೇಷನ್ ಕೊಡೋದಿಲ್ವೋ 2-3 ಮಂತ್ಸ್ ಆದ ತಕ್ಷಣ 100 ಕುರಿ ತಂದಿರ್ತಕ್ಕಂಥವ್ರು 50 ಕುರಿ ಡೆತ್ ಆಗಿರ್ತಕ್ಕಂಥ ಇತಿಹಾಸಗಳು ಇದ್ದಾವೆ. ಅದಕ್ಕಾಗಿ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಯಾವತ್ತು ಯಾವುದೇ ಕಾರಣಕ್ಕೂ ಬೆಡ್ ಮೇಲೆ ಕುರಿ ತರಬೇಕಂದ್ರೆ ಹಾಲು ಕುಡಿಯತಕ್ಕಂಥ ಮರಿಯನ್ನು ತರಬಾರ್ದು. ಒಂದು ಸರ್ಟನ್ ಏಜ್ಗೆ ಬಂದಿರಬೇಕು. ಸರ್ಟನ್ ಏಜ್ ಅಂತಂದರೆ 9-10-11 ಈ ಅಷ್ಟು ವೆಯ್ಟ್ ಬರ್ತಕ್ಕಂಥ 10 ಕೆಜಿ ಅಷ್ಟು ವೆಯ್ಟ್ ಬರ್ತಕ್ಕಂಥ ಕುರಿ ಅಂತಂದರೆ ಈ ಹೈಟೆಕ್ ಶೆಡ್ಗಾಗಿ ಅದು ನಿಲ್ಲತ್ತೆ. ನಾವು ಹಾಲು ಕುಡಿಯೋ ಮರಿ ಅಂತಂದರೆ ಏನಾಗುತ್ತೆ ಅಂದರೆ, ವೈಜ್ಞಾನಿಕವಾಗಿ ಅದರ ಅಮ್ಮ ಹತ್ರ ಹಾಲು ಕುಡ್ಕೊಂಡು ಅದು ಭೂಮಿ ಮೇಲೆ ಓಡಾಡ್ಕೊಂಡಿರುತ್ತೆ, ಹೈಟೆಕ್ ಶೆಡ್ಗೆ ಹೊಂದ್ಕೊಳ್ಳೋದಿಲ್ಲ. ಯಾವಾಗ ಹೊಂದ್ಕೊಳ್ಳೋದಿಲ್ಲ ಡೆತ್ ರೇಟ್ ಜಾಸ್ತಿ ಆಗುತ್ತೆ. ಕುರಿ ಸಾಕಾಣಿಕೆಯಲ್ಲೂ ಲಾಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ. ಬಟ್ ಅದರಲ್ಲಿ ಮೇನ್ ಏನಂತಂದ್ರೆ ವೈಜ್ಞಾನಿಕತೆಯನ್ನು ಅಳವಡಿಸಬೇಕು, ಅದರಲ್ಲಿ ಸೂಕ್ಷ್ಮತೆಯನ್ನು ಗಮನಿಸಬೇಕು.
1: ಓಕೆ, ಸೊ ವೈಜ್ಞಾನಿಕ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಆಗಲ್ಲ ಅನ್ನೋದು ಸುರೇಶ್ ಸರ್ ಮಾತು. ಸೊ ಹಾಗೆ ಸರ್, ಈಗ ನೀವು ಕೃಷಿ ಭೂಮಿಯನ್ನು ಕೂಡ ಹೊಂದಿದ್ದೀರಾ, ಮತ್ತೆ ಅದರಲ್ಲಿ ಹಲವಾರು ಬೇರೆ ಬೇರೆ ಬೆಳೆಗಳನ್ನು ಕೂಡ ಮಾಡಿದ್ದೀರಾ, ಮತ್ತೆ ಅರಣ್ಯ ಪದ್ಧತಿಯನ್ನು ಕೂಡ ಮಾಡ್ತಾ ಇದ್ದೀರಾ, ತೋಟಗಾರಿಕೆ ಬೆಳೆಗಳನ್ನು ಕೂಡ ಮಾಡಿದ್ದೀರಾ. ಸೊ ಹೇಗೆ ನಿಮ್ಮ ಕೃಷಿ ಭೂಮಿಯಲ್ಲಿ ಈ ಎಲ್ಲ ಬೆಳೆಗಳನ್ನು ಮಾಡೋಕ್ಕೆ ಸಾಧ್ಯ ಆಯಿತು, ಮತ್ತೆ ಹೇಗೆ ನಿರ್ವಹಣೆ ಮಾಡ್ತಿದ್ದೀರಾ ಬೆಳೆಗಳನ್ನು, ಮತ್ತೆ ಹೇಗೆ ಯಾವೆಲ್ಲ ಬೆಳೆಗಳನ್ನು ಹಾಕಿದ್ರೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
0: ನಮ್ದು ಈಗ 3.5 ಎಕರೆ ಜಮೀನಿದೆ. ಈ 3.5 ಎಕರೆನಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ ಸಮಗ್ರ ಕೃಷಿ, ಕೋಳಿ ಕುರಿ ಮೀನು ಎಲ್ಲ ಇದೆ. ಅದರ ಜೊತೆನಲ್ಲಿ ನಾವು ಅರಣ್ಯ ಪದ್ಧತಿ ಅಂತಕ್ಕಂಥದ್ದನ್ನು ಬಳಸ್ಕೊಂಡಿದ್ವಿ. ಈ ಅರಣ್ಯ ಪದ್ಧತಿ ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ಅಂತಂದ್ರೆ 1,500 ಹೆಬ್ಬೇವು ಗಿಡ ಇದೆ. ಈ ಹೆಬ್ಬೇವು ಗಿಡದ ಮಧ್ಯದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಮಲ್ಬರಿ ವಿತ್ ಸ್ಯಾಂಡಲ್ ಹಾಕಿದ್ವಿ. ಮಧ್ಯದಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಒಂದಷ್ಟು ರಾಗಿ ಚೆಲ್ಕೊತಾ ಇದೀವಿ, ತೊಗರಿ ಹಾಕ್ತಾಯಿದ್ವಿ, ಅಲಸಂದೆ ಹಾಕ್ತಾಯಿದ್ವಿ. ಇವೆಲ್ಲವೂ ಸಹ ಮನೆ ಖರ್ಚಿಗಾಗಿ ಬಳಸ್ಕೊತಾ ಇದೀವಿ. ಇದ್ರ ಜೊತೆಯಲ್ಲಿ ನಾವೇನು ಮಾಡ್ತಾ ಇದೀವಿ ಅಂದರೆ ಈ ರಾಗಿ ಮತ್ತು ಅಲಸಂದೆ ಇದರ ಬರ್ತಕ್ಕಂಥ ಹುಲ್ಲಿನಿಂದ ಕುರಿಗಳಿಗೂ ಸಹ ನಾವು ಕೊಡ್ತಾ ಇದೀವಿ. ಮ್ಯಾಕ್ಸಿಮಮ್ ವಾರ್ಷಿಕವಾಗಿ ಒಂದು 20-30,000 ರೂಪಾಯಿ ಕೊಂಡ್ಕೊತಾ ಇದೀವಿ ಅಷ್ಟೇ. ಇಲ್ಲಿ ನಾವು ಬೋರ್ವೆಲ್ ಒಂದು 5-6 ಲಕ್ಷ ಹಾಕಿದ್ರೂ ಸಹ ಅದು ವೇಸ್ಟ್ ಆಗುತ್ತೆ. ಅದಕ್ಕಾಗಿ ನಾವೇನು ಮಾಡಿದ್ವಿ ಅಂದರೆ ಏನೋ ಒಂದು ವೈಜ್ಞಾನಿಕತೆಯನ್ನು ಮಾಡಿ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ವಿ. ಈ ಕುರಿಗಳ ಮೇವಿಗಾಗಿ ನಾವು ವಾರ್ಷಿಕವಾಗಿ 10-20% ಮಾತ್ರ ಕೊಂಡ್ಕೊತಾ ಇದ್ವಿ. ಇನ್ನು ಉಳಿದಿರ್ತಕ್ಕಂಥದ್ದೆಲ್ಲ ಸ್ವಾವಲಂಬಿಯಾಗಿ ನಾವೇ ದುಡಿದು ಕುರಿಗಳಿಗೆ ಕೊಡ್ತಾ ಇದೀವಿ.
1: ಓಕೆ ಸೂಪರ್ ಸರ್, ಒಳ್ಳೊಳ್ಳೆ ವಿಚಾರಗಳನ್ನ ಹೇಳಿದ್ರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಧನ್ಯವಾದಗಳು ತಮಗೆ ನಿಮ್ಮ ಕೃಷಿಯ ಅನುಭವಗಳನ್ನ ಹಂಚ್ಕೊಳ್ತಾ. ಸೊ ಕೃಷಿನ ಮಾಡಬೇಕು ಅನ್ನೋರಿಗೂ ಕೂಡ ಒಂದು ವೈಜ್ಞಾನಿಕ ಪದ್ಧತಿಯ ಅಳವಡಿಕೆ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸಿದ್ರಿ. ಮತ್ತೊಮ್ಮೆ ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಜೊತೆ ಮಾತಾಡ್ತಾ

0: ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡೋದಕ್ಕೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಮಗೆ ಸುರೇಶ್ ಸರ್ ಮಾತಾಡ್ತಾ ಹೇಳ್ತಾ ಇದ್ರು ಕುರಿ ಸಾಕಾಣಿಕೆ ಜೊತೆಗೆ ಮೀನು ಸಾಕಾಣಿಕೆ ಮತ್ತು ಸಮಗ್ರ ಪದ್ಧತಿನಲ್ಲಿ ಕೃಷಿಯನ್ನು ಮಾಡಿದಾಗ ಖಂಡಿತವಾಗ್ಲೂ ಒಂದರಲ್ಲ ಒಂದರಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಇದೆ, ಜೀವನ ನಡೆಸೋದಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋದು ಇವರ ಮಾತು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತದೆ, ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲರಿಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮದಲ್ಲಿ ಮುಗಿಸಿದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
2: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
1: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
2: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
1: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
2: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಭಾವಗೀತೆಗಳ ಭಾವರಸ, ಭಕ್ತಿ ಗೀತೆಗಳ ಭಕ್ತಿಸುದೆ, ಚಿತ್ರಗೀತೆಗಳ ಸುಮಧುರ ಸಂಗೀತ, ಈ ಎಲ್ಲದರ ಸಂಗಮವಾಗಿರುವ ವಿಶೇಷ ಕಾರ್ಯಕ್ರಮ ಸಂಡೇ ಸ್ಪಾಟ್ಲೈಟ್. 28/6/2026 ಭಾನುವಾರ ಪ್ರಸಾರವಾಗಲಿರುವ ಈ ವಿಶೇಷ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಇರಲಿದ್ದಾರೆ ಪ್ರತಿಭಾವಂತ ಸಂಗೀತ ಶಿಕ್ಷಕಿ CS ಅನಘಾ. ಇವರು ತಮ್ಮ ಮೆಚ್ಚಿನ ಹಾಡುಗಳು ಮತ್ತು ಸಂಗೀತದ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. ಹಾಗಾದರೆ ತಪ್ಪದೇ ಕೇಳಿ ಸಂಡೇ ಸ್ಪಾಟ್ಲೈಟ್, ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
6: ಬೆಂಗಳೂರು ರಾಜಧಾನಿ ಪಟ್ಟಣ, ಅಲ್ಲಿ ಅನೇಕ ಮಂತ್ರಿ ಮಹೋದಯರು ವಾಸಿಸುತ್ತಾರೆ. ಅದರಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಅಧಿಕೃತವಾದ ನಿವಾಸ ಇದೆ, ಅದರ ಹೆಸರೇ ಅನುಗ್ರಹ. ಈಗ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಬೆಂಗಳೂರು ವಿಧಾನಸೌಧ ಆವರಣದಲ್ಲಿರುವ ಅನುಗ್ರಹ ಎಂಬ ಮನೆ ಅಧಿಕೃತವಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳ ವಾಸಕ್ಕಾಗಿ ಕಟ್ಟಿರುವಂತಹದ್ದು. ಸುಂದರವಾದ ಆ ಮನೆಗೆ ಹೆಸರು ಕೂಡ ಅರ್ಥಪೂರ್ಣವಾಗಿದೆ. 16 ಮುಖ್ಯಮಂತ್ರಿಗಳು ಆ ಮನೆಯಲ್ಲಿ ವಾಸ ಮಾಡಿ ನಿರ್ಗಮಿಸಿದ್ದಾರೆ. ನನ್ನ ವೈಯಕ್ತಿಕ ಡೈರಿಯಲ್ಲಿ ಈ ಅನುಗ್ರಹ ಎಂಬ ಮನೆಯ ಕೆಲವು ರೋಚಕ ಘಟನೆಗಳು ದಾಖಲಾಗಿವೆ. ಅವುಗಳನ್ನು ಒಮ್ಮೆ ವಿಶ್ಲೇಷಣೆ ಮಾಡಬೇಕೆಂದು ಮನಸ್ಸಾಗುತ್ತದೆ. 2 ಬಾರಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದ ದೇವರಾಜ್ ಅರಸುರವರು ಅಧಿಕಾರ ವಹಿಸಿಕೊಂಡ ಕೂಡಲೇ ಅನುಗ್ರಹ ಎಂಬ ಅಧಿಕೃತ ಮನೆಗೆ ಹೆಜ್ಜೆ ಇರಿಸುತ್ತಾರೆ. ವಿಧಾನಸೌಧದ ಕೆಲಸ ಮುಗಿಸಿ ಮನೆಗೆ ಬಂದರೆ ಮನೆಯಲ್ಲಿ ಅರಸೂರವರಿಗೆ ನೆಮ್ಮದಿಯೇ ಇರಲಿಲ್ಲ. ಕುಂತರೆ ನಿಂತರೆ ಏನೋ ಕಸಿವಿಸಿ. ಕೇವಲ 12 ದಿನಗಳಲ್ಲಿ ಅವರು ಬೇಸತ್ತು ಆ ಮನೆಯನ್ನು ಖಾಲಿ ಮಾಡಲು ನಿರ್ಧರಿಸಿ ಬಿಡುತ್ತಾರೆ. ನಂತರ ಇಡೀ ಕಟ್ಟಡವನ್ನೇ ನೆಲಸಮ ಮಾಡಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ಮಾಡುತ್ತಾರೆ. ಕಾಮಗಾರಿ ಕೆಲಸ ಮುಗಿಯುವುದರೊಳಗೆ ಕೆಲವು ತಿಂಗಳುಗಳಲ್ಲಿ ದೇವರಾಜ ಅರಸುರವರು ತಮ್ಮ ಅಧಿಕಾರವನ್ನು ಕಳೆದುಕೊಂಡು ಬಿಡುತ್ತಾರೆ. ನಂತರ ಮುಖ್ಯಮಂತ್ರಿಯಾಗಿ ಬಂದವರು ಗುಂಡೂರಾವ್ರವರು. ಅವರು ಆ ಅನುಗ್ರಹದ ಕಟ್ಟಡದ ಕಾಮಗಾರಿಯನ್ನು ಮುಂದುವರಿಸುತ್ತಾರೆ. ಅವರೂ ಕೂಡ ಕುರ್ಚಿಯಿಂದ ಕೆಳಗಿಳಿಯುತ್ತಾರೆ. ನಂತರ ರಾಮಕೃಷ್ಣ ಹೆಗಡೆಯವರು, ಎಸ್ ಆರ್ ಬೊಮ್ಮಾಯಿ ಅವರು, ವೀರೇಂದ್ರ ಪಾಟೀಲ್ರವರು, ವೀರಪ್ಪ ಮೊಯ್ಲಿಯವರು, ಬಂಗಾರಪ್ಪನವರು, ಹೀಗೆ ಎಲ್ಲ ಮುಖ್ಯಮಂತ್ರಿಗಳು ತಮ್ಮ ತಮ್ಮ ಅಧಿಕಾರದ ಅವಧಿಯಲ್ಲಿ ಈ ಕಟ್ಟಡವನ್ನು ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ. ಅವರೂ ಕೂಡ ಯಾರೂ 5 ವರ್ಷ ಅಧಿಕಾರವನ್ನು ನಡೆಸದೆ ಕೆಳಗಿಳಿಯುತ್ತಾರೆ. ಅದಕ್ಕೆ ಪ್ರಮುಖ ಕಾರಣವೇ ಅನುಗ್ರಹ ಎಂಬ ಮನೆ ಎಂದು ದೂಷಣೆ ಮಾಡುತ್ತಾರೆ. 1994 ದೇವೇಗೌಡರು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಅನುಗ್ರಹ ಎಂಬ ಮನೆಗೆ ಕಾಲಿರಿಸುತ್ತಾರೆ. ಆ ಮನೆಗೆ ಬಂದದ್ದೇ ತಡ ಅವರು 18 ತಿಂಗಳುಗಳ ಕಾಲ ವಾಸವಾಗಿದ್ದು ಪ್ರಧಾನಮಂತ್ರಿಯ ಸ್ಥಾನಕ್ಕೆ ಏರುತ್ತಾರೆ. ಹಾಗಾಗಿ ಅವರೂ ಕೂಡ ಅನುಗ್ರಹ ಎಂಬ ಮನೆ ಅತ್ಯುತ್ತಮವಾದದ್ದು, ನನಗೆ ಒಳ್ಳೆಯ ದೈವ ಕಾದಿದೆ ಎಂದು ಖುಷಿಪಡುತ್ತಾರೆ. ಆದರೆ 11 ತಿಂಗಳುಗಳು ಮಾತ್ರ ಅವರು ದೇಶದ ಪ್ರಧಾನಮಂತ್ರಿಯಾಗಿದ್ದು ಕೆಲಸ ನಿರ್ವಹಿಸಿ ಕೆಳಗಿಳಿಯುತ್ತಾರೆ. ಆಗಲೂ ಕೂಡ ಅವರು ಅನುಗ್ರಹ ಎಂಬ ಮನೆಯಿಂದಲೇ ಹೀಗಾಯಿತು ಎಂದು ಹಲಬುತ್ತಾರೆ. ಹೈಟೆಕ್ ಮುಖ್ಯಮಂತ್ರಿ ಎಂದೇ ಹೆಸರಾಗಿದ್ದ ಎಸ್ ಎಂ ಕೃಷ್ಣರವರು ಕೂಡ ಅನುಗ್ರಹದಲ್ಲಿ ವಾಸವಾಗಿದ್ದರು. ಅವರಿಗೆ ಗೊತ್ತಿತ್ತು ಅದರ ಇತಿಹಾಸ. ಹಾಗಾಗಿ ವಾಸ್ತು ತಜ್ಞರನ್ನು ಕರೆಸಿ ಮನೆಯನ್ನು ಸಂಪೂರ್ಣವಾಗಿ ನವೀಕರಿಸಿ ಆ ಮನೆಯಲ್ಲಿ ವಾಸವಾಗಿರುತ್ತಾರೆ. ಅವರಿಗೂ ಕೂಡ ಯಾವ ನೆಮ್ಮದಿಯೂ ಇರಲಿಲ್ಲ. ಕಾವೇರಿ ಜಲವಿವಾದ, ಭೀಕರ ಬರಗಾಲ, ಡಾಕ್ಟರ್ ರಾಜ್ಕುಮಾರ್ ಅವರ ಅಪಹರಣದಂಥ ಪ್ರಕರಣಗಳು ಎಸ್ ಎಂ ಕೃಷ್ಣರವರ ನೆಮ್ಮದಿಯನ್ನು ಕಸಿದುಕೊಂಡು ಬಿಡುತ್ತವೆ. ಅವರೂ ಕೂಡ ಅನುಗ್ರಹದ ಮನೆಯ ಬಗ್ಗೆ ಬೇಸತ್ತು ಆ ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ. ಹಾಗೂ ಆ ಮನೆಯೇ ಕಾರಣವೆಂದು ಅವರು ಸ್ಪಷ್ಟನೆ ನೀಡುತ್ತಾರೆ. ನಂತರ ಮುಖ್ಯಮಂತ್ರಿಯಾಗಿ ಬಂದ ಧರ್ಮ್ ಸಿಂಗ್ ಕೂಡ ಕೇವಲ 20 ತಿಂಗಳುಗಳಲ್ಲಿ ಅಧಿಕಾರ ಕಳೆದುಕೊಂಡು ಬಿಡುತ್ತಾರೆ. ಇದಕ್ಕೂ ಕೂಡ ಅನುಗ್ರಹದ ವಾಸವೇ ಕಾರಣವೆಂದು ಬಿಂಬಿಸಲಾಗುತ್ತದೆ. ನಂತರ ಎಚ್ ಡಿ ಕುಮಾರಸ್ವಾಮಿಯವರ ಸರದಿ. ನೇರವಾಗಿ ಅವರು ಅನುಗ್ರಹ ಎಂಬ ಮನೆಗೆ ಪ್ರವೇಶ ಮಾಡದೆ ರಾಮಚಂದ್ರಪುರದ ಮಠದಿಂದ ಒಂದು ಗೋವನ್ನು ತಂದು ಒಳಗೆ ಬಿಟ್ಟು ಪೂಜೆ ಮಾಡಿ ಅವರು ಗೃಹ ಪ್ರವೇಶವನ್ನು ನೆರವೇರಿಸುತ್ತಾರೆ. ಆದರೆ ಅವರೂ ಕೂಡ ಕೇವಲ 20 ತಿಂಗಳುಗಳಲ್ಲಿ ತಮ್ಮ ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ. ನಂತರ ಮುಖ್ಯಮಂತ್ರಿಯಾದ ಬಿ ಎಸ್ ಯಡಿಯೂರಪ್ಪನವರು ಅನುಗ್ರಹಕ್ಕೆ ಹೋಗಲೇ ಇಲ್ಲ. ಮನೆಯನ್ನು ವಿ ಎಸ್ ಆಚಾರ್ಯ ಅವರಿಗೆ ಬಿಟ್ಟುಕೊಡುತ್ತಾರೆ. ವಿ ಎಸ್ ಆಚಾರ್ಯ ಅವರಿಗೆ ಆ ಮನೆಯಲ್ಲಿ ಇರುವವರಿಗೆ ಬರೀ ಕೆಟ್ಟ ಕನಸುಗಳೇ ಬೀಳುತ್ತಿದ್ದವಂತೆ. ಒಂದು ದಿನ ಅವರು ಮೆಟ್ಟಲಿಳಿಯುವಾಗ ಕೆಳಗೆ ಕಾಲು ಜಾರಿ ಬೀಳುತ್ತಾರೆ. ನಂತರ ಖಾಯಂಆಗಿ ಅವರು ಮನೆಗೆ ಬೀಗ ಹಾಕುತ್ತಾರೆ. ಆಚಾರ್ಯರು ನಂತರ ನಿಧನ ಹೊಂದುತ್ತಾರೆ. ಹೀಗೆ ಆಗಲೂ ಕೂಡ ಅನುಗ್ರಹದ ಮನೆ ಎಲ್ಲರಿಗೂ ತೊಂದರೆ ಮಾಡಿತ್ತು ಎನ್ನುವ ಸುದ್ದಿ ಪತ್ರಿಕೆಗಳಲ್ಲಿ ಹರಿದಾಡತೊಡಗುತ್ತದೆ. ಎಲ್ಲ ಮುಖ್ಯಮಂತ್ರಿಗಳು ಕೂಡ ಅನುಗ್ರಹ ಪ್ರವೇಶಿಸಿ ಅಧಿಕಾರ ಕಳೆದುಕೊಂಡರು ಎಂಬುದು ವಾಣಿಯಾಗುತ್ತದೆ. ಮತ್ತೆ ಅಧಿಕಾರಕ್ಕೆ ಬಂದ ಯಡಿಯೂರಪ್ಪನವರು ಅಧಿಕಾರಕ್ಕೆ ಬಂದರೂ ಅವರು ಆ ಮನೆಯಲ್ಲಿ ವಾಸ ಮಾಡಲಿಲ್ಲ. ಅವರೂ ಕೂಡ ಅಧಿಕಾರವನ್ನು ಕಳೆದುಕೊಳ್ಳುತ್ತಾರೆ. ಸದ್ಯ 2022 ಅವಧಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅನುಗ್ರಹದಲ್ಲಿ ವಾಸವಾಗಿದ್ದಾರೆ. ಹೀಗೆ ಅನುಗ್ರಹ ಎಂಬ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು 5 ವರ್ಷ ಅಧಿಕಾರ ನಡೆಸದೇ ಇರುವುದರಿಂದ ಅವರಿಗೆ ಕಳಂಕ ಅಂಟಿಕೊಂಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು ಮಾತ್ರ 5 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದರು. ಆದರೆ ಅವರೂ ಕೂಡ ಅನುಗ್ರಹ ಎಂಬ ಮನೆಯಲ್ಲಿ ವಾಸವಾಗಿರಲಿಲ್ಲ. ಬೇರೆ ಬೇರೆ ಮನೆಗಳಲ್ಲಿ ವಾಸ ಮಾಡುತ್ತಾ ಬಂದರು. ಕರ್ನಾಟಕದ ಮುಖ್ಯಮಂತ್ರಿಗಳ ಅಧಿಕೃತ ಮನೆಯ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳುತ್ತಿದ್ದೇನೆಂದರೆ ಮನೆಯ ಬಗ್ಗೆ ಇರುವ ವಾಸ್ತು, ಮೌಢ್ಯ, ಭಯ, ಪೂರ್ವಾಗ್ರಹಗಳು ಇವೆಲ್ಲವೂ ಕೂಡ ಪ್ರಮುಖ ಕಾರಣ. ಸಾರಾಸಗಟ್ಟು ಎಲ್ಲ ಮುಖ್ಯಮಂತ್ರಿಗಳದ್ದು ಒಂದೇ ರಾಗ, ಒಂದೇ ಹಾಡು. ಅದು ಮನುಷ್ಯರು ವಾಸಿಸುವ ಮನೆ ಅಲ್ಲ, ಅದು ಭೂತ ಬಂಗಲೆ ಎಂಬುದು. ಓರ್ವ ಮುಖ್ಯಮಂತ್ರಿಗಳು ಅನುಗ್ರಹದ ರಹಸ್ಯ ತಿಳಿಯಲು ಜ್ಯೋತಿಷಿಗಳನ್ನು ಕರೆತಂದು ಪರಿಶೀಲನೆ ಮಾಡಲು ಹೇಳುತ್ತಾರೆ. ಕೈಯಲ್ಲಿ ತೆಂಗಿನಕಾಯಿ ಹಿಡಿದು ಅವರ ಮನೆ ಸುತ್ತು ಹಾಕುತ್ತಾರೆ. ಮನೆಯ ವಾಸ್ತು ಸರಿಯಿಲ್ಲ, ಮನೆ ತುಂಬ ನೆಗೆಟಿವ್ ಎನರ್ಜಿ ಇದೆ, ಒಂದೇ ಕಾಂಪೌಂಡಿನಲ್ಲಿ 2 ಮನೆಗಳಿವೆ, ಹತ್ತಿರದಲ್ಲಿಯೇ ಮುನೇಶ್ವರ ದೇವಸ್ಥಾನವಿದೆ, ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಗ್ನಿ ಮತ್ತು ಜಲಬಿಂದುಗಳು ಒಟ್ಟಿಗೆ ಸೇರಿವೆ. ಬಾಗಿಲುಗಳು ಆಗ್ನೇಯ ದಿಕ್ಕಿಗಿವೆ. ಮನೆಯ ಕೋಣೆಯ ದಿಕ್ಕು ಸರಿ ಇಲ್ಲ. ಹೀಗೆ ಅನೇಕ ದೋಷಗಳನ್ನು ಪಟ್ಟಿ ಮಾಡುತ್ತಾ ಜ್ಯೋತಿಷಿಗಳು ಆ ಮನೆಯನ್ನು ನೆಲಸಮ ಮಾಡಲು ಸರ್ಕಾರಕ್ಕೆ ಸೂಚಿಸುತ್ತಾರೆ. ಅಂತಿಮವಾಗಿ ಅನುಗ್ರಹವನ್ನು ಭೂತ ಪ್ರೇತ ವಾಸಿಸುವ ಮನೆ ಎಂದು ನಿರ್ಣಯಿಸಿ ಸಂಪೂರ್ಣವಾಗಿ ಅದನ್ನು ನೆಲಸಮ ಮಾಡಲು ಜ್ಯೋತಿಷಿಗಳ ಸಲಹೆಯನ್ನು ಸರ್ಕಾರಗಳು ಯೋಚನೆ ಮಾಡುತ್ತಲೇ ಹೋಗುತ್ತದೆ. ಆದರೆ ಯಾರೂ ಕೂಡ ಅನುಗ್ರಹ ಎಂಬ ಮನೆಯನ್ನು ನೆಲಸಮ ಮಾಡುವ ಯೋಚನೆಗೆ ಹೋಗುವುದಿಲ್ಲ. ಮತ್ತೆ ಕೆಲವು ಜ್ಯೋತಿಷಿಗಳು ಅನುಗ್ರಹ ಮನೆಯ ಹಿಂದೆ ರೈಲ್ವೆ ಟ್ರ್ಯಾಕ್ ಹಾದು ಹೋಗಿದೆ. ರೈಲು ಹಳಿಗಳಿಗೆ ಸಿಕ್ಕು ಸತ್ತು ಹೋದವರ ಆತ್ಮಹತ್ಯೆ ಮಾಡಿಕೊಂಡವರ ಆತ್ಮಗಳು ಅನುಗ್ರಹ ಎಂಬ ಮನೆಯಲ್ಲಿ ಸೇರಿಕೊಂಡಿವೆ ಎಂದು ವಿಶ್ಲೇಷಣೆ ಮಾಡುತ್ತಾರೆ. ಅನುಗ್ರಹ ಮನೆಯ ಸುತ್ತಲೂ ಭಾರೀ ಶ್ರೀಮಂತರ ಮನೆಗಳಿವೆ. ಕೆಲವು ಮನೆಗಳಲ್ಲಿ ಕೊಲೆ, ಸುಲಿಗೆ, ಆತ್ಮಹತ್ಯೆ ನಡೆದು ಅಂಥವರ ಆತ್ಮಗಳು ಅನುಗ್ರಹದಲ್ಲಿ ಸೇರಿಕೊಂಡಿವೆ ಎಂಬುದು ಸುದ್ದಿ ಹಬ್ಬುತ್ತದೆ. ಅನುಗ್ರಹದ ಸೆಕ್ಯೂರಿಟಿ ಗಾರ್ಡ್ ರೋಚಕ ಕಥೆಗಳನ್ನು ಕಟ್ಟಿ ಜನರನ್ನು ಭಯಪಡಿಸುತ್ತಾನೆ. ರಾತ್ರಿಯಾದರೆ ಸಾಕು, ಮನೆಯಲ್ಲಿ ಗೆಜ್ಜೆ ಸಪ್ಪಳ, ಯಾರೋ ಬಾಗಿಲು ತಟ್ಟಿದಂಥ ಶಬ್ದ, ವಿಚಿತ್ರವಾದ ಧ್ವನಿ, ಯಾರೋ ಅಳುವಂತೆ, ಯಾರೋ ಕೈಬೀಸಿ ಕರೆದಂತೆ, ಕೂಗಿದಂತೆ, ಇವೆಲ್ಲವೂ ಕೂಡ ಸೆಕ್ಯೂರಿಟಿ ಗಾರ್ಡನ ಮೂಲಕ ಬರುವ ಶಬ್ದಗಳು. ಹಾಗಾದರೆ ಈ ಅನುಗ್ರಹ ಎಂಬ ಮನೆಯಲ್ಲಿ ಭೂತಗಳಿವೆಯೇ, ದೆವ್ವಗಳಲ್ಲಿವೆ, ಯಾಕೆ ಇಂತಹ ನಂಬಿಕೆ ಎಂದು ಕೇಳಿದರೆ ಖಂಡಿತ ಅವೆಲ್ಲವೂ ಮೂಢನಂಬಿಕೆ ಎಂದೇ ಹೇಳಬೇಕು. ಮುಖ್ಯಮಂತ್ರಿಯಾದವರಿಗೆ ನೂರಾರು ಆಡಳಿತದ ಸಮಸ್ಯೆಗಳಿರುತ್ತವೆ, ಸವಾಲುಗಳಿರುತ್ತವೆ, ಅವುಗಳಿಗೆ ಪರಿಹಾರಗಳು ಕೂಡ ಇರುತ್ತವೆ. ಇರುವ ಮನೆಗೂ ಆಡಳಿತಕ್ಕೂ ನಾವು ಅನುಭವಿಸುವ ಸಮಸ್ಯೆಗಳಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ವಿದ್ಯುತ್ ದೀಪಗಳಿಲ್ಲದ ಕಾಡಿನಲ್ಲಿ ಮನೆಗಳಿವೆ, ಸ್ಮಶಾನಗಳ ಹತ್ತಿರವೇ ಮನೆಗಳಿವೆ, ಸಮುದ್ರದ ಅಜ್ಞಾತ ಜಾಗಗಳಲ್ಲಿ ದ್ವೀಪಗಳಿವೆ, ಬೆಟ್ಟಗಳ ತುದಿಯಲ್ಲಿ ಜನ ವಾಸಿಸುತ್ತಾರೆ. ಭೂತ ಪ್ರೇತ ಪಿಸಾಚಿಗಳು ಕೇವಲ ಭ್ರಮಾತ್ಮಕವಾದ ಕಲ್ಪನೆಗಳು, ಅವು ಯಾವ ಮನೆಗಳಲ್ಲೂ ಕೂಡ ಇರುವುದಿಲ್ಲ. ಅವು ಭ್ರಮಾತ್ಮಕ ಕಲ್ಪನೆಗಳೇ ಹೊರತು ವಾಸ್ತವವಲ್ಲ. ಆಗಾಗ ನಾವು ಭೀತಿಯೇ ಭಯ ಎಂದು ಹೇಳುತ್ತೇವೆ. ಎಲ್ಲ ಭಯವನ್ನು ನಿವಾರಣೆ ಮಾಡುವ ದೇವಸ್ಥಾನಗಳಿವೆಯಲ್ಲ, ಹಾಗಾದರೆ ನಾವು ಏಕೆ ದೇವರ ಮೊರೆ ಹೋಗಬಾರದು, ಸಂತಸ ಪಡಬಾರದು, ತೃಪ್ತಿ ಪಡಬಾರದು ಎನ್ನುವುದೇ ನನ್ನ ಪರಿಕಲ್ಪನೆ.
5: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಇದೀಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
1: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
0: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
1: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಚೆಲುವೆ ನೀನು ನಕ್ಕರೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1991 ತೆರೆ

ಹಾಡಿರುವಂತ ಒಂದು ವರ್ಷ ಇದು. ವಿಷ್ಣುವರ್ಧನ್ ಹಾಗೂ ಚಂದ್ರಿಕಾ ಜೋಡಿಯ ಒಂದು ಗೀತೆ, ದೊರೆ ಭಗವಾನ್ ಅವರ ಒಂದು ಚಿತ್ರಕಥೆಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ದಲ್ಲಿ ನೀನು ನಕ್ಕರೆ ಹಾಲು ಸಕ್ಕರೆ ಎನ್ನುವಂತಹ ಒಂದು ಚಿತ್ರದ ಗೀತೆ ಬಾ ಸಂತೆಗೆ ಹೋಗೋಣ ಬಾ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆ ಎಸ್ ಚಿತ್ರ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹಂಸಲೇಖ ಅವರ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ಚಿತ್ರಕಥೆ ಬರೆದವರು ದೊರೆ ಭಗವಾನ್. ಇದು 1991 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ವಿನಯ ಪ್ರಸಾದ್ ಜೋಡಿಯ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಾರಿ ಸ್ವರ್ಗಕ್ಕೆ ದಾರಿ ಚಿತ್ರದ ಗೀತೆ ನಿನಗಾಗಿ ನಾನು ಎನ್ನುವಂತ ಈ ಒಂದು ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಜೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀ ನನ್ನ ಗೆಲ್ಲಲಾರೆ ಚಿತ್ರದ ಒಂದು ಗೀತೆ, ನನ್ನ ನೀನು ಗೆಲ್ಲಲಾರೆ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಸ್ವರ ಸಂಯೋಜನೆಯಲ್ಲಿ ಜಿ ಉದಯ ಶಂಕರ್ ಬರೆದಿರುವ ಒಂದು ರಚನೆ, ಎಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಗಟ್ ಅದನ್ನ ಹೀಗೆ ಹೇಳಿದ್ರೆ ಹೇಗೆ?

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜನ್ಮ ಜನ್ಮದ ಅನುಬಂಧ ಎನ್ನುವಂತ ಒಂದು ಚಿತ್ರದ ಗೀತೆ. ಯಾವ ಶಿಲ್ಪಿ ಕಂಡ ಕನಸೋ ನೀನು ಎನ್ನುವಂತ ಗೀತೆ ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಅವರ ಒಂದು ರಚನೆ, ಇಳೆಯ ರಾಜ ಅವರ ಒಂದು ಸಂಗೀತ ನಿರ್ದೇಶನ, ಇದು ಅನಂತನಾಗ್ ಹಾಗೂ ಜಯಮಲ ಅವರ ಒಂದು ಜೋಡಿಯ ಚಿತ್ರ. ಇದು 1981 ತೆರೆ ಕಂಡಿರುವಂತಹ ಒಂದು ವರ್ಷ ಇದು.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೀವನದಿ ಎನ್ನುವಂಥ ಒಂದು ಚಿತ್ರದ ಗೀತೆ, ಕನ್ನಡ ನಾಡಿನ ಜೀವನದಿ. ಇದು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂಥ ಒಂದು ಗೀತೆ, RN ಜಯಗೋಪಾಲ್ ಬರೆದಿರುವಂಥ ಒಂದು ರಚನೆ, ಕೋಟಿ ಅವರ ಒಂದು ಸಂಗೀತ ನಿರ್ದೇಶನ. ಇದು 1996 ತೆರೆ ಕಂಡಿರುವಂಥ ಒಂದು ವರ್ಷ. ಇದು ವಿಷ್ಣುವರ್ಧನ್ ಹಾಗೂ ಖುಷ್ಬು ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೀವನ ಜೋಕಾಲಿ ಎನ್ನುವಂತ ಒಂದು ಚಿತ್ರದ ಗೀತೆ, ಮಕ್ಕಳ ಮನವು. ಇದು ಬಿಕೆ ಸುಮಿತ್ರಾ ಅವರು ಹಾಡಿರುವಂತ ಒಂದು ಗೀತೆ. ಗೀತ ಪ್ರಿಯ ಅವರ ಒಂದು ರಚನೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಭಾರತಿ ಅವರ ಒಂದು ಜೋಡಿಯ ಚಿತ್ರ. ಇದು ಚಿತ್ರಕಥೆ ಬರೆದವರು ಗೀತ ಪ್ರಿಯ. ಇದು 1972 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಜೀವನ ಚಕ್ರ ಎನ್ನುವಂಥ ಒಂದು ಚಿತ್ರದ ಗೀತೆ ಆನಂದ ಆನಂದ ಆನಂದವೇ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಜಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ. ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್ ಹಾಗೂ ರಾಧಿಕಾ ಅವರ ಒಂದು ಜೋಡಿಯ ಚಿತ್ರ. ಚಿತ್ರಕಥೆ ಬರೆದವರು ಭಾರ್ಗವ. ಇದು 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಿರಿಕನ್ಯೆ ಎನ್ನುವಂತ ಒಂದು ಚಿತ್ರದ ಗೀತೆ ಏನೆಂದು ನಾ ಹೇಳಲಿ ಎನ್ನುವಂತ ಒಂದು ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಜಿ ಉದಯ್ ಶಂಕರ್ ಬರೆದಿರುವ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಮಾಲಾ ಅವರ ಒಂದು ಜೋಡಿಯ ಚಿತ್ರ. ಇದು 1977 ತೆರೆ ಕಂಡಿರುವಂತ ಒಂದು ವರ್ಷ. ದೊರೆ ಭಗವಾನ್ ಅವರ ಒಂದು ಚಿತ್ರಕಥೆಯ ಅಮೋಘವಾದಂತ ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಂಧದ ಗುಡಿ ಚಿತ್ರದ ಗೀತೆ, ಅದುವೇ ಅರರೆ ಗಿಳಿ ರಾಮ ಎನ್ನುವಂತ ಗೀತೆಯನ್ನ ಪಿ ಸುಶೀಲಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜನ್ ಮತ್ತು ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಕಲ್ಪನಾ ಅವರ ಒಂದು ಜೋಡಿಯ ಚಿತ್ರ, ಚಿತ್ರಕಥೆ ವಿಜಯ್ ಅವರಿಂದ. ಇದು 1973 ತೆರೆ ಕಂಡಿರುವಂತ ಒಂದು ವರ್ಷದ ಅಮೋಘವಾದಂತ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಧನಲಕ್ಷ್ಮಿ ಎನ್ನುವಂಥ ಒಂದು ಚಿತ್ರದ ಗೀತೆ. ಅದುವೇ ನಿಲ್ಲೆ ನೀನಲ್ಲೆ ಎನ್ನುವಂಥ ಗೀತೆ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಸತ್ಯನಾರಾಯಣ ಬರೆದಿರುವಂತಹ ಒಂದು ರಚನೆ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಶ್ರೀನಾಥ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ದೇವತಾ ಮನುಷ್ಯ ಚಿತ್ರದ ಗೀತೆ ಹೃದಯದಲ್ಲಿ ಇದೇನಿದು ಎನ್ನುವಂಥ ಒಂದು ಗೀತೆ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವಂಥ ಒಂದು ಅಮೋಘವಾದಂಥ ಗೀತೆ. ಚಿ ಉದಯ್ ಶಂಕರ್ ಬರೆದಿರುವಂಥ ಒಂದು ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಗೀತಾ ಅವರ ಒಂದು ಜೋಡಿಯ ಚಿತ್ರ. ಇದು 1988 ತೆರೆಕಂಡಿರುವಂತಹ ಒಂದು ವರ್ಷದ ಅಮೋಘವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಚಂದನದ ಗೊಂಬೆ ಎನ್ನುವಂತ ಒಂದು ಚಿತ್ರದ ಗೀತೆ, ಅದುವೇ ಕಂಗಳು ತುಂಬಿರಲು ಎನ್ನುವಂತ ಈ ಒಂದು ಗೀತೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ. ಇದು 1979 ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದು ಅನಂತನಾಗ್ ಹಾಗೂ ಲಕ್ಷ್ಮಿ ಅವರ ಒಂದು ಜೋಡಿಯ ಚಿತ್ರ. ಹಾಗೆ ಶ್ರೋತೃ ಬಾಂಧವರೇ, ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬೆಸುಗೆ ಎನ್ನುವಂತಹ ಒಂದು ಚಿತ್ರದ ಗೀತೆ. ಅದುವೇ ಯಾವ ಹೂವು ಯಾರ ಮುಡಿಗೋ, ಇದು SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಒಂದು ಗೀತೆ. ಶ್ಯಾಮ್ ಸುಂದರ ಕುಲಕರ್ಣಿ ಅವರ ಒಂದು ರಚನೆಯ ಈ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1976ರಲ್ಲಿ ತೆರೆ ಕಂಡಿರುವಂತಹ ಒಂದು ವರ್ಷದ ಈ ಒಂದು ಗೀತೆ. ಇದು ಶ್ರೀನಾಥ್, ಮಂಜುಳಾ, KS ಅಶ್ವಥ್, ಶಿವರಾಮ್ ಹಾಗೂ ಚಂದ್ರಶೇಖರ್ ಅವರ ಒಂದು ನಟನೆಯ ಅದ್ಭುತವಾದಂತಹ ಗೀತೆ. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಬಂಗಾರದ ಮನುಷ್ಯ ಎನ್ನುವಂತ ಒಂದು ಚಿತ್ರದ ಗೀತೆ, ಆಹಾ ಮೈಸೂರು ಮಲ್ಲಿಗೆ ಎನ್ನುವಂತ ಒಂದು ಅದ್ಭುತವಾದಂತಹ ಗೀತೆಯನ್ನ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನಂದ ರೋಷ ನೂರು ವರುಷ ನಂದ ರೋಷ.

ಮನೆಯಲ್ಲಿ ಎಂದು ಮುಂದೆ ಸಾಗದು, ನೀನು ಹೇಳೋ ಜಾಗದಲ್ಲಿ ಬಸ್ಸು ಎಂದು ನಿಲ್ಲದು, ಮುಂದಕ್ಕೆ ಬನ್ನಿ ಎಂದು ಕುಗುರು ಇಲ್ಲ, ನನ್ನಂಥ ಕಂಡಕ್ಟರ್ ಎಂದರು ಕಾಣಲ್ಲ, ನನ್ನಂಥ ಕಂಡಕ್ಟರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಾನೊಬ್ಬ ವಿಘಟ ಕವಿ, ಕೇಳಿ ಒಂದು ಕತೆ. ಒಂದು ದೊಡ್ಡ ಕಾಡು, ಅಲ್ಲಿ ಒಂದು ದೊಡ್ಡ ಆಲದ ಮರ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ದುಡಿಮೆಗೆ ಮುಡುಪಿಡು ಜೀವಾನ ಸಾರ್ಥಕ ಪಡಿಸಿಕೊ ಜನ್ಮಾನ. ಒಬ್ಬನೇ ಒಬ್ಬನ ಯಜಮಾನ ಬದುಕೇ ಅವನ ಬಹುಮಾನ. ದುಡಿಮೆಗೆ ಮುಡುಪಿಡು ಜೀವಾನ ಸಾರ್ಥಕ ಪಡಿಸಿಕೊ ಜನುಮಾನ. ನೇಗಿಲ ದೇವರು ನಮ್ಮೊಡನಿರಲು ನೂರು ದೇಗುಲ ಸುತ್ತುವುದ್ಯಾಕೆ. ನಗುವಿನ ನಾಳೆ ನಿನ್ನೊಡನಿರಲು ಅಳುವಿಗೆ ಇಂದು ಅಳುಕುವುದ್ಯಾಕೆ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೇನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ನೀವು ಕೇಳಲಿದ್ದೀರಿ ಹರಿಕಥೆ, ಶೀರ್ಷಿಕೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತ ಪಡಿಸಲಿದ್ದಾರೆ ಶ್ರೀ ಗುರುರಾಜುಲು ನಾಯ್ಡು.
5: ಪಕ್ಕದಲ್ಲೇ ಇದ್ದ ವಿಭೀಷಣ ಎದ್ದ, ಸ್ವಲ್ಪ ನನ್ನ ಮಾತನ್ನು ಕೇಳಿ. ನೀವೆಲ್ಲರೂ ಆಯುಧಗಳನ್ನು ತಗೊಂಡಾಗಲೇ ರಾಮನ ಮೇಲೆ ಯುದ್ಧಕ್ಕೆ ಹೊರಟು ಬಿಟ್ಟಿದ್ದೀರಾ. ಸ್ವಲ್ಪ ನಿಲ್ಲಿ. ಅಪರಾಧವನ್ನು ಮಾಡಿ ನಾವು ನಿರಪರಾಧಿಗಳು ಎಂದು ಹೇಳಿಕೊಳ್ಳುವುದರಲ್ಲಿ ಅರ್ಥವಿಲ್ಲ ಅಣ್ಣ. ರಾಮ ಎಂದರೆ ಸಾಮಾನ್ಯನೆಂಬುದಾಗಿ ಭಾವಿಸಬೇಡ. ಅವನೇನು ಸಾಮಾನ್ಯನಲ್ಲಣ್ಣ. 14,000 ಕರದೂಷಣಾದಿಗಳನ್ನು ಒಬ್ಬನೇ ಕೊಂದವನು. ನಿನ್ನ ಸ್ನೇಹಿತರು ಎರಿಸಿಕೊಂಡಿದ್ದ ವಾಲಿಯನ್ನು ಒಂದೇ ಬಾಣದಲ್ಲಿ ಕೊಂದವನು. ಹಿಂದೆ ನಮ್ಮ ಕುಲಕ್ಕೆಲ್ಲ ಗುರುವೆನಿಸಿಕೊಳ್ಳಬಹುದಾದ ಮಾವ ಮಾರೀಚನನ್ನ ಒಂದೇ ಬಾಣದಿಂದ ಸಮುದ್ರದಿಂದ ಆತಗೇಸದವನು, ಮಾಯಾಮೃಗ ರೂಪಧಾರಿಯಾದವನನ್ನು ಕೊಂದವನು. ನನ್ನ ಮಾತನ್ನು ಕೇಳೋಣ. ಈಗಲಾದರೂ ನಿನ್ನ ಈ ಸಂಪದ್ಭರಿತವಾಗಿರುವ ರಾಜ್ಯ ಉಳಿಬೇಕಾದರೆ ರಾಮನ ಹೆಂಡತಿಯಾದ ಸೀತೆಯನ್ನು ರಾಮನಿಗೊಪ್ಪಿಸಿ ಆದ ಪಾದಕ್ಕೆ ನಮಸ್ಕಾರವನ್ನು ಮಾಡು. ರಾವಣ ಕಟಕಟಕಟನೆ ಹಲ್ಲನ್ನು ಕಡದ, ಥಟ್ಟನೆ ಎಂದು ಸಭೆಯನ್ನೇ ಬಿಟ್ಟು ಹೊಟ್ಟದ. ವಿಭೀಷಣ ರಾತ್ರಿಯೆಲ್ಲ ಬಹಳ ಆಲೋಚನೆಯನ್ನು ಮಾಡಿದರಂತೆ. ಮಾರನೇ ದಿವಸ ಸಭೆಗೆ ಬಂದಾಗ ವಿಭೀಷಣನೇ ಬಂದು ನಮಸ್ಕಾರ ಮಾಡಿ ನಿಂತ. ಅಣ್ಣ, ಇವರೆಲ್ಲರೂ ನಿನ್ನನ್ನು ಹೊಗಳುತ್ತಾ ಇದ್ದಾರೆ ಕಣೋ. ಈ ಹೊಗಳಿ ನಿನಗೆ ಪ್ರಿಯವಾಗುವ ಈ ಮಾತುಗಳನ್ನು ಆಡುತ್ತಿರುವವರೆಲ್ಲರೂ ನಿನ್ನ ವಿನಾಶ ಕಾಲ ಬಂದಾಗ ಒಬ್ಬರೂ ಇರಲ್ಲ. ಅಣ್ಣ, ಇವರೆಲ್ಲರೂ ಹೊಗಳುವ ನಿನ್ನ ಶತ್ರುಗಳು. ಈಗ ನಿನಗೆ ಬಹಳ ಒಳ್ಳೆಯದನ್ನೇ ಹೇಳಿ ನಾಳೆ ನಿನ್ನ ವಿನಾಶಕ್ಕೆ ಏನೇನಾಗಬೇಕೋ ಅಷ್ಟನ್ನು ಮಾಡುತ್ತಿದ್ದಾರೆ. ಮಾತನ್ನು ಕೇಳಣ್ಣ. ರಾಜನೀತಿಯಲ್ಲ, ಧರ್ಮವಲ್ಲ. ಮತ್ತೊಂದು ಮಾತು ಹೇಳುವುದಾದರೆ, ಸೀತೆ ನಮ್ಮ ಲಂಕಾಪಟ್ಟವನ್ನು ಸೇರಿದ್ದು ಹೇಗಾಯಿತು ಅಂದರೆ ಮಾರಿ ಹೊಕ್ಕ ಮನೆಯಾಗಿದೆ. ಸೀತೆ ಪ್ರವೇಶ ಮಾಡಿದ ಮೊದಲುಕೊಂಡು ಯಾಗ ಯಜ್ಞಾದಿಗಳು ಸರಿಯಾಗಿ ನಡೆಯುತ್ತಿಲ್ಲ. ಆಗಾಗ ಅಪಶಕುನಗಳು ಕಾಡುತ್ತಿದೆ. ಅಗ್ನಿಯನ್ನು ಜಲಿಸುವಾಗ ಯಜ್ಞ ಭೂಮಿಯಲ್ಲಿ ಬರಬಹುದಾದ ಅಗ್ನಿಯು ಧೂಮದಿಂದ ಕೂಡಿ ಬರುತ್ತಾ ಇದೆ. ಅಣ್ಣ, ಇಷ್ಟೇ ಅಲ್ಲದೆ ಎಲ್ಲ ರೀತಿಯಿಂದಲೂ ನಮಗೆ ಅಪಶಕುನಗಳೇ ಕಂಡು ಬರುತ್ತಿದೆ. ಮಾತನ್ನು ಕೇಳಿ, ದಯಮಾಡಿ ಸೀತೆಯನ್ನು ಒಪ್ಪಿಸಿ ನಾವೆಲ್ಲರೂ ಸುಖವಾಗಿ ಬಾಳುವಂತೆ ಮಾಡು. ರಾವಣ ಅಂದ, ಸ್ವಜಾತಿ ಶತ್ರು, ಕುಲಕ್ಕೆ ಮೃತ್ಯು ಕೊಡಲೆಯ ಗಾವು ಎಂಬ ಗಾದೆಯಂತೆ ನನ್ನನ್ನವನುಂಡು ನನ್ನುಪ್ಪನ್ನು ತಿಂದು ನನಗೆ ದ್ರೋಹವನ್ನು ಬಗ್ಗಿತ್ತಿರುವ ವಿಭೀಷಣ, ನಿನಗಿಲ್ಲಿ ಸ್ಥಳವಿಲ್ಲ, ಹೇಳಿ ಹರಡು ಇಲ್ಲಿಂದ ಹರಡು ಎಂದಾಗ ಎಲ್ಲರೂ ಹಾಸ್ಯವನ್ನು ಮಾಡುತ್ತಿದ್ದರೆ ವಿಭೀಷಣ ತನ್ನ 4 ಮಂತ್ರಿಗಳನ್ನು ಕರೆದುಕೊಂಡು ಕೈಯಲ್ಲಿ ಗದೆಯನ್ನು ಹಿಡಿದು ಥಟ್ಟನೆ ಆಕಾಶಕ್ಕೆ ಹಾರಿದ. ಆಕಾಶಕ್ಕೆ ಹಾರಿ ಹೇಳುತ್ತಾನಂತೆ, ಅಣ್ಣಯ್ಯ ನೀನು ನನಗೆ ಹಿರಿಯ, ನೀನು ನನ್ನನ್ನೇನೆಂದರೂ ಚಿಂತೆ ಇಲ್ಲ, ಆದರೆ ಒಂದು ಸತ್ಯವಾದ ಮಾತನ್ನು ಹೇಳುತ್ತಿದ್ದೇನೆ ಕೇಳು. ಬರುತ್ತಿದೆ ನಿನಗೆ ಮೃತ್ಯು ಕಾಲ. ನಿನಗೆ ಮಾತ್ರವಲ್ಲ, ನಿನ್ನ ಪುತ್ರ ಮಿತ್ರ ಕಳತ್ರಾದಿ ಬಾಂಧವ ಸೈನ್ಯ ಸಹಿತವಾದ ಅಪಾರವಾದ ಐಶ್ವರ್ಯವೆಲ್ಲವೂ ಕೂಡ ನಶಿಸಿ ಮಣ್ಣೊಳಗೆ ಧೂಳಾಗಿ ಹೋಗುವ ಕಾಲವೂ ಸಮೀಪಿಸ್ತಾ ಇದೆ. ಅದಕ್ಕಾಗಿಯೇ ಮೃತ್ಯು ಸನ್ನಿಹಿತವಾದವನಿಗೆ ಯಾವ ಪಥ್ಯವೂ ರುಚಿಸುವುದಿಲ್ಲ ಎಂಬಂತೆ ನೀನು ಆವೃತವಾಗಿರುವ ಜನಗಳ ಮಾತನ್ನು ಕೇಳುತ್ತಿದ್ದೀಯ? ಕೇಳು, ನಾನು ಸತ್ಯಸಂಧರಾದ ಶ್ರೀರಾಮನ ಪಕ್ಷವನ್ನೇ ಸೇರ್ತೇನೆ. ಇದೋ ಹರಿದೆ ಎಂಬುದಾಗಿ ಗಗನ ಮಾರ್ಗದಲ್ಲಿ ಭರ್ರನ್ನು ಹಾಡಿ, ಗಗನ ಮಾರ್ಗದಲ್ಲಿ ಹಾರಿ ಬರುತ್ತಾ ರಾಮದೇವರು ನಿಂತಿರುವ ಆ ಮಹೇಂದ್ರಗಿರಿಯ ಸಮೀಪಕ್ಕೆ ಬಂದ. ಆಕಾಶದಲ್ಲಿ ನಿಂತುಕೊಂಡ, ಗಗನ ಮಾರ್ಗದಲ್ಲಿ ನಿಂತು, ಅಯ್ಯ ಕವಿವೀರರೇ, ನಾನು ರಾವಣ ಎಂಬತಕ್ಕಂಥ ಲಂಕಾಧಿಪತಿಯಾಗಿರುವವನ ತಮ್ಮ. ಎಷ್ಟು ವಿಧದಿಂದ ಧರ್ಮ ಬೋಧನೆಯನ್ನು ಮಾಡಿದರೆ ಕೇಳದೆ ನಮ್ಮಣ್ಣನು ಅತ್ತಿದ್ದರಿಂದ ಶ್ರೀರಾಮನಿಗೆ ಶರಣಾಗಿ ಬಂದಿದ್ದೇನೆ.
6: ದಯಮಾಡಿ ಶ್ರೀರಾಮನಿಗೆ ನಾನು ಶರಣಾಗಿ ಬಂದಿರತಕ್ಕಂತಹ ವಿಚಾರವನ್ನು ತಿಳಿಸಿ. ಓಡಿ ಬಂದ್ರು ಐದಾರು ಜನ. ರಾಮಪ್ಪ ಅವನ್ಯಾರೋ ರಾವಣನ ತಮ್ಮ ಅಂತೆ, ಹೆಸರು ವಿಭೀಷಣ ಅಂತೆ, ನಿನಗೆ ಶರಣಾಗಿ ಬಂದಿದ್ದೇನೆ ಅಂತಾನೆ. ಪಕ್ಕದಲ್ಲಿರುವ ಜಾಂಬು ಅಂತ ಹೇಳ್ತಾನೆ, ರಾಮಪ್ಪ ಎಲ್ಲವನು ಬಲ್ಲವನು ನೀನು ಆಲೋಚನೆಯನ್ನು ಮಾಡು. ಸುಗ್ರೀವ ಬಂದ, ಒಡೆಯ ಇವನು ಶತ್ರು ಪಕ್ಷದವನು, ನಮ್ಮಲ್ಲಿ ಸೇರಿಕೊಂಡು ನಮ್ಮಲ್ಲಿರಬಹುದಾದ ಗುಟ್ಟನ್ನೆಲ್ಲ ಚೆನ್ನಾಗಿ ತಿಳಿದು ಆ ನಂತರದಲ್ಲಿ ಹೋಗಿ ಆ ನಡೆಯಬಹುದಾದ ಕಾರ್ಯಕ್ಕೆ ರಾವಣನಿಗೆ ಸಹಾಯ ಮಾಡ್ತಾನೋ ಏನು? ಅಂಗದ ಹೇಳಿದ, ಒಡೆಯ ಆಜ್ಞೆಯನ್ನು ಕೊಡು, ಅವನ ಅಂತರಿಕ್ಷದಲ್ಲೇ ಇರಲಿ, ಹಾರಿಯವನನ್ನು ಎಡಗಾಲಿನಿಂದಲೇ ಒದ್ದು ಧೂಳಿ ಪಟವನ್ನು ಮಾಡಿಬಿಡ್ತೇನೆ. ರಾಮದೇವರು ಎಲ್ಲವನ್ನು ಕೇಳುತ್ತಿದ್ದರಂತೆ. ಪಕ್ಕದಲ್ಲಿರುವ ಆಂಜನೇಯನ ಕರೆದ್ರು, ಮಾರುತಿ ರಾಮ್ ರಾಮ್ ರಾಮ್ ರಾಮ್. ಮಾರುತಿ ನೀನೇನ್ ಹೇಳ್ತೀಯ, ನೀನೇನ್ ಹೇಳ್ತೀಯ ಅನ್ನುವಾಗ ಮಾರುತಿ ಎಲ್ಲರಲ್ಲಿ ಶ್ರೇಷ್ಠ ಬುದ್ಧಿ ಸಂಪನ್ನ, ಒಡೆಯ ಎಲ್ಲರ ವಿಚಾರವನ್ನು ಕೇಳಬೇಕು, ಕೇಳಿದ್ದನ್ನು ಮನನ ಮಾಡಬೇಕು, ಅದರಲ್ಲಿ ಧರ್ಮ ಯಾವುದೋ ಹಿತವಾವುದೋ ಅದನ್ನ ಸರ್ವಜ್ಞನಾದ ರಾಮ ನೀನೇ ಆಚರಣೆಯನ್ನು ಮಾಡಬೇಕು. ಆದರೆ ನನಗೆ ತಿಳಿದ ವಿಷಯವನ್ನು ಹೇಳುವುದಾದರೆ, ನಾನು ಲಂಕಾಪುರವನ್ನೆಲ್ಲ ಪ್ರವೇಶ ಮಾಡಿ ಸುತ್ತಾಡಿದಾಗ ಸೀತಾಮಾತೆಗೆ ಅನುಕೂಲವನ್ನು ಮತ್ತು ರಾವಣನಿಗೆ ಧರ್ಮ ನೀತಿಯನ್ನು ಹೇಳ್ತಾ ಸರ್ವದಾ ದೈವ ಭಕ್ತರಾಗಿ ಬಾಳುತ್ತಿದ್ದವರು ಅಂದರೆ ಈ ವಿಭೀಷಣನೇ. ರಾಮದೇವರು ತಕ್ಷಣ ಏನು ಮಾಡಿದರಂತೆ, ಬರ ಹೇಳಿ ಅವರನ್ನ, ಅಯ್ಯ ರಾಮ ಅಭಯ ಕೊಟ್ಟಿದ್ದಾನೆ ಬನ್ನಿ. ನಾಲ್ಕು ಜನ ಮಂತ್ರಗಳಿಂದ ಅಡಗೂಡಿ ಸರ್ವದ ಕೆಳಗಿಳಿದು ಓಡಿ ಬಂದು ರಾಮನ ಪಾದಕ್ಕೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿದರೆ, ರಾಮ ನಾನು ನಿನಗೆ ಶರಣಾಗಿ ಬಂದಿದ್ದೇನೆ, ನಾನು ರಾವಣನ ತಮ್ಮ ವಿಭೀಷಣ ಎಂದು ಅನೀತಿ ಅಕೃತ್ಯಗಳಲ್ಲಿ ಇರಲಾರದೆ ನಿನ್ನ ಪಾದ ಹಿಡಿದಿದ್ದೇನೆ, ದಯಮಾಡಿ ನನ್ನನ್ನು ಸ್ವೀಕರಿಸು. ರಾಮದೇವರು ಹಾಗೆ ಅವನ ಕೈ ಹಿಡಿದು, ಲಕ್ಷ್ಮಣ ಏನಣ್ಣ ಹೋಗು, ಸಮುದ್ರದಿಂದ ಜಲ ತಂದು ಇವನಿಗೆ ಅಭಿಷೇಕವನ್ನು ಮಾಡು. ಹಿಂದೆ ಇವನಿಗೆ ಲಂಕಾ ರಾಜ್ಯವನ್ನು ಪಟ್ಟ ಕಟ್ಟಿದ್ದೇನೆ ಅಂದ. ಲಂಕಾ ರಾಜ್ಯವನ್ನೇ ಪಟ್ಟ ಕಟ್ಟಿದ್ದೇನೆ. ಸುಗ್ರೀವ ಅಂದ, ಸ್ವಾಮಿ ಸ್ವಾಮಿ ಸ್ವಾಮಿ ಇದೇನ್ ಮಾತಾಡ್ತಾ ಇದ್ದೀರ? ಅಲ್ಲ ಸ್ವಾಮಿ, ರಾವಣ ಇನ್ನೂ ಸಾಯಿಲೇ ಇಲ್ಲ. ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ನಿಮ್ ಕಾಲಿಡ್ಕೊಂಡ್ರೆ ಏನ್ ಮಾಡ್ತೀರ? ರಾಮ ಹೇಳಿದ, ಒಂದು ವೇಳೆ ಅವನಿಗೇನಾದ್ರೂ ಒಳ್ಳೆ ಬುದ್ಧಿ ಬಂದು ಪಾದಕ್ಕೆ ಬಂದು ಶರಣಾದರೆ ಅವನಿಗೆ ನನ್ನ ಅಯೋಧ್ಯ ನಗರಿ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಅಯೋಧ್ಯ ನಗರಿಗೆ ಭರತನ ಕೊಟ್ಟಿದ್ದೀರಲ್ಲ, ಅವನಿಗೇನ್ ಮಾಡ್ತೀರಾ? ಹಾಗಾದ್ರೆ ನನ್ನ ತಮ್ಮನಾದ ಭರತನಿಗೆ ನನ್ನ ವೈಕುಂಠ ಕೊಟ್ಟು ಬಿಡ್ತೇನೆ. ಸ್ವಾಮಿ, ಎಲ್ಲ ಎಲ್ರಿಗೂ ಕೊಟ್ಟು ಬಿಡ್ತಾ ತಾವೆಲ್ಲಿರ್ತೀರಾ? ನಿಮ್ಮ ಜೊತೆಯಲ್ಲಿ ಸದಾ ವನವಾಸರಾಮನಾಗಿ ಇದ್ದು ಬಿಡ್ತೇನೆ. ಆಗಬಹುದಲ್ವೇ? ಮಾರುತಿ ಹೇಳ್ತಾನೆ, ಒಡೆಯ ನೀನು ಸರ್ವಜ್ಞ ಎನ್ನುವುದಕ್ಕೆ ಸಾಕ್ಷೀಭೂತವಾಗಿದೆ ಇದೋ ಎಂಬುದಾಗಿ ಜಲವನ್ನು ತಂದು ಅಭಿಷೇಕವನ್ನು ಮಾಡಿ ಅಲ್ಲೇ ಲಂಕಾ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡಿಬಿಟ್ಟು. ಆ ನಂತರದಲ್ಲಿ ರಾಮದೇವರು ಕೇಳಿದರಂತೆ, ವಿಭೀಷಣ ನೀನೀಗ ನಮ್ಮವನಾದೆ, ನಮ್ಮ ಸಂಗಡಿಗನಾದೆ, ಈಗ ಆ ಒಂದು ವಿಚಾರಕ್ಕೆ ನಿನ್ನ ಸಲಹೆ ಬೇಕಾಗಿದೆ. ನಾವೀ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಬೇಕಲ್ಲ ಹೇಗೆ ಅವನಂದ, ಸ್ವಾಮಿ ನನಗೆ ಗೊತ್ತಿರೋದು ಒಂದೇ ಒಂದು ಉಪಾಯ. ಯಾವುದಪ್ಪ? ನಾವು ಸಮುದ್ರ ರಾಜನಿಗೆ ಶರಣ ಹೊಡೆಯೋಣ, ಅವನು ಪ್ರಾರ್ಥನೆ ಮಾಡ್ಕೊಳ್ಳೋಣ, ಹೇಗಾದ್ರೂ ಗೆದ್ದು ಬಿಡ್ತೀವಿ. ಹನುಮಂತ ಕೇಳ್ದ, ಯಾವ ಆಧಾರದ ಮೇಲೆ ಈ ಮಾತಾಡ್ತಿದ್ದೀಯ ನೀನು? ಅವನು ಶರಣ ಹೊಡೆಯೋಣ, ನಮಗ್ ಭಯವಿಲ್ಲ ಅಂತೀಯಲ್ಲ, ಯಾವ ಆಧಾರದ ಮೇಲೆ? ಆ ವಿಭೀಷಣ ಹೇಳ್ದ, ನನ್ನೇ ಆಧಾರ. ಏನ್ ನಿನ್ನ ಆಧಾರ? ರಾಮನು ಬಂದು ಶರಣ ಹೊಡೆದೆ ನಾ ಬದುಕೊಂಡೆ. ರಾಮನಿಗೆ ಶರಣೆಂದು ಕರಮುಗಿದೆ, ಮರಣ ಭಯವಿಲ್ಲದೆ ಮಾಡುತ್ತಿದ್ದೇನೆ ಎಂದ ಮೇಲೆ ಯಾರು ಶರಣು ಅಂತಾರೆ ಅವರಿಗೆ ಮರಣದ ಭಯ.

0: ಸಂಪಾದನೆಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಲು ಮಹಾನುಭಾವನಾಗಿರ್ತಕ್ಕಂತಹ ಶ್ರೀರಾಮದೇವ ದರ್ಪಶಯನಾಗಿ ಮಲಗಿದ್ದಾನಂತೆ. ಗುಡುಗು ಸಿಡಲು ಏಕಕಾಲ ಪ್ರಕಾರದಲ್ಲಿ ಕಡೆ ಕಡೆ ಕಡೆ ಕಡೆ ನಡೆಯುತ್ತಿದೆ. ಸಮುದ್ರ ಮಧ್ಯದಿಂದ ಎದ್ದು ಬಂದುಬಿಟ್ಟ ಸಮುದ್ರ ರಾಜ, ತಾಲು ತಾಲು ಒಡೆಯ, ಇದೇನನ್ನೇ ಮಾಡ್ತಾ ಇದ್ದೀಯಾ ಸ್ವಾಮಿ? ಸಮಸ್ತ ಭುವನಕ್ಕೂ ನೀನೇ ಒಡೆಯನಾಗಿರುವಾಗ ನಾನ್ ನಿನಗೆ ಅನುಮತಿ ಕೊಡೋದೇನಿದೆ? ಆದರೂ ಸಹ ಸಮುದ್ರವು ಹೇಗಿರಬೇಕು ಎಂಬತಕ್ಕಂತಹ ನೀತಿಯನ್ನು ಮೀರಿ ಹೋಗಬಾರದಾದ್ದರಿಂದ ನಾನು ಶಾಂತ ಚಿತ್ತನಾಗಿದ್ದೆ. ಒಡೆಯ, ನಾನು ಇಷ್ಟು ಮಾತ್ರ ಹೇಳಬಹುದು. ಏನದು ಎಂದರೆ, ಈ ಸಮುದ್ರದ ಮೇಲೆ ನೀವು ನಿರ್ಮಾಣ ಮಾಡತಕ್ಕಂತಹ ಸೇತುವೆಗೆ ನನ್ನಿಂದಾಗಿ ಯಾವ ವಿಧವಾದ ಕುಂದುಕೊರತೆಗಳಾಗದಂತೆ ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ. ಕವಿವೀರರೇ, ಹೋಗಿ ಎಲ್ಲರೂ ಬೆಟ್ಟ ಗುಡ್ಡಗಳನ್ನು ತೆಗೆದುಕೊಂಡು ಬನ್ನಿ, ಸೇತುವೆ ನಿರ್ಮಾಣ ಮಾಡೋಣ. ಹಾಗಂದಿದ ಕೂಡಲೇ ಹಾರಿದರಂತೆ ಕಪಿಗಳು, ರಾಮ ರಾಮ ಜಯ ರಾಮ ರಾಮ ರಘು ರಾಮ ರಾಮ ಶ್ರೀರಾಮ. ಸೇತುವೆ ನಿರ್ಮಾಣವಾಗ್ತಾ ಇದೆ. ರಾವಣ ಕಟಕಟನೆ ಹಲ್ಲನ್ನು ಕರೆದ ಸ್ವಜಾತಿ ಶತ್ರು ವಿಭೀಷಣ, ಕೇವಲ ರಾಜ್ಯಲೋಪದಿಂದ ಅಣ್ಣನಾಗಿರುವ ರಾವಣನ ಪಕ್ಷವನ್ನು ತೊರೆದು ಶತ್ರು ಪಕ್ಷವನ್ನು ಸೇರಿದ, ನನಗೆದುರೋಗಿ ಸಿಕ್ಕಿದ್ದರವರ ಎದೆಯನ್ನು ಸೀಡಿ ರಕ್ತಲೋಕುಳೆಯ ನಾಡಿ ನಾಡಿನಲ್ಲಿ ವಿನಯ ದುದ್ದುಭೆಯನ್ನು ಮೊಳಗಿಸುತ್ತಿದ್ದೆ. ಆದರೆ ಈಗ ತಾನೇ ಏನಾಯಿತು? ಕಪಿಗಳೇ, ನೀವೆಲ್ಲರೂ ಹೆದರಿದರೆ ಭಯಪಟ್ಟರೆ ಪಾಪ ಪಾಪ. ಈ ಕಪಿ ಸೈನ್ಯವು ನಮ್ಮನ್ನೇನು ಮಾಡಬಲ್ಲದ್ದು? ಎಲ್ಲರೂ ಸಿದ್ಧರಾಗಿ. ಇದನ್ನ ರಾಮದೇವರೇನು ಮಾಡಿದರಂತೆ, ತಾವೊಂದು ಶಿವೇಲಾದ್ರಿ ಗಿರಿಯ ಮೇಲೆ ನಿಂತು ಒಂದು ಸಲ ಈ ಲಂಕಾಪಟ್ಟಣವನ್ನೆಲ್ಲವನ್ನು ನೋಡ್ತಾ ಇದ್ದಾನೆ. ಲಂಕಾಪಟ್ಟಣವನ್ನು ನೋಡಿ, ಆಹಾ, ಸುಂದರವಾದ ಈ ನಗರಿ, ವಿಶ್ವಕರ್ಮನು ತಮ್ಮ ಮನ ಪ್ರಭಾವದಿಂದ ನಿರ್ಮಾಣ ಮಾಡಿರತಕ್ಕಂಥ ಈ ನಗರಿ ಅನ್ಯಾಯವಾಗಿ ನಾಶವಾಗಿ ಹೋಗುತ್ತಲ್ಲ, ಬಿಡಬಾರದೀಗ. ಈಗಿರತಕ್ಕಂಥದ್ದು ಒಂದೇ ಸಂದರ್ಭ, ಯುದ್ಧ ಪ್ರಾರಂಭ ಮಾಡುವ ಮುನ್ನ ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯನ್ನು ಕಳಿಸಬೇಕು. ಅಂಗದ, ನೀ ರಾಯಭಾರಿಯಾಗಿ ಹೋಗಿ ಬಾ. ಆಗ್ಬೋದು ಸ್ವಾಮಿ. ರಾವಣನಿಗೆ ಭಯ ಬಂತು. ರಾವಣ ಏನು ಮಾಡಿದ? ವಿದ್ಯುಜ್ಜುಹ ಅಂಬತಕ್ಕಂಥ ಒಬ್ಬ ಸೈನಿಕನನ್ನು ಕರೆದ. ಈಗ ಉಪಾಯವಾಗಿ ನಾವು ಗೆದ್ದು ಬಿಡೋಣ. ಏನು ಮಾಡಬೇಕು ಸ್ವಾಮಿ? ಏನಿಲ್ಲ, ರಾಮದೇವರಂಗೊಂದು ಮಾಯಾ ಶಿರಸ್ಸನ್ನು ತಯಾರು ಮಾಡು. ಸೀತೆ ಸತ್ತೋದ್ರೆ ಅದೇ ವ್ಯಸನದಲ್ಲಿ ರಾಮ ಸತ್ತೋಗ್ತಾನೆ. ಉಪಾಯವಾಗೆಲ್ಲ ಗೆದ್ದು ಬಿಡಬಹುದು. ಕೆಲವರು ಉಪಾಯ ಮಾಡಕ್ ಹೋಗಿ ಅಪಾಯಕ್ಕೆ ಸಿಕ್ಕಾಕ್ಬಿಡ್ತಾರೆ. ಕೂಡಲೇ ಶಿರಸ್ಸನ್ನು ಧನಸ್ಸನ್ನು ನಿರ್ಮಾಣ ಮಾಡಿದ ಅವನು. ದಡ ದಡ ದಡ್ಡನೆ ಬಂದ ರಾವಣ ಅಶೋಕವನಕ್ಕೆ ಬಂದು ಹೇಳುತ್ತಿದ್ದಾರೆ, ಸೀತಾ ಕಳಾಖಾಡಿಯಲ್ಲಿ ಹೇಳು, ಆ ನಿನ್ನ ರಾವಣಾಗಿರ್ತಕ್ಕಂತಹ ಸಮಸ್ತ ಸೈನ್ಯ ಪರಿವಾರ ಸಮೇತರಾಗಿ ಬಂದವನನ್ನ ನನ್ನ ಮಂತ್ರಿಯಾಗಿರ್ತಕ್ಕಂತಹ ಪ್ರಹಸ್ತ, ಏಯ್, ಯಾರಿಗೆ ಹೇಳ್ತಾ ಇರೋದು? ನನ್ನ ಮಂತ್ರಿಯಾಗಿರುವ ಪ್ರಹಸ್ತ, ಆ ನಿನ್ನ ರಾಮನ ತಲೆಯನ್ನು ತೆಗೆದು ತಂದಾಕಿದ್ದಾನೆ ನೋಡು. ಇದ ನೋಡು, ನಿನ್ನ ಗಂಡನಾದ ರಾಮನ ತಲೆ. ಆ ಶಿರಸ್ಸನ್ನು ಧನುಸ್ಸನ್ನು ಬಿಸಾಡಿದರಂತೆ. ಬಿಸಾಡಿದ ಕೂಡಲೇ ಸೀತಾದೇವಿ ರಾಮ ಅಂತ ಮೂರ್ಛೆ ಬಿದ್ದರು. ಮೂರ್ಛೆ ಬಿದ್ದರೆ ರಾವಣ ಹೇಳ್ತಾರೆ, ಈಗಲಾದರೂ ನನ್ನ ಒಳಾಗು, ರಾಮ ರಾಮ ಎಂದೇ ಆ ರಾಮನನ್ನು ಸಂಹಾರ ಮಾಡದ ಪ್ರಹಸ್ತ. ಅವನ ಯಾರೋ ಜಾಂಬು ಅಂತ ಅಂತಿದ್ದನಲ್ಲ, ಅವನು ಹೇಳಿದೆ ಕೇಳಿದ ಓಡೋಗ್ಬಿಟ್ಟ. ಲಕ್ಷ್ಮಣ ಅಂತಿದ್ದನಲ್ಲ, ಆ ಲಕ್ಷ್ಮಣನು ಸೈನ್ಯವನ್ನು ಕರ್ಕೊಂಡು ಆ ಭಯದಿಂದ ಸಮುದ್ರ ತಲುಪಿದ ಹೋದ. ಹನುಮಂತ ಎಂಬುವನ ಬಾಯಿ ಸೀಳಿ ರಕ್ತಕಾರಿ ಸತ್ತೋದ. ಸುಗ್ರೀವನನ್ನ ನಮ್ಮ ಸೈನಿಕರು ತುಳಿದು ಹಾಕಿಬಿಟ್ರು. ನಿನ್ನ ಕಡೆ ಉಳಿದ ಆ ರಾಮ ಸತ್ತ. ಸೀತೆ ಮೂರ್ಛಿತಳಾಗಿ ಗಳಗಳದೆ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಸುರಿಸುವಾಗ ರಾವಣ ನಗುತ್ತ ನಿಂತಿದ್ದರೆ ಸೇವಕ ಒಬ್ಬನು ಬಂದ, ಮಹಾಸ್ವಾಮಿ ಏನು, ನಮ್ಮ ಪ್ರಧಾನಿಗಳಾದ ಪ್ರಹಸ್ತರು ನಾಳೆ ನಡೆಯಬಹುದಾದ ಯುದ್ಧದ ವಿಚಾರವನ್ನು ಮಾತನಾಡಲಿಕ್ಕೆ ಅವಸರವಾಗಿ ನಿಮ್ಮನ್ನು ಕರ್ಕೊಂಬಂದ್ರು. ದಡ ದಡ ದಡದನ್ನು ಓಡಿ ಹೋಗ್ಬಿಟ್ಟ ರಾವಣ. ಈ ಸುಳ್ಳು ಹೇಳೋರು ಹಂಗೆ ಸಿಕ್ಕಾಕಬಿಡು. ದಾಸರೇ, ನಾಳೆ ಎಲ್ಲಿ ನಿಮ್ಮ ಕಥೆ? ನಾಳೆ ಡೆಲ್ಲಿ. ಎಲ್ಲಾದ್ರೂ ಇಲ್ಲೇ ಸಿಕ್ಕಾಕಬಿಡೋದು ಏನ್ರಿ? ಡೆಲ್ಲಿ ಅಂದ್ರೆ ಇಲ್ಲೇ ಇದ್ದೀರಾ? ನಾನು ಅಂದಿದ್ದು ಗಲ್ಲಿ, ಅದು ನಿಮಗೆ ಕೇಳಿಸಿ ಡೆಲ್ಲಿ ಅನ್ನೋದು. ಅದು ಸುಳ್ಳು, ಇದು ಸುಳ್ಳು. ಹಾಗ ಹೋದ ಕೂಡಲೇ ಅಲ್ಲೇನಾಗಿದೆ ಎಂದರೆ, ಸೀತಾದೇವಿಯ ಪಕ್ಕದಲ್ಲೇ ಇದ್ದಳಂತೆ ವಿಭೀಷಣನ ಹೆಂಡತಿ ಸರಮೆ ಅಂತ. ಆ ಸರಮೆ ಬಂದು ಕೈ ಹಿಡಿದು ಹೇಳ್ತಾಳೆ, ಅಮ್ಮ ಸೀತಾ,
1: ನಾನಿಲ್ಲೇ ಇದ್ದೀನಿ ತಾಯಿ, ನೀನೇನು ಭಯಪಡಬೇಡಮ್ಮ. ಅಮ್ಮ ನನ್ನ ಮಾತನ್ನು ಕೇಳು, ರಾಮನಿಗೇನೂ ಆಗಿಲ್ಲ. ರಾವಣ ನಿನ್ನ ಹತ್ರ ಮಾತಾಡ್ತಿದ್ದ ಮಾತನ್ನೆಲ್ಲ ಕೇಳಿಕೊಂಡೆ ನಾನಿದ್ದೇನಮ್ಮ. ನಾನು ಹೋಗಿ ನೋಡಿ ಬಂದಿದ್ದೇನಮ್ಮ, ರಾಮ ಲಕ್ಷ್ಮಣರು ಸುರಕ್ಷಿತವಾಗಿದ್ದಾರೆ. ಅದ ನೋಡು ಕೇಳು. ಕೇಳು ಎಂದ್ರೆ ಡಮ ಡಮ ಡಮ ಡಮ ಡಮ ಡಮ ಡಮ ಸಂದಾಯಿತು. ಆ ರಣಭೇರಿಯನ್ನು ಕೇಳಿದೆಯಾ, ಜಯಭೇರಿಯನ್ನು ಕೇಳಿದೆಯಾ? ಆ ರಣಭೇರಿ ಜಯಭೇರಿಗಳನ್ನು ಕೇಳು. ರಾಮನ ಸೈನ್ಯ ಯುದ್ಧಕ್ಕೆ ಸಿದ್ಧವಾಗುತ್ತಿದೆ. ರಾಮನ ಹೆಸರಿನಲ್ಲಿ ಜಯಘೋಷ ಮಾಡಿಕೊಂಡು ಸೀತಾದೇವಿ ತಿರುಗಿ ನೋಡ್ತಾಳೆ. ಆ ಮಾಯಾ ಶಿರಸ್ಸು ಧನಸ್ಸು ಎಲ್ಲ ಮಾಯವಾಗಿಬಿಟ್ಟು ಸೀತೆಗೆ ಸರಮೆಯಿಂದ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿ ಕುಳಿತಳಂತೆ. ಇಲ್ಲಿ ರಾವಣ ಓಡಿ ಬಂದ. ಏನು ಸ್ವಾಮಿ, ಇನ್ನೇನು ಎಲ್ಲ ಯುದ್ಧಕ್ಕೆ ಬರೋ ಸಂದರ್ಭ. ಶ್ರೀರಾಮದೇವರು ಸೈನ್ಯವನ್ನೆಲ್ಲ ಕಂಡು, ಅಂಗದ ನೀನು ಹೋಗಿ ರಾವಣನಿಗೆ ಒಮ್ಮೆ ಹೇಳಿ ಬಾ. ಹಾಗನ್ನುವಾಗ ಅಂಗದ ಹಾರಿದರಂತೆ, ಶ್ರೀರಾಮ ಜಯ ರಾಮ ರಘುರಾಮ ಶ್ರೀರಾಮ. ಅಂಗದ ಹಾರಿ ರಾವಣನ ದರ್ಬಾರಿನಲ್ಲಿ ಬಂದಿರಿದ. ರಾವಣ ಕಂಡ, ಯಾರು ನೀನು? ಆಗ ಅಂಗದ ಹೇಳಿದರಂತೆ, ನಾನೇ ಶ್ರೀರಾಮದೂತ. ರಾಮದೂತ? ಹಿಂದೆ ಒಂದು ಸಲ ಬಂದಿದ್ದಲ್ಲ, ನೀನೇಯೋ? ಅದಕ್ಕೆ ಅಂಗದ ಹೇಳ್ತಾನೆ, ಇಲ್ಲ ಇಲ್ಲ, ಹಿಂದೆ ಬಂದಿದ್ದವನು ನಮ್ಮ ಹನುಮಂತ. ಅವನ ಪರಿಚಯ ನಿನಗೆ ಚೆನ್ನಾಗಿದೆ. ನಿಮ್ಮೂರ್ನವ್ರಿಗೆಲ್ಲರಿಗೂ ಅವನ ಹೆಸರೇ ಸಾಕು, ಚಳಿ ಜ್ವರ ಬಂದುಬಿಡುತ್ತೆ. ಆದರೆ ನಾನಾರೆಂಬುದು ಪರಿಚಯ ನಿನಗಿರಬೇಕಲ್ಲ. ಅಂಗದ ರಾಯಭಾರಿಯಾಗಿ ಬಂದವನು ವಿರೋಧಾತನಾಗಿ ಮಾತನಾಡುತ್ತಾನೆ. ಒಂದು ವೇಳೆ ನನ್ನ ಪರಿಚಯ ನಿನಗೆ ಅಷ್ಟಿಲ್ಲದೆ ಹೋದ್ರು, ನನ್ನ ಈ ಎಡಗಾಲಿನ ಪರಿಚಯ ಚೆನ್ನಾಗಿರಬಹುದು ನಿನಗೆ. ಏಕೆಂದರೆ ನನ್ನ ತಂದೆಯಾದ ವಾಲಿಯು ನಿನ್ನ 10 ತಲೆಯ ಹುಳುವೆಂದು ತಂದು ನನ್ನ ತೊಟ್ಟಿಲಿಗೆ ಕಟ್ಟಿದಾಗ ನಾನು ಚಿಕ್ಕ ಮಗುವಾಗಿದ್ದವನು ನಿನ್ನ ಆಗಾಗ ಒದೀತಾ ಇದ್ದೆ. ಆ ಕಾಲ ಇದು, ಅದು ನಿನಗೆ ಗುರುತಿರಬಹುದು. ರಾವಣನ ಮಜ್ವಾಯಿ ಕವಿ ಚಪಲ ಚಿತ್ತಕ್ಕನುಸಾರವಾಗಿ ಮಾತನಾಡುತ್ತಿರುವ ಬಂದಿರುವ ಕಾರಣವೇನು ಹೇಳು. ರಾಯಭಾರಿಯಾಗಿ ಬಂದಿದ್ದೇನೆ, ಉಚಿತವನ್ನು ಹೇಳುತ್ತಿದ್ದೇನೆ. ಈಗಲೂ ನಿನ್ನ ಪರಿವಾರ ಸಹಿತ ಬಂಧು ಮಿತ್ರರಿಂದ ಅಡಗೂಡಿ ಸುಖದಿಂದ ಬಾಳಬೇಕೆಂಬಿಚ್ಛಿರುವುದಾದರೆ ದಯಾಘನಾಗಿರುವ ಶ್ರೀರಾಮಚಂದ್ರನ ಪಾದದಲ್ಲಿ ಶರಣಾಗು. ನೀನು ನಿನ್ನ ಬಾಂಧವರೆಲ್ಲ ಉಳಿಯುತ್ತಾರೆ. ರಾಜಧರ್ಮಕ್ಕನುಸಾರವಾಗಿ ರಾಯಭಾರಿಯಾಗಿ ಬಂದಿದ್ದೇನೆ. ಎಚ್ಚರಿಕೆ ಎಚ್ಚರಿಕೆ ಅಂದಾಗ ರಾವಣೇನು ಮಾಡ್ದ, ಎಲವೋ ಕಪಿಯೇ, ನನಗೆ ಎಚ್ಚರಿಕೆ? ಯಾರಲಿ, ಹಿಡೀರಿ ಇವನನ್ನ. ಅಂಗದ ನಕ್ಕ, ಹಿಡೀರಿ, ನಾನೇನ್ ಬೇಡ ಅಂದ, ಹಿಡೀರಿ. 5-6 ಜನ ರಾಕ್ಷಸರು ಬಂದು ಹಿಡ್ಕೊಂಡ್ರು. ಆ ಕೈಗಳನ್ನು ಹಿಡ್ಕೊಂಡ್ರೆ ಶ್ರೀರಾಮಂತ ಅವರನ್ನೇ ಹಿಡ್ಕೊಂಡ್ಬಿಟ್ಟ, ಕೈಯಿಂದ ಅವರನ್ನೇ ಹಿಡ್ಕೊಂಡು ಹಾರಿದ. ಹಾರುವಾಗ ಏನು ಮಾಡಿದ್ದಾನೆ, ರಾವಣ ಸಿಂಹಾಸನ ಮೇಲೆ ಕುಳಿತಿದ್ದನಲ್ಲ, ಅವನ ತಲೆಯ ಮೇಲೆ ಕಿರೀಟ ಇತ್ತಲ್ಲ, ತನ್ನ ಎಡಗಾಲಿನಿಂದ ಒಂದ್ಸಲ ಕಿರೀಟವನ್ನು ಒತ್ತ, ಕಿರೀಟ ಡಮ್ಮನು ಉಳೋಯ್ತು. ಈ ಕಂಕುಳಲ್ಲಿ ಹಿಡ್ಕೊಂಡಿದ್ನಲ್ಲ, ಅವ್ರ ಮ್ಯಾ ಅಲಕ್ಕೆ ಎತ್ಕೊಂಡು ಹೋಗ್ಬಿಟ್ಟ, ಅಲ್ಲಿಂದ ಬಿಟ್ಬಿಟ್ಟಂತೆ. ಅವ್ರ ಕೆಳಗೆ ಬಂದವ್ರು ಕಣ್ಣೇ ಬಿಡ್ಲಿಲ್ಲ. ಹಾರಿ ಬಂದ ಅಂಗದ, ಪಡೆಯ ಆಯಿತು ನನ್ನ ಕರ್ತವ್ಯ. ರಾವಣನಿಗೆ ಎಚ್ಚರಿಕೆಯನ್ನು ಕೊಟ್ಟೆ, ರಾವಣ ಒಪ್ಪಲಿಲ್ಲ. ಯುದ್ಧ ಮಾರನೇ ದಿನ ಪ್ರಾರಂಭವಾಯಿತಂತೆ. ಯುದ್ಧ ಮಹಾನುಭಾವನಾಗಿರ್ತಕ್ಕಂಥ ರಾಮ ಸೈನ್ಯ ಅಲ್ಲಿ ರಾವಣನ ಕಡೆ ಪ್ರಹಸ್ತ ಅತಿಕಾಯ ಮಹೋದರ ಮತ್ತು ಇಂದ್ರಜಿತು ಇವರೇ ಮೊದಲಾದವರೆಲ್ಲೂ ಬರುತ್ತಿದ್ದಾರೆ. ಯುದ್ಧ ಪ್ರಾರಂಭವಾಯಿತು. ಆ ರಾಕ್ಷಸನ ಕಡೆಯ ಸೈನಿಕರು ಸ್ವರ್ಣ ಕವಚಗಳನ್ನು ಧರಿಸಿ ಬಂಗಾರದ ಗಂಟೆಗಳನ್ನು ಕಟ್ಟಿರುವ ಕುದುರೆಗಳ ಮೇಲೆ ಜನ ಜನ ಜನ ಜನ ಜನ ಜನರು ನಾದವನ್ನು ಮಾಡಿಕೊಂಡು ಯುದ್ಧಕ್ಕೆ ಬರುತ್ತಿದ್ದರೆ ಮಹಾನುಭಾವನಾದ ಇಂದ್ರಜಿತು ಈ ಸೈನಿಕರನ್ನು ನೋಡಿ ಒಂದು ಸಲ ಬಾಣವನ್ನೇಳದ ಆಕ್ರೋಶ ಮಾಡಿಬಿಟ್ಟನು. ಬಿಟ್ಟರೆ ಆ ಬಾಣದಿಂದಾಗಿ ಕಪಿ ಸೈನಿಕರೆಲ್ಲ ನಾಶವಾಗ್ತಿದ್ರು. ಇದನ್ನ ಕಂಡು ವಾಲಿಪುತ್ರನಾದ ಅಂಗದ ಹಾರಿನ. ಹಾರಿ ಒಮ್ಮೆ ಆ ಇಂದ್ರಜಿತುವಿನ ಮೇಲೆ ಬಿದ್ದು ತನ್ನ ಎಡಗಾಲಿನಿಂದ ಒದ್ದರೆ ಇಂದ್ರನನ್ನೇ ಗೆದ್ದ ಇಂದ್ರಜಿತುವು ತಾನು ಯುದ್ಧವನ್ನು ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಕೆಟ್ಟನ ಬಾಯವಾಗಿ ಹಾರಿಬಿಟ್ಟ. ಆಕಾಶಕ್ಕೆ ಹಾರಿ ಯಾರ ಕಣ್ಣಿಗೂ ಕಾಣದೆ ಅಲ್ಲಿಂದ ಬಾಣವರ್ಷವನ್ನು ಕರೆಯುತ್ತಾ ಇದ್ದಾನೆ. ಏನು ಬಾಣಗಳ ಸುರಿಮಳೆ ಬರ್ತಾ ಇದೆ. ರಾಮ ಲಕ್ಷ್ಮಣರು ದಿಕ್ಕು ಕಾಣದೆ ನೋಡುತ್ತಿದ್ದಾರೆ. ಎಲ್ಲಿಂದ ಬರ್ತಾ ಇದೀ ಬಾಣ, ಎಲ್ಲಿಂದ ಬರ್ತಾ ಇದೀ ಬಾಣ ಎನ್ನುವುದರೊಳಗಾಗಿ ಮಹಾನುಭಾವನಾಗಿರ್ತಕ್ಕಂಥ ಇಂದ್ರಜಿತು ಪಾಶಾಸ್ತ್ರವನ್ನು ಹಿಡಿದು ನಾಗಪಾಶಾಸ್ತ್ರವನ್ನು ಪ್ರಯೋಗಿಸಿದ. ಆ ನಾಗಪಾಶಾಸ್ತ್ರದಿಂದ ರಾಮ ಲಕ್ಷ್ಮಣರಿಬ್ಬರು ಬಂಧಿತರಾಗಿ ಬಿದ್ದೋಗ್ಬಿಟ್ರು, ಮೂರ್ಛೆ ಬಿದ್ದು ಹೋದರು. ಇಂದ್ರಜಿತು ಇದನ್ನೆಲ್ಲ ನೋಡಿ ತನ್ನ ತಂದೆಯಾಗಿರ್ತಕ್ಕಂಥ ರಾವಣನಿಗೆ ಬಂದು ಸುದ್ದಿಯನ್ನು ಮುಟ್ಟಿಸಿದಂತೆ, ಅಪ್ಪ ಆ ರಾಮ ಲಕ್ಷ್ಮಣರಿಬ್ಬರು ಸತ್ತಾದ್ರು. ರಾವಣನಿಗೆ ಆನಂದವಾಗ್ಬಿಡ್ತು, ಭಲೇ ಮಗನೇ ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ರಾಮದೇವರು ಸ್ವಲ್ಪ ಕಾಲದ ಮೇಲೆ ಎಚ್ಚರರಾದರಂತೆ, ಎಚ್ಚರರಾಗಿ ಆ ಪಾಶದಿಂದ ಮುಕ್ತರಾಗದೆ ಒತ್ತಾಡುತ್ತಿದ್ದರೆ ಇದ್ದಕ್ಕಿದ್ದಾಗೆ ಭರ್ರನೆ ಬೆಳಕಾಯಿತು, ಗಾಳಿ ಬೀಸ್ತು. ಇದೇನೋ ಗಾಳಿ ಬೀಸ್ತಾ ಇದೆಯಲ್ಲ ಅನ್ನುವಾಗ ಶ್ರೀಹರಿಯ ವಾಹನವಾದ ಗರುಡದೇವರು ಬರ್ತಾ ಇದ್ದಾರಂತೆ. ಆ ಗರುಡದೇವರು ಬಂದ ಕೂಡಲೇ ಈ ಸುತ್ತಕೊಂಡಿದ್ದ ಹಾವುಗಳೆಲ್ಲ ಪಟ ಪಟ ಪಟ ಪಟ ಪಟ್ಟ ಬಿಟ್ಕೊಂಡು ಹೊರಟರು. ಆಗ ಗರುಡದೇವ ಹೇಳುತ್ತಿದ್ದಾನೆ, ಹೇ ಶ್ರೀಮನ್ ನಾರಾಯಣ ಅವತಾರಿಯಾದ ರಾಮನೇ, ಇಂದ್ರಜಿತು ನಿನ್ನ ಮೇಲೆ ಪ್ರಯೋಗ ಮಾಡಿದ್ದ ಅಸ್ತ್ರ ನಾಗಾಸ್ತ್ರಗಳ ಪಾಶ, ಅದನ್ನು ಬಿಡಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಆದ್ದರಿಂದಲೇ ನಾನು ಈ ವಿಚಾರವನ್ನರಿತು ನಿನ್ನ ಸಂದರ್ಶನಾರ್ಥವಾಗಿ ಬಂದೆ. ನೋಡು ಅಂದ್ರೆ ಗರುಡನನ್ನು ನೋಡಿದ ಕೂಡಲೇ ಎಲ್ಲ ಹೋಗ್ಬಿಟ್ಟು. ಆ ಇಂದ್ರಜಿತು ಅಸ್ತ್ರ ಪ್ರಯೋಗ ಮಾಡುವಾಗ ನಾಗಾಸ್ತ್ರವನ್ನು ಬಿಟ್ಟರೆ ಅದು ಅಷ್ಟೇ ಬಲಿಷ್ಠವಾಗಿರ್ತಿತ್ತು. ಕಾರಣವೇನು ಎಂದರೆ ಆ ನಾಗರಾಜನಾದ ಆದಿಶೇಷನಿಗೆ ಅಳಿಯ ಇವನು ಅಂತ. ಇದನ್ನರಿತ ಗರುಡದೇವರೇ ಬಂದು ಆ ಪಾಶದಿಂದ ರಾಮಲಕ್ಷ್ಮಣರನ್ನು ಮುಕ್ತರನ್ನಾಗಿ ಮಾಡಿದರಂತೆ. ಮಾಡಿದ ಮೇಲೆ ಮತ್ತೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ ಮಹಾನುಭಾವನಾದ ರಾಮ ಲಕ್ಷ್ಮಣನೊಡನೆ. ರಾವಣನ ಸೈನ್ಯ ಬರ್ತಾ ಇದೆ, ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ. ಬಂದವರನ್ನೆಲ್ಲ ವಿಭೀಷಣ ತೋರಿಸಿದ್ದಾನೆ. ಇವನ ನೋಡು ಮಹೋದರ ಎಂಬತಕ್ಕಂಥ ಅವನು, ಇವನೇ ಪ್ರಹಸ್ತ ನೋಡು. ಇವನ ಮಗನಾಗಿರ್ತಕ್ಕಂಥ ಅವನು ಬಂದಿದ್ದಾನೆ. ಇವನು ಕುಂಭಕರ್ಣನ ಮಗ ನಿಕುಂಭ, ಕುಂಭಕರ್ಣನ ಮಗ ನಿಕುಂಭ. ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಹತರಾಗೋದರಂತೆ. ಒಬ್ಬೊಬ್ಬರಾಗಿ ರಾಮ ಲಕ್ಷ್ಮಣರು ಅಂಗದ ದ್ವಿವಿದ ಮೈಯಿಂದ ವೃಷಭ ಇವರೇ ಮೊದಲಾದ ಕಪಿವೀರರ ಕೈಗಿಂದ ರಾವಣರ ಸೈನ್ಯವೆಲ್ಲ ಹತವಾಯಿತು. ರಾವಣ ಹೇಳಿದ, ಯಾರಲಿ ಹೋಗಿ ನನ್ನ ತಮ್ಮನಾಗಿರ್ತಕ್ಕಂಥ ಕುಂಭಕರ್ಣನನ್ನು ಬೆರೆಸಿ. ಸಾವಿರಾರು ಜನ ಸೈನಿಕರು ಬಂದಿದ್ದೆ, ಅವನಿಗೆ ಬೇಕಾಗಿರ್ತಕ್ಕಂಥ ಮಧುಮಾಂಸಾದಿಗಳನ್ನ ಹೆಂಡದ ಗಡಿಗೆಗಳನ್ನೆಲ್ಲ ತಂದಿತ್ತು. ಒಂದೇ ಸಲ ನಗಾರಿ ಬಾರಿಸದಂತೆ, ಆ ಬಾರಿಸಿ ಏನು ಸಾವಿರಾರು ಜನ ನಗಾರಿ ಬೇರಿ ಎಲ್ಲ ಬಾರಿಸಿದ್ರು ಯಪ್ಪ ಅಲ್ಲಾಡ್ಲೇ ಇಲ್ಲ, ಅಳ್ಳೆ ನಿದ್ದೆ. ಹಾ ರಾವಣೇಶ್ವರ ಮಹಾರಾಜನಿಗೆ ಜಯವಾಗಲಿ ಅಂತ ತಿಳಿದ್ರಂತೆ. ಇವಿದಾಗ ಪಾಪ ಎಲ್ಲೋ ಒಂದ್ಸಲ ಚುರ್ರಂದಾಗಿದೆ, ಒಂದೆರಡು ಮೂರು ಸೊಳ್ಳೆ ಕಡದ ಹಾಗಾಯ್ತೋ ಏನೋ ಅಂತ ಹೀಗ್ ತಿರುಗಿದ. ಅದ್ರ ಕೆಳಗಡೆ ಸಿಕ್ಕಾಕೊಂಡ್ಬಿಟ್ರು ಒಂದ್ ಸಾವಿರಾರು ಜನ. ಅಯ್ಯಯ್ಯೋ ಕಾಪಾಡಿ ಕಾಪಾಡಿ ಕಾಪಾಡಿ ಅಂತೂ ಆ ಕುಂಭಕರ್ಣನನ್ನ ಅರನಿದ್ರೆಯಲ್ಲಿ ಎಚ್ಚರಪಡಿಸಿದ್ದಾರೆ. ಅರನಿದ್ರೆಯಲ್ಲಿ ಎಚ್ಚರಪಡಿಸಿದರೆ ಎಂದ ಕೆಂಡ ಕಣ್ಗಳನ್ನು ಬೀರುತ್ತಾ ಯಾರು ನನ್ನನ್ನು ಎಚ್ಚರಪಡಿಸಿದವರು, ಯಾರು ಎಚ್ಚರಪಡಿಸಿದವರು? ಸ್ವಾಮಿ ನಾವೇ. ಏನು ಒಡೆಯರಾದ ರಾವಣ ಸಾರ್ವಭೌಮರು ತಮಗೆ ಕಷ್ಟ ಬಂದಿದೆಯಾದ್ರಿಂದ ತಮ್ಮನ ಕರೆತಾ ಅಂತ ಹೇಳಿದ್ದಾರೆ. ಕುಂಭಕರ್ಣ ಅಂದ, ಏನು ನನ್ನಣ್ಣನಿಗೆ ಕಷ್ಟವೇ? ನನ್ನಣ್ಣನಿಗಿಂತ ಘೋರವಾದ ಕಷ್ಟವನ್ನು ತಂದವನು ಯಾರಾದರೂ ಸರಿಯೇ? ನಮ್ಮಣ್ಣನನ್ನು ಕಾತ್ತಂತ ಅವನು ದುರಾತ್ಮನಾಗಿದ್ದರು, ಅವನನ್ನು ಸದವಡೆಯುವುದೇ ಎಂಬುದಾಗಿ ಎದ್ದು ತನ್ನ ಕೈಯಲ್ಲಿರತಕ್ಕಂಥ ದಂಡವನ್ನು ಹಿಡಿದು ದಡ ದಡ ದಡ ದಡದೆ ಹೆಜ್ಜೆ ಇಡುತ್ತಿದ್ದರೆ ಭೂಮಿ ತೂಗಾಡ್ತಾ ಇದೆಯೇ? ತನ್ನ ಅರಮನೆಯಿಂದ ರಾವಣನ ಅರಮನೆಗೆ ನಡೆದು ಹೋಗುತ್ತಿದ್ದರೆ ಕೋಟೆ ಬಾಗಿಲು ಹೊರಗಡೆ ನಿಂತಿರ್ತಕ್ಕಂಥ ರಾಮ ಸೈನ್ಯ ಹೀಗೆ ನೋಡಿ ಹೇಳುತ್ತಂತೆ, ರಾಮಪ್ಪ ಯಾವುದೋ ಒಂದು ಆಕಾಶದಲ್ಲಿ ತಲೆ ಹೋಗ್ತಾ ಇದೆ ನೋಡು. ರಾಮದೇವರು ಪಕ್ಕದ ತೆರಿಗೆ, ವಿಭೀಷಣ ಸ್ವಾಮಿ ಅವನೇ ನಮ್ಮಣ್ಣ ಕುಂಭಕರ್ಣ ಜಗದೇಕ ಪರಾಕ್ರಮಿ ಸ್ವಾಮಿ, ಅವನೇನಾದರೂ ಮುನಿ ನಿಂತರೆ ಅವನನ್ನು ಜಯಿಸಲು ಸಾಧ್ಯವಿಲ್ಲ. ಆದರೆ ಈಗ ಒಂದೇ ಒಂದು ಉಪಾಯ, ಏನದು ಅಂದರೆ ಅವನು ಅರನಿದ್ರೆಯಲ್ಲಿ ಎಚ್ಚರನಾಗಿದ್ದಾನಾದ್ದರಿಂದ ಅವನ ಮರಣವೇ ಸಿದ್ಧ. ಕುಂಭಕರ್ಣ ಬಂದ, ಅಣ್ಣ ಏನು ಸಮಾಚಾರ? ಎಲ್ಲ ಹಾಳಾಗೋಯ್ತು ತಮ್ಮ. ಕುಂಭಕರ್ಣನನ್ನು ಕೂರಿಸಿ ರಾವಣ ಹೇಳ್ತಾನೆ, ಅಪ್ಪ ಎಲ್ಲ ನಾಶವಾಯಿತು. ಮೊದಲನೇ ದಿನ ಯುದ್ಧಕ್ಕೆ ನಾನು ಹೋದಾಗ ಇಂದ್ರಜಿತು ಮಹಾಪರಾಕ್ರಮ ತೋರಿಸಿ ಬಂದ. ನಾನು ಯುದ್ಧಕ್ಕೆ ಹೋದಾಗ ನನ್ನ ಶಸ್ತ್ರ ಬಲವೆಲ್ಲವೂ ಅಡಗಿ ಹೋಗಿ ಸಾರಥಿಯ ಮುಂದೆ ಹೋಗಿ ನಾನು ನಿಂತರೆ ತಮ್ಮ ರಾಮ ಏನಂತ ಗೊತ್ತಾ? ಏನಂದ ಅಣ್ಣ? ಇಂದು ಹೋಗಿ ನಾಳೆ ಬಾ ಎಂದ ಕಣ ನನ್ನ. ಆ ರಣರಂಗದಲ್ಲಿ ನಾನು ಸೋತವನಂತೆ ಹಿಂತಿರುಗಿದೆ. ಇಲ್ಲಿ ಕೇಳು, ಮೂಲ ಬಲವೆಲ್ಲವೂ ನಾಶವಾಗಿ ಹೋಯಿತು. ಅತಿಕಾಯನು ಹೋದ, ಅಕ್ಷಯ ನಳಿದ, ಜೊತೆಗೆ ಮಹೋದರನು ಹೋದ, ಪ್ರಹಸ್ತನು ಹೋದ, ಅಕಂಪನ ಹೋದ, ಅಗ್ನಿರೋಮ, ವೃಷಭರೋಮ, ಖಡ್ಗರೋಮಾದಿಗಳು, ಸೇನಾಧಿಪತಿಗಳು ಎಲ್ಲರೂ ಒಬ್ಬೊಬ್ಬರಾಗಿ ಕಳೆದು ಹೋದರು. ಕಂದ, ತಮ್ಮ ನೀನೊಬ್ಬನೇ ನನಗುಳಿದಿರು. ಕುಂಭಕರ್ಣ ಅಂದ, ಅಣ್ಣ ಬಿಡು ಚಿಂತೆಯನ್ನ, ಇದೋ ಈಗಲೇ ಹೋಗಿ ಆ ರಾಮ ಲಕ್ಷ್ಮಣ ಸೈನ್ಯವನ್ನೆಲ್ಲ ಯಮಾಲಯ ಕಟ್ಟಿ ಬರ್ತೇನೆ, ಅನುಪ್ತೇನು ಕೊಡು. ತಮ್ಮನ ಕಂಠಕ್ಕೆ ದಿವ್ಯವಾಗಿರ್ತಕ್ಕಂಥ ಅಸ್ತ್ರವನ್ನು, ಆಭರಣವನ್ನು ಹಾಕಿದ್ದಾನೆ. ತಮ್ಮ ಆಯುಧ ಹಿಡ್ಕೊಂಡು ಹೊರಟ. ಹೊರಟು ಬಂದಿರುವ ಕುಂಭಕರ್ಣನನ್ನು ಕಂಡ ಕೂಡಲೇ ತಿಕ್ಕಾಪಾಲಾಗಿ ಓಡಿದರಂತೆ ಕವಿ ಸೈನಿಕರೆಲ್ಲ. ಅಂಗದ ಬಂದ, ಯಾಕೆ ಹೆದರ್ಕೊಳ್ತೀರಯ್ಯ? ಅವನು ಮಂತ್ರದಿಂದ ನಿರ್ಮಿತ ಮಾಡಿರೋ ಭೂತ, ಅಷ್ಟಕ್ಕೆಲ್ಲ ಹೆದರ್ತೀರ? ಹಾರಿ ಅಂತ ಕವಿವೀರರೆಲ್ಲರೂ ಚಂಗನೆ ಹಾರಿ ಆ ಕುಂಭಕರ್ಣನ ಮೇಲೆ ಬಿದ್ದರಂತೆ. ಕುಂಭಕರ್ಣನಿಗೆ ಏನೂ ಪೆಟ್ಟಾಗಲಿಲ್ಲ, ಸುಮ್ಮನೆ ಹಿಂಗು ಅದರ್ಕೊಂಡ್ಬಿಟ್ಟ. ಒಂದು ಸಲ ಕೈ ಬೀಸಿ ಹೀಗೆ ಹಿಡಿದ ಕೈಗಳಿಗೆ ಸಿಕ್ಕಿದ ಕಪ್ಪಿಗಳನ್ನೆಲ್ಲ ಬಾಯಿಗೆ ಹಾಕೊಂಡ್ಬಿಟ್ಟ. ಬಾಯಿಗೆ ಹಾಕೊಂಡ್ರೆ ಏನಾಯ್ತು? ಅವನ್ ಬಾಯಿ ಮುಚ್ಚೋದ್ರೊಳಗಾಗ ಅವರೆಲ್ಲ ಆಚೆಗೆ ಬಂದ್ಬಿಟ್ರಂತೆ. ಕೈಯೊಳಗೆ ಪಿಡಿದಿರುವ ದಂಡದಿಂದ ಒಂದು ಸಲ ಬೀಸಿದರೆಂದರೆ ಆ ಪ್ರಚಂಡ ಬೀಸು ತಲಕ್ಕೆ ಸಾವಿರಾರು ಮಂದಿಗಳು ಅಳಿಯುತ್ತಿದ್ದಾರೆ. ಎದುರಾಗಿ ಬಂದ ಅಂಗದನನ್ನೊಂದು ಸಲ ಪೆಟ್ಟಿನಿಂದ ಕುಟ್ಟಿದ, ಅವನು ನೆಲಕ್ಕುರುಳಿದ. ಎಲ್ಲಿ ರಾಮ ಅಂದನಂತೆ. ಆ ರಾಮನನ್ನೇ ನೇರವಾಗಿ ಬಂದು ಹುಡುಕೊಂಡು ಬರುತ್ತಿರುವಾಗ ವಿಭೀಷಣ ಹೇಳ್ತಾನೆ, ರಾಮದೇವ ಸಾಮಾನ್ಯ ಸೈನಿಕರಿಂದ ಇವನ ಸಂಹಾರ ಸಾಧ್ಯವಿಲ್ಲ, ಯಾರಿವನನ್ನೇನು ಮಾಡುವಂತಿಲ್ಲ, ಬೇಗ ಬೇಗ ಎಂದರೆ ರಾಮ ಲಕ್ಷ್ಮಣರಿಬ್ಬರು ಧನುರ್ಧಾರಿಗಳಾಗಿ ನಿಂತರಂತೆ. ಬಾಣವನ್ನು ಪ್ರಯೋಗ ಮಾಡುತ್ತಿದ್ದರೆ ಆ ಬಾಣಗಳೆಲ್ಲ ಬರುತ್ತಿರುವುದು ಒಂದು ಅವನಿಗೆ ಗಮನವೇ ಇಲ್ಲ. ಕಪಿ ಸೈನಿಕರು ಹಾರಿ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ತಂದು ಮೇಲೆ ಹಾಕ್ತಾ ಇದ್ರೆ, ಬೆಟ್ಟಗಳನ್ನು ಹಾಕ್ತಾ ಇದ್ರೆ ಬೆಟ್ಟಗಳೇ ಪುಡಿಯಾಗಿ ಹೋಗ್ತಾ ಇವೆಯಂತೆ. ಕೊನೆಗೆ ಅಸ್ತ್ರ ಪ್ರಯೋಗ ಮಾಡುವುದಕ್ಕಾಗಿ ರಾಮನು ಮಹಾಸ್ತ್ರವನ್ನು ಕೂಡಿ ಎರಡು ಕುಂಭಕರ್ಣನ ತೋಳಿಗೆ ಹೊಡೆದ. ಆಗವನ ಒಂದು ತೋಳು ಕತ್ತರಿಸಿ ನೆಲಕ್ಕೆ ಬಿದ್ದ. ಆ ತೋಳು ನೆಲಕ್ಕೆ ಬಿತ್ತಲ್ಲ, ಅದರಡಿಯಲ್ಲಿ ಸಿಕ್ಕಿ ನೂರಾರು ಜನ ಕಪಿಗಳು ಸತ್ತೋದ್ರು. ಇಲ್ಲಿ ಕುಂಭಕರ್ಣ ಒಂದು ಹಸ್ತವನ್ನು ಕಳೆದುಕೊಂಡರು, ಮತ್ತೊಂದು ಹಸ್ತದಲ್ಲಿ ಯುದ್ಧಕ್ಕೆ ನುಗ್ಗಿದ. ರಾಮ ಲೆಕ್ಕಿಸದೆ ಅವನ ಒಂದು ಮತ್ತೊಂದು ಹಸ್ತವನ್ನು ಕಳೆದ. ಆಗ ಎರಡು ಹಸ್ತಗಳು ಹೋಗಿ ಪಾದದಲ್ಲೇ ತುಳಿದಾಡುತ್ತಿದ್ದರೆ ಅವನ ಎರಡು ಪಾದಗಳನ್ನು ಕತ್ತರಿಸಿದರು. ಕೆಳಗುರುಳಿದ ಆ ಕುಂಭಕರ್ಣ ತತ್ತರಿಸುವಾಗ ರಾಮ ಹೇಳ್ತಾನೆ, ಇಂಥ ಪ್ರಚಂಡ ಪರಾಕ್ರಮಿಯನ್ನು ನಾನು ತ್ರಿಭುವನದಲ್ಲಿ ಕಂಡದ್ದೇ ಇಲ್ಲ. ನೋಡೆಂಬುದಾಗ ಐಂದ್ರಾಸ್ತ್ರವನ್ನು ಪ್ರಯೋಗ ಮಾಡಿ ಅವನ ರುಂಡವನ್ನು ಹಾರಿಸಿದನಂತೆ. ಹಾರಿದ ರುಂಡ ಗಗನದಲ್ಲಿ ಹಾರಿ ಕೆಳಕುರುಳುವಾಗ ಅದರ ಅಡಿಯಲ್ಲಿ ಸಿಕ್ಕಿ ಎಷ್ಟೋ ಜನ ರಕ್ಕಸರು ಕಪಿಗಳು ಪ್ರಾಣವನ್ನು ಬಿಟ್ಟಿದ್ದಾರೆ. ಇಲ್ಲಿ ಕುಂಭಕರ್ಣನು ಹತರಾದ ಅಂದ ಕೂಡಲೇ ರಾವಣನು ತಲೆಯನ್ನು ತಗ್ಗಿಸಿ, ಇನ್ನು ನನಗೆ ಈ ಜಗತ್ತಿನಲ್ಲಿ ಉಳಿಗಾಲವಿಲ್ಲ, ಎಲ್ಲ ಸೈನ್ಯ ಬಲವು ಅಡಿಗೆ ಹೋಯ್ತಲ್ಲ, ಇನ್ನೇನು ಗತಿ ಅನ್ನುವಾಗ ಮಗನಾಗಿರ್ತಕ್ಕಂಥ ಇಂದ್ರಜಿತ್ ಹೇಳ್ತಾನಪ್ಪ, ನಾನಿಲ್ಲವೇನಪ್ಪ. ಆ ಹುಲು ಮಾನವರಾದ ರಾಮ ಲಕ್ಷ್ಮಣರು ಎಷ್ಟು ಮಾತ್ರ ನೋಡೆಂಬುದಾಗಿ ಯುದ್ಧಕ್ಕೋಸ್ಕರವಾಗಿ ಬಂದ. ಯುದ್ಧ ಪ್ರವೀಣ ರಣಪಂಡಿತರಾಗಿರ್ತಕ್ಕಂಥ ಇಂದ್ರಜಿತು ಬಹುಕಾಲ ಯುದ್ಧವನ್ನು ಮಾಡುವಾಗ ಮಾಯಾ ಯುದ್ಧದಲ್ಲಿ ಈ ಮಹಾನುಭಾವರಾದ ರಾಮ ಲಕ್ಷ್ಮಣರು ಇಬ್ಬರನ್ನು ಗುರ್ಚೆ ಬಿಡುವಂತೆ ಮಾಡಿದ. ಎಲ್ಲರೂ ಮಲಗಿಬಿಟ್ಟಿದ್ರು, ವಿಭೀಷಣ ಒಪ್ಪು ಮಾತ್ರ ಓಡಾಡುತ್ತಿದ್ದ. ಆವಾಗ ವಯೋಧರ್ಮದಲ್ಲಿ ಹಿರಿಯರಾಗಿರ್ತಕ್ಕಂಥ ಜಾಂಬುವಂತರಿದ್ದರು, ಮಾರುತಿ ಒಂದು ಮುಹೂರ್ತ ಕಾಲದಲ್ಲಿ ಮೂರ್ಛೆ ಬಿದ್ದಿದ್ದ ಮಾರುತಿ ಕಂಡುಬಿಟ್ಟ. ಏಂತಾತ, ಬೇಗ ಬೇಗ ಹೋಗು, ಬೇಗ ಹೋಗು, ಔಷಧಿ ಪರ್ವತಕ್ಕೆ ಹೋಗಿ
0: ಅಲ್ಲಿರಬಹುದಾದ ಮೂಲಿಕೆಗಳನ್ನು ತೆಗೆದುಕೊಂಡು ಬಾ. ರಾಮಲಕ್ಷ್ಮಣರಿಗೆ ಎಚ್ಚರ ಪಡಿಸೋಣ, ಇಲ್ಲದೆ ಹೋದ್ರೆ ಕೆಟ್ಟ ಹೋಗುತ್ತೆ. ಹಾರಿದ ಹನುಮಂತ ಕಣ್ಣು ಮುಚ್ಚು ತೆಗೆಯುವುದರೊಳಗಾಗಿ ಔಷಧಿ ಪರ್ವತಕ್ಕೆ ಹೋದವನಾಗಿ ಮೂಲಿಕೆಗಳು ಹುಡುಕಾಡ್ತಾನಂತೆ. ಆ ಮೂಲಿಕೆಗಳು ಹನುಮಂತನನ್ನು ನೋಡಿದ ಕೂಡಲೇ ಮರೆಯಾಗೋಗ್ಬಿಟ್ಟ. ಹನುಮಂತನನ್ನು ನೋಡಿ ಮರೆಯಾದರೆ ಇದೆಲ್ಲ ಸರಿ ಹೋಗಲ್ಲ, ಇದು ನಾನು ಬಂದು ಹಂಗೆ ಹೋಗೋದು ಚೆನ್ನಾಗಿಲ್ಲ ಅಂತ ಬೆಟ್ಟನೇ ಕಿತ್ಕೊಂಡ್ ಬಂದ್ಬಿಡ್ತೇನೆ. ಆ ಬೆಟ್ಟವನ್ನೇ ಕಿತ್ತು ತಂದರೆ ಮಹಾನುಭಾವನಾಗಿರ್ತಕ್ಕಂತ ಸುಷೇಣ ಎಂಬಾತ ಅದರಲ್ಲಿರುವ ಮೂಲಿಕೆಗಳನ್ನು ತೆಗೆದು ರಾಮ ಲಕ್ಷ್ಮಣಾದಿಗಳ ಮೂಗಿಗೆ ಸವರಿದರೆ ಮೂರ್ಛೆಗಿಂತ ಕ್ಷಣಕಾಲದೊಳಗಾಗಿ ಎಚ್ಚರವಾಗಿಬಿಟ್ಟಿದೆ. ಎಚ್ಚರನಾಗಿದ್ದರೆ ಈ ಮಹಾನುಭಾವನಾದ ವಿಭೀಷಣ ಹೇಳ್ತಾನೆ, ರಾಮದೇವ ಇದಕ್ಕೊಂದು ಕಾರಣ ಇದೆ, ನಿಮ್ಮನ್ನು ಈ ಮಾಯಾ ಯುದ್ಧದಲ್ಲಿ ಬೀಳಿಸಿರ್ತಕ್ಕಂತ ಆ ಇಂದ್ರಜಿತು ಸಾಮಾನ್ಯನಲ್ಲ, ಯುದ್ಧಕ್ಕೆ ಹೋಗಬೇಕಾದ್ರೆ ಅವನು ಯಜ್ಞೇಶ್ವರನಿಗೆ ಬೇಕಾದ ಪ್ರೀತ್ಯರ್ಥವಾಗಿ ಯಾಗವನ್ನು ಮಾಡಿ ಅವನಿಗೆ ಆಹುತಿಯನ್ನರ್ಪಿಸಿ ಯಜ್ಞೇಶ್ವರನ ಪ್ರತ್ಯಕ್ಷರನ್ನಾಗಿ ಮಾಡಿ ಆಯುಧಗಳನ್ನು ಪಡೆದು ಬರ್ತಾನೆ. ಆ ಆಯುಧಗಳನ್ನು ಪಡೆದು ಬಂದು ಅಜೇಯನಾಗಿ ನಿಮ್ಮ ಮೇಲೆ ಯುದ್ಧವನ್ನು ಮಾಡಿ ನಿಮ್ಮನ್ನು ಜಯಿಸ್ತಾನೆ. ಈಗ ನಿಮ್ಮನ್ನ ಮೂರ್ಛಗೊಳಿಸಿರುವ ಕಾರಣವೇನು ಎಂದರೆ, ಇಲ್ಲಿ ನಿಕುಂಬಳಾದೇವಿ ಎಂಬತಕ್ಕಂಥ ಅವಳೊಂದು ದೇವಾಲಯವಿದೆ, ಅಲ್ಲಿ ನಿಕುಂಬಳ ಯಾಗವನ್ನು ಮಾಡ್ತಾನೆ. ಆ ಯಾಗವೇನಾದರೂ ಪೂರ್ತಿ ಮಾಡಿದ ಎಂದರೆ ಖಂಡಿತ ಅವನನ್ನು ಗೆಲ್ಲೋಕ್ಕಾಗಲ್ಲ. ಆಗ ರಾಮದೇವರು ಕ್ಷಣಕಾಲ ಯೋಚನೆಯನ್ನು ಮಾಡಿ, ಲಕ್ಷ್ಮಣ ಸೈನ್ಯ ಸಮೇತನಾಗಿ ನೀನು ಹೋಗು, ಹೋಗಿ ಅವನನ್ನು ಸಂಹಾರ ಮಾಡಿ ಬಾ. ಇಲ್ಲಿ ಎರಡರ್ಥ. ಒಂದರ್ಥ, ಇಂದ್ರಜಿತುವನ್ನು ಸಂಹಾರ ಮಾಡಲು ಲಕ್ಷ್ಮಣನೊಬ್ಬನೇ ಸಮರ್ಥ. ಕಾರಣ, 12 ವರ್ಷಗಳ ಕಾಲ ಉಪವಾಸ ವ್ರತವನ್ನು ಮಾಡಿ ಬ್ರಹ್ಮಚರ್ಯವನ್ನು ಯಾರು ಪರಿಪಾಲನೆಯನ್ನು ಮಾಡಿರ್ತಾರೋ ಅವರು ಮಾತ್ರ ಇಂದ್ರಜಿತುವನ್ನು ಸಂಹಾರ ಮಾಡಲು ಸಮರ್ಥರು ಎಂಬುದಾಗಿ ಒಂದು ವರ. ಎರಡನೆಯದು, ತಾನು ಪುರ ಪ್ರವೇಶವನ್ನು ಮಾಡುವುದಿಲ್ಲವಾದ್ದರಿಂದ ತಮ್ಮನಾಗಿರ್ತಕ್ಕಂಥ ಅವನನ್ನೇ ಕಳಿಸಿಕೊಟ್ಟನು. ಇದು ನೆಪ, ನಾನು ಊರೊಳಗೆ ಬರಂಗಿಲ್ವಲ್ಲ ಅದಕ್ಕೋಸ್ಕರ ನನ್ನ ತಮ್ಮನ್ನು ಕಳಿಸ್ದೆ ಅಂತ. ಅಲ್ಲಿ ನಿಜವಾದ ವಿಚಾರ ಎಂದರೆ, ಸೈನ್ಯ ಸಹಿತರಾಗಿ ಬಂದನಂತೆ ಲಕ್ಷ್ಮಣ. ಅಲ್ಲಿ ನಿಕುಂಬಳ ಯಾಗಕ್ಕೆ ಕುಳಿತಿದ್ದಾನೆ ಇಂದ್ರಜಿತು. ಆಗ ಭಗನೆ ಉರಿಯುತ್ತಿದೆ ಬೆಂಕಿ ಜ್ವಾಲೆ. ಆ ಯಜ್ಞ ಹೊಂಡದಿಂದ ಇನ್ನೇನು ರಥ ಅಕ್ಷಯ ತೋಣೀರ ಬಾಣಗಳು ಬರಬೇಕು. ವಿಭೀಷಣ ಹೇಳಿದ, ಕಪಿಗಳೇ ಏನ್ ಮಾಡ್ತಾ ಇದ್ದೀರಾ? ಅವರಾಗಲೇ ಮರ ಸೊಪ್ಪು ಸದೇ ಸೌದೆ ತಗೊಂಡ್ಬಂದಿದ್ದೆ, ದಡ ದಡ ದಂಡ ಹಾಕ್ಬಿಟ್ಟು ಮೇಲೆ ಯಜ್ಞೇಶ್ವರನ ತರುತ್ತಿದ್ದ ರಥ ಹಾಗೆ ಹೊರಟೋಯ್ತು. ಇಂದ್ರಜಿತು ಲಕ್ಷ್ಮಣನಿಗೆ ಯುದ್ಧ ಪ್ರಾರಂಭವಾಯಿತು. ಯುದ್ಧ ಪ್ರಾರಂಭವಾದರೆ ಖಾಡಾಖಾಡಿ ಯುದ್ಧವಾಗ್ತಾ ಇದೆ. ಅನರಾಸ್ತ್ರ ಪ್ರಯೋಗ ಮಾಡಿದ, ಒಂದು ಕಡೆಯಿಂದ ವರುಣಾಸ್ತ್ರ, ಒಂದು ಕಡೆ ಗಿರಿಯಾಸ್ತ್ರ ಬಂದರೆ ಮತ್ತೊಂದು ಕಡೆ ವಾಯುವಾಸ್ತ್ರ, ಇನ್ನೊಂದು ಕಡೆ ಸನ್ಮೋಹನಾಸ್ತ್ರ ಬಂದರೆ ಮತ್ತೊಂದು ಕಡೆ ಜಾಗೃತಾಸ್ತ್ರ, ನಾರಾಯಣಾಸ್ತ್ರ, ಗರುಡಾಸ್ತ್ರ, ಸರ್ಪಾಸ್ತ್ರ, ಅಸ್ತ್ರಗಳ ಮೇಲೆ ಅಸ್ತ್ರಗಳು ಓಡಾಡ್ತಾ ಇದೆ. ಹೀಗೆ ಓಡಾಡ್ತಾ ಇದ್ದರೆ ಮಹಾನುಭಾವನಾದ ಇಂದ್ರಜಿತುವಿನ ಆ ಶಕ್ತಿ ಸ್ವಲ್ಪ ಕಡಿಮೆಯಾಯಿತಂತೆ. ಶಕ್ತಿ ಕಡಿಮೆಯಾದ ಕೂಡಲೇ ವಿಭೀಷಣ ಪಕ್ಕದಲ್ಲಿ ಬಂದು ಹೇಳಿದ, ಲಕ್ಷ್ಮಣಮೂರ್ತಿ ಇದೇ ಸಮಯ ಇವನೊಬ್ಬನೇ ಉಳಿದಿರುವುದು, ಇವನೊಬ್ಬನಳಿದನೆಂದರೆ ಇನ್ನುಳಿದಿರೋ ರಾವಣ ಒಬ್ಬನೇ, ರಾವಣ ಸಂಹಾರವಾಯಿತು ಎಂದರೆ ಸೀತಾಮಾತೆಯ ಸಂದರ್ಶನವೇ. ಇವನೇ ಬಲಭುಜ ಇದ್ದಂತೆ ರಾವಣನಿಗೆ, ಬೇಗ ಕಪಿವೀರರೇ ನುಗ್ಗಿ ಎಂದು ನುಗ್ಗಿ ಎನ್ನುವುದರೊಳಗಾಗಿ ಎಲ್ಲರೂ ನುಗ್ಗಿ ಅಂಗದ ಮೇಲೆ ಯುದ್ಧಕ್ಕೆ ಹೋದರೆ ವಿಭೀಷಣನೇ ಬಂದೇನು ಮಾಡಿದರಂತೆ, ಅವನ ರಥವನ್ನು ಎತ್ತಿ ನೆಲಕ್ಕೆ ನುಗ್ಗಿದ. ಇಂದ್ರಜಿತ್ತಿರುವ ರಥ ಮುರಿದಿದೆ, ಕುದುರೆಗಳು ಕೆಳಗೆ ಬಿದ್ದಿವೆ. ಆಗ ಇಂದ್ರಜಿತು ನೆಲದ ಮೇಲೆ ನಿಂತು ಆ ಲಕ್ಷ್ಮಣನೊಡನೆ ಹೋರಾಡ್ತಾ ಇದ್ದಾನಂತೆ. ಬಾಣಗಳ ಮೇಲೆ ಬಾಣ ಬಿಡುವಾಗ ದೂರದಲ್ಲಿ ನಿಂತಿದ್ದಂಥ ಮಹಾನುಭಾವನಾದ ಲಕ್ಷ್ಮಣ ಒಂದು ಅಸ್ತ್ರವನ್ನು ಹೂಡಿ ಹಿಡ್ತಾನಂತೆ. ಹೇ ಐಂದ್ರಾಸ್ತ್ರವೇ, ಶ್ರೀರಾಮನು ಏಕಪತ್ನಿ ಪ್ರಶಸ್ತನಾಗಿರುವುದು ಸತ್ಯವಾಗಿದ್ದರೆ, ನಾನವನ ತಮ್ಮನಾಗಿ ಅಣ್ಣನೇ ದೇವರೆಂಬುದಾಗಿ ಪೂಜೆ ಮಾಡುವುದು ಸತ್ಯವಾಗಿದ್ದರೆ, ಈ ಅಸ್ತ್ರವೇ ಕೂಡಲೇ ಇಂದ್ರಜಿತ್ತುವಿನ ಪ್ರಾಣ ತೆಗೆಯುವುದು ಎಂಬುದಾಗಿ ಹೇಳಿದ ಶ್ರೀರಾಮನ ಧಾಪಣೆ ಪಡೆದ. ಆ ಅಸ್ತ್ರಕ್ಕಿಂತಲೂ ಅಸ್ತ್ರಕ್ಕೆ ಈ ಬಲ ಹೆಚ್ಚು ಬಿಡಿತು. ಅಸ್ತ್ರಕ್ಕೆ ಯಾವ ಬಲ ಹೆಚ್ಚಿತು? ಶ್ರೀರಾಮನನ್ನು ನಾನು ದೇವರು ಎಂದು ಪೂಜೆ ಮಾಡಿರೋದು ಸತ್ಯವಾಗಿದ್ದರೆ ಏನೋ ಸತ್ಯ ಸಿಕ್ಕಿಬಿಡುತ್ತೆ ಅದಕ್ಕೆ. ಈಗಲೂ ಎಷ್ಟೋ ಜನ ನೀವು ಹಿಂಗೆಲ್ಲ ಮಾಡ್ತಾ ಇದ್ದೀರಾ, ನಾನು ನಿಜವಾಗ್ಲೂ ಸತ್ಯವಂತರಾಗಿದ್ರೆ, ನಾನು ದೇವರ ಸೇವೆ ಮಾಡುವ ಸತ್ಯವಾಗಿದ್ರೆ ಅನುಭವಿಸ್ತೀರಾ ನೀವು ಈ ಫಲವನ್ನ ಅಂದ್ಬಿಟ್ರೆ ಸಾಕಲ್ಲ.
2: ನಡ್ಕೋಗಿ ಬಿಡ್ತಾರೆ ಜನ ಗಡ ಗಡ ಗಡ ಗಡ ಗಡ. ಬಹುಜನ ಹಂಗಂದ್ರೂ ಎದರಲ್ಲ, ಸರಿ ಹೋಗ ಏನಾರ ಮಾಡ್ಕೋ ಅಂತ. ಯಾವಾಗ ಗೊತ್ತೇ ಗೊತ್ತಾಗೋದು, ಅನುಭವಿಸೋಕಾಗದೆ ಇರೋ ಕಷ್ಟ ಬರ್ತದಲ್ಲ.
1: ಐಂದ್ರಾಸ್ತ್ರ ಪ್ರಯೋಗ ಮಾಡಿದ ಕೂಡಲೇ ಆ ಐಂದ್ರಾಸ್ತ್ರವು ಬಂದ ಅಸ್ತ್ರಗಳನ್ನೆಲ್ಲವನ್ನು ಕತ್ತರಿಸಿ ಮಹಾನುಭಾವನ ಆಗಿರತಕ್ಕಂತಹ ಇಂದ್ರಜಿತನ ಶಿರವನ್ನ ಢಾಮನೆ ಹಾರಿಸಿ ಒಬ್ಬನೇ ಉಳಿದ ರಾವಣೇಶ್ವರ ಕಣ್ಣೀರ ಕಾಲುವೆಯನ್ನು ಹರಿಸುತ್ತಾ ಗಗನವನ್ನೇ ನೋಡುತ್ತಾ ಹೇಳ್ತಾನಂತೆ, ಯಾರುಳಿಯದಾಯಿದೆ ಜಗವನ್ನುಂಗುವೆನೆಲ್ಲದತ್ತಂಬ ಅಧಿಕಾಯ ಮನಮೆಚ್ಚಿದ ಭಗತ ಮೇಘನಾದ ಆರುಳಿಯದ. ನಂದ ಸ್ವರ್ಣಲಂಕೆಯಲ್ಲಿ ಯಾರೊಬ್ಬರೂ ಉಳಿಯದೆ ಹೋದರೆ ಅಪಾರವಾದ ಸೈನ್ಯ, ಕಣ್ಣರಿಸಿದ ನೋಡೆಯಲ್ಲಿ ಲಕ್ಷ ಲಕ್ಷ ಗಟ್ಟಲೆಗಳಲ್ಲಿ ಕುಳಿತಿದ್ದ ಸೈನ್ಯ, ಕಳೆದುಳಿದಿರುವ ಅಲ್ಪ ಸೈನ್ಯಗಳೇ ಸಿದ್ಧರಾಗಿ ಆ ಒಡೆಯರೆಂದೆನಿಸಿರುವ ರಾಘವರದ ಯುದ್ಧ, ಮಾರನೇ ದಿವಸ ಅಪಾರವಾದ ಸೈನ್ಯ ಸಹಿತರಾಗಿ ರಾವಣೇಶ್ವರನ ಧನುಸ್ಸನ್ನು ಹಿಡಿದು ಬಂದನಂತೆ ಯುದ್ಧಕ್ಕೆ. ಬರುತ್ತಿರುವ ರಾವಣನನ್ನು ಕಂಡು ರಾಮದೇವರು ಪಕ್ಕದಲ್ಲಿ ವಿಭೀಷಣನಿಗೆ ಹೇಳ್ತಾರೆ, ವಿಭೀಷಣ ಇವನೇ ಅಲ್ವೇ ನಿಮ್ಮಣ್ಣ? ಹೌದು ಸ್ವಾಮಿ, ಕಂಡಿದ್ದೀಯಲ್ಲ, ಆದರೆ ಇಂದು ನೋಡುತ್ತಿರುವ ರೀತಿಯೇ ಬೇರೆಯಾಗಿದೆಯಯ್ಯ. ಯಾಕಾಗಿದೆ ಅಂದ್ರೆ, ರಾವಣ ಹೇಗೆ ಬಿದ್ದು ನಿಂತಿದ್ದಾನೆ ಅಂದ್ರೆ, ಸಾಲಗವನ್ನು ಕೊಡಬೇಕಾದವರು ಆ ಕೊಟ್ಟವರ ಎದುರಿನಲ್ಲಿ ನಿಂತುಕೊಂಡಾಗ ಹ್ಯಾಕ್ ಕಾಣುತ್ತೋ ಹಾಕ್ ಕಾಣುತ್ತಿದೆಯಂತೆ ಮುಖ. ಯುದ್ಧ ಪ್ರಾರಂಭವಾಯಿತು. ಆ ಯುದ್ಧ ಪ್ರಾರಂಭವಾದಾಗ ಮಹಾಪ್ರವೀಣನಾಗಿ ದೈವತತ್ವವಾಗಿ ಪಡೆದಿರುವ ಅಸ್ತ್ರಗಳನ್ನೆಲ್ಲ ಒಂದರ ಮೇಲೊಂದು ಒಂದರ ಮೇಲೊಂದು ಒಂದರ ಮೇಲೊಂದು ಪ್ರಯೋಗ ಮಾಡ್ತಾ ಇದ್ದಾನೆ. ಪ್ರಯೋಗವನ್ನು ಮಾಡುವಾಗ ಮಹಾನುಭಾವನಾದ ಅಂಗದ ಒಂದು ಸಲ ಹಾರಿದ, ಆ ಅಂಗದ ನನ್ನೊಂದು ಮುಷ್ಟಿಯಿಂದ ಗುದ್ದಿದ. ಹನುಮಂತ ಬಂದ, ನಾನು ಯಾರು ಗೊತ್ತಾ? ನಿನ್ನ ಮಗನಾದ ಅಕ್ಷಯನನ್ನ ಅಶೋಕವನದಲ್ಲೇ ಕ್ಷಯನನ್ನಾಗಿ ಮಾಡಿದ್ನಲ್ಲ, ಅವನೇ ನಾನು. ಎಲ್ಲವೋ ಎಂದು ತನ್ನ ಕರವನ್ನೊಂದು ಸಲ ಬೀಸಿದ. ಒಬ್ಬೊಬ್ಬರು ತತ್ತರಿಸಿ ಬೀಳುವಾಗ ವಿಭೀಷಣ ಎದುರಾದನಂತೆ. ವಿಭೀಷಣ ಎದುರಾದೆ ವಿಭೀಷಣನನ್ನು ನೋಡಿದ ಎಲ್ಲವೋ ಸ್ವಜಾತಿ ಶತ್ರು. ಅನೇಕ ವಿಚಾರಗಳನ್ನು ರಾಮನಿಗೆ ಹೇಳಿ ನಮ್ಮ ಸೈನ್ಯದ ಗುಟ್ಟುಗಳನ್ನೆಲ್ಲ ತಿಳಿಸಿ ನನಗೆ ಮೋಸ ಮಾಡಿದವರೇ ನೋಡೆಂಬುದಾಗಿ ಅಷ್ಟಗಂಟಾ ಶಕ್ತಿ ಎಂಬ ಆಯುಧವನ್ನೆತ್ತಿದ. ಎಷ್ಟೋ ಸಲ ಶಕ್ತಾಯುಧವನ್ನು ಪ್ರಯೋಗಿಸಿದರು, ಕ್ಷಣಕಾಲದಲ್ಲಿ ಮುಹೂರ್ತರಾಗಿ ಚೇತರವಾಗ್ತಿದ್ರು. ಅಷ್ಟಗಂಟಾ ಶಕ್ತಿಯನ್ನು ಪ್ರಯೋಗ ಮಾಡಿದಾಗ ಪಕ್ಕದಲ್ಲಿ ನಿಂತಿದ್ದ ಲಕ್ಷ್ಮಣ ನೋಡಿದ, ನಮಗಾಗಿ ಇಷ್ಟೆಲ್ಲ ಸಹಾಯ ಮಾಡಿರತಕ್ಕಂಥ ಈ ಮಹಾನುಭಾವನಾದ ವಿಭೀಷಣನಿಗೆ ಈ ಆಯುಧ ತಾಕಿದರೆ ಕಷ್ಟವಾಗುತ್ತೆ ಎಂಬುದಾಗಿ ಹಿಂಜರಿದು ಹೋಗುತ್ತಿರುವ ವಿಭೀಷಣನಿಗೆ ಎದುರಾಗಿ ಬಂದಿದ್ದೇ ಎಂಬ ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದ. ಲಕ್ಷ್ಮಣ ಬಾಣಗಳನ್ನು ಬಿಡುತ್ತಿದ್ದರೆ ಆ ಅಷ್ಟಗಂಟ ಶಕ್ತಿಯು ಅನೇಕ ವಿಧವಾಗಿರ್ತಕ್ಕಂಥ ಮಹತ್ತರವಾದ ಶಕ್ತಿಯನ್ನು ಕಾರುತ್ತಾ ಓಡಿ ಬಂದು ಲಕ್ಷ್ಮಣನ ವಕ್ಷಸ್ಥಳಕ್ಕೆ ಡಾಂಬರ ತಾಕಿದ್ದು ಬಿದ್ದು. ಲಕ್ಷ್ಮಣ ಕೆಳಗೆ ಬಿದ್ದರೆ ರಾವಣ ಏನು ಮಾಡಿದ, ಇದೇ ಸಮಯ ಅಂತ ಓಡಿ ಹಾರಿ ಬಂದಿದ್ದೆ. ಆ ಲಕ್ಷ್ಮಣ ಎತ್ಕೊಂಡು ಹೋಗ್ಬೇಕು ಅಂತ ಕೈ ಹಾಕ್ತಾನೆ, ಒಂದಿಷ್ಟು ಅಲ್ಲಾಡಿಸೋಕಾಗ್ಲಿಲ್ಲ. ಬಂದೆ ಶಂಭೋ ಮಹಾದೇವ್, ಏನು ಅಲ್ಲಾಡೋದೇ ಇಲ್ಲ ಅಂತದಲ್ಲ, ಏನ್ ಮಾಡ್ಲಿ ಏನು ಮಾಡ್ಲಿ ಅಂತಿದ್ದಾನೆ. ಆಗ ಮುಖ್ಯ ಪ್ರಾಣನು, ಬಹುಮಾನ ಸುತನು, ಮಹಾನುಭಾವನು, ಭಾವಿ ಬ್ರಹ್ಮನು, ರಾಮದೂತನು ಆಗಿರ್ತಕ್ಕಂತ ಹನುಮಂತ, ಎಲ್ಲೋ ಪಾಪಿ ನೋಡು ಶ್ರೀರಾಮನ್ ಅಲ್ಲಿದ್ದರೆ ಹಾರಿ ಬಂದೊಂದು ಸಲ ಬಂದ. ರಾವಣ ಉರುಳಿ ಉರುಳಿ ಬಿದ್ದರೆ ತನ್ನ ಬಾಲದಿಂದ ಮುಷ್ಟಿಘಾತದಿಂದ ಅವನ ಕೈ ಕಾಲಗಳೆಲ್ಲವೂ ಊನವಾಗುವಂತೆ ಹೊಡೆದೋಡಿಸಿದರಂತೆ. ಅದು ಸೋತು ಕ್ಷಣಕಾಲ ಹಾಗೆ ಹೋದರೆ ಬಂದಿದ್ದೆ, ರಾಮಾನುಜ ಮಹಾನುಭಾವ ನೀನೇಕೆ ಹೀಗೆ ಮಲಗಿದೆ ಏಳು ಎಂಬುದಾಗಿ ತನ್ನ ಎರಡು ಹಸ್ತದಿಂದ ಲಕ್ಷ್ಮಣ ಎತ್ಕೊಂಡ್ಬಂದ ಅಣ್ಣನ ಮುಂದೆ ತನ್ನ ಮಲಗಿಸಿದರೆ ರಾಮದೇವರು ಹೇಳುತ್ತಾರೆ, ಹನುಮಂತ ಸೈನಿಕರಿಗೆಲ್ಲ ಹೇಳಿಬಿಡು, ಅವರೆಲ್ಲ ಮನೆಗಳಿಗೆ ಹೊರಟೋಗ್ಲಿ, ನೀನು ಬಹಳ ಕಷ್ಟಪಟ್ಟಿದ್ದೀಯ, ಸಮಯ ಸಿಕ್ಕಿದಾಗ ನಾನು ನಿನಗೆ ಪ್ರತ್ಯುತ್ತರವನ್ನು ಮಾಡಿಬಿಡ್ತೇನೆ, ಎಲ್ಲ ಹೊರಟೋಗ್ರಪ್ಪ ನನಗೆ ಇನ್ನೇನು ಬೇಡ. ಸ್ವಾಮಿ ಯಾಕೆ ಹೀಗೆ ಹೇಳ್ತೀಯಪ್ಪ, ಇಂಥ ತಮ್ಮನ ಕಳ್ಕೊಂಡು ನಾನೇನು ಮಾಡ್ಲು ಕೇಳು, ಹೆಂಡತಿ ಕಳೆದು ಹೋದರೂ ಸಹ ಅಂತಹವಳನ್ನೇ ಹೆಂಡತಿಯನ್ನಾಗಿ ಹುಡುಕಾಡಿ ಪಡೆಯಬಹುದು, ಅಂದ್ರೆ ಇಂತ ತಮ್ಮ ಸಿಕ್ಕಲ್ಲ ಕಣಪ್ಪ. ಮನೆಗೆ ನಾನು ಹೋಗಿ ತಾಯಿಯರಿಗೆ ಮುಖವನ್ನು ತೋರಿಸಲಾರೆ, ಆದ್ರಿಂದ ನನ್ನ ತಮ್ಮ ಜೊತೆ ನಾನು ಪ್ರಾಣ ಬಿಟ್ಟು ಬಿಡ್ತೇನೆ. ತಮ್ಮ ಕಪಿಗಳೆಲ್ಲ ತಲೆಯನ್ನು ತಗ್ಗಿಸಿದರಂತೆ. ಕೂಡಲೇ ಅಲ್ಲಿರ್ತಕ್ಕಂತ ಸುಷೇಣ ಹೇಳ್ತಾನೆ, ರಾಮಪ್ಪ ಇಂಥ ಸಮಯದಲ್ಲಿ ನೀನು ಈ ರೀತಿ ಕೈ ಬಿಟ್ಟರೆ ಪ್ರಪಂಚವೇ ಹಾಳಾಗೋಗುತ್ತೆ. ಮಾರುತಿ ಏನು ಸುಷೇಣ, ಹಿಂದೊಂದು ಸಲ ನೀನು ಹೋಗಿ ಆ ಔಷಧಿ ಪರ್ವತದಲ್ಲಿ ಆ ಪರ್ವತವನ್ನೇ ಎತ್ಕೊಂಬಂದಲ್ಲ, ಈಗ ಹೋಗಿ ನಾನೊಂದು 5 ಮೂಲಿಕೆಗಳನ್ನು ಹೇಳ್ತೇನೆ ತಗೊಂಬಂದ್ಬಿಡ. ಸಂತಾನ ಕರ್ಣಿ, ವಿಶಲ್ಯ ಕರ್ಣಿ, ಸಂಜೀವ ಕರ್ಣಿ ಇತ್ಯಾದಿಗಳನ್ನು ಒಂದು 5 ತಗೊಂಬಂದ್ಬಿಡ. ಇದೋ ಹರಟೆ ಶ್ರೀರಾಮ್ ಅಂತ ಹಾರಿದ, ಲಕ್ಷ್ಮಣ ಪರ್ವತವನ್ನೇ ಹೊತ್ತು ತಂದಂತ ಆ ಪರ್ವತದಲ್ಲಿ ಮಹಾನುಭಾವನಾದ ಸುಶೇಷನು ಸಂಜೀವನಾನುಕರಣಿ ಶಲ್ಯಕರಣಿ ಸಂತಾನಕರಣಿ ಮೊದಲಾಗಿರ್ತಕ್ಕಂಥದ್ದನ್ನೆಲ್ಲವನ್ನು ತಂದು ಲೇಪನವನ್ನು ಮಾಡಿಸಿದನಂತೆ. ಆ ಲಕ್ಷ್ಮಣನ ದೇಹದಲ್ಲಿ ತಾಕಿರುವ ಗಾಯಗಳೆಲ್ಲ ಮಾಯವಾಯಿತು. ಆ ಶ್ವಾಸದಲ್ಲಿ ತೆಗೆದ ಕೂಡಲೇ ಥಟ್ಟನೆ ಎದ್ದು ಯುದ್ಧಕ್ಕೆ ನಿಂತ. ಲಕ್ಷ್ಮಣನನ್ನು ನೋಡಿ ಅಣ್ಣ ಹೇಳ್ತಾನಪ್ಪ, ಯುದ್ಧ ಗಿದ್ದ ಏನು ಬೇಡ ಕಣಪ್ಪ, ಹೊರಟೋಗಣಪ್ಪ, ಸೀತೆ ಬೇಕಾದ್ರೆ ಅಲ್ಲೇ ಎಲ್ಲ ಪ್ರಾಣ ಬಿಟ್ಬಿಡ್ಲಿ, ಬೇಡ ಹೋಗ ನಡೆಯೋ. ಲಕ್ಷ್ಮಣ ಅಂತ ಏನ್ ಮಾತಾಡ್ತೀಯ ಅಣ್ಣ ನೀನು, ಎಲ್ಲ ಕಳೆದುಳಿದ ಕಳೆದ ಕಡೆಗೆ ಆ ಮಹಾನುಭಾವನಾದ ರಾವಣನು ಯುದ್ಧಕ್ಕೆ ಬಂದಾಗ ರಾಮದೇವರವನನ್ನು ನೋಡಿ ಅಯ್ಯೋ ಪಾಪ, ಈಗಲೂ ರಾವಣ ಬಂದು ಕಾಲಿಗೆ ಬಿದ್ದು ರಾಮ ತಪ್ಪಾಯ್ತು ಅಂದ್ರೆ ಮನಸ್ಸು ಬಿಡ್ತೀನ ಅಂತಾನೆ ರಾಮ. ಲಕ್ಷ್ಮಣ ಅಂತಾನೆ, ಅದೇ ಹಂಗೇನಾರ ಮಾಡಿಬಿಟ್ರೆ ಗತಿ ಏನಾಗುತ್ತೋ ಅಂದರೆ, ಆ ರಥದಲ್ಲಿ ಬಂದಂತ ಅವನೇನು ಮಾಡಿದರಂತೆ, ಹೋರಾಡ್ತಾ ಇದ್ದಾನೆ ರಾವಣ, ಆ ರಾವಣನ ಕೈ ಸೋಲಾಯಿತಂತೆ. ಸೋಲಾದರೆ ರಥವನ್ನು ಓಡಿಸುವ ಸಾರಥಿ ನೋಡಿದ, ಅಯ್ಯಯ್ಯೋ ನನ್ನ ಒಡೆಯ ಇನ್ ಸೋತೋಗ್ತಾನೆ ಅಂತ ಹೇಳಿ ಮ್ಯಾತಿಗೆ ಹಿಂದಿಂದಕ್ಕೆ ತಗೊಂಡೋಗಿ ರಥನ ಓಡಿಸ್ಕೊಂಡು ಹೋಗ್ಬಿಟ್ಟ. ರಾವಣ, ನಿಲ್ಲಿಸು ರಥವನ್ನ ಸಾರಥಿ, ನಿಲ್ಲಿಸು, ಅಜೇಯನು ಅಮರನು ಶಿವನಿಂದ ಪ್ರಖ್ಯಾತನು ಈಶ್ವರನ ವರಪ್ರಸಾದಿತರಾಗಿ ರಾವಣೇಶ್ವರ ಎಂದು ಬಿರಿತ ಅಂಕಿತರಾದ ನನ್ನ ರಣರಂಗದಿಂದ ಬದುಕಿರುವಾಗಲೇ ದೂರ ತಂದು ಅವಮಾನ ಮಾಡಿದೆಯಲ್ಲೋ ಸಾರಥಿ, ನೀನು ನನಗೆ ಮಿತ್ರನಲ್ಲ ಶತ್ರು. ಆ ಸಾರಥಿ ಅಂತಾನೆ, ಒಡೆಯ ನೀನು ನನ್ನಂದೇನಾದರೂ ಅಂತ. ಆ ಬಾಹುಭುಜಗಳಲ್ಲಿ ಬಾರ ಬಿಡುತ್ತಿರುವ ವೈಖರಿ, ನೀನು ಬಿಟ್ಟ ಬಾಣದಲ್ಲಿ ಬೆತ್ತಲಿಸಿ ತತ್ತರಿಸಿ ಹೋಗಬಹುದಾದ ಜಗತ್ತಿನ ಕರಣವನ್ನು ಕಾಣುತ್ತಿದ್ದ ಈ ಕಣ್ಗಳು ನನ್ನ ಯಜಮಾನನೇ ಕೆಳಗೆ ಬಿಡುವುದನ್ನು ನೋಡ್ಲಾರದೆ ನಾನು ಹೀಗೆ ಬಂದುಬಿಟ್ಟೆ, ಈಗೇನು ಮಾಡಬೇಕು ಹೇಳು. ನಿನ್ನ ಆಜ್ಞಾ ಪ್ರಕಾರವಾಗಿ ನನ್ನ ಪ್ರಾಣಾತ್ರಣ, ನಾನೇನು ಮಾಡಬೇಕು ಸಾರಥಿ? ಈ ನನ್ನ ಜನ್ಮ ಸಾರ್ಥಕವಾಗಬೇಕಾದರೆ ರಾಮನ ಸಮ್ಮುಖದಲ್ಲಿ ತೊಂದರೆಸು ನಿಲ್ಲಿಸಿದರಂತೆ. ಆಗ ರಾವಣ ಹೇಳ್ತಾನೆ, ಭಲೇ ಸಾರಥಿ, ನನಗೀಗೆಷ್ಟೋ ಸಂತೋಷವನ್ನುಂಟು ಮಾಡಿದೆ, ಕೊಡಲು ನನ್ನಲ್ಲಿ ಏನು ಇಲ್ಲವಾದರೂ ಸಹ ಇದಿಗೋ ಎಂಬುದಾಗಿ ತನ್ನ ಕೈಯಲ್ಲಿ ಹಾಕಿಕೊಂಡಿದ್ದಂತಹ ಕಂಕಣ ಕೈ ಆಭರಣ, ಆ ಕೈ ಆಭರಣಗಳೆಲ್ಲ ಅವನು ಬಹುಮಾನ ಕೊಟ್ಟ. ಯುದ್ಧ ಪ್ರಾರಂಭವಾಯಿತು. ಬಾಣಗಳ ಮೇಲೆ ಬಾಣ, ಬಾಣಗಳ ಮೇಲೆ ಬಾಣ ಬರುತ್ತಿರುವಾಗ ರಾಮನೇನು ಮಾಡಿದ್ರು ಇವನೇ ಹತನಾಗದೇ ಇರುವುದನ್ನು ಕಂಡಿದ್ದೆ ಗಗನ ಮಾರ್ಗದಲ್ಲಿದ್ದಂತಹ ದೇವರುಗಳಲ್ಲಿ ಯುದ್ಧವನ್ನು ನೋಡಲು ಬಂದಿದ್ದ ಅಗಸ್ತ್ಯ ಮಹರ್ಷಿಗಳು ಸರ್ರನ ಕೆಳಗಿಳಿದು ಬಂದು, ರಾಮ ಅವನು ಸಾಮಾನ್ಯನಲ್ಲ, ಅವನನ್ನು ಯುದ್ಧದಲ್ಲಿ ಜಯಿಸಬೇಕಾದ್ರೆ ಇದುವೋ ಎಂಬುದಾಗಿ ಆದಿತ್ಯ ಹೃದಯ ಎಂಬ ಮಂತ್ರೋಪದೇಶವನ್ನು ಮಾಡಿದರು. ಆ ಆದಿತ್ಯ ಹೃದಯ ಎಂಬ ಮಂತ್ರವನ್ನು ಪಠನ ಮಾಡಿ ತಾನು ಅನುಷ್ಠಾನವನ್ನು ಮಾಡಿದ ಕೂಡಲೇ ಬ್ರಹ್ಮ ತೇಜಸ್ಸಿನಿಂದ ಬೆಳಗುತ್ತಾ ಇಮ್ಮಡಿಯಾದ ಕಳೆಯಿಂದ ಕೂಡುತ್ತಾ ಮಹಾನುಭಾವನಾಗಿರ್ತಕ್ಕಂಥ ರಾವಣೇಶ್ವರನಿಗೆ ಬಾಣವನ್ನು ತೆಗೆದಿದ್ದೆ ಎಳೆದಿದ್ದ ರಾಮದೇವರು ಶಂಭೋಪಡೆದರಂತೆ. ಹಾರಿತೊಂದು ತಲೆ, ತಲೆ ಹಾರದ ಕೂಡಲೇ ರಾಮ ನೋಡಿದ, ಹಾರಿತು ತಲೆ ಅಂದ್ರೆ ಇನ್ನೊಂದು ತಲೆ ಹುಟ್ಕೊಂಡು ಹೀಗೆ ಒಂದೊಂದಾಗಿ ಒಂದೊಂದಾಗಿ ತಲೆ ಕತ್ತರಿಸುತ್ತಿದ್ದರೆ ತಲೆಗಳ ಮೇಲೆ ತಲೆ, ತಲೆಗಳ ಮೇಲೆ ತಲೆಗಳು ಬರಲಾರಂಭಿಸಿದಂತೆ. ಏನು ಮಾಡಬೇಕು ಈಗ, ಏನು ಮಾಡಬೇಕು ಅನ್ನುತ್ತಿರುವಾಗ ರಾವಣ ರಥದ ಮೇಲೆ, ರಾಮ ನೆಲದ ಮೇಲೆ ನಿಂತಿದ್ದ. ದೇವೇಂದ್ರ ನೋಡಿದರಂತೆ, ಇದು ಒಳ್ಳೆಯ ಸಮಯ, ರಾಮನಿಗೆ ಸಹಾಯ ಮಾಡೋದಕ್ಕೆ ಒಳ್ಳೆಯ ಸಮಯ ಎಂಬುದಾಗಿ ತನ್ನ ರಥವದ್ದು ತನ್ನ ಸಾರಥಿಯಾಗಿರುವ ಮಾಥಲಿಯನ್ನು ಕಳುಹಿಸಿಕೊಟ್ಟಿದ್ದಾನೆ. ಮಾಥಲಿ ಎಂಬತಕ್ಕಂಥ ರಥ ತೆಗೆದುಕೊಡುವಂತಿದ್ದೆ ಸ್ವಾಮಿ, ಆ ದೇವೇಂದ್ರ ನಿಮ್ಮ ಸೇವೆಗೆ ಕಳಿಸಿದ್ದಾನೆ ಬನ್ನಿ. ರಾಮದೇವರು ಅದರ ಮೇಲೆ ಹತ್ತಿದರು. ಮತ್ತೆ ಯುದ್ಧ ಪ್ರಾರಂಭವಾಯಿತು. ಪ್ರಯೋಗವನ್ನೇ ಮಾಡುತ್ತಿರುವ ಅಸ್ತ್ರದಲ್ಲಿ ತಲೆ ಹಾರುತ್ತಿದೆ, ಬದುಕ್ತಿದ್ದಾನೆ. ಇದನ್ನು ನೋಡಿದ್ದೆ ಆ ಮಾಥಲಿ ಎಂಬುವನು ಹೇಳ್ತಾನೆ, ರಾಮದೇವ ನಿನಗೆ ಗೊತ್ತಿಲ್ಲದೆ ಇರೋದೇನು ಇಲ್ಲ, ಅವನು ಮಹಾನುಭಾವ, ಮೇಲಾಗಿ ಬ್ರಹ್ಮನಿಂದ ವರವನ್ನು ಪಡೆದವನಾದ್ದರಿಂದ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ದಲ್ಲದೆ ಇವನಿಗೆ ಮರಣ ಸಂಭವಿಸಲು ಸಾಧ್ಯವಿಲ್ಲ. ಆದಿತ್ಯ ಹೃದಯ ಮಂತ್ರ ಉಪದೇಶವನ್ನು ಪಡೆದಿರುವಾತ ಬ್ರಹ್ಮಾಸ್ತ್ರವನ್ನು ಹಿಡಿದಿದ್ದೆ ಆಕರ್ಣ ಅಂತ ಮಾಡೋದು ಡಾಂಬರು ಹೊಡೆದರಂತೆ. ಆ ಬ್ರಹ್ಮಾಸ್ತ್ರವು ಬಂದು ಈ ಮಹಾನುಭಾವನಾಗಿರುವ ರಾಮನ ವಕ್ಷಸ್ಥಳವನ್ನು ಭೇದಿಸಿ ಅಮೃತ ಕಲಶವನ್ನು ಭೇದಿಸಿದೆ. ಮತ್ತೊಂದಷ್ಟ ಪ್ರಯೋಗವಾದ ಕೂಡಲೇ ಆ ನಾದಿನ ಎದೆಯಿಂದ ರಾವಣನು ರಾಮ ರಾಮ ರಾಮ ಅವಸಾನ ಕಾಲದಲ್ಲಿ ರಾಮ ಧ್ಯಾನ ಮಾಡುತ್ತಾ ಬಿದ್ದಿದ್ದಾನೆ. ಶ್ರೀರಾಮ ರಾವಣನು ತಾನು ಹತನಾದ ಎಂದೊಡನೆ ದೇವತೆಗಳು ದುಂದುಭಿಯನ್ನು ಮಡಗಿ ಪೂಮಳೆಯನ್ನು ಕರೆದರಂತೆ. ಕೂಡಲೇ ರಾಮದೇವರೇನು ಮಾಡಿದ್ದಾರೆ, ಪ್ರಲಾಪಿಸುತ್ತ ಬಂದು ಅವರ ದೇಹದ ಮೇಲೆ ಬಿದ್ದು ಒದ್ದಾಡುತ್ತಿರತಕ್ಕಂಥ ಮಂಡೋದರಿಗೆ ತಾನು ಸಂತೈಸಿ ವಿಭೀಷಣನಿಗೆ ಹೇಳಿದರಂತೆ, ವೀರನಾಗಿರುವ ರಾವಣನಿಗೆ ವೀರೋಚಿತವಾದ ರೀತಿಯಲ್ಲಿ ಸಂಸ್ಕಾರವನ್ನು ಮಾಡು. ಸಂಸ್ಕಾರವಾದ ಮೇಲೆ ತಮ್ಮನನ್ನು ಕರೆದಿದ್ದಾನೆ, ತಮ್ಮ ಇವರಿಗೆ ಲಂಕಾರಾಜ್ಯಾಭಿಷೇಕವನ್ನು ಮಾಡು, ಸೀತೆಗೆ ಮಂಗಳ ಸ್ನಾನವನ್ನು ಮಾಡಿ ಬೇಗ ಕರೆದುಕೊಂಡು ಬಾ. ವಿಭೀಷಣನಿಗೆ ಲಂಕಾರಾಜ್ಯಾಭಿಷೇಕವಾಯಿತು. ವಿಭೀಷಣ ಅನೇಕ ವಿಧವಾದ ವಸ್ತ್ರಾಭರಣಗಳೆಲ್ಲ ತಗೊಂಬಂದ. ಸೀತಮ್ಮ ನಮ್ಮ ಇದೆಲ್ಲ ಹಾಕೊಳ್ಳಿ, ಮಂಗಳ ಸ್ನಾನ ಮಾಡಿ ರಾಮದೇವರ ಹತ್ರ ಹೋಗೋಣ. ಸೀತಮ್ಮನವರು ಹೇಳ್ತಾರೆ, ಇಲ್ಲ ನಾನು ಹೇಗಿದ್ದೇನೋ ಹಾಗೆ ಬರ್ತೇನೆ. ಯಾಕಮ್ಮ ಹಾಗೆ ಬರ್ತೀರಾ? ನಾನು ನನ್ನ ಗಂಡನನ್ನು ಬಿಟ್ಟು ಒಂದು ವರ್ಷಗಳ ಕಾಲ ಹೇಗಿದ್ದೆ ಅಂತ ನನ್ನ ಗಂಡನಿಗೆ ಗೊತ್ತಾಗೋದು ಬೇಡವ. ನಾನು ದಿವ್ಯವಾಗಿ ಆಭರಣಗಳೆಲ್ಲ ಹಾಕೊಂಡು ಹೋದ್ರೆ ನನ್ನ ಗಂಡ ಅಯ್ಯೋ ನಾನು ಇಲ್ಲದೇ ಇದ್ರು ನನ್ನ ಹೆಂಡತಿ ಸುಖವಾಗಿದ್ಲಲ್ಲ ಅಂದ್ಕೊಳ್ತಾಳೆ. ನಾನು ಹೀಗೆ ಬರ್ತೇನೆ. ರಾಮ ಸೈನ್ಯ ಸಹಿತರಾಗಿ ನಿಂತಿದ್ದಾರೆ. ಸೀತಾಮನವರು ಬಂದರು. ಸೀತಾಮನವರು ಬಂದರೆ ಇಲ್ಲಿ ಬಹಳ ವಿಚಿತ್ರವಾದ ಕಥೆ ಎಂದರೆ ಹನುಮಂತ ಅಂತಾನೆ, ತಾತ ಯಾಮು ಅಂತರೇನೋ. ಈಗ ಬಂದು ಸೀತಾಮನವರು ಸ್ವಾಮಿ ಅಂತಾರೆ, ನಮ್ಮ ರಾಮಪ್ಪ ದೇವಿ ಅಂತಾನೆ ಅಲ್ವಾ. ಯಾಮು ಅಂತಂದ್ರೆ ಬ್ರಹ್ಮಚಾರಿ ನಿನಗೆ ಹಾಕುವ ಕೆಲಸ, ಸುಮ್ಮನೆ ಕೂತ್ಕೊಳ್ಳೋ, ತಪ್ಪಾಯ್ತು ತಾತ. ಆ ವೇಳೆಗೆ ಸರಿಯಾಗಿ ಸೀತಾಮನವರು ಬಂದಿದ್ದೆ, ನಮಸ್ಕಾರ ಮಾಡಬೇಕು ಅಂತ ಶ್ರೀರಾಮ ಹೀಗಂದರಂತೆ. ಆ ಕಾಲುಗಳನ್ನು ಇಟ್ಟುಕೊಂಡಿದ್ದ ರಾಮ ಥಟ್ಟನೆ ಹಿಂದಕ್ಕೆ ಬಂದ. ಸೀತಾ ಇದಿಗೋ, ನಿನ್ನನ್ನು ಸೆರೆ ಹಿಡಿದಿರಬಹುದಾಗಿರುವ ನನ್ನ ಶತ್ರುವೆಂದೆನಿಸಿರುವ ರಾವಣನನ್ನು ಸಂಹಾರ ಮಾಡಿ ನಿನ್ನನ್ನು ರಕ್ಕಸರ ಸೆರೆಯಿಂದ ಬಿಡಿಸಿದ್ದೇನೆ. ನನ್ನ ಹೆಂಡತಿಯನ್ನು ಕದ್ದೊಯ್ದವನನ್ನ ತುಂಡರಿಸಬೇಕಾದ ನನ್ನ ಕರ್ತವ್ಯ. ಅದಕ್ಕಾಗಿ ಸೈನ್ಯ ಬಲವನ್ನು, ನನ್ನ ಸ್ನೇಹಿತರ ಸೈನ್ಯ ಬಲವನ್ನು ತೆಗೆದುಕೊಂಡು ಬಂದು ಆ ರಕ್ಕಸರನ್ನೆಲ್ಲ ಧ್ವಂಸ ಮಾಡಿದ್ದೇನೆ. ಈಗ ನೀನು ಸ್ವತಂತ್ರಳು, ನೀನು ರಕ್ಕಸರ ಸೆರೆಯಲ್ಲಿದ್ದವಳಾದ್ದರಿಂದ ನಿನ್ನ ಇಚ್ಛೆ ಬಂದ ಕಡೆಗೆ ನೀನು ಹೋಗಬಹುದು. ಜಗವೆಲ್ಲ ಬೆರಗಾಗಿ ಹೋಯಿತು. ಲಕ್ಷ್ಮಣ ಅಣ್ಣ ರಾಮದೇವರು ಹಾಗೆ ನಿಂತು ಬಿಟ್ಟರು. ಸೀತಾಮನವರು ಇದನ್ನು ನೋಡಿ ಹೇಳಿದರಂತೆ, ರಾಮ ಈ ಮಾತು ನಿನ್ನ ಬಾಯಿಯಿಂದ ಕೇಳುವುದಕ್ಕೆ ನಾನು ಬದುಕಿದ್ದೀನಪ್ಪ. ನಿನಗೆ ಆ ರೀತಿ ಮನಸ್ಸಿರುವುದಾದರೆ ಹನುಮಂತನನ್ನೇಕೆ ದೂತನನ್ನು ಹಾಕಿ ಕಳಿಸಿದೆ? ಸೀತೆಗಾಗಿ ರಾಮ ಪರಿತಪಿಸುತ್ತಿದ್ದಾನೆ ಎಂದ ಅವನಿಂದ ಸಂದೇಶವನ್ನೇಕೆ ಕಳಿಸಿದೆ? ಆಗ ರಾಮ ಹೇಳ್ತಾನೆ, ಸೀತಾ ಹಿಂದೊಮ್ಮೆ ನೀನೊಂದು ಮಾತನ್ನಾಡಿದ್ದೆ. ಯಾವ ಮಾತನ್ನು ಎಂದರೆ, ನೀನು ನನ್ನನ್ನು ಬಿಟ್ಟದ್ದೇ ಬಿಟ್ಟು ಕಾಡಿಗೆ ಹೋದದ್ದಾದರೆ ನನ್ನ ತಂದೆಯಾಗಿರುವ ಜನಕ ಮಹಾರಾಜ ಒಂದು ಪುರುಷ ರೂಪದ ಸ್ತ್ರೀಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿದನಲ್ಲ ಎಂದು ಹೆದರಿಕೊಳ್ತಾನೆ ಎಂದು. ನಾನು ಸಹಜ ಪರಾಕ್ರಮಿ, ನಾನೊಬ್ಬನೇ ಬೇಕಾದರೆ ಸಮಸ್ತ ಜಗತ್ತನ್ನೆಲ್ಲ ಜಯಿಸಬಲ್ಲೆ ಎಂಬುದನ್ನು ತೋರುವುದಕ್ಕಾಗಿ ನಿನ್ನ ಭಕ್ತವನ್ನು ಬಿಡಿಸಿದ್ದೇನೆ, ಬೇಕಾದ ಕಡೆಗೆ ಹೋಗು. ಕಣ್ಣೊರೆಸುತ್ತಿದ್ಲು ಸೀತೆ. ಲಕ್ಷ್ಮಣ ಬಂದ, ಅಣ್ಣ ಅಣ್ಣ ಅಣ್ಣ ಇದು ನ್ಯಾಯವಲ್ಲ ಕಣೋ, ಸೀತಾಮನೆ ಈ ಮಾತಾಡೋದು ನ್ಯಾಯವಲ್ಲ ಕಣೋ. ರಾಮದೇವ ತಿರುಗಿದ, ಲಕ್ಷ್ಮಣ ನೀನ್ ತಾನೇನೋ ಗಂಡ ಹೆಂಡರನ್ನು ಬೇರೆ ಮಾಡಿದವನು, ಬರಬೇಡ ಅಂತ ಹೇಳಿದರು, ನನ್ನ ಮಾತನ್ನು ಮೀರಿ ಬಂದೆ, ನಾವಿಬ್ರು ಬೇರೆಯಾಗಬೇಕು ಅನ್ನೋ ಇಷ್ಟ ಇತ್ತು, ಈಗ ನಾವು ಖಂಡಿತವಾಗೂ ಬೇರೆ ಆಗ್ತಿದ್ದೀವಿ, ಯಾಕೆ ಮಾತಾಡ್ತೀಯ? ಸುಗ್ರೀವ ಬಂದ, ಒಡೆಯ ನಾನು ನಿನ್ನ ಸ್ನೇಹಿತ, ಒಂದು ಮಾತು ಹೇಳ, ನಮ್ಮವರಿಗೆ ನಾವು ಈ ರೀತಿ ಮೋಸ ಮಾಡೋದು ನ್ಯಾಯವಲ್ಲ ನಮ್ಮಪ್ಪ. ರಾಮ ಅಂದ, ಭಲೆ ಭಲೆ ಸುಗ್ರೀವ, ಸರಿಯಾಗಿ ಹೇಳ್ತಿದ್ದೀಯ, ನಮ್ಮವರಿಗೆ ನಾವು ಮೋಸ ಮಾಡಬಾರದು ಅನ್ನೋ ತತ್ವ ನೀಗ ನನಗೆ ಹೇಳ್ತಿದ್ದೀಯಲ್ಲ, ನಿಮ್ಮ ಮನೆ ಆದ ವಾಲಿ ನಿಮ್ಮ ಅಣ್ಣನಿಗೆ ನೀನೇ ಮೋಸ ಮಾಡಿದಲ್ಲ, ಎಲ್ಲೋಗಿತ್ತಾಗಿ ಧರ್ಮ? ಜಾಂಬುವಂತರು ಬಂದರು, ರಾಮಪ್ಪ ನಾನಾದ್ರೂ ಒಂದು ಮಾತು, ತಾತ ನಿಮಗೆ ಜಾಸ್ತಿ ವಯಸ್ಸಾಗಿದೆ ಸುಮ್ಮನಿರಿ. ಹನುಮಂತ ಬಂದ, ರಾಮಪ್ಪ ನನ್ನ ಮನಸ್ಸಿನ ಆಜ್ಞೆ ಎಲ್ಲ ನಾಶ ಮಾಡಬೇಡ, ತಾಯಿ ತಂದೆಗಳು ನೀವಿಬ್ರು ಕೂತಿರೋದು ನೋಡಬೇಕು ನಾಜೆ ನಮ್ಮಪ್ಪ. ರಾಮದೇವರು ಹೇಳಿದರು, ಹನುಮಂತ ನೀನು ಬ್ರಹ್ಮಚಾರಿ,

ಬರುವ ಸಮಯಕ್ಕೆ ಸರಿಯಾಗಿ ಇಂದ್ರಾದಿ ದೇವರುಗಳು ಬಂದಿದ್ದಾರೆ. ತಾಳು ತಾಳು ತಾಯಿ ರಾಮದೇವ, ಸೀತಾಮಾತೆ ಪರಮ ಪವಿತ್ರಳು, ಒಂದು ಕಡೆಯಿಂದ ಕೈಲಾಸದಿಂದ ಪರಮೇಶ್ವರ ಬರುತ್ತಿದ್ದಾನೆ. ಅಯ್ಯಾ ರಾಮದೇವ, ನಿನ್ನ ತಾರಕ ಮಂತ್ರವನ್ನು ಪಾರ್ವತಿ ಪಡಿಸುತ್ತಿರುವಾಗ ನಿನ್ನ ಸತಿಯಾಗಿರುವ ಈ ಸೀತೆ ಪರಮ ಪುನೀತಿಯಪ್ಪ. ರಾಮ ಸುಮ್ಮನೆ ನಿಂತಿದ್ದಾನೆ. ದೇವಾನುದೇವತೆಗಳ ಜೊತೆಯಲ್ಲಿ ಬ್ರಹ್ಮದೇವ ಬಂದ. ಸ್ವಾಮಿ, ಈಕೆ ನನ್ನ ಸೃಷ್ಟಿಯವಳಲ್ಲ, ಈಕೆ ನನ್ನ ತಾಯಿ, ಈ ರೂಪದಲ್ಲಿ ಅವತರಿಸಿದ್ದಾಳೆ, ದಯಮಾಡಿ ಸ್ವೀಕರಿಸು. ಮಾತಾಡಲಿಲ್ಲ ರಾಮದೇವರು. ಲಕ್ಷ್ಮಣ ಅಂತ ನಿನ್ನಂತ ಕಲ್ಲಿದೆ ನಮ್ಮಣ್ಣಂದು, ಈ ದೇವತೆಗಳೆಲ್ಲ ಹೇಳಿದ್ರು ಇಲ್ವಾ ಅನ್ನುವಾಗ ಮಹಾನುಭಾವಳಾದ ಸೀತಾಮಾತೆ ಕೈಗಳನ್ನು ಜೋಡಿಸಿ ಓ ಹಾಡುವಂತೆ ಆ ಸಮಯಕ್ಕಾಗಿ ಗಣಗಣನಾದ

ವಿಮಾನದಲ್ಲಿ ಗಡಗಡ ಗಡಗಡ ನಾದವಾಯಿತು. ತಳಿಗತ್ತಿ ನೋಡಿದರೆ ದಶರಥ ಚಕ್ರವರ್ತಿಯೇ ಬಂದುಬಿಟ್ಟನಂತೆ. ರಾಮ, ಇವಳು ನನ್ನ ಕುಲದ ಕುಲದೀಪ ಕಾಣಪ್ಪ, ನನ್ನ ವಂಶವನ್ನು ಬೆಳಗಿಸಲು ಬಂದ ಮಹಾತಾಯಿ ಕಾಣೋ. ಈ ಸೀತೆ ಪರಮ ಪುನೀತೆ, ಸ್ವೀಕರಿಸು. ಲೋಕದಲ್ಲಿ ಮಕ್ಕಳು ತಂದೆಯ ಮಾತಿಗೆ ಎಷ್ಟು ಗೌರವವನ್ನು ಕೊಡಬೇಕು ಎಂಬುದು ದೇವಾನುದೇವತೆಗಳೇ ಬಂದರೂ ಜಗ್ಗದಿದ್ದ ರಾಮ ತಂದೆ ಬಂದು ಹೇಳಿದ ಮಾತ್ರದಲ್ಲೇ ಯಜ್ಞೇಶ್ವರನು ಸೀತೆಯನ್ನು ಹೊತ್ತು ತಂದರೆ ತನ್ನ ಕೈಯಾರ ಸ್ವೀಕರಿಸಿದ. ಸೀತಾ, ಲೋಕಾಪವಾದವಿರಲಿ ಇರದಿರಲಿ ಎಂಬುದಾಗಿ ನಾನು ಈ ಮಾತನ್ನಾಡಿದೆ. ವಿಭೀಷಣ, 14 ವರ್ಷ ಕಳೆಯಿತಪ್ಪ, ನನ್ನ ತಮ್ಮ ಬೆಂಕಿಗೆ ಹಾರಿಬಿಡ್ತಾನೆ ಭರತ, ಬೇಗ ನಾನು ಹೋಗಬೇಕು, ಅದಕ್ಕೇನಾದ್ರೂ ಏರ್ಪಾಡು ಮಾಡು. ವಿಭೀಷಣ ಅಂತ, ಸ್ವಾಮಿ ವಿಮಾನ ಇದೆ ನಮ್ಮಣ್ಣಂದು, ನೀನು ಕ್ಷಣ ಮಾತ್ರದಲ್ಲಿ ಸ್ಮರಣೆ ಮಾಡಿದ ಸ್ಥಳಕ್ಕೆ ಹೋಗಬಹುದು, ಸಿದ್ಧವಾಗಲಿ. ಕಪಿವೀರ್ರೇ, ನಿಮ್ಮ ಉಪಕಾರವನ್ನೆಲ್ಲ ನಾನು ಮರೆಯಲ್ಲ, ಸದಾ ನಿಮ್ಮ ಸ್ಮರಣೆಯಲ್ಲಿರ್ತೇನೆ. ನನ್ನ ಹೆಂಡತಿ ನನಗೆ ದೊರಕಿದ್ಲ, ಅದರಿಂದ ನೀವೆಲ್ಲ ನಿಮ್ ನಿಮ್ಮ ಮನೆಗಳಿಗೆ ಹೋಗಿರಪ್ಪ, ಆನಂದವಾಗಿ ಸುಖವಾಗಿರ್ರಪ್ಪ. ಸುಗ್ರೀವ ಅಂಗದರ ಮುಖ, ಅಂಗದ ಸುಗ್ರೀವನ ಮುಖ ಜಾಂಬುವಂತ ಅಂದ. ನೋಡದ ರಾಮಪ್ಪ ಕೊಟ್ಟ ಕೈ, ನೋಡದ ಕೆಲಸ ಆಯ್ತು, ದಯ ಮಾಡಿಸ್ತೀರಾ ಅಂದ. ಏನ್ ಮಾಡೋದೀಗ, ಸೀತಾಮನವರು ಗಂಡನ್ ನೋಡಿ ಹೇಳ್ತಾರೆ, ಸ್ವಾಮಿ ಅವರೆಲ್ಲ ಏನೋ ಯೋಚನೆ ಮಾಡ್ತಾ ಇದ್ದಾರೆ ನೋಡ್ರಿ. ಏನ್ರಪ್ಪ, ಏನ್ರಯ್ಯ, ಒಬ್ಬ ಎದ್ದ ರಾಮಪ್ಪ, ನೀರ್ ಕಿರೀಟ ಹಾಕೊಂಡು ಚಾಬರ ಬೀಸ್ಕೊಳ್ತಿದ್ರೆ ನಗು ನಗು ತನ್ನ ಲಭ್ಯದ ನೀನ್ ಕುಳಿತಿರುವ ಗಗನದಲ್ಲಿ ಹೊಳೆವ ಸೂರ್ಯನ ತರದಿರುವ ಬಿಂಬ ಕಾಣ ಬಯಸಿದೆ ಮಗೆ. ನೀನಲ್ಲಿ ಕುದಿರೋದು ನೋಡ್ಬೇಕು ಅಂತಿದ್ದು, ನಮ್ಮನ್ನ ಇಲ್ಲೇ ಕೈ ಬಿಟ್ಬಿಟ್ಟಲ್ಲ ನಮ್ಮಪ್ಪ. ಅಯ್ಯ, ಬಹುಕಾಲವಾಗಿತ್ತಲ್ಲ ನೀವೆಲ್ಲ ಮನೆಗಳಿಗೆ ಹೋಗ್ತೀರಿ ಅನ್ನುವಂತ ಹಾಗಂದೆ. ಪಟ್ಟಾಭಿಷೇಕವನ್ನು ನೋಡ್ಬೇಕೆ, ಬನ್ನಿ. ಎಲ್ಲ ಬಂದು ಕೂತ್ಕೊಂಡ್ಬಿಟ್ರು, ಎಲ್ಲ ಬಂದು ಕೂತ್ಕೊಂಡ್ರೆ ಇನ್ನೂ ಮುಕ್ಕಾಲಷ್ಟು ಜಾಗ ಖಾಲಿ ಇತ್ತಂತೆ. ವಿಭೀಷಣ ಅಂದ, ಸ್ವಾಮಿ ನಾನು ಬನ್ನಿ. ವಿಭೀಷಣ, ವಿಭೀಷಣನ ಪರಿವಾರ ಹಾರುತ್ತ ಬರುತ್ತಲ್ಲಿದೆ ವಿಮಾನ, ಹಾರುತ್ತ ಬರುತ್ತಲ್ಲಿದೆ, ಹಾರುತ್ತ ಬರುತ್ತಲ್ಲಿದೆ ವಿಮಾನ, ಹಾರುತ್ತ ಬರುತ್ತಲ್ಲಿದೆ. ಬರ್ತಾ ಇದೆ ವಿಮಾನ, ಒಂದು ಕಡೆ ನಿಂತ್ಕೊಂಡ್ಬಿಡ್ತು. ರಾಮದೇವರು ನೋಡಿದ್ರು, ಯಾಕೆ ಇಲ್ಲಿ ನಿಂತ್ಕೊಂಡ್ಬಿಡ್ತಿದ್ದು, ಏನಿದೆ ಅಂತ ಕೆಳಗಡೆ ನೋಡ್ತಾನೆ. ಕಿಷ್ಕಿಂದಾ ನಗರ, ಸೀತಾ ಇಲ್ಲಿ ಯಾಕೆ ವಿಮಾನ ನಿಂತ್ಕೊಳ್ತು? ಸ್ವಾಮಿ ನಾನು ಸಂಕಲ್ಪ ಮಾಡಿದೆ ನಿಂತ್ಕೊಂಡ್ಬಿಡ್ತು. ಹಾ, ಯಾಕೆ ಸಂಕಲ್ಪ ಮಾಡಿದೆ? ಅಲ್ಲ ಕಣ್ರಿ, ನಿಮಗೆ ಕಳೆದು ಹೋಗಿರುವ ನಿಮ್ಮ ಹೆಂಡತಿ ದೊರಕಿದ್ಲು, ನೀವು ಸಂತೋಷವಾಗಿ ಹೋಗ್ತಾ ಇದ್ದೀರಾ. ನಿಮಗೋಸ್ಕರವಾಗಿ ತನು ಮನ ಧನಗಳನ್ನೆಲ್ಲ ಧಾರಿಯರಲ್ಲಿ ನಿಂತಿದ್ದಾರಲ್ಲ ಈ ಕಪಿವೀರರು, ಇವರನ್ನೆಲ್ಲ ಜೀವಂತಗೊಳಿಸಿದೆ. ದೇವೇಂದ್ರ ಪ್ರತ್ಯಕ್ಷನಾದ, ನಿನಗೇನು ಬರಬೇಕು ಎಂದರೆ ಕೈ ಕಾಲು ಮುರಿದುಕೊಂಡಿರುವ, ಪ್ರಾಣವನ್ನು ಕಳೆದುಕೊಂಡಿರುವ ಈ ಕಪಿವೀರರನ್ನೆಲ್ಲರನ್ನು ಕಾಪಾಡು ಎಂದು ನೀನು ಅವರನ್ನು ಕಾಪಾಡಿ ಅವರನ್ನು ಬದುಕಿಸಿಬಿಟ್ಟೆ. ಆದರೆ ಅವರ ಹೆಂಡತಿ ಮಕ್ಕಳನ್ನೇನಾದರೂ ಯೋಚನೆ ಮಾಡುದ? ಏನ್ ಮಾಡುವಂತೀಯ, ಅವ್ರನ್ನೆಲ್ಲ ಕರ್ಕೊಳ್ರಿ. ರಾಮದೇವ್ರು ಅಂದ್ರು, ಮಹಾದೇವ ಸುಗ್ರೀವ ಬರ ಕೇಳಪ್ಪ. ಎಲ್ಲ ಬನ್ನಿ, ಈ ಹೆಣ್ಣು ಕೋತಿಗಳು 12-13 ಮರಿ ಕೋತಿಗಳನ್ನ ಎತ್ಕೊಂಡ್ಬರ್ತಾವೆ. ದಡ ದಡ ದಡ ದಡ ದಡ ದಡ್ಡೆ ಓಡೋಡು ಬಂದಿದೆ ಅಂತ ಬಿಟ್ಟಾಯಲ್ಲ. ಅವಕ್ಕೇನಂತವೆ, ರಾಮಪ್ಪ ಇಷ್ಟೆಲ್ಲ ಕಷ್ಟಪಟ್ಟಲ್ಲ, ಆ ಸೀತಾ ಅವಳಿಗೋಸ್ಕರವಾಗ ಅವಳು ಹೆಂಗಿದ್ದಾಳೋ ನೋಡ್ಬೇಕು ಅಂತ ನುಗ್ಗಿಬಿಟ್ರು. ಒಬ್ಬಾಕೆ ಗಂಡನ ಕೇಳ್ತಾಳೆ, ಏನ್ರಿ ಯುದ್ಧ ಆಗ್ತಲ್ಲ, ನಿಮಗೇನು ಆಗ್ಲಿಲ್ವೇ? ಇನ್ನೊಬ್ಬಾಕೆ ಕೇಳ್ತೇನ್ರಿ, ನಮ್ ಕಡೆ ಯಾರು ಸಾಯ್ಲಿಲ್ವೇ? ಅದಕ್ಕ ಕಪಿವೀರ್ ಹೇಳ್ತಾರೆ, ಬಹುಜನ ಕೈ ಕಾಲು ಮುರ್ಕೊಂಡು

ಹೋಗಿದ್ರ ಕಡೆ. ಆ ಕೊನೆ ಕಾಲದಲ್ಲಿ ದೇವೇಂದ್ರ ಪ್ರತ್ಯಕ್ಷವಾದಾಗ ನಮ್ ರಾಮಪ್ಪ ಕೇಳ್ಕೊಂಡ ಎಲ್ಲರೂ ಬದುಕಿಸು ಅಂದ್ರೆ ಎಷ್ಟು ಜನ ಕಪಿವೀರರು ಹೋಗಿದ್ರು, ಅಷ್ಟು ಜನವೂ ನಾವು ಹಿಂತಿರುಗಿ ಬಂದ್ವಿ. ಸೀತಾಮ್ನವ್ರ ಕರ್ಣೆಯಿಂದ ನೀವು ಬಂದ್ರಿ. ಈ ಕೋತಿಗಳೆಲ್ಲ ಸೀತೆನೇ ನೋಡ್ತಾ ಇದ್ದು. ಒಬ್ಬಾಕೆ ಅಂತಾಳೆ, ಅಯ್ಯ ಇವಳೇನ ಬ್ಯಾಳಿಗಿದ್ದಾಳ ಕಾಳೆ, ಇನ್ನೊಬ್ಬ ಸಾರಿ ಬ್ಯಾಳಿಗಿರೋದಿರ್ಲಿ ತಾಳಿಗಿದ್ದಾಳ ಕಾಳೆ, ಇನ್ನೊಬ್ಳಂದು ಇನ್ನೊಂದು ಆಶ್ಚರ್ಯ ನೋಡ್ದ, ಏನು ಇವಳು ಬಾಲವೇ ಇಲ್ಲ. ರಾಮನಗ್ತಾನೆ, ರಾಮನಕ್ಕಾಗಿ ಸೀತೆ ಕೇಳಿದ್ಲು, ಇದೇನ್ರಿ ಇದು? ನಾನು ಇವರ ಜೊತೆಯಲ್ಲಿ ಹೀಗೆ ಇದ್ದೆ ಕಾಣೆ, ಇವರಿಗೆ ನಾನು ಬೇರೆ ಇವರು ಬೇರೆ ಎಂಬ ಭಾವವೇ ಇಲ್ಲ. ರಾಮನೆಂದರೆ ಯಾರು, ನಾವೆಂದರೆ ಯಾರು ಎಂಬ ಭೇದವಿಲ್ಲದವರು ಅವರಷ್ಟೇ ಅಮಾಯಕರು, ಅಷ್ಟೇ ಮುಗ್ಧರು, ನನಗಷ್ಟೇ ಭಕ್ತರು ಇದೋ ಎಂಬುದಾಗಿ ಹೊರಟು ಬರುತ್ತಾ ವಿಮಾನದಲ್ಲಿ ಭಾರದ್ವಾಜ ಆಶ್ರಮಕ್ಕೆ ಬಂದಿಳಿದಿದ್ದಾನೆ. ಇಳಿದಿದ್ದೆ ಹನುಮಂತ, ಸ್ವಾಮಿ ಬೇಗ ಹೋಗು, ನನ್ನ ಭಕ್ತರಾಗಿರ್ತಕ್ಕಂತ ನನ್ನ ತಮ್ಮ ಭರತ ಅಗ್ನಿ ಪ್ರವೇಶ ಮಾಡ್ತಾ ಇರ್ತಾರೆ, ಹೋಗ್ತಾನೆ. ಹಾಗನ್ನೋದ್ರೊಳಗಾಗಿ ಹನುಮಂತ ಮಾರುವೇಷವನ್ನು ಹಾಕೊಂಡು ಹಾರತ ಬರುತ್ತಿದ್ದನಂತೆ. ರಾಮದೇವ ಹೇಳಿದ, ಹಾಗೆ ಶೃಂಗಬೇರಿಪುರದಲ್ಲಿ ನನ್ನ ಭಕ್ತ ಗುಹಾ ಇದ್ದಾನೆ, ಅವನಿಗೂ ವರ್ತಮಾನ ಮುಟ್ಟಿಸ್ಬಿಡು. ಹಾರಿ ಬರ್ತಿದ್ದೆ ಶೃಂಗಬೇರಿಪುರದಲ್ಲಿ ಗುಹರಿಗೆ ವರ್ತಮಾನವನ್ನು ಮುಟ್ಟಿಸಿ ಅತ್ತಿಗೆ ಹಾರುತ್ತಿದ್ದ ಭರತನ ಕೈ ಹಿಡಿದು, ಅದೋ ರಾಮ ಬರ್ತಾ ಇದ್ದಾನೆ. ಸಮಸ್ತ ಜನಗಳೆಲ್ಲರೂ ಕಾದಿರುವಾಗ ಭಾರದ್ವಾಜ ಆಶ್ರಮದಿಂದ ರಾಮದೇವರು ಅಯೋಧ್ಯಾ ನಗರದ ಕೋಟೆ ಬಾಗಿಲಿಗೆ ಬಂದಿಳಿದಿದ್ದಾರೆ. ನಂದಿ ಗ್ರಾಮದಲ್ಲಿ ಪಾದಕಗಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಂಥ ಮಹಾನುಭಾವನಾದ ಭರತ ಪಾದಕೆಯನ್ನು ತಂದು ಒಪ್ಪಿಸುತ್ತಾ ಹೇಳಿದರಂತೆ, ಸ್ವಾಮಿ ನಿನ್ನ ಸಮಸ್ತ ರಾಜ್ಯ ನಿನಗೆ ಒಪ್ಪಿಸಿಬಿಟ್ಟಿದ್ದೇನಪ್ಪ, ಇಷ್ಟು ಕಾಲ ಬಹಳ ಕಷ್ಟಪಡ್ತಿದ್ದೆ, ಸ್ವೀಕರಿಸು. ರಾಮ ಲಕ್ಷ್ಮಣರನ್ನು ಕರೆತಂದಿದ್ದಾರೆ. ವಾಮದೇವರು, ಜಾಬಾಲಿಗಳು, ವಿಶ್ವಾಮಿತ್ರರು, ವಸಿಷ್ಠರೇ ಮೊದಲಾಗಿರ್ತಕ್ಕಂಥ ಅವರು ಸೇರಿ ನಾಲ್ಕು ಸಮುದ್ರದ ಜಲವನ್ನು ತರಿಸಿ, 500 ಪುಣ್ಯ ತೀರ್ಥದ ನದಿಗಳ ತೀರ್ಥವನ್ನು ತರಿಸಿ ರಾಮ ಲಕ್ಷ್ಮಣಾದಿಗಳಿಗೆ ಮಂಗಳ ಸ್ನಾನವನ್ನು ಮಾಡಿಸಿದ್ದಾರೆ. ಮಂಗಳ ಸ್ನಾನವನ್ನು ಮಾಡಿಸಿದ ಮೇಲೆ ಕನಕಾಭರಣ ಮಯವಾಗಿರತಕ್ಕಂಥ ಆಭರಣಗಳನ್ನೆಲ್ಲ ಧಾರಣೆಯನ್ನು ಮಾಡಿಸಿದ್ದಾರೆ. ಮಹಾನುಭಾವರಾದ ವಸಿಷ್ಠರು ರಾಮನ ಕೈ ಹಿಡಿದು ಕರತಂದು ಸೂರ್ಯ ಸಿಂಹಾಸನವಾಗಿರುವ ಅಯೋಧ್ಯಾ ನಗರದ ಇಕ್ಷ್ವಾಕು ವಂಶದ ರತ್ನ ಸಿಂಹಾಸನದ ಮೇಲೆ ರಾಮ ಸೀತೆಯರನ್ನು ಕೂರಿಸಿದ್ದಾರೆ. ಬ್ರಹ್ಮನಿಂದ ಪ್ರಾಪ್ತವಾಗಿದ್ದಂಥ ಆ ಪವಿತ್ರವಾಗಿರುವ ಕಿರೀಟವನ್ನು ರಾಮದೇವರ ತಲೆಯ ಮೇಲಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿದ್ದಾರೆ. ಶ್ರೀರಾಮದೇವರು ಪಟ್ಟಾಭಿಷಿಕ್ತರಾಗಿ 11,000 ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ರಾಮರಾಜ್ಯ ಸ್ಥಾಪನೆಯನ್ನು ಮಾಡಿದರಂತೆ. ಸೀತಾ ಸಹಿತನಾಗಿ ಪಟ್ಟಾಭಿಷಿಕ್ತನಾದ ಶ್ರೀಮದ್ ರಾಮಾಯಣದ ಈ ಕಥಾನುವಾದವನ್ನ ಅನುಮಾನವಿಲ್ಲದೆ ಪ್ರೇಮದಿಂದ ಆಲಿಸಿ ಕೇಳಿದವರಿಗೆ ಸಕಲ ವಿಧವಾದ ಸುಖ ಸಂಪದೆಗಳು ಗೀರ್ವಾಣ ಮಹರ್ಷಿಗಳು ದಯಪಾಲಿಸಲಿ, ಸಮಸ್ತ ಜನಗಳು ಸುಕ್ಷೇಮದಿಂದಿರಲಿ ಎಂಬ ಶ್ರೀರಾಮ ಪಟ್ಟಾಭಿಷೇಕದ ಕಥೆಯನ್ನು ಮುಗಿಸಿ ಮಂಗಳವನ್ನು ಪಾಡಿಸಿದ್ದೇನೆ.

0: ಇದುವರೆಗೂ ಕೇಳಿದಿರಿ ಹರಿಕತೆ ರಾಮಾಯಣ ಯುದ್ಧಕಾಂಡ. ಪ್ರಸ್ತುತಪಡಿಸಿದವರು ಶ್ರೀ ಗುರುರಾಜ ಲೋನಾಯ್ಡು. ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಎಂದಿನಂತೆ ಕಾರ್ಯಕ್ರಮಗಳು ಮುಂದುವರಿಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಯಾವ್ದೋ ಮೆಸೇಜ್ ಬಂತು.
2: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
1: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
2: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
1: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
2: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

ಕಲಾವಿದರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳ್ತೀನಿ. ಪದ್ಮಭೂಷಣ ಪಂಡಿತ್ ಡಾಕ್ಟರ್ ಪುಟ್ಟರಾಜ್ ಅಜ್ಜವರ ಪಾದಕ್ಕೆ ನಮಸ್ಕರಿಸಿ, ಹಾಗೂ ನಮ್ಮ ಗುರುಗಳಾದ ಶ್ರೀ ಉಸ್ತಾದ್ ಮಾಯ ಹೆಲ್ಲಾಪುರ ಅವರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ತಬಲಾದಲ್ಲಿ ಬೆಂಗಳೂರಿಂದ ಬಂದಿರುವಂತಹ ಶ್ರೀ ವಿದ್ವಾನ್ ವಿನಾಯಕ್ ಸಾಧನೆ ಅವರು ನಮ್ಮ ನಮಸ್ಕಾರಗಳನ್ನು ಹೇಳ್ತಾ, ಇಲ್ಲಿ ನಮಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಶ್ರೀ ವಿಜಯ ಕಲಾಕೇತನ ಟ್ರಸ್ಟ್ ಮತ್ತು ಪವಿತ್ರ ಮೇಡಮ್ ಇದೆಲ್ಲ ಅವ್ರ ಟ್ರಸ್ಟ್.

0: ಪವಿತ್ರ ಕೂಡ ಹೀಗೆ. ನಾವು ಮಾಡೋದಕ್ಕೆ ಮುಂಚೆ ನಮಗಿಷ್ಟು ನಿರೀಕ್ಷೆ ಇರೋದಿಲ್ಲ. ನಾನು ಮತ್ತೆ ಪವಿತ್ರ ಅವರು ಕೂತ್ಕೊಂಡು ನೋಡಿದಾಗ ನೃತ್ಯ ಇಷ್ಟ ನೃತ್ಯ ದಿನ ಅಂತಂದ್ರೆ ಯಾಕೆ ಸಂಗೀತನ ಮಾಡಿಸ್ಬೇಕು ನಾವು, ಯಾಕೆಂದ್ರೆ ನೃತ್ಯಕ್ಕೆ ಸಂಗೀತ ಪೂರಕವಾದ್ದು ಅಂತ ಯೋಚಿಸಿ ಹುಮಾಯೂನ್ ಸರ್ ಅವರಿಗೆ ಫೋನ್ ಮಾಡಿದೆ. ಒಪ್ಕೊಂಡ್ರು ಅವರು, ತಕ್ಷಣ ಒಪ್ಕೊಂಡ್ರು, ಮಕ್ಕಳಿಗೆ ನಾನು ಹೇಳ್ತೀನಿ ಮಾಡಿಸ್ತೀನಿ ಅಂತ ಅಂದ್ರು. ಪವಿತ್ರ ಅವರಿಗೆ 7-8 ವರ್ಷಗಳ ಹಿಂದೆಯೇ ನೌಶಾದ್ ಅವರ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ರು. ಆ ಕಾರ್ಯಕ್ರಮ ಸುಂದರವಾಗಿ ಮಾಡಿದ್ರು. ಆ ಟೈಮಲ್ಲಿ ಅವರ ತಮ್ಮ ಸಣ್ಣ ಹುಡುಗ ಅಂತ ಅನ್ಸುತ್ತೆ, ನನ್ನ ಅಕ್ಕ ನೆನೆಸ್ಕೊಳ್ತಾ ಇದ್ದು, ನಾನು ಹೇಳಿದ್ದೆ ಚೆನ್ನಾಗಿ ಕಲ್ಸ್ಕೋ, ನೀವಿಬ್ರದ್ದು ಮತ್ತೆ ಮಾಡ್ಸೋಣ ಅಂತ. ಈಗ ಆ 8 ವರ್ಷಗಳಲ್ಲಿ ಉತ್ಕೃಷ್ಟ ಮಟ್ಟಕ್ಕೆ ಬೆಳೆದಿದ್ದಾರೆ ಇದ್ರು. ಸಂಗೀತಕ್ಕೆ ತಾಯಿ ಶ್ರುತಿ, ಆದ್ರೆ ಲಯ ತಂದೆ. ತಾಯಿ ತಂದೆ ಇಬ್ಬರು ಅವರಿಗೆ ಭದ್ರವಾಗಿ ಹಿಡ್ಕೊಂಡಿದ್ದಾರೆ. ಎರಡು ಅರ್ಥದಲ್ಲೂ ನಾನು ಹೇಳ್ತಾ ಇದ್ದೀನಿ, ತಂದೆ ತಾಯಿ ಇಬ್ಬರು ಇದ್ದಾರೆ, ಹಾಗೆಯೇ ಶ್ರುತಿ ಮತ್ತೆ ಲಯ ಅಧೋತ್ತರದ ಶ್ರುತಿಯ ಬಗ್ಗೆ ಅವರ ಸಂಗೀತ ನಮ್ಮ ಪವಿತ್ರಾಂಗಣವನ್ನ ಇನ್ನಷ್ಟು ಪವಿತ್ರಗೊಳಿಸಿದೆ. ಇಬ್ಬರು ಗುರುವಿಗೆ ತಂದೆಗೆ ಮೀರುವಂತಹ ಶಿಷ್ಯರಾಗಿ ಬೆಳೆಯಲಿ, ಆ ಭಗವಂತ ಅವರಿಗೆ ಹೆಚ್ಚಿನ ಯಶಸ್ಸನ್ನ ಕೊಡಲಿ ಅಂತ ಶ್ರೀವಿಜಯನಿಗೆ ತನ್ನ ಸಂಸ್ಥೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದೆ. ಧನ್ಯವಾದಗಳು ಸರ್, ಧನ್ಯವಾದಗಳು.
1: ಧಾವಿದ್ದಾಗಿ ನಾಗಿದ್ದ ನಾಗಿದ್ದ ನಾಗಿದ್ದ

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.